ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಸ್ನೇಹಿತರೆ, ಗಿಡಕ್ಕೆ ನೀರು ಹಾಕುವಂತೆ ಮನಸ್ಸಿಗೆ ಒಳ್ಳೆಯ ಆಲೋಚನೆಗಳನ್ನ ಹಾಕೋಣ. ಆಗಲೇ ಜೀವನ ಎಂಬ ಮರ ಸುಂದರ ಹಣ್ಣುಗಳನ್ನ ನೀಡುತ್ತದೆ ಎಂಬ ಮಾತು ಎಷ್ಟು ಸುಂದರವಾಗಿದೆ ಅಲ್ವಾ ಸ್ನೇಹಿತರೆ. ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರಗಳನ್ನ ತಿಳಿದುಕೊಳ್ಳೋಣ. ಇವತ್ತು May 30, 2026 ಶನಿವಾರ, ಪರಾಭವ ಸಂವತ್ಸರ, ಗ್ರೀಷ್ಮ ಋತು, ಅನುರಾಧ ನಕ್ಷತ್ರ. ಇವತ್ತಿನ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ವಿವರ ಹೀಗಿದೆ. ಬೆಳಿಗ್ಗೆ 6:10 ದಿನದ ವಿಶೇಷತೆ, ಹೊಸ ದಿನ ಹೊಸ ಕ್ಷಣ ಹೊಸ ಹುರುಪನ್ನ ನೀಡಲು ಭಕ್ತಿ ಗೀತೆಗಳೊಂದಿಗೆ ಪ್ರಾರಂಭಗೊಳ್ಳಲಿದೆ. ಅರುಣೋದಯ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 6:45 ಗಾಂಧಿ ಓದು ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇದನ್ನ ಮಿಂಚು ಐಡಿಯಾಸ್ ಬೆಂಗಳೂರು ಇದರ ಸದಸ್ಯರು ನಡೆಸಿಕೊಡಲಿದ್ದಾರೆ. ಬೆಳಿಗ್ಗೆ 7:00 12ನೇ ಶತಮಾನದ ಶಿವಶರಣರ ನಡೆ ನುಡಿಗಳ ಮೂಲಕ ಜಗತ್ತಿಗೆ ಬೆಳಕಾದ ವಚನಗಳ ಬಗ್ಗೆ ಬೆಳಕು ಚೆಲ್ಲಲು ಅವುಗಳ ಅರ್ಥೈಸುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಇಂದಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಶರಣರಾದಂತಹ ಮಡಿವಾಳ ಮಾಚಯ್ಯನವರ ವಿಚಾರಧಾರೆಯನ್ನ ಶ್ರೀಮತಿ ಗೀತಾ ಅವರು ತಿಳಿಸಿಕೊಡಲಿದ್ದಾರೆ. ಬೆಳಿಗ್ಗೆ 7:30 ಬೆರಗು ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಮುದಾಯದ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ಮೂಡಿ ಬರಲಿದ್ದು, ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದ ವಿಜಯ ಗಣೇಶ್ ಇವರು ಮಂಕುತಿಮ್ಮನ ಕಗ್ಗ ವಾಚನ ಮತ್ತು ನಿರೂಪಣೆಯನ್ನ ಮಾಡಲಿದ್ದಾರೆ. ರಂಗಕರ್ಮಿ ಚೇತನ್ ಸಿರ್ ಇವರು ಗಾದೆ ಮಾತುಗಳ ಕುರಿತಾಗಿ ಮಾಹಿತಿಯನ್ನ ಹೇಳಲಿದ್ದಾರೆ. ನಂತರ ಉಷಾ ನಟೇಶ್ ಕಾಸರವಳ್ಳಿ ಇವರು ನಡೆಸಿಕೊಡುವ ಪೊನ್ನಜ್ಜಿಯ ಕಥೆಗಳು ಪ್ರಸಾರವಾಗುತ್ತದೆ. ಬೆಳಿಗ್ಗೆ 8:00 ದಿನದ ವಿಶೇಷ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಬೆಳಿಗ್ಗೆ 8:30 ನಮ್ಮ ಸುತ್ತಮುತ್ತಲಿನ ಪರಿಸರ ಎಷ್ಟೊಂದು ಚೆಂದ, ಪರಿಸರಕ್ಕಾಗಿ ನಾವೆಲ್ಲ, ನಮಗಾಗಿ ಪರಿಸರ, ಈ ಪರಿಸರದ ಕೆಲವು ವಿಷಯದ ಬಗ್ಗೆ ಬೆಳಕು ಚೆಲ್ಲುವ
1: ಪರಿಸರ ಪರಿಚಯ ಕಾರ್ಯಕ್ರಮ ಮೂಡಿಬರಲಿದೆ.
0: ಇಂದಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತಾ ಅವರು ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 9:00 ಜಿಲ್ಲೆ, ರಾಜ್ಯ, ದೇಶ, ಪ್ರಪಂಚದ ಚಂದದ ಪ್ರವಾಸಿ ತಾಣಗಳ ಬಗ್ಗೆ, ಅಲ್ಲಿನ ವಿಶೇಷತೆ, ನಾವು ಈ ಸ್ಥಳಕ್ಕೆ ತಲುಪುವುದು ಹೇಗೆ ಎನ್ನುವ ವಿಷಯ ಹಂಚಿಕೊಳ್ಳುವ
1: ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ
0: ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
1: 9:30 ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಸುಲೋಚನಾ ಅವರ ಭಕ್ತಿ ಗೀತೆಗಳು ಪ್ರಸಾರವಾಗಲಿದೆ.
0: ಬೆಳಿಗ್ಗೆ 10:00 ಎಲ್ಲರ ನೆಚ್ಚಿನ ಬಿಂದಾಸ್ ಮಾರ್ನಿಂಗ್ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. 11:00 ಸೋಷಿಯಲ್ ಮೀಡಿಯಾ ಎಷ್ಟು ಪರಿಣಾಮಕಾರಿಯಾಗಿದೆ ಅಂದರೆ, ಪ್ರತಿನಿತ್ಯವೂ ಅದರಲ್ಲಿ ಸಾವಿರಾರು ಮಾಹಿತಿ ಬರುತ್ತಲೇ ಇರುತ್ತದೆ. ಅದರಲ್ಲಿ ನಮಗೆ ಸ್ಫೂರ್ತಿ ನೀಡುವ, ಮನರಂಜನೆಯ ಜೊತೆಗೆ ಸಂದೇಶ ನೀಡುವ ಒಂದಷ್ಟು ಕಥೆಗಳನ್ನ ತಿಳಿಸುವ ಕಾರ್ಯಕ್ರಮ
1: ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಆರ್ಜೆ ರಕ್ಷಿತಾ ಹೊಳ್ಳ ಅವರು ನಡೆಸಿಕೊಡಲಿದ್ದಾರೆ.
0: ಬೆಳಿಗ್ಗೆ 11:30 ಕೆಲಸದ ಜೊತೆ ಜೊತೆಗೆ ಒಂದಷ್ಟು ಚಿತ್ರಗೀತೆಗಳನ್ನ, ಭಾವಗೀತೆಗಳನ್ನ ಕೇಳುವ ಸಮಯ. ಮಧ್ಯಾಹ್ನ 12:00 ದೇಶ ಎಂದಿಗೂ ಮರೆಯದ ಭಾರತದ ಹೆಮ್ಮೆಯ ಭಾರತ ರತ್ನ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ವಿಚಾರಧಾರೆ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಮಧ್ಯಾಹ್ನ 1:00 ಇದು ಊಟದ ಸಮಯ, ಅನ್ನ ದೇವರ ಮುಂದೆ ಅನ್ಯ ದೇವರು ಉಂಟೆ ಎನ್ನುವಂತೆ ಊಟದ ಮಹತ್ವವನ್ನ ತಿಳಿಸುವ
1: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಈ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ಅವರು ನಡೆಸಿಕೊಡಲಿದ್ದಾರೆ.
0: ಮಧ್ಯಾಹ್ನ 1:30 ಸ್ಥಳೀಯ ಸುದ್ದಿಗಳನ್ನ ತಿಳಿಸುವ ಸುತ್ತಮುತ್ತ ಸುದ್ದಿ ಸಮಾಚಾರ ಮೂಡಿ ಬರಲಿದೆ. ಮಧ್ಯಾಹ್ನ 2:00 ವಿಭಿನ್ನ ಶೈಕ್ಷಣಿಕ ಚಟುವಟಿಕೆಗಳ ವಿಶೇಷ ಕಾರ್ಯಕ್ರಮ ಕಲಿಕಾ ಸಮಯ ಮೂಡಿಬರಲಿದೆ.
1: ಕೊಳ್ಳೆಗಾಲ ಶರ್ಮಾ ಅವರ ಜಾಣ ಸುದ್ದಿ ಪ್ರಸಾರವಾಗುತ್ತದೆ. ನಂತರದಲ್ಲಿ ಕುಮಾರಸ್ವಾಮಿ ಅವರು ನಡೆಸಿಕೊಡುವ ಪರಿಸರ ಮಾತುಕತೆ ಕಾರ್ಯಕ್ರಮ ಮೂಡಿಬರಲಿದೆ. ನಂತರದಲ್ಲಿ ಪೆರಾಜಿ ಅವರ ಪಂಪನ ಓದು ಕಾರ್ಯಕ್ರಮ ಮೂಡಿಬರಲಿದೆ.
0: ಮಧ್ಯಾಹ್ನ 3:00 ಹಳೆಯ ಕನ್ನಡ ಭಾವಗೀತೆಗಳು ಪ್ರಸಾರವಾಗುತ್ತದೆ. ಸಂಜೆ 4:00 ಕಾಫಿ ವಿತ್ ಆರ್ಜೆಸ್ ಲೈವ್ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಜೆ 5:00 ಪೇಟೆ ಸಂಚಾರ ಸುದ್ದಿ ಸಮಾಚಾರ ಪ್ರಸಾರವಾಗಲಿದೆ. ಸಂಜೆ 5:30 ಸಮಾಜದಲ್ಲಿ ಸಾರ್ವಜನಿಕವಾಗಿ ಇರುವ ಸಮಸ್ಯೆಗಳು, ಕುಂದು ಕೊರತೆಗಳನ್ನ ಅನಾವರಣ ಮಾಡಿ ಅದಕ್ಕೆ ಪರಿಹಾರ ನೀಡುವ ಪ್ರಯತ್ನದಲ್ಲಿ ನಮ್ಮ ನಡಿಗೆ ಪರಿಹಾರದೆಡೆಗೆ ಎಂಬ ಕಾರ್ಯಕ್ರಮವನ್ನ ಆರ್ಜೆ ಶ್ವೇತಾ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:00 ದಿನನಿತ್ಯವೂ ನಾವು ನೋಡುವ ಪ್ರಪಂಚದ ಆಶ್ಚರ್ಯ ಬೆರುಗುಗಳನ್ನ ಉಂಟು ಮಾಡುವ ಅನೇಕ ಕುತೂಹಲ ಸಂಗತಿಗಳ ವಿಷಯದ ಬಗ್ಗೆ ಬೆಳಕು ಚೆಲ್ಲುವ ವಿಸ್ಮಯ ಜಗತ್ತು ಕಾರ್ಯಕ್ರಮ ಮೂಡಿಬರಲಿದೆ. ಇದನ್ನ ಆರ್ಜೆ ಶ್ರೀಧರ್ ಅವರು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಬೀದಿ ಬದಿಯ ಸಣ್ಣ ಪುಟ್ಟ ವ್ಯಾಪಾರದಿಂದ ಹಿಡಿದು ದೊಡ್ಡ ಮಟ್ಟದ ವ್ಯಾಪಾರದ ತನಕವೂ ಶಿವಮೊಗ್ಗದ ಉದ್ಯಮಗಳ ಬೆಳವಣಿಗೆಯ ಬಗ್ಗೆ ಉದ್ಯಮಿಗಳಿಂದಲೇ ಮಾಹಿತಿಯನ್ನ ತಿಳಿಸುವ ಬಿಸ್ನೆಸ್ ಬಸ್ ಕಾರ್ಯಕ್ರಮ ಪ್ರಸಾರವಾಗಲಿದೆ.
1: ಈ ಕಾರ್ಯಕ್ರಮವನ್ನ ಆರ್ಜೆ ಅರ್ಪಿತ್ ಅವರು ನಡೆಸಿಕೊಡಲಿದ್ದಾರೆ.
0: ಸಂಜೆ 7:00 ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರು ಬೆಳೆ ಬೆಳೆಯುವ ವಿಧಾನ, ಕೃಷಿಯಲ್ಲಿ ಅನುಸರಿಸುವ ಬೆಳೆಸುವ ಪದ್ಧತಿ ಇವೆಲ್ಲವನ್ನ ರೈತರಿಂದಲೇ ಮಾಹಿತಿಯನ್ನು ತಿಳಿಸುವ ನಿಮ್ಮ ಕೃಷಿ ನಮ್ಮ ಖುಷಿ ಈ ಕಾರ್ಯಕ್ರಮ ಪ್ರಸಾರವಾಗಲಿದ್ದು ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ರಾತ್ರಿ 7:45ಕ್ಕೆ ಆವಿಷ್ಕಾರದ ಅಸ್ಮಿತೆ ವಿಜ್ಞಾನದ ಕುತೂಹಲ ಸಂಗತಿಗಳ ಸಂಶೋಧನೆಯ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಶೇಖರ್ ಗೌಳೇರವರು. ರಾತ್ರಿ 7:57ಕ್ಕೆ ರೈತರ ನಿಸ್ವಾರ್ಥ ಸೇವೆಯನ್ನ ಕೊಂಡಾಡುವ ರೈತ ಗೀತೆ ಪ್ರಸಾರವಾಗಲಿದೆ.
1: ರಾತ್ರಿ 8:00ಗೆ
0: ರೇಡಿಯೋ ಶಿವಮೊಗ್ಗದ ಆಪ್ನಲ್ಲಿ ಕಾರ್ಯಕ್ರಮಗಳು ಪ್ರಸಾರವಾಗಲಿದೆ. ಇದರಲ್ಲಿ ಕನ್ನಡ ಸಿನಿಮಾ ಗೀತೆಗಳು, ಹರಿಕತೆ, ನಾಟಕ, ಯಕ್ಷಗಾನ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆ, ಹೀಗೆ ವೈವಿಧ್ಯಮಯ ಕಾರ್ಯಕ್ರಮಗಳು ನಿಮಗಾಗಿ ಮೂಡಿಬರಲಿದೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿದ್ದು, ಈ ಎಲ್ಲ ಕಾರ್ಯಕ್ರಮಗಳ ಕುರಿತಾದಂತಹ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಮೊಬೈಲ್ ಸಂಖ್ಯೆ 9686096279 ಈ ನಂಬರ್ಗೆ ವಾಟ್ಸ್ಆಪ್ ಮೂಲಕ ತಿಳಿಸಬಹುದು ಅಂತ ಹೇಳ್ತಾ
1: ಧನ್ಯವಾದಗಳು.
2: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ, ಗುರುಗಳು, ನಮ್ಮನ್ನು ಪೋಷಿಸುವ ರೈತರು, ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸುವರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಹೊರಗಡೆ ಸೂರ್ಯನ ಕಿರಣಗಳು ನಿಮ್ಮ ಕಿಟಕಿಯ ಬಾಗಿಲು ತಟ್ಟತಾ ಇದೆ. ಎಲ್ಲರಿಗೂ ಈ ಸುಂದರವಾದ ಮುಂಜಾನೆಯ ಪ್ರೀತಿಯ ನಮಸ್ಕಾರಗಳು. ಕಾಫಿ ಲೋಟದ ಜೊತೆಗೆ ಇಂಪಾದ ಹಾಡುಗಳ ಮೆಲುಕು ಹಾಕುತ್ತಾ ಇವತ್ತಿನ ದಿನವನ್ನ ಸೂಪರ್ ಆಗಿ ಶುರು ಮಾಡೋಣ. ಸೊ ಇವತ್ತಿನ ಮಂತ್ರ ಇಷ್ಟೇ, ಮುಖದಲ್ಲಿ ಸದಾ ನಗು ಇರ್ಲಿ, ಮನಸ್ಸಿನಲ್ಲಿ ಹೊಸ ಭರವಸೆ ಇರ್ಲಿ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ಒಂದು ವಾಟ್ಸ್ಆಪ್ ಮೆಸೇಜ್ ನ ಓದಿದೆ. ಆ ಮೆಸೇಜ್ ನನ್ನನ್ನ ತುಂಬಾ ಹೊತ್ತು ಯೋಚನೆ ಮಾಡೋ ಹಾಗೆ ಮಾಡ್ತು. ಅದನ್ನ ನಿಮ್ ಜೊತೆಲಿ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ನಾವೆಲ್ಲ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಬ್ಯಾಂಕ್ ನಲ್ಲಿ ದುಡ್ಡು ಸೇವ್ ಮಾಡ್ತೀವಿ ಅಲ್ವಾ, ಫಿಕ್ಸೆಡ್ ಡೆಪಾಸಿಟ್ ಇಡ್ತೀವಿ ಅಲ್ವಾ. ಆದ್ರೆ ಪ್ರಪಂಚದ ಒಂದು ದೇಶದಲ್ಲಿ ದುಡ್ಡಿಗಿಂತ ಹೆಚ್ಚಾಗಿ ಸಮಯವನ್ನ ಬ್ಯಾಂಕ್ ನಲ್ಲಿ ಇಡ್ತಾರಂತೆ. ಎಸ್, ಹೌದು ಸ್ನೇಹಿತರೆ, ನೀವು ಕೇಳ್ತಾ ಇರೋದು ನಿಜ, ಅದೇ ಸ್ವಿಟ್ಜರ್ಲ್ಯಾಂಡಿನ ಟೈಮ್ ಬ್ಯಾಂಕ್ ಅನ್ನೋ ಕತೆ. ಸೊ ಸ್ನೇಹಿತರೆ, ಅಲ್ಲಿ ಕ್ರಿಸ್ಟಿನಾ ಎಂಬ 67 ವರ್ಷದ ನಿವೃತ್ತ ಶಿಕ್ಷಕಿಯಾಗಿರ್ತಾರೆ. ಸರ್ಕಾರದ ಉತ್ತಮ ಪಿಂಚಣಿ ವ್ಯವಸ್ಥೆಯಿಂದ ಅವರಿಗೆ ಆಹಾರ ಆಗ್ಲಿ ಅಥವಾ ವಾಸಸ್ಥಳದ ಕೊರತೆ ಇರಲಿಲ್ಲ. ಆದ್ರೂ ಅವರು ವಾರದಲ್ಲಿ 2 ದಿನ ಕೆಲಸಕ್ಕೆ ಹೋಗ್ತಾ ಇದ್ರು. ಅದು ಹಣಕ್ಕಾಗಿ ಅಲ್ಲ, ಸಮಯಕ್ಕಾಗಿ. ಹೌದು, ಕ್ರಿಸ್ಟಿನಾ 87 ವರ್ಷದ ಒಂಟಿ ವೃದ್ಧನೊಬ್ಬನನ್ನ ನೋಡ್ಕೊಳ್ಳೋದಕ್ಕೆ ಹೋಗ್ತಾ ಇರ್ತಾಳೆ. ಅವನಿಗಾಗಿ ಖರೀದಿ ಮಾಡೋದು, ಮನೆ ಸ್ವಚ್ಛಗೊಳಿಸೋದು, ಹಾಗೆ ಅವರೊಟ್ಟಿಗೆ ಮಾತನಾಡೋದು, ಹಾಗೆ ಸೂರ್ಯನ ಬೆಳಕಿಗೆ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಇದು ಆಕೆಯ ಕೆಲಸ ಆಗಿರುತ್ತೆ. ಈ ಕೆಲಸಕ್ಕೆ ಆಕೆ ಸಂಬಳ ಪಡೆಯಲಿಲ್ಲ, ಬದಲಾಗಿ ಆಕೆಯ ಸೇವೆಯ ಗಂಟೆಗಳು ಟೈಮ್ ಬ್ಯಾಂಕ್ ನಲ್ಲಿ ಸಾಮಾಜಿಕ ಭದ್ರತಾ ವ್ಯವಸ್ಥೆಯಲ್ಲಿ ಜಮೆ ಆಗ್ತಾ ಇದ್ವು. ಸೊ ಯೋಚನೆ ಮಾಡಿ ಸ್ನೇಹಿತರೆ, ನಾಳೆ ಕ್ರಿಸ್ಟಿನಾ ಅವರಿಗೆ ವಯಸ್ಸಾದಾಗ ಯಾರೋ ಒಬ್ರು ಬಂದು ಇವರನ್ನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಇದೇ ಟೈಮ್ ಬ್ಯಾಂಕ್ ಬೇರೆಯೊಬ್ಬರನ್ನ ಅವರ ಸಹಾಯಕ್ಕೆ ಕಳಿಸ್ಕೊಡುತ್ತೆ. ಅದೆಂತಹ ಅದ್ಭುತ ಅಲ್ವಾ? ಹೇಳ್ಬೇಕಪ್ಪ ಅಂದ್ರೆ ಇದು ಮನುಷ್ಯತ್ವದ ವಿನಿಮಯ. ಸೊ ಸ್ನೇಹಿತರೆ, ನಮ್ಮ ಭಾರತದಲ್ಲೂ ಇವತ್ತು ವೃದ್ಧರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಪಾಪ, ಅವರೆಲ್ಲ ಮಾತಿಗಾಗಿ ಹಂಬಲಿಸ್ತಾ ಇದ್ದಾರೆ. ನಮ್ಮಲ್ಲಿ ಹಣಕ್ಕಿರೋ ಬೆಲೆ ಮನುಷ್ಯತ್ವಕ್ಕೆ ಸಿಗ್ತಾ ಇಲ್ಲ ಅಂತ ಅನ್ಸ್ತಾ ಇದೆ. ಇವತ್ತು ಆಫೀಸ್ಗೆ ಓಡ್ತಾ ಇರೋ ನಾವು ನಮ್ಮ ಹಿರಿಯರಿಗಾಗಿ ಅಥವಾ ಪಕ್ಕದ ಮನೆಯ ಅಜ್ಜ ಅಜ್ಜಿಯ ಜೊತೆ ಒಂದು 10 ನಿಮಿಷ ಮಾತಾಡಿದ್ರೆ ಅದೇ ನಾವು ಮಾಡೋ ದೊಡ್ಡ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬಹುದು ಅಲ್ವಾ? ಸೊ ಇವತ್ತಿನ ದಿನದ ಥಾಟ್ ಇಷ್ಟೇ, ದುಡ್ಡು ಖರ್ಚಾದ್ರೆ ಮತ್ತೆ ಸಂಪಾದಿಸಬಹುದು ಸ್ನೇಹಿತರೆ, ಆದ್ರೆ ಕಳೆದು ಹೋದ ಸಮಯ ಮತ್ತು ಮನುಷ್ಯ ಸಂಬಂಧಗಳು ಸಿಗೋದು ಕಷ್ಟ ಅಂತಾನೆ ಹೇಳ್ಬಹುದು. ಈ ಒಂದು ಲೇಖನ ಬರೆದವರು ಆನಂದ ಕೊರಟೆಯವರು. ಅವರಿಗೆ ಧನ್ಯವಾದಗಳು ಹೇಳ್ತಾ ಇವತ್ತು ನೀವು ಯಾರಿಗೆ ನಿಮ್ಮ ಸಮಯವನ್ನ ಉಡುಗೊರೆಯಾಗಿ ಕೊಡ್ತೀರಾ ಅಂತ ಯೋಚಿಸ್ತಾ ಇರಿ. ಅಷ್ಟರಲ್ಲಿ ನಾವೆಲ್ಲರೂ ಒಂದು ಭಕ್ತಿ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಬಿಲ್ ಗೇಟ್ಸ್ ಅವರು ಅವರ ಒಂದು ಅನುಭವದ ಮಾತನ್ನ ಅದ್ಭುತವಾಗಿ ತಿಳಿಸಿದ್ದಾರೆ. ಎಲ್ಲರಲ್ಲೂ ಒಂದು ಕೆಟ್ಟ ಗುಣ ಇದ್ದೇ ಇರುತ್ತೆ. ಅದು ಏನು ಅಂತಂದ್ರೆ, ಬೇರೆಯವರ ಜೊತೆಗೆ ಹೋಲಿಸಿಕೊಳ್ಳೋದು. ನಾನು ವಿದ್ಯಾರ್ಥಿಯಾಗಿದ್ದಾಗ ಕೆಲವು ವಿಷಯಗಳಲ್ಲಿ ಫೇಲ್ ಆಗಿದ್ದೆ, ಆದ್ರೆ ನನ್ನ ಸ್ನೇಹಿತ ಎಲ್ಲದರಲ್ಲೂ ಪಾಸ್ ಆದ. ಅವನು ಈಗ ಮೈಕ್ರೋಸಾಫ್ಟ್ನಲ್ಲಿ ದೊಡ್ಡ ಇಂಜಿನಿಯರ್ ಆಗಿದ್ದಾನೆ. ನಾನು ಮೈಕ್ರೋಸಾಫ್ಟ್ನ ಓನರ್ ಆಗಿದ್ದೀನಿ. ಅದೇ ವ್ಯತ್ಯಾಸ. ಒಂದು ಪಕ್ಷ ನಾನು ಫೇಲ್ ಆದ ಸಂದರ್ಭದಲ್ಲಿ ಅವನಿಗೆ ಹೋಲಿಸಿಕೊಂಡಿದ್ರೆ, ಅವನಿಗೆ ಅಂಜಿಕೊಂಡು ಸುಮ್ಮನಾಗ್ಬಿಟ್ಟಿದ್ರೆ, ನಾನು ಸೋತೆ ಅನ್ನೋ ಬೇಜಾರಲ್ಲಿ ಹೊಸದನ್ನ ಕಲಿಯೋದಕ್ಕೆ ಆಗ್ತಾ ಇರಲಿಲ್ಲ. ಹಾಗೆ ನಾನು ಈ ಹಂತಕ್ಕೆ ಬರೋದಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ. ಪ್ರತಿಯೊಬ್ಬರೂ ಒಂದೊಂದು ವಿಷಯದಲ್ಲಿ ಶಕ್ತರಾಗಿರ್ತಾರೆ. ಕೆಲವರು ಎಕ್ಸಾಮ್ಸ್ನಲ್ಲಿ ಫೇಲ್ ಆದ್ರೆ ಅವರು ಬದುಕಿನಲ್ಲಿ ಏನು ಸಾಧಿಸೋದಿಲ್ಲ ಅಂತ ಅರ್ಥ ಅಲ್ಲ. ಅದೇ ರೀತಿ ಪರೀಕ್ಷೆಗಳಲ್ಲಿ ಮೊದಲು ರ್ಯಾಂಕ್ ಪಡೆದವರೆಲ್ಲ ಏನೋ ಆಗ್ಬಿಡ್ತಾರೆ ಅಂತ ಹೇಳೋದು ಕಷ್ಟ. ಹಾಗಾಗಿ ಯಾರು ಯಾರ ಜೊತೆನೂ ಹೋಲಿಸ್ಕೊಳ್ಬೇಡಿ. ಹಾಗೇನಾದ್ರೂ ನೀವು ಹೋಲಿಸ್ಕೊಂಡ್ರೆ ಅದು ನಿಮಗೆ ನೀವು ಅವಮಾನಿಸಿಕೊಂಡಂತೆ. ಬೇರೆಯವರಿಂದ ಸ್ಫೂರ್ತಿ ಪಡೆಯೋದು ತಪ್ಪಲ್ಲ, ಆದರೆ ಅವರ ಜೊತೆಗೆ ಹೋಲಿಸಿಕೊಳ್ಳೋದು ಅನುಕರಣೆ ಮಾಡಬೇಡಿ. ಮುಕ್ತವಾಗಿ ಯೋಚಿಸುವುದನ್ನ ಕಲಿಯಿರಿ. ಒಂದು ಸೋಲಿಗೆ ಎದೆಗುಂದಬೇಡಿ ಅಥವಾ ಒಂದು ಯಶಸ್ಸಿಗೆ ಬೀಗಬೇಡಿ. ಹೊಸ ಹೊಸ ಗುರಿಗಳನ್ನಿಟ್ಕೊಂಡು ಅದನ್ನ ಸಾಧಿಸುವ ಪ್ರಯತ್ನವನ್ನ ನಿರಂತರವಾಗಿ ಮಾಡ್ತಲೇ ಇರಿ ಅಂತ ಮೈಕ್ರೋಸಾಫ್ಟ್ ಕಂಪನಿಯ ಓನರ್ ಆದ ಬಿಲ್ ಗೇಟ್ಸ್ ಅವರ ಒಂದು ಅನುಭವದ ಮಾತನ್ನ ನೀವು ಈಗಷ್ಟೇ ಕೇಳಿದ್ದೀರಿ. ಅವರ ಅನುಭವದ ಮಾತು ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಡಾಕ್ಟರ್ ಇಲ್ಲದ ಕಾಲದಲ್ಲಿ ನಮ್ಮ ಪೂರ್ವಿಕರು ಪಾಲನೆ ಮಾಡಿದ ಆರೋಗ್ಯದ ಗುಟ್ಟಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಯೋಣ. ಆಯುರ್ವೇದದ ಈ ದಿನಚರಿ ಪಾಲನೆ ಮಾಡಿದವರು ನೂರಾರು ವರ್ಷ ಕಾಯಿಲೆ ಇಲ್ಲದೆ ಬದುಕ್ತಾ ಇದ್ರು. ನೂರರ ಸಮೀಪದಲ್ಲೂ ಗಟ್ಟಿಯಾಗಿ ಆರೋಗ್ಯವಂತರಾಗಿದ್ರು. ಆಯುರ್ವೇದದ ಪ್ರಕಾರ ದಿನಚರಿ ಅಂತಂದ್ರೆ ಕೇವಲ ಕೆಲಸ ಮಾಡೋದಲ್ಲ, ಅದು ಪ್ರಕೃತಿಯೊಂದಿಗೆ ನಮ್ಮ ದೇಹವನ್ನು ಹೊಂದಿಸಿಕೊಳ್ಳುವ ವಿಧಾನವಾಗಿರುತ್ತೆ. ಆಯುರ್ವೇದದ ಪ್ರಕಾರ ನಿಮ್ಮ ದಿನವನ್ನ ಹೇಗೆ ಕಳಿಬಹುದು ಅನ್ನೋ ಒಂದಿಷ್ಟು ಸಲಹೆಗಳನ್ನ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಏಳೋದು, ಅಂದ್ರೆ ಸೂರ್ಯೋದಯಕ್ಕೆ ಸುಮಾರು 1.5 ಗಂಟೆಗಳ ಮೊದಲು ಏಳುವುದು ಅತ್ಯುತ್ತಮ ಅಂತ ಹೇಳ್ತಾರೆ. ಈ ಸಮಯದಲ್ಲಿ ವಾತಾವರಣವು ಶುದ್ಧವಾಗಿರುತ್ತೆ ಮತ್ತು ಮನಸ್ಸು ಶಾಂತವಾಗಿರುತ್ತೆ. ಇನ್ನ ಎರಡನೇದಾಗಿ ಮುಖ ಪ್ರಕ್ಷಾಲನ ಮತ್ತು ಹಲ್ಲುಜ್ಜುವುದು, ತಣ್ಣೀರಿನಿಂದ ಕಣ್ಣುಗಳನ್ನ ತೊಳೆಯುವುದು, ಹಾಗೆ ಹಲ್ಲುಜ್ಜೋದು ಕಹಿ ಅಥವಾ ಒಗರು ರುಚಿಯ ಗಿಡಮೂಲಿಕೆಗಳ ಪುಡಿಯಾಗಿರಬಹುದು ಅಥವಾ ಪೇಸ್ಟ್ ಅನ್ನ ಬಳಸೋದು ಉತ್ತಮ. ಇನ್ನ ನಾಲ್ಗೆ ಸ್ವಚ್ಛತೆಗೆ ನಾಲ್ಗೆಯ ಮೇಲಿರುವ ಬಿಳಿ ಪದರವನ್ನ ತೆಗೆಯೋದಕ್ಕೆ ನಾಲ್ಗೆಯನ್ನ ಸ್ವಚ್ಛಗೊಳಿಸಿ, ಇದು ಜೀರ್ಣಕ್ರಿಯೆಗೆ ಸಹಕಾರಿಯಾಗುತ್ತೆ. ಮೂರನೇದಾಗಿ ಅಭ್ಯಂಗ ಅಂದ್ರೆ ತೈಲ ಮಸಾಜ್. ಸ್ನಾನಕ್ಕೆ ಮೊದಲು ಇಡೀ ದೇಹಕ್ಕೆ ಮೃದುವಾಗಿ ಎಳ್ಳೆಣ್ಣೆ ಅಥವಾ ತೆಂಗಿನ ಎಣ್ಣೆಯನ್ನ ಹಚ್ಕೊಳ್ಳಿ. ಇದು ಚರ್ಮದ ಆರೋಗ್ಯವನ್ನ ಹೆಚ್ಚಿಸುತ್ತೆ, ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತೆ ಮತ್ತು ಅಕಾಲಿನ ವಯಸ್ಸಾಗುವಿಕೆಯನ್ನ ತಡೆಯುತ್ತೆ. ಇನ್ನು ನಾಲ್ಕನೇದಾಗಿ ವ್ಯಾಯಾಮ ಮತ್ತು ಸ್ನಾನ. ನಿಮ್ಮ ಶಕ್ತಿಯ ಅರ್ಧದಷ್ಟು ಮಾತ್ರ ವ್ಯಾಯಾಮ ಮಾಡಿ. ಯೋಗಾಸನ ಮತ್ತು ಪ್ರಾಣಾಯಾಮ ಅತ್ಯಂತ ಶ್ರೇಷ್ಠಕರ. ನಂತರ ಉಗುರು ಬೆಚ್ಚಿನ ನೀರಿನಲ್ಲಿ ಸ್ನಾನ ಮಾಡಿ. ತಲೆಗೆ ಅತಿ ಬಿಸಿ ನೀರು ಒಳ್ಳೆಯದಲ್ಲ. ಇನ್ನು ಐದನೇದಾಗಿ ಆಹಾರ ಪದ್ಧತಿ. ಉಪಹಾರದಲ್ಲಿ ಬೆಳಗ್ಗೆ ಹಸಿವಾದಾಗ ಹಗುರವಾದ ಮತ್ತು ಪೌಷ್ಟಿಕಾಂಶಯುಕ್ತ ಉಪಹಾರ ಸೇವಿಸಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ದಿನದ ಅತಿ ಮುಖ್ಯ ಮತ್ತು ದೊಡ್ಡ ಆಹಾರವಾಗಿರಲಿ, ಯಾಕಂದ್ರೆ ಮಧ್ಯಾಹ್ನ ಸೂರ್ಯನು ಪ್ರಬಲವಾಗಿರುವಾಗ ನಮ್ಮ ಜೀರ್ಣಶಕ್ತಿ ಹೆಚ್ಚಾಗಿರುತ್ತೆ. ಇನ್ನು ರಾತ್ರಿ ಊಟಕ್ಕೆ ಸೂರ್ಯಾಸ್ತದ ನಂತರ ಅಥವಾ ಮಲಗುವ 2-3 ಗಂಟೆಗಳ ಮೊದಲು ಹಗುರವಾದ ಆಹಾರ ಸೇವಿಸಿ. ಇನ್ನು ಆರನೇದಾಗಿ ನಿದ್ರೆ. ರಾತ್ರಿ 10 ಗಂಟೆಯೊಳಗೆ ಮಲಗುವುದು ಸೂಕ್ತ. ಚೆನ್ನಾಗಿ ನಿದ್ರೆ ಮಾಡೋದ್ರಿಂದ ದೇಹದ ಅಂಗಾಂಶಗಳು ಪುನಶ್ಚೇತನಗೊಳ್ಳುತ್ತೆ. ಇದ್ರ ಜೊತೆಗೆ ಸ್ನೇಹಿತರೆ, ಗಮನಿಸಬೇಕಾದ ಪ್ರಮುಖ ಅಂಶ ಏನಪ್ಪ ಅಂತಂದ್ರೆ, ಬಾಯಾರಿಕೆ ಆದಾಗ ಮಾತ್ರ ನೀರು ಕುಡಿಬೇಕಂತೆ. ಬೆಳಗ್ಗೆ ಎದ್ದ ತಕ್ಷಣ ಉಗುರು ಬೆಚ್ಚಿನ ನೀರು ಕುಡಿಯುವುದು ಮಲಬದ್ಧತೆಯನ್ನ ತಡೆಯುತ್ತೆ. ಹಾಗೆ ಊಟ ಮಾಡುವಾಗ ಮತ್ತು ಕೆಲಸ ಮಾಡುವಾಗ ಶಾಂತವಾಗಿರಿ. ನೆನ್ಪಿಡಿ ಸ್ನೇಹಿತರೆ, ಆಯುರ್ವೇದವು ಪ್ರತಿಯೊಬ್ಬರ ದೇಹದ ಪ್ರಕೃತಿಗೆ ಅನುಗುಣವಾಗಿ ಬದಲಾಗ್ತಾ ಇರುತ್ತೆ. ಕೂತ್ರೆ ನಿಂತ್ರೆ ಡಾಕ್ಟರ್ ಹತ್ರ ಓಡೋದು ಬೇಡ. ಅಂಗೈಯಲ್ಲೇ ಆರೋಗ್ಯ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ಅರುಣೋದಯ ಕಾರ್ಯಕ್ರಮದಲ್ಲಿ ಈಗ ಮತ್ತೊಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಇವತ್ತಿನ ಅರುಣೋದಯ ಕಾರ್ಯಕ್ರಮದಲ್ಲಿ ಇನ್ಫಾರ್ಮೇಶನ್ ಬಾಕ್ಸ್ ಅಲ್ಲಿ ಏನಿದೆ ಅಂತ ನಾವೀಗ ತಿಳಿಯೋಣ. ಸ್ನೇಹಿತರೆ, ಬೆಳಗ್ಗೆ ಎದ್ದ ತಕ್ಷಣ ನಾವೆಲ್ಲ ಮೊದಲು ಯೋಚನೆ ಮಾಡೋದೇ ದುಡ್ಡಿನ ಬಗ್ಗೆ ಅಲ್ವಾ? ಲಕ್ಷ್ಮೀ ಬಾರಮ್ಮ ಅಂತ ಪೂಜೆ ಮಾಡ್ತೀವಿ. ಆದ್ರೆ ನಿಮ್ಗೆ ಗೊತ್ತಾ, ಪ್ರಪಂಚದಲ್ಲಿ ಅತ್ಯಂತ ಪವರ್ಫುಲ್ ಕರೆನ್ಸಿ ಯಾವುದು ಅಂತ? ತಕ್ಷಣ ನಿಮ್ ತಲೆಗೆ ಬರೋದು ಅಮೇರಿಕನ್ ಡಾಲರ್ ತಾನೆ. ತಡೀರಿ ತಡೀರಿ ಸ್ನೇಹಿತರೆ, ತಡೀರಿ, ಇಲ್ಲೇ ಇರೋದು ಟ್ವಿಸ್ಟ್. ಅಮೇರಿಕನ್ ಡಾಲರ್ ತುಂಬಾ ಫೇಮಸ್ ಇರಬಹುದು, ಆದ್ರೆ ಅದು ನಂಬರ್ ಒನ್ ಶಕ್ತಿಶಾಲಿ ಕರೆನ್ಸಿ ಅಲ್ವೇ ಅಲ್ಲ. ಹಾಗಾದ್ರೆ ಯಾವ್ದದು ಆ ನಂಬರ್ ಒನ್ ಕರೆನ್ಸಿ ಅಂತ ನೀವು ಕೇಳ್ತೀರಾ? ಎಸ್, ಜಗತ್ತಿನ ಅತಿ ಶಕ್ತಿಶಾಲಿ ಕರೆನ್ಸಿ ಅಂತಂದ್ರೆ ಅದು ಕುವೈತ್ ದಿನಾರ್. ಕೇಳೋದಕ್ಕೆ ಆಶ್ಚರ್ಯ ಅನ್ಸಿದ್ರು ಕೂಡ ಇದೇ ಸತ್ಯ ಸ್ನೇಹಿತರೆ. ಒಂದು ಕುವೈತ್ ದಿನಾರ್ನ ನಮ್ಮ ಇಂಡಿಯನ್ ರೂಪಾಯಿಗೆ ಕನ್ವರ್ಟ್ ಮಾಡಿದ್ರೆ 270-280 ರೂಪಾಯಿಗೆ ಆಗುತ್ತೆ. ನೀವೇ ಯೋಚನೆ ಮಾಡಿ ಅದರ ತಾಕತ್ತು ಎಷ್ಟಿರಬಹುದು ಅಂತ. ಯಾಕೆ ಇದು ಇಷ್ಟೊಂದು ಪವರ್ಫುಲ್ ಅಂತ ಕೇಳ್ತೀರಾ? ಎಸ್, ಕುವೈತ್ ದೇಶ ಪುಟಾಣಿ ಆಗಿದ್ರು ಅಲ್ಲಿರೋ ತೈಲ ನಿಕ್ಷೇಪ ಅಷ್ಟಿಷ್ಟಲ್ಲ ಸ್ನೇಹಿತರೆ, ಇಡೀ ಜಗತ್ತಿಗೆ ಇವರು ಎಣ್ಣೆ ಸಪ್ಲೈ ಮಾಡ್ತಾರೆ. ಅದಕ್ಕೆ ಇವರ ಕರೆನ್ಸಿ ವ್ಯಾಲ್ಯೂ ಯಾವಾಗ್ಲೂ ಟಾಪ್ ನಲ್ಲಿ ಇರುತ್ತೆ. ಇನ್ನು ಎರಡನೇ ಲಿಸ್ಟ್ ನಲ್ಲಿ ಬಹರೇನ್ ದಿನಾರ್ ಇದೆ. ಮೂರನೇ ಸ್ಥಾನದಲ್ಲಿ ಓಮನ್ ರಿಯಲ್ ಇದೆ. ನಮ್ಮ ಅಮೇರಿಕನ್ ಡಾಲರ್ ಏನಿದ್ರು ಟಾಪ್ 10 ಲಿಸ್ಟ್ ನಲ್ಲಿ ಕೊನೆಯಲ್ಲಿದೆ ಅಷ್ಟೇ. ಸೊ ಕೇಳಿಸ್ಕೊಂಡ್ರಿ ಅಲ್ವಾ ಸ್ನೇಹಿತರೆ, ಕುವೈತ್ ದಿನಾರ್ ಮುಂದೆ ಡಾಲರ್ ಕೂಡ ಡಲ್ ಹೊಡೆಯುತ್ತೆ. ಸೊ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ನಮ್ಮ ಇನ್ಫಾರ್ಮೇಶನ್ ಬಾಕ್ಸ್ ನಲ್ಲಿ ತಿಳಿಸ್ತಾ ಇರ್ತೀನಿ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ, ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ನಾನೊಬ್ಬ ನಿವೃತ್ತ ಶಿಕ್ಷಕ, ನನ್ನ ಮಗ ಆದಿಚುಂಚನಗಿರಿ ಪಿಯು ಕಾಲೇಜ್ನಲ್ಲಿ ಓದ್ದ, ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
8: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್, ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ ಅಲ್ಲಿ ಓದ್ದ, ಕಡಿಮೆ ಫೀಸು ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
9: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು, ಸೊ ನನಗೆ ಆರಾಮಾಯಿತು.
10: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shumoga.
11: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
10: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
9: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
12: ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಶೇಷ ಕಾರ್ಯಕ್ರಮ. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷ ಕಾರ್ಯಕ್ರಮವಾಗಿದೆ. ಈ ದೇಶದ ಮಹಾನ್ ಚಿಂತಕರಾದ ಮಹಾತ್ಮ ಗಾಂಧೀಜಿರವರ ಬದುಕನ್ನು ಅರಿತುಕೊಳ್ಳುವ ಪ್ರಯತ್ನ ನಮ್ಮದಾಗಿದೆ. ಗಾಂಧೀಜಿರವರ ಬದುಕು ಎಂದರೆ ಅದೊಂದು ತೆರೆದಿಟ್ಟ ಪುಸ್ತಕದಂತೆ. ಗಾಂಧಿ ಅವರ ಬದುಕನ್ನು ಹೆಚ್ಚೆಚ್ಚು ಅರ್ಥ ಮಾಡಿಕೊಳ್ಳುವ ಮುಖಾಂತರವಾಗಿ ನಮ್ಮನ್ನು ನಾವು ಕಂಡುಕೊಳ್ಳಬೇಕಿದೆ. ಹೀಗಾಗಿ ಈ ವಿಶೇಷ ಪ್ರಯತ್ನವನ್ನು ರೇಡಿಯೋ ಶಿವಮೊಗ್ಗ ಮಾಡುತ್ತಿದೆ. ಹಿರಿಯ ಚಿಂತಕ DS ನಾಗಭೂಷಣ್ರವರ ರಚನೆಯ ಗಾಂಧಿ ಕಥನ, ಈ ಕೃತಿಯನ್ನು ಧ್ವನಿಯಾಗಿಸಿದ್ದಾರೆ ವಾಣಿ ಪೆರಿಯೋಡಿ. ಈಗ ನೀವು ಕೇಳಲಿದ್ದೀರಿ ಗಾಂಧಿ ಕಥನ.

0: ಎಲ್ಲರಿಗೂ ನಮಸ್ಕಾರ. ಗಾಂಧಿ ಕಥನ ಎರಡನೇ ಭಾಗ.
1: ಮತ್ತೆ ಈ ಮನೆಗೆ ಇನ್ನೊಂದು ಚರಿತ್ರೆ ಇದೆ. ಪುತಲಿಬಾಯಿ ಅವರು ಪ್ರಣಾಮಿ ವೈಷ್ಣವ ಪಂಥಕ್ಕೆ ಸೇರಿದವರು. ಅವರು ಅಂದ್ರೆ ತುಂಬಾ ಮುಸ್ಲಿಂ ಸಾಧು ಸಂತರ ಕೂಡ ಪ್ರಭಾವ ಇರ್ತದೆ. ಇದನ್ನೆಲ್ಲ ನೋಡ್ಕೊಳ್ತಾ ಬೆಳೆದವರು ಗಾಂಧೀಜಿ. ಆದ್ರೆ ಗಾಂಧೀಜಿಗೆ ದೇವಾಲಯಗಳ ಮೇಲೆ ಆಸಕ್ತಿ ಬರುವುದಿಲ್ಲ. ದೇವರು ಧರ್ಮ ಮತ್ತೆ ಅದರದ್ದು ತನ್ನದೇ ಆದಂತ ಒಂದು ಆಲೋಚನೆಗಳನ್ನ ಬೆಳೆಸ್ಕೊಳ್ಳಿಕ್ಕೆ ನಿರಾಕರಿಸುವುದು ಇಲ್ಲ ಅವರು ಧರ್ಮ ಮತ್ತೆ ಅಂತ ವಿಚಾರಗಳನ್ನ. ಹಾಗಂತ ತೀರಾ ಈ ಕಟ್ಟಳೆಗಳನ್ನ ಆಚರಿಸುವುದು ಕೂಡ ಅವರಿಗೆ ಪ್ರಶ್ನೆ ಬಂದಿರ್ತದೆ. ಕಸ್ತೂರ್ಬಾ ಹೆಚ್ಚು ಓದಿರೋದಿಲ್ಲ, ಗಂಡನ ಜೊತೆ ಬದುಕಲಿಕ್ಕೆ ಹಾಗೆ ಬಂದಿರ್ತಾಳೆ. ಅವರಿಗೆ ಕಲಿಸ್ಬೇಕು, ಅವರನ್ನು ತನ್ನ ಜೊತೆ ಬೆಳೆಸ್ಬೇಕು ಅನ್ನೋದು ಕೂಡ ಗಾಂಧೀಜಿಗೆ ಇರ್ತದೆ. ಕಸ್ತೂರ್ಬಾ ಬಗ್ಗೆ ಮತ್ತೆ ಮಾತಾಡ್ತಾನೆ. ಸುಮಾರು 1885 ಹೊತ್ತಿಗೆ ಅವರಿಗೆ ಓದಿಯಲ್ಲ ಇದು ಕೆಲಸ ಎಲ್ಲ ಎಂತ ಸಿಕ್ಕುದಿಲ್ಲ, ಅಥವಾ ತಾನು ಇನ್ನೇನ್ ಮಾಡ್ಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಅವಾಗ ಲಂಡನ್ಗೆ ಹೋಗಿ ಕಾನೂನು ಅಭ್ಯಾಸ ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಆದ್ರೆ ಕಾನೂನು ಅಭ್ಯಾಸ ಮಾಡ್ಲಿಕ್ಕೆ ಲಂಡನ್ಗೆ ಹೋಗ್ಬೇಕು ಅಂತಂದ್ರೆ ಸಮುದ್ರಯಾನ ಮಾಡ್ಬೇಕು. ಸಮುದ್ರಯಾನ ಮಾಡೋದು ಅಂತಂದ್ರೆ ಒಂದು ಹಣಕಾಸಿನ ವಿಷಯ, ಒಂದು ಸಮುದ್ರಯಾನ ಮಾಡೋದ್ರಿಂದ ಭ್ರಷ್ಟರಾಗ್ತಾರೆ, ಜಾತಿ ಕಳ್ಕೊಳ್ತಾರೆ ಅಂತ. ಆ ಸಮಯದಲ್ಲಿ ತುಂಬಾ ಅಂಥ ಕಟ್ಟುಪಾಡುಗಳು ಇತ್ತು. ಅಷ್ಟೊತ್ತಿಗೆ ಅವರಿಗೆ ಒಂದು ಮಗ ಕೂಡ ಹುಟ್ಟಿದ್ದ, ಹರಿಲಾಲ ಹುಟ್ಟಿಯೂ ಆಗಿತ್ತು. ತುಂಬಾ ತಾಕಲಾಟಗಳಿತ್ತು, ತುಂಬಾ ಒತ್ತಡಗಳಿತ್ತು. ಹಣದ ಸಂಕಟನೂ ಇತ್ತು, ಹಣ ಇಲ್ಲದೆ ಇರೋ ತೊಂದರೆನೂ ಇತ್ತು, ಜೊತೆಗೆ ಈ ತರಹದ ಜಾತಿ ಮಂದಿಗಳ ಒತ್ತಡಗಳು ಇತ್ತು ಸಮುದ್ರಯಾನ ಮಾಡಬಾರ್ದು ಅಂತ. ಇದೆಲ್ಲದರ ಮಧ್ಯೆ ಚಿಕ್ಕಪ್ಪನದ್ದು ಸ್ವಲ್ಪ ಸಹಕಾರ ತಕೊಂಡು, ತಾಯಿಯ ಬಂಗಾರ ತಕೊಂಡು ಹೇಗೆಗೋ ಮಾಡಿಕೊಂಡು ಹೋಗುವಂತ ವ್ಯವಸ್ಥೆ ಮಾಡ್ತಾರೆ. ಈ ಎಲ್ಲ ಒತ್ತಡಗಳ ಮಧ್ಯೆ ಅವರು ಒಂದು ವಿಚಿತ್ರ ಧೈರ್ಯ ತಕೊಳ್ಳಿಕ್ಕೆ ಕೂಡ ಕಲಿತಾರೆ. ಯಾಕೆ ಹೋಗ್ಬಾರ್ದು, ನಾನು ಹೋಗ್ಲೇಬೇಕು, ಸಮುದ್ರಯಾನ ಮಾಡಿ ಕಲೀಲಿಕ್ಕೆ ಹೋಗ್ಬೇಕು ಅಂತೇಳಿ. 3 ವಾರ ಹಡೆಯದಲ್ಲಿ ಪ್ರಯಾಣ ಮಾಡ್ಲಿಕ್ಕೆ ಇರ್ತದೆ. ಎಷ್ಟು ಒಂಟಿಯಾಗಿರ್ತಾರೆ ಅಂತಂದ್ರೆ ಯಾರ ಜೊತೆಗೂ ಕೂಡ ಬೆರೀಲಿಕ್ಕೆ ಹೋಗುದಿಲ್ಲ. ಅಲ್ಲಿ ತಲುಪಿದ ಮೇಲೆ ಕೂಡ ಒಂದು ತುಂಬಾ ಐಷಾರಾಮಿ ಹೋಟೆಲ್ ಅಲ್ಲಿ ಅವರಿಗೆ ಬುಕ್ ಆಗಿರ್ತದೆ, ವಿಕ್ಟೋರಿಯಾ ಹೋಟೆಲ್ ಅಲ್ಲಿ. ಇವ್ರು ಎಷ್ಟು ಮುಗ್ಧರು ಅಂತಂದ್ರೆ ಆ ಲಿಫ್ಟ್ ಅನ್ನೇ ತನ್ನ ರೂಮ್ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಅಂದ್ರೆ ಅಷ್ಟು ಅದು ಕೂಡ ಮಹಾ ಹೋಟೆಲ್ ಕೂಡ ಆಗಿರ್ತದೆ. ಮತ್ತೆ ಅವರಿಗೆ ಅಲ್ಲಿ ಸಹಕಾರ ಮಾಡೋದು ಡಾಕ್ಟರ್ ಪ್ರಾಣ ಜೀವನ ಮೆಹತಾ. ಇವರು ತುಂಬಾ ಆಮೇಲೆ ಕೂಡ ಗಾಂಧೀಜಿಯ ಜೊತೆಗೆ ಸಹಕಾರ ಕೊಡ್ತಾ ಇರ್ತಾರೆ. ಗಾಂಧೀಜಿಗೆ ಇನ್ನೊಂದು ವಿಷಯ, ತಾಯಿಗೆ ವಚನ ಕೊಟ್ಟು ಬಂದಿರ್ತಾರೆ. ತಾಯಿಗೆ ಭಯ, ಇವನ್ ಅಲ್ಲಿ ಹೋಗಿ ಯಾರನ್ನಾದ್ರೂ ಬಿಳಿಯರ ಜೊತೆ ಸೇರಿಕೊಂಡ್ರೆ, ಅಲ್ಲಿಯ ಹೆಣ್ಣುಮಕ್ಕಳ ಸಹವಾಸ ಮಾಡಿದ್ರೆ, ಮದ್ಯ ಮಾಂಸ ತಿಂದ್ರೆ ಅಂತ. ಸೊ ಅವರು ಭಾರತ ಬಿಟ್ಟು ಬರುವಾಗ ಅಮ್ಮನಿಗೊಂದು ಗಟ್ಟಿಯಾದ ವಚನ ಕೊಟ್ಟು ಬಂದಿರ್ತಾರೆ, ಮದ್ಯ ಮಾಂಸ ಮಾನಿನಿಯರ ಸಹವಾಸಕ್ಕೆ ಹೋಗುದಿಲ್ಲ ಅಂತ. ಸೊ ಈ ನಿರ್ಧಾರಗಳ ಜೊತೆಗೆ ಅವರು ಹೋಗಿರ್ತಾರೆ ಮಾತ್ರ ಅಲ್ಲ, ಅದನ್ನು ಗಟ್ಟಿಯಾಗಿ ಪಾಲಿಸ್ತಾರೆ ಈ ಕೊಟ್ಟ ವಚನವನ್ನ. ಮತ್ತೆ ಈ ದೊಡ್ಡ ಹೋಟೆಲ್ ಅಲ್ಲಿ ನಿಂತಿದ್ದಾರೆ, ಹೊಟ್ಟೆ ತುಂಬಾ ಊಟ ಮಾಡ್ಲಿಕ್ಕೆ ಪರದಾಟ, ಭಾರಿ ಕಷ್ಟ ಪಡ್ತಾರೆ. ಕೊನೆಗೆ ಬೇಡ ಇದೆಲ್ಲ ಸಹವಾಸ ಅಂತ ಹೇಳಿ ಒಬ್ಬ ಇಂಗ್ಲಿಷ್ ವೃದ್ಧೆ ಮನೆಯಲ್ಲಿ ಪೇಯಿಂಗ್ ಗೆಸ್ಟ್ ಆಗಿ ಉಳಿಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಉಳಿಯುವಾಗ ಒಂದು ಶಾಖಾಹಾರ ಹೋಟೆಲ್ ಕಂಡ್ಕೊಳ್ತಾರೆ, ಅಲ್ಲಿ ಹೋಗಿ ಊಟ ತಿಂಡಿ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತಾರೆ. ಅದೊಂದು ವ್ಯವಸ್ಥೆ ಆಗ್ತದೆ ಅವರಿಗೆ. ಆದ್ರೆ ಊಟ ತಿಂಡಿಗೆ ಮಾತ್ರ ತುಂಬಾ ಕಷ್ಟ ಪಡ್ತಾರೆ, ಹಣ ಎಲ್ಲ ಅದಕ್ಕೆ ಮ್ಯಾನೇಜ್ ಮಾಡೋದು ಎಲ್ಲ ತುಂಬಾ ಸವಾಲಾಗ್ತದೆ ಅವರಿಗೆ. ಅಷ್ಟೊತ್ತಿನಲ್ಲಿ ಅವರಿಗೊಂದು ಓದ್ಲಿಕ್ಕೆ ಸಿಗ್ತದೆ, ಹೆನ್ರಿ ಸಾಲ್ಟ್ ಅನ್ನೋರು ಶಾಖಾಹಾರಕ್ಕಾಗಿ ಒಂದು ಮನವಿ ಅಂತ ಬರ್ದಿರುವಂತದ್ದು ಒಂದು ಓದ್ಲಿಕ್ಕೆ ಸಿಗ್ತದೆ. ಇಲ್ಲಿ ತನಕ ಅವರು ಶಾಖಾಹಾರ ಮಾಡ್ತಿದ್ದದ್ದು ಮನೆಯ ಒಂದು ಸಂಪ್ರದಾಯವಾಗಿ, ಆದ್ರೆ ಇದನ್ನ ಓದಿದ ಮೇಲೆ ಶಾಖಾಹಾರ ಬದುಕಿನ ಒಂದು ತತ್ವವಾಗಿ ಬಿಡ್ತದೆ ಅವರಿಗೆ. ಆಹಾರ ಪದ್ಧತಿ ಕೂಡ ಅದೊಂದು ಜೀವನ ವೃತ್ತ ಆಗಿ ಬಿಡ್ತದೆ. ಅದಕ್ಕೊಂದು ಕಾರಣ ಇದೆ, ಯಾಕೆ ಮಾಡಬೇಕು, ಪ್ರಾಣಿಗಳ ಮೇಲೆ ನಾವು ಯಾಕೆ ಅಧಿಕಾರ ಚಲಾಯಿಸ್ಬೇಕು, ಅವ್ರನ್ನ ಯಾಕೆ ಕೊಲ್ಬೇಕು ಅನ್ನುವ ಪ್ರಶ್ನೆ. ಮತ್ತೆ ಆಹಾರ ಅಂತ ಹೇಳೋದು ಭೋಗಕ್ಕಾಗಿ ಇರೋದಲ್ಲ, ನಮ್ಮ ಶರೀರದ ರಕ್ಷಣೆಗಾಗಿರೋದು, ಔಷಧದ ಹಾಗೆ. ನಾನು ಬದುಕಬೇಕು ಅಂದ್ರೆ ನನ್ಗೆ ಆಹಾರ ಬೇಕು, ಆ ತರದಕ್ಕಾಗಿ ನಾನು ಓದ್ಬೇಕು ಅಂತ. ಆದ್ರೆ ಇದರ ಎಡೆಯಲ್ಲಿ ತಾಕಲಾಟಗಳು ನಡೀತಾನೆ ಇರ್ತದೆ. ಸರಿ, ಆಹಾರ ವಿಷಯದಲ್ಲಿ ಸರಳ ಆದ್ರೂ ಬದುಕಿನ ವಿಷಯದಲ್ಲಿ ಕೂಡ ಹಣ ಉಳಿಸಿಕೊಳ್ಳಿಕ್ಕಾಗಿ ವಾಹನದಲ್ಲೆಲ್ಲ ಹೋಗೋದ್ ಕಡಿಮೆ ಮಾಡಿದ್ರು, ನಡ್ಕೊಂಡೆಲ್ಲ ಹೋಗ್ಲಿಕ್ಕೆ ಶುರು ಮಾಡಿದ್ರು. ಆದ್ರೆ ಎಲ್ರು ಹೇಳಿದ್ರು, ನೀನು ಲಂಡನ್ ಅಲ್ಲಿ ಇದ್ದೀಯಾ, ಇಲ್ಲಿಯ ಒಂದು ಸಂಸ್ಕೃತಿಯನ್ನ ನೀನು ಒಂದ್ ಸ್ವಲ್ಪ ಆದ್ರೂ ತೆಕ್ಕೋಬೇಕು, ತಿಳ್ಕೋಬೇಕು, ಅದನ್ನು ಕೂಡ ಒಳಗೊಳ್ಳಿಸ್ಬೇಕು ಅಂತೆಲ್ಲ ಒತ್ತಡಗಳಿತ್ತು. ಹಾಗೆ ಒಂದು ಒಂದು ಕಾಲದಲ್ಲಿ ಒಂದು ವಿಶಿಷ್ಟ ಉಡುಪು ಧರಿಸ್ಲಿಕ್ಕೆ, ಅಲ್ಲಿಯ ಕೋಟು ಟೈ ಎಲ್ಲ ಹಾಕೊಂಡು, ಆಮೇಲೆ ಪಿಟೀಲು ಬಾರಿಸ್ಲಿಕ್ಕೆ, ಅದಕ್ಕೊಂದು ಟೀಚರ್ಗಳನ್ನೆಲ್ಲ ಗೊತ್ತು ಮಾಡ್ತಾರೆ ಭಾಷಣ ಕಲೆಯನ್ನು ಕಲೀಲಿಕ್ಕೆ. ಸೊ ಆಂಗ್ಲ ಸಭ್ಯತೆಯನ್ನ ಮೈಗೂಡಿಸಿಕೊಳ್ಳುವಂತ ಒಂದು ಪ್ರಯತ್ನ. ಸ್ವಲ್ಪವೇ ಹೊತ್ತಿನಲ್ಲಿ ಅನಿಸಿಬಿಡುತ್ತದೆ ಇದೆಲ್ಲದೊಂದು ವೆಚ್ಚ ಅಂತ. ಅದರ ಜೊತೆಗೆ ಅವರಿಗೆ ಆ ಭಾಷಣ ಕಲೆ ಕಲಿಸ್ಲಿಕ್ಕೆ ಬರುವ ಟೀಚರು ಇಂಥ ಒಂದು ಒಳನೋಟ ಕೊಡುತ್ತಾರೆ ಅವರಿಗೆ ಬದುಕಿನ ಬಗ್ಗೆ. ಸೊ ಬೇಡ ಅಂತ ಅನಿಸಿಬಿಡ್ತದೆ. ಆಮೇಲಿಂದ ಒಂದು ಬಾಡಿಗೆಗೆ ಸಣ್ಣ ಮನೆ ತಕೊಳ್ತಾರೆ, ನಡಿಗೆ ಹೆಚ್ಚು ಶುರು ಮಾಡ್ತಾರೆ, ಸಸ್ಯಾಹಾರ, ಸರಳತೆ. ಅದರ ಜೊತೆಗೆ ಸಸ್ಯಾಹಾರಿಗಳ ಸಂಘವೇ ಒಂದು ಸಿಕ್ಕಿಬಿಡ್ತದೆ ಅವರಿಗೆ, ಆ ಸಂಘದ ಸದಸ್ಯರಾಗ್ತಾರೆ. ಅಲ್ಲಿ ಕೂಡ ಅತ್ಯಂತ ಸಂಕೋಚದಲ್ಲಿ ಇರ್ತಾರೆ. ಒಂದು ಭಾಷಣ ಮಾಡ್ಬೇಕು ಅಂತಂದ್ರೆ ವಿಚಾರಗಳು ನೂರಾರು ಮನಸ್ಸಿಗೆ ಬರ್ತದೆ, ಗಂಟಲು ಪಸೆ ಆರಿ ದಿಕ್ಕಿಲ್ಲದ ಹಾಗೆ ಚಡಪಡಿಸ್ತಾರೆ. ಅಷ್ಟು ಯೋಚನೆ ಮಾಡ್ಲಿಕ್ಕೆ ಆಗುದಿಲ್ಲ ನಮ್ಗೆ. ಗಾಂಧೀಜಿಯ ಮತ್ತಿನ ದಿನಗಳನ್ನ ನೋಡಿದ್ರೆ ಬಾಲ್ಯದಲ್ಲಿ ಇಂಥ ಒಂದು ಮುಜುಗರ ಇತ್ತು ಅಂತ ಅನ್ನೋದನ್ನ. ಇನ್ನೊಂದು, ಗಾಂಧಿ ಲಂಡನ್ ನಲ್ಲಿ ಬ್ಯಾರಿಸ್ಟರ್ ಓದ್ತಾ ಇರ್ಬೇಕಾದ್ರೇನೆ ಮಾಡಿದ ಇನ್ನೊಂದು ಕೆಲಸ ಧರ್ಮ ಗ್ರಂಥಗಳ ಅಧ್ಯಯನ. ಅದು ಎಷ್ಟು ಓದಿಕೊಂಡ್ರು ಅಂತಂದ್ರೆ, ಹಿಂದೂ ಧರ್ಮದಿಂದಲೇ ಪ್ರೇರಿತವಾಗಿರುವಂತ ಒಂದು ಥಿಯಾಸಫಿ ಅಂತ ಒಂದಿದೆ, ಅದನ್ನ ತಿಳ್ಕೊಂಡ್ರು. ಭಗವದ್ಗೀತೆ, ಭಗವದ್ಗೀತೆಯನ್ನಂತೂ ಅವರು ಇಡೀ ಜೀವನದುದ್ದಕ್ಕೂ ತಮ್ಗೆ ಪಾಠ ಕಲಿಸಿದ ಒಂದು ಗ್ರಂಥ ಅಂತ ಅನ್ಕೊಳ್ತಾರೆ. ಅದರಲ್ಲಿ ಅವರು ಮುಖ್ಯವಾಗಿ ತಿಳ್ಕೊಂಡಿದ್ದು ಕಾಮ, ಆಸೆಗೆ ಕೊನೆಯಿಲ್ಲ, ಇದನ್ನ ಮೀರ್ಬೇಕು ಅನ್ನೋದು. ಬುದ್ಧ ಚರಿತೆ ಓದ್ತಾರೆ, ಬೈಬಲ್ ಅನ್ನು ತಿಳ್ಕೊಳ್ತಾರೆ. ಬೈಬಲ್ ಅನ್ನು ಓದುವಾಗ ಒಂದು ಅಂಗಿ ಕೇಳಿದವನಿಗೆ ನಿಲುವಂಗಿಯನ್ನೇ ಕೊಟ್ಟು ಬಿಡ್ಬೇಕು, ಒಂದು ಕೆನ್ನೆಗೆ ಬಾರಿಸಿದ್ರೆ ಇನ್ನೊಂದು ಕೆನ್ನೆ ತೋರಿಸ್ಬೇಕು ಅಂತ ಹೇಳಿದ್ದೆಲ್ಲ ಅವರಿಗೆ ಹೀಗೆ ಕೂಡ ಒಂದು ಯೋಚನೆ ಮಾಡ್ಲಿಕ್ಕೆ ಆಗ್ತದ ಅಂತ ತುಂಬಾ ತುಮುಲಾಗ್ತದೆ ಅವರ ಮನಸ್ಸಲ್ಲಿ. ಇಂಥದ್ದೆಲ್ಲ ಚಿಂತನೆಗಳಿದೆಯಾ ಅಂತ. ಹೀರೋಸ್ ಅಂಡ್ ಹೀರೋ ವರ್ಷಿಪ್ ಅನ್ನೋ ಪುಸ್ತಕನ ಓದ್ತಾರೆ. ಅಂದ್ರೆ ಬದುಕನ್ನ ನಾನಾ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತ ಒಂದು ಪ್ರಯತ್ನವನ್ನ ಅವರು ಈ ಹೊತ್ತಿನಲ್ಲಿ ಮಾಡ್ತಾರೆ. ಕೊನೆ ದಿವಸಗಳಲ್ಲಿ ಪ್ಯಾರಿಸ್ಗೊಂದು ಭೇಟಿ ಮಾಡ್ತಾರೆ. ಅಲ್ಲಿ ಐಫಲ್ ಗೋಪುರ ಅಂತ ಒಂದು ಭಯಂಕರ ಪ್ರೇಕ್ಷಕ ಒಂದು ಆಸಕ್ತಿಯ ತಾಣ ಅಲ್ಲ, ಆದ್ರೆ ಇವರಿಗೆ ಅದು ಆಕರ್ಷಣೆ ಆಗೋದಿಲ್ಲ. ಟಾಲ್ಸ್ಟಾಯ್ ಒಂದು ಮಾತು ಹೇಳಿರೋದು ಇವರಿಗೆ ನೆನಪಾಗ್ತದೆ, ಇದೆಂತ ಮಕ್ಕಳಾಟಿಗೆದ್ದು, ಮನುಷ್ಯರ ಮನಸ್ಸಿನ ಮಕ್ಕಳಾಟಿಗೆದ್ದು ಪ್ರತೀಕ ಇದು, ಅವಿವೇಕದ ಪ್ರತೀಕ ಇದು ಅಂತ ಟಾಲ್ಸ್ಟಾಯ್ ಹೇಳಿರ್ತಾರೆ. ಇವರಿಗೂ ಹಾಗೆ ಅನಿಸ್ತದೆ, ಎಂತ ದೊಡ್ಡ ವಿಷಯ ಇದೆ ಇದರಲ್ಲಿ, ಅವರಿಗದು ಆಕರ್ಷಣೆ ಆಗೋದಿಲ್ಲ. ಇಷ್ಟೆಲ್ಲ ಆಗಿ ಬೇರೆ ಬೇರೆ ಭೇಟಿಗಳು, ತಮ್ಮ ಆಸಕ್ತಿಗೆ ಬೇಕಾದ್ದನ್ನೆಲ್ಲ ಮಾಡೋದು, ಓದುದು, ಅವರ ಕುತೂಹಲಗಳು ಎಲ್ಲ ಒಂದು ಸಮೃದ್ಧವಾಗಿ ಆ ಜೀವನವನ್ನ ಕಳೀತಾ, ಅದರ ಜೊತೆಗೆ ಬ್ಯಾರಿಸ್ಟರ್ ಪದವಿಯನ್ನ ಕೂಡ ಪಡ್ಕೊಂಡು 21ನೇ ವಯಸ್ಸಿನ ಹೊತ್ತಿಗೆ ಅವರು ಮತ್ತೆ ಇಂಡಿಯಾಕ್ಕೆ ವಾಪಸ್ ಬರ್ತಾರೆ.

0: ಇದುವರೆಗೂ ವಾಣಿ ಪೆರಿಯೋಡಿರವರು ನಡೆಸಿಕೊಟ್ಟ ಗಾಂಧಿ ಕಥನ ಕೇಳಿದಿರಿ. ಈ ಕೃತಿಯ ರಚನೆಕಾರರು ಹಿರಿಯ ಚಿಂತಕ ಡಿಎಸ್ ನಾಗಭೂಷಣ್. ಇದು ರೇಡಿಯೋ ಶಿವಮೊಗ್ಗ ರೂಪಿಸಿರುವ ವಿಶೇಷವಾದ ಕಾರ್ಯಕ್ರಮವಾಗಿದೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
2: ಅದಾ, ವಚನ ವಿಹಾರಕ್ಕೆ ಹೋಗ್ಬೇಕು. ಅದಕ್ಕೆ
0: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
2: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082682.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಲತಾ, ನಿನ್ ಫೇಸ್ ಮತ್ತೆ ಸ್ಕಿನ್ ಅಲ್ಲಿ ಎನಿ ಟೈಮ್ ಗ್ಲೋ ಇರುತ್ತೆ, ಯಾವ ಬ್ಯೂಟಿ ಪಾರ್ಲರ್ ಗೆ ಹೋಗ್ತೀಯಾ?
7: ಸುಮಾ, ಹೊರಗಿನ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಮೊದಲು ಒಳಗಿನ ಹೆಲ್ತ್ ಚೆನ್ನಾಗಿರ್ಬೇಕು.
6: ನಿನ್ ಮಾತಿನರ್ಥ, ದಿನ ನಂದಿನಿ ಹಾಲನ್ನೇ ಯೂಸ್ ಮಾಡು, ಆರೋಗ್ಯ ಚೆನ್ನಾಗಿರುತ್ತೆ.
8: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
9: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. AI ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
10: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್, ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
3: CBSE ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ CBSE 10th class 100% ಫಲಿತಾಂಶ. PKG 10th class ಪ್ರವೇಶಾತಿ ಪ್ರಾರಂಭವಾಗಿದೆ.
10: ಸಂಪರ್ಕಿಸಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
11: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
11: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
13: ನಮ್ಮ ಭಾನುಡಿ ಕೇಳುಗರೆಲ್ಲರಿಗೂ ವಚನ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೀವ್ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಅಸಾಧಾರಣ ಅನುಭವವನ್ನ ಹೊಂದಿ ಶ್ರೇಷ್ಠ ಶರಣರಾಗಿ ಗುರು ಲಿಂಗ ಜಂಗಮ ಸೇವೆಯಲ್ಲಿ ಸತತವಾಗಿದ್ದು ಆಧ್ಯಾತ್ಮಿಕ ಶ್ರೇಷ್ಠತೆಯನ್ನ ಪಡೆದಂತಹ ಕಾಯಕವೇ ಕೈಲಾಸ ಎಂಬಂತೆ ಕಾಯಕದಲ್ಲಿಯೇ ಭಗವಂತನ ಸೇವೆಯನ್ನ ಕಂಡಂತ ಮಡಿವಾಳ ಮಾಚಿ ತಂದೆಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ಸ್ನೇಹಿತರೆ, ನಮ್ಮ ಜೊತೆಗೆ ಇವತ್ತು ಶಿವಮೊಗ್ಗದವರೇ ಆದ ಹಾಗೆ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಹಾಗೆ ಸಾಹಿತ್ಯದ ಬಗ್ಗೆ ಹೆಚ್ಚು ಒಲವನ್ನ ಹೊಂದಿರುವಂತಹ ಶ್ರೀಮತಿ ಗೀತಾ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಡಿವಾಳ ಮಾಚಯ್ಯನವರ ಕುರಿತಾಗಿ ನಮ್ಮೆಲ್ಲರಿಗೂ ಒಂದಷ್ಟು ಮಾಹಿತಿಯನ್ನು ಹೇಳ್ತಾರೆ, ಕೇಳೋಣ. ಬರ್ ಮೇಡಮ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಡಿವಾಳ ಮಾಚಯ್ಯನವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಹೇಳ್ಬೋದಾ?
14: ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ಬೀಜಗೀತಾ ಶಿವಮೊಗ್ಗ. ಈಗ ನಾನು ಪರಿಚಯಿಸುತ್ತಿರುವ ಶರಣ ಯಾರೆಂದರೆ ಅವರೇ. 12ನೇ ಶತಮಾನದಲ್ಲಿ ಶರಣ ಸಂಕುಲಕ್ಕೆ ಗಣಾಚಾರ ಕಲಿಸಿದವರು. ಹಿಪ್ಪರಗಿ ಎಂಬ ಸ್ಥಳವನ್ನು ದೇವರ ಹಿಪ್ಪರಗಿ ಎಂದು ಕರೆಯಲು ಕಾರಣರಾದವರು. ಸತ್ಯ ಶುದ್ಧ ಕಾಯಕದ ನಾಯಕರಾಗಿ ವೀರ ಘಂಟಾನಾದ ಮುಳುಗಿಸುತ್ತಾ ರಾಜಬೀದಿಯಲ್ಲಿ ಸ್ವಾಭಿಮಾನ ಮೆರೆದಂತಹ, ಬಿಜ್ಜಳನ ಮದ್ದಾನೆಯ ಮದವಡಗಿಸಿದಂತಹ, ಬಸವಣ್ಣನವರಲ್ಲಿ ಸುಳಿದ ಅಹಮ್ಮನ್ನು ನಿರಸನಗೊಳಿಸಿದ, ಕಲ್ಯಾಣದ ಹತ್ಯಾಕಾಂಡದ ನಂತರ ವಚನಗಳ ಸಂರಕ್ಷಣೆಗೆ ಶರಣ ಪಡೆಯಲ್ಲಿ ದಂಡನಾಯಕ ಸೇನಾಪತಿಯಾಗಿ ಶರಣರ ಮತ್ತು ವಚನಕಟ್ಟುಗಳ ರಕ್ಷಣೆ ಮಾಡಿದಂತಹ ಮಹಾವೀರರಾದಂತಹ ಮಡಿವಾಳ ಮಾಚಿದೇವರ ಬಗ್ಗೆ. ಮಾಚಿದೇವರ ತಂದೆ ಪರ್ವತಯ್ಯ, ತಾಯಿ ಸುಜ್ಞಾನಿ. ಊರು ವಿಜಾಪುರ ಜಿಲ್ಲೆ ಹಿಪ್ಪರಗಿ. ದೀಕ್ಷಾಗುರು ಮಲ್ಲಿಕಾರ್ಜುನ, ಆರಾಧ್ಯ ದೈವ ಕಲ್ಲಿನಾಥ. ಇವರ ಕಾಯಕ ಶಿವಶರಣರ ಬಟ್ಟೆಗಳನ್ನು ಮಡಿ ಮಾಡಿಕೊಡುವ ಮಡಿವಾಳ ವೃತ್ತಿ. ಕಲ್ಯಾಣದಲ್ಲಿನ ಕಾಯಕ ಚಳುವಳಿ, ಸಾಮಾಜಿಕ ಕ್ರಾಂತಿಯ ವಿಷಯ ಮಾಚಿದೇವರಿಗೆ ತಿಳಿಯುತ್ತದೆ. ಚರಜಂಗಮರು ನೀಡಿದ ವಚನಗಳ ಕಟ್ಟುಗಳಲ್ಲಿನ ವಚನಗಳನ್ನು ಓದುತ್ತಿದ್ದಂತೆ ಕಲ್ಯಾಣಕ್ಕೆ ಹೋಗಬೇಕು, ಬಸವಣ್ಣನವರ ದರ್ಶನ

0: ಪಡೆಯಬೇಕೆಂಬ ಹಂಬಲವನ್ನು ಹೃದಯದ ತುಂಬಾ ತುಂಬಿಕೊಂಡು ಕಲ್ಯಾಣಕ್ಕೆ ಹೊರಟೇ ಬಿಡುತ್ತಾರೆ. ಕಾಲ್ನಡಿಗೆಯಲ್ಲಿ ಪ್ರಯಾಣ, ದಾರಿಯಲ್ಲಿ ಭೀಮಾ ನದಿ ತುಂಬಿ ಹರಿಯುತ್ತಿದ್ದುದನ್ನು ಲೆಕ್ಕಿಸದೆ ನದಿಯಲ್ಲಿ ಧುಮುಕಿ ಈಜಿ ಕಲ್ಯಾಣ ಪಟ್ಟಣ ಸೇರುತ್ತಾರೆ. ಬಸವಣ್ಣನವರ ದರ್ಶನ ಪಡೆದು ಆನಂದಿಸುತ್ತಾರೆ. ಅನುಭವ ಮಂಟಪದಲ್ಲಿ ಅನುಮತಿ ಪಡೆದು ಮಡಿವಾಳ ಕಾಯಕ ಕೈಗೊಳ್ಳುತ್ತಾರೆ. ಶರಣರ ಬಟ್ಟೆಗಳನ್ನು ಸ್ವಚ್ಛ ಮಾಡಿ ಒಣಗಿಸಿ ಗಂಟು ಕಟ್ಟಿ ವೀರ ಘಂಟೆಯನ್ನು ಬಾರಿಸುತ್ತಾ ಹೊರಡುತ್ತಿದ್ದರು. ಕಲ್ಯಾಣದಲ್ಲಿ ಅವರು ಬಟ್ಟೆ ಹೊಗೆಯುತ್ತಿದ್ದ ಹೊಂಡವನ್ನು ಮಾಚಯ್ಯನ ಹೊಂಡವೆಂದು ಹೇಳುತ್ತಾರೆ. ಇವರ ಕಾಯಕ ನಿಷ್ಠೆ ಹೇಗಿತ್ತೆಂದರೆ, ಒಂದು ದಿನ ರಾಜದರ್ಬಾರಿನಲ್ಲಿ ಬಸವಣ್ಣನವರ ಬಟ್ಟೆಗಳು ತುಂಬಾ ಮಿಂಚುತ್ತಿದ್ದುದನ್ನು ಕಂಡು ಅವರ ಬಟ್ಟೆಗಳನ್ನು ಮಡಿವಾಳ ಮಾಚಯ್ಯನವರು ಸ್ವಚ್ಛ ಮಾಡುತ್ತಾರೆಂದು ತಿಳಿದು ತನ್ನ ಬಟ್ಟೆಗಳನ್ನು ಸಹ ಸ್ವಚ್ಛ ಮಾಡಿಕೊಡಲು ಮಾಚಯ್ಯನವರಿಗೆ ತಿಳಿಸುವಂತೆ ಬಸವಣ್ಣನವರಿಗೆ ಹೇಳುತ್ತಾರೆ ಬಿಜ್ಜಳ. ಮಾಚಿದೇವರು ಶರಣರ ಬಟ್ಟೆಗಳನ್ನು ಮಾತ್ರ ಸ್ವಚ್ಛ ಮಾಡುತ್ತಾರೆಂದು ಬಸವಣ್ಣನವರು ತಿಳಿಸಿದರೂ ಸಹ ಮಾಚಿದೇವರನ್ನು ಕರೆ ತರುವಂತೆ ರಾಜಭಟರನ್ನು ಕಳಿಸುತ್ತಾರೆ ಬಿಜ್ಜಳ. ಇದಕ್ಕೆ ಮಾಚಿದೇವರು ಒಪ್ಪದ ಕಾರಣ ಮಾಚಿದೇವರಿಗೆ ಪಟ್ಟದ ಆನೆ ಮತ್ತು ಜಟ್ಟಿಗಳ ಮೂಲಕ ಬುದ್ಧಿ ಕಲಿಸಲು ಪ್ರಯತ್ನಿಸುತ್ತಾರೆ. ಆದರೆ ಪಟ್ಟದ ಆನೆ ಹಾಗೂ ಜಟ್ಟಿಗಳನ್ನು ಮಾರಯ್ಯನವರು ಎದುರಿಸಿ ತಮ್ಮ ಕಾಯಕ ನಿಷ್ಠೆ, ಶ್ರದ್ಧೆ, ಪ್ರಾಮಾಣಿಕತೆ ಹಾಗೂ ಪರಾಕ್ರಮವನ್ನು ಮೆರೆದಿದ್ದನ್ನು ನೋಡಿ ಬಿಜ್ಜಳ ಪಶ್ಚಾತ್ತಾಪಪಟ್ಟು ತನ್ನನ್ನು ಕ್ಷಮಿಸುವಂತೆ ವಿನಂತಿಸುತ್ತಾರೆ. ಅನುಭವ ಮಂಟಪದ ವಿಚಾರಗೋಷ್ಠಿ ಅನುಭಾವಗೋಷ್ಠಿಗಳಲ್ಲಿ ಭಾಗವಹಿಸುತ್ತಿದ್ದ ಮಾಚಿದೇವರನ್ನು ಬಸವಣ್ಣನವರು ಮಹಾಮನೆಯ ಮಹಾಚೇತನ, ಅನುಭವ ಮಂಟಪದ ವಿಚಾರವಂತ ಅನುಭಾವಿ ಎನ್ನುತ್ತಾರೆ. ಮಡಿವಾಳ ಕುಲದಲ್ಲಿ ಹುಟ್ಟಿದ್ದರೂ ಮಾಚಯ್ಯನವರು ಉತ್ತಮ ಶಿಕ್ಷಣ ಮತ್ತು ಶರಣರ ಸಂಪರ್ಕದಿಂದ ಮಹಾನುಭಾವಿಯಾದರು. ಅರಸತನ ಮೇಲಲ್ಲ, ಅಗಸತನ ಕೀಳಲ್ಲ ಎಂದು ವೃತ್ತಿ ಗೌರವದ ಅಭಿಮಾನದ ಬಗ್ಗೆ ಹೇಳಿರುವುದು, ತಮ್ಮ ಮಡಿಮಾಡುವ ಕಾಯಕವನ್ನು ಕೈಲಾಸವೆಂದು ತಿಳಿದಿರುವುದು ಸರ್ವ ಸಮಾನತೆಯನ್ನು ತೋರಿಸುತ್ತದೆ. ಲಭ್ಯವಿರುವ ಇವರ ವಚನಗಳ ಸಂಖ್ಯೆ 146. ವಚನಾಂಕಿತ ಕಲಿದೇವರ ದೇವ.
1: ಮಡಿವಾಳ ಮಾಚಯ್ಯವರು ಕಾಯಕ ತತ್ವಕ್ಕೆ ಇಷ್ಟು ಬದ್ಧರಾಗಿದ್ದು ಅನ್ನೋದನ್ನ ಈ ಗೀತೆ ಅವ್ರು ಹೇಳಿದಂತಹ ಮಾತಿನಿಂದ ತಿಳಿಯುತ್ತೆ. ಅಂದ್ರೆ ನಮ್ಮ ಶಿವಶರಣರು ಯಾವುದೇ ಕಾಯಕ ಮಾಡಿದ್ರು ಕೂಡ ಆ ಕಾಯಕದ ಬಗ್ಗೆ ಅವರಿಗಿರುವಂತಹ ನಿಷ್ಠೆ ಇರ್ಬೋದು, ಹಾಗೆ ಆ ಕಾಯಕದ ಬಗ್ಗೆ ಇರುವಂತಹ ಅವರ ಭಕ್ತಿಯನ್ನ ನಾವು ಇಲ್ಲಿ ನಮ್ಮ ಎಲ್ಲ ಶಿವಶರಣರ ವಚನಗಳಲ್ಲಿ ಕೂಡ ನೋಡ್ಬೋದು. ಅದೇ ರೀತಿ ಮಡಿವಾಳ ಮಾಚಯ್ಯನವರ ವಚನದಲ್ಲಿ ಕೂಡ, ಹಾಗೆ ಅವರ ವಿಚಾರದಲ್ಲಿ ಕೂಡ ಅವರು ಕಾಯಕಕ್ಕೆ ಇಷ್ಟು ಪ್ರಾಮುಖ್ಯತೆಯನ್ನ ನೀಡ್ತಿದ್ರು ಅಂತ ಹೇಳಿ ತಿಳಿಬಹುದು. ಹಾಗಾದ್ರೆ ಸ್ನೇಹಿತರೆ, ಮಡಿವಾಳ ಮಾಚಯ್ಯ ಅವರ ಕುರಿತಾಗಿ ಇನ್ನಷ್ಟು ವಿಚಾರಗಳನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದ್ ಹಾಡ್ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಶ್ರೀಮತಿ ಬಿಜಿ ಗೀತಾ ಅವರು ಮಡಿವಾಡ ಮಾಚಯ್ಯ ಅವರ ಕುರಿತಾಗಿ ಮಾಹಿತಿಯನ್ನು ಹೇಳ್ತಾ ಇದ್ರು. ಈಗ ಸಹ ಅವರ ವಚನಗಳನ್ನ ಹೇಳ್ತಾರೆ, ಕೇಳೋಣ. ಬನ್ನಿ.
3: ಬಸವಣ್ಣನವರನ್ನು ಭಕ್ತಿ ವಿಶ್ವಾಸಗಳಿಂದ ಅಧಿಕವಾಗಿ ಸ್ತುತಿಸಿರುವ ಒಂದು ವಚನ ನೋಡೋಣ. ಎತ್ತೆತ್ತ ನೋಡಿದರು ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ, ಬಸವ ಬಸವ ಬಸವ ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ ಎಂಬ ವಚನದಲ್ಲಿ ವ್ಯಕ್ತವಾಗುತ್ತದೆ. ಶರಣರ ಕೆಲವು ಪ್ರಸಂಗಗಳಲ್ಲಿ ಮಾಚಿದೇವರು ಹೇಗೆ ಪಾತ್ರ ವಹಿಸಿದ್ದಾರೆಂದು ಕೆಲವು ಉದಾಹರಣೆ ನೋಡೋಣ. ಒಮ್ಮೆ ನುಲಿಯ ಚಂದಯ್ಯನವರು ಕಾಯಕದಲ್ಲಿ ನಿರತರಾಗಿದ್ದಾಗ ಇಷ್ಟಲಿಂಗವು ಅವರ ಎದೆಯ ಮೇಲಿಂದ ಜಾರಿ ನೀರಿನಲ್ಲಿ ಬೀಳುತ್ತದೆ. ಚಂದಯ್ಯನವರು ಇಷ್ಟಲಿಂಗವನ್ನು ಸ್ವೀಕರಿಸದೇ ಹೊರಟಾಗ ಇಷ್ಟಲಿಂಗವು ಕ್ಷಮಿಸು ಎಂದು ಚಂದಯ್ಯನವರನ್ನು ಬೆನ್ನು ಹತ್ತಿದ್ದಾಗ ಚಂದಯ್ಯನವರು ಕ್ಷಮಿಸುವುದಿಲ್ಲ. ಇದನ್ನು ಗಮನಿಸಿದ ಮಾಚಿದೇವರು ಚಂದಯ್ಯನವರಿಗೆ ಹೇಳುತ್ತಾರೆ, ಸವಿ ಸಾಕು, ಹಣ್ಣು ಬೇಡವೆನ್ನಬಹುದೇ? ಕಚ್ಚುವ ತಗಣೆಗಾಗಿ ಮನೆಯ ಸುಟ್ಟವರುಂಟೆ? ಹೀಗೆ ಹೇಳುತ್ತಾ ಅನುಭವ ಮಂಟಪಕ್ಕೆ ಕರೆದೊಯ್ದು ಶರಣರ ಬಳಿ ಈ ವಿಚಾರವನ್ನು ಮುಂದಿಟ್ಟು ಅಲ್ಲಿನ ಚರ್ಚೆಯಿಂದಾಗಿ ಚಂದಯ್ಯನವರು ತಮ್ಮ ತಪ್ಪು ಒಪ್ಪಿಕೊಂಡು ಇಷ್ಟಲಿಂಗ ಧರಿಸುತ್ತಾರೆ. ಹೀಗೆ ಮಾಚಯ್ಯನವರು ನುಲಿಯ ಚಂದಯ್ಯನವರ ವಿಚಾರದಲ್ಲಿ ಹೇಗೆ ಕಾರ್ಯನಿರ್ವಹಿಸಿದ್ದಾರೆಂದು ನೋಡಿದೆವು. ಒಮ್ಮೆ ಮೇದಾರ ಕೇತಯ್ಯನವರು ಬಿದಿರು ಕಡಿಯಲು ಹೋದಾಗ ಅವರ ಎದೆಗೆ ಬಿದಿರು ಚುಚ್ಚುತ್ತದೆ. ಮನೆಗೆ ಬಂದು ದಾಸೋಹ ನಡೆಸಿದ ನಂತರ ನೆಟ್ಟ ಬಿದಿರನ್ನು ಅವರ ಪತ್ನಿ ಕೇಳುತ್ತಾರೆ. ಕೂಡಲೇ ಕೇತಯ್ಯನವರ ಪ್ರಾಣ ಹೋಗುತ್ತದೆ. ಈ ಸುದ್ದಿ ತಿಳಿದ ಕೂಡಲೇ ಬಸವಣ್ಣನವರ ಪ್ರಾಣವೂ ಹೋಗುತ್ತದೆ. ಆಗ ಕಲ್ಯಾಣದಲ್ಲಿ ಶರಣರೆಲ್ಲರೂ ಗಾಬರಿಯಾದಾಗ ಮಾಚಿದೇವರು ಹೇಳುತ್ತಾರೆ, ನಾವು ಬಂದ ಕಾರ್ಯ ಪೂರ್ಣಗೊಂಡಿಲ್ಲ. ಕೇತಯ್ಯ ಹಾಗೂ ಬಸವಣ್ಣನವರ ಇಬ್ಬರ ಪ್ರಾಣವನ್ನು ಹಿಂದಿರುಗಿಸದಿದ್ದರೆ ಶಿವನ ಉಪ್ಪರಿಗೆಯನ್ನೇ ಉರುಳಿಸುವೆ ಎನ್ನುತ್ತಾ ಮಾಚಿದೇವರು ವೀರಘಂಟೆ ಬಾರಿಸುತ್ತಾರೆ. ವೀರಘಂಟೆಯ ನಾದದಿಂದ ಶಿವನು ಎಚ್ಚರಗೊಂಡ. ಶಿವ ಚೈತನ್ಯ ಕೆಳಗಿಳಿದು ಮೇದಾರ ಕೇತಯ್ಯ ಹಾಗೂ ಬಸವಣ್ಣನವರು ಎದ್ದು ಕುಳಿತುಕೊಳ್ಳುತ್ತಾರೆ ಎಂದು ಒಂದು ಕಥೆ ಇದೆ. ಒಂದು ಸಲ ಬಸವಣ್ಣನವರು, ಕಂದಿದೆನಯ್ಯ ಎನ್ನ ನೋಡುವವರಿಲ್ಲದೆ, ಕಂದಿದೆನಯ್ಯ ಎನ್ನ ನುಡಿಸುವರಿಲ್ಲದೆ, ಬಡವಾದೆನಯ್ಯ ಎನ್ನ ತನು ಮನ ಧನವ ಬೇಡುವರಿಲ್ಲದೆ, ಕಾಡುವ ಬೇಡುವ ಶರಣರ ತಂದು ಕಾಡಿಸು ಬೇಡಿಸು ಕೂಡಲ ಸಂಗಮ ದೇವ ಎಂದು ಹೇಳುತ್ತಾರೆ. ಆಗ ಮಾಚಿದೇವರು ಇದನ್ನು ಕೇಳಿ, ಶಿವ ಶಿವ, ಇದೇನು ಕೇಳಿದೆ? ಬಸವಣ್ಣನವರು ಈ ರೀತಿ ನುಡಿಯಬಹುದೇ? ಅವರಿಗೂ ಅಹಂಕಾರ ಬಂದಿತೆ ಎಂದು ಹೇಳಿ, ಬಸವಣ್ಣನವರೇ, ಉಳಿದ ಭಕ್ತರೆಲ್ಲರೂ ಬೇಡುವುದಕ್ಕೆ ಹುಟ್ಟಿದವರು, ಭಿಕಾರಿಗಳು, ದರಿದ್ರರೇ. ನೀವು ಮಾತ್ರ ಕೊಡಲಿಕ್ಕಾಗಿಯೇ? ನೀವು ಮಹದೈಶ್ವರ್ಯದ ಮಹಾದಾನಿಗಳಲ್ಲವೇ ಎಂದು ನುಡಿಯುತ್ತಾರೆ. ಆ ಕೂಡಲೇ ಬಸವಣ್ಣನವರ ಅಹಂ ನೀಗಿ ತಮ್ಮ ಮಾತಿಗೆ ಪಶ್ಚಾತ್ತಾಪ ಪಡುತ್ತಾ ಹೇಳುತ್ತಾರೆ, ಮಾಚಿದೇವರೇ, ನಾವು ಮರವೇ ಮರಳು, ನೀವು ಅರಿವಿನ ತಿರುಳು, ನಾನು ರಂಜಕ, ನೀವು ನಿರಂಜನರು ಎಂದು ಹೇಳುತ್ತಾ ಮಾಚಯ್ಯನವರನ್ನು, ಎನ್ನ ಕಾಯವ ಶುದ್ಧ ಮಾಡಿದಾತ, ಎನ್ನ ಮನವ ನಿರ್ಮಲ ಮಾಡಿದಾತ, ಎನ್ನಂತರಂಗವ ಬೆಳಗಿದಾತ, ಎನ್ನ ಬಹಿರಂಗವ ಬಿಡಿಸಿದಾತ ಮಡಿವಾಳ, ಕೂಡಲ ಸಂಗಮ ದೇವ, ಎನ್ನ ನಿಮಗೆ ಯೋಗ್ಯನ ಮಾಡಿದಾತ ಮಡಿವಾಳ ಎಂದು ಕೊಂಡಾಡುತ್ತಾರೆ. ಹೀಗೆ ಗುರುವಿನ ಗುರು ಮಹಾಗುರು ಬಸವಣ್ಣನವರಿಗೆ ತಿಳಿ ಹೇಳಿದಂತಹ ಎಲ್ಲರೂ ಸಮಾನರು, ಸರ್ವರಿಗೂ ಸಮಾನ ಅಧಿಕಾರವಿದೆ ಎಂದು ತಿಳಿಸಿ ಎಲ್ಲರೂ ಆಧ್ಯಾತ್ಮಿಕ ಉನ್ನತಿಯನ್ನು ಪಡೆಯುವಂತೆ ತಿಳಿಸಿದ ಮಾಚಯ್ಯನವರನ್ನು ಶರಣರು ಮಾಚಿತಂದೆ ಎಂದು ಕರೆದಿದ್ದಾರೆ.
2: ಮಡಿವಾಳ ಮಾಚಯ್ಯನವರ ವಿಚಾರಧಾರೆಗಳು ಇಂಥ ಉನ್ನತ ಮಟ್ಟದಲ್ಲಿತ್ತು ಎಂಬುದನ್ನ ಬಸವಣ್ಣನವರ ವಚನಗಳನ್ನ ನೋಡಿದಾಗ ತಿಳಿಯುತ್ತೆ. ಅಂದ್ರೆ ಎಲ್ಲರನ್ನ ಸಮಾನವಾಗಿ ನೋಡ್ಬೇಕು, ಮೇಲು ಕೀಳೆಂಬ ಭೇದವನ್ನ ಮಾಡಬಾರದು ಎಂಬ ನಿಲುವನ್ನ ಹೊಂದಿದಂಥ ಮಡಿವಾಳ ಮಾಚಯ್ಯನವರ ವಚನಗಳು ಇಂಥ ಘನ ವ್ಯಕ್ತಿತ್ವವನ್ನ ಹೊಂದಿದ್ರು ಇವರು ಎಂಬುದನ್ನ ಇವರ ವಚನದಿಂದ ತಿಳಿಬಹುದು. ಹಾಗಾದ್ರೆ ಸ್ನೇಹಿತರೆ, ನಂತರದಲ್ಲಿ ಕೂಡ ಇನ್ನಷ್ಟು ವಿಚಾರಗಳನ್ನ ಮಡಿವಾಳ ಮಾಚಯ್ಯ ಅವರ ಕುರಿತು ತಿಳಿಯೋಣ. ಅದಕ್ಕೂ ಮೊದಲು ಒಂದು ಹಾಡು ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ವಚನ ವಿಹಾರ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಮತ್ತೊಮ್ಮೆ ವಚನ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ವಚನ ವಿಹಾರ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಮಡಿವಾಳ ಮಾಚೇ ಅವರ ಕುರಿತಾಗಿ ಶ್ರೀಮತಿ ಬಿಜೆ ಗೀತಾ ಅವರ ವಚನಗಳ ಸಾರಾಂಶವನ್ನು ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ವಿಚಾರಗಳನ್ನು ಹೇಳ್ತಾರೆ, ಕೇಳೋಣ.
1: ಮಡಿವಾಳ ಮಾಚಿದೇವರ ಪರೀಕ್ಷೆಗೊಳಪಡದ ಹೊರತು ಕಲ್ಯಾಣಪುರದ ಪ್ರವೇಶದ ಪ್ರಮಾಣ ಪತ್ರ ಹೊರಗಿನಿಂದ ಬರುವವರಿಗೆ ಸಿಗುತ್ತಿರಲಿಲ್ಲವೆಂಬುದು ಮಾಚಿದೇವರ ಮಹಾಘನತೆಯನ್ನು ತೋರಿಸುತ್ತದೆ. ಮಾಚಯ್ಯನವರು ಬಸವಣ್ಣನವರ ಬಗ್ಗೆ ಅಭಿಮಾನ, ಭಕ್ತಿ, ವಿಶ್ವಾಸ ವ್ಯಕ್ತಪಡಿಸುವ ಒಂದು ವಚನ: ಸುಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೆ, ದುಃಖ ಒಂದು ಕೋಟ್ಯಾನು ಕೋಟಿ ಬಂದಲ್ಲಿ ಬಸವಣ್ಣನ ನೆನವೆ, ಲಿಂಗಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನವೆ, ಜಂಗಮಾರ್ಚನೆಯ ಮಾಡುವಲ್ಲಿ ಬಸವಣ್ಣನ ನೆನವೆ, ಬಸವಣ್ಣನ ನೆನೆದಲ್ಲದೆ ಭಕ್ತಿ ಇಲ್ಲ, ಬಸವಣ್ಣನ ನೆನೆದಲ್ಲದೆ ಮುಕ್ತಿ ಇಲ್ಲ. ಇದು ಕಾರಣ ಬಸವಣ್ಣ ಬಸವಣ್ಣ ಎನ್ನುತ್ತಿದ್ದೆನು ಕಾಣ ಕಲಿದೇವಯ್ಯ. ಈ ವಚನದಿಂದ ಪ್ರತಿಯೊಂದು ಕ್ಷಣದಲ್ಲಿಯೂ ಬಸವಣ್ಣನವರನ್ನು ನೆನೆಯುವಲ್ಲಿ ಬಸವಾಭಿಮಾನ ಕಂಡುಬರುತ್ತದೆ. ಡಾಂಭಿಕ ಭಕ್ತಿ, ಸ್ಥಾವರ ಲಿಂಗ ಪೂಜೆ ಹಾಗೂ ಸ್ಥಾವರ ವ್ಯವಸ್ಥೆ ಬಗ್ಗೆ ನಿಷ್ಠುರವಾಗಿ ವಿರೋಧಿಸುವವರಾಗಿದ್ದು, ಉಡಿಯ ಲಿಂಗವು ಬಿಟ್ಟು ಗುಡಿಯ ಲಿಂಗಕ್ಕೆ ಶರಣೆಂಬ ಮತಿ ಭ್ರಷ್ಟರಗಳ ನೀನೆಂಬೆನಯ್ಯ ಕಲಿದೇವರ ದೇವ ಎಂದಿದ್ದಾರೆ. ವಚನಗಳ ರಕ್ಷಣೆಗೆ ಉಳುವಿಯತ್ತ ಸಾಗಿದ ಚನ್ನ ಬಸವಣ್ಣನವರ ನೇತೃತ್ವದ ಶರಣ ಪಡೆಯ ದಂಡನಾಯಕನಾಗಿ ಬಿಜ್ಜಳನ ಸೈನ್ಯದ ಜೊತೆ ಹೋರಾಡಿ ಶರಣರ ಮತ್ತು ವಚನ ಕಟ್ಟುಗಳ ರಕ್ಷಣೆ ಮಾಡಿ ಇದಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಂಡ ಮಹಾಪುರುಷರಾಗಿ ಸಾಹಸದ ಸಂಕೇತವಾಗಿ ಕಾಣುತ್ತಾರೆ ಮಾಚಿದೇವ. ಉಳುವಿಯತ್ತ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಗೊಡಚಿ ಎಂಬಲ್ಲಿ ಬಿಜ್ಜಳನ ಸೈನಿಕರೊಂದಿಗೆ ಹೋರಾಡುವಾಗ ಗಾಯಗೊಂಡ ಮಾಚಿದೇವರು ಕಾರಿಮನಿ ಎಂಬಲ್ಲಿ ಲಿಂಗೈಕ್ಯರಾಗುತ್ತಾರೆ. ಇವರ ಸಮಾಧಿ ಕಾರಿಮನೆಯಲ್ಲಿ ನಿರ್ಮಾಣವಾಗಿದೆ ಎಂದು, ಇವರ ಐಕ್ಯ ಸ್ಥಳ ದೇವರ ಹಿಪ್ಪರಿಗಿ ಎಂದು, ಬೆಳಗಾವಿ ಜಿಲ್ಲೆಯ ಗೊಡಚಿ ಎಂದು ಭಿನ್ನ ಅಭಿಪ್ರಾಯಗಳಿವೆ. ಹೀಗೆ ಮಾಚಿದೇವರು ಕೇವಲ ಬಟ್ಟೆ ತೊಳೆಯುವ ಅಗಸನಾಗದೆ ಎಲ್ಲರ ಮನದ ಮಲಿನತೆಯನ್ನು ಕಳೆಯುವ ಮಹಾಗುರುವಾಗುತ್ತಾರೆ. ಹೌದು, ಶರಣರು ಹಾಗೂ ಅವರ ವಚನಗಳು ನಮ್ಮ ದೇಶದ ಸಮಾಜದ ಬಹುದೊಡ್ಡ ಆಸ್ತಿ ಎಂದೇ ಹೇಳಬಹುದು. ಶರಣರ ವಚನಗಳು ಇಂದಿನ ಬದುಕಿಗೆ ದಾರಿದೀಪವಾಗಿವೆ. ವಚನಗಳು ಸರ್ವಕಾಲಕ್ಕೂ ಜೀವಂತ ಕಾವ್ಯಗಳೆಂದೇ ಹೇಳಿದ್ದಾರೆ. ಹೀಗೆ ಇಂತಹ ವಚನಗಳನ್ನು ರಕ್ಷಿಸಲು, ಕತ್ತಲನ್ನು ಬೆಳಕಾಗಿ ಪರಿವರ್ತಿಸಲು ನಡೆಸಿದ ಹೋರಾಟವನ್ನು ಶರಣಕ್ರಾಂತಿ, ವಚನಕ್ರಾಂತಿ ಎನ್ನಲಾಗುತ್ತದೆ. ವಚನ ಸಾಹಿತ್ಯವನ್ನು ಮಾನವೀಯತೆಯ ಕಣಜ ಎನ್ನಲಾಗುತ್ತದೆ. ಹೀಗೆ 12ನೇ ಶತಮಾನದ ಜನವಾಣಿಯಾದ ವಚನಗಳ ಕಾಲವನ್ನು ಕಾಯಕವನ್ನೇ ಕೈಲಾಸವಾಗಿಸಿದ ಕಾಲವೆಂದು ಹೇಳಲಾಗುತ್ತದೆ. ಆದ್ದರಿಂದ ಶರಣರ ವಚನಗಳಲ್ಲಿನ ಬೆಳಕನ್ನು ಪಡೆದು ನಾವು ಮುನ್ನಡೆಯೋಣ. ನಮ್ಮ ಹೃದಯದ ಭಾವವನ್ನು ವಿಶಾಲವಾಗಿಸಿಕೊಳ್ಳೋಣ ಅಲ್ಲವೇ? ಧನ್ಯವಾದಗಳು.
0: ನಿಮಗೂ ಸಹ ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶಿವಶರಣರಾದಂತಹ ಮಡಿವಾಳ ಮಾಚಯ್ಯ ಅವರ ಘನ ವ್ಯಕ್ತಿತ್ವದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ದೀರಾ. ನಿಮ್ಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದವರೇ ಆದಂತಹ ಅರಣ್ಯ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸಿ ಈಗ ನಿವೃತ್ತರಾಗಿರುವಂತಹ ಹಿರಿಯ ಸಾಹಿತಿಗಳಾದ ಶ್ರೀಮತಿ ಬಿಜಿ ಗೀತಾ ಅವರು ಶಿವಶರಣ ಮಡಿವಾಳ ಮಾಚಯ್ಯ ಅವರ ವಚನಗಳ ಕುರಿತಾಗಿ ಹಾಗೆ ಅವರ ಜೀವನದಲ್ಲಿ ನಡೆದಂತಹ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಇದೇ ರೀತಿ ನಾಳೆಯ ಸಂಚಿಕೆಯಲ್ಲಿ ಇನ್ನಷ್ಟು ಶಿವಶರಣರ ಬಗ್ಗೆ ಮಾಹಿತಿ ತಿಳಿಯೋಣ ಅಂತ ಹೇಳ್ತಾ ನಂತರದಲ್ಲಿ ಬೆರಗು ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಕೇಳ್ತಾ ಇದೆ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋ

0: ಇಂದೇ ಕಾಂಟ್ಯಾಕ್ಟ್ ಮಾಡಿ
1: ಎಸ್ಎಸ್ ಏಜೆನ್ಸೀಸ್ ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್ ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 9449864798 ಸಂಖ್ಯೆ ಮತ್ತೊಮ್ಮೆ 9449846798
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ
2: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ
3: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ
4: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಶರಾವತಿ ನಗರ ಶಿವಮೊಗ್ಗ ಮೊಬೈಲ್ ಸಂಖ್ಯೆ 7483710963 ಸಂಖ್ಯೆ ಮತ್ತೊಮ್ಮೆ 7483710963 ವೆಬ್ಸೈಟ್ www.seipuc.org.in ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ
0: ಬೆರಗು ಈಗ ಈ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.9 FM ಸಮುದಾಯ ಬಾನುಲಿ ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ
7: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ ಬನ್ನಿ ಕೇಳೋಣ
8: ನಮಸ್ಕಾರ ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ ಕಗ್ಗ ಪರಬ್ರಹ್ಮನದು ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು ಇಂಬುಗಳ ಬಿಂಬಗಳ ಸನ್ನಿಧಾನವದು ಅಂಬರ ದಿನಾಚಿನದು ತುಂಬಿರುವುದೆತ್ತಲು ಶಂಭು ಪರ ಬೊಮ್ಮನದು ಮಂಕುತಿಮ್ಮ ತುಂಬುದಿಟ ಜೀವಿತದ ಗಣನೆಗಳ ಮೀರಿದದು ಸಂಪೂರ್ಣವಾದ ಸತ್ಯ ಅನ್ನೋದು ನಮ್ಮ ಇಡೀ ಜೀವಿತದ ಗಣನೆಗೆ ಮೀರಿದಂಥದ್ದು ಇಂಬುಗಳ ಬಿಂಬುಗಳ ಸನ್ನಿಧಾನವದು ಇಂಬುಗಳ ಅಂದರೆ ಪ್ರೀತಿಯ ಅವಕಾಶದ ಮತ್ತು ಬಿಂಬಗಳ ಅಂದರೆ ಅನುಭವಗಳ ಸನ್ನಿಧಾನವದು ಅಂಬರದಿ ನಾಚಿನದು ಅಂಬರದಿ ಅಂದರೆ ಆಕಾಶದಿಂದ ಆಚೆ ಇರುವಂಥದ್ದು ತುಂಬಿರುವುದೆತ್ತಲು ಎಲ್ಲಿ ತುಂಬಿದೆಯೋ ಅದೆಲ್ಲ ಶಂಭು ಪರ ಬೊಮ್ಮನದು ಅಂದರೆ ಶಿವ ಪರಬ್ರಹ್ಮನದು ಅಂತ ಈ ಕಗ್ಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ ತುಂಬುದಿಟ ಜೀವಿತದ ಗಣನೆಗಳ ಮೀರಿದುದು ಇಂಬುಗಳ ಬಿಂಬಗಳ ಸನ್ನಿಧಾನವದು ಅಂಬರ ದಿನ ಆಚಿನದು ತುಂಬಿರುವುದು ಎತ್ತಲು ಶಂಭು ಪರಬೊಮ್ಮನದು ಮಂಕುತಿಮ್ಮ ಹಾಗಂದ್ರೇನಂತ ನೋಡೋಣ ಬನ್ನಿ ಪೂರ್ಣ ಸತ್ಯ ಬದುಕಿನ ಎಣಿಕೆಗಳಿಗೆ ಮೀರಿದಂಥದ್ದು ಆಧಾರಕ್ಕೆ ಆಧಾರವಾಗಿ ಬಿಂಬಗಳ ಸಾನ್ನಿಧ್ಯವಾಗಿದೆ ದಿಗಂತದ ಆಚೆಗಿರೋದು ಎಲ್ಲ ಕಡೆ ತುಂಬಿರುವಂಥದ್ದು ಆ ಪರಿಪೂರ್ಣ ಸತ್ಯ ಅನ್ನೋದು ಶಿವನದ್ದು ಪರಬ್ರಹ್ಮನದ್ದು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು ಇನ್ನು ಸಂತ ಆಗಸ್ಟಿನ್ ಅವರು ಹೇಳ್ತಾರೆ ಅಂತರಂಗದಲ್ಲಿ ಪರಮ ಸತ್ಯವನ್ನರಿತ ಬಳಿಕ ಅದರ ಬಗ್ಗೆ ಮೌನವಾಗಿ ಉಳಿಯೋದೇ ಲೇಸು ಅಂತ ಅದರ ಬಗ್ಗೆ ಏನೇ ಮಾತು ಹೇಳಿದ್ರು ಅದು ಒಟಗುಟ್ಟಿದ ಹಾಗೆ ಸುಳ್ಳನ್ನೇ ಬಡಬಡಿಸಿದ ಹಾಗೆ ಮಾತಿಗೆ ಮೀರಿದ ಸತ್ಯವನ್ನ ಮಾತಲ್ಲಿ ಹಿಡಿದಿಡುವಂತಹ ಹುಚ್ಚತನ ಬೇಡ ಅಂತ ಕಗ್ಗದ ಮಾತಿನ ಹಾಗೆ ಪರಬ್ರಹ್ಮವನ್ನು ನಿತ್ಯತೆಯನ್ನ ಅನಂತತೆಯನ್ನ ಅಮರತ್ವವನ್ನ ಯಾವುದೇ ಹೆಸರು ರೂಪ ಗುಣಗಳಿಂದ ಹಿಡಿದಿಡೋದಕ್ಕೆ ಸಾಧ್ಯ ಇಲ್ಲ ಅದು ತನ್ನನ್ನು ತಾನೇ ಮೀರಬಲ್ಲ ತನಗೆ ತಾನೇ ಸಾಟಿಯಾಗಬಲ್ಲ ಕ್ಷಣ ಕ್ಷಣಕ್ಕೂ ಬೇರೆಯಾಗಬಲ್ಲ ವಿಕಸನಗೊಳ್ಳುವಂತಹ ಚಿರಂತನ ಸತ್ಯ ಅದು ನಮ್ಮ ಚಿಂತನೆಯ ಮಿತಿಗಳನ್ನು ಮೀರಿದ್ದು ಅದರ ಸನ್ನಿಧಾನದಲ್ಲೇ ನಮಗೆ ಅನುಭವಗಳು ಕೂಡ ದಕ್ಕುವಂಥದ್ದು ಭಗವಂತನ ವ್ಯಾಪ್ತಿಯೇ ಅನಂತವಾದದ್ದು ಅದರ ಇರುವಿಕೆನ ಗ್ರಹಿಸೋದು ನಮ್ಮ ಬುದ್ಧಿಶಕ್ತಿಗೆ ನಿಲುಕದೇ ಇರುವಂಥದ್ದು ನಮ್ಮ ಬಸವಣ್ಣನವರ ಅಸಮರ್ಥವಾದ

0: ಅಂತಿಮ ಅಂತ ಹೇಳ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ ಬ್ರಹ್ಮಾಂಡದಿಂದವೇ ಅತ್ತತ್ತ ನಿಮ್ಮ ಶ್ರೀ ಮುಕುಟ ಅಗಮ್ಯ ಗೋಚರ ಅಪ್ರತಿಮ ಲಿಂಗವೇ ಕೂಡಲ ಸಂಗಮ ದೇವಯ್ಯ ಎನ್ನ ಕರ ಸ್ಥಳಕ್ಕೆ ಬಂದು ಚುಳುಕಾದಿರಯ್ಯ ಅಂತಾರೆ. ಅಂದರೆ ಅಗಮ್ಯವಾದ ಅಗೋಚರವಾದ ಅಪ್ರತಿಮವಾದ ಶಕ್ತಿಯಾದರೂ ಕರುಣೆಯಿಂದ ನಮ್ಮ ಕೈಗೆ ದೊರಕೋದು ಅಷ್ಟೇ ಸತ್ಯ. ಅದಕ್ಕೆ ಅದನ್ನು ಇಂಬುಗಳ ಬಿಂಬಗಳ ಸನ್ನಿಧಾನ ಅಂತ ಕೂಡ ಕರೆದದ್ದು. ನಮ್ಮ ಗಮನಕ್ಕೆ ನಿಲ್ಕೋ ಸೃಷ್ಟಿಯಲ್ಲಿ ಅಸಾಧಾರಣವಾದ ಅನೂಹ್ಯವಾದ ಅಪೂರ್ವ ಶಕ್ತಿ ಇದೆ. ನೀರಲ್ಲಿ ಅಪ್ಯಾಯನ ಶಕ್ತಿ ಇದೆ, ನೆಲದಲ್ಲಿ ಧಾರಣ ಶಕ್ತಿ ಇದೆ, ಬೆಂಕಿಯಲ್ಲಿ ಜ್ವಲನ ಶಕ್ತಿ, ಗಾಳಿಯಲ್ಲಿ ಸ್ಪಂದನ ಶಕ್ತಿ, ಆಕಾಶದಲ್ಲಿರೋ ಸೂರ್ಯ ತಾರೆಗಳಲ್ಲಿ ಅಪಾರವಾದ ವಿದ್ಯುತ್ ಶಕ್ತಿ ಇದೆ. ಆದರೆ ಇವೆಲ್ಲ ಶಕ್ತಿಗಳು ಅಮೂಲ ಸತ್ವದ ವಿವಿಧ ರೂಪಗಳು. ಜೀವನದ ಸತ್ಯ ಅನ್ನೋದು ಕೇವಲ ಭೌತಿಕ ಲೆಕ್ಕಾಚಾರಗಳು ಅಥವಾ ತರ್ಕಕ್ಕೆ ಸಿಗದ ಅದಕ್ಕೂ ಮೀರಿದ ಅದ್ಭುತ ಮತ್ತು ಅಗಾಧವಾದ ಸತ್ಯ ಅನ್ನೋದನ್ನು ತಿಳಿಸತ್ತೆ ಈ ಕಗ್ಗ. ಭೌತಿಕ ಲಾಭ ನಷ್ಟದ ಲೆಕ್ಕಾಚಾರಗಳು ಪರಿಪೂರ್ಣ ಜೀವನ ಅಲ್ಲ. ಜೀವನದ ನಿಜವಾದ ಅರ್ಥ ಮತ್ತು ಸತ್ಯ ಆಳವಾದ ತಪಸ್ಸು, ಜ್ಞಾನ ಮತ್ತು ದಿವ್ಯ ಅನುಭೂತಿಯಿಂದ ಮಾತ್ರ ಲಭ್ಯ ಆಗತ್ತೆ. ಜೀವನವನ್ನು ಕೇವಲ ಭೌತಿಕ ವಿದ್ಯೆಗಳಿಂದ ತಿಳ್ಕೊಳ್ಳೋದಿಕ್ಕಾಗೋದಿಲ್ಲ. ಬದಲಾಗಿ ಜ್ಞಾನದಾಹ ಅಂದರೆ ತಪಸ್ ಮಾಡ್ತಾನೋ, ಪ್ರಕೃತಿಯನ್ನು ಆರಾಧಿಸೋ ಮೂಲಕನೋ ಅಂತಿಮ ಸತ್ಯನ ಕಂಡುಕೊಳ್ಳಬಹುದು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
2: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
4: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
4: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
5: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588424 ಅಥವಾ 8884082682.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
6: ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿದೆ. ಇಂತಹ ಗಾದೆಗಳ ಕುರಿತಾಗಿ ಶಿವಮೊಗ್ಗದವರೇ ಆದಂತಹ ರಂಗಕರ್ಮಿಗಳಾದ ಚೇತನ್ ಸಿ ರಾಯನಹಳ್ಳಿ ಅವರು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
7: ಎಲ್ರಿಗೂ ನಮಸ್ಕಾರ, ನಾನು ಚೇತನ್ ಸಿ ರಾಯನಹಳ್ಳಿ. ಕನ್ನಡ ಭಾಷೆಯಲ್ಲಿ ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತುಗಳು, ಈ ಗಾದೆ ಮಾತುಗಳು ಹೊರನೋಟಕ್ಕೆ ಒಂದು ಅರ್ಥವನ್ನು ಕೊಟ್ಟರೆ ಒಳನೋಟ ಬಹಳ ವಿಸ್ತಾರವಾಗಿರ್ತಕ್ಕಂಥದ್ದು. ಈ ಎಲ್ಲ ಗಾದೆಗಳು ನಮ್ಮ ಹಿರಿಯರ ಅನುಭವದ ಮಾತುಗಳು. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅನ್ನೋದು ಗಾದೆಗಿರುವಂತಹ ಶಕ್ತಿಯನ್ನು ತಿಳಿಸುತ್ತೆ. ಗಾದೆಗಳು ಮೇಲ್ನೋಟಕ್ಕೆ ನೋಡಲಿಕ್ಕೆ ಬಹಳ ಸಣ್ಣದಾಗಿದ್ದರೂ ಅರ್ಥ ಬಹಳ ವಿಸ್ತಾರವಾಗಿರುತ್ತೆ. ಅದಕ್ಕೆ ಹೇಳ್ತಾ ಹೋಗ್ತಾರೆ, ಆಕಾರದಲ್ಲಿ ವಾಮನಂತೆ ಇದ್ದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ಇರತಕ್ಕಂಥದ್ದು. ಈ ಗಾದೆಗಳೆಲ್ಲವೂ ಕೂಡ ಹಿರಿಯರ ಅನುಭವದ ಮಾತುಗಳಾಗಿರೋದ್ರಿಂದ ಎಷ್ಟೋ ಸಮಯ ನಮ್ಮ ಮಾತುಗಳ ನಡುವೆ ಈ ಗಾದೆ ಮಾತುಗಳನ್ನು ಬಳಸ್ತೇವೆ. ಆ ಕ್ಷಣಕ್ಕೆ ಅದು ಮೇಲ್ನೋಟಕ್ಕೆ ಅರ್ಥವೇ ಬೇರೆ, ಒಳ ವಿಸ್ತಾರವೇ ಬೇರೆ ಆಗಿರತಕ್ಕಂಥದ್ದು. ಇಂತಹ ಗಾದೆ ಮಾತುಗಳಿಂದಾಗಿ ನಮ್ಮ ಜನಪದರ ಜ್ಞಾನ ಸಂಪತ್ತು ಹೆಚ್ಚಾಗಿತ್ತು ಅಂತಂದ್ರೆ, ಶಾಲೆಗೆ ಹೋಗಿ ಕಲಿತವರಲ್ಲ, ಬರೆದವರಲ್ಲ, ಆದರೂ ಕೂಡ ಅದ್ಭುತವಾದಂತಹ ಅಕ್ಷರ ಪಾಂಡಿತ್ಯ ಅವರಲ್ಲಿತ್ತು. ಕುರಿತೋದದೆಯೇ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತೇಳಿ ನಮ್ಮ ಜನಪದರನ್ನು ಈ ಕಾರಣಕ್ಕೋಸ್ಕರನೇ ಕರಿತಾ ಇದ್ರು. ಅಂತಹ ವಿಶೇಷವಾಗಿರ್ತಕ್ಕಂಥದ್ರಲ್ಲಿ ಗಾದೆ ಮಾತುಗಳು ಪ್ರಮುಖವಾದದ್ದು. ಈ ಗಾದೆ ಮಾತುಗಳು ಹಿರಿಯರು ನಮಗೆ ಕೊಟ್ಟಂತಹ ಉಡುಗೊರೆಗಳು, ಒಂದು ಅಮೂಲ್ಯವಾದ ರತ್ನಗಳು. ಇದರ ಮೂಲಕ ನಾವು ಕೂಡ ನಮ್ಮ ಜ್ಞಾನವನ್ನು ವಿಸ್ತಾರಗೊಳಿಸ್ಕೊಳ್ಬೋದಾಗಿದೆ. ಇವತ್ತು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಗಾದೆ ಮಾತಿನ ಬಗ್ಗೆ ತಿಳಿಸ್ತಾ ಇದ್ದೇನೆ. ಮಾಡಿದವ ಉಂಡಾನು, ಮಲಗದವ ಕೆಟ್ಟನು ಅಲ್ವೇ. ಕೆಲಸ ಮಾಡಿದವನು ತಿಂತಾ ಇರ್ತಾನೆ, ಹಾಗೆ ಮಲಗಿದ್ದವನು ಕೆಟ್ಟು ಹಾಳಾಗಿ ಹೋಗ್ತಾನೆ ಅಂತಕ್ಕಂಥದ್ದು ಅರ್ಥ. ಕಷ್ಟಪಟ್ಟು ದುಡಿಯುವವನು, ಕೆಲಸ ಮಾಡುವವನು ಹೊಟ್ಟೆ ತುಂಬ ಉಣ್ಣಬಲ್ಲ. ಆದರೆ ಸದಾ ಮಲ್ಕೊಂಡು ಸೋಂಬೇರಿ ಅಂತ ಜೀವಿಸುವವನಿಗೆ ಒಂದಲ್ಲ ಒಂದಿನ ನಷ್ಟ ಖಂಡಿತ ಇದ್ದದ್ದು. ದುಡಿಯುವವನು ಅದರ ಫಲವನ್ನು ತಾನು ತಿಂತಾನೆ, ಸುಖವಾಗಿ ನೆಮ್ಮದಿಯಿಂದ ಬದುಕ್ತಾನೆ. ಸದಾ ಮಲ್ಕೊಂಡೇ ಅಥವಾ ಸೋಂಬೇರಿಯಾಗಿಯೇ ಕಾಲ ಕಳೀತಕ್ಕಂಥ ವ್ಯಕ್ತಿ ಯಾವ ಕೆಲಸ ಕೂಡ ಮಾಡೋದಿಲ್ಲ. ತಿಂತಾನೆ ತಿಂತಾನೆ ಬರೀ ದಿನ ಕಳೀತಾನೆ, ಇದ್ದದನ್ನೆಲ್ಲ ಖರ್ಚು ಮಾಡ್ತಾನೆ, ಮೋಜು ಮಸ್ತಿ ಅಂತ ಮಾಡ್ತಾನೆ. ಮನೆಯಲ್ಲಿದ್ದಂಥ ಆಹಾರ ಹಣ ಎರಡೂ ಖಾಲಿಯಾದಾಗ ಕಷ್ಟಪಡ್ತಾನೆ, ಬದುಕೋದಕ್ಕೆ ಸಾಧ್ಯವಾಗದೆ ಕಷ್ಟಪಡ್ತಾನೆ, ಸಂಕಟ ಪಡ್ತಾನೆ. ಅದಕ್ಕೆ ಹೇಳೋದು ಮಾಡಿದವ ಉಂಡಾನು, ಮಲಗದವ ಕೆಟ್ಟಾನು ಅಂತಂದೇಳಿ. ಇದೇ ಈ ಗಾದೆಯ ಅರ್ಥ. ಇದನ್ನು ಅರ್ಥೈಸೋ ನಿಟ್ಟಿನಲ್ಲಿ ಒಂದು ಪೂರಕವಾಗಿರ್ತಕ್ಕಂತಹ ಸಣ್ಣ ಕತೆ. ಒಂದು ಊರಿನಲ್ಲಿ ಈ ರಾಮಪ್ಪ ಮತ್ತು ರಾಜಪ್ಪ ಅಂತಕ್ಕಂಥ ಇಬ್ಬರು ಗೆಳೆಯರಿದ್ರು. ಅವರು ಅಕ್ಕಪಕ್ಕದ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ರು. ಇಬ್ಬರು ಕೂಡ ರೈತರಾಗಿದ್ದರು. ರಾಮಪ್ಪ ಬೆಳಗ್ಗೆ ಬೇಗ ಎದ್ದೇಳ್ತಿದ್ದ, ಬೆಳಗ್ಗಿನಿಂದ ಸಂಜೆವರೆಗೂ ಹೊಲದಲ್ಲಿ ದುಡಿತಾ ಇದ್ದ, ತನ್ನ ಹೊಲದಲ್ಲಿ ತರಕಾರಿಗಳನ್ನ ಬೆಳೀತಾ ಇದ್ದ, ದಿನನಿತ್ಯವೂ ಕೂಡ ಅದಕ್ಕೆ ನೀರು ಹಾಕ್ತಾ ಇದ್ದ, ಆಗಾಗ ಗೊಬ್ಬರ ಕೂಡ ಹಾಕ್ತಾ ಇದ್ದ. ಬಹಳ ಹುಷಾರಿಂದ ಜಾಗರೂಕತೆಯಿಂದ ತನ್ನ ಬೆಳೆಯ ಪಾಲನೆ ಪೋಷಣೆ ಎಲ್ಲದನ್ನು ಕೂಡ ಮಾಡ್ತಾ ಇದ್ದ. ವಾರದಲ್ಲಿ ಎರಡು ಬಾರಿ ತರಕಾರಿಗಳನ್ನು ತಗೊಂಡು ಹೋಗಿ ಸಂತೆಗೆ ಹೋಗಿ ಒಯ್ದು ಮಾರಾಟ ಕೂಡ ಮಾಡಿಬರ್ತಿದ್ದ. ರಾಮಪ್ಪನ ಮನೆಯಲ್ಲಿ ವಯಸ್ಸಾದಂತಹ ತಂದೆ ತಾಯಿದ್ರು, ಶಾಲೆಗೆ ಹೋಗ್ತಕ್ಕಂಥ ಇಬ್ಬರು ಮಕ್ಕಳಿದ್ರು. ಆದರೆ ರಾಜಪ್ಪನ ತಂದೆ ತಾಯಿ ಇರಲಿಲ್ಲ, ರಾಜಪ್ಪನಿಗಿದ್ದು ಪತ್ನಿ ಮತ್ತು ಶಾಲೆಗೆ ಹೋಗ್ತಕ್ಕಂಥ ಒಬ್ಬ ಮಗ ಮಾತ್ರ. ಸೂರ್ಯ ಹುಟ್ಟಿ ಎಷ್ಟೋ ಹೊತ್ತಾದ ಮೇಲೆ ರಾಜಪ್ಪ ಹೇಳ್ತಾ ಇದ್ದ, ತಿಂಡಿ ತಿಂದು ಹೊರಗೆ ಸುತ್ತಾಡೋಕೆ ಅಂತ ಹೋಗ್ತಾ ಇದ್ದ. ದಾರಿಯಲ್ಲಿ ಅವರು ಇವರು ಯಾರೋ ಕಂಡು ಕಂಡು ಗೆಳೆಯರ ಜೊತೆಗೆ ಅಲ್ಲೇ ನಿಂತ್ಕೊಂಡು ಹರಟೆ ಹೊಡಿತಾ ಇದ್ದ. ಮಧ್ಯಾಹ್ನದವರೆಗೂ ಹೀಗೆ ಕಾಲ ಕಳೀತಾ ಇದ್ದ. ಮಧ್ಯಾಹ್ನ ಮನೆಗೆ ಬಂದು ಊಟ ಮುಗಿಸಿ ಗಡದ್ದಾಗಿ ನಿದ್ದೆ ಮಾಡ್ತಿದ್ದ. ರಾಜಪ್ಪ ಹೊಲದ ಕಡೆಗೆ ಹೋಗ್ತಾನೆ ಇರಲಿಲ್ಲ, ಹೊಲದಲ್ಲಿ ಧಾನ್ಯವನ್ನು ಬಿತ್ತಿ ಬರ್ತಾ ಇದ್ದ ಅಷ್ಟೆ. ಅದಕ್ಕೆ ಸರಿಯಾಗಿ ನೀರು ಗೊಬ್ಬರ ಏನನ್ನು ಕೂಡ ಹಾಕ್ತಾ ಇರಲಿಲ್ಲ. ಅವನ ಹೊಲದಲ್ಲಿ ಹುಲ್ಲು ಕಳೆ ಹೆಚ್ಚಾಗಿ ತುಂಬಿಕೊಂಡು ಭತ್ತದ ತೆನೆಗಳೇ ಕಾಣಿಸ್ತಾ ಇರಲಿಲ್ಲ. ಯಾಕೋ ರಾಜಪ್ಪ ನೀನು ಹೊಲದ ಕೊಡಕ್ಕೆ ಬರೋದೇ ಇಲ್ಲ, ಹೊಲದಲ್ಲಿ ದುಡಿಯೋದೇ ಅದು ಹೆಂಗೆ ಉಣ್ತೀಯಾ ಅಂತ ರಾಮಪ್ಪನ ಕೇಳ್ತಿದ್ನು. ರಾಮಪ್ಪನ ಮಾತುಗಳು ಕೇಳಿದಾಗ ರಾಜಪ್ಪನಿಗೆ ನಗು ಬರ್ತಾ ಇತ್ತು. ನೋಡಿ ರಾಮಪ್ಪ, ನನಗೆ ನಿನ್ನಂತೆ ಕೆಲಸ ಮಾಡೋ ಅಗತ್ಯ ಇಲ್ಲ, ನನಗಿರೋದು ಹೆಂಡತಿ ಮತ್ತು ಮಗ ಮಾತ್ರ. ಆದರೆ ನಿನಗಾಗಲ್ಲ, ವಯಸ್ಸಾಗಿರೋ ತಂದೆ ತಾಯಿರು ಔಷಧಿ ತರಬೇಕು, ಇಬ್ಬರು ಮಕ್ಕಳು ಶಾಲೆ ಖರ್ಚು ನೋಡ್ಕೊಳ್ಬೇಕು, ನನಗೆ ಕೆಲಸ ಮಾಡದೇ ಇದ್ರೂ ನಡೆಯುತ್ತೆ, ನಿನ್ನ ಹಾಗಲ್ಲ ಕಣೋ ಅಂತ ಇದ್ದ ರಾಜಪ್ಪ. ಹಾಗಲ್ಲ ರಾಜಪ್ಪ, ಮಾಡಿದವ ಉಂಡಾನು ಮಲಗದವ ಕೆಟ್ಟಾನು ಅಂತ ಗಾದೆನೇ ಇಲ್ವೇ. ನಾವು ಕಷ್ಟಪಟ್ಟು ಕೆಲಸ ಮಾಡಿದರೆ ನೆಮ್ಮದಿಯಿಂದ ಊಟ ಮಾಡಬಹುದು, ಯಾವಾಗಲೂ ಮಲಗಿದರೆ ಏನು ಪ್ರಯೋಜನ ಹೇಳು, ಕೊನೆಗೊಂದು ದಿನ ಇರೋದನ್ನೆಲ್ಲ ಕಳ್ಕೊಳ್ತೇವೆ ಅಂದ ರಾಮಪ್ಪ. ಅವನ ಮಾತು ಕೇಳಿ ರಾಜಪ್ಪನಿಗೆ ಸ್ವಲ್ಪ ಕೋಪ ಬಂತು. ಯಾಕೋ ರಾಮಪ್ಪ, ನಾನು ಹೆಂಗಿದ್ರೆ ನಿನಗೇನು, ನಿನಗೇನು ನನ್ನ ಕಂಡ್ರೆ ಹೊಟ್ಟೆ ಹುರಿ, ಹೋಗೋ ಹೋಗಲೇ ಅಂತ ರಾಜಪ್ಪ ರಾಮಪ್ಪನನ್ನೇ ಬೈದ. ರಾಮಪ್ಪ ಮರು ಮಾತಾಡೋಕೆ ಹೋಗಲಿಲ್ಲ, ತನ್ನ ಕೆಲಸದಲ್ಲಿ ತಾನು ಮಗ್ನನಾದ. ಕೆಲವೊಮ್ಮೆ ಮಕ್ಕಳು ಕೂಡ ಬಂದು ಅವನಿಗೆ ಸಹಾಯ ಮಾಡ್ತಾ ಇದ್ರು. ಹೀಗೆ ಒಂದು 10-6 ವರ್ಷಗಳು ಕಳೆದವು. ರಾಜಪ್ಪ ಮನೆಯ ಖರ್ಚಿಗಿಂತ ಹಲವಾರು ಕಡೆಗೆ ಸಾಲ ಮಾಡಿದ್ದ. ಆ ಸಾಲವನ್ನು ತೀರಿಸೋದಕ್ಕೆ ಸಾಧ್ಯವಾಗದೆ ಅವನು ತನ್ನ ಹೊಲವನ್ನು ಮಾರಬೇಕಾದಂಥ ಪರಿಸ್ಥಿತಿ ಬಂತು. ಯಾವಾಗಲೂ ಸೋಂಬೇರಿಯಾಗಿ ಮಲ್ಕೊಂಡೇ ಇರ್ತಿದ್ದರಿಂದ ಅವನಿಗೆ ಹಲವಾರು ಕಾಯಿಲೆಗಳು ಕೂಡ ಅಂಟ್ಕೊಂಡಿದ್ದು. ಮನೆ ಖರ್ಚಿಗೆ ದುಡ್ಡು ಸಾಕಾಗದೆ ಅವನು ಕೂಲಿ ಕೆಲಸ ಮಾಡಬೇಕಾಗಿ ಬಂತು. ಕಾಯಿಲೆ ಇದ್ದಿದ್ದರಿಂದ ಸರಿಯಾಗಿ ಕೆಲಸ ಕೂಡ ಮಾಡೋಕ್ಕಾಗ್ತಾ ಇರಲಿಲ್ಲ. ರಾಜಪ್ಪನ ಮಗ ಅಲ್ಲಿ ಇಲ್ಲಿ ಅಲಿತ ಪುಂಡು ಪೋಕರಿ ಅಂತ ಕಾಲ ಕಳೀತಾ ಇದ್ದ. ವರ್ಷಗಟ್ಟಲೆ ಕಷ್ಟಪಟ್ಟು ದುಡಿದಿದ್ದರ ಪರಿಣಾಮವಾಗಿ ರಾಮಪ್ಪ ಒಂದು ಚಂದವಾಗಿರ್ತಕ್ಕಂಥ ಮನೆ ಕಟ್ಟಿಸಿದ್ದ. ಇನ್ನೂ ಒಂದಷ್ಟು ಹೊಲವನ್ನು ಕೊಂಡ್ಕೊಂಡ. ಅವನ ಮಕ್ಕಳು ಅವನಂತೆ ಕಷ್ಟಪಟ್ಟು ದುಡಿತಾ ಇದ್ರು. ಹಾಗಾಗಿ ರಾಮಪ್ಪ ಈಗ ಆರಾಮಾಗಿರತಕ್ಕಂಥ ಜೀವನ ನಡೆಸ್ತಾ ಇದ್ದ. ಎಲ್ಲವನ್ನು ಕಳ್ಕೊಂಡ ಮೇಲೆ ಅವನು ಕೂಲಿ ಕೆಲಸ ಮಾಡಲಿಕ್ಕೆ ಶುರು ಮಾಡ್ದ. ಇದೇನೋ ಕೂಲಿ ಕೆಲಸ ಮಾಡ್ತಿದೆಯಲ್ಲೋ ಅಂತ ರಾಮಪ್ಪ ಕೇಳ್ದ. ಹೌದು ರಾಮಪ್ಪ, ನಾನು ಎಲ್ಲವನ್ನು ಕಳ್ಕೊಂಡೆ, ಕೆಲಸ ಮಾಡದೆ ಕೂತು ಉಂಡದ್ರ ಫಲವಾಗಿ ನಾನು ಎಲ್ಲವನ್ನು ಕಳ್ಕೊಳ್ಬೇಕಾಯ್ತು. ಅಂದು ನಾನು ಕಷ್ಟಪಟ್ಟು ದುಡಿದಿದ್ರೆ, ನೀನು ಹೇಳಿದ ಮಾತನ್ನು ಕೇಳದಿದ್ರೆ ನನಗೆ ಈ ಗತಿ ಬರ್ತಾ ಇರಲ್ಲ ಅಂತೇಳಿ ಬಹಳ ದುಃಖದಿಂದ ಹೇಳಲಿಕ್ಕೆ ಶುರು ಮಾಡ್ದ. ಆಗ ಹೇಳ್ದ, ನೋಡು ಕಷ್ಟ

0: ಪಟ್ಟು ದುಡಿದ್ರೆ ಮಾತ್ರ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಕೂತಲ್ಲೇ ಕೂತಿದ್ವಿ ಅಂದರೆ ಸೋಂಬೇರಿತನ ಹೆಚ್ಚಾಗುತ್ತೆ, ಯಾವ ಕೆಲಸವೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ನಮ್ಮ ಹಿರಿಯರು ಹೇಳಿರೋದು, ಮಾಡ್ದವ ಉಂಡಾನು ಮಲಗ್ದವ ಕೆಟ್ಟಾನು ಅಂತಂದೇಳಿ. ಈಗಲಾದರೂ ಕೆಡಕ್ಕೆ ಹೋಗ್ಬೇಡ, ಈಗಲಾದರೂ ಚೆನ್ನಾಗಿ ಬದುಕೋದ್ರ ಬಗ್ಗೆ ಗಮನ ಕೊಡು, ಚೆನ್ನಾಗಿ ದುಡಿ ಅಂತಂದೇಳಿ ಹೇಳ್ದ ಅಲ್ವಾ. ಸುಮ್ಮನೆ ಕೂತರೆ ಸೋಂಬೇರಿತನ ಬೆಳೆಯುತ್ತೆ. ಏನಾದ್ರಾಗ್ಲಿ ಒಂದು ಒಳ್ಳೆಯ ಚಟುವಟಿಕೆ ಕೆಲಸವನ್ನು ಮಾಡ್ತಾ ಇದ್ರೆ ಅದು ನಮಗೆ ಒಳಿತನ್ನೇ ಮಾಡುತ್ತೆ. ಈ ಗಾದೆ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ, ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.
1: ಮಾಡಿದವನು ಉಂಡಾನು ಮಲಗಿದವನು ಕೆಟ್ಟಾನು ಎನ್ನುವಂತಹ ಒಂದು ಗಾದೆ ಮಾತಿನ ಕುರಿತು ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಚೇತನ್ ಸಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ನಂತರದಲ್ಲಿ ಇನ್ನಷ್ಟು ರೇಡಿಯೋ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಈಗ ನೀವು ಕೇಳಲಿದ್ದೀರಿ ಮಕ್ಕಳಿಗಾಗಿ ಪೊನ್ನಜ್ಜಿಯ ಕಥೆಗಳು. ಪೊನ್ನಜ್ಜಿಯಾಗಿ ಉಷಾ ನಟೇಶ್ ಕಾಸರವಳ್ಳಿ ನಿರೂಪಣೆ ಮಾಡಲಿದ್ದಾರೆ. ಇದರಲ್ಲಿ ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಯುಕ್ತ, ಐಶಿತಾ ಪಾಲ್ಗೊಳ್ಳಲಿದ್ದಾರೆ. ಮಕ್ಕಳೇ, ನಿಮಗಾಗಿ ಈ ಕಥಾ ಮಾಲಿಕೆ.
5: ನಮ್ಮನೆಯಲ್ಲಿ ಮರದ ಮೇಲೆ ದಿನಾಲು ಎರಡು ಅಳಿಲು ಬರುತ್ತೆ ಚಿಟ್ಟೆ.
6: ಹೌದಾ? ನಮ್ಮನೆಯಲ್ಲೂ ಬರುತ್ತೆ.
5: ನಾನು ಅದಕ್ಕೆ ತಿನ್ನೋಕೆ ಹಣ್ಣು ಕಾಳು ಹಾಕ್ತೀನಿ.
6: ನಾನು ಹಾಕ್ತೀನಿ.
7: ಅದು ನೋಡಕ್ಕೆ ಎಷ್ಟು ಚಂದ ಅಲ್ವಾ?
5: ಕೂತ್ಕೊಂಡು ಕುತ್ತು ಕುತ್ತಂತ ತಿನ್ನೋದು ನೋಡಕ್ಕೆ ಚಂದ.
8: ಅದ್ರ ಬಾಲನ್ನ ಆ ಕಡೆ ಈ ಕಡೆ ತಿರುಗಿಸ್ತಾ ಓಡಾಡೋದು ನೋಡಕ್ಕೆ ಚಂದ.
9: ಎಲ್ಲಕ್ಕಿಂತ ಅದ್ರ ಬೆನ್ನಿನ ಮೇಲಿರೋ ಮೂರ್ಪಟ್ಟೆ ಮತ್ತೂ ಚಂದ.
10: ಗೊಂಬೆ, ಅಳಿಲಿಗೆ ಬೆನ್ ಮೇಲೆ ಮೂರ್ಪಟ್ಟೆ ಯಾಕೆ ಬಂತು ಅಂತ ನಿಂಗ್ ಗೊತ್ತಾ?
6: ಗೊತ್ತಿಲ್ವಲ್ಲ.
10: ಅದಕ್ಕೆ ಒಂದ್ ಚಂದ ಕತೆ ಇದೆ.
6: ಹೌದಾ? ಹೇಳು ಮತ್ತೆ.
10: ಭಗವಂತ ಶ್ರೀರಾಮನ ಸೇವೆಯನ್ನ ಪರಮ ಭಕ್ತಿಯಿಂದ ಮಾಡಿ ತನ್ನ ಜೀವನವನ್ನ ಧನ್ಯವಾಗಿಸಿಕೊಂಡ ಪುಟ್ಟ ಅಳಿಲಿನ ಕತೆ ಇದು ಮಕ್ಕಳೇ. ದುಷ್ಟ ರಾವಣ ಪರಸತಿ ಅಂದ್ರೆ ಸೀತೆಯಲ್ಲಿ ಆಸಕ್ತನಾಗಿ ಸನ್ಯಾಸಿಯ ಮಾರುವೇಷದಲ್ಲಿ ಬಂದು ಅವಳನ್ನ ಅಪಹರಿಸ್ತಾನೆ. ಸೀತೆಯನ್ನ ಹುಡುಕ್ತಾ ರಾಮ ಲಕ್ಷ್ಮಣರು ಕಿಷ್ಕಿಂಧೆಗೆ ಬರ್ತಾರೆ. ಅಲ್ಲಿ ಸುಗ್ರೀವನ ಸಹಾಯದಿಂದ ಸೀತೆಯ ಹುಡುಕಾಟ ಆರಂಭ ಆಗುತ್ತೆ. ಹನುಮಂತ ಸೀತೆ ಲಂಕೆಯಲ್ಲಿದ್ದಾಳೆ ಅಂತ ತಿಳಿದು ಬರ್ತಾನೆ. ಆಗ ರಾವಣನ ವಿರುದ್ಧ ಯುದ್ಧವನ್ನು ಸಾರೋಕೆ ವಾನರ ಸೇನೆ ಸಿದ್ಧವಾಗುತ್ತೆ. ಲಂಕೆಗೆ ಹೋಗೋಕೆ ಸಮುದ್ರವನ್ನು ದಾಟಬೇಕಾಗಿತ್ತು. ಅಷ್ಟೊಂದು ದೊಡ್ಡ ಸೈನ್ಯ ಸಮುದ್ರ ದಾಟೋದಾದರೂ ಹೇಗೆ? ಅದಕ್ಕಾಗಿ ಸಮುದ್ರಕ್ಕೆ ಸೇತುವೆ ಕಟ್ಟುವ ಕೆಲಸ ಆರಂಭ ಆಯಿತು. ರಾಮ ದೊಡ್ಡ ದೊಡ್ಡ ಗುಡ್ಡಗಳನ್ನು, ಕಲ್ಲುಗಳನ್ನು, ಬಂಡೆಗಳನ್ನು ತಂದು ಸಮುದ್ರದ ನೀರಿಗೆ ಹಾಕೋಕೆ ಆದೇಶವನ್ನು ನೀಡ್ತಾನೆ. ವಾನರರು ಈ ಕಾರ್ಯದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ಹಗಲು ರಾತ್ರಿ ಎಂದೇ ಎಲ್ಲರೂ ಸೇತುವೆ ಕಟ್ಟೋದ್ರಲ್ಲಿ ಮಗ್ನರಾಗ್ತಾರೆ. ಒಂದಿನ ಶ್ರೀರಾಮ ಸಮುದ್ರದ ದಡದ ಮೇಲೆ ನಿಂತು ಈ ಕೆಲಸಗಳ ವೀಕ್ಷಣೆಯನ್ನು ಮಾಡ್ತಾ ಇದ್ದ. ಆಗ ಅವನಿಗೆ ವಿಚಿತ್ರ ದೃಶ್ಯವೊಂದು ಕಾಣಿಸ್ಕೊಳ್ಳುತ್ತೆ. ಒಂದು ಪುಟ್ಟ ಅಳಿಲು ಸಮುದ್ರದ ನೀರಿನಲ್ಲಿ ಮುಳುಗಿ ದಡಕ್ಕೆ ಬರ್ತಾ ಇತ್ತು. ದಡದ ಮರಳ ರಾಶಿಯಲ್ಲಿ ಉರುಳಾಡ್ತಿತ್ತು. ಆಮೇಲೆ ಪುನಃ ಸಮುದ್ರಕ್ಕೆ ತೆರಳಿ ಮೈಗೆ ಅಂಟಿದ ಮರಳನ್ನ ವಾನರರು ಹಾಕುವ ಕಲ್ಲುಗಳ ಮಧ್ಯೆ ಕೊಡುತ್ತಾ ಇತ್ತು. ಪುನಃ ತನ್ನನ್ನು ನೀರಿನಲ್ಲಿ ಸಂಪೂರ್ಣವಾಗಿ ತೋಯಿಸ್ಕೊಳ್ತಾ ಇತ್ತು. ಮತ್ತೆ ದಡಕ್ಕೆ ಬಂದು ಮರಳಲ್ಲಿ ಉರುಳಾಡ್ತಿತ್ತು. ಇದೇ ಕೆಲಸವನ್ನು ಎಡಬಿಡದೆ ಪದೇ ಪದೇ ಮಾಡ್ತಲೇ ಇತ್ತು. ಅಳಿಲಿನ ಈ ಕೆಲಸವನ್ನು ಬಂಡೆ ತಂದು ತಂದು ಹಾಕ್ತಾ ಇದ್ದ ವಾನರರು ನೋಡ್ತಾರೆ. ಅಲ್ಲದೆ ಪದೇ ಪದೇ ಅತ್ತಿಂದಿತ್ತ ಓಡಾಡ್ತಾ ಅಳಿಲು ವಾನರರ ಕಾಲಿಗೆ ತೊಡರುತ್ತಾ ಇತ್ತು. ಆಗ ವಾನರರು ಅಳಿಲಿಗೆ ಕಾಲಿಗೆ ಅಡ್ಡ ಬರದೇ ಇರೋ ಹಾಗೆ ತಾಕೀತು ಮಾಡಿ ಗದರಿಸ್ತಾವೆ. ಅಳಿಲು ತಾನು ಸೇತುವೆ ಕಟ್ಟುವ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳುತ್ತೆ. ಅಳಿಲ ಮಾತನ್ನು ಕೇಳಿ ವಾನರ ಸೇನೆ ಅದನ್ನು ಪರಿಹಾಸ್ಯ ಮಾಡಿ ನಗ್ತಾವೆ.
5: ಅಯ್ಯೋ, ಅದ್ರ ಮರಳೆ
7: ಹಾಗ್ ಮಾಡಿ ಸೇತುವೆ ಕಟ್ಟಕ್ಕಾಗತ್ತಾ?
10: ಹ್ಮ್, ಹಾಗೆ ಅಂದ್ಕೊಂಡು ಕೋತಿಗಳೆಲ್ಲ ನಗ್ಬಿಟ್ಟು. ಆಗ ಶ್ರೀರಾಮ ವಾನರರನ್ನು ತಡೆದು ಅಳಿಲಿನತ್ತ ನೋಡ್ತಾನೆ. ಯಾತಕ್ಕೆ ಅಳಿಲು ಇಂತಹ ಸಾಹಸ ಮಾಡ್ತಾ ಇದೆ ಅನ್ನೋ ಕೌತುಕ ಅವನಿಗಾಗುತ್ತೆ. ಆತ ಮೆಲ್ಲಗೆ ಬಂದು ಆ ಅಳಿಲನ್ನು ತನ್ನ ಅಂಗೈಗೆ ತಕ್ಕೊಳ್ತಾನೆ. ಅದರ ಬೆನ್ನನ್ನು ನೀವೇರಿಸ್ತಾ, ಎಲೇ ಪುಟ್ಟ ಅಳಿಲೆ, ಏನಿದು ನಿನ್ನ ಈ ಸಾಹಸ? ಯಾಕಾಗಿ ಹೋಗಿ ಹೋಗಿ ಸಮುದ್ರದ ನೀರಿನಲ್ಲಿ ಮುಳುಗಿ ಏಳ್ತಾ ಇದೆಯಾ? ದಡಕ್ಕೆ ಬಂದು ಮರಳಲ್ಲಿ ಉರುಳಾಡ್ತಾ ಇದೆಯಾ? ನಂತರ ಮರಳನ್ನು ಸಮುದ್ರದಲ್ಲಿ ಕೊಡುತ್ತಾ ಇದೆಯಾ ಅಂತ ಪ್ರೀತಿಯಿಂದ ಕೇಳ್ದ. ಅದಕ್ಕೆ ಆ ಅಳಿಲು, ಹೇ ದೇವ, ನೀನು ಸಾಕ್ಷಾತ್ ಭಗವಂತನ ಅವತಾರ. ಇಂದು ನಿನಗೆ ಸಂಕಷ್ಟ ಒಂದು ಎದುರಾಗಿದೆ. ಅದಕ್ಕಾಗಿ ಸಮುದ್ರಕ್ಕೆ ಸೇತುವೆ ಕಟ್ಟುವ ಕೆಲಸ ಬರದಿಂದ ಸಾಗ್ತಾ ಇದೆ. ಎಲ್ಲರೂ ಈ ಕಾರ್ಯದಲ್ಲಿ ತಮಗೆ ಸಾಧ್ಯವಾದ ಕೆಲಸವನ್ನು ಮಾಡಿ ಧನ್ಯರಾಗ್ತಾ ಇದ್ದಾರೆ. ಸಾಕ್ಷಾತ್ ಭಗವಂತನ ಸೇವೆ ಮಾಡುವ ಪುಣ್ಯ ಅವರಿಗೆ ಲಭ್ಯವಾಗಿದೆ. ಇದೆಲ್ಲವನ್ನು ನೋಡಿದಾಗ ನನಗೂ ನಿನ್ನ ಕಿಂಚಿತ್ ಸೇವೆಯನ್ನು ಮಾಡುವ ಉತ್ಕಟ ಅಭಿಲಾಷೆ ಉಂಟಾಯಿತು. ಆದರೆ ನಾನೊಂದು ಪುಟ್ಟು ಪ್ರಾಣಿ, ಕಲ್ಲನ್ನು ಎತ್ತಿ ಹಾಕ್ಲಾರೆ, ಮರಳನ್ನು ಬಗೆದು ತುಂಬಿಸ್ಲಾರೆ, ನನಗಷ್ಟು ಶಕ್ತಿ ಎಲ್ಲಿಂದ ಬರಬೇಕು ಹೇಳು? ಹಾಗಾಗಿ ನನ್ನನ್ನು ನೀರಿನಲ್ಲಿ ತೋಯಿಸಿ ಮರಳಲ್ಲಿ ಉರುಳಾಡ್ತೀನಿ. ಆಗ ನನ್ನ ಮೈ ರೋಮಕ್ಕೆ ಅಂಟಿದ ಮರಳು ಸಮುದ್ರದಲ್ಲಿ ವಾನರರು ಹಾಕುವ ಕಲ್ಲುಗಳ ಮಧ್ಯದ ಬಂಧವಾಗಿ ಗಟ್ಟಿಯಾಗಿ ಕೂರುತ್ತೆ. ಹೀಗೆ ಸತತವಾಗಿ ಮಾಡಿ ಸಮುದ್ರದ ಸೇತುವೆಯ ಕಲ್ಲಿನ ನಡುವೆಗೆ ಮರಳು ಸಮರ್ಪಕವಾಗಿ ಬಂಧಿಸಲ್ಪಟ್ಟು ಅದನ್ನು ಬಲಯುತವನ್ನಾಗಿ ಮಾಡುತ್ತೆ, ಸೇತುವೆ ಗಟ್ಟಿಯಾಗುತ್ತೆ. ಈ ರೀತಿಯಿಂದಲಾದರೂ ನನಗೆ ಸಾಧ್ಯವಿದ್ದಷ್ಟು ನಿನ್ನ ಸೇವೆಯನ್ನು ಮಾಡಲಿಕ್ಕೆ ನಾನು ಬಯಸಿದೆ ಪರಮಾತ್ಮ ಅಂತ ಆ ಪುಟ್ಟ ಅಳಿಲು ಹೇಳುತ್ತೆ.
7: ಭೇಷ್ ಭೇಷ್, ಅಳಿಲಿದ್ದು ಎಂತ ಭಕ್ತಿಯಲ್ವಾ?
10: ಹೌದು, ಅಳಿಲಿನ ಮಾತನ್ನು ಕೇಳಿದ ಶ್ರೀರಾಮನಿಗೆ ಆಶ್ಚರ್ಯ ಮೆಚ್ಚುಗೆ ಎರಡೂ ಉಂಟಾಗತ್ತೆ. ಎಲೆ ಅಳಿಲೆ, ನಿನ್ನ ಶುದ್ಧ ಅಂತಃಕರಣ ನನ್ನನ್ನು ಸೂರೆಗೊಂಡಿದೆ. ನಿನ್ನ ಸೇವೆ ಚಿಕ್ಕದಾದರೂ ನಿನ್ನ ಭಾವ ಅತ್ಯುನ್ನತವಾಗಿದೆ. ನನ್ನ ಮೇಲಿನ ನಿನ್ನ ಭಕ್ತಿ ಶ್ರೇಷ್ಠದ್ದಾಗಿದೆ. ಗುಡ್ಡ ಹೊತ್ತು ತರುವ ವಾನರರ ಸೇವೆಗಿಂತ ನಿನ್ನ ಸೇವೆ ಕಡಿಮೆಯದ್ದೇನಲ್ಲ. ನಿನ್ನ ಭಕ್ತಿ ಭಾವದಿಂದ ನಾನು ಪ್ರಸನ್ನಗೊಂಡಿದ್ದೇನೆ ಅಂತ ಹೇಳಿ ರಾಮ ತನ್ನ ಮೂರು ಬೆರಳಿನಿಂದ ಅಳಿಲ ಬೆನ್ನ ಮೇಲೆ ಮೂರು ಗೆರೆಯನ್ನು ಎಳಿತಾನೆ. ಅದು ಬಂಗಾರದ ಮೂರು ಗೆರೆಗಳಾಗಿ ಹೊಳಿತವೆ. ಅವತ್ತಿನಿಂದ ಅಳಿಲ ಬೆನ್ನು ಬಂಗಾರದ ಗೆರೆಗಳಿಂದ ಕಂಗೊಳಿಸಿದ್ವು. ಹಲವು ದಿನಗಳ ನಂತರ ಅಳಿಲು ಶ್ರೀರಾಮನ ಹತ್ರ ಬಂದು, ಪ್ರಭುವೇ, ಈ ಬಂಗಾರದ ಗೆರೆಗಳಿಂದ ನನಗೆ ಸಂಕಷ್ಟ ಎದುರಾಗಿದೆ. ಮಾನವರು ಹೊನ್ನಿನ ಆಸೆಯಿಂದ ನನ್ನನ್ನು ಹಿಡಿದು ಕೊಲ್ಲೋಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದಕ್ಕೆ ಆ ಮೂರು ಗೆರೆಗಳನ್ನು ಸಾದಾ ಗೆರೆಗಳನ್ನಾಗಿ ಮಾಡಿಬಿಡು ಅಂತ ಪ್ರಾರ್ಥನೆಯನ್ನು ಮಾಡುತ್ತೆ. ಶ್ರೀರಾಮ ಅಳಿಲಿನ ಇಚ್ಛೆ ಹಾಗೆ ಅಳಿಲ ಬೆನ್ನ ಮೇಲೆ ಮತ್ತೊಮ್ಮೆ ಕೈಯಾಡಿಸ್ತಾನೆ. ಆಗ ಅದು ಬಂಗಾರದ ಗೆರೆಗಳಾಗಿರದೆ ಸಾದಾ ಗೆರೆಗಳಾಗ್ತವೆ. ಅಂತೆಯೇ ನಾವೀಗ ನೋಡುವ ಅಳಿಲುಗಳ ಬೆನ್ನ ಮೇಲೆ ಇರುವ ಮೂರು ಗೆರೆಗಳು ಶ್ರೀರಾಮ ಅದರ ನಿಷ್ಠೆಗೆ ಎಳೆದ ಮೂರು ಗೆರೆಗಳಾಗಿವೆ ಮಕ್ಕಳೆ. ಅಶಕ್ತವಾದ ಈ ಪುಟ್ಟ ಅಳಿಲಿನ ಭಕ್ತಿ ಮತ್ತು ಸೇವೆ ವಾನರ ಸೇನೆಯ ಭಕ್ತಿ ಸೇವೆಗಿಂತ ಹಿರಿದಾಗಿ ಶ್ರೀರಾಮನಿಗೆ ಕಾಣುತ್ತೆ. ಹಾಗಾಗಿ ಶುದ್ಧ ಮನಸ್ಸಿನಿಂದ ಮಾಡಿದ ಚಿಕ್ಕ ಕಾರ್ಯವನ್ನು ಇವತ್ತಿಗೂ ಕೂಡ ಅಳಿಲ ಸೇವೆ ಅಂತಲೇ ಉದಾಹರಿಸಲಾಗುತ್ತೆ. ಹೀಗೆ ಭಕ್ತನಾದವನು ಭಗವಂತನನ್ನು ಮೆಚ್ಚಿಸೋಕೆ ಮಹತ್ ಕಾರ್ಯಗಳನ್ನೇ ಮಾಡಬೇಕು ಅಂತ ಏನಿಲ್ಲ. ಪ್ರಾಂಜಲ ಮನಸ್ಸಿನಿಂದ ಮಾಡಿದ ಚಿಕ್ಕ ಕೆಲಸವೇ ಸಾಕು ಆತ ಸುಪ್ರೀತನಾಗಲಿಕ್ಕೆ. ಮನಸ್ಸಿನ ಭಾವ ಮುಖ್ಯವೇ ಹೊರತು ಮಾಡುವ ಕಾರ್ಯವಲ್ಲ. ಒಂದು ದಳ ಶ್ರೀ ತುಳಸಿಯಿಂದಲೇ ಆತ ಪ್ರಸನ್ನನಾಗ್ತಾನೆ.
11: ಇದುವರೆಗೂ ಪೊನ್ನಜಿಯ ಕಥೆಯನ್ನು ಕೇಳಿದಿರಿ. ಪೊನ್ನಜಿಯ ಕಥೆಗಳನ್ನು ನಡೆಸಿಕೊಟ್ಟಂತಹ ಉಷಾ ನಟೇಶ್ ಕಾಸರವಳ್ಳಿ, ಸಾಯಿ ಕೀರ್ತನ, ಸೃಜನ, ವರ್ಷಿಣಿ ಐಸಿರಿ, ಐಶಿತಾ, ಯುಕ್ತ ಇವರಿಗೆ ಧನ್ಯವಾದಗಳು.
12: ಇದರೊಂದಿಗೆ ಬೆರಗು ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ? ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
14: ಹಂಗ ಅದ್ಯಾಕಂತೆ? ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ
13: ಮತ್ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ? ಮುಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
14: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
15: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಓ, ಯಾವ್ದೋ ಮೆಸೇಜ್ ಬಂತು.
4: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
2: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
4: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
2: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11:00 ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
4: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
3: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
2: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ, ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9:00 ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
6: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
3: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
3: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ರಾತ್ರಿ 11:00 ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
11: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
12: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
13: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
14: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
15: ಸರ್, ಮಾರ್ಕೆಟ್ ಅಲ್ಲಿ ಸಿಗೋ ಎಲ್ಲಾ ಎನರ್ಜಿ ಪೌಡರ್ಸ್ ನ ಟ್ರೈ ಮಾಡಿದಾಯ್ತು, ಆದ್ರೂ ಈ ನಿಶಕ್ತಿ ಕಮ್ಮಿ ಆಗ್ತಾನೆ ಇಲ್ಲ.
16: ಎನರ್ಜಿ ಪೌಡರ್ಸ್ ಯಾವ್ದೇ ಆದ್ರೂ ಅದನ್ನ ಬಳಸೋದು ಹಾಲಿನ ಜೊತೆ. ನಾನ್ ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಹಾಲು ಕುಡಿತೀನಿ. ಆ ಹಾಲು ನಂದಿನಿ ಹಾಲು.
17: ಎನರ್ಜಿ ಪೌಡರ್ ಯಾವ್ದೇ ಆಗಿರ್ಲಿ, ಜೊತೆ ಬಳಸೋ ಹಾಲು ನಂದಿನಿ ಆಗಿರ್ಲಿ.
18: ನಂದಿನಿ, ಪರಿಶುದ್ಧತೆಯ ಪ್ರತೀಕ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
19: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
20: ಮಹಾಲಕ್ಷ್ಮಿ ಸ್ವೀಟ್ಸ್.
21: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಶಿವಮೊಗ್ಗ ನಗರ ಉಪವಿಭಾಗ 1 ಘಟಕ 2 ವ್ಯಾಪ್ತಿಯಲ್ಲಿ May 31 ಬೆಳಗ್ಗೆ 10 ಮಧ್ಯಾಹ್ನ 2 ವಿದ್ಯುತ್ ಕಂಬ ತೆರವು ಕಾಮಗಾರಿ ಹಮ್ಮಿಕೊಂಡಿದ್ದು, ದುರ್ಗಿಗುಡಿ ರಸ್ತೆ, ಪಾರ್ಕ್ ಬಡಾವಣೆ, ಸೀತಾರಾಮ ಕಲ್ಯಾಣ ಮಂದಿರ ಅಡ್ಡರಸ್ತೆ, ರಾಘವೇಂದ್ರ ಸ್ವಾಮಿ ಮಠ ರಸ್ತೆ, ಸರ್ಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಶನಿ ಮಹಾತ್ಮ ದೇವಸ್ಥಾನ ರಸ್ತೆ, ವಿದ್ಯುತ್ ಪರಿವೀಕ್ಷಕರ ಕಚೇರಿ ರಸ್ತೆ ಹಾಗೂ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ಸಾವಿರಾರು ವರ್ಷಗಳ ಹಿಂದೆ ನಡೆದ ರಾಮಾಯಣ ಮಹಾಭಾರತ ಯುದ್ಧ ಸಂದರ್ಭದಲ್ಲಿ ನಮ್ಮಲ್ಲಿ ವಿಮಾನ ಬಳಕೆಗಿತ್ತು ಎನ್ನುವುದು ನಮಗೆ ಪುರಾಣ ತಿಳಿಸಿಕೊಡುತ್ತದೆ. 5,000 ವರ್ಷಗಳ ಹಿಂದೆ ನಮ್ಮ ಪೂರ್ವಿಕರ ವೈಜ್ಞಾನಿಕ ಆಲೋಚನೆ ಮತ್ತು ನಮ್ಮ ಊಹೆಗೂ ಮೀರಿದ್ದಾಗಿದೆ ಎಂದು ಹೊಂಬುಜ ಜೈನ ಮಠದ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಸ್ವಾಮೀಜಿಗಳು ತಿಳಿಸಿದರು. ಅವರು ಸಾಗರದ ನೆಹರು ಮೈದಾನದಲ್ಲಿರುವ ಆದಿನಾಥ ಸ್ವಾಮಿ ಜಿನಮಂದಿರದಲ್ಲಿ ಬುಧವಾರ ದಿಗಂಬರ ಜೈನ ಸಮಾಜ ಸೇವಾ ಟ್ರಸ್ಟ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ 4 ವಾರ್ಷಿಕ ಪೂಜಾ ಮಹೋತ್ಸವ, ಧರ್ಮಸಭೆ, ಪ್ರತಿಭಾ ಪುರಸ್ಕಾರ, ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ನಮ್ಮಲ್ಲಿ 9 ಗ್ರಹಗಳಿವೆ ಎಂದು ಉಲ್ಲೇಖವಿದೆ. ಆದರೆ 80 ಹೆಚ್ಚು ಗ್ರಹಗಳು ನಭೋಮಂಡಲದಲ್ಲಿದ್ದು ಒಂದೊಂದು ಹೊಸ ಗ್ರಹವನ್ನು ನಮ್ಮ ವಿಜ್ಞಾನಿಗಳು ಶೋಧ ಮಾಡುತ್ತಿದ್ದಾರೆ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಯಾವುದೇ ತಾಂತ್ರಿಕತೆ ಇಲ್ಲದೆ 9 ಗ್ರಹವನ್ನು ಪತ್ತೆ ಹಚ್ಚಿ ಅದನ್ನ ದಾಖಲಿಸಿದ ನಮ್ಮ ಋಷಿಮುನಿಗಳ ಬುದ್ಧಿ ಸಾಮರ್ಥ್ಯ ನಿಜಕ್ಕೂ ಅವಿಸ್ಮರಣೀಯವಾದುದು. ನಮ್ಮಲ್ಲಿನ ಅನೇಕ ಗ್ರಂಥಗಳು ತಾಳೆಗರಿಯಲ್ಲಿ ವಿಶೇಷವಾದುದು ದಾಖಲಾಗಿದೆ. ಅದನ್ನ ಓದಿ ಅರಿತುಕೊಳ್ಳುವ ಸಾಮರ್ಥ್ಯ ಬೆಳೆಸಿಕೊಳ್ಳಬೇಕು ಎಂದು ತಿಳಿಸಿದರು. ವಾರ್ಷಿಕೋತ್ಸವ ಮೂಲಕ ನಾವು ಮಾಡಿದ ಕಾರ್ಯಗಳನ್ನು ಪುನರ್ಮನನ ಮಾಡಿಕೊಳ್ಳಲು ಸಾಧ್ಯವಿದೆ. ಆದಿನಾಥ ಸ್ವಾಮಿ ಜಿನಮಂದಿರ ನಿರ್ಮಾಣಗೊಂಡು 4 ಕಳೆದಿದೆ. ಕಲ್ಲು ಮಣ್ಣುಗಳಿಂದ ನಿರ್ಮಾಣವಾದ ದೇವಸ್ಥಾನದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಾವೆಲ್ಲ ಪೂಜಿಸಿಕೊಂಡು ಬರುತ್ತಿದ್ದೇವೆ. ಇಂತಹ ವಾರ್ಷಿಕೋತ್ಸವಗಳು 100 ವರ್ಷಗಳ ಕಾಲ ಮುಂದುವರಿದುಕೊಂಡು ಹೋಗುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ದಿಗಂಬರ ಜೈನ ಸಮಾಜ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಸ್ವಿ ಹಿತಕರ ಜೈನ್, ಶ್ರೀಗಳ ಮಾರ್ಗದರ್ಶನದಲ್ಲಿ ಜಿನಮಂದಿರದಲ್ಲಿ ನಿರಂತರ ಧಾರ್ಮಿಕ ಸಾಮಾಜಿಕ ಕಾರ್ಯ ನಡೆಸಿಕೊಂಡು ಬರಲಾಗುತ್ತಿದೆ. ನಮ್ಮ ಸಮಾಜದ ಸಾಧಕ ವಿದ್ಯಾರ್ಥಿಯನ್ನು ಗುರುತಿಸುವ ಜೊತೆಗೆ ಸಾಧಕರನ್ನು ಸನ್ಮಾನಿಸಿದರೆ ಅದು ಇತರರಿಗೆ ಪ್ರೇರಣೆಯಾಗುತ್ತದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಎಂ ಸುಂದರ ಪ್ರಭು ಜೈನ ಧರ್ಮ ಮತ್ತು ವಿಜ್ಞಾನ ವಿಷಯ ಕುರಿತು ಉಪನ್ಯಾಸ ನೀಡಿದರು. ವೈಜೆ ಪದ್ಮರಾಜ್ ಜೈನ್, ಹೊಯ್ಸಳ ಜೈನ್, ರಾಜ್ಕುಮಾರ್ ಜೈನ್, ಎಸ್ಆರ್ ನಾಗರಾಜ್, ಗಜೇಂದ್ರ ಜೈನ್, ಅಶೋಕ್ ಕುಮಾರ್, ಇಂದ್ರ ದಂಪತಿಗಳನ್ನು ಸನ್ಮಾನಿಸಲಾಯಿತು. ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರನ್ನ ಸನ್ಮಾನಿಸಲಾಯಿತು. ಎಂಪಿ ಲೋಕರಾಜ್ ಜೈನ್, ಚಂದ್ರಕಲಾ ರಾಜ್ಕುಮಾರ್, ಕೆಜೆ ಪದ್ಮರಾಜ್ ಜೈನ್, ಸರೋಜಾ ಧರಣೇಂದ್ರ ಜೈನ್ ಇನ್ನಿತರರು ಉಪಸ್ಥಿತರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಸುಬ್ಬಯ್ಯ ಸಮೂಹ ಸಂಸ್ಥೆಗಳು ಮತ್ತು ಸುಬ್ಬಯ್ಯ ಮೆಡಿಕಲ್ ಕಾಲೇಜ್ ಸಂಸ್ಥಾಪಕರು ಆದ ದಿವಂಗತ ಟಿ ಸುಬ್ಬರಾಮಯ್ಯ ಅವರ ನೆನಪಿಗೋಸ್ಕರ ಅವರ ಹುಟ್ಟೂರಾದ ಹುಂಚದ ಬಿಲ್ಲೇಶ್ವರ ಗ್ರಾಮದಲ್ಲಿ ಸಾರ್ವಜನಿಕರಿಗೋಸ್ಕರ ಉಚಿತ ಸುಸಜ್ಜಿತ ಆಸ್ಪತ್ರೆಯನ್ನು ಹುಂಚದ ಹುಂಬುಜ ಜೈನ ಮಠದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯರವರು ಲೋಕಾರ್ಪಣೆ ಮಾಡಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಹುಂಬುಜ ಜೈನ ಮಠದ ಪರಮಪೂಜ್ಯ ಜಗದ್ಗುರುಗಳು ಸುಬ್ಬರಾಮಯ್ಯರವರ ಮಕ್ಕಳು ಅವರ ತಂದೆಯ ನೆನಪಿಗೋಸ್ಕರ ಉಚಿತ ಆಸ್ಪತ್ರೆ ಪ್ರಾರಂಭ ಮಾಡಿರುವುದು ಅತ್ಯಂತ ಒಳ್ಳೆಯ ಕೆಲಸ ಎಂದು ಶ್ಲಾಘಿಸಿದರು. ಮಠದಲ್ಲಿರುವ ಆಂಬ್ಯುಲೆನ್ಸ್ ಅನ್ನು ಆಸ್ಪತ್ರೆಗೆ ಉಚಿತವಾಗಿ ಬಳಸಿಕೊಳ್ಳಿ ಎಂದರು. ಪಟ್ಟಾಭಿರಾಮ್ರವರು ಮಾತನಾಡಿ ಸುಬ್ಬಯ್ಯ ಆಸ್ಪತ್ರೆ ಮೆಡಿಕಲ್ ಕಾಲೇಜ್ ಮತ್ತು ಮ್ಯಾಕ್ಸ್ ಆಸ್ಪತ್ರೆಗಳ ಸೇವೆಯನ್ನು ಸ್ಮರಿಸಿದರು. ಅವರ ಸೇವೆ ದಿವಂಗತ ಸುಬ್ಬಯ್ಯನವರ ಹುಟ್ಟೂರಾದ ಹುಂಚ ಮತ್ತು ಸುತ್ತಮುತ್ತಲ ಹಳ್ಳಿಗಳ ಜನರಿಗೆ ಅನುಕೂಲವಾಗಲಿ ಎಂದು ಯಾವ ಸರ್ಕಾರಗಳೂ ಮಾಡದ ಕೆಲಸವನ್ನು ಸುಬ್ಬಯ್ಯ ಸಂಸ್ಥೆಯವರು ಮಾಡುತ್ತಿದ್ದಾರೆ ಎಂದರು. ವೇದಿಕೆಯಲ್ಲಿ ತೀರ್ಥಹಳ್ಳಿ ಶಾಸಕರು ಆರಗ ಜ್ಞಾನೇಂದ್ರರವರು, ಮಾಜಿ ಶಾಸಕರಾದ ಕಿಮ್ಮನೆ ರತ್ನಾಕರ್, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಸಿಎಸ್ ಷಡಾಕ್ಷರಿರವರು, ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಕಲಗೋಡು ರತ್ನಾಕರ್ ಅವರು ಮತ್ತು ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳು, ಸುಬ್ಬಯ್ಯ ಸಮೂಹ ಸಂಸ್ಥೆಗಳ ಅಧ್ಯಕ್ಷರಾದ ಡಾ ನಾಗೇಂದ್ರ ಮತ್ತಿತರರು ಉಪಸ್ಥಿತರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ಜಿಲ್ಲೆಯ ಡಾ ಬಾಬು ಜಗಜೀವನ್ ರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ ನೈಜ ಚರ್ಮ ಕುಶಲಕರ್ಮಿಗಳಿಗೆ ಕರಕುಶಲೆಯ ಕೌಶಲ್ಯ ಹಾಗೂ ಪಾದರಕ್ಷೆಗಳ ತಯಾರಿಕೆಯ ನೈಪುಣ್ಯ ಮತ್ತು ತಾಂತ್ರಿಕ ಕೌಶಲ್ಯವನ್ನು ಗುರುತಿಸಿ ಉತ್ತೇಜಿಸುವ ಉದ್ದೇಶದಿಂದ ಸ್ಥಳದಲ್ಲೇ ಪಾದರಕ್ಷಾ ತಯಾರಿಸುವ ಸ್ಪರ್ಧೆಯನ್ನು ಆಯೋಜಿಸಿದ್ದು ಆಸಕ್ತರಿಂದ ಅರ್ಜಿ ಆಹ್ವಾನಿಸಿದೆ. ಪರಿಶಿಷ್ಟ ಜಾತಿಗೆ ಸೇರಿದ ಆರುಂಧಿತಿಯಾರ್, ಚಮ್ಮದಿಯಾರ್, ಚಮಾರ್, ಮಾದಿಗ, ಚಮಗಾರ್, ಜಾಂಬುವುಲು, ಹರಳಯ್ಯ, ಮೋಚಿಗಾರ್, ಮೋಚಿ, ಸಮಗಾರ್ ಚರ್ಮ ಕುಶಲಕರ್ಮಿಗಳು ಮತ್ತು ಕುಟುಂಬದವರಾಗಿದ್ದು 18-35 ವರ್ಷದೊಳಗಿನವರಾಗಿರಬೇಕು. ಅವಶ್ಯವಿರುವ ಕಚ್ಚಾ ವಸ್ತು ಹಾಗೂ ಟೂಲ್ಸ್ಗಳನ್ನು ಸ್ವತಃ ತರಬೇಕು. ಪುರುಷ ಅಥವಾ ಮಹಿಳೆಯರು ಒಂದು ಜೊತೆ ಪಾದರಕ್ಷೆಗಳನ್ನು ಮಾತ್ರ ತಯಾರಿಸುವುದು. ಕೊಲ್ಲಾಪುರಿ ಮಾದರಿಯ ಪಾದರಕ್ಷೆಗಳನ್ನು ಪರಿಗಣಿಸುವುದಿಲ್ಲ. ಸ್ಪರ್ಧೆಯು ಜೂನ್ 6ರಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5ರವರೆಗೆ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಫ್ಯಾಷನ್ ಟೆಕ್ನಾಲಜಿ, ಉಳ್ಳಾಳ, ಉಪನಗರ, ಕೆಂಗೇರಿ, ಬೆಂಗಳೂರು ಇಲ್ಲಿ ನಡೆಯಲಿದೆ. ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಪ್ರಥಮ ಬಹುಮಾನ 50,000 ರೂಪಾಯಿ ಇದ್ದು ದ್ವಿತೀಯ ಬಹುಮಾನ 30,000 ರೂಪಾಯಿ ಇದೆ ಹಾಗೂ ತೃತೀಯ ಬಹುಮಾನ 20,000 ರೂಪಾಯಿ ಹಾಗೂ 2 ಸಮಾಧಾನಕರ ಬಹುಮಾನವಿದ್ದು ತಲಾ 10,000 ರೂಪಾಯಿಗಳಾಗಿರುತ್ತದೆ. ಆಸಕ್ತರು ಅರ್ಜಿಯನ್ನು https://leadkar.com ಈ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಜಾತಿ ಮತ್ತು ವೃತ್ತಿ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್ ಪ್ರತಿ, ನಿಗಮದಿಂದ ತರಬೇತಿ ಪಡೆದ ದಾಖಲೆ, ಈ ಶ್ರಮ ಕಾರ್ಡ್ಗಳನ್ನು ಲಗತ್ತಿಸಿ ಡಾಕ್ಟರ್ ಜಗಜೀವನ್ ರಾವ್ ಚರ್ಮ ಕೈಗಾರಿಕಾಭಿವೃದ್ಧಿ ನಿಗಮ, ಡಾಕ್ಟರ್ ಜಗಜೀವನ್ ರಾವ್ ಲಿಟ್ಕರ್ ಭವನ್, ಮಿಲ್ಲರ್ಸ್ ಟ್ಯಾಂಕ್ ಬಂಡ್ ಏರಿಯಾ, ವಸಂತನಗರ, ಬೆಂಗಳೂರು ಇಲ್ಲಿ ಸಲ್ಲಿಸಬೇಕು. May 30ರೊಳಗಾಗಿ ಸಲ್ಲಿಸುವಂತೆ ಶಿವಮೊಗ್ಗ ಲಿಟ್ಕರ್ ಮಾರಾಟ ಮಳಿಗೆಯ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ 9141300420 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಭಾರತದ ಸಾರ್ವಜನಿಕ ಪ್ರಸಾರ ಸೇವೆ ಸಂಸ್ಥೆಯಾದ ಪ್ರಸಾರ ಭಾರತೀಯ ಆಕಾಶವಾಣಿಗೆ 90 ವರ್ಷ ತುಂಬುತ್ತಿರುವ ಸಂಭ್ರಮದ ಅಂಗವಾಗಿ ಭದ್ರಾವತಿ ಕೇಂದ್ರದ ವತಿಯಿಂದ ಬಾನುಲಿ ಬರಹ ವಿಶೇಷ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಿಶೇಷ ಕಾರ್ಯಕ್ರಮವು June 2ರ ಮಂಗಳವಾರದಂದು ಬೆಳಗ್ಗೆ 10:30ಕ್ಕೆ ಭದ್ರಾವತಿಯ ಜೆಪಿಎಸ್ ಕಾಲೋನಿಯಲ್ಲಿರುವ ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ ಜರುಗಲಿದೆ. ಕಾರ್ಯಾಗಾರದಲ್ಲಿ ಸತೀಶ್ ಕುಮಾರ್ ಅಂಡಂಜೆ ಅವರು ಬಾನುಲಿ ಹಾಗೂ ಇತರ ಮಾಧ್ಯಮಗಳ ಬರವಣಿಗೆ ಬಗ್ಗೆ, ಡಾಕ್ಟರ್ ಎನ್ ಸುಧೀಂದರ್ ಅವರು ಬಾನುಲಿ ನಾಟಕ ರಚನೆ, ಜಿ ವಿಜಯಕುಮಾರ್ ಬಾನುಲಿ ಕೇಳುಗರ ಬರಹ, ಎಸ್ಆರ್ ಭಟ್ ಬಾನುಲಿ ಬರವಣಿಗೆ ಬಗ್ಗೆ ಹಾಗೂ ಎಸ್ಎಸ್ ಕೃಷ್ಣಪ್ಪ ಇವರು ಬಾನುಲಿ ತಂತ್ರಜ್ಞಾನ, ಡಾಕ್ಟರ್ ಎಸ್ಎಂ ಸುಧಾಕರ್ ಇವರು ಬಾನುಲಿ ಕೃಷಿ ಬರವಣಿಗೆ ಹಾಗೂ ಎಂಕೆ ಶಿವಕುಮಾರ್ ಇವರು ಬಾನುಲಿ ಉದ್ಘೋಷಕರ ಬರವಣಿಗೆ ಕುರಿತು ಉಪನ್ಯಾಸ ನೀಡುವರು ಎಂದು ಆಕಾಶವಾಣಿ ಭದ್ರಾವತಿ ಪ್ರಕಟಣೆಯಲ್ಲಿ ತಿಳಿಸಿದೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀವಿ. ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ದಿನದ ವಿಶೇಷ ಕಾರ್ಯಕ್ರಮ. ಹೊಸನಗರದ ಸೀತಾರಾಮಚಂದ್ರ ಸಭಾಭವನದ ಮುಂಭಾಗ ಹಾಲು ಉತ್ಪಾದಕರ ಸಹಾಯಕ ಸಂಘ ಹಾಗೂ ಶಿವಮೊಗ್ಗ ಐದೃಷ್ಟಿ ಕಣ್ಣಿನ ಆಸ್ಪತ್ರೆಯ ಆಶ್ರಯದಲ್ಲಿ ವಿಶೇಷ ಸುಸಜ್ಜಿತ ಸಂಚಾರಿ ವಾಹನದ ಸೌಲಭ್ಯದಿಂದ ಉಚಿತ ಕಣ್ಣಿನ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಕನ್ನಡಕ ವಿತರಣೆ ಸೌಲಭ್ಯವನ್ನು ಏರ್ಪಡಿಸಲಾಗಿದೆ ಎಂದು ಮಾವಿನಕೊಪ್ಪ ಹಾಲು ಉತ್ಪಾದಕ ಸಂಘದ ಅಧ್ಯಕ್ಷ ಹೆಚ್.ಜಿ. ಪ್ರವೀಣ್ ಕುಮಾರ್ ತಿಳಿಸಿದರು. ಈ ಶಿಬಿರದಲ್ಲಿ ಕಣ್ಣಿನ ಸಂಪೂರ್ಣ ತಪಾಸಣೆ ನಡೆಸಲಾಗುವುದು. ಅಗತ್ಯವುಳ್ಳವರಿಗೆ ಕಣ್ಣಿನ ಪೊರೆ ಹಾಗೂ ಕಣ್ಣಿನ ಇತರೆ ಚಿಕಿತ್ಸೆಯನ್ನು ರಿಯಾಯಿತಿ ದರದಲ್ಲಿ ಮಾಡಲಾಗುವುದು ಎಂದು, ಯಶಸ್ವಿ ಸಂಪೂರ್ಣ ಸುರಕ್ಷಾ ಮತ್ತು ಆರೋಗ್ಯ ರಕ್ಷಾ ಕಾರ್ಡ್ ಹೊಂದಿರುವವರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗುವುದೆಂದರು. ಕಣ್ಣಿನ ದೋಷ ಇದ್ದವರು ಈ ಸೌಲಭ್ಯವನ್ನು ಪಡೆದುಕೊಳ್ಳುವುದರ ಜೊತೆಗೆ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಂಡರು. ಮುಂದಿನ ವಿವರ. 2026-27 ಸಾಲಿನಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ಬಾಲಕ ಬಾಲಕಿಯರ ವಿದ್ಯಾರ್ಥಿ ನಿಲಯಗಳಲ್ಲಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1A, 2A, 2B, 3A, 3B ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಸೇರಿದ ಪಿಯುಸಿ, ಸಮಾನಾಂತರ ಡಿಪ್ಲೊಮಾ, ಐಟಿಐ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳಿಂದ ಆನ್ಲೈನ್ ಅರ್ಜಿ ಆಹ್ವಾನಿಸಿದೆ. ವಿದ್ಯಾರ್ಥಿಗಳ ಪೋಷಕರು ವಾರ್ಷಿಕ ಆದಾಯ ಮಿತಿ ಪ್ರವರ್ಗ 1 SC/ST ₹2.50 ಲಕ್ಷ ಹಾಗೂ ಪ್ರವರ್ಗ 2A, 2B, 3A, 3B ವಿದ್ಯಾರ್ಥಿಗಳಿಗೆ ₹1 ಲಕ್ಷದೊಳಗಿರಬೇಕು. ಆಸಕ್ತರು ವೆಬ್ಸೈಟ್ http://shp.karnataka.gov.in ಇಲ್ಲಿ ಜೂನ್ 15 ಅರ್ಜಿ ಸಲ್ಲಿಸುವಂತೆ ಇಲಾಖೆಯ ಜಿಲ್ಲಾಧಿಕಾರಿಗಳು ತಿಳಿಸಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ http://bcwd.karnataka.gov.in ಇಲ್ಲಿ ಪಡೆಯಬಹುದು ಮತ್ತು ತಾಂತ್ರಿಕ ತೊಂದರೆಗಳಾದಲ್ಲಿ bcwd.helpline@gmail.com ಇಮೇಲ್ ಮುಖಾಂತರ ಅಥವಾ ಜಿಲ್ಲಾ ತಾಲೂಕು ಅಧಿಕಾರಿಗಳನ್ನು ಅಗತ್ಯ ದಾಖಲಾತಿಗಳೊಂದಿಗೆ ಸಂಪರ್ಕಿಸಬಹುದು ಹಾಗೂ ಮೊಬೈಲ್ ಸಂಖ್ಯೆ 8050777004 ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದೆಂದು ತಿಳಿಸಿರುತ್ತಾರೆ. ಮುಂದಿನ ವಿವರ. ಅಖಿಲ ಹವ್ಯಕ ಮಹಾಸಭಾ ವತಿಯಿಂದ May 30 ಬೆಳಗ್ಗೆ 9 ಸಂಜೆ 5 ತುಮರಿಯ ಹುಲ್ಕೋಡು ಭಾರತೀ ವಿದ್ಯಾನಿಕೇತನ ಶಾಲಾ ಆವರಣದಲ್ಲಿ ಹೊಸನಗರ ಪ್ರಾಂತ್ಯ ವ್ಯಾಪ್ತಿಯ ಪ್ರತಿಬಿಂಬ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಪ್ರತಿಬಿಂಬ ಅಂಗವಾಗಿ ಸ್ಪರ್ಧಾ ಸೌರಭ, ಪಾಕೋತ್ಸವ, ಸಾಧಕರಿಗೆ ಸನ್ಮಾನ ಹಾಗೂ ಸಾಂಸ್ಕೃತಿಕ ಸೌರಭ ಇರುತ್ತದೆ. ಬೆಳಗ್ಗೆ 10:30 ಹಟ್ಟಿ ಅಂಗಡಿ ದೇವಸ್ಥಾನದ ಪ್ರಧಾನ ಅರ್ಚಕ ಬಾಲಚಂದ್ರ ಭಟ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮಹಾಸಭಾ ಅಧ್ಯಕ್ಷ ಡಾ. ಗಿರಿಧರ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸುಚೇತಾ ಶಾಸ್ತ್ರಿ, ಕೆಆರ್ ಪ್ರಸನ್ನ, ಜಿವಿ ಗಣೇಶ್ ಇನ್ನಿತರರು ಉಪಸ್ಥಿತರಿರುವರು. 3:30 ನಡೆಯುವ ಸಮಾರೋಪ ಸಮಾರಂಭದಲ್ಲಿ ಪತ್ರಕರ್ತ ಹರಿಪ್ರಕಾಶ್, ಕೋಣೆಮನೆ ಪಿಟಿ ಸುಬ್ರಾವ್ ಉಪಸ್ಥಿತರಿರುವರು ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಮುಂದಿನ ವಿವರ. ಶಿವಮೊಗ್ಗ ನಗರದ ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲಿರುವ ತೃಪ್ತಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕೇಳೋಣ ಮತ್ತು ಮನ್ ಕಿ ಬಾತ್ ಹೇಳೋಣ ಜೊತೆಗೆ ಭಾರತದ ಪ್ರಸಕ್ತ ವಿದ್ಯಮಾನಗಳ ಕುರಿತು May 31 ಭಾನುವಾರ ಬೆಳಗ್ಗೆ 11 ಮಧ್ಯಾಹ್ನ 1 ಸಂವಾದ ನಡೆಯಲಿದೆ. ಈ ಸಂದರ್ಭದಲ್ಲಿ ಸೆಂಟರ್ನ ಸಂಸ್ಥಾಪಕ ಕಿಡ್ನಿ ಮತ್ತು ಮೂತ್ರಕೋಶ ರೋಗಗಳ ತಜ್ಞರಾದ ಡಾ. ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು, ಆಸಕ್ತರು ಮೊಬೈಲ್ ಸಂಖ್ಯೆ 9513878265 ಅಥವಾ 84534775775 ಈ ಸಂಖ್ಯೆಯಲ್ಲಿ ನೋಂದಾಯಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಲ್ಲಿಗೆ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹಂಗೆ ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೆ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಮಕ್ಕಳಿಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದ್ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
3: ನಂದಿನಿ,
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ಹಲೋ ಕೇಳುಗರೆ, ನಮಸ್ತೆ, ಗುಡ್ ಮಾರ್ನಿಂಗ್, ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರ್ರಿ? ಆರಾಮಾಗಿ ಖುಷಿಯಾಗಿ ನಗ್ನಗ್ತಾ ಇದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೆ ನಿಮ್ಮೆಲ್ರಿಗೂ ಕೂಡ ಪರಿಸರ ಪರಿಚಯ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ, ಹೆಸರೇ ಹೇಳ್ತಾ ಇದೆ, ಪರಿಸರಕ್ಕೆ ಸಂಬಂಧಪಟ್ಟಂತ ಒಂದಿಷ್ಟು ವಿಚಾರವನ್ನ ನಿಮಗೆ ಪರಿಚಯ ಮಾಡಿಕೊಡುವಂತಹ ಕಾರ್ಯಕ್ರಮ ಅಂತ. ಅದರಲ್ಲೂ ಪರಿಸರ ಅನ್ನುವಾಗ ನದಿ, ಬೆಟ್ಟ, ಕಾಡು, ಗುಡ್ಡ, ಜಲಪಾತಗಳು, ಜಲಚರಗಳು, ಪ್ರಾಣಿ, ಪಕ್ಷಿ, ಹಣ್ಣು, ತರಕಾರಿ ಎಲ್ಲವೂ ಕೂಡ ಒಮ್ಮೆ ನೆನಪಾಗುತ್ತೆ. ಇದರೊಟ್ಟಿಗೆ ನಮ್ಮ ಜವಾಬ್ದಾರಿಯನ್ನು ನಾವು ಮರಿಬಾರದು. ಆ ಜವಾಬ್ದಾರಿ ಏನಪ್ಪಾ ಅಂದ್ರೆ ಪರಿಸರ ಸಂರಕ್ಷಣೆ, ಹಾಗೆ ಪರಿಸರದ ಮೇಲೆ ನಾವೆಲ್ಲರೂ ಕೂಡ ಕಾಳಜಿಯನ್ನ ತೋರಿಸಬೇಕಾಗಿದೆ. ಹಾಗಾದ ಮೇಲೆ ಇವತ್ತು ನಿಮಗೆ ಒಬ್ಬರ ಬಗ್ಗೆ ಇಂಟ್ರೊಡಕ್ಷನ್ ಮಾಡೋಣ ಅಂತ. ಏನಪ್ಪಾ ಅಂದ್ರೆ ಇವತ್ತು ನಾನು ಕ್ಯಾಲೆಂಡರ್ ನೋಡ್ತಾ ಇದ್ದೆ, ಅದರಲ್ಲಿ ಮೇ 30 ಅಂತಿತ್ತು. ಕ್ಯಾಲೆಂಡರ್ ಅಲ್ಲಿ ಇವತ್ತೇನ್ ಸ್ಪೆಷಲ್ ಗೊತ್ತಾ? ಇವತ್ತು ಅಂತಾರಾಷ್ಟ್ರೀಯ ಆಲೂಗಡ್ಡೆ ದಿನ, ಇಂಟರ್ನ್ಯಾಷನಲ್ ಡೇ ಆಫ್ ಪೊಟ್ಯಾಟೋ. ಏನ್ರಿ ಇದು, ಆಲೂಗಡ್ಡೆಗೂ ಒಂದು ದಿನಾನ ಅಂತ ಮೂಗ್ ಮುರಿಬೇಡಿ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ತಿನ್ನೋ ಆಲೂಗಡ್ಡೆ ಪಲ್ಯದ ದೋಸೆಯಿಂದ ಹಿಡಿದು ಸಾಯಂಕಾಲ ಆಲೂಗಡ್ಡೆ ಬೋಂಡಾ, ಫ್ರೆಂಚ್ ಫ್ರೈಸ್, ಚಿಪ್ಸ್ ವರೆಗೂ ನಮ್ಮ ಲೈಫ್ ನಲ್ಲಿ ಆಲೂಗಡ್ಡೆ ಇಲ್ದಿದ್ರೆ ದಿನಾನೇ ನಡೆಯಲ್ಲ ಅಂತ ಅನ್ಸುತ್ತೆ ಕೆಲವರಿಗೆ ಅಲ್ವಾ? ಹೌದು, ಜಗತ್ನಲ್ಲಿ ಅಕ್ಕಿ ಗೋಧಿ ಬಿಟ್ರೆ ಅತಿ ಹೆಚ್ಚು ಜನ ತಿನ್ನೋ ಮೂರನೇ ದೊಡ್ಡ ಬೆಳೆ ಅಂದ್ರೆ ಅದು ಆಲೂಗಡ್ಡೆ ಗೊತ್ತಾ? ಇಡೀ ಜಗತ್ನಲ್ಲಿ ಹಸಿವು ಹಾಗೆ ಬಡತನ ನೀಗಿಸೋದಕ್ಕಾಗಿ ಈ ಆಲೂಗಡ್ಡೆ ದೊಡ್ಡ ಶಕ್ತಿಯಾಗಿದೆ. ಕಡಿಮೆ ಖರ್ಚಿನಲ್ಲಿ, ಕಮ್ಮಿ ನೀರಿನಲ್ಲಿ ಯಾರು ಬೇಕಾದರೂ ಬೆಳೆಯಬಹುದಾದಂತಹ ಒಂದು ಬೆಳೆ. ಅದಕ್ಕೆ ವಿಶ್ವಸಂಸ್ಥೆ ಇವತ್ತಿನ ದಿನವನ್ನ ನಮ್ಮ ಮಣ್ಣಿನ ಹೆಮ್ಮೆಯ ಬೆಳೆ, ಅದನ್ನ ಬೆಳೆಯೋ ಸಣ್ಣ ರೈತರಿಗಾಗಿ ಮೀಸಲಿಟ್ಟಿದೆ. ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಹೇಳ್ತೀನಿ ಕೇಳಿ. 1995 ನಾಸಾ ವಿಜ್ಞಾನಿಗಳು ಬಾಹ್ಯಾಕಾಶದಲ್ಲಿ ಮೊದಲ ಬಾರಿಗೆ ಯಶಸ್ವಿಯಾಗಿ ಬೆಳೆದಂತಹ ತರಕಾರಿ ಅಂದ್ರೆ ಅದೇ ಆಲೂಗಡ್ಡೆ. ಅಷ್ಟೇ ಯಾಕೆ, ಜಗತ್ತಿನಲ್ಲಿ ಬರೋಬರಿ 5,000 ಹೆಚ್ಚು ತಳಿಯ ಆಲೂಗಡ್ಡೆ ಇದೆ ಅಂದ್ರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನಂಬಲೇಬೇಕು. ಆಲೂಗಡ್ಡೆಯಲ್ಲಿ 5,000 ಹೆಚ್ಚು ತಳಿ ಇದೆ. ಹಾಗಾಗಿ ಇವತ್ತು ಆಲೂಗಡ್ಡೆನ ನೆನೆಸ್ಕೊಂಡು ಒಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಕೂಡ ಬನ್ನಿ. ಇನ್ನು ನಿಮ್ಮ ಮನೆಯಲ್ಲಿ ಇವತ್ತು ಆಲೂಗಡ್ಡೆಯ ಯಾವ ಸ್ಪೆಷಲ್ ಅಡಿಗೆ ಮಾಡ್ತಿದ್ದೀರಾ ಅಂತ ನನಗೆ ವಾಟ್ಸ್ಆಪ್ ಮಾಡಿ ತಿಳಿಸಿ. ಓಕೆನಾ? ಹಾಗಿದ್ರೆ ಕೇಳುಗರೆ, ಆಲೂಗಡ್ಡೆಯ ಬಗ್ಗೆ ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯವನ್ನ ನಿಮಗೆ ಹೇಳೋದು ಬಾಕಿ ಇದೆ. ಖಂಡಿತವಾಗ್ಲೂ ಹೇಳ್ತೀನಿ, ಮಿಸ್ ಮಾಡೋದಿಲ್ಲ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಸಾಂಗ್ ನ ಕೇಳ್ಕೊಂಡು ಒಂದು ಬ್ರೇಕ್ ನ ತೆಗೆದುಕೊಂಡು ವಾಪಸ್ ಬನ್ನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡ್ಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್, ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸಿಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ದಿನದ ಆಚರಣೆ ಬಗ್ಗೆ ಮಾತಾಡ್ತಾ ಇದ್ದೆ. ವಿಶೇಷವಾದ ತರಕಾರಿ ಕೂಡ ಹೌದು, ಹಾಗೆ ಕೃಷಿಕರಿಗೆ ಪ್ರಿಯವಾದ ಒಂದು ಬೆಳೆ ಕೂಡ ಹೌದು, ಅದೇನೆ ಆಲೂಗೆಡ್ಡೆ. ಆಲೂಗೆಡ್ಡೆಗಾಗಿ ಒಂದು ದಿನ ಇದೆ, ಅದೇ ಅಂತಾರಾಷ್ಟ್ರೀಯ ಆಲೂಗೆಡ್ಡೆ ದಿನ. ಕ್ಯಾಲೆಂಡರ್ ನಲ್ಲಿ ಮೇ 30ನೇ ತಾರೀಕು ಬಂದ್ರೆ ಸಾಕು, ಈ ದಿನವನ್ನ ನಾವು ಎಲ್ಲರೂ ಆಚರಿಸಬಹುದು. ಅದಕ್ಕಾಗಿ ಇವತ್ತು ವಿಶೇಷವಾಗಿ ಆಲೂಗೆಡ್ಡೆ ಪಲ್ಯ, ಆಲೂಗೆಡ್ಡೆ ಸಾಂಬಾರ್, ಆಲೂಗೆಡ್ಡೆ ಬಜ್ಜಿ ಕೂಡ ನೀವು ಮನೆಯಲ್ಲಿ ಮಾಡಬಹುದು, ಸರಿನಾ? ಕೇಳುಗರೇ, ವಿಶ್ವಸಂಸ್ಥೆ ಅಂದ್ರೆ UNA ಜಾಗತಿಕ ಆಹಾರ ಭದ್ರತೆ ಹಾಗೆ ಪೋಷಣೆಯಲ್ಲಿ ಆಲೂಗೆಡ್ಡೆಯ ಪ್ರಾಮುಖ್ಯತೆಯನ್ನು ಗುರುತಿಸೋಕೆ ಪ್ರತಿ ವರ್ಷ ಮೇ 30ರಂದು ಅಂತಾರಾಷ್ಟ್ರೀಯ ಆಲೂಗೆಡ್ಡೆ ದಿನ ಅಂತ ಹೇಳಿ ಘೋಷಿಸಿದೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು December 2023 ಈ ದಿನ ಆಚರಣೆಗೆ ಅಧಿಕೃತ ಅನುಮೋದನೆ ನೀಡಿತು. ಇದರ ಅನ್ವಯ ಜಗತ್ತಿನಾದ್ಯಂತ ಮೊದಲ ಬಾರಿಗೆ May 30, 2024 ಈ ದಿನವನ್ನ ಆಚರಿಸೋಕೆ ಪ್ರಾರಂಭ ಮಾಡಿದ್ರು. ಆಲೂಗೆಡ್ಡೆಯ ತಾಯ್ನಾಡು ಅನಿಸಿಕೊಂಡಿರುವಂತಹ ಪೆರು ದೇಶದ ಪ್ರಸ್ತಾವನೆಯ ಮೇರೆಗೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಈ ದಿನವನ್ನ ಜಾರಿಗೆ ತಂತು. ಈ ಹಿಂದೆ 2008ರಂದು ಅಂತಾರಾಷ್ಟ್ರೀಯ ಆಲೂಗೆಡ್ಡೆ ವರ್ಷ ಅಂತ ಕೂಡ ಆಚರಿಸಲಾಗಿತ್ತು. ಇನ್ನು ಈ ದಿನ ಯಾಕೆ ಆಚರಣೆ ಮಾಡಬೇಕು, ಅಷ್ಟೊಂದು ಇಂಪಾರ್ಟೆನ್ಸ್ ಇದೆಯಾ ಅಂತ ನೀವು ಕೇಳೋದಾದ್ರೆ ಖಂಡಿತವಾಗ್ಲೂ ಇದೆ. ಹಸಿವು ಮತ್ತೆ ಬಡತನ ನಿರ್ಮೂಲನೆಗೆ ಈ ಆಲೂಗೆಡ್ಡೆ ತುಂಬಾನೇ ಮುಖ್ಯ ಆಗುತ್ತೆ. ಜಗತ್ತಿನಾದ್ಯಂತ ಹಸಿವನ್ನ ನೀಗಿಸೋಕೆ ಹಾಗೆ ಅಪೌಷ್ಟಿಕತೆಯನ್ನ ಹೋಗಲಾಡಿಸೋಕೆ ಆಲೂಗೆಡ್ಡೆ ಪ್ರಮುಖ ಪಾತ್ರ ವಹಿಸುತ್ತೆ. ಕಡಿಮೆ ಖರ್ಚಿನಲ್ಲಿ, ಕನಿಷ್ಠ ನೀರಿನ ಬಳಕೆಯಲ್ಲಿ ಹಾಗೆ ವಿಭಿನ್ನ ಹವಾಮಾನದಲ್ಲಿ ಕೂಡ ಸುಲಭವಾಗಿ ಬೆಳೆಯಬಹುದಾದಂತ ಬೆಳೆ ಆಲೂಗೆಡ್ಡೆ ಆಗಿದೆ. ಇನ್ನು ಸಣ್ಣ ರೈತರಿಗೆ ಬೆಂಬಲ ನೀಡೋಕೆ ಆಲೂಗೆಡ್ಡೆ ಕೂಡ ತುಂಬಾ ಸಹಾಯಕಾರಿ ಹೌದು. ಗ್ರಾಮೀಣ ಭಾಗದ ಸಣ್ಣ ಮತ್ತು ಮಧ್ಯಮ ವರ್ಗದ ರೈತರ ಜೀವನೋಪಾಯಕ್ಕೆ ಆಲೂಗೆಡ್ಡೆ ಆಸರೆಯಾಗಿದೆ ಅನ್ನೋದನ್ನ ಜಗತ್ತಿಗೆ ತಿಳಿಸತ್ತೆ ಈ ಒಂದು ವಿಶೇಷವಾದ ದಿನ. ಇನ್ನು ನಾವೆಲ್ಲರೂ ಕೂಡ ಅಕ್ಕಿ ಗೋಧಿಯನ್ನ ಹೆಚ್ಚು ಬೆಳಿತೀವೇನೋ, ಇನ್ನು ಜಗತ್ತಿನಲ್ಲೇನೆ ಅಕ್ಕಿ ಹಾಗೆ ಗೋಧಿ ನಂತರ ಅತಿ ಹೆಚ್ಚು ಬಳಕೆ ಆಗುವಂತಹ ಜೊತೆಗೆ ತಿನ್ನಲಾಗುವಂತಹ ಮೂರನೇ ಪ್ರಮುಖ ಆಹಾರ ಬೆಳೆ ಅದು ಆಲೂಗೆಡ್ಡೆ ಕೂಡ ಹೌದು. ಇನ್ನು ಬರೀ ಭಾರತದಲ್ಲಿ ಅಲ್ಲ, ಭೂಮಿ ಮೇಲೆ ಮಾತ್ರ ಅಲ್ಲ, ಬಾಹ್ಯಾಕಾಶದಲ್ಲಿ ಕೂಡ ಈ ಆಲೂಗೆಡ್ಡೆಯನ್ನ ಯಶಸ್ವಿಯಾಗಿ ಬೆಳಿಬಹುದು ಅನ್ನೋದಕ್ಕೆ ನಾಸಾ ಅವರು ಒಂದು ಎಕ್ಸಾಂಪಲ್ ಕೂಡ ನೀಡಿದ್ದಾರೆ. ಇನ್ನು ಆಲೂಗೆಡ್ಡೆಯಲ್ಲಿ ವಿಟಮಿನ್ ಸಿ, ಪೊಟ್ಯಾಸಿಯಂ ಹಾಗೆ ಉತ್ತಮ ನಾರಿನಂಶ ಇರುತ್ತೆ. ಇನ್ನು ದೇಹಕ್ಕೆ ತಕ್ಷಣದ ಶಕ್ತಿಯನ್ನ ನೀಡೋಕೆ ಆರೋಗ್ಯಕರ ಕಾರ್ಬೋಹೈಡ್ರೇಟ್ಸ್ ಕೂಡ ಹೊಂದಿರುವಂತದ್ದು. ಪ್ರತಿ ವರ್ಷ ಈ ಒಂದು ಆಲೂಗೆಡ್ಡೆ ದಿನ ಆಚರಣೆ ಮಾಡುವಾಗ ಒಂದು ಧ್ಯೇಯ ವಾಕ್ಯವನ್ನ ಇಟ್ಕೊಂಡು ಈ ದಿನವನ್ನ ಆಚರಣೆ ಮಾಡ್ತಾರೆ, ಅಂದ್ರೆ ಒಂದು ಥೀಮ್ ನೊಂದಿಗೆ ಈ ದಿನ ಆಚರಣೆ ಮಾಡ್ತಾರೆ. ಸೊ 2026ರ ಥೀಮ್ ಏನ್ ಗೊತ್ತಾ, ವೇರ್ ಪೊಟಾಟೋಸ್ ಗ್ರೋ ಲೈವ್ಲಿಹುಡ್ಸ್ ಫ್ಲೋರಿಶ್ ಅಂತ. ಅಂದ್ರೆ ಆಲೂಗೆಡ್ಡೆ ಎಲ್ಲಿ ಬೆಳೆಯುತ್ತದೆಯೋ ಅಲ್ಲಿ ಜೀವನೋಪಾಯ ಸಮೃದ್ಧಿಯಾಗಿರುತ್ತೆ ಅಂತ. ಸೊ ಹಾಗಾಗಿ ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ಈ ವರ್ಷ ಈ ದಿನ ಆಚರಣೆ ಮಾಡ್ತಾ ಇದೆ. ಪರಿಸರ ಸ್ನೇಹಿ ಜೊತೆಗೆ ಹವಾಮಾನ ವೈಪರೀತ್ಯ ಎದುರಿಸಬಲ್ಲಂತ ಈ ಅದ್ಭುತ ಕೃಷಿ ಉತ್ಪನ್ನದ ಮಹತ್ವವನ್ನ ಜನಸಾಮಾನ್ಯರಿಗೆ ಜೊತೆಗೆ ರೈತರಿಗೆ ತಲುಪಿಸೋಕೆ ಈ ದಿನ ಅತ್ಯಂತ ಮಹತ್ವಕಾರಿಯಾಗಿದೆ. ಹಾಗಿದ್ರೆ ಆಲೂಗೆಡ್ಡೆಲಿ ಮತ್ತೆ ಇನ್ನೇನೆಲ್ಲ ವಿಶೇಷತೆ ಇದೆ, ನಾವು ಯಾಕೆ ಆಲೂಗೆಡ್ಡೆನ ಸೇವಿಸಬೇಕು ಅನ್ನೋದ್ರ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನ ನಿಮಗಾಗಿ ನೀಡ್ತೀನಿ. ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ಇನ್ನೊಂದು ಸೂಪರ್ ಆಗಿರೋ ಸಾಂಗ್ ನ ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ನಿಮಗಾಗಿ ಇಲ್ಲೇ ಕಾಯ್ತಾ ಇರ್ತೀನಿ. ನೀವ್ ಕೇಳ್ತಾ ಇರೋದು ಪರಿಸರ ಪರಿಚಯ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಪರಿಸರ ಪರಿಚಯ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ ಜೆ ಅರ್ಪಿತಾ. ಕೇಳುಗರೆ, ಇವತ್ತಿನ ಪರಿಸರ ಪರಿಚಯ ಕಾರ್ಯಕ್ರಮದಲ್ಲಿ ಒಂದು ತರಕಾರಿಯ ಬಗ್ಗೆ ಮಾತನಾಡ್ತಿದ್ದೆ, ಯಾಕಂದ್ರೆ ಇವತ್ತು ಆ ತರಕಾರಿಗೆ ಜನ್ಮದಿನ. ಹೌದು, ಅದೇನೇ ವಿಶ್ವ ಆಲೂಗಡ್ಡೆ ದಿನ. ಬಹುತೇಕ ಹೆಚ್ಚಿನವರಿಗೆ ಆಲೂಗಡ್ಡೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅದರಲ್ಲೂ ಆಲೂಗಡ್ಡೆ ಸಾಂಬಾರ್ ಪಲ್ಯ ಹಿಡಿದು ಫ್ರೆಂಚ್ ಫ್ರೈಸ್ ವರೆಗೆ ಪ್ರಪಂಚಾದ್ಯಂತ ಈ ಆಲೂಗಡ್ಡೆಯಿಂದ ಹಲವಾರು ರೀತಿಯ ಖಾದ್ಯಗಳನ್ನ ತಯಾರಿಸ್ತಾರೆ ಅಲ್ವಾ. ಈ ತರಕಾರಿ ನಾಲಿಗೆ ರುಚಿ ನೀಡೋದು ಮಾತ್ರವಲ್ಲದೆ ನಮ್ಮ ದೇಹಕ್ಕೆ ಅಂದ್ರೆ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಕಾರಿ ಕೂಡ. ಹೌದು, ಈ ನಿಟ್ಟಿನಲ್ಲಿ ಇವುಗಳ ಆರೋಗ್ಯದ ಪ್ರಯೋಜನ, ಆರ್ಥಿಕತೆಯಲ್ಲಿ ಆಲೂಗಡ್ಡೆ ಕೃಷಿ ವಹಿಸುವಂತಹ ಪಾತ್ರದ ಬಗ್ಗೆ ಜನರಿಗೆ ಜಾಗೃತಿಯನ್ನ ಮೂಡಿಸೋದಕ್ಕಾಗಿ ಕೂಡ ಈ ದಿನವನ್ನ ಆಚರಣೆ ಮಾಡ್ತಾರೆ. ತರಕಾರಿಗಳ ರಾಜ ಅಂತಾನೆ ಕರೆಯುವಂತಹ ಆಲೂಗಡ್ಡೆ ನಮ್ಮ ಭಾರತ ಸೇರಿದಂತೆ ಹಲವು ದೇಶಗಳ ಆಹಾರ ಪದ್ಧತಿಗಳಲ್ಲಿ ವಿಶೇಷ ಪ್ರಾಧಾನ್ಯವಿದೆ. ಪರೋಟ, ಸಾಂಬಾರ್, ಕಟ್ಲೆಟ್ ಅಂತೆಲ್ಲ ಆಲೂಗಡ್ಡೆಯಿಂದ ತಯಾರಿಸುವಂತಹ ಪ್ರತಿಯೊಂದು ಖಾದ್ಯವನ್ನ ಅನೇಕರು ಇಷ್ಟಪಡ್ತಾರೆ. ಹಾಗೆ ಬಹುತೇಕರ ನೆಚ್ಚಿನ ತರಕಾರಿಯಾಗಿರುವ ಆಲೂಗಡ್ಡೆಯನ್ನ ಮೊದಲು ದಕ್ಷಿಣ ಪೆರು ಮತ್ತೆ ಬೊಲಿವಿಯಾದ ವಾಯುವ್ಯ ಪ್ರದೇಶಗಳಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಬೆಳೆಸಲಾಯಿತು ಅನ್ನೋ ಒಂದು ನಂಬಿಕೆ ಇದೆ. ಈ ತರಕಾರಿಯನ್ನ ಭಾರತ ಸೇರಿದಂತೆ ಸಾಕಷ್ಟು ದೇಶಗಳಲ್ಲಿ ಹೇರಳವಾಗಿನೇ ಬೆಳೆಯಲಾಗುತ್ತೆ. ಹಾಗಾಗಿ ಆರ್ಥಿಕತೆಯಲ್ಲಿ ಆಲೂಗಡ್ಡೆ ಕೃಷಿ ವಹಿಸುವಂತಹ ಪಾತ್ರ, ಇದರ ಪೌಷ್ಟಿಕಾಂಶದ ಮೌಲ್ಯಗಳ ಬಗ್ಗೆ ಜನರಿಗೆ ತಿಳಿಸಲೇಬೇಕಾಗಿದೆ ಅಲ್ವಾ ಕೇಳುಗರೆ. ಹಾಗಿದ್ರೆ ಈ ಆಲೂಗಡ್ಡೆ ಭಾರತಕ್ಕೆ ಹೇಗ್ ಬಂದು ಸೇರ್ಕೊಳ್ತು? ಇದು ಮೂಲತಃ ಭಾರತದಲ್ಲಿ ಬೆಳೆದಂತಹ ತರಕಾರಿ ಏನಲ್ಲ ಅಂತ ನೀವು ಕೇಳಬಹುದು. ಅದಕ್ಕೂ ಕೂಡ ಒಂದು ಹಿಸ್ಟ್ರಿ ಇದೆ. ಏನಪ್ಪಾ ಅಂದ್ರೆ, ಆಲೂಗಡ್ಡೆ ಮೂಲತಃ ಭಾರತದಲ್ಲಿ ಬೆಳೆದಲೇ ಇದ್ರೂ ಕೂಡ ಪೋರ್ಚುಗೀಸ್ ವ್ಯಾಪಾರಿಗಳ ಮೂಲಕ ಭಾರತಕ್ಕೆ ಬಂದು ಸೇರ್ತು. ಇದು ಭಾರತದ ಪ್ರಮುಖ ಆಹಾರ ಸಂಸ್ಕೃತಿಯ ಭಾಗವಾಗ್ಬಿಡಿದೆ. ನೋಡಿ, ಪೋರ್ಚುಗೀಸ್ ಅವ್ರು ಸುಮ್ನೆ ಬರ್ಲಿಲ್ಲ, ಬರುವಾಗ ಈ ಆಲೂಗಡ್ಡೆಯನ್ನ ಇಂಟ್ರೊಡ್ಯೂಸ್ ಕೂಡ ಮಾಡಿದ್ರು. ಇಲ್ಲಿ ಕೂಡ ಬೆಳಿಬಹುದು ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಟ್ರು. ಸೊ ಈ ಒಂದು ಆಲೂಗಡ್ಡೆ ಭಾರತದಲ್ಲಿ, ಅದರಲ್ಲೂ ಉತ್ತರ ಪ್ರದೇಶದ ಆಲೂಗಡ್ಡೆ ಉತ್ಪಾದನೆಯಲ್ಲಿ ಮೊದಲ ಸ್ಥಾನವನ್ನ ಪಡ್ಕೊಂಡಿದೆ. ಅದಲ್ಲದೆ ಕರ್ನಾಟಕದಲ್ಲಿ ಹಾಸನ, ಬೆಳಗಾವಿ, ಚಿಕ್ಕಬಳ್ಳಾಪುರ, ಇನ್ನು ಕೋಲಾರ ಜಿಲ್ಲೆಗಳಲ್ಲಿ ಆಲೂಗಡ್ಡೆಯನ್ನ ವ್ಯಾಪಕವಾಗಿನೇ ಬೆಳೆಯಲಾಗುತ್ತೆ. ಇನ್ನು ವಿಶ್ವಾದ್ಯಂತ 100 ಶತಕೋಟಿಗೂ ಹೆಚ್ಚು ಜನರು ಆಲೂಗಡ್ಡೆಯನ್ನ ಸೇವನೆ ಮಾಡ್ತಾರೆ. ಇಷ್ಟೊಂದು ಪ್ರಮಾಣದ ಉಪಯೋಗದ ಹಿನ್ನೆಲೆಯಲ್ಲಿನೇ ಇದಕ್ಕೆ ಅಂತಾನೆ ಒಂದು ದಿನಾನೇ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಅದೇ ಇವತ್ತು ಮೇ 30 ಅಂತಾರಾಷ್ಟ್ರೀಯ ಆಲೂಗಡ್ಡೆ ದಿನ ಅಂತ. ಇನ್ನು ಕೇಳುಗರೆ, ಪ್ರಪಂಚಾದ್ಯಂತ 160 ದೇಶಗಳಲ್ಲಿ ಈ ಆಲೂಗಡ್ಡೆಯನ್ನ ಬೆಳೆಯಲಾಗುತ್ತೆ. ಇನ್ನು ದಕ್ಷಿಣ ಅಮೆರಿಕದ ಆಂಡಿಸ್ನಲ್ಲಿ ಹುಟ್ಕೊಂಡಂತ ಒಂದು ಸಸ್ಯ ಪ್ರಕಾರವಾಗಿದೆ. 1,500 ರಿಂದ 2,000 ವಿಭಿನ್ನ ರೀತಿಯ ಆಲೂಗಡ್ಡೆಗಳು ವಿಶ್ವಾದ್ಯಂತ ಕೂಡ ಇರುವಂತದ್ದು. ಇನ್ನು ಆಲೂಗಡ್ಡೆಯಲ್ಲಿ ಕ್ಯಾಲೋರಿ, ಪ್ರೋಟೀನ್, ಕಾರ್ಬೋಹೈಡ್ರೇಟ್ಸ್, ಫೈಬರ್, ಸೋಡಿಯಂ, ವಿಟಮಿನ್ ಸಿ, ವಿಟಮಿನ್ ಬಿಸಿ, ಇನ್ನು ಪೊಟ್ಯಾಶಿಯಂ, ಮ್ಯಾಂಗನೀಸ್ ಎಲ್ಲವೂ ಕೂಡ ಇರುವಂತದ್ದು. ಈ ಆಲೂಗಡ್ಡೆ ವಿಸ್ಮಯಕಾರಿಯಾಗಿ ಆರೋಗ್ಯಕರವಾದ ತರಕಾರಿಯಾಗಿದೆ. ಯಾಕಪ್ಪಂದ್ರೆ ನಾನಾಗ್ಲೇ ಹೇಳ್ತಾ ಇದ್ದೆ, ವಿಟಮಿನ್ ಆಗಿರ್ಬೋದು, ಖನಿಜಗಳು, ಉತ್ಕರ್ಷಣ ನಿರೋಧಕಗಳನ್ನ ಕೂಡ ಹೊಂದಿರುವಂತದ್ದು. ಆಲೂಗಡ್ಡೆ ಹಸಿವಿನ ಕಡು ಬಯಕೆಯನ್ನ ಕಡಿಮೆ ಮಾಡುವ ಮೂಲಕ ತೂಕ ನಷ್ಟಕ್ಕೆ ಸಹಾಯ ಮಾಡಬಹುದು. ಆಲೂಗಡ್ಡೆ ಮಿತವಾಗಿ ಸೇವನೆ ಮಾಡೋದ್ರಿಂದ ನಮ್ಮ ಆಹಾರ ಕ್ರಮಕ್ಕೆ ಅತ್ಯುತ್ತಮವಾದ ಹೊಂದಾಣಿಕೆ ಕೂಡ ಆಗಬಹುದು. ಆಲೂಗಡ್ಡೆ ಇಷ್ಟ ಅಂತ ಹೇಳಿ ಪ್ರತಿನಿತ್ಯ ಆಲೂಗಡ್ಡೆ ಚಿಪ್ಸ್, ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಸಾಂಬಾರ್ ತಿಂತೀರಾ ಅಂದ್ರೆ ಅದು ಆರೋಗ್ಯಕ್ಕೆ ಸ್ವಲ್ಪ ಏರುಪೇರ್ ಆಗಬಹುದು. ಯಾವ್ದೇ ಆದ್ರೂ ಕೂಡ ಹಿತಿ ಮಿತಿಲಿದ್ರೇನೆ ಚಂದ ಅಲ್ವಾ. ಅದಕ್ಕಾಗಿ ಅತಿಯಾದ್ರೆ ಅಮೃತ ಕೂಡ ವಿಷ ಅಂತ ಹೇಳ್ತಾರೆ. ಆಲೂಗಡ್ಡೆ ಇಷ್ಟ ಅಂತ ಹೇಳಿ ಹೆಚ್ಚು ಆಲೂಗಡ್ಡೆ ಸೇವನೆ ಮಾಡಬೇಡಿ. ಅದನ್ನು ಕೂಡ ಮಿತವಾಗಿ ಸೇವಿಸೋದ್ರಿಂದ ಆರೋಗ್ಯಕ್ಕೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಹಾಗಿದ್ರೆ ಇಷ್ಟೆಲ್ಲಾ ಇಂಪಾರ್ಟೆನ್ಸ್ ಇರುವಂತಹ ಆಲೂಗಡ್ಡೆಗೂ ಒಂದು ದಿನ ಮಾಡ್ತಾ ಇರೋದು ಸರಿನೇ ಅಲ್ವಾ? ನಿಜಕ್ಕೂ ಇದಕ್ಕೆ ಬೇಕಾಗಿದೆ ಈ ದಿನ. ಹಾಗಿದ್ಮೇಲೆ ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂಗಡ್ಡೆಯ ಬಗ್ಗೆ ಕೊಟ್ಟಂತಹ ಒಂದಿಷ್ಟು ಸ್ಪೆಷಲ್ ಇನ್ಫಾರ್ಮೇಶನ್ ನಿಮಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಹಾಗಿದ್ಮೇಲೆ ಕಾರ್ಯಕ್ರಮ ಹೇಗನ್ನಿಸ್ತು? ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಸೊ ಇವತ್ತು ನಿಮ್ಮಲ್ಲಿ ಏನಾದರೂ ಆಲೂಗಡ್ಡೆ ಪಲ್ಯ, ಆಲೂಗಡ್ಡೆ ಸಾಂಬಾರ್ ಮಾಡಿದ್ರಿ ಅಂದ್ರೆ ನನಗೂ ಒಂದು ಮೆಸೇಜ್ ಮಾಡಿ ಅಂತ ಹೇಳ್ತಾ ನಾನು ಹೋಗಿ ಬರ್ತೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
5: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
3: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಟ್ರಾವೆಲಿಂಗ್ ಮಾಡೋದಕ್ಕೆ, ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ? ಎಲ್ರಿಗೂ ಕೂಡ ಪ್ರೇಕ್ಷಣೀಯ ಸ್ಥಳಗಳಿಗೆ ಹೋಗೋದಕ್ಕೆ ಇಷ್ಟ ಇರುತ್ತೆ ಅಲ್ವಾ? ಕೆಲವರು ಧಾರ್ಮಿಕ ಕ್ಷೇತ್ರಗಳಿಗೆ ಹೋದ್ರೆ, ಇನ್ನು ಕೆಲವರು ಐತಿಹಾಸಿಕ ಕ್ಷೇತ್ರಗಳಿಗೆ ಹೋಗ್ತಾ ಇರ್ತಾರೆ, ಇನ್ನು ಕೆಲವರು ನದಿ, ಗುಡ್ಡ, ಬೆಟ್ಟ, ಜಲಪಾತ, ಸಮುದ್ರ, ಹೀಗೆ ಒಬ್ಬೊಬ್ರು ಒಂದೊಂದು ರೀತಿಯ ಸ್ಥಳಗಳಿಗೆ ಹೋಗ್ತಾ ಇರ್ತಾರೆ. ಅದೇ ರೀತಿಯಾಗಿ ಇವತ್ತು ನಾನು ನಿಮ್ಮನ್ನ ಒಂದು ವಿಶೇಷವಾಗಿರುವಂತಹ ಸ್ಥಳಕ್ಕೆ ಕರೆದುಕೊಂಡು ಹೋಗೋಣ ಅಂತ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಕರೆದುಕೊಂಡು ಹೋಗ್ತಾ ಇರೋದು ಎಲ್ಲಿಗಪ್ಪ ಅಂತ ಹೇಳಿದ್ರೆ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿ ರಾಷ್ಟ್ರಕವಿ ಕುವೆಂಪು ಅವರು ಹೇಳ್ತಾರೆ. ನಾವು ಎಲ್ಲೇ ಇದ್ರು, ಹೇಗೆ ಇದ್ರು, ಎಂದೆಂದಿಗೂ ನೀನು ಕನ್ನಡದವನಾಗಿಯೇ ಇರು, ಕನ್ನಡ ಭಾಷೆಯನ್ನ ಬಳಸು ಅನ್ನೋದಾಗಿ. ಹಾಗೆ ತಾಯಿ ಭುವನೇಶ್ವರಿಯ ಒಂದು ದೇವಸ್ಥಾನಕ್ಕೆ ನಾನಿವತ್ತು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲಿಗಪ್ಪ ಅಂತ ಹೇಳಿದ್ರೆ ಭುವನಗಿರಿಗೆ. 3 ಶತಮಾನಗಳಷ್ಟು ಹಳೆಯದಾದ ಈ ದೇವಾಲಯ ವನಗಿರಿಯ ತಪ್ಪಲಿನಲ್ಲಿ ಇದೆ. ಹಾಗೆ ಈ ದೇವಾಲಯ ಇರುವುದು ನಮ್ಮ ಕರ್ನಾಟಕ ರಾಜ್ಯದ ಸಿದ್ದಾಪುರದಿಂದ ಕುಮಟಾ ರಸ್ತೆಯಲ್ಲಿ 8 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಭುವನಗಿರಿ ಇದೆ. ಅಲ್ಲಿ ಮಲೆನಾಡ ಹಸಿರನ ನಡುವೆ ಕನ್ನಡಿಗರ ಕುಲದೇವಿ ತಾಯಿ ಭುವನೇಶ್ವರಿ ನೆಲ ನಿಂತಿದ್ದಾಳೆ. ಹಾಗೆ ಸುಮಾರು 1,000 ಅಡಿಗಿಂತಲೂ ಕೂಡ ಎತ್ತರವಾದಂತಹ ಪ್ರಶಾಂತವಾದ ಬೆಟ್ಟ ಇದಾಗಿದೆ. ಇನ್ನು ಬಹುಶಃ ಭಾಷೆಗಾಗಿ ಒಂದು ದೇವಾಲಯವನ್ನು ನಿರ್ಮಿಸಿ ದೇವಿಯ ರೂಪದಲ್ಲಿ ಪೂಜಿಸಲಾಗ್ತಾ ಇರುವಂತಹ ಏಕೈಕ ಭಾಷೆ ನಮ್ಮ ಕನ್ನಡ ಭಾಷೆ ಅಂತಲೇ ಹೇಳಬಹುದು. ಇದು ನಿಜಕ್ಕೂ ನಮಗೆ ತುಂಬ ಹೆಮ್ಮೆ ಪಡುವಂತಹ ವಿಷಯವಾಗಿದೆ. ಹಾಗಿದ್ರೆ ಸ್ನೇಹಿತರೆ, ಭುವನೇಶ್ವರಿ ದೇವಸ್ಥಾನದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ, ಹಾಗೆ ಇಲ್ಲಿಯ ವಿಶೇಷತೆಯ ಬಗ್ಗೆ ಎಲ್ಲ ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮ್ಗೆ ತಿಳಿಸ್ತೀನಿ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ದೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ನಾನು ಭುವನಗಿರಿಯ ಬಗ್ಗೆ ಮಾತಾಡ್ತಾ ಇದ್ದೆ. ಹಾಗೆ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ತಾಯಿ ಭುವನೇಶ್ವರಿಗಾಗಿ ಇರುವಂತಹ ಒಂದು ದೇವಾಲಯದ ಬಗ್ಗೆ ಹೇಳ್ತಾ ಇದ್ದೆ. ನಾನಿವತ್ತು ಮಾತಾಡ್ತಾ ಇದ್ದಿದ್ದು ಉತ್ತರ ಕನ್ನಡ ಜಿಲ್ಲೆ ಸಿದ್ದಾಪುರದ ಬಳಿ ಇರುವಂತಹ ಭುವನಗಿರಿ ಎನ್ನುವ ಜಾಗದಲ್ಲಿ ಇರುವಂತಹ ಭುವನೇಶ್ವರಿ ದೇವಾಲಯದ ಬಗ್ಗೆ ಹೇಳ್ತಾ ಇದೆ. ಭುವನೇಶ್ವರಿ ಅನ್ನುವಂತಹ ಪದ ಸಂಸ್ಕೃತ ಭಾಷೆಯಿಂದ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಹೇಳಲಾಗುತ್ತೆ. ಹಾಗೆ ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯವೂ ಕೂಡ ತಾಯಿ ಭುವನೇಶ್ವರಿ ದೇವಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತೆ. ಸಾಕಷ್ಟು ಜನ ಸ್ಥಳೀಯರು ಇಲ್ಲಿ ಭೇಟಿ ನೀಡಿ ಪೂಜೆಯನ್ನು ಸಲ್ಲಿಸ್ತಾರೆ. ಹಾಗೆ ಕನ್ನಡ ರಾಜ್ಯೋತ್ಸವದ ದಿನ ಇಲ್ಲಿ ಬೇರೆ ಬೇರೆ ಊರುಗಳಿಂದ ಬಂದು ಜನರು ಪೂಜೆ ಸಲ್ಲಿಸುವುದನ್ನು ನೋಡಬಹುದಾಗಿದೆ. ಬೇರೆ ಬೇರೆ ಜಿಲ್ಲೆಯ ಜನರು ಕೂಡ ಇಲ್ಲಿಗೆ ಬಂದು ತಾಯಿಯ ದರ್ಶನವನ್ನು ಮಾಡ್ತಾರೆ. ಹಾಗೆ ಕನ್ನಡದ ಮೊದಲ ರಾಜಮನೆತನ ಕದಂಬರ ರಾಜಧಾನಿ ಇಲ್ಲಿ ಪಕ್ಕದ ಬನವಾಸಿಯಾಗಿತ್ತು. ಈಗಿನ ಹಾವೇರಿ ಜಿಲ್ಲೆಯ ಹಾನಗಲ್ನಿಂದ ಗೋವಾದವರೆಗೆ ಇವರ ಸಾಮ್ರಾಜ್ಯ ಹರಡಿತ್ತು. ಇನ್ನು ಇವರ ಕಾಲದಲ್ಲಿ ಕನ್ನಡ ಭಾಷೆ ಹೆಚ್ಚು ಪ್ರಚಲಿತದಲ್ಲಿ ಬಂತು ಅಂತಲೇ ಹೇಳಬಹುದು. ಕದಂಬರ ಕುಲದೇವತೆಯಾಗಿದ್ದಂತಹ ಭುವನೇಶ್ವರಿ ತಾಯಿ ಮುಂದಿನ ದಿನಗಳಲ್ಲಿ ಕನ್ನಡದ ಅಧಿದೇವತೆಯಾದಳು ಎನ್ನುವಂತಹ ಉಲ್ಲೇಖ ಕೂಡ ಇದೆ. ಇನ್ನು ಭುವನಗಿರಿಯನ ತಮ್ಮ ಕುಲದೇವತೆಗಾಗಿ ಕದಂಬರು ತಮ್ಮ ಸಾಮ್ರಾಜ್ಯದ ಒಂದು ಭಾಗವನ್ನು ಮೀಸಲಿಟ್ಟಿದ್ರು. ಭುವನಗಿರಿ ಅಂತ ಹೇಳಿ ಕರೆಯಲ್ಪಡುವ ಗುಡ್ಡ ಪ್ರದೇಶದಲ್ಲಿ ಭುವನೇಶ್ವರಿ ದೇಗುಲ ನಿರ್ಮಾಣ ಕಾರ್ಯವನ್ನು ಆರಂಭಿಸಿದ್ರು. ಆದರೆ ಆಗ ಇನ್ನೂ ದೇಗುಲ ನಿರ್ಮಾಣ ಪೂರ್ಣಗೊಂಡಿರಲಿಲ್ಲ. ಬಳಿಕ ಬಂದಂತಹ ವಿಜಯನಗರದ ಅರಸರು ಕೂಡ ಭುವನೇಶ್ವರಿಯನ್ನು ಆರಾಧಿಸ್ತಾ ಇದ್ರು. ಆದ ಕಾರಣ ಕದಂಬರು ಕಟ್ಟಿಸಿದ್ದ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿದ್ರು ಅಂತ ಹೇಳಿ ಹೇಳಲಾಗುತ್ತೆ. ಆದರೆ ಬಿಳಗಿರಿಯ ಅರಸರು ಭುವನೇಶ್ವರಿ ಗುಡಿಯ ನಿರ್ಮಾಣ ಕಾರ್ಯ ಸಂಪೂರ್ಣಗೊಳಿಸಿದ್ರು ಅಂತ ಹೇಳಿ ಇತಿಹಾಸದ ಉಲ್ಲೇಖದಲ್ಲಿ ತಿಳಿದು ಬರುತ್ತೆ. ಇನ್ನು ಕ್ರಿಸ್ತ ಶಕ 1692 ಬಿಳಗಿಯ ಕೊನೆಯ ದೊರೆ ಬಸವೇಂದ್ರ ಈ ದೇಗುಲದ ನಿರ್ಮಾಣ ಕಾರ್ಯವನ್ನು ಪೂರ್ಣಗೊಳಿಸಿದ್ದಾರೆ ಅಂತ ಹೇಳಿ ಹೇಳಲಾಗುತ್ತೆ. ಇನ್ನು ಭುವನೇಶ್ವರಿಯ ದೇವಾಲಯವನ್ನು ಶಿಲೆಗಳಿಂದ ನಿರ್ಮಿಸಲಾಗಿದೆ. ದೇಗುಲದ ಒಳಕಂಬಗಳು ಆಕರ್ಷಕ ಕೆತ್ತನೆಯನ್ನು ಹೊಂದಿದ್ದು ದೇವಾಲಯದ ಚಾವಣಿಯಲ್ಲಿ ಅಷ್ಟ ದಿಕ್ಕುಗಳ ಸಂಕೇತ, ಅನೇಕ ಅವತಾರಗಳ ಸನ್ನಿವೇಶ ಹಾಗೆ ಕುಸುರಿ ಕೆತ್ತನೆಯನ್ನು ಮಾಡಲಾಗಿದೆ. ದೇವಾಲಯದ ಅಕ್ಕಪಕ್ಕದಲ್ಲಿ ನಂದೀಶ್ವರ, ರಂಗನಾಥ ಮುಂತಾದ ವಿಗ್ರಹಗಳು ಸೂಕ್ಷ್ಮ ಕೆತ್ತನೆಗೆ ಸಾಕ್ಷಿಯಾಗಿ ಆಕರ್ಷಿಸುತ್ತೆ. ಹಾಗೆ ಭುವನೇಶ್ವರಿಯ ಎದುರು ಶ್ರೀದೇವಿಯ ವಾಹನ ಸಿಂಹದ ಮೂರ್ತಿಯನ್ನು ಸ್ಥಾಪಿಸಲಾಗಿದೆ. ಕದಂಬರ ಕಾಲದಿಂದಲೇ ಭುವನೇಶ್ವರಿ ನಾಡಿನ ಅಧಿದೇವತೆ ಅಂತ ಹೇಳಿ ಕರೆಯಲಾಗ್ತಾ ಇತ್ತು. ಹಾಗೆ ಇಲ್ಲಿ ಭಕ್ತಾದಿಗಳು ತುಂಬ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಸಾಕಷ್ಟು ಭಕ್ತರು ಬಂದು ಆ ಪೂಜೆಯನ್ನು ನೆರವೇರಿಸಿ ಅವರ ಒಂದು ಇಷ್ಟಾರ್ಥವನ್ನು ಪೂರೈಸಿಕೊಂಡು ಹೋಗುವಂತಹದ್ದು ಕೂಡ ಇಲ್ಲಿ ಇರುತ್ತೆ. ಸೊ ಹಾಗಿದ್ರೆ ಈ ಒಂದು ಭುವನಗಿರಿಯ ಭುವನೇಶ್ವರಿ ದೇವಸ್ಥಾನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಆದರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊಬರೋಣ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
1: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
3: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082682.
3: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಮತ್ತೊಮ್ಮೆ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮದಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವ ಇರುವುದರಿಂದ ಕನ್ನಡ ದೇವಿಯ ದೇವಾಲಯವಾಗಿರುವಂತಹ ಭುವನಗಿರಿಯ ಭುವನೇಶ್ವರಿ ದೇವಸ್ಥಾನದ ಬಗ್ಗೆ ಹೇಳ್ತಾ ಇದೆ. ಹಾಗೆ ದೇವಾಲಯ ನೋಡೋದಕ್ಕೆ ಹೇಗಿದೆ, ದೇವಾಲಯದ ನಿರ್ಮಾಣದ ಬಗ್ಗೆ ಎಲ್ಲ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ತಾ ಇದೆ. ಹಾಗೆ ಈ ದೇವಾಲಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ತಿಳಿಸೋದಕ್ಕೆ ನಮ್ಮ ಜೊತೆ ಈ ದೇವಾಲಯದ ಅರ್ಚಕರಾದಂತಹ ಶ್ರೀಧರ್ ಭಟ್ ಅವರು ಇದ್ದಾರೆ. ಹಾಗಿದ್ರೆ ಶ್ರೀಧರ ಭಟ್ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಈ ದೇವಾಲಯದ ಬಗ್ಗೆ, ಇಲ್ಲಿನ ಇತಿಹಾಸದ ಬಗ್ಗೆ ಅವರು ಏನ್ ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
4: ನಮಸ್ತೆ. ಇಲ್ಲಿ ಈ ದೇವಾಲಯವು ಪ್ರಾಚೀನ ಕಾಲದಲ್ಲಿ 16ನೇ ಶತಮಾನದಲ್ಲಿ ಬಿಳಿಗೆ ಅರಸರ ಕಾಲದಲ್ಲಿ ಇದು ಜೀರ್ಣೋದ್ಧಾರ ಆಗಿತ್ತು. ಇದು ಉದ್ಭವ ಮೂರ್ತಿ. ಇದನ್ನ ಯಾರು ಸ್ಥಾಪನೆ ಮಾಡಿದ್ದಲ್ಲ, ತನ್ನಷ್ಟಕ್ಕೆ ತನ್ನ ಉದ್ಭವವಾಗಿ ದೇಶಕ್ಕೆ, ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಉದ್ಧಾರವನ್ನ ಮಾಡುವಂತಹ ದೇವಿ. ಮತ್ತು ನಮ್ಮ ದೇವಾಲಯ 9 ದಿನ ನವರಾತ್ರಿ ನಡೆಯುತ್ತೆ. ಮತ್ತು ಪ್ರತಿ ವರ್ಷನೂ ಕಾರ್ತಿಕ ಮಾಸದಲ್ಲಿ ಕಾರ್ತಿಕೋನ ವೇಳೆ ತೆಪ್ಪೋತ್ಸವ ನಡೀತದೆ. ಇಲ್ಲಿ ಕೆರೆಯಲ್ಲಿ ಕಲ್ಯಾಣ ಮಂಟಪ 240 ಮೀಟರ್ ಅಲ್ಲಿ ಕೆಳಗಿಳಿದೆ. ಅಲ್ಲಿ ಕಲ್ಯಾಣಿ ಉಂಟು, ಕಲ್ಯಾಣ ತೆಪ್ಪೋತ್ಸವ ನಡೀತದೆ. ಮತ್ತು ಪ್ರತಿ ವರ್ಷನೂ ಮಾಘಶುದ್ಧ ಹುಣ್ಣಿಗೆ ರಥೋತ್ಸವ ನಡೀತದೆ. ಮತ್ತು ಅನೇಕ ಧಾರ್ಮಿಕ ಕಾರ್ಯಗಳು ಈ ದೇವಸ್ಥಾನದಲ್ಲಿ ವರ್ಷವನ್ನು ನಡೀತಾ ಇರ್ತದೆ. ಮತ್ತು ಭಕ್ತಾದಿಗಳು ತಮ್ಮ ತಮ್ಮ ಇಷ್ಟಾರ್ಥವನ್ನು ಯಾವುದೇ ಒಂದು ಇಲ್ಲಿ ಬಂದು ದೇವಿ ಅಂತ ಬೇಡಿಕೊಂಡಾಗ ಅವರ ಇಷ್ಟಾರ್ಥವನ್ನು ನೆರವೇರಿಸುವಂತ ದೇವಿ ಭುವನೇಶ್ವರಿ. ಮತ್ತು ಇಲ್ಲಿ ವಿಶೇಷ ಅಂದ್ರೆ ಇದು 240 ಮೆಟ್ಲು ಕೆಳಗಿಳಿದು ಅಲ್ಲಿ ಕಲ್ಯಾಣ ಉಂಟು. ಅಲ್ಲಿಂದ ಪ್ರತಿನಿತ್ಯ ಒಂದು ಕೂಡ ನೀರು ತಂದು ದೇವಿಗೆ ಅಭಿಷೇಕ ಆಗ್ಬೇಕು. ಅಲ್ಲಿ ಮೊದಲಿಂದ ಒಂದು ಪದ್ಧತಿ ಸುಮಾರು 16ನೇ ಶತಮಾನದಲ್ಲಿ ಬಿಳಿಗೆ ಅರಸರ ಕಾಲದಲ್ಲಿ ಹೊಯ್ಸಳರ ಸಾಮ್ರಾಜ್ಯ ಆಗಿತ್ತು. ಅವ ಬಿಳಿಗೆ ಅರಸರಲ್ಲಿ ಮಾಂಡಳಿತರಾಗಿದ್ರು. ಅವರು ಕುಲದೇವರು ಭುವನೇಶ್ವರಿ ಆಗಿತ್ತಂತೆ. ಅವರು ಅಂತ ಮಾಡಿದ್ರೆ ತಮ್ಮ ಕುಲದೇವರ ಹೆಸರಲ್ಲಿ ಒಂದು ದೇವಸ್ಥಾನ 16ನೇ ಶತಮಾನದಲ್ಲಿ ಜೀರ್ಣೋದ್ಧಾರ ಮಾಡಿದ್ರು. ಅಲ್ಲಿ ಮೊದಲಿಂದ ಹೇಳ್ತಾ ಬಂದಿದ್ದು ಪದ್ಧತಿ. ಭುವನಗಿರಿ ಅಂದ್ರೆ ಭುವನೇಶ್ವರ, ಭೂಮಿ ಅಂದ್ರೆ ಒಡೆಯ. ಗುಡ್ಡದ ತುತ್ತ ತುದಿಯಲ್ಲಿ ದೇವಸ್ಥಾನ ಇರುವುದಕ್ಕೆ ಗಿರಿಗಳು ಬಂತು. ಭುವನಗಿರಿ ಹೆಸರು ಅದಕ್ಕೆ ಬಂತು. ಮತ್ತಷ್ಟು ನಂತರ ಕನ್ನಡ ಸಂಘಟನೆಗಳೆಲ್ಲ ಸೇರಿ ಇದಕ್ಕೊಂದು ಹೆಸರಿಟ್ಟು ಕನ್ನಡ ಭುವನೇಶ್ವರಿ ಅಂತ ಹೇಳಿ ಹೆಸರಿಟ್ಟು ಅದನ್ನ ಈಗ ಕನ್ನಡ ಇದೀಗ ಕರ್ನಾಟಕದಲ್ಲಿ ಒಂದೇ ದೇವಸ್ಥಾನ ಅಂತೇಳಿ ಸ್ವೀಕಾರ ಮಾಡಿ ಜನರು ಅದನ್ನು ಭಕ್ತಿಯಿಂದ ಒಂದು ಪ್ರಾರ್ಥನೆ ಮಾಡ್ತದೆ. ಇಲ್ಲಿ ಬಂದಂತ ಬರುವಂತ ಎಲ್ಲ ಭಕ್ತಾದಿಗಳು ದೇವಿ ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಕೊಡುತ್ತದೆ. ಆದ್ದರಿಂದ ಬಂದ ಭಕ್ತಾದಿಗಳಿಗೆ ದೇವರು ಒಳ್ಳೆ ರೀತಿಯಿಂದ ಆಶೀರ್ವಾದ ಮಾಡಿ ಭಕ್ತಿಯಿಂದ ಬಂದವರಿಗೆ ಇಷ್ಟಾರ್ಥವನ್ನು ನೆರವೇರಿಸಿ ಕೊಡುವಂತ ದೇವಿ ಭುವನೇಶ್ವರಿ ಅಂತ ಹೇಳಿ.
0: ಧನ್ಯವಾದಗಳು. ತುಂಬಾ ಚೆನ್ನಾಗಿ ದೇವಸ್ಥಾನದ ಬಗ್ಗೆ, ಹಾಗೆ ದೇವಸ್ಥಾನದ ಇತಿಹಾಸದ ಬಗ್ಗೆ, ಇಲ್ಲಿ ನಡೆಯುವಂತಹ ವಿಶೇಷ ಪೂಜೆಗಳ ಬಗ್ಗೆ ಎಲ್ಲ ತಿಳಿಸ್ತಾ ಇದ್ರಿ. ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು. ಕೇಳಿದ್ರಲ್ವಾ ಸ್ನೇಹಿತರೆ, ಭುವನ ಭುವನಗಿರಿಯ ಭುವನೇಶ್ವರಿ ತಾಯಿಯ ದೇವಸ್ಥಾನದ ಬಗ್ಗೆ, ಹಾಗೆ ಇಲ್ಲಿಯ ವಿಶೇಷತೆಯ ಬಗ್ಗೆ ಎಲ್ಲ ಈ ಒಂದು ಮಾಹಿತಿ ನಿಮಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಾಗೆ ಇವತ್ತಿನ ನಮ್ಮ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಕೂಡ ಆಗ್ತಾ ಇರೋದ್ರಿಂದ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686906279968609927 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆಯೇ ನೀವು ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ಗೆ ವಿಸಿಟ್ ಮಾಡಿದರೆ ಅಥವಾ ನಿಮ್ಮ ಮನೆಯ ಸುತ್ತಮುತ್ತಲೂ ಕೂಡ ಯಾವುದಾದ್ರೂ ಟ್ರಾವೆಲಿಂಗ್ ಪ್ಲೇಸ್ ಇದ್ದರೆ ಅಥವಾ ಯಾವುದಾದ್ರೂ ಹಿಡನ್ ಪ್ಲೇಸ್ಗೆ ನೀವು ವಿಸಿಟ್ ಮಾಡಿದ್ದು ಅದರ ಬಗ್ಗೆ ನೀವೇನಾದರೂ ಮಾಹಿತಿಯನ್ನು ಕೊಡ್ತೀರಾ ಅಂದರೆ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686609927 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ಮುಂದಿನ ಕಾರ್ಯಕ್ರಮಗಳಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಕೂಡ ಟಟಾ ಬಬಾಯ್. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮ. ಯಾವಾಗಲೂ ಕೂಡ ಹೇಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
1: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
2: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
3: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
0: ಹೂನೇ, ರೆಡಿ ಆಗ್ತಾ ಇದೆ.
4: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ

0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಾಹಿತ್ಯ ಲೋಕ ಕಾರ್ಯಕ್ರಮ. ಸ್ನೇಹಿತರೆ, ವಿಶ್ವಕ್ಕೆ ಜ್ಞಾನ, ಮಾನವೀಯತೆ ಹಾಗೂ ಶಾಂತಿಯ ಸಂದೇಶವನ್ನು ನೀಡಿ ಏಷ್ಯಾದ ಬೆಳಕು ಎಂದು ಪ್ರಸಿದ್ಧರಾದ ಬುದ್ಧರವರ ಮಾತು ಹೀಗಿದೆ: 1000 ಯುದ್ಧಗಳನ್ನು ಗೆಲ್ಲುವುದಕ್ಕಿಂತ ನಿಮ್ಮನ್ನು ನೀವು ಗೆಲ್ಲುವುದು ಉತ್ತಮವಾಗಿದೆ. ಇದು ನಿಜವಾದ ವಿಜಯವಾಗಿದೆ. ಇದನ್ನು ನಿಮ್ಮಿಂದ ಕಿತ್ತುಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಅನ್ನುವಂತಹ ಮಾತನ್ನು ತುಂಬ ಚೆನ್ನಾಗಿ ಹೇಳಿದರೆ ಗೌತಮ ಬುದ್ಧರವರು. ಖಂಡಿತ ಅಲ್ವಾ, ನಮ್ಮನ್ನು ನಾವು ಗೆಲ್ಲುವುದು, ನಮ್ಮ ಮನಸ್ಸನ್ನು, ನಮ್ಮ ಬುದ್ಧಿಯನ್ನು ನಾವು ಗೆಲ್ಲುವುದು ತುಂಬಾ ಮುಖ್ಯ ಆಗುತ್ತೆ. ಈ ಮಾತಿನೊಂದಿಗೆ ಈ ದಿನದ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಸ್ನೇಹಿತರೆ, ನಿನ್ನೆಯ ಸಂಚಿಕೆಯಲ್ಲಿ ಕೆ ರಾಮಚಂದ್ರ ಸರ್ ಅವರು ಡಾಕ್ಟರ್ ಸಂಧ್ಯಾ ಪೈರವರ ಬುದ್ಧ ಚರಿತ ಕಥಾ ಸಂಕಲನದಿಂದ ಆಯ್ದಂತಹ ಕತೆಗಳನ್ನು ತಿಳಿಸಿದರು. ಅಚ್ಚರಿ ತಂದ ಭವಿಷ್ಯ ವಾಕ್ಯ ಅನ್ನೋದ್ರ ಬಗ್ಗೆ, ಜೊತೆಗೆ ಬಾಲಕ ಸಿದ್ಧಾರ್ಥನ ಪ್ರಶ್ನೆಗಳ ಬಗ್ಗೆ, ಹಾಗೆ ಯಶೋಧರೆಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಸಿದ್ಧಾರ್ಥನಿಗೆ ಮದುವೆ ಆಗತ್ತೆ. ಯಶೋಧರ ಮತ್ತು ಸಿದ್ಧಾರ್ಥನ ಚಿಂತನೆಗಳು ಕೂಡ ಒಂದೇ ರೀತಿ ಆಗಿರ್ತವೆ. ಮುಂದೆ ಇವರ ಒಂದು ಜೀವನ ಹೇಗೆ ನಡೆಯುತ್ತೆ, ಯಾವ ರೀತಿ ಬದಲಾವಣೆ ಆಗತ್ತೆ, ಯಾವ ರೀತಿಯಲ್ಲಿ ನಿರ್ಧಾರಗಳನ್ನು ಇವರು ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
1: ಎಲ್ಲರಿಗೂ ಶುಭೋದಯ. ನಮ್ಮ ಇಂದಿನ ಚಿಂತನ ಮುಕ್ತಿ ಮಾರ್ಗದ ಸಂಕಲ್ಪ. ಯಶೋಧರೆ ಗರ್ಭವತಿ ಎಂಬ ಸಮಾಚಾರ ತಿಳಿಯುತ್ತಿದ್ದಂತೆ ನಾನು ಮುಂದಿನ ಕಾರ್ಯಕ್ರಮದ ಬಗ್ಗೆ ಯೋಚಿಸತೊಡಗಿದೆ. ನನಗೆ ವಿವಾಹವಾಗುವಾಗ 20 ವರ್ಷ. ಅದಾಗಿ 20 ವರ್ಷಗಳ ಅನಂತರ ಅವನು ನನ್ನ ಜೀವನದಲ್ಲಿ ಕಾಲಿರಿಸಿದ್ದ. ಅಂದರೆ ನನಗೀಗ ಹತ್ತಿರ 70 ವೃದ್ಧಾಪ್ಯ. ಸಿದ್ಧಾರ್ಥನಿಗೆ ರಾಜ್ಯಾಭಿಷೇಕ ಮಾಡಲು ಸೂಕ್ತ ಸಮಯ. ನಾನು ನನ್ನ ಪ್ರಧಾನಮಂತ್ರಿ ವೇಸಾಮಿತರನ್ನು ಕರೆಸಿದೆ. ನನ್ನ ಆಶಯವನ್ನು ಅವರ ಮುಂದಿಟ್ಟು ಸಲಹೆ ಕೇಳಿದೆ. ಅವರು ತಲೆ ತಗ್ಗಿಸಿ, ಪ್ರಭು, ಅನೇಕ ಬಾರಿ ನಾನು ರಾಜಕುಮಾರರೊಂದಿಗೆ ಮಾತನಾಡಿದ್ದಿದೆ. ಅವರಲ್ಲಿ ಅದ್ಭುತವಾದ ಚಿಂತನೆಗಳಿವೆ, ಯೋಜನೆಗಳಿವೆ, ಆದರೆ ಅವುಗಳನ್ನು ಕಾರ್ಯರೂಪಕ್ಕೆ ತರುವುದು ಅಸಾಧ್ಯದ ಮಾತು. ಉದಾಹರಣೆಗೆ, ಶೂದ್ರರಿಗೆ ವಿದ್ಯಾಭ್ಯಾಸಕ್ಕೆ ಅವಕಾಶ ಇರಬೇಕು ಎಂಬ ಚಿಂತನೆ. ಅವರು ವಿದ್ಯಾಭ್ಯಾಸ ಮಾಡಿ ಸರ್ಕಾರಿ ವೈದಿಕ ಕೆಲಸಗಳನ್ನು ಕೈಗೆತ್ತಿಕೊಂಡರೆ ಕೃಷಿ ಕಾರ್ಮಿಕ ಕೆಲಸಗಳಿಗೆ ಯಾರು? ನೀವೇ ಅವರನ್ನು ಕರೆದು ಬುದ್ಧಿಮಾತು ಹೇಳಿ ಎಂದರು. ನನಗೂ ಇದೇ ಸರಿ ಎನಿಸಿತು. ಯಾವುದಕ್ಕೂ ಅವನು ತಂದೆಯಾಗಲಿ, ತನ್ನ ಕಂದನನ್ನು ತೋಳುಗಳಲ್ಲಿ ಎತ್ತಿಕೊಂಡ ಅನಂತರ ಬಹುತೇಕ ಮಂದಿ ಬದಲಾಗುತ್ತಾರೆ. ಸಂಸಾರದ ನಿಜವಾದ ಸುಖ ಏನೆಂದು ಅನುಭವ ಆಗುತ್ತದೆ. ಅದರ ಅನಂತರ ಸಿದ್ಧಾರ್ಥನಿಗೆ ನನ್ನ ಭಾವನೆಗಳು ಹೆಚ್ಚು ಸರಿಯಾಗಿ ಅರ್ಥವಾಗುತ್ತವೆ. ಅವನ ಸಂತಾನಕ್ಕೋಸ್ಕರ ಅವನು ಸಿಂಹಾಸನವನ್ನೇರಲು ಒಪ್ಪುತ್ತಾನೆ ಎಂದುಕೊಂಡು ಸುಮ್ಮನಾದೆ. ಕೆಲವು ತಿಂಗಳಲ್ಲಿ ಯಶೋಧರೆ ಗಂಡು ಮಗುವಿಗೆ ಜನ್ಮ ನೀಡಿದಳು. ಅವಳು ಪ್ರಸವ ಕೋಣೆಯಲ್ಲಿದ್ದಾಗ ಸಿದ್ಧಾರ್ಥನ ತೊಳಲಾಟವನ್ನು ನೋಡಲಾಗುತ್ತಿರಲಿಲ್ಲವಂತೆ. ಒಮ್ಮೆಗೆ ಅವಳ ಚಿತ್ಕಾರಗಳು ಸ್ತಬ್ಧವಾದಾಗ ಅವನು ಪ್ರಸೂತಿ ಗೃಹದೊಳಗೆ ನುಗ್ಗಿದನಂತೆ. ಗೌತಮಿ ಅವನನ್ನು ತಡೆದು, ಮಗು, ನಿನಗೆ ಮಗ ಹುಟ್ಟಿದ್ದಾನೆ, ಕೆಲವೇ ಕ್ಷಣಗಳಲ್ಲಿ ನೀನು ಅವನನ್ನು ನೋಡಬಹುದು ಅಂದಳಂತೆ. ಸಂತೋಷದಿಂದ ಸಿದ್ಧಾರ್ಥ ಅವಳ ಕೆನ್ನೆಗೆ ಮುತ್ತಿಟ್ಟನಂತೆ. ಹಾಗಾದರೆ ಅವನ ಮನಸ್ಸು ಮೃದುವಾಗಿದೆ ಅಥವಾ ಆಗುತ್ತಿದೆ ಎಂದಾಯಿತು. ನನ್ನ ಹೃದಯದ ಮೇಲೆ ಒತ್ತುತ್ತಿದ್ದ ಭಾರ ಒಂದಿಷ್ಟು ಕಮ್ಮಿಯಾಯಿತು. ಮಗುವಿಗೆ ಸಿದ್ಧಾರ್ಥನೇ ಸ್ವತಃ ನಾಮಕರಣ ಮಾಡಿದ, ರಾಹುಲ ಗೌತಮ. ಕೆಲವು ದಿನಗಳ ಅನಂತರ ನಾನು ಸಿದ್ಧಾರ್ಥನಿಗೆ ಕರೆ ಕಳಿಸಿದೆ. ಅಂದು ನನ್ನ ಆರೋಗ್ಯ ಸರಿಯಾಗಿಯೇ ಇದ್ದರೂ ನಾನು ಹಾಸಿಗೆಯಲ್ಲಿ ಪೌಡಿಸಿದ್ದೆ. ಮುಖಕ್ಕೆ ಸೌಂದರ್ಯ ಲೇಪ ಹಾಕದೇ ಇದ್ದುದರಿಂದ ಮುಖದಲ್ಲಿ ಬಳಲಿಕೆ ಎದ್ದು ಕಾಣಿಸುತ್ತಿತ್ತು. ಮಗನ ಪ್ರೇಮ ಪಡೆಯಲು ಇದು ಒಂದು ಉಪಾಯ ಎಂದು ನಾನು ಬಹಳ ಹಿಂದೆಯೇ ಕಂಡುಕೊಂಡಿದ್ದೆ. ಸಿದ್ಧಾರ್ಥ ಬಂದವನೇ ನನ್ನ ಪಕ್ಕದಲ್ಲಿ ಹಾಸಿಗೆಯಲ್ಲಿ ಕುಳಿತುಕೊಂಡು ತನ್ನ ಅಂಗೈಯಲ್ಲಿ ನನ್ನ ಬಲ ಅಂಗೈಯನ್ನು ಎತ್ತಿಕೊಂಡು ಮೃದುವಾಗಿ ಅದನ್ನು ಸವರುತ್ತಾ, ಅಪ್ಪ, ಆರೋಗ್ಯ ಸರಿಯಾಗಿದೆ ತಾನೆ? ಬಳಲಿದಂತೆ ಕಾಣುತ್ತಿರುವಿರಿ. ಮಗು, ವೃದ್ಧಾಪ್ಯ ಆವರಿಸುತ್ತಿದೆ. ಸಾವು ಹೊಸ್ತಿಲಲ್ಲಿ ನಿಂತು ಕಾಯುತ್ತಿದೆ. ಈಗ ನೀನು ತಂದೆಯಾದೆ. ಮಕ್ಕಳನ್ನು ಹೇಗೆ ಪಾಲಿಸಬೇಕು ಎಂದು ನಿನಗೆ ಅರ್ಥವಾಗಿದೆ. ನೀನು ರಾಜ್ಯಭಾರ ವಹಿಸಿಕೊಳ್ಳಲು ಇದು ಸರಿಯಾದ ಸಮಯ. ಹೇಳು, ಯಾವಾಗ ನಿನ್ನ ರಾಜ್ಯಾಭಿಷೇಕ ಇಟ್ಟುಕೊಳ್ಳೋಣ? ಅಪ್ಪ, ನಾನು ನಿಮ್ಮಲ್ಲಿ ಈ ವಿಷಯ ಮಾತನಾಡಲು ಬರಬೇಕು ಎಂದು ಯೋಚಿಸುತ್ತಿದ್ದೆ. ಸಿಂಹಾಸನದ ಮೇಲಿನ ಒಂದೊಂದು ಕ್ಷಣವೂ ನನಗೆ ಯುಗಗಳಾಗುತ್ತವೆ. ಉರಿಯುವ ಕೆಂಡದ ಮೇಲೆ ಇದ್ದಂತೆ ಭಾಸವಾಗುತ್ತದೆ. ಅಪ್ಪ, ನಾನು ನಮ್ಮನ್ನು ಕಾಡುವ ಹುಟ್ಟು, ರೋಗ, ವೃದ್ಧಾಪ್ಯ, ಸಾವುಗಳ ಮೂಲ ಕಾರಣವನ್ನು ಅರಿಯಲು ಬಯಸುತ್ತೇನೆ. ಅವುಗಳಿಂದ ಬಿಡುಗಡೆ ಹೊಂದುವ ಮಾರ್ಗ ಕಂಡುಹಿಡಿಯಲು ಇಚ್ಛಿಸುತ್ತೇನೆ. ಅನಂತರ ಜಗತ್ತಿಗೆ ಅದರ ತಿಳುವಳಿಕೆ ನೀಡಬಯಸುತ್ತೇನೆ. ಅಪ್ಪ,

0: ಇದಕ್ಕೆ ನನಗೆ ಸ್ವಲ್ಪ ಸಮಯ ಬೇಕು, ಇದಕ್ಕೆ ನಿಮ್ಮ ಅನುಮತಿ ಬೇಕು. ಅರಮನೆಯಲ್ಲಿ ಸಂಸಾರದಲ್ಲಿದ್ದುಕೊಂಡು ಇದು ಸಾಧ್ಯವಿಲ್ಲ. ಸಂಸಾರ ತೊರೆಯಲು ನಿಮ್ಮ ಅನುಮತಿ ಬೇಕು. ನನಗೆ ಅದರ ಅನಂತರ ಏನಾಯಿತೋ ತಿಳಿಯದು. ಎಚ್ಚರವಾದಾಗ ರಾಜವೈದ್ಯರು ಶ್ವೇತೋಪಚಾರ ಮಾಡುತ್ತಿದ್ದರು. ಗೌತಮಿ ಪಕ್ಕದಲ್ಲಿದ್ದಳು. ಸಿದ್ಧಾರ್ಥ ಇನ್ನೂ ಹತ್ತಿರ ಕುಳಿತುಕೊಂಡು ನನ್ನ ಮುಂದಲೇ ಸವರುತ್ತಿದ್ದ. ಅವನ ಮುಖ ನೋಡುತ್ತಲೇ ನಾನು ಬೋರಿಟ್ಟು ಹಳತೊಡಗಿದೆ.
1: ಮಗು, ನನ್ನನ್ನು ತೊರೆದು ಹೋಗಬೇಡ. ನೀನಿಲ್ಲದ ನನ್ನ ಬದುಕು ಶೂನ್ಯ.
0: ಶಿಶು, ಉದ್ವೇಗಕ್ಕೊಳಗಾಗಬೇಡಿ. ನಾನು ಎಲ್ಲಿಯೂ ಶಾಶ್ವತವಾಗಿ ಹೋಗುವುದಿಲ್ಲ. ಬಲ್ಲವರಿಂದ, ಋಷಿ ಮುನಿ ಸಾಧಕರಿಂದ ವೇದ ವೇದಾಂಗಗಳನ್ನು ಕಲಿಯಲೆಂದು ಸ್ವಲ್ಪ ಕಾಲ ಹೋಗುತ್ತೇನೆ. ಇಲ್ಲಿಯೇ ಹತ್ತಿರವೇ ಇರುತ್ತೇನೆ. ನೀವು ಕರೆದಾಗ ಬರುತ್ತೇನೆ.
1: ಮಗು,
0: ದೇವದತ್ತ, ಉದಯನ, ಮಹಾನಾಮ, ಆನಂದ ಇವರೆಲ್ಲರೂ ರಾಜಕಾರಣದಲ್ಲಿ ಆಸಕ್ತರಾಗಿದ್ದಾರೆ. ದೇವದತ್ತನಂತೂ ರಾಜ್ಯದ ಮೂಲೆ ಮೂಲೆಯಲ್ಲೂ ಏನಾಗುತ್ತಿದೆ ಎಂಬುದನ್ನು ಗಮನಿಸುತ್ತಲೇ ಇರುತ್ತಾನೆ. ಯಾರು ಕಂದಾಯ ನೀಡಿದರೂ ಯಾರಿಲ್ಲ ಇವೆಲ್ಲವೂ ಅವನಿಗೆ ತಿಳಿದಿರುತ್ತದೆ. ಹೀಗೆ ಮುಂದುವರೆದರೆ ಒಂದು ದಿನ ಅವನು ಸಿಂಹಾಸನ ಬಯಸಲೂಬಹುದು. ಆಗ ನಿನ್ನ ಗತಿಯೇನು? ನಿನ್ನ ಮಗನ ಗತಿಯೇನು? ಮಹಾರಾಜ ಚಕ್ರವರ್ತಿ ಎನ್ನಿಸಿಕೊಳ್ಳಬೇಕಾದ ನೀನು ಅವನ ಸೇವಕನಾಗಿ ಅವನು ಹೇಳಿದಂತೆ ಕೇಳಿಕೊಂಡು ಇರಬೇಕಾದ ದುರ್ಗತಿಗೆ ಬಾಧ್ಯನಾಗುವುದಿಲ್ಲವೇ? ನಿನಗಂತೂ ವೈರಾಗ್ಯ. ಆದರೆ ನಿನ್ನ ಮಗ ನಾಳೆ ನಿನ್ನನ್ನು ಪ್ರಶ್ನಿಸುವುದಿಲ್ಲವೇ? ಆಗ ಏನೆಂದು ಉತ್ತರಿಸುತ್ತಿ? ಇನ್ನು ನೀನು ಯಶೋಧರೆಯ ಅನುಮತಿ ಪಡೆಯದೆ ಸನ್ಯಾಸ ಸ್ವೀಕರಿಸುವಂತಿಲ್ಲ. ಅವಿವಾಹಿತನಾಗಿದ್ದರೆ ಅದು ನಿನ್ನ ಒಬ್ಬನ ಇಚ್ಛೆಯಾಗಿರುತ್ತಿತ್ತು. ಆದರೆ ಈಗ ಯಶೋಧರೆಯ ಆಶಯ ಇಚ್ಛೆಗಳಿಗೂ ಮಾನ್ಯತೆ ನೀಡಬೇಕು. ನೀನು ವಚನಬದ್ಧನಾಗಿರುವೆ.
1: ಅಪ್ಪ, ನಾನು ಯಶೋಧರೆಯೊಂದಿಗೆ ಸಮಾಲೋಚಿಸಿದ್ದೇನೆ. ಅವಳ ಪರೋಕ್ಷ ಒಪ್ಪಿಗೆ ಇದೆ. ನನಗೆ ಜ್ಞಾನೋದಯವಾದ ಅನಂತರ ಅವಳಿಗೂ ಭಿಕ್ಷಿಣಿಯ ದೀಕ್ಷೆ ನೀಡುತ್ತೇನೆ ಎಂದು ವಚನ ನೀಡಬೇಕು. ಸ್ತ್ರೀಯರಾಗಲಿ ಪುರುಷರಾಗಲಿ ದೀಕ್ಷೆಯ ಆಸಕ್ತಿ ಇರುವ ಯಾರೂ ಈ ದೀಕ್ಷೆಯಿಂದ ವಂಚಿತರಾಗಬಾರದು. ಅವರೆಲ್ಲರಿಗೆ ಮುಕ್ತಿ ಮಾರ್ಗ ತೆರೆದಿರಬೇಕು ಎಂದು ನನ್ನಿಂದ ಮಾತು ತೆಗೆದುಕೊಂಡಿದ್ದಾಳೆ. ಇದು ಪರೋಕ್ಷ ಒಪ್ಪಿಗೆ ತಾನೇ?
0: ಅಪ್ಪ, ಒಂದು ಬಾರಿ ಈ ಹಾದಿಯಲ್ಲಿ ಹೆಜ್ಜೆ ಇಟ್ಟವರು ಯಾರೂ ಸಂಸಾರಕ್ಕೆ ಮರಳುವುದಿಲ್ಲ. ಒಂದು ದಿನ ನೀನೂ ಕೂಡ ಈ ಸಂಘಕ್ಕೆ ಸೇರುತ್ತೀ ಎಂದು ನನಗೆ ಖಾತ್ರಿ ಇದೆ ಎಂದ ದೃಢವಾದ ಸ್ವರದಲ್ಲಿ. ಇಲ್ಲಿಗೆ ನನಗೂ ಇವನು ಸಿಂಹಾಸನ ತ್ಯಜಿಸುವ, ಸನ್ಯಾಸ ಸ್ವೀಕರಿಸುವ ಬಗ್ಗೆ, ನನ್ನಿಂದ ದೂರ ಹೋಗುವ ಬಗ್ಗೆ ಖಚಿತವಾಯಿತು. ಅಸಿತ ಮಹರ್ಷಿಯ ಭವಿಷ್ಯವಾಣಿ ಸತ್ಯವಾಯಿತು.
2: ತಂದೆಯ ಆಸೆಯಂತೆ ಸಿದ್ಧಾರ್ಥ ರಾಜ್ಯವನ್ನಾಳೋದಿಲ್ಲ. ಅದ್ರ ಬದಲಾಗಿ ಅವರ ಒಂದು ಯೋಚನೆ ಚಿಂತನೆನೇ ಬೇರೆ ಇರುತ್ತೆ. ಜೀವನಕ್ಕೆ ಯಾವುದು ಮುಖ್ಯ ಯಾವುದು ಮುಖ್ಯವಲ್ಲ ಅನ್ನೋದನ್ನ ತಿಳ್ಕೊಳ್ಬೇಕು ಅನ್ನೋ ಒಂದು ಕುತೂಹಲ ಅವರಿಗಿರುತ್ತೆ. ಅಂತಹ ಸಮಯದಲ್ಲಿ ತಂದೆಗೂ ಕೂಡ ಸಾಕಷ್ಟು ದುಃಖವಾಗುತ್ತೆ. ಮುಂದೆ ಏನಾಗತ್ತೆ? ಸಿದ್ಧಾರ್ಥ ಯಾವ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ? ಸತ್ಯವನ್ನು ತಿಳಿದುಕೊಳ್ಳೋದಕ್ಕೆ ರಾಜ್ಯ ಬಿಟ್ಟು ಹೋಗ್ತಾರ ಅನ್ನೋದನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಧ್ಯಾ ಪೈರವರ ಬುದ್ಧ ಚರಿತ ಕಥಾ ಸಂಕಲನದಿಂದ ಆಯ್ದಂತಹ ಕಥೆಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ಕೆ ರಾಮಚಂದ್ರ ಸರ್ ಅವರು ಮುಕ್ತಿ ಮಾರ್ಗದ ಸಂಕಲ್ಪದ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು. ಇಲ್ಲಿ ಸಿದ್ಧಾರ್ಥನಿಗೆ ರಾಜ್ಯ ನೋಡ್ಕೊಳ್ಬೇಕು, ಶ್ರೀಮಂತಿಕೆಯ ಜೀವನವನ್ನು ನಡೆಸಬೇಕು ಅನ್ನೋ ಒಂದು ಆಸೆ ಇರೋದಿಲ್ಲ. ಅವನ ಮನಸ್ಸಿನಲ್ಲಿರುವಂತಹ ವಿಷಯಗಳನ್ನೆಲ್ಲ ತನ್ನ ತಂದೆಯವರ ಹತ್ತಿರ ಹೇಳ್ತಾರೆ. ಆಗ ತಂದೆಯವರಿಗೆ ಸಾಕಷ್ಟು ಬೇಸರ ಕೂಡ ಆಗತ್ತೆ. ಮುಂದೆ ಯಾವ ರೀತಿಯ ಬದಲಾವಣೆಗಳು ಆಗತ್ತೆ ಅನ್ನೋದನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ.
0: ಮುಪ್ಪು, ರೋಗ, ಮೃತ್ಯು ದರ್ಶನ. ಶಾಕ್ಯ ಚಕ್ರವರ್ತಿ ಶುದ್ಧೋಧನ ಗೌತಮ ಮತ್ತು ಮಹಾರಾಣಿ ಮಹಾದೇವಿಯವರ ಪುತ್ರನಾಗಿ ಬೆಳೆದ ಸಿದ್ಧಾರ್ಥ ಗೌತಮ ನಾನು. ನನ್ನ ಜನ್ಮದ ಬಗ್ಗೆ ಹರಡಿರುವ ದಂತಕಥೆಗಳನ್ನು ನೀವು ಈಗಾಗಲೇ ತಿಳಿದುಕೊಂಡಿರುವಿರಿ. ಕಥೆಗಳು ಏನೇ ಇರಲಿ, ಮನುಷ್ಯ ಜನ್ಮ ಅವರವರ ಕರ್ಮಗಳಂತೆ ಉಂಟಾಗುತ್ತದೆ. ಕರ್ಮಗಳಲ್ಲಿ ಮೂರು ಬಗೆ: ಕ್ರಿಯಮಾಣ ಕರ್ಮ, ಸಂಚಿತ ಕರ್ಮ ಮತ್ತು ಪ್ರಾರಬ್ಧ ಕರ್ಮ. ಕ್ರಿಯಮಾಣ ಕರ್ಮ ಎಂದರೆ ಆಗ ಅಥವಾ ಅಂದು ನಡೆದ ಘಟನೆಗೆ ಸಂಬಂಧಿಸಿದ್ದು. ಕ್ರಿಯೆಗೆ ಪ್ರತಿಕ್ರಿಯೆ ನಡೆದು ಫಲ ಸಿಕ್ಕಿ ಆ ಕ್ರಿಯೆಯು ಪೂರ್ಣವಾಗುತ್ತದೆ. ಉದಾಹರಣೆಗೆ, ನೀವು ಒಬ್ಬನಿಗೆ ಕಪಾಳಕ್ಕೆ ಹೊಡೆಯುತ್ತೀರಿ,
1: ಅವನು ಅದೇ ಗತಿಯಿಂದ ನಿಮ್ಮ ಕಪಾಳಕ್ಕೆ ಬಾರಿಸುತ್ತಾನೆ. ಅಲ್ಲಿಗೆ ನಿಮ್ಮ ಅವನ ಕರ್ಮಗಳೆರಡೂ ಪರಿಣಾಮರಹಿತವಾದವು. ಒಬ್ಬ ಆಗ ಮರಳಿ ಹೊಡೆಯದೆ ಆ ಕೆಲಸವನ್ನು ಮುಂದೆ ಎಂದಾದರೊಂದು ದಿನಕ್ಕೆ ಕಾದಿರಿಸಿದ ಎಂದಾದರೆ ಹೊಡೆದವನ ಹೊಡೆಯದವನ ಕರ್ಮಗಳೆರಡೂ ಸಂಚಿತವಾದವು. ಹೀಗೆ ಕರ್ಮಗಳ ಫಲಿತಗಳು ಇದೇ ಜನ್ಮದಲ್ಲಿ ಮುಗಿದು ಹೋದರೆ ಸೈ, ಇಲ್ಲದಿದ್ದರೆ ಜನ್ಮ ಜನ್ಮಾಂತರಗಳವರೆಗೂ ಹಿಂಬಾಲಿಸಿ ಬರುತ್ತಾ ಅವು ಸಂಚಿತವಾಗುತ್ತವೆ. ಜನ್ಮಾಂತರಗಳಿಗೆ ಇದೇ ಕಾರಣ. ಇದನ್ನು ತಿಳಿದವನು ಕರ್ಮಫಲ ಶೇಷ ಉಳಿಯದಂತೆ ಕಾಯ ವಾಚ ಮನಸ ಎಚ್ಚರ ವಹಿಸುತ್ತಾನೆ. ಇದನ್ನು ಕಾರ್ಯರೂಪಕ್ಕೆ ತರಬೇಕಾದರೆ ಕರುಣೆ ದಯೆ ಅನುಕಂಪಗಳ ಅಗತ್ಯ ಇದೆ. ಸಮಸ್ತ ಜೀವಿಗಳಲ್ಲೂ ತನ್ನನ್ನೇ ಕಾಣುವವ ಸದಾ ಎಚ್ಚರದಿಂದಿರುತ್ತಾನೆ, ತನ್ಮೂಲಕ ಮುಕ್ತನಾಗುತ್ತಾನೆ. ಹೀಗೆ ನಾವು ಹುಟ್ಟಿನ ಮೇಲೆ ನಿಯಂತ್ರಣ ಸಾಧಿಸಬಹುದು. ಇದು ನನ್ನ ಜೀವನದ ಗುರಿ. ಹುಟ್ಟು ಸಾವುಗಳ ಪರಿಭ್ರಮಣದಿಂದ ನಾವು ಮಾತ್ರ ಮುಕ್ತವಾಗುವುದು ನನ್ನ ಉದ್ದೇಶವಲ್ಲ. ಇದನ್ನು ಬಯಸುವ ಸಮಸ್ತ ಜೀವಿಗಳಿಗೂ ಇದರ ಜ್ಞಾನ ಲಭಿಸಬೇಕು ಎಂಬುವುದೇ ನನ್ನ ಇಚ್ಛೆ. ಯಾವ ಕಾರಣದಿಂದಲೋ ನಾನು ರಾಜಮನೆತನದಲ್ಲಿ ಹುಟ್ಟಿದೆ. ರಾಜಕುಮಾರನಾಗಿ ಜಗತ್ತಿನ ಸಮಸ್ತ ಸುಖಭೋಗಗಳು ನನ್ನ ಪದತಲದಲ್ಲಿ ಇದ್ದವು. ನಾನು ಹುಟ್ಟಿದ ಮಾರನೆಯ ದಿನ ನನ್ನ ಜಾತಕ ಬರೆಯಲು ಓದಲು ಬಂದ ಮಹಾನ್ ಜ್ಯೋತಿಷಿಗಳು ನನ್ನ ಬದುಕಿನ ಹಾದಿಗೆ ಎರಡು ಕವಲುಗಳಿವೆ ಎಂದರಂತೆ. ಎರಡೂ ಮುಂದೆ ಬರುವ ಸಹಸ್ರಾರು ವರ್ಷಗಳವರೆಗೆ ಜಗತ್ತು ನೆನಪಿಡುವಂತಹ ಮಾದರಿ ಜೀವನಗಳಾಗಿರುತ್ತವೆ. ಈ ಎರಡರಲ್ಲಿ ಒಂದು ಹಾದಿ ನಾಲ್ಕು ದಿಕ್ಕುಗಳಿಗೂ ಸಾಮ್ರಾಜ್ಯ ವಿಸ್ತರಿಸಿ ಮಹಾನ್ ಚಕ್ರವರ್ತಿ ಎನಿಸಿಕೊಳ್ಳುವುದು, ಎರಡನೆಯದು ಭವಚಕ್ರ ಭ್ರಮಣದಿಂದ ಕರ್ಮ ಬಂಧನದಿಂದ ಮುಕ್ತಿ ಹೊಂದುವ ಮಾರ್ಗವನ್ನು ಕಂಡುಹಿಡಿದು ಜಗತ್ತಿಗೆ ಮಾರ್ಗದರ್ಶಕನಾಗುವುದು. ಆದರೆ ಮಹರ್ಷಿ ಅಸಿತ ಕಾಲದೇವಲರು ಮಾತ್ರ ಕಡಾಖಂಡಿತವಾಗಿ ಎರಡು ಕವಲುಗಳು ಎನ್ನಲೇ ಇಲ್ಲ. ಈ ಮಗು ಮುಂದೆ ಜಗತ್ತಿಗೆ ಗುರುವಾಗುವುದನ್ನು ನೋಡಲು ಕೇಳಲು ನಾನು ಇಲ್ಲವಲ್ಲ ಎಂದು ನನಗೆ ದುಃಖವಾಗುತ್ತದೆ ಎಂದು ಬಿಟ್ಟರಂತೆ. ಭಯಭೀತರಾದ ತಂದೆ ನನ್ನನ್ನು ಅಂಗೈಯಲ್ಲಿ ಮುಚ್ಚಿಟ್ಟು ಬೆಳೆಸಿದರು. 17ನೆಯ ವಯಸ್ಸಿನಲ್ಲಿಯೇ ಮದುವೆ ಮಾಡಿಸಿದರು. ಪರಮ ಸುಂದರಿಯಾದವಳು ನನ್ನ ಪತ್ನಿಯಾಗಿ ಪ್ರೇಮಿಕೆಯಾಗಿ ಬಂದಳು. ಇವಳ ಬಾಹ್ಯ ಸೌಂದರ್ಯಕ್ಕಿಂತ ಅಂತರಂಗದ ಸೌಂದರ್ಯವೇ ಅಧಿಕವಾಗಿತ್ತು. ಅಂದು ನಮ್ಮ ವಿವಾಹವಾದ ಮೊದಲ ರಾತ್ರಿ ಅವನತ್ತ ಮುಖಿಯಾಗಿ ಕೋಣೆಯೊಳಗೆ ಬಂದವಳನ್ನು ನಾನು ಪ್ರಶ್ನಿಸಿದೆ. ನೀನು ನನ್ನನ್ನು ಒಪ್ಪಿಕೊಳ್ಳಲು ಕಾರಣವೇನು? ನಿಮ್ಮ ವಿಭಿನ್ನ ಚಿಂತನೆಯೇ ಕಾರಣ. ನೀವು ರಾಜಕುಮಾರನಾಗಿಯೂ ಸುಖ ಆಮೋದಗಳಲ್ಲಿ ಆಸಕ್ತಿ ಇರಿಸಿಕೊಳ್ಳದೆ ದುಃಖದ ಮೂಲವನ್ನು ಹುಡುಕಬಯಸುತ್ತಿರುವುದು ನನ್ನನ್ನು ಆಕರ್ಷಿಸಿತು. ನಾನು ದೀನದಲಿತರಿಗಾಗಿ ಕೆಲಸ ಮಾಡುತ್ತೇನೆ. ಅವರ ನೆರಳುವಿಕೆ ಯಾವಾಗಲೂ ನನ್ನನ್ನು ಚಿಂತೆಗೆ ಅಚ್ಚುತ್ತದೆ. ಕೆಲವರಿಗೆ ದುಃಖ, ಕೆಲವರಿಗೆ ಸುಖ, ಯಾಕೆ ಹೀಗೆ ಎಂದು ಚಿಂತಿಸುತ್ತೇನೆ. ನೀವು ಹೀಗೆ ಯೋಚಿಸುತ್ತೀರಿ ಎಂದು ತಿಳಿದ ದಿನದಿಂದ ನಿಮ್ಮನ್ನೇ ಪತಿಯಾಗಿ ಹೊಂದಬೇಕು ಎಂದು ಬಯಸುತ್ತಿದ್ದೆ ಎಂದಳು. ಕೆಲವು ದಿನಗಳ ಅನಂತರ ನಾನು ಅವಳನ್ನು ಕೇಳಿದೆ, ಪ್ರಿಯೆ, ಒಂದು ವೇಳೆ ನಾನು ನನ್ನ ಜೀವನದ ಸತ್ಯದ ಅನ್ವೇಷಣೆಗಾಗಿ ಈ ಅರಮನೆಯನ್ನು ತ್ಯಾಗ ಮಾಡಬೇಕು ಎಂದಾದರೆ ಅದಕ್ಕೆ ನಿನ್ನ ಅನುಮತಿ ಇರಬಹುದೇ? ಆರ್ಯ, ಲಕ್ಷಾಂತರ ಮಂದಿಯ ಬಂಧನ ಇದರಿಂದ ಹರಿಯುತ್ತದೆ ಎಂದಾದರೆ ನನ್ನ ದುಃಖ ಯಾವ ಲಕ್ಕದ್ದು? ನಾನದನ್ನು ಸಹಿಸಿಕೊಳ್ಳುತ್ತೇನೆ. ನನ್ನ ಮನಸ್ಸು ಇಬ್ಬಂದಿಯಾಯಿತು. ಆದರೂ ನನ್ನ ನಿಯತಿ ನನ್ನ ದಾರಿ ಸುಗಮಗೊಳಿಸಲು ಸರ್ವ ತಯಾರಿ ನಡೆಸಿದೆ ಎಂದು ಖಚಿತವಾಯಿತು. ಒಂದಿಗೆ ಇಂತಹ ಅಪರೂಪದ ಸಾಂಗತ್ಯದಿಂದ ವಂಚಿತನಾಗಬೇಕಲ್ಲ ಎಂದು ಕೊಂಚ ಖೇದವೂ ಆಯಿತು. ಒಂದು ದಿನ ನಾನು ಯಶೋಧರೆಯೊಂದಿಗೆ ವಾಯುವಿಹಾರಕ್ಕೆ ಹೊರಟಿದ್ದೆ. ಚೆನ್ನ ನಮ್ಮ ರಥವನ್ನು ನಡೆಸುತ್ತಿದ್ದ. ಸುತ್ತಮುತ್ತಲೆಲ್ಲ ವಸಂತ ತನ್ನ ಅಸೀಮ ಸೌಂದರ್ಯವನ್ನು ಹೆಮ್ಮೆಯಿಂದ ಪ್ರದರ್ಶಿಸುತ್ತಿದ್ದ. ನಾನಾ ರೀತಿಯ ಹಣ್ಣಿನ ಹೂವಿನ ಮರಗಳು ಚಿಗುರಿ ಹೂ ತುಂಬಿಕೊಂಡು ತೊನೆಯುತ್ತಿದ್ದವು. ನವಿಲುಗಳು ರೆಕ್ಕೆ ಬಿಚ್ಚಿಕೊಂಡು ನರ್ತಿಸುತ್ತಾ ಸಂಗಾತಿಗಾಗಿ ಕಾತರಿಸುತ್ತಿದ್ದವು. ಹೀಗಿರುವಾಗ ಒಂದು ಮರದ ಬುಡದಲ್ಲಿ ಬಟ್ಟೆಯ ಗಂಟೊಂದು ಬಿದ್ದಿರುವಂತೆ ಕಂಡಿತು. ಚೆನ್ನ ಕೂಡಲೇ ರಥ ನಿಲ್ಲಿಸಿ ಕೆಳಗಿಳಿದ. ಅವನ ಹಿಂದೆಯೇ ಯಶೋಧರಿಯೂ ಹೋದಳು. ಇನ್ನು ನಾನೊಬ್ಬನೇ ರಥದಲ್ಲಿ ಕುಳಿತಿರಲು ಆಗುತ್ತದೆಯೇ? ನಾನು ಅವರನ್ನು ಹಿಂಬಾಲಿಸಿದೆ. ನಾವು ಕಂಡದ್ದು ಬಟ್ಟೆಯ ಗಂಟಾಗಿರಲಿಲ್ಲ, ಗಂಟಿನಂತೆ ಕಾಣುತ್ತಿದ್ದ ಒಂದು ದೇಹ ಇತ್ತು. ದೇಹ ಎನ್ನುವುದಕ್ಕಿಂತ ಅದೊಂದು ಋಣಗಳ ಮೂಟೆಯಂತಿತ್ತು. ಆ ವ್ಯಕ್ತಿಯ ಕೈಕಾಲುಗಳ ಮೇಲಿನ ಋಣಗಳಿಂದ ಕೀವು ರಕ್ತ ನೀರು ಒಸರುತ್ತಿದ್ದ. ಅವನ ಅರ್ಧ ತೆರೆದ ಕಣ್ಣುಗಳಿಂದ ನೀರು ಸುರಿಯುತ್ತಿತ್ತು. ಅವನು ನರಳುತ್ತಿದ್ದ. ನಮ್ಮನ್ನು ನೋಡಿದ ಕೂಡಲೇ ನೀರು ನೀರು ಎಂದ. ಕೂಡಲೇ ಚೆನ್ನ ನೀರಿನ ಚೀಲ ತಂದ. ನಾನು ಅವನ ಬಲಗೈ ಹಿಡಿದು ಮೈ ತೀರಾ ಬಿಸಿಯಾಗಿದೆ, ಏನಾಗಿದೆ ಇವನಿಗೆ? ಶೀತವಾದರೆ ಹೀಗಾಗುವುದಿಲ್ಲ. ಇವನನ್ನು ಅರಮನೆಗೆ ಕರೆದುಕೊಂಡು ಹೋಗುವ, ರಾಜವೈದ್ಯರಿಂದ ಶುಶ್ರೂಷೆ ಮಾಡಿಸುವ ಎಂದೆ. ಯಶೋಧರೆ, ಆರ್ಯ, ನಿಮ್ಮ ಕೈ ಹಿಂದೆ ತೆಗೆದುಕೊಳ್ಳಿ, ಅದು ಅಲ್ಲಿ ಹರಿಯುವ ತೊರೆಯಲ್ಲಿ ತೊಳೆದುಕೊಂಡು ಬನ್ನಿ ಎಂದಳು. ಅವಳ ಮುಖ ಗಂಭೀರವಾಗಿತ್ತು. ಆಗ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಅವಳಾಗಲಿ ಚೆನ್ನನಾಗಲಿ ಆ ಮನುಷ್ಯನನ್ನು ಸ್ಪರ್ಶಿಸಿರಲಿಲ್ಲ. ಯಶೋಧರೆ ಹೇಳಿದಂತೆ ನಾನು ಕೈತೊಳೆದುಕೊಂಡು ಬಂದೆ. ಅಷ್ಟರಲ್ಲಿ ಆ ಮನುಷ್ಯನ ಪ್ರಾಣ ಹೋಗಿತ್ತು ಹಾಗೆಂದು ಚೆನ್ನ ಹೇಳಿದ. ಸಾವು ಅನ್ನುವ ಶಬ್ದವನ್ನು ನಾನು ಅನೇಕ ಬಾರಿ ಕೇಳಿದ್ದೆ, ಆದರೆ ಕಣ್ಣಾರೆ ನೋಡಿದ್ದು ಇದೇ ಮೊದಲು. ಮೊದಲು ಎಂದು ಹೇಳಲಾರೆ, ಏಕೆಂದರೆ ನನ್ನ ಪ್ರಜ್ಞೆಯ ಆಳದಲ್ಲಿ ಮೃತದೇಹಗಳ ಮೆರವಣಿಗೆ ನೋಡಿದ್ದಿತ್ತು, ಆದರೆ ಸ್ಪಷ್ಟವಾಗಿರಲಿಲ್ಲ. ನಾನು ಯಶೋಧರೆಯತ್ತ ತಿರುಗಿ ನೋಡಿದೆ. ಅವಳು ದಯಾಪೂರಿತ ಭಾವದಿಂದ ನನ್ನತ್ತಲೇ ನೋಡುತ್ತಿದ್ದಳು. ನನ್ನ ಕೈ ಹಿಡಿದು, ಹೇಳಿ ಆರ್ಯ, ನಾವು ಹಳ್ಳಿಯಲ್ಲಿ ಈ ಸುದ್ದಿ ತಿಳಿಸಬೇಕು. ಮಿಕ್ಕವರು ಎಚ್ಚರದಿಂದ ಇರಲು ಮತ್ತು ಮುಂಜಾಗರೂಕತಾ ಕ್ರಮ ತೆಗೆದುಕೊಳ್ಳಲು ಹೇಳಬೇಕು ಎಂದಳು. ನಾನು ತಲೆ ಅಲ್ಲಾಡಿಸಿ ಅವಳ ಹಿಂದೆ ಹೋಗಿ ರಥವೇರಿದೆ.
2: ಇಲ್ಲಿ ಸಿದ್ಧಾರ್ಥನ ಮನಸ್ಸಿನಲ್ಲಿ ಸಾವಿರಾರು ಪ್ರಶ್ನೆಗಳು ಬರುತ್ತೆ, ಜೊತೆಗೆ ಅಂತರಂಗದ ತೊಳಲಾಟ. ಆ ಪ್ರಶ್ನೆಗಳಿಗೆ ಉತ್ತರವನ್ನು ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋ ಒಂದು ನಿರ್ಧಾರ ಕೂಡ ಮಾಡ್ತಾರೆ. ಆ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತಾ, ಮುಂದೆ ಯಾವ ರೀತಿಯ ನಿರ್ಧಾರವನ್ನು ಮಾಡ್ತಾರೆ, ಯಾವ ರೀತಿ ಬದಲಾಗ್ತಾರೆ, ಏನಾಗತ್ತೆ ಅನ್ನೋದನ್ನು ಕೆ ರಾಮಚಂದ್ರ ಸರ್ ಅವರಿಂದ ಕೇಳೋಣ. ಆ ಎಲ್ಲ ವಿಷಯಗಳನ್ನು ತಿಳಿಯೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸಾಹಿತ್ಯ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಸಾಹಿತ್ಯ ಲೋಕ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಸಂಧ್ಯಾ ಪೈರವರ ಬುದ್ಧಚರಿತ ಕಥಾ ಸಂಕಲನದಿಂದ ಆಯ್ದಂತಹ ಕಥೆಗಳನ್ನು ತಿಳಿಸ್ಲಿಕ್ಕೆ ನಮ್ಮೊಟ್ಟಿಗೆ ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಬೆಂಗಳೂರಿನ ಕೆ ರಾಮಚಂದ್ರ ಸರ್ ಅವರಿದ್ದಾರೆ. ಕೆ ರಾಮಚಂದ್ರ ಸರ್ ಅವರು ಮುಪ್ಪು, ರೋಗ, ಮೃತ್ಯು ದರ್ಶನದ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿದರು. ಸಿದ್ಧಾರ್ಥ ಶ್ರೀಮಂತಿಕೆಯ ಜೀವನದಲ್ಲಿ ಬೆಳೆದಿರ್ತಾರೆ. ಈ ಸಾವು, ನೋವು, ನರಳಾಟ, ಈ ರೋಗ, ಮುಪ್ಪು ಇದೆಲ್ಲದ್ರ ಬಗ್ಗೆ ಅವರಿಗೆ ಅರಿವೇ ಇರೋದಿಲ್ಲ. ಅಂತಹ ಸಮಯದಲ್ಲಿ ಕಣ್ಣಾರೆ ಕಂಡಾಗ ಒಂದಿಷ್ಟು ಬದಲಾವಣೆಗಳು ಕೂಡ, ಚಿಂತನೆಗಳು ಕೂಡ ಅವರಲ್ಲಿ ಕಾಣುತ್ತೆ. ಅಂತರಂಗದಲ್ಲೇ ತೊಳಲಾಟ, ತಮ್ಮ ಮನಸ್ಸಿನಲ್ಲಿ ಉಂಟಾದ ಸಾಕಷ್ಟು ಪ್ರಶ್ನೆಗಳಿಗೆ ಅವರಿಗೆ ಉತ್ತರನೇ ಸಿಗೋದಿಲ್ಲ. ಆ ದುಃಖಕ್ಕೆ ಮೂಲ ಕಾರಣ ಏನು ಅಂತ ಉತ್ತರವನ್ನು ಕಂಡುಕೊಳ್ತಾರ, ಯಾವ ರೀತಿ ಜ್ಞಾನೋದಯವನ್ನು ಪಡ್ಕೊಳ್ತಾರೆ, ಏನಾಗತ್ತೆ ಅನ್ನೋದನ್ನ ಕೆ ರಾಮಚಂದ್ರ ಸರ್ ಅವರಿಂದ ತಿಳಿಯೋಣ.
1: ಸನ್ಯಾಸದ ನಿರ್ಧಾರ. ನಾನು ಮೊದಲ ಬಾರಿಗೆ ರೋಗ ಮತ್ತು ಮೃತ್ಯುವನ್ನು ಕಂಡಿದ್ದೆ. ಅಂದಿನಿಂದ ಮುಂದೆ ಕೆಲವು ಕಾಲದವರೆಗೆ ಕಾಲನು ಜಗತ್ತಿನ ಜೀವಿಗಳನ್ನು ಯಾವುದೇ ಭೇದಗಳಿಲ್ಲದೆ ತನ್ನ ಉದರದಲ್ಲಿ ಸೇರಿಸಿಕೊಳ್ಳುವುದನ್ನು ಅನುಭವಿಸಿದೆ. ಸೃಷ್ಟಿ, ಸ್ಥಿತಿ, ನಾಶಗಳು ಪ್ರಕೃತಿಯ ಸಹಜ ಸ್ವಭಾವ ಎಂದು ನನಗೆ ತಿಳಿಯಿತು. ಆದರೆ ಈ ಸೃಷ್ಟಿ, ಸ್ಥಿತಿ, ನಾಶಗಳು ಜೀವದ ಒಂದು ಅತ್ಯಗತ್ಯವಾದ ಭಾಗ ಎಂದು ತಿಳಿಯದೆ ಜೀವಗಳು ದುಃಖ ಸಂಕಷ್ಟಗಳನ್ನು ಅನುಭವಿಸುತ್ತವೆ. ಇಷ್ಟು ತಿಳಿದರಾಯಿತು, ಜೀವ ಇದರಿಂದ ಮುಕ್ತವಾಗುವ ಬಗೆ ಹೇಗೆಂಬ ಬಗ್ಗೆ ಚಿಂತಿಸುತ್ತದೆ. ನಾನು ಈ ಮೂಲ ಕಾರಣವನ್ನು ನಿಖರವಾಗಿ ತಿಳಿದು ಅದನ್ನು ಜೀವ ಸಂಕುಲಕ್ಕೆ ತಿಳಿಸಬೇಕು ಎಂದು ನಿರ್ಧರಿಸಿದೆ. ಹುಟ್ಟಿನೊಂದಿಗೆ ಸಣ್ಣದಾಗಿ ನನ್ನೊಳಗೆ ಮೂಡಿ ಬೆಳೆಯುತ್ತಿದ್ದ ಈ ಚಿಂತನೆ ಮಹಾವೃಕ್ಷವಾಗಿ ನನ್ನನ್ನು ಆವರಿಸಿತು. ಇದನ್ನು ಯಶೋಧರೆಯೊಂದಿಗೆ ಹಂಚಿಕೊಳ್ಳಬೇಕು ಎಂದು ನಾನವಳ ಶಯಾಗೃಹಕ್ಕೆ ಹೋದೆ. ಅಂದು ತುಂಬು ಬೆಳದಿಂಗಳ ರಾತ್ರಿ. ಯಶೋಧರೆ ಚಂದ್ರಮನನ್ನು ನೋಡುತ್ತಾ ಬಿಸಿಲು ಮಚ್ಚಿನ ಮೇಲೆ ಕುಳಿತಿದ್ದಳು. ಅವಳ ಮುಖದಲ್ಲಿ ಒಂದು ರೀತಿಯ ಅಪೂರ್ವ ಶಾಂತಿಯಿತ್ತು. ನನ್ನನ್ನು ನೋಡಿದ ಕೂಡಲೇ ತನ್ನ ಪಕ್ಕದಲ್ಲಿದ್ದ ಖಾಲಿ ಜಾಗ ತೋರಿಸಿದಳು. ನಾನು ಕುಳಿತುಕೊಳ್ಳುತ್ತಿದ್ದಂತೆಯೇ ನನ್ನ ಕೈ ಹಿಡಿದುಕೊಂಡು ತಲೆ ಅಲ್ಲಾಡಿಸುತ್ತಾ, ಈಗ ಬೇಡ ಎಂದಳು. ನನಗೆ ಆಶ್ಚರ್ಯವಾಯಿತು. ನನ್ನ ಮನಸ್ಸನ್ನು ಇವಳು ತೆರೆದ ಪುಸ್ತಕದಂತೆ ಓದುತ್ತಿದ್ದಾಳೆ ಎಂದು ನನಗೆ ಗೊತ್ತಿತ್ತು. ಸುಮ್ಮನಾದೆ. ಸ್ವಲ್ಪ ಸಮಯದ ಅನಂತರ ಚಂದ್ರ ನೆತ್ತಿಗೇರಿದ. ಭೂಮಿ ಹಾಲಿನಲ್ಲಿ ಮಿಂದಂತೆ ಕಾಣುತ್ತಿತ್ತು. ಅವಳು ನನ್ನನ್ನೇ ನೇರವಾಗಿ ನೋಡುತ್ತಾ, ಆರ್ಯ, ನಿಮಗೆ ಗಂಡು ಮಗು ಬೇಕೋ ಹೆಣ್ಣು ಮಗುವೋ ಎಂದು ಪ್ರಶ್ನಿಸಿದಳು. ನನ್ನ ತಲೆಯಲ್ಲಿ ಮಿಂಚು ಹೊಳೆದಂತಾಯಿತು. ಅಂದರೆ ನೀನು ಎಂದೆ. ಅವಳು ನನ್ನ ಬಲಗೈಯನ್ನು ತನ್ನ ಉದರದ ಮೇಲಿಟ್ಟುಕೊಂಡು, ನನ್ನ ಪ್ರಶ್ನೆಗೆ ಉತ್ತರ ಬರಲಿಲ್ಲ ಎಂದಳು ನಗುತ್ತಾ. ನನಗೆ ಏನು ಉತ್ತರ ನೀಡಬೇಕೋ ತಿಳಿಯಲಿಲ್ಲ. ಏನು ಹೇಳಲಿ, ನೀನು ಯಾವುದನ್ನು ನೀಡಬಯಸುತ್ತೀಯೋ ಅದು ನನಗೆ ಸ್ವೀಕಾರ ಎಂದೆ. ಸ್ವಲ್ಪ ಹೊತ್ತಿನ ಅನಂತರ, ಆರ್ಯ, ನಿದ್ರೆ ಬರುತ್ತಿದೆ, ಒಳಗೆ ಹೋಗೋಣ ಎಂದಳು. ಎದ್ದು ನಿಂತವಳನ್ನು ಎದೆಗಪ್ಪಿಕೊಂಡೆ. ಅವಳು, ಈಗಾಗಲೇ ನನ್ನನ್ನು ಬಿಟ್ಟು ಹೋಗುವ ಯೋಚನೆ ಮಾಡಬೇಡಿ, ಒಂದು ದಿನ ಬರುತ್ತದೆ, ಆಗ ಕಾಲ ಪಕ್ವವಾಗಿರುತ್ತದೆ ಎಂದಳು. ಅವಳು ಹಾಗೆ ಹೇಳುವಾಗ ನನ್ನಲ್ಲಿನ ಚೈತನ್ಯ ನಗುತ್ತಿತ್ತು. ನೋಡಿದೆಯಾ ಸಂತಾನದ ಮೋಹ, ಇನ್ನೂ ಮುಖ ತೋರಿಸಿಲ್ಲ, ಆದರೂ ನನ್ನ ಮಗು ಎನಿಸುತ್ತಿದೆ. ಇನ್ನೂ ಅದರ ಮುಖದರ್ಶನ ಆಯಿತು ಅಂದರೆ ನೀನು ನಿನ್ನ ಕನಸುಗಳನ್ನು ಮರೆತು ಬಿಡುವುದೇ ಸೈ ಎನ್ನುತ್ತಿತ್ತು. ನವ ಮಾಸಗಳು ತುಂಬಿ ಪ್ರಸವದ ದಿನ ಸಮೀಪಿಸುತ್ತಿದ್ದಂತೆ ನನ್ನಲ್ಲಿ ಹೊಸದೊಂದು ಭಯ ಹುಟ್ಟಿತು. ಹುಟ್ಟಿತೋ, ಈಗಾಗಲೇ ಇದ್ದುದು ಪ್ರತ್ಯಕ್ಷವಾಯಿತು. ನನ್ನ ತಂದೆ ನನ್ನ ಹುಟ್ಟಿನಿಂದ ಮತ್ತು ಹುಟ್ಟಿನೊಂದಿಗೆ ಅವನ ಪ್ರಾಣಪ್ರಿಯೆಯನ್ನು ಕಳೆದುಕೊಂಡ. ನನ್ನ ಮಗನ ಜನ್ಮದೊಂದಿಗೆ ಮುಂದೆ ಯೋಚಿಸಲಾರದೆ ಹೋದೆ. ಭಗವಂತ, ನನ್ನ ಯಶೋಧರಿಗೆ ಸುಖ ಪ್ರಸವವಾಗಲಿ, ನನ್ನ ಮಗನಿಗೆ ಏನಾದರೂ ಸರಿಯೇ ಎಂದು ಆರೈಸಿದೆ. ಅವಳು ಪ್ರಸವ ವೇದನೆಯಿಂದ ಚಿತ್ಕರಿಸುತ್ತಿದ್ದಂತೆ ನನಗೂ ಹೇಳಲಾಗದ ವೇದನೆಯಾಗುತ್ತಿತ್ತು. ಅವಳು ನನ್ನಿಂದ ಎರಡು ಗೋಡೆಗಳ ಅಂತರದಲ್ಲಿ ಇದ್ದಳು. ಆದರೂ ನನಗವಳ ಆಕ್ರಂದನ ಕೇಳಿಸುತ್ತಿತ್ತು. ಕಡೆಗೊಮ್ಮೆ ತಡೆಯಲಾಗದೆ ಅವಳ ಕೋಣೆಗೆ ಹೊರಟೆ. ಎರಡು ಹೆಜ್ಜೆ ಇಡುತ್ತಿದ್ದಂತೆ ಚಿತ್ಕಾರ ನಿಂತಿತು. ಒಂದು ಕ್ಷಣ ಭಯದಿಂದ ಎದೆಬಿಡಿತ ಸ್ತಬ್ಧವಾದಂತಾಯಿತು. ಮರುಕ್ಷಣ ಅಮ್ಮ ಗೌತಮಿ ಹೊರಬಂದಳು. ಅಭಿನಂದನೆಗಳು, ಗಂಡು ಮಗು ಎಂದಳು. ನಾನು ಹೊಳಹೋಗಲು ಪ್ರಯತ್ನಿಸುತ್ತಿದ್ದರೆ, ಆಹಾ, ಅರ್ಧ ಗಂಟೆ ಕಳಿಯಲಿ, ಅಲ್ಲಿಯವರಿಗೆ ತಾಳ್ಮೆ ಇರಲಿ, ನಿನ್ನ ಮಗನೇನೂ ಓಡಿ ಹೋಗಲಾರ ಅಂದಳು ಕುಚೋದ್ಯದ ಸ್ವರದಲ್ಲಿ. ನನಗೆ ನಾಚಿಕೆ ಆಯಿತು. ಆದರೂ ಹಠ ಬಿಡದೆ, ಅಮ್ಮ, ನಾನವನ ಹೆಸರು ನಿರ್ಧರಿಸಿದ್ದೇನೆ, ರಾಹುಲ ಎಂದೆ. ಅವಳು ನನ್ನ ಕೈ ಬಿಡಿಸಿಕೊಂಡು, ಯಶೋಧರಿಯ ಅಭಿಪ್ರಾಯವನ್ನು ಕೇಳಬೇಕು, ಮಗು ನಿಮ್ಮಿಬ್ಬರಿಗೂ ಸೇರಿದ್ದು ಎಂದಳು. ಮಗು ನನ್ನದಲ್ಲಮ್ಮ, ಅವಳಿಗೇ ಸೇರಿದ್ದು, ಅವಳೇ ನಿರ್ಧರಿಸಲಿ ಎಂದೆ. ಆ ಕ್ಷಣ ಆ ಶಬ್ದಗಳು ವಿಧಿಯ ಆಶಯದಂತೆ ನನ್ನ ಬಾಯಿಂದ ಹೊರಬಂದವು ಎಂದು ಕಾಣುತ್ತದೆ. ಇದರೊಂದಿಗೆ ಗೌತಮಿಯ ಮುಂದಿನ ಮಾತುಗಳು ನನ್ನನ್ನು ಬಡಿದೆಬ್ಬಿಸಿದವು. ಸಿದ್ಧಾರ್ಥ, ನೋಡಿದೆಯಾ ಮೋಹದಾಟ, ಮಗುವಿನ ಮುಖ ನೋಡಲಿಲ್ಲ, ಮೊದಲೇ ಹೆಸರು ನಿರ್ಧರಿಸಿದೆ, ಇನ್ನು ಅವನ ಭವಿಷ್ಯ ನಿರ್ಧರಿಸುತ್ತಿ. ನಿನ್ನ ತಂದೆ ನಿನಗಾಗಿ ನಿನ್ನ ಸುಖಕ್ಕಾಗಿ ಯೋಜನೆಗಳನ್ನು ಹಾಕಿಕೊಂಡಿದ್ದು ತಪ್ಪೇ? ಮೋಹಪಾಶ ಎಂಬುದೊಂದು ಇಲ್ಲದೇ ಇರುತ್ತಿದ್ದರೆ ಪ್ರಪಂಚದಲ್ಲಿ ಸಂಬಂಧಗಳೇ ಇರುತ್ತಿರಲಿಲ್ಲ ಅಲ್ಲವೇ ಎಂದಳು. ಆ ಕ್ಷಣದಲ್ಲಿ ನನ್ನ ನಿರ್ಧಾರ ಗಟ್ಟಿಯಾಯಿತು. ನೇರವಾಗಿ ತಂದೆಯ ಕೋಣೆಗೆ ಹೋಗಿ, ಅಪ್ಪ, ನಾನು ಸನ್ಯಾಸ ಸ್ವೀಕರಿಸುತ್ತಿದ್ದೇನೆ, ಇದಕ್ಕೆ ನಿಮ್ಮ ಅನುಮತಿ ಬೇಕು. ಒಬ್ಬ ರಾಜಕುಮಾರನಾಗಿ ಇದು ಕೊನೆಯ ಬಾರಿ ನಾನು ನಿಮ್ಮನ್ನು ಕಾಣುತ್ತಿರುವುದು. ಈಗ ನಿನ್ನ ಸಿಂಹಾಸನಕ್ಕೆ ರಾಜ್ಯಕ್ಕೆ ಉತ್ತರಾಧಿಕಾರಿ ಇದ್ದಾನೆ, ಅವನ ಹೆಸರು ರಾಹುಲ ಗೌತಮ ಎಂದೆ. ನನ್ನ ತಂದೆ, ಹಿಂದೆಯೂ ನಮ್ಮ ಕುಟುಂಬದಲ್ಲಿ ಸನ್ಯಾಸ ತೆಗೆದುಕೊಂಡವರಿದ್ದಾರೆ, ಆದರೆ ಅವರು ಇಷ್ಟು ಸಣ್ಣ ಪ್ರಾಯದಲ್ಲಿ ತೆಗೆದುಕೊಂಡದ್ದಲ್ಲ, 80s or 90s ವೈರಾಗ್ಯ ಬಂದದ್ದು ಅವರಿಗೆ. ಯೋಚಿಸು ಎಂದರು. ಮನಸ್ಸಿನಲ್ಲಿಯೇ ನಕ್ಕು ನನ್ನ ಅರಮನೆಗೆ ಮರಳಿದೆ. ಯಶೋಧರೆ ಮಗುವಿಗೆ ಹಾಲುಡಿಸುತ್ತಿದ್ದಳು. ನನ್ನ ಮುಖ ನೋಡಿ ಹತ್ತಿರ ಕರೆದು ರಾಹುಲನನ್ನು ನನ್ನ ಕೈಯಲ್ಲಿಟ್ಟಳು. ರೇಷ್ಮೆಯ ವಸ್ತ್ರಗಳಲ್ಲಿ ಪುಟ್ಟ ಕಂದ ಗೊಂಬೆಯಂತೆ ಕಾಣುತ್ತಿದ್ದ. ಅವನ ತೊಟಿಯ ಮೇಲೊಂದು ಹಾಲಿನ ಬಿಂದುವಿನ್ನೂ ಇತ್ತು. ಮನುಷ್ಯ ದೇಹ ಎಷ್ಟು ಕೋಮಲ ಎನಿಸಿತು ನನಗೆ. ಅವನನ್ನು ದೀರ್ಘವಾಗಿ ನೋಡಿ ಒಮ್ಮೆ ಎದೆಗಪ್ಪಿಕೊಂಡು ಅವನ ತಾಯಿಗೆ ಮರಳಿಸಿದೆ. ಗೋಪ ಮಗುವನ್ನು ತೊಡೆಯ ಮೇಲಿರಿಸಿಕೊಂಡಳು. ಯಶೋಧರೆಯನ್ನು ನಾನು ಮುದ್ದಿನಿಂದ ಗೋಪ ಎಂದು ಕರೆಯುತ್ತಿದ್ದೆ. ಅನಂತರ, ತಂದೆಯವರನ್ನು ಕಂಡು ಬಂದಿರಾ ಎಂದಳು. ನಾನು ಹೌದು ಎಂಬಂತೆ ತಲೆ ಅಲ್ಲಾಡಿಸಿದೆ. ಒಂದು ಹನಿ ಕಣ್ಣೀರು ಅವಳ ಕಣ್ಣಂಚಿನಿಂದ ಕೆಳಗರಿದು ಗಲ್ಲ ತೋಯಿಸಿ ಎದೆಯ ಮೇಲೆ ಬಿದ್ದು ಮಾಯವಾಯಿತು. ತಲೆ ತಗ್ಗಿಸಿ, ಸಮಯ ಬಂದಿದೆ ಎಂದಳು. ನಾನು ಅವಳಿಗೆ ಬೆನ್ನು ಹಾಕಿ ಅಲ್ಲಿಂದ ಹೊರಟವನೇ ಗೌತಮಿಯನ್ನು ಕಂಡು, ಅಮ್ಮ, ನನಗೆ ತಾಯಿ ಇಲ್ಲ ಎಂದು ನನಗೆಂದೂ ಎನಿಸಲೇ ಇಲ್ಲ. ತಾಯಿ ಎಂದರೆ ನಿನ್ನ ರೂಪವೇ ಕಣ್ಮುಂದೆ ಬರುತ್ತದೆ. ನಿನಗೆ ಯಾವ ರೀತಿಯಲ್ಲಿ ಕೃತಜ್ಞತೆ ಹೇಳಿದರೂ ಅದು ಪೊಳ್ಳು ಎನಿಸುತ್ತದೆ. ಇಷ್ಟು ವರ್ಷಗಳಲ್ಲಿ, ಈ ಸುದೀರ್ಘ 29 years ನನ್ನಿಂದ ಏನಾದರೂ ನೋವಾಗಿದ್ದರೆ ಕ್ಷಮಿಸು ಎಂದು ಬೇಡುತ್ತೇನೆ ಎಂದೆ. ಒಂದು ನಿಮಿಷ ಗೌತಮಿ ಮೌನವಾಗಿದ್ದಳು. ಅನಂತರ, ಮಗು, ಮುಂದೆ ಒಂದು ದಿನ ನೀನು ಸತ್ಯದ ಬಿಡುಗಡೆಯ ಮಾರ್ಗವನ್ನು ಕಂಡುಕೊಳ್ಳುತ್ತೀಯ, ಆಗ ನನಗೂ ಆ ಮಾರ್ಗ ಬೋಧಿಸುವೆಯಾ, ನಿನ್ನೊಂದಿಗೆ ನನ್ನನ್ನೂ ಕರೆದೊಯ್ಯುವೆಯಾ ಎಂದಳು. ನಾನು ಅವಳನ್ನು ಎದೆಗಪ್ಪಿಕೊಂಡೆ. ಬಂಧನಗಳಲ್ಲಿ ತಾಯಿಯ ಮಮತೆಯ ಬಂಧನ ದೊಡ್ಡದು.
2: ಸಿದ್ಧಾರ್ಥನು ಎಲ್ಲಾ ಬಂಧನಗಳಿಂದ ದೂರವಾಗಿ ಮುಕ್ತನಾಗಿ ಸತ್ಯವನ್ನ ಕಂಡುಕೊಳ್ಳಿಕ್ಕೆ ರಾಜ್ಯವನ್ನ ಬಿಟ್ಟು ಹೊರ ಹೋಗ್ತಾರೆ. ಜ್ಞಾನೋದಯ ಆಗತ್ತೆ, ಸತ್ಯದ ಮಾರ್ಗವನ್ನ ತಿಳ್ಕೊಳ್ತಾರೆ, ಸರಳವಾದಂತಹ ಸಂದೇಶಗಳನ್ನು ಕೂಡ ಕೊಡ್ತಾರೆ. ಕೆಟ್ಟದನ್ನು ಮಾಡಬಾರ್ದು, ಮನಸ್ಸನ್ನು ಶುದ್ಧವಾಗಿಟ್ಕೊಳ್ಬೇಕು, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ದುಃಖ ನಿವಾರಣೆಯ ಮಾರ್ಗವನ್ನು ಯಾವ ರೀತಿ ಕಂಡುಕೊಳ್ಬೇಕು, ಸರಿಯಾದ ತಿಳುವಳಿಕೆ ಯಾವುದು, ಸಂಕಲ್ಪ ಯಾವುದು, ನಮ್ಮ ಮಾತು ಹೇಗಿರಬೇಕು, ನಡತೆ ಹೇಗಿರಬೇಕು, ಜೀವನೋಪಾಯಕ್ಕೆ ದಾರಿಯನ್ನು ಹೇಗೆ ಕಂಡುಕೊಳ್ಬೇಕು, ನಮ್ಮ ಪ್ರಯತ್ನ ಹೇಗಿರಬೇಕು, ಏಕಾಗ್ರತೆ ಯಾವ ರೀತಿ ಇರಬೇಕು ಅನ್ನೋದನ್ನು ಬೋಧಿಸ್ತಾರೆ. ಮುಂದೆ ವಿಶ್ವಕ್ಕೆ ಜ್ಞಾನ, ಮಾನವೀಯತೆ ಹಾಗೂ ಶಾಂತಿಯ ಸಂದೇಶವನ್ನು ನೀಡಿ ಏಷ್ಯಾದ ಬೆಳಕು ಅಂತಲೇ ಪ್ರಸಿದ್ಧರಾಗ್ತಾರೆ. ಅಂತಹ ಬುದ್ಧರ ಜೀವನದ ಬಗ್ಗೆ ಡಾಕ್ಟರ್ ಸಂಧ್ಯಾ ಪೈರವರ ಬುದ್ಧ ಚರಿತ ಕಥಾ ಸಂಕಲನದಿಂದ ಆಯ್ದಂತಹ ಕೆಲವು ಕಥೆಗಳನ್ನು ತುಂಬ ಚೆನ್ನಾಗಿ ಪ್ರಸ್ತುತಪಡಿಸಿದ್ರು ಸಾಹಿತ್ಯ ಪರಿಚಾರಕರು, ರಂಗಭೂಮಿ ಕಲಾವಿದರು ಮತ್ತು ನಿರೂಪಕರು ಆದ ಕೆ ರಾಮಚಂದ್ರ ಸರ್ ಅವರು. ಕೆ ರಾಮಚಂದ್ರ ಸರ್ ಅವರಿಗೆ ಪ್ರೀತಿಯಿಂದ ಧನ್ಯವಾದಗಳನ್ನ ತಿಳಿಸ್ತಾ, ನಿನ್ನೆ ಮತ್ತು ಈ ದಿನ ತಿಳಿಸ್ಕೊಟ್ಟಂತಹ ಈ ಮಾಹಿತಿ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಿಮ್ಮೊಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಬೆಳಗ್ಗೆ ಸಮಯ 10 ಗಂಟೆ ಆಗಿದೆ, ನಾನು ಕೂಡ ಟಿಫಿನ್ನ ಮುಗಿಸ್ಕೊಂಡು ಬಂದಿದ್ದೀನಿ. ನೀವು ಕೂಡ ಟಿಫಿನ್ನ ಮಾಡ್ತಾ ಇದ್ರೆ, ವೀಕೆಂಡ್ ಆಗಿರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ತಿಂಡಿನ ಮಾಡೋಣ ಅಂತ ಅನ್ಕೊಳ್ತಾ ಇದ್ರೆ, ಇನ್ನೇನು ಮಕ್ಕಳಿಗೂ ಕೂಡ ಸ್ಕೂಲ್ ಸ್ಟಾರ್ಟ್ ಆಗುವಂತಹ ಸಮಯ, ಫುಲ್ಲು ಪ್ರಿಪರೇಷನ್ನಲ್ಲೇ ಇರ್ತೀರಾ ಅಂತ ಅನ್ಕೊಳ್ತೀನಿ. ಏನಿವೆ ಇವತ್ತಿನ ಕಾರ್ಯಕ್ರಮವನ್ನು ನೀವು ಕೂಡ ಕೇಳಿಸ್ಕೊಳ್ತಾ ನಮ್ಮ ಜೊತೆನಲ್ಲಿ ಮಾತಾಡ್ತಾ ಫುಲ್ ಕ್ರೇಜಿಯಾಗಿ ಇವತ್ತಿನ ಶೋನ ಎಂಜಾಯ್ ಮಾಡ್ಬೋದು. ಏನಪ್ಪ ಕ್ರೇಜಿಯಾಗಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ಕ್ರೇಜಿ ಸಾಂಗ್ಸ್ನ ಹಾಡ್ಬೋದು, ಕ್ರೇಜಿಯಾಗಿ ಮಾತಾಡ್ಬೋದು, ಕ್ರೇಜಿಯಾಗಿ ಏನೇನೆಲ್ಲ ಇವತ್ತು ಪ್ಲ್ಯಾನ್ನ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಹೇಳ್ಬೋದು. ಹಾಗೆ ಇವತ್ತು ಸ್ಪೆಷಲ್ಲಾಗಿ ಹಾಡುಗಳನ್ನ ಹಾಡಬೇಕು, ಯಾವ ಥರದ ಹಾಡುಗಳಂತ ಹೇಳ್ತೀನಿ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ವಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶೋ ಮುಗ್ಗ 90.1 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡಿ ಮಾತಾಡಬಹುದು. ನಮ್ಮ ಸಂಖ್ಯೆ 9682796609 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆನಲ್ಲಿ ಮಾತಾಡ್ತಾ ನೀವು ಕೂಡ ಕ್ರೇಜಿಯಾಗಿ ಹಾಡುಗಳನ್ನ ಹಾಡ್ಬೋದು. ಸೊ ಏನಪ್ಪ ಕ್ರೇಜಿ ಕ್ರೇಜಿ ಅಂತ ಹೇಳ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ರೆ, ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬ ಇದೆ. ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಹಾಗೆ ಇನ್ನೊಂದು ಏನಪ್ಪ ವಿಷಯ ಅಂತಂದರೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಕ್ರೇಜಿ ಆಗಿರುವಂತಹ ಸಾಂಗ್ಗಳು ಸಿಕ್ಕಾಪಟ್ಟೆ ಇದಾವೆ. ನೀವು ಕೂಡ ಅಂತಹ ಹಾಡನ್ನೇ ಹಾಡ್ತಾ ಎಂಜಾಯ್ ಮಾಡಿ. ಸೊ ಆದಷ್ಟು ಪ್ಯಾಥೋ ಸಾಂಗ್ಗಳನ್ನೆಲ್ಲ ಕಡಿಮೆ ಮಾಡಿ ಕ್ರೇಜಿಯಾಗಿ ಹಾಡನ್ನು ಹಾಡ್ತಾ ಇವತ್ತಿನ ಶೋನ ಕೂಡ ಎಂಜಾಯ್ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686869 ಈ ಸಂಖ್ಯೆ ಕರೆ ಮಾಡಿ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದ ಮೂಲಕ ಯಾರೆಲ್ಲ ಬರ್ಡೇನ ಆಚರಿಸ್ಕೊಳ್ತಾ ಇದ್ದಾರೆ, ಆನಿವರ್ಸರಿನ ಆಚರಿಸ್ಕೊಳ್ತಾ ಇರ್ತಾರೆ, ಸೊ ಅವರಿಗೆಲ್ಲರಿಗೂ ಕೂಡ ನಮ್ಮ ಕಡೆಯಿಂದ ವಿಶಸ್ನ ತಿಳಿಸ್ತೀವಿ. ಆ್ಯಂಡ್ ನೀವು ಕೂಡ ಯಾರಿಗಾದ್ರೂ ವಿಶಸ್ನ ತಿಳಿಸ್ಬೇಕು ಅಂತಂದರೆ ಖಂಡಿತವಾಗಲೂ ಕರೆ ಮಾಡಿ ವಿಶಸ್ನ ಕೂಡ ತಿಳಿಸಿ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಫಸ್ಟ್ ಒಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದ್ದಾರೆ ಕೇಳೋಣ. ಹಲೋ,
1: ಹಲೋ, ನಮಸ್ತೆ ಸರ್. ಶುಭೋದಯ.
0: ನಮಸ್ತೆ ಶುಭೋದಯ. ಯಾರಿದು?
1: ಉಮಾ.
0: ಓಕೆ ಓಕೆ. ಉಮಾ ಅವರು, ಟಿಫನ್ ಆಯ್ತು ನಮ್ದು, ನಿಮ್ದಾಯ್ತಾ?
1: ಇಲ್ಲ ಸರ್, ಇನ್ನು ಆಗ್ಬೇಕು. ಪೂರಿ ಸೀಕ್ರೆಣ್ಣೆ ಚಟ್ನಿ.
0: ಓ ಸೂಪರ್ ಅಲ್ಲ ಹಾಗರ,
1: ಸೀಕ್ರೆಣ್ಣೆ ಸೀಸನ್ ಅಲ್ಲ.
0: ಹೌದಾ? ಓಕೆ. ಸೊ ಉಮಾ ಅವರೇ,
1: ನಿಮ್ದು ಸರ್ ಏನಾಗಿತ್ತು?
0: ನಮ್ದು ಇವತ್ತು ಪಲಾವ್ ಮೇಡಮ್.
1: ಸರಿ ಸರ್, ಓಕೆ.
0: ಓಕೆ, ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬ ಇದೆ, ಅವರ ಅದರ ಪ್ರಯುಕ್ತ
1: ಹುಟ್ಟುಹಬ್ಬದ ಶುಭಾಶಯಗಳು ನಮ್ಮ ಕಡೆಯಿಂದ. ರಾಮಾಚಾರ್ಯದೊಂದು ಹಾಡು ತಗೊಂಡಿದ್ದೀನಿ ಸರ್.
0: ಓಕೆ.

0: ಹಾಡುವುದು ಮರೆಸಲಿಲ್ಲ ಬೇಡಲು ಕೊನೆಗೆ ಕೇಳು ಕೇಳುಗದ ಗುಡಿಯ ತಾಳಕ್ಕೆ ನಾನು ಹಾಡು ಇಲ್ಲ ಸರ್ ಬರ್ತಾ ಇಲ್ಲ.
1: ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು
0: ಸರ್, ಥ್ಯಾಂಕ್ ಯು.
1: ಓಕೆ, ಉಮಾ ಅವರು ಕರೆ ಮಾಡಿದ್ರು ಶಿವಮೊಗ್ಗದಿಂದ, ಅವರು ಕೂಡ ಕರೆ ಮಾಡಿ ರಾಮಚಾರಿ ಸಿನಿಮಾದ ಹಾಡನ್ನ ಹಾಡ್ತಾ ಇದ್ರು. ಅಂಡ್ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಬಹುದು, ಕ್ರೇಜಿ ಆಗಿರುವಂತಹ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಅವರು ಕಾಲರ್ ಹಿಡಿದಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ನಮಸ್ತೆ ಸರ್.
1: ನಮಸ್ತೆ ಸೌಮ್ಯ ಅವರು, ಹೇಗಿದ್ದೀರಾ?
2: ಆರಾಮಿದ್ದೀರಿ ಸರ್? ತಾವು ಕೂಡ ಆರಾಮಿದ್ದೀರಿ?
1: ನಾವು ಆರಾಮಾಗಿದ್ದೀವಿ. ಏನ್ ಟಿಫನ್ ಮಾಡಿದ್ರಿ?
2: ಟಿಫನ್ ರೀ, ಇವತ್ತು ರೊಟ್ಟಿ ಮೊಸರು ದಮ್ಮು ಮೆಣಸಿನಕಾಯಿ.
1: ಓ ಸೂಪರ್ ಅಲ್ಲ ಹಾಗಾರ.
2: ಡಬ್ಬು ಮೆಣಸಿನಕಾಯಿ ಅಂತೀವ್ರಿ ನಾವು,
1: ಅದನ್ನ
2: ಊಟ ಆಯ್ತರಿ ಈಗ.
1: ಹಂಗೆ ಇವತ್ತು ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡ್ಬೇಕು.
2: ಹಾ ಹೇಳ್ತೀನಿ ಸರ್.
1: ಓಕೆ.
2: ಯಾರೇ ನೀನು ರೋಜಾ ಹೂವೆ, ಯಾರೇ ನೀನು ಮಲ್ಲಿಗೆ ಹೂವೆ, ಹೇಳೆ ಓ ಚೆಲುವೆ ಚೆಲುವಿನ ಹೂವೆ, ಸೌಂದರ್ಯ ಕಣ್ಣಲ್ಲಿ ತುಂಬಿಕೊಂಡೆ, ಸಂತೋಷ ಮುಂದಲ್ಲಿ ತುಂಬಿಕೊಂಡೆ. ಹೇ ಹೇ ಹೇ ಬರಂಗಿಲ್ಲ ಸರ್ ಮುಂದಕ್ಕ. ಯಾರೇ ನೀನು ರೋಜಾ ಹೂವೆ ಇಷ್ಟೇ ಬರೋದು.
1: ಚೆನ್ನಾಗಿ ಹಾಡಿದ್ರಿ.
2: ಓಕೆ ಸರ್, ನಮಸ್ಕಾರ.
1: ಓಕೆ, ಥ್ಯಾಂಕ್ ಯು. ಸೌಮ್ಯ ಅವ್ರು ಕರೆ ಮಾಡಿದ್ರು ವಿಜಯಪುರದಿಂದ, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡ್ತಾ ಇದ್ರು, ಯಾರ ನೀನು ರೋಜಾ ಹೂವೆ ಅಂತ ಹೇಳಿ. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತು ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಸಿನಿಮಾದ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಕರೆ ಮಾಡಬೇಕಾದಂತಹ ಸಂಖ್ಯೆ 9686096279 ಈ ಸಂಖ್ಯೆ ಕರೆ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ, ನಮಸ್ತೆ. ವೇದಾ ಶೆಟ್ಟಿ ಅವರು? ಹಾ, ಹೇಗಿದ್ದೀರಾ? ನಾವು ಆರಾಮಾಗಿದ್ದೀವಿ ಮೇಡಮ್. ಹೇಗೆ ನಿಮ್ ಕಡೆ ಎಲ್ಲ ಮಳೆ ಆಯ್ತಾ?
3: ಮಳೆ ಬಂದಿತ್ತು ಸ್ವಲ್ಪ,
1: ಒಳ್ಳೆ ಒಳ್ಳೆ
3: ಎರಡ್ ಮಳೆ ಬಂದಿತ್ತು. ಒಳ್ಳೆ ಮಳೆ ಅಲ್ವಾ?
1: ಹೌದು. ಮತ್ತೆ ಸೊ ಹಾಗೆ ವೇದಾ ಶೆಟ್ಟಿ ಅವರೇ,
3: ಬಂದ ಮಳೆ ಎಲ್ಲ ನೀರ್ ನಿಂತಿತ್ತು ಅಂದ್ರೆ ಅಷ್ಟು ಮಳೆ ಬಂದಿರ್ಬೇಕಲ್ವಾ?
1: ಹೌದೌದು, ಜೋರಾಗಿದೆ ಮಳೆ. ಅಂಡ್ ಹಾಗೆ ಇವತ್ತು
3: ಮೋಡ ಮೋಡ ಮನೆ ಹನಿಯೇ ಬರ್ತಿದೆ ಅಷ್ಟೇ, ಮಳೆ ಅಲ್ಲ.
1: ಓಕೆ. ಹೌದು. ಸೊ ಹಂಗೆ ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟುಹಬ್ಬ ಇದೆ. ಹಾಡಿ ಮೇಡಮ್.
3: ಮನೆ ದೇವರಿಂದ.
1: ಓಕೆ.
3: ಚಿನ್ನವ ನನ್ನ ಮನೆಯ ದೇವರು, ಗುಲಗುಂಜಿ ದೋಷವು ದೋಷವು ಇರದ ಸಗುಣ ತೀಲರು, ಉರಿಯುವ ಸೂರ್ಯನು ಅವನ್ಯಾಕೆ, ಕರದುವ ಚಂದ್ರನು ಅವನ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವತೆ, ಗುಲಗುಂಜಿ ದೋಷವು ದೋಷವು ಇರದ ಬಾಳ ಸ್ನೇಹಿತೆ, ಬಾಡೋ ಮಲ್ಲಿಗೆ ಹೂವ್ಯಾಕೆ, ಶಿಲೆಯ ಬಾಲಿಕೆ ಅವಳ್ಯಾಕೆ ಹೋಲಿಕೆ. ಅಪರಂಜಿ ಚಿನ್ನವು ಚಿನ್ನವು ನನ್ನ ಮನೆಯ ದೇವರು, ಗುಲಗುಂಜಿ ದೋಷವು ದೋಷವು ಇರದ ಸುಗುಣ ತೇಲರು. ಧನ್ಯವಾದಗಳು.
1: ಓಕೆ, ನಿಮ್ದೇ ರಾಗದಲ್ಲಿ ಹಾಡ್ಬಿಟ್ರಿ ಚೆನ್ನಾಗೆ. ಇಲ್ಲ ಇಲ್ಲ, ಚೆನ್ನಾಗಿ ಹಾಡಿದ್ರಿ, ಚೆನ್ನಾಗಿ ಹಾಡಿದ್ರಿ, ನಿಮ್ಮದೇ ರಾಗದಲ್ಲಿ ಹಾಡಿದ್ರಿ. ಅಂಡ್ ಥ್ಯಾಂಕ್ ಯು, ಇದೇ ರೀತಿ ಕರೆ ಮಾಡ್ತೀರಿ. ಹಾಗೆ ಈಗ ಇನ್ನೊಬ್ರು ಕಾಲರ್ ಕೂಡ ಇದ್ರೆ, ಬನ್ನಿ ಅವ್ರ ಜೊತೆ ಕೂಡ ಮಾತಾಡೋಣ. ಹಲೋ ಹಲೋ
4: ಹಲೋ
1: ಹಲೋ, ನಮಸ್ತೆ.
4: ಹಲೋ, ನಮಸ್ತೆ.
1: ಶೋಭಾ ಅವರು? ಹಾ, ಹೌದು, ನಾವೇ ಶ್ರೀಧರ್. ಶ್ರೇಯ, ಹೇಗಿದ್ದೀರಾ?
4: ಆರಾಮಾಗಿದ್ದೀವಿ.
1: ಓಕೆ, ಏನ್ ಟಿಫನ್ ಮಾಡಿದ್ರಿ ಇವತ್ತು?
4: ಟಿಫನ್ ಚಪಾತಿ, ಸೀಕರ್ಣೆ.
1: ಮಾವಿನ ಹಣ್ಣಿನ ಸ್ಪೆಷಲ್.
4: ಮಾವಿನ ಹಣ್ಣಿನ ಸೀಕರ್ಣೆ.
1: ಓಕೆ,
4: ನಿಮ್ದು?
1: ನಮ್ದು ಇವತ್ತು ಪಲಾವ್ ಮೇಡಮ್.
4: ಪಲಾವ್.
1: ಓಕೆ. ಶೋಭಾ ಅವರು, ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ಬೇಕು.
4: ಎಸ್ ಎಸ್, ನಮಗೆ ರವಿಚಂದ್ರನ್ ಫೇವರೇಟ್. ಅವ್ರದ್ದು ಅದ್ದೂರಿ ಫಿಲಂ ಪ್ರೇಮಲೋಕದ್ದೇ ಹೇಳ್ತಾ ಇದ್ದೀನಿ.
1: ಓಕೆ.
4: ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅದ್ದೂರಿ ತಂದಿರೋದೇ ಅವರು. ತುಂಬಾ ಖುಷಿ ಆಗತ್ತೆ, ಒಳ್ಳೆ ನಟ.
1: ಹೌದು.

ಪಡೆಯೋಣ, ಬನ್ನಿ ಪ್ರೇಮದ ರಹಸ್ಯ ಕೇಳೋಣ. ಜೀವನವೆಂದರೆ ಪ್ರೀತಿ ಎಂದೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ.

ಶೋಭಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಬಹುದು, ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತ ಅಂದ್ರೆ ಈ ತರದ ಸಾಂಗ್ ಗಳು ನೆನಪಿಗೆ ಬರುತ್ತೆ. ಪ್ರೀತಿ ಅಂತ ಇದ್ರೆ ಆ ಸಾಂಗ್ ಗಳು ಸಖತ್ ಆಗಿರುತ್ತೆ. ಅಂಡ್ ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ.

0: ಅಂತೀಯಾ, ವಾವ್, ಎಂತ ಸೂಪರ್ ಆಗಿ ಒಂದು ಸಾಂಗು ಅಂಜದ ಗಂಟು ಸಿನಿಮಾದಿಂದ. ಆ್ಯಂಡ್ ಈ ಥರದ ಸಾಂಗ್ಗಳನ್ನ ನೀವು ಕೂಡ ಕೇಳಿ ಫುಲ್ ಕ್ರೇಜಿ ಆಗಿರ್ತೀರಾ. ಆ್ಯಂಡ್ ಈ ಥರದ ಸಾಂಗ್ಸ್ನ ನೀವು ಕೂಡ ಹಾಡ್ತಾ ಇವತ್ತಿನ ಶೋನಲ್ಲಿ ಎಂಜಾಯ್ ಮಾಡಬಹುದು. ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ಇವತ್ತಿನ ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನಿದ್ದೀನಿ ಆರ್ ಜೆ ಶ್ರೀಧರ್. ಸೊ ಟಿಫನ್ ಮಾಡ್ತಾ ಇದ್ರೆ ಟಿಫನ್ ಮಾಡ್ತಾನೆ ಈ ಥರದ ಕ್ರೇಜಿ ಸಾಂಗ್ಸ್ಗಳನ್ನ ಕೂಡ ಕೇಳಿಸ್ಕೊಳ್ತಾ ಎಂಜಾಯ್ ಮಾಡಿ. ಆ್ಯಂಡ್ ಹಾಗೆ ನೀವು ಕೂಡ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆ 9686 96 2 2 9 ಆ್ಯಂಡ್ ಹಾಗೆ ಒನ್ ಟೈಮಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತಂದ್ರೆ ಸಿಕ್ಕಾಪಟ್ಟೆ ಜನಕ್ಕೆ ಕ್ರೇಜು. ಆ್ಯಂಡ್ ಅವರ ಫ್ಯಾನ್ಸ್ ಅಂತ ಸಿಕ್ಕಾಪಟ್ಟೆ ಜನ ಇದ್ದಾರೆ. ನೀವು ಕೂಡ ಅವರ ಫ್ಯಾನ್ ಆಗಿದ್ರೆ ಅವರ ಸೂಪರ್ ಹಿಟ್ ಸಾಂಗ್ನ ಹಾಡ್ತಾ ಎಂಜಾಯ್ ಮಾಡಿ. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನವರು ಕಾಲರ್ ರೆಡಿ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ ಸರ್, ನಮಸ್ತೆ.
0: ನಮಸ್ತೆ,
1: ಹೇಗಿದ್ದೀರಾ ಸರ್?
0: ಮಂಜುನಾಥ್ ಅವರು, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ?
1: ನಾನು ಸೂಪರ್ ಆಗಿದ್ದೀನಿ ಸರ್.
0: ಓಕೆ, ಏನ್ ಟಿಫನ್ ಮಾಡಿದ್ರಿ
1: ಸರ್? ಪಲಾವ್ ಸರ್.
0: ಪಲಾವ್, ಸೂಪರ್ ಅಲ್ಲ? ಓಕೆ, ನಿಮ್ ಕಡೆ ಬಿಸಿಲು ಜೋರಾಗಿದ್ಯಾ?
1: ಹಲೋ ಸರ್,
0: ನಿಮ್ ಕಡೆ ಬಿಸಿಲು ಜೋರಿದ್ಯಾ?
1: ಹಾ, ಜೋರಿದೆ ಸರ್, ಸ್ವಲ್ಪ ಮಟ್ಟಿಗೆ. 2 ದಿನ ಆಯ್ತು ಸರ್, ಕಮ್ಮಿ ಇದೆ.
0: ಓಕೆ,
1: ಈಗ 2 ದಿನ ಕಮ್ಮಿ ಇದೆ ಸರ್. ಈಗ ಸ್ಕೂಲ್ ಟೈಮ್ ಚಲೋ ಆಯ್ತು, ಹೋಗಿದ್ದೆ ಸರ್ ಸ್ಕೂಲ್ಗೆ.
0: ಓ, ವಿಸಿಟ್ ಕೊಟ್ಟು ಬಂದ್ರಾಗ್ಲೆ?
1: ಹಾ, ವಿಸಿಟ್ ಇಲ್ಲ ಸರ್, ಸ್ಕೂಲ್ ಗ್ರೌಂಡ್ ಅಲ್ಲಿ ಇದೆ ಸರ್.
0: ಓ, ಗ್ರೌಂಡ್ ಅಲ್ಲೇ ಇದ್ರಿ ಇವಾಗ್ಲೂ?
1: ಹಾ ಸರ್, ಸೋಮವಾರದಿಂದ ಬರ್ತಾರಂತ ಸರ್.
0: ಓಕೆ, ಸೊ ಹಾಗೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟಹಬ್ಬದ ಪ್ರಯುಕ್ತ ಅವರ ಹಾಡುಗಳನ್ನ ಹಾಡಬೇಕು.
1: ಹಾ ಸರ್,
0: ನಿಮಗೆ ಇಷ್ಟನಾ ಕ್ರೇಜಿ ಸ್ಟಾರ್ ಅವರು?
1: ಹಾ ಸರ್, ತುಂಬಾ ಇಷ್ಟ ಸರ್ ಅವರಂದ್ರೆ ನನಗೆ.
0: ಓ, ಓಕೆ.
1: ಯಾವುದೇ ಫಿಲ್ಮ್ ಆಗಿರ್ಲಿ ಅದ ಸಾಹಿತ್ಯ ಮತ್ತು ಸಂಗೀತ ಇರ್ತದೆ ಸರ್ ಅದು.
0: ಹೌದು,
1: ಆ ತರ. ಮತ್ತು ಒಂದ್ ಹೆಣ್ಣಿನ ಸೌಂದರ್ಯವನ್ನ ಹ್ಯಾಗ ಹೋಗ್ಬೇಕು ಮತ್ತು ಹೆಣ್ಣನ್ ಹ್ಯಾಂಗ ನೋಡ್ಕೋಬೇಕು ಅನ್ನೋದು ಆ ಫಿಲ್ಮ್ ಅಲ್ಲಿ ಇದೆ ಮೇಡಮ್.
0: ನಿಜ ನಿಜ ನಿಜ.
1: ಪ್ರತಿಯೊಂದು ಸೌಂದರ್ಯದ ಬಗ್ಗೆ ಮತ್ತು ಹೆಣ್ಣಿಗೆ ಇರುವಂತ ಗಮನವೆಲ್ಲ ಅವ್ರ ಕಡೆಗೆ ಇರ್ತದೆ ಸರ್ ಅದು. ಒಂದ್ ಹೆಣ್ಣನ್ ಹ್ಯಾಂಗ ಹೋಗ್ಬೇಕು, ಒಂದ್ ಹೆಣ್ಣಿನ ಸೌಂದರ್ಯ ಹ್ಯಾಂಗ ಹೋಗ್ಬೇಕು ಅನ್ನೋದ್ ಬಗ್ಗೆ ಅವ್ರ ಫಿಲ್ಮ್ ಮಾಡ್ರು ಗೊತ್ತಾಗುತ್ತೆ.
0: ಬಹಳ ಜನಕ್ಕೆ ಹೇಳ್ಕೊಟ್ಟಿರೋರು. ಓಕೆ, ಸೊ ಅವರ ಯಾವ ಸಾಂಗ್ ನ ಹಾಡ್ತೀರಾ ಸರ್?
1: ಸರ್, ರವಿಮಾಮ ಪಿಕ್ಚರ್ ಹಾಡಿದ ಸರ್?
0: ಇಲ್ಲ ಇಲ್ಲ, ಹಾಡಿ ಹಾಡಿ.
1: ನನ್ನ ಆಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂತ ಬೊಂಬೆಯು ಗಿರಿಜಾರು ಗಂಗೆಯೇ, ಮಲೆನಾಡ ತುಂಗೆಯೇ, ಕಾವೇರಿ ತಂಗಿಯೇ, ವೈಯಾರಿ ಭದ್ರೆಯೇ, ಎಲ್ಲ ಸೇರಿ ಅವಳ ಪಾದ ತುಂಬಿರಿ. ನನ್ನ ಆಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ಜ್ಯೋತಿಯು ಅವಳೇ ನಮ್ಮ, ಬಂಗಾರದಂತ ಬೊಂಬೆಯು ಸೂಟು ಬೂಟು ವೀರನ ಜೋಡಿ ನೀಡುವೆ, ಅಂಬಾರಿ ಮೇಲೆ ಅವಳ ಮೆರವಣಿಗೆ ಮಾಡುವೆ, ತೆಂಗು ಬಾಳೆ ಚಪ್ಪರ ಊರ ಬೀದಿಗೆ ಕೌಸಾಳೆ ಡೊಳ್ಳು ಚಮರ ಓಲಗವ ತರಿಸುವೆ, ಅವಳ ಪಾದ ಭೂಮಿಗೆ ಸೋಕದಂತೆ ಕಾಯುವೆ, ನಡೆವ ದಾರಿಗೆಲ್ಲವೂ ಹೂವ ರಾಸಿ ಹಾಕುವೆ, ನಗೆ ಚೆಲ್ಲೋ ನನ್ನ ಬಂಗಾರಿಯೇ. ನನ್ನ ಆಸೆ ಮಲ್ಲಿಗೆ ಬರುತ್ತಾಳಮ್ಮ, ನಮ್ಮೂರ ದೇವಿಯು ಇವಳೇ ನಮ್ಮ, ತಾರೆಗಳ ತಂದು ನಾ ಕೂಡಿ ಹಾಕುವೆ, ಆ ಚಂದ್ರನನ್ನು ಇವಳ ಅಂಗೈಗೆ ನೀಡುವೆ, ಜೋಗುಳವ ಹಾಡುತ್ತಾ ತುತ್ತಾ ನೀಡುವೆ, ನಾ ಕೋಶಿನಂತೆ ಆಗ ಸಿಹಿ ಮುತ್ತಾ ಬೇಡುವೆ, ಕರುಳ ಗೆಳತಿಯಾದರೂ ಇವಳೆ ನನಗೆ ತಾಯಿಯು, ಮಮತೆ ಬಳ್ಳಿಯಾದರೂ ನನ್ನ ಉಸಿರ ದೇವಿಯು, ಬದುಕೆಲ್ಲಾ

0: ಓಕೆ ಮಂಜುಳಾದವರೇ, ಥ್ಯಾಂಕ್ ಯು, ತುಂಬ ಚೆನ್ನಾಗಿ ಹಾಡನ್ನ ಹಾಡಿದ್ರಿ. ಸೊ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಬಹುದು, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡ್ತಾ ಎಂಜಾಯ್ ಮಾಡಬಹುದು. ಹಾಗೆ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರೈತೆ. ನಾನು ಆರ್ ಜೆ ಶ್ರೀಧರ್, ಇದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶೋ ಮುಗ್ಗ 90.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ರೀ, ಮನೆ ಖರ್ಚಿಗೆ ಹಣ ಕೊಡಿ.
2: ಇದು ರೇಷನ್ಗೆ 15,000, ತರಕಾರಿಗೆ 2,000,
1: ಮತ್ತೆ ವಿದ್ಯುತ್ ಬಿಲ್ಲಿಗೆ
2: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
1: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ, 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
2: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಹಿಂದೆ ನೋಂದಾಯಿಸಿಕೊಳ್ಳಿ. PM ಸೂರ್ಯಘರ್.gov.in ನಲ್ಲಿ
3: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
0: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
4: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
4: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
4: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035587424 ಅಥವಾ 8884082.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
7: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
7: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
9: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
10: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
9: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
10: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
9: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
10: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

ಓಕೆ, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ ಕೂಡ ಎಂಜಾಯ್ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ರ. ನಾನು ಆರ್ಜೆ ಶ್ರೀಧರ್, ಇದು ವಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮಕ್ಕೆ ನೀವು ಸಹ ಕರೆ ಮಾಡಿ ಮಾತಾಡಬಹುದು, ಹಾಗೆ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನು ಕೂಡ ಹಾಡ್ತಾ ಎಂಜಾಯ್ ಮಾಡಬಹುದು. ಕರೆ ಮಾಡಬೇಕಾಗಿರುವಂತಹ ಸಂಖ್ಯೆ 9686062798096679 ಈ ಸಂಖ್ಯೆಗೆ ಕರೆ ಮಾಡಿ ನನ್ನ ಜೊತೆಯಲ್ಲಿ ಮಾತಾಡ್ತಾ ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಸಾಂಗ್ಸ್ನ ಹಾಡಬಹುದು. ಸೊ ಹಾಗಿದ್ರೆ ಕರೆ ಮಾಡಿ ಆ್ಯಂಡ್ ಹಾಡಿ ಅಂತ ಹೇಳ್ತಾ. ಸೊ ಅವರ ಒಂದೊಂದು ಹಾಡುಗಳು ಕೂಡ ಒಂದೊಂದು ಜಾನರಲ್ಲಿರುತ್ತೆ, ಆ್ಯಂಡ್ ಆ ಹಾಡುಗಳನ್ನು ಕೇಳ್ತಾ ಇದ್ರೆ ಒಂದು ಕ್ರೇಜಿ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗೆ

0: ಶ್ರೀನಾಥ್ ಅವರು ಕೆಲವೇ ಕೆಲವು ಮುಂದೆ ಇದ್ದಾರೆ, ಅನಂತನಾಗ್ ಅವರೆಲ್ಲ, ಹಾಗಾಗಿ ಅವ್ರಿಗೆ ಶುಭಾಶಯಗಳು ಸರ್. ನಾವು ಸಾಮಾನ್ಯವಾಗಿ ನೀವ್ ಹೇಳ್ದಂಗೆ ಟ್ಯಾಪೋ ಸಾಂಗು ಮತ್ತೆ ಪ್ರಣಯ ಭರಿತ ಹಾಡುಗಳನ್ನ ಆಡ್ತಿದ್ವಿ. ಇವತ್ತೊಂದು ಸ್ವಲ್ಪ ನಮಗೂ ಚಾಲೆಂಜ್ ಕೊಟ್ಟಿದ್ರಿ.
1: ಹೌದು, ಮತ್ತೆ
0: ಪ್ರಯತ್ನ ಮಾಡ್ತೀನಿ ಸರ್.
1: ಟ್ರೈ ಮಾಡಿ ಸರ್.
0: ಒಂದು ಕನಸುಗಾರ ಚಿತ್ರದ್ದು ಹಾಡ್ತೀನಿ ಸರ್. ಕಿಟ ಬಂತು ಚಿಟ್ಟೆ, ಕಿಟ ಬಂತು ಚಿಟ್ಟೆ, ಮೂಡೋ ಇಲ್ಲಿ ಇಡ ಕೊಟ್ಟೆ, ಪಟಪಟ್ಟಿ ಹಂಗಿ ಬೇಕ ಬಿಟ್ಟಿ ಭಂಗಿ ಎಲ್ಲ ಇಲ್ಲಿ ಲೊಡಲೊಟ್ಟೆ. ಹದಿನೇಳರ ಬಣ್ಣದ ಚಿಟ್ಟೆ ಕಂಡ ಒಡನೆ ಕಳಕೊಂಡು ಬಿಟ್ಟೆ, ಒಳ ಬಣ್ಣದ ತಿಳಿಯೋ ಮುಂಚೆ ಬಣ್ಣ ಬಣ್ಣದ ಕನಸನ್ನು ಕೊಟ್ಟೆ. ಹಾಟು ಬೂಟು ಉಡುಗೆ ಮುಂದೆ ಸೂಟು ಬೂಟು ತೋಪಾಯ್ತು, ಸ್ವೀಟು ಫ್ರೂಟು ಅಂತಂತಂದ್ರೆ ಹಾಟು ಹೌಸ್ ಫುಲ್ ಆಗೋಯ್ತು. ಚಿಟ ಬಂತು ಚಿಟ್ಟೆ, ಚಿಟ ಬಂತು ಚಿಟ್ಟೆ, ನೋಡೋ ಇಲ್ಲಿ ಇಡ ಕೊಟ್ಟೆ, ಪಟಪಟಿ ಹಂಗಿ ಬೇಕ ಬಿಟ್ಟಿ ಭಂಗಿ ಎಲ್ಲ ಇಲ್ಲಿ ಲೊಳಲೊಟ್ಟೆ. ಅಡಿಗಡಿಗೆ ಸರಸದಲ್ಲೇ ಅಡಿಗೆ

0: ಆಚೆ ಹುಡುಗರ ನಡೆಯ ತಕ ತಕ ಹಾಡೋ ಪದಗಳೆಲ್ಲ ತಾಕಲು ಇಲ್ವಾ, ಚೀಟೆ ಬಂತು ಚೀಟೆ ಚೀಟೆ ಬಂತು ಚೀಟೆ ನೋಡ ಇಲ್ಲಿ ಇಡ ಕೊಟ್ಟೆ ಪಟಪಟಿ ಹಂಗಿ ಬೇಕಾಬಿಟ್ಟಿ ಭಂಗಿ ಎಲ್ಲ ಇಲ್ಲಿ ಲೋಳ ಲೋಟೆ.
1: ಹಾ ಸೂಪರ್ ಆಗಿ ಹಾಡಿದ್ರಿ ಸರ್, ಟ್ರೈ ಮಾಡ್ತೀನಿ ಅಂತಾನೆ ಈ ತರ ಆಡಿದ್ರಿ, ಇನ್ನೇನಾದ್ರು ಪ್ರಾಕ್ಟೀಸ್ ಮಾಡಿದ್ರೆ ಹೆಂಗೆ?
2: ಹಾ ಸರ್, ಅದು ನಾವು ತುಂಬಾ ತಡವಾಗಿ ನೋಡಿದೆ ಇವತ್ತು ನಿಮ್ಮ ಹೋಮ್ವರ್ಕ್. ಅವಾಗ ಮತ್ತೆ ನೀವು ಹೇಳಿದ್ರಲ್ಲ ಈಗ ಒಂದ್ ಸ್ವಲ್ಪ ಕ್ರೇಜಿ ಆಗಿರೋ ಹಾಡಾಡ್ಬೇಕು ಅಂತ ಈಗ ಒಂದ್ ಸ್ವಲ್ಪ ನೋಡ್ಕೊಂಡೆ ಸರ್.
1: ಸೂಪರ್ ಸೂಪರ್, ಚೆನ್ನಾಗಿ ಹಾಡಿದ್ರಿ ಸರ್.
2: ಧನ್ಯವಾದಗಳು,
1: ಧನ್ಯವಾದಗಳು, ಥ್ಯಾಂಕ್ ಯು. ಸೊ ಸೋಮಶೇಖರ್ ಅವರು ಕರೆ ಮಾಡಿದ್ರು, ನೋಡಿ ಟಾಪಿಕ್ ಹೇಳ್ತಿದ್ದಾಗೆ ಫುಲ್ ಕ್ರೇಜಿ ಸಾಂಗ್ ನ ಆಯ್ಕೆ ಮಾಡಿಕೊಂಡು ಸಖತ್ತಾಗಿ ಹಾಡಿದ್ರು, ಅಂಡ್ ಎಂಜಾಯ್ ಮಾಡ್ತಾ ಇದ್ರು ಅವ್ರು ಕೂಡ. ನೀವು ಕೂಡ ಇದೇ ರೀತಿ ಎಂಜಾಯ್ ಮಾಡ್ತೀರ ಅಂತಂದ್ರೆ ನಮ್ಮ ಶೋನಲ್ಲಿ ಕರೆ ಮಾಡಿ ಹಾಡಿ ಅಂತ ಹೇಳ್ತಾ, ಈಗ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಯಾರು ಎಲ್ಲಿಂದ ಕರೆ ಮಾಡಿದರೆ ಕೇಳೋಣ. ಹಲೋ, ನಮಸ್ತೆ
3: ಸರ್. ಗುಡ್ ಮಾರ್ನಿಂಗ್ ಸರ್.
1: ವೆರಿ ಗುಡ್ ಮಾರ್ನಿಂಗ್. ಯಾರಿದು?
3: ಪರಶುರಾಮ್
1: ಅವರು. ವಾಯ್ಸ್ ತುಂಬಾ ಲೋ ಕೇಳ್ತಾ ಇದೆ ನಿಮ್ದು. ತುಂಬಾ ಸಣ್ಣ ಕೇಳುತ್ತೆ. ಎನಿವೆ, ಟಿಫನ್ ಆಯ್ತಾ ನಿಮ್ದು? ನಮ್ದಾಗಿದೆ. ಪರಶುರಾಮ್ ಅವ್ರ ರವಿಚಂದ್ರನ್ ಅವರ ಹಾಡುಗಳನ್ನ ಕೇಳ್ತಾ ಇರ್ತೀರಾ? ಓಕೆ ಸರ್, ಯಾವ ಸಾಂಗ್ ನ ಹಾಡ್ತಿದ್ದೀರಾ ಇವತ್ತು?
3: ಅವ್ರದ್ದು ಹಳ್ಳಿ ಮಿಸ್ಟರ್ ಸಾಂಗ್ ತುಂಬಾ ಚೆನ್ನಾಗಿದೆ.
1: ಹಾ, ಹಾಡಿ ಮತ್ತೆ ಹಾಡು ಬರಲ್ವ ನಿಮ್ಗೆ? ಓಕೆ, ಆ ಸಾಂಗ್ಸ್ ಎಲ್ಲ ಇಷ್ಟ ನಿಮ್ಗೆ?
3: ಹ್ಮ್,
1: ಹಾಡಿ. ಸೂಪರ್ ಆಗಿದೆ ಸಾಂಗ್ ಅದು. ಓಕೆ ಓಕೆ, ಚೆನ್ನಾಗಿ ಟ್ರೈ ಮಾಡಿದ್ರಿ. ಥ್ಯಾಂಕ್ ಯು. ಓಕೆ, ಪರಶುರಾಮ್ ಅವರು ಕರೆ ಮಾಡಿದ್ರು, ಅವ್ರು ಕೂಡ ಚೆನ್ನಾಗಿ ಹಾಡನ ಟ್ರೈ ಮಾಡಿದ್ರು, ಚೆನ್ನಾಗಿ ಹಾಡಿದ್ರು. ಆ್ಯಂಡ್ ನೀವು ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ,
4: ಗುಡ್ ಮಾರ್ನಿಂಗ್ ಶ್ರೀಧರ್.
1: ವೆರಿ ಗುಡ್ ಮಾರ್ನಿಂಗ್. ಕುಸುಮ ಅವರು?
4: ಹಾ ಶ್ರೀಧರ್, ಹೌದು.
1: ಹೇಗಿದ್ದೀರಾ?
4: ಕಾಲ ಅರ್ಧ ಗಂಟೆ ಮಾಡಕ್ಕೆ ಮರ್ತಾ ಬಿಟ್ರಾ?
1: ಇಲ್ಲ, ಅರ್ಧ ಗಂಟೆ ಮಾಡಿದ್ರ?
4: ಹೌದೌದು,
1: ಟ್ರೈ ಮಾಡಿದ್ರ.
4: ಇವತ್ತು ಪ್ರೋಗ್ರಾಮ್ ಹಾಗಾಗಿ ಫುಲ್ ಬಿಜಿ ಇದೆ.
1: ಹ್ಮ್, ಹೌದು.
4: ಕ್ರೇಜಿ ಸ್ಟಾರ್ ಅಲ್ವಾ?
1: ಹೌದು,
4: ನಿಮ್ಮಂತ ಯುವಕರಿಗೆ.
1: ಹ್ಮ್, ಸೊ ಹಾಗೆ ಕುಸುಮ ಅವರು, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಯಾವ ಸಾಂಗ್ ನ ಹಾಡ್ತೀರಾ ನೀವು?
4: ಇದು ಓ ನನ್ನ ನಲ್ಲೆ ಚಿತ್ರದ್ದಿದು. ಹ್ಮ್
1: ಹ್ಮ್,
4: ಕನಸುಗಾರ ಅಂತಾನೆ ಅವ್ರಿಗೆ ಕರೀತಾರಲ್ವಾ, ಅದೇ ಹಾಡಾಡ್ತೀನಿ.
1: ಓಕೆ.
4: ಕನಸುಗಾರನ ಒಂದು ಕನಸು ಕೇಳಮ್ಮ, ಕನಸುಗಾರ

0: ಆ ಚಂದ್ರ ಕರಗಿದನು ಕನಸುಗ ಒಂದು ಕನಸು ಕೇಳ ಕನಸುಗ ಕವನ ಕೇಳ ಶ್ರೀಧರ್ ಥ್ಯಾಂಕ್ ಯು
1: ಓಕೆ ಚೆನ್ನಾಗಿ ಹಾಡಿದ್ರಿ ಥ್ಯಾಂಕ್ ಯು ಕುಸುಮಾರು ಕರೆ ಮಾಡಿದ್ರು ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು ಸೊ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಬಹುದು ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಡನ್ನು ಹಾಡ್ತಾ ಎಂಜಾಯ್ ಮಾಡಬಹುದು ಹಾಗೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ
2: ಹಲೋ
1: ನಮಸ್ತೆ
2: ನಮಸ್ತೆ ಶ್ರೀಧರ್
1: ಹಾ ಶಾಂತ ಅವರು ಹೇಗಿದ್ದೀರಾ
2: ನಮ್ಮ
1: ವಾಯ್ಸ್ ನಮಗೆ ಕೇಳಿಸ್ತಾ ಇದೆ ಶಾಂತ ಅವ್ರೆ ಏನ್ ಟಿಫನ್ ಮಾಡಿದ್ರಿ ಇವತ್ತು
2: ಜೋಳದ ರೊಟ್ಟಿ ಹಸಿದೆಕಾಳು ಪಲ್ಯ ಆಗಿದೆ ಇನ್ನು ತಿಂದಿಲ್ಲ
1: ಓಕೆ ನಮ್ದು ಇವತ್ತು ಪಲಾವ್ ಮೇಡಮ್
2: ಪಲಾವ್
1: ಇವತ್ತು ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹುಟ್ಟೋಬ
2: ಹೌದು ಗೊತ್ತಾಯ್ತು ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್ ನಮ್ಮ ಕೇಳುವ ಮಿತ್ರರಿಗೂ ಎಫ್ ಎಂ ಬಾನುಲಿ ಕೇಂದ್ರ ಎಲ್ಲರಿಗೂ ಬಿಂದಾಸ್ ಮಾರ್ನಿಂಗ್
1: ಥ್ಯಾಂಕ್ ಯು ನಿಮಗೂ ಕೂಡ ಬಿಂದಾಸ್ ಮಾರ್ನಿಂಗ್
2: ಥ್ಯಾಂಕ್ ಯು
1: ಸೊ ಯಾವ ಸಾಂಗ್ ನ ಹಾಡ್ತಿದ್ದೀರಾ
2: ಸಾವಿರ ಸುಳ್ಳು ಪಿಚರಿಂದ

ನಡೆದು ಬರಲು ಲಲಲ ಲಲಲ ಬಳುಕಿ ನಡುವು ಲಲಲ ಲಲ ಎದೆಯ ಕುಣಿಸಿ ಲಲಲ ಲಲಲ ತರಲು ಚೆಲುವು ಓ ಚೆಲುವ ಒಲವ ಬಯಸಿ ಬಯಸಿ ಬಯಕೆ.

0: నాదరా ఎంత చిన్న ఇంత అంద ఇంత చెంద ఇల్లు కాణైనా ఇంత అంద ఇంత చెంద ఇల్లు కాణైనా. థ్యాంక్ యూ శ్రీధర్.
1: ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಚೆನ್ನಾಗಿ ಹಾಡಿದ್ರಿ.
0: ಥ್ಯಾಂಕ್ ಯು.
1: ಓಕೆ, ಶಾಂತ ಅವರು ಕೂಡ ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನವರ ಹಾಡುಗಳನ್ನ ಹಾಡಬಹುದು. ಹಾಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಏನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ.
2: ಹಲೋ, ಗುಡ್ ಮಾರ್ನಿಂಗ್ ಶೈದಾರ್.
1: ವೆರಿ ಗುಡ್ ಮಾರ್ನಿಂಗ್ ಮೀನಾ ಅವರು.
2: ಹೌದು.
1: ಹೇಗಿದೆ ಬೆಂಗಳೂರು?
2: ಬೆಂಗಳೂರು ಸಿಕ್ಕಾಪಟ್ಟೆ ಮಳೆ ಆಯ್ತು ನಿನ್ನೆ ಸಾಯಂಕಾಲ.
1: ಓ, ಕೂಲ್ ಕೂಲ್ ಆಗ್ಯಾರ ವೆದರ್.
2: ಕೂಲ್ ಆಯ್ತು, ಬಂದಿದೆ ಇವಾಗ.
1: ಓಕೆ ಮೀನಾ ಅವರೇ, ಇವತ್ತು ರವಿಚಂದ್ರನ್ ಅವರ ಹಾಡನ್ನ ಹಾಡ್ಬೇಕು.
2: ಶುಭಾಶಯಗಳು ಅವರಿಗೆ.

ಹೆಣ್ಣಿನ ಅಂದ ನೋಡು, ಹೆಣ್ಣಿನಲ್ಲಿ ಹೂವಿನ ಬಣ್ಣ ನೋಡು, ಹೆಣ್ಣೆ ಹೂವೆಂದ ಪ್ರೀತಿ ಮಾಡು. ಹೆಣ್ಣಿನಲ್ಲಿ ಸಂಗೀತ ಕೇಳಿ ನೋಡು, ಸಂಗೀತಕ್ಕೆ

0: ಓಕೆ
1: ಓಕೆ, ಚೆನ್ನಾಗಿ ಹಾಡಿದ್ರಿ ಮೇಡಮ್.
0: ಥ್ಯಾಂಕ್ ಯು.
1: ಮೀನಾ ಅವರು ಕರೆ ಮಾಡಿದ್ರು, ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನು ಹಾಡ್ತಾ ಇದ್ರು. ಸೊ ಹಾಗೆ ನೀವು ಸಹ ಕರೆ ಮಾಡಿ ಮಾತಾಡಿ, ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡನ್ನು ಹಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಕಾರ್ಯಕ್ರಮ ಮುಂದುವರಿತೆ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿ ಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಜನತೆಗೆ ಸಿಹಿ ಸುದ್ದಿ, ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನಲ್ಲಿ ಈಗ ಎಐ ಕ್ರಾಂತಿ.
3: ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ನಿಮ್ಮ ಮಗುವಿನ ಬುದ್ಧಿಶಕ್ತಿಗೆ ಎಐ ಮೆರಗು, ಕೋರ್ ಕೋಡಿಂಗ್ ಕಾನ್ಸೆಪ್ಟ್ಸ್, ಸೇಫ್ ಕ್ಯಾಂಪಸ್ ಮತ್ತು ಅನುಭವಿ ಶಿಕ್ಷಕರು. ಜ್ಞಾನಸಾಗರ, ನರ್ಚರಿಂಗ್ ಥಿಂಕರ್ಸ್ ಅಂಡ್ ಕ್ರಿಯೇಟರ್ಸ್.
2: ಅಡ್ಮಿಷನ್ ಶುರುವಾಗಿದೆ, ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
6: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
5: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.

0: ಎಸ್, ವೆಲ್ಕಮ್ ಬ್ಯಾಕ್. ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬಂದಿದ್ದೀರಾ ರವಿ ಅಮ್ಮ ಸಿನಿಮಾದಿಂದ. ಆ್ಯಂಡ್ ನೀವು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ರೆ, ಸಾಂಗ್ಸ್ನ ಕೇಳ್ತಾ ಎಂಜಾಯ್ ಮಾಡ್ತಾ ಇದ್ರೆ, ನಮ್ಮ ಶೋನಲ್ಲಿ ಕೂಡ ಕರೆ ಮಾಡಿ ಮಾತಾಡ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡಬಹುದು. ಹಾಗಾಗಿ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
1: ಹಲೋ, ನಮಸ್ತೆ
0: ಸರ್.
1: ನಮಸ್ತೆ ಪ್ರೇಮ ಅವರು.
0: ಹೇಗಿದ್ದೀರಾ ಪ್ರೇಮ ಅವರ? ಹಲೋ,
1: ಹಾ
0: ಕೇಳಿಸ್ತಾ ಇದೆ.
1: ಹಾ, ರವಿಚಂದ್ರ ಒಂದು ಹಾಡು ಅಂತ ಹೇಳಿದ್ರಲ್ಲ ಸರ್, ಇವತ್ತು ಹುಟ್ಟಿದ ಹಬ್ಬ ರವಿಚಂದ್ರ ಅವ್ರದ್ದು ಅಂತ.
0: ಹೌದು,
1: ಅದಕ್ಕೆ ಒಂದು ಆಯ್ಕೆ ಮಾಡ್ಕೊಂಡಿದೀನಿ ಸರ್ ಇವತ್ತು.
0: ಓಕೆ ಓಕೆ, ಹಾಡಿ ಮೇಡಮ್.

ಪುಟಗರನು ಮಲೆನಾಡ ಮಾಡಿ ಹೋಗನೆ, ಸುದ್ದಿ ಇಲ್ಲದೆ ಮೋಡ ಶುದ್ಧಿಯಾಗದು, ಸದ್ದೆ ಇಲ್ಲದೆ ಗಂಧ ಗಾಳಿಯಾಗೋದು, ತಂಟೆ ನಿಮ್ಮ

0: ಹಾಕೋದು, ಕಟ್ಟೋ ಜೇನನ್ನ ತಂದು ಸುಟ್ಟು ಹಾಕೋದು. ನರ ಮನುಷ್ಯ ಕಲಿಯಲ್ಲ, ಒಳ್ಳೇದ ಉಳಿಸಲ್ಲ, ಅವನಡೆಯೋ ದಾರಿಲಿ ಗರಿಕೆಯನ್ನು ಬೆಳೆಯಲ್ಲ. ಚಿಲಿಪಿಲಿಗಳ ಸಂಗಮ ಕಿವಿಯೊಳಗೆ, ನೀರನಗಳ ತಕದಿಮಿ ಎದೆಯೊಳಗೆ, ಬೆಳ್ಳಿ ಹಕ್ಕಿಯಾಗಿ ಹಾರಿ ಹೋಗಿ ನಾವು ಸಂಸಾರ ಮಾಡುವ ಬರ. ಇಷ್ಟ ಆಗಿದೆ ಸರ್.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಪ್ರೇಮ ಅವರೇ. ಥ್ಯಾಂಕ್ ಯು. ಪ್ರೇಮ ಅವರು ಕರೆ ಮಾಡಿದ್ರು ಹಾಸನದಿಂದ, ಅವರು ಕೂಡ ಕರೆ ಮಾಡಿ ತುಂಬಾ ಚೆನ್ನಾಗಿ ಹಾಡನ್ನ ಹಾಡಿದ್ರು. ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರ ಹಾಡನ್ನ ಹಾಡಬಹುದು. ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಆಡಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಲೋ,
2: ಹಲೋ,
1: ನಮಸ್ತೆ.
2: ಹಲೋ ಸರ್.
1: ಹಲೋ, ನಮಸ್ತೆ.
2: ನಮಸ್ತೆ ಸರ್. ನಮಸ್ತೆ ಸರ್. ಸರ್, ತಿಂಡಿ ಆಯ್ತು ಸರ್?
1: ತಿಂಡಿ ಆಗಿದೆ. ನಿಮ್ದಾಯ್ತಾ?
2: ನಮ್ದಾಯ್ತು ಸರ್, ಉಪ್ಪಿಟ್ಟು.
1: ಓಕೆ ಸತೀಶ್ ಅವರ, ಇವತ್ತು ರವಿಚಂದ್ರನ್ ಅವರ ಯಾವ ಹಾಡನ್ನ ಹಾಡ್ತೀರಾ?
2: ಕುಶಲವೇ ಕ್ಷೇಮವೇ ಸೌಖ್ಯವೇ, ಓ ನನ್ನ ಪ್ರೀತಿ ಪಾತ್ರಡೆ, ಓದಮ್ಮ ನನ್ನ ಓಲೆ, ಹೃದಯ ಭಾವಲೀಲೆ ಕಲ್ಪನೆ.

0: ಅಂದಿರೇ ಕುಶಲವೇ ಕ್ಷೇಮವೇ ಸೌಖ್ಯವೇ ಓ ನನ್ನ ಪ್ರೀತಿ ಪಾಕಳೆ ನೂರಾರು ಪ್ರೇಮದ ಕರು ಪ್ರೀತಿಸಿ ದೂರವಾದರು ನಾವಿಂದು ದೂರ ಇದ್ದರು ವಿರಹಗಳೇ ನಮ್ಮ ಮಿತ್ರರು ನೋಡದೆ ಇದ್ದರು ಪ್ರೀತಿಸೋ ಇಬ್ಬರು ನೋಡೋರ ಕಣ್ಣಲ್ಲಿ ಏನೇನೋ ಹಾಡು ಹುಚ್ಚರು ದೂರನೇ ಆರಂಭ ಸೇರೋದೇ ಅಂತಿಮ ಅಲ್ಲಿವರೆಗೂ ಯಾರು ಈ ಹುಚ್ಚು ಪ್ರೀತಿ ನೆಚ್ಚರು ದೂರದಲ್ಲೇ ಹಾಯಾಗಿದೆ ಕಾಯುವುದೇ ಸುಖವಾಗಿದೆ ಯಾರೇ ನೀನು
1: ಓಕೆ ಚೆನ್ನಾಗಿ ಹೇಳಿದ್ರಿ ಸತೀಶ್ ಅವರ ಥ್ಯಾಂಕ್ ಯು
2: ಥ್ಯಾಂಕ್ ಯು ಸರ್
1: ಓಕೆ ಸತೀಶ್ ಅವರು ಕರೆ ಮಾಡಿದ್ರು ಅವರು ಕೂಡ ಕರೆ ಮಾಡಿ ಚೆನ್ನಾಗಿ ಹಾಡನ್ನ ಹಾಡಿದ್ರು ಸೊ ಹಾಗೆ ಈಗ ನಮ್ಮ ಜೊತೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಹೇಳಿದ್ದಾರೆ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಲೋ
3: ಹಲೋ
1: ನಮಸ್ತೆ
3: ಹಲೋ ನಮಸ್ಕಾರ ಸರ್
1: ಹಾ ನವಾಜ್ ಅವರು
3: ಹಾ ನವಾಜ್ ಅವರು ಆರಾಮಿದ್ದೀರಿ ಸರ್
1: ಓ ನಾವು ಆರಾಮಾಗಿದ್ದೀವಿ ನೀವು ಹೇಗಿದ್ದೀರಾ
3: ನಾವು ಎಲ್ಲ ಆರಾಮದ ನೋಡ್ರಿ ಸರ್
1: ಓಕೆ ನವಾಜ್ ಅವರು ರವಿಚಂದ್ರನ್ ಅವರ ಸಿನಿಮಾಗಳನ್ನ ನೋಡ್ತಾ ಇರ್ತೀರಾ
3: ಹಾ ನೋಡ್ತಿರ್ತಾರೆ ಸರ್ ಅವಾಗ ಅವಾಗ ನೋಡ್ತಾರೆ ನೋಡ್ತದವ್ರಿ ಪಿಕ್ಚರ್ ಅವರನ್ನು
1: ಓಕೆ ಯಾವ ಹಾಡನ್ನ ಹಾಡ್ತೀರಿ ಈಗ
3: ರವಿಚಂದ್ರ ಹುಟ್ಟು ಹಬ್ಬ ಏನ್ರಿ ಇವತ್ತ
1: ಹೌದು
3: ಅವರ ಹುಟ್ಟು ಹಬ್ಬದ ಶುಭಾಶಯಗಳು ಸರ್ ನಾವನ್ ಹಾಡ್ತೀನಿ ನೋಡ್ರಿ
1: ಓಕೆ ಹಾಡಿ
3: ಸತಿ ಮುತ್ತಿನ ಮಳೆ ಹನಿಯೋ ಮೆಲ್ಲ ಮೆಲ್ಲನೆ ದರಗಿಳಿಯೇ ನನ್ನ ರಾಣಿಯ ಹೃದಯದ ಹತ್ತೆ ಬಾರೆ ಸರಸರನೆ ಸತಿ ಮುತ್ತಿನ ಮಳೆ ಹನಿಯೋ ಮೆಲ್ಲ ಮೆಲ್ಲನೆ ದರಗಿಳಿಯೇ ನನ್ನ ರಾಣಿಯ ನನ್ನ ರಾಣಿಯ ನನ್ನ ರಾಜನ ಹೃದಯದ ಚಿಟ್ಟೆ ಬಾರೋ ಸರಸರನೆ ಪ್ರೇಮದ ಕಾಶಿಯಲ್ಲಿ ಮಳೆಯಲ್ಲಿ ನಮಗೆ ಬರಲ್ದಲ್ರಿ ಸರ್ ನೆನಪಾಗ್ತಿರೋದು
1: ಓಕೆ ಓಕೆ ಚೆನ್ನಾಗಿ ಹಾಡಿದ್ರಿ
3: ಧನ್ಯವಾದ
1: ನವಾಜ್ ಅವ್ರು ಕರೆ ಮಾಡಿದ್ರು ಅವರು ಕೂಡ ಸೊ ಟ್ರೈ ಮಾಡಿ ಚೆನ್ನಾಗಿ ಹಾಡಕ್ಕೆ ಟ್ರೈ ಮಾಡಿದ್ರು ಹಾಗೆ ನೀವು ಕೂಡ ಕರೆ ಮಾಡಿ ಮಾತಾಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ರವಿಚಂದ್ರನ್ ಅವರ ಹಾಡನ್ನ ಹಾಡಬಹುದು ಕರೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಡನ್ನ ಹಾಡ್ತಾ ಇದೀರಾ ಸೊ ಹಾಗೆ ಇನ್ನೂ ಯಾರಿಗೆಲ್ಲ ಕರೆ ಸಿಗ್ತಾ ಇಲ್ಲ ಅವರು ಕೂಡ ಟ್ರೈ ಮಾಡ್ತಾ ಇರಿ ಹಾಗೆ ಕರೆ ಮಾಡ್ತಾ ಇರಿ ಹಾಗೆ ಸೊ ರವಿಚಂದ್ರನ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ ಅದನ್ನು ಕೂಡ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ರೆಡಿ ಇದಾರೆ ಅವ್ರ ಜೊತೆ ಮಾತಾಡೋಣ ಹಲೋ
4: ಹಲೋ
1: ಹಲೋ ನಮಸ್ತೆ
4: ನಮಸ್ಕಾರ ಸರ್
1: ಮಹೇಶ್ ಅವರು
4: ಹೌದು
1: ಹೇಗಿದ್ದೀರಾ
4: ಸರ್
1: ಓಕೆ ಮಹೇಶ್ ಅವರು ಇವತ್ತು ರವಿಚಂದ್ರನ್ ಅವರ ಹುಟ್ಟುಹಬ್ಬ ಅವರ ಸಿನಿಮಾದ ಹಾಡುಗಳನ್ನು ಹಾಡಬೇಕು
4: ಹಲೋ
1: ಹಾ ಹೇಳಿ
4: ರವಿಚಂದ್ರನ್ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್
1: ಓಕೆ ಓಕೆ ಸೊ ಅವರ ಯಾವ ಸಾಂಗ್ ಹಾಡ್ತೀರಾ
4: ಹಾ ಇದು ಒಂದು ಕೋಲಿ ಹುಡುಗದ ಸಾಂಗ್ ಹೇಳ್ತೀನಿ ಸರ್
1: ಹ್ಮ್ ಹಾಡಿ ಸರ್ ಓಕೆ ಏನವೇ ಕಾಲ್ ಕಟ್ ಆಯಿತು ಸೊ ಹಾಗೆ ನೀವು ಕೂಡ ಕರೆ ಮಾಡುವಾಗ ನೆಟ್ವರ್ಕ್ ಇರುವಂತಹ ಸ್ಥಳದಲ್ಲಿ ಬಂದು ಕರೆ ಮಾಡಿ ಅಂತ ಹೇಳ್ತಾ ಈಗ ಇನ್ನೊಬ್ರು ಕಾಲರ್ ಆಡಿದ್ದಾರೆ ಅವ್ರ ಜೊತೆ ಮಾತಾಡೋಣ ಹಲೋ
5: ನಮಸ್ತೆ ಸರ್
1: ನಮಸ್ತೆ
5: ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ ಸರ್
1: ಸುಬ್ರಹ್ಮಣ್ಯ ಅವರು ಹೇಗಿದ್ದೀರಾ
5: ನಾವು ಚೆನ್ನಾಗಿದ್ದೀವಿ ಸರ್ ನೀವು ಹೇಗಿದ್ದೀರಾ ಸರ್
1: ನಾವು ಚೆನ್ನಾಗಿದ್ದೀವಿ ಸುಬ್ರಹ್ಮಣ್ಯ ಅವರು ಇವತ್ತು ರವಿಚಂದ್ರನ್ ಅವರ ಹಾಡುಗಳನ್ನ ಹಾಡಬೇಕು
5: ಸರ್ ನಾನು ಕಲಾವಿದ ಚಿತ್ರದ ಒಂದು ಗೀತೆ ಹಾಡ್ಬಿಡ್ತೀನಿ ಸರ್
1: ಹ್ಮ್ ಹಾಡಿ
5: ಹೇ ನವಿಲೇ ಹೆಣ್ಣವಿಲೇ ಹೇ ನವಿಲೇ ನವಿಲೆ ಹೆಣ್ಣವಿಲೇ ನವಿಲೆ ಬಾ ನವಿಲೇ ನವಿಲೆ ಬಾ ನವಿಲೇ ನವಿಲೇ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು ಕಣ್ಣು ಸಾಲದೆ ಆ ಸೌಂದರ್ಯ ಲೋಕದಿಂದ ಜಾರಿದೆ ನಿನ್ನ ನೋಡೋಕೆ ನೂರು

0: ನವಿಲೆ ಸೌಂದರ್ಯ ರೇಖೆಯ ನೂರಾರು ಶಾಖೆಯ ಸೌಂದರ್ಯ ರೇಖೆಯ ನೂರಾರು ಶಾಖೆಯ ಆರಂಭ ಏಳು ಎಲ್ಲಿದೆ ಎಲ್ಲಿದೆ ಈ ಅಂದ ಸಂಪೂರ್ಣ ಕಲೆಯಾಗಿದೆ ಮಾತಾಡೋ ಬೇಲೂರ ಶಿಲೆಯಾಗಿದೆ ಎಣ್ಣಾಗಿದೆ ಎಣ್ಣು ನವಿಲಾಗಿದೆ ಏ ನವಿಲೆ ಎಣ್ಣವಿಲೆ.
1: ಓಕೆ, ಚೆನ್ನಾಗಿ ಹಾಡಿದ್ರಿ ಸುಬ್ರಹ್ಮಣ್ಯ ಅವರೇ, ಥ್ಯಾಂಕ್ ಯು ನಿಮಗೂ ಕೂಡ. ಆ್ಯಂಡ್ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಕರೆ ಮಾಡಿದ್ರಿ ಎಲ್ಲರೂ ಕೂಡ ಧನ್ಯವಾದಗಳು. ಯಾರಿಗೆಲ್ಲ ಕರೆ ಸಿಕ್ಕಿಲ್ಲ ಯಾರು ಕೂಡ ಬೇಜಾರಾಗಬೇಡಿ, ಸಂಜೆ ಕೂಡ ಕಾರ್ಯಕ್ರಮ ಇರುತ್ತೆ, ಅಲ್ಲಿ ಕೂಡ ಕರೆ ಮಾಡಿ ಮಾತಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುವಂತಹ ಸಮಯ ಆಗಿದೆ. ಎಲ್ಲರಿಗೂ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ಬಿಂದಾಸ್ ಮಾರ್ನಿಂಗ್ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರಂಡ ಫ್ಯಾಮ್ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಮ್ಮ 25ನೇ ವಿವಾಹ ವಾರ್ಷಿಕೋತ್ಸವದ ಡಿನ್ನರ್ ನಮಗೆ ಇಷ್ಟವಾದ ಹೋಟೆಲ್ನಲ್ಲಿ ಊಟ ಮಾಡ್ತಾ ಇದ್ವಿ. ಇದ್ದಕ್ಕಿದ್ದಂತೆ ಪಲ್ಲವಿಗೆ ಎದೆ ನೋವು ಶುರುವಾಯಿತು. ಮರುಕ್ಷಣನೇ ಅವಳು ಕುರ್ಚಿಯಿಂದ ಕೆಳಗ್ ಬಿದ್ಲು. ಎಲ್ಲರೂ ಆಘಾತಕ್ಕೊಳಗಾದ್ರು.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ನಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕತೆ ಹೇಳೋದು, ಕಥೆ ಕೇಳೋದು, ಕತೆ ಓದೋದು ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಸೊ ಹಾಗೆ ಯಾರಾದರೂ ಕತೆಯನ್ನು ಹೇಳ್ತಾ ಇದ್ರೆ ಹೂಗುಡ್ತಾ ಕತೆ ಕೇಳೋದೇ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಸೊ ಹಾಗೆ ಕತೆ ಅಂತಿದ್ದಾಗೆ ನಮಗೆಲ್ಲ ಅಜ್ಜಿ ಹೇಳ್ತಿದ್ದ ಕಥೆಗಳು ನೆನಪಾಗುತ್ತೆ, ಹಾಗೆ ರಾಜನ ಕಥೆಗಳೆಲ್ಲ ನೆನಪಾಗುತ್ತೆ ಅಲ್ವಾ? ಸೊ ಈ ಕಥೆಗಳಲ್ಲೇ ನಾನಾ ವಿಧಗಳು ಇರುತ್ತೆ. ಕೆಲವೊಂದಿಷ್ಟು ಭಯಾನಕವಾಗಿರೋ ಕತೆ, ರೋಚಕವಾಗಿರೋ ಕತೆ, ಹಾಗೆ ನೀತಿ ಕಥೆಗಳಿರ್ಬೋದು, ಮತ್ತು ಸ್ಫೂರ್ತಿದಾಯಕ ಕಥೆಗಳಿರ್ಬೋದು. ಈ ರೀತಿಯಾಗಿ ಈ ನಾನಾ ರೀತಿಯ ಕಥೆಗಳನ್ನೆಲ್ಲ ನಾವು ಓದ್ತಾ ಇರ್ತೀವಿ, ಕೇಳ್ತಾ ಇರ್ತೀವಿ ಅಲ್ವಾ? ಹಾಗೆ ಕಥೆಗಳು ನಮ್ಮ ಜೀವನದ ಮಾರ್ಗದರ್ಶಕವಾಗಿರುತ್ತೆ ಅಂತಾನೆ ಹೇಳ್ಬೋದು. ಎಷ್ಟೋ ಕಥೆಗಳನ್ನ ಓದ್ದಾಗ ಜೀವನ ಹೀಗೂ ಇರುತ್ತಾ ಅನ್ಸುತ್ತೆ. ಇನ್ನು ಕೆಲವೊಂದಿಷ್ಟು ನೈಜ ಕಥೆಗಳನ್ನ ಓದ್ದಾಗ ನಮ್ಮ ಜೀವನದಲ್ಲೂ ನಾವೇನಾದರೂ ಯಶಸ್ಸು ಗಳಿಸ್ಬೇಕು, ನಮ್ಮ ಜೀವನವನ್ನು ಕೂಡ ಈ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನುವಂತಹ ಒಂದಿಷ್ಟು ಕಲ್ಪನೆಗಳು ನಮಗೆ ಬರ್ತಾ ಹೋಗುತ್ತೆ. ಜೀವನದಲ್ಲಿ ಹೊಸ ತಿರುವುಗಳನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು ಒಂದು ಮಾತೆ, ಪುಸ್ತಕವನ್ನು ಓದೋದು ಕೂಡ ಒಂದು ರೀತಿಯ ಧ್ಯಾನ ಅಂತ ಹೇಳಿ, ನಿಜ ಅಲ್ವಾ? ಪುಸ್ತಕಗಳನ್ನು ಓದ್ತಾ ಇದ್ದಾಗ ನಾವು ಆ ಒಂದು ಕಲ್ಪನಾ ಲೋಕಕ್ಕೆ ಹೋಗ್ತೀವಿ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಸೋಷಿಯಲ್ ಮೀಡಿಯಾಗಳನ್ನು ಹೆಚ್ಚಾಗಿ ಬಳಸ್ತಾ ಇರೋದ್ರಿಂದ ಪುಸ್ತಕಗಳಲ್ಲಿ ಕಥೆ ಕಾದಂಬರಿಯನ್ನು ಓದುವ ಬದಲಾಗಿ ಈಗ ನಾವು ಮೊಬೈಲ್ನಲ್ಲೇ ಕಥೆ ಕಾದಂಬರಿಗಳನ್ನೆಲ್ಲ ಓದ್ತಾ ಇರ್ತೀವಿ ಅಲ್ವಾ? ಅದೇ ರೀತಿಯಾಗಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಓದಿದಂತಹ ಒಂದು ಕಥೆಯನ್ನು ಇವತ್ತು ನಿಮಗಾಗಿ ಹೇಳೋದಕ್ಕೆ ಬಂದಿದ್ದೀನಿ. ಯಾವ ಕಥೆ ಏನು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ತೀನಿ. ಹಾಗೆ ನಾನು ನಿಮಗೆ ಇವತ್ತು ಎರಡು ಕಥೆಯನ್ನು ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ಕಥೆಯನ್ನು ಸ್ಟಾರ್ಟ್ ಮಾಡೋಣ. ಆದರೆ ಅದಕ್ಕೂ ಮೊದಲು ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳ್ಕೊಂಡು ಎಂಜಾಯ್ ಮಾಡ್ಕೋಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, ನೀಟ್ ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588744 ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಇಸ್ ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ನಾನು ನಿಮಗಾಗಿ ಕಥೆಯನ್ನ ಹೇಳೋದಕ್ಕೆ ಬಂದಿದ್ದೀನಿ. ಹಾಗೆ ನಾನು ನಿಮಗೆ ಹೇಳ್ತಾ ಇರುವಂತಹ ಕಥೆ ವಿಷಾದ ಅಂತ ಹೇಳಿ. ಸೊ ಕಥೆಯನ್ನ ಕೇಳೋದಕ್ಕೆ ರೆಡಿ ಇದ್ದೀರಾ ಅಲ್ವಾ? ಇದು ನನಗೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಂತಹ ಕಥೆಯಾಗಿದೆ. ಅಂದ್ಹಾಗೆ ನಾನು ಪ್ರೀತಿಸಿದ್ದು ಕಾಲೇಜಿನಲ್ಲಿ, ಆದ್ರೆ ಅದನ್ನ ಹುಡುಗಿಗೆ ತಿಳಿಸಿದ್ದು ಮಾತ್ರ ಕಾಲೇಜು ಮುಗಿದ ಒಂದು ವರ್ಷದ ನಂತರ. ನಾನು ಅವಳಿಗೆ ಕಾಲೇಜ್ ಮುಗಿದ ನಂತರ ಹಾಗೊಂದು ಹೀಗೊಂದು ಮೆಸೇಜ್ ಕಳಿಸ್ತಿದ್ದೆ, ಗುಡ್ ಮಾರ್ನಿಂಗ್ ಅಂತ, ಗುಡ್ ನೈಟ್ ಅಂತ. ಆದ್ರೆ ನನ್ನ ಪ್ರೀತಿ ವಿಚಾರ ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ. ಅಂದ್ರೆ ಅವಳು ನನ್ನಿಂದ ಎಲ್ಲಿ ದೂರ ಆಗ್ತಾಳೋ ಅಂತ ಕೇಳಲಿಲ್ಲ. ಒಂದಿನ ಮನಸ್ಸು ಗಟ್ಟಿ ಮಾಡಿಕೊಂಡು ಕೇಳಿಬಿಟ್ಟೆ, ನೀನಂದ್ರೆ ನನಗಿಷ್ಟ ಅಂತ. ಅದಕ್ಕೆ ಅವಳು, ಈ ಪ್ರೀತಿ ಪ್ರೇಮ ಎಲ್ಲ ನನಗಿಷ್ಟ ಆಗುದಿಲ್ಲ ಅಂತ ಹೇಳಿದ್ಲು. ನಿನ್ನ ಒಬ್ಬ ಒಳ್ಳೆ ಸ್ನೇಹಿತ ಅನ್ಕೊಂಡಿದ್ದೆ, ನೀನು ಹೀಗೆ ಮಾಡಿಬಿಟ್ಟೆ ಅಂದ್ಲು. ಮೆಸೇಜ್ ಏನೂ ಮಾಡಬೇಡ ಅಂತ ಹೇಳಿದ್ಲು. ಎಲ್ಲ ಹುಡುಗಿರು ಪ್ರೀತಿ ವಿಚಾರದಲ್ಲಿ ಹೀಗೆ ತಾನೇ ಹೇಳೋದು ಅಂತ. ಸರಿ, ನನ್ನ ಕ್ಷಮಿಸ್ಬಿಡು ಅಂತ ಕೇಳಿ ಸ್ನೇಹ ಅಂದ್ರೂ ಇರ್ಲಿ ಅಂತ ಸಮಾಧಾನದ ಮಾತನ್ನ ಹೇಳಿ ಮಾತನ್ನ ಮೆಸೇಜ್ನಲ್ಲೇ ಮುಂದುವರಿಸಿದೆ. ಆದ್ರೆ ನಾನು ಹಾಗೆಯೇ ಗೆಳೆತನದಲ್ಲಿ ಮುಂದುವರಿಯಲಾಗಲಿಲ್ಲ. ಗುಡ್ ಮಾರ್ನಿಂಗ್ ಅಂತ, ಗುಡ್ ನೈಟ್ ಅಂತ ಮೆಸೇಜ್ ಮಾಡೋ ಜೊತೆಗೆ ಹತ್ತಿರವಾಗಲು ಯತ್ನಿಸಿದೆ. ನನಗೆ ನಿನ್ನ ಪ್ರೀತಿ ಬೇಡ, ಸ್ನೇಹ ಆದ್ರೂ ಕೊಡು ಅಂತ ಹೇಳಿ ಓಲೈಸಿದೆ. ನಾನು ಮತ್ತೆ ನನ್ನ ಪ್ರೀತಿಯ ವಿಚಾರವನ್ನ ಅವಳ ಜೊತೆ ಮಾತನಾಡಲು ಶುರು ಮಾಡಿದೆ. ಆಗ ಈ ಪ್ರೀತಿ ಪ್ರೇಮ ಎಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದ್ಲು. ಬೇಸರವನ್ನ ಪಟ್ಲು. ನನಗೂ ಬೇಸರ ಆಯ್ತು. ಸರಿ, ತಪ್ಪಾಯ್ತು ಅಂತ ಹೇಳಿ ಓಲೈಸಿ ಮತ್ತೆ ಸಂದೇಶವನ್ನ ಮುಂದುವರಿಸಿದೆ. ಈಗ ಹೊಸ ಪ್ರಯತ್ನ, ಅಂದ್ರೆ ಪ್ರೀತಿ ತುಂಬಿದ ಕವಿತೆಗಳನ್ನ ಬರೆಯಲು ಕಳಿಸಲು ಪ್ರಾರಂಭಿಸಿದೆ. ಅವಳಿಗೆ ಇಷ್ಟವಿದ್ದರೂ ಅವಳ ಪ್ರೀತಿ ತಿಳಿಸಲಿಲ್ಲ. ಅವಳ ಮೇಲಿನ ಪ್ರೀತಿ 5-7 ವರ್ಷಗಳು ಮುಂದುವರಿದು ನನ್ನಲ್ಲಿ ಮಾತ್ರ ಗುಟ್ಟಾಗಿ ಹೋಯ್ತು. ಮತ್ತೆ ಪ್ರೀತಿಯ ವಿಚಾರ ಪ್ರಸ್ತಾಪಿಸಿದಾಗ ಆಗಲು ಅವಳು ಹೇಳಿದ ಉತ್ತರ, ಈ ಪ್ರೀತಿ ಪ್ರೇಮ ಎಲ್ಲ ನನಗಿಷ್ಟ ಆಗಲ್ಲ ಅಂತ. ಇದಕ್ಕೆ ಕಾರಣ ಅವಳಿಗೆ ಅವಳ ಕುಟುಂಬದ ಮೇಲಿದ್ದ ಅಪಾರ ಪ್ರೀತಿ, ಅವಳು ಪ್ರೀತಿಸಿದ ಕುಟುಂಬ, ತಂದೆ ತಾಯಿ ಅಕ್ಕ ಬಾವಂದಿರ ನಂಬಿಕೆ, ಉಳಿಸಿಕೊಳ್ಳಬೇಕೆನ್ನುವುದೇ ಅವಳ ಬಯಕೆ. ಪ್ರೀತಿಸಿದ 6-7 ವರ್ಷಗಳಲ್ಲಿ ನಾನವಳಿಗೆ ಕರೆ ಮಾಡಿ ಮಾತನಾಡಿದ್ರೆ ಸುಮಾರು 50 ಇರಬಹುದಷ್ಟೇ. ಆದ್ರೆ ಅವಳು ನನಗೆ ಕರೆ ಮಾಡಿದ್ದು ಶೂನ್ಯವೇ. ಆ 50 ಕರೆಗಳಲ್ಲೂ ಅವಳ ಜೊತೆಗೆ ಎಂದೂ 2 ನಿಮಿಷಗಳಿಗಿಂತ ಅಧಿಕವಾಗಿ ಮಾತನಾಡುವುದಿಲ್ಲ. ಹೀಗಾಗಿ ನಮ್ಮ 6-7 ವರ್ಷದ ಪ್ರೀತಿಯ ಕಥೆ ಇನ್ನು ಭೇಟಿ ವಿಚಾರವಂತೂ ಕನಸಿನ ಮಾತೆ. ಎಷ್ಟೇ ಬಾರಿ ಪ್ರೀತಿಯ ವಿಚಾರವನ್ನ ಪ್ರಸ್ತಾಪಿಸಿದ್ರು ಅವಳಿಂದ ಬಂದ ಉತ್ತರದಲ್ಲಿ ಬದಲಾವಣೆಯೇ ಇರಲಿಲ್ಲ. ಕೊನೆಗೂ ನಾನು ಪ್ರತಿ ಸಲ ಕೇಳಿ ಹೇಳಿ ಅವಳ ಮನಸ್ಸನ್ನ ನೋಯಿಸೋದು ಬೇಡವೆನಿಸಿದ್ರೂ ಇರಲಾಗಲಿಲ್ಲ. ಅವಳ ಪ್ರೀತಿಯನ್ನ ಪಡೆಯಬೇಕೆಂಬ ಜೀವನದ ಗುರಿಯಲ್ಲೇ ಯಾವುದೇ ತಿರುವು ಕಾಣದೆ ಆಸೆಗಳನ್ನ ಮೂಟೆ ಕಟ್ಟಿ ಬ್ರಹ್ಮನ ಬರಹ ನಮ್ಮದೇನಿದೆ ಎಂದು ಸಂದೇಶವನ್ನ ಕಳಿಸುವುದನ್ನ ಬಿಡಲಿಲ್ಲ. ನಾನೂ ಚಿಂತಿಸಿದೆ, ಅವಳು ಅವಳ ಕುಟುಂಬ, ಅವಳ ತಂದೆ ತಾಯಿ, ಅಭಿಮಾನ ಎಲ್ಲವೂ ಅವಳನ್ನ ತಡೆಯುತ್ತಿದೆ ಎಂದು ತಿಳಿದೆ. ನನಗೂ ಮನೆಯಲ್ಲಿ ಸಂಬಂಧಗಳನ್ನ ನೋಡೋದಕ್ಕೆ ಆರಂಭಿಸಿದ್ರು. ಈ ವಿಚಾರವನ್ನ ಅವಳಲ್ಲಿ ತಿಳಿಸಿದೆ. ಈಗಲಾದರೂ ಮನಸ್ಸು ಬದಲಿಸುವವಳೆಂದು ಆದ್ರೆ ಅವಳು ಹೇಳಿದ್ದು ನಿನಗೆ ಒಳ್ಳೆಯ ಹುಡುಗಿ ಸಿಗ್ಲಿ, ನಿನ್ ಜೀವನ ಚೆನ್ನಾಗಿರ್ಲಿ ಅಂತ. ಈ ಆಶೀರ್ವಾದವನ್ನ ನಾನು ಅವಳ ಪ್ರೀತಿ ಅಂತ ಭಾವಿಸಿದೆ. ಆದ್ರೂ ಅದೆಷ್ಟು ಈ ಸಂಬಂಧಗಳನ್ನ ನೋಡಿದ್ರು ಯಾವುದೇ ಸಂಬಂಧ ಕೂಡಿ ಬರಲಿಲ್ಲ. ಹೀಗೆ ಒಂದೊಂದು ದಿನವೂ ಒಂದೊಂದು ಬದಲಾವಣೆ ಅನ್ನುವಂತೆ ನಮ್ಮ ಸಂಬಂಧದಲ್ಲೇ ಒಬ್ಬ ಹುಡುಗಿಯ ಪರಿಚಯ ಆಯ್ತು. ನಾನು ಏನು ಮಾತನಾಡ್ತಿದ್ರು ಅವಳ ಬಗ್ಗೆ ಚಿಂತಿಸುತ್ತಿದ್ರು. ನಮ್ಮ ಹಾಗೂ ನೆಂಟರ ಮನೆಯ ಕಾರ್ಯಕ್ರಮಗಳಲ್ಲಿ ಒಂದೆರಡು ಬಾರಿ ಭೇಟಿಯಾದಾಗ ಅವಳನ್ನ ಮಾತನಾಡಿದೆ. ಫೋನ್ ನಂಬರ್ ಪಡೆದುಕೊಂಡು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಮೆಸೇಜ್ ಕಳಿಸಿದೆ. ಹೀಗೆ ಪರಿಚಯ, ಮೆಸೇಜ್, ಮೆಸೇಜ್ನಿಂದ ಕರೆ, ಹೀಗೆ ಮುಂದುವರಿಯಿತು. ಇಲ್ಲಿ ಅವಳೇ ಹೆಚ್ಚಾಗಿ ನನಗೆ ಕರೆ ಮಾಡ್ತಿದ್ಲು, ಮಾತನಾಡ್ತಿದ್ಲು. ನಾನು ಹೆಚ್ಚಾಗಿ ಹಚ್ಚಿಕೊಂಡವನಲ್ಲ, ಆದ್ರೆ ಅವಳೇ ನನಗೆ ಸೋತಿದ್ದಳು, ಹಾಗೆ ಪ್ರೀತಿಸಿದ್ಲು. ಹಾಗೆ ನಾನು ಅವಳನ್ನು ಮಾತಿನಿಂದಲೇ ಹಚ್ಚಿಕೊಂಡೆ, ಮೆಚ್ಚಿಕೊಂಡೆ. ಅವರ ತಾಯಿಗೂ ನನ್ನ ಪ್ರೀತಿಯ ವಿಚಾರ ತಿಳಿದಿತ್ತು, ಒಪ್ಪಿಗೆಯೂ ಇತ್ತು. ಆದ್ರಿಂದ ಇನ್ನು ಇವಳೇ ನನ್ನ ಪ್ರೀತಿಯ ಗೆಳತಿ ಅಂದುಕೊಂಡೆ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಇವರ ಪ್ರೀತಿ ಏನಾಗುತ್ತೆ, ಯಾವ ಹುಡುಗಿಯನ್ನ ಮದುವೆ ಆಗ್ತಾರೆ ಏನು ಅನ್ನೋದನ್ನ ನೋಡೋಣ. ಆದ್ರೆ ಅದಕ್ಕೂ ಮೊದಲು ಒಂದು ಸಾಂಗ್ ಕೇಳ್ಕೊ ಬರೋಣ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ ಜೆ ರಕ್ಷಿತಾ ಹೊಳ್ಳ. ಇದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ವಿಷಾದ ಎನ್ನುವಂತಹ ಕಥೆಯನ್ನ ನಾನು ಹೇಳ್ತಾ ಇದ್ದೆ. ಸೊ ಹಾಗಿದ್ರೆ ಈ ಕಥೆ ಮುಂದೆ ಏನಾಗುತ್ತೆ, ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನೋದನ್ನ ನೋಡೋಣ. ನಮ್ಮ ಸಂಬಂಧದ ಹುಡುಗಿಯ ಪ್ರೀತಿಯ ವಿಚಾರವನ್ನ ಅವಳಿಗೆ ತಿಳಿಸಿದೆ. ಆದ್ರೆ ಅಲ್ಲಿ ಬೇರೆಯ ವಿಚಾರವೇ ಆಯ್ತು. ಹುಡುಗರು ಹೇಗೆ ರೀತಿ ಬದಲಾಗ್ಬಿಡ್ತಾರೆ ಅಂದ್ಲು. ನನಗೆ ಅರ್ಥ ಆಗ್ಲಿಲ್ಲ. ನಾನು ನಿನ್ನ ಇಷ್ಟಪಡ್ತಿದ್ದೀನಿ ಅಂದ್ಲು. ಮನೆಯಲ್ಲಿ ಕೇಳು ಅಂದ್ಲು. ಆದ್ರೆ ನಮ್ಮವರೆಲ್ಲರೂ ಒಪ್ಪಿದ್ರೆ ಮಾತ್ರ ಅಂತಲೂ ಹೇಳಿದ್ಲು. ಎಲ್ಲವನ್ನೂ ಜಯಿಸಿದಂತಾಯ್ತು. ಕನಸುಗಳೆಲ್ಲವೂ ನನಸಾದಂತಾಯ್ತು. ಖುಷಿಯಲ್ಲಿ ತೇಲಿದೆ, ನಲಿದೆ. ಈಗ ನನ್ನ ಪ್ರೀತಿಯ ಉಳಿವಿನ ಹೊರತು ನನ್ನನ್ನು ಪ್ರೀತಿಸಿದ ಹುಡುಗಿಯ ನೆನಪಾಗಲೇ ಇಲ್ಲ. ನನ್ನ ಪ್ರೀತಿಯನ್ನ ಪಡಿಬೇಕು ಅಂತ ತಿಳಿದು ಅವರ ಅಕ್ಕನಿಗೆ ಹೇಳ್ದೆ. ಆಗ ಅವರು ಆಗೋದಿಲ್ಲ ಅಂದ್ರು. ಮತ್ತದೇ ನಿರಾಸೆ. 5-6 ದಿನಗಳ ನಂತರ ಅವರೇ ಕರೆ ಮಾಡಿ ಆಯ್ತು ಬನ್ನಿ ನೋಡೋಣ ಎಂದಾಗ ನಮ್ಮ ಮನೆಯಲ್ಲಿ ನನ್ನ ಪ್ರೀತಿಯ ವಿಚಾರ ತಿಳಿಸಿದೆ. ನಮ್ಮ ಅಣ್ಣ, ಅತ್ತಿಗೆ, ಅಕ್ಕ, ಭಾವ ಬೇರೆ ಜಾತಿಯ ಹುಡುಗಿ ಅಂತ ಒಪ್ಪಲಿಲ್ಲ. ಏನು ಮಾಡಬೇಕೆಂದು ತಿಳಿಯಲಾಗ್ಲಿಲ್ಲ. ಮಂಕಾಗಿ ಮೌನವಾಗಿ ಅವಳ ಮಾತಿಗೆ, ಅವಳ ಪ್ರೀತಿಗೆ ಉತ್ತರಿಸದವನಾದೆ. ನೊಂದೆ, ಬೆಂದೆ, ಸೋತೆ, ಸೊರಗಿದೆ. ಇದೆಲ್ಲವನ್ನು ನೋಡಿ ನಮ್ಮ ಅಣ್ಣ ಒಪ್ಪಿ ಅವರ ಮನೆಗೆ ಭೇಟಿಯೂ ಆಗುವ ಸಂದರ್ಭ ಬಂತು. ಸಂತೋಷದಿಂದ ಬೀಗಿದೆ, ಹಿಗ್ಗಿದೆ. ಇನ್ನು ನಮ್ಮ ಮದುವೆ ಆದಂತೆ ಅಂದ್ಕೊಂಡೆ. ಅವರ ಮನೆಗೆ ಭೇಟಿ ನೀಡಿದಾಗ ಅವರು ಮತ್ತೆ 15 ದಿನದ ನಂತರ ಹೇಳ್ತೀವಿ ಅಂದ್ರು ನಮ್ಮ ಮನೆಯವರಿಗೆ. ಆದ್ರೆ ಬೇಡ, ಬೇರೆ ಕಡೆ ನೋಡೋಣ ಅಂದ್ರು. ನೀನು ಮೆಸೇಜು ಫೋನು ಏನೂ ಮಾಡಬೇಡ, ಅವ್ರು ಫೋನ್ ಮಾಡೋ ತನಕ ಅಂದ್ಬಿಟ್ರು. ನಾನು ಮೆಸೇಜ್ ಫೋನು ಏನೂ ಮಾಡಲಿಲ್ಲ. ಅವರು 15 ದಿನ ದಾಟಿದ್ರು ಫೋನ್ ಮಾಡಲಿಲ್ಲ. ಏನು ನಮ್ಮ ಸಂಬಂಧದ ಹುಡುಗಿಯನ್ನು ಬೇಡವಂದ್ಬಿಟ್ರು. ಅವಳಿಗೂ ಮೋಸ ಮಾಡಿದಂತೆ ಅನಿಸಿತು. ಅವಳು ಮರು ಮಾತನಾಡಲಿಲ್ಲ. ತನ್ನಲ್ಲಿ ತಾನೇ ನೊಂದ್ಲು. ಈ ಎಲ್ಲ ವಿಚಾರ ಅವಳಿಗೆ ತಿಳಿಯಲಿಲ್ಲ. ನಮ್ಮವರು ಹುಡುಗಿ ನೋಡ್ಕೊಂಬಾ ಅಂದ್ರು. ನಾನು ಹೋಗಿ ಬಂದೆ. ಅದೆಷ್ಟೋ ಹುಡುಗಿಯರನ್ನ ನೋಡ್ ಬಂದೆ ನಾನು. ತಂದೆ ತಾಯಿಯನ್ನ ಕಳೆದುಕೊಂಡ ದಿನದಿಂದ ನನ್ನೆಲ್ಲ ಆಗು ಹೋಗುಗಳನ್ನ ನೋಡಿದ್ದು, ಓದಿಸಿದ್ದು ಅಣ್ಣನೆ. ಅವರ ಮಾತಿಗೂ ಬೆಲೆ ಕೊಡಬೇಕೆಂದು ಅವರು ಹೇಳಿದಂತೆಯೇ ನಡೆದೆ. ವಿಚಿತ್ರ ಕತೆ ಎಂದ್ರೆ, ಮತ್ತೊಂದು ಸಲ ನಾನು ಪ್ರೀತಿಸಿದ ಹುಡುಗಿಯ ಮನೆಯವರು ನಮ್ಮ ಮನೆ ನೋಡ್ಕೊಂಡು ಹೋಗುವಂತಾಯ್ತು. ಆಗ್ಲೂ ನನ್ನ ಮದುವೆ ಅವಳ ಜೊತೆಗೆ ಆಗಬಹುದೆಂದು ಅಂದುಕೊಂಡೆ. ಹಾಗಲು ನಮ್ಮವರು ಈ ಸಂಬಂಧ ಬೇಡವೆಂದ್ಬಿಟ್ರು. ಈಗ ಪ್ರತಿ ಸಲ ಅವಳೇ ಮೆಸೇಜ್ ಮಾಡಿ ಕೇಳ್ತಿದ್ದಾಳೆ, ಏನಾಯ್ತು, ಏನಂದ್ರು, ಒಪ್ಪುದ್ರಾ ಅಂತ. ನನಗೆ ಇಲ್ಲ ಅಂತ ಹೇಳಲು ಆಗದೆ ಪ್ರತ್ಯುತ್ತರವನ್ನೇ ನೀಡಲಿಲ್ಲ. ಅವಳನ್ನ ಸಂಪೂರ್ಣವಾಗಿ ಕಳೆದುಕೊಂಡೆ. ಜೊತೆಗೆ ಈಗ ನನ್ನನ್ನು ಪ್ರೀತಿಸಿದವಳು ನನ್ನಿಂದ ದೂರವೇ ಆದ್ಲು. ಕೊನೆಗೆ ಅವನಿಚ್ಚಿಸಿದ ಹುಡುಗಿಯನ್ನೇ ಮದುವೆಯಾಗಲಿ, ಮದುವೆ ಮಾಡಿದ್ಮೇಲೆ ಅವನ ಜೀವನ ಅವನದು, ನಾವು ಮನೆ ಬಿಟ್ಟು ಎಲ್ಲಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡಿರೋಣ ಅಂದ್ಬಿಟ್ರು. ಅಷ್ಟೊತ್ತಿಗೆ ನನ್ನ ಮತ್ತು ಅವಳ ಮನಸ್ಸುಗಳು ಒಡೆದು ಕನ್ನಡಿಗಳಂತಾಗಿದ್ದವು. ಅದೇನೋ ಈಗ ನನಗೆ ನನ್ನ ಕುಟುಂಬವನ್ನ ದೂರ ಮಾಡಿಕೊಂಡು ಪ್ರೀತಿಯನ್ನ ಪಡೆಯುವ ಆಸೆ ನನ್ನದಾಗಿರಲಿಲ್ಲ. ಯೋಚಿಸಿದೆ, ನಾನು ಅವಳನ್ನ ಮದುವೆಯಾದರೆ ನನ್ನವರನ್ನು ಕಳೆದುಕೊಳ್ಳುತ್ತೇನೋ ಅನ್ನುವ ಆತಂಕ ಕಾಡಿತು. ನನಗೆ ಕಳೆದುಕೊಳ್ಳುವುದು ಹೊಸತೇನಲ್ಲ. ಜನ್ಮ ನೀಡಿದ ತಾಯಿಯ ಪ್ರೀತಿಯ ಕಳೆದುಕೊಂಡೆ. ಬದುಕು ಕಲಿಸಿದಾಗ ಭಾಗ್ಯದಾತ ಅಪ್ಪನ ಪ್ರೀತಿಯನ್ನ ಕಳೆದುಕೊಂಡೆ. ಪ್ರಾಣಕ್ಕೆ ಪ್ರಾಣವೆಂಬಂತಿದ್ದ ಗೆಳತಿಯನ್ನ ಕಳೆದುಕೊಂಡೆ. ಎಲ್ಲರ ಪ್ರೀತಿಯನ್ನು ಕಳೆದುಕೊಂಡು ಅಗಾಧ ಅಪಘಾತವಾಗಿ ಮನಸ್ಸು ಜಡವಾಯಿತು ಕಲ್ಲಿನಂತೆ. ನಾನು ಪ್ರೀತಿಸಿದ ಹುಡುಗಿಯನ್ನ ಪಡೆಯಬೇಕಾದ್ರೆ ನನ್ನವರು ಹಾಗೂ ನನ್ನನ್ನು ಪ್ರೀತಿಸಿದ ಹುಡುಗಿಗೆ ಮೋಸ ಮಾಡಿದ ಹಾಗೆ ಆಗುವುದೆಂದು ಅನಿಸ್ತು. ನನ್ನನ್ನು ಪ್ರೀತಿಸಿದ ಹುಡುಗಿಯನ್ನ ಪಡೆದರೂ ನಾನು ಪ್ರೀತಿಸಿದ ಹುಡುಗಿಗೆ ಮನೆಯವರಿಗೆ ನೋವು ಆಗುವುದು ಖಂಡಿತ ಅಂತ ಬೇಡ ಎಂದು ತೀರ್ಮಾನಿಸಿ ಒಂದು ನಿರ್ಣಯಕ್ಕೆ ಬಂದೆ. ಇಬ್ಬರನ್ನು ಪಡೆಯದಿರುವುದೆಂದು ತೀರ್ಮಾನಿಸಿ ಮನೆಯವರಿಗೂ ಸಮಾಧಾನಿಸಿ ಮನೆಯವರ ಪ್ರೀತಿಗಾಗಿ ನನ್ನ ಪ್ರೀತಿಯನ್ನೇ ಕಳೆದುಕೊಂಡೆ. ಹೀಗೆ ಎಲ್ಲ ವಿಚಾರವನ್ನು ಮತ್ತೆ ಮತ್ತೆ ನೆನೆದು ನನ್ನ ಅಂತಃಶಕ್ತಿ ಏನನ್ನೋ ಹೇಳಿತ್ತು, ಜೀವನ ಯಾಕೆ ಹೀಗಾಯ್ತೆಂದು. ಯೋಚಿಸಿದ್ರೂ ಕೊನೆಗೆ ಉತ್ತರವೇ ವಿಧಿಯ ಬರಹ. ನೋವನ್ನ ನುಂಗಿ ನಡೆಸಿದತ್ತ ನಡೆದು ಬಿಟ್ಟೆ. ಒಂದು ರೀತಿಯ ವಿಭಿನ್ನವಾಗಿರುವಂತಹ ಕತೆ ಅಂತಾನೆ ಹೇಳಬಹುದು. ಈ ಕಥೆಯನ್ನ ಬರೆದಿರೋರು ಅಂಬರೀಷ್ BC ಎನ್ನುವರು. ಸೊ ಹಾಗೆ ಈ ಕಥೆ ನಿಮ್ಗೆ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೀನಿ. ಇನ್ನೀ ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗ್ಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನೂ 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
0: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
0: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
0: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
0: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಇಂದೇ ಸಂಪರ್ಕಿಸಿ.
4: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
5: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಅಂಬೇಡ್ಕರ್ ಓದು ಪ್ರಸಾರವಾಗಲಿದೆ. ಅಂಬೇಡ್ಕರ್ ಓದು ಸರಣಿಯ ಮುಖ್ಯ ಪ್ರವರ್ತಕ

0: ರೂಪಿಸುವ ಉದ್ದೇಶವೂ ಇದೆ. ಅರುಣ್ ಜೋಳದ ಕುಳ್ಳಿಗಿ ಅವರ ಕನಸಿನ ಈ ಓದು ಸರಣಿಯ ಆಯ್ದ ಭಾಗ ಇಲ್ಲಿದೆ. ಇದನ್ನು ನಾಡಿನ ಪ್ರಖ್ಯಾತ ಚಿಂತಕರು ಓದಿದ್ದಾರೆ.
1: Our difficulty, as I said, is not about the altar.

ಎಲ್ಲರಿಗೂ ನಮಸ್ಕಾರ. ಅಂಬೇಡ್ಕರ್ ಓದು ಸರಣಿಗೆ ಸ್ವಾಗತ. ನಾನು ಡಾಕ್ಟರ್ ಡಿ ಶ್ರೀನಿವಾಸ್ ಮಣವೆಳ್ಳಿ, ಸಹಾಯಕ ಪ್ರಾಧ್ಯಾಪಕರು, ಸಮಾಜ ಕಾರ್ಯ ವಿಭಾಗ, ಸಾಮಾಜಿಕ ಮತ್ತು ವರ್ತನೆ ವಿಜ್ಞಾನಗಳ ಶಾಲೆ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ, ಕಲಬುರಗಿ. ಇಂದಿನ ಸಂಚಿಕೆಯಲ್ಲಿ ಓದಿದ ಕ್ರಿಪ್ಸ್ ಪ್ರಸ್ತಾವದ ಮುಂದುವರಿದ ಭಾಗವನ್ನು ಓದುತ್ತಿರುವೆ. ಬಾಲ್ಕನ್ ದೇಶಗಳ ವಿಪತ್ ಪರಂಪರೆಗಳ ಅನುಭವಕ್ಕೆ ಹೋಗಬೇಕಾಗಿಯೂ ಇಲ್ಲ. ಎಷ್ಟಾದರೂ ಭಾರತದ ಏಕತೆಗಿಂತಲೂ ನಾವು ಹೆಮ್ಮೆ ಪಡಬಹುದಾದ ಬ್ರಿಟಿಷ್ ಸಾಧನೆ ಎನ್ನುವ ಇನ್ನಾವ ಅಂಶವೂ ಇಲ್ಲ. ಕೇವಲ ಒಂದು ವರ್ಷದ ಹಿಂದೆ ಸಂವಿಧಾನ ಸಭೆ ಹಾಗೂ ಪಾಕಿಸ್ತಾನವನ್ನು ಕುರಿತು ಘನತವೆತ್ತ ಮಹಾಪ್ರಭುಗಳ ಸರ್ಕಾರದ ಅಭಿಪ್ರಾಯಗಳು ಈಗಿದ್ದವು. ಕಾಂಗ್ರೆಸ್ ಅನ್ನು ಗೆಲ್ಲುವ ಉದ್ದೇಶದಿಂದ ಸಂವಿಧಾನ ಸಭೆಯ ಸಲಹೆಯನ್ನು ಮಾಡಲಾಗಿದೆ ಎಂಬುದು ಸುಸ್ಪಷ್ಟವಾಗಿದೆ. ಅದೇ ರೀತಿ ಮುಸ್ಲಿಂ ಲೀಗ್ ಅನ್ನು ಗೆಲ್ಲಬೇಕೆಂದು ಪಾಕಿಸ್ತಾನದ ಸಲಹೆ ಕಾಣಿಸಿಕೊಂಡಿದೆ. ನಿಮ್ಮ ವರ್ಗಗಳೊಡನೆ ಈ ಸಲಹೆಗಳ ಸಂಬಂಧ ಎಂಥದ್ದು? ಸಂಕ್ಷಿಪ್ತವಾಗಿ ಹೇಳಬೇಕೆಂದರೆ ಅವರ ಕೈಕಾಲುಗಳನ್ನು ಕಟ್ಟಿ ಹಾಕಿ ಸವರ್ಣೀಯರ ಕೈಗೆ ಒಪ್ಪಿಸಲಾಗಿದೆ. ಸವರ್ಣೀಯರು ಪರಿಶಿಷ್ಟ ಜಾತಿಗಳವರಿಗೆ ಏನನ್ನೂ ನೀಡರು. ಅನ್ನ ನೀಡುವ ಬದಲು ಕಲ್ಲಿನಲ್ಲಿ ಒಡೆಯುತ್ತಾರೆ. ಏಕೆಂದರೆ ಸಂವಿಧಾನದ ಸಭೆ ಎಂಬುದು ನಿಮ್ಮ ವರ್ಗಗಳಿಗೆ ಮಾಡಿದ ವಿಶ್ವಾಸ ದ್ರೋಹವಲ್ಲದೆ ಬೇರೇನೂ ಅಲ್ಲ. ಸಂವಿಧಾನ ಸಭೆಯಲ್ಲಿ ನಿಮ್ಮ ವರ್ಗಗಳ ಪರಿಸ್ಥಿತಿ ಹೇಗಿರುತ್ತದೆ ಎಂಬುದರ ಬಗ್ಗೆ ಆಗಲಿ, ಸಂವಿಧಾನ ಸಭೆಯ ರಾಜಕೀಯ ಕಾರ್ಯಕ್ರಮವನ್ನು ಕುರಿತಂತೆ ಆಗಲಿ ಯಾವ ಸಂದೇಹವೂ ಇರಲು ಸಾಧ್ಯವಿಲ್ಲ. ಈ ಸಲಹೆಗಳು ಕೋಮುವಾರು ಪ್ರಮಾಣವನ್ನೇನು ನಿಗದಿ ಮಾಡಿಲ್ಲವಾದ್ದರಿಂದ ಸಂವಿಧಾನ ಸಭೆಯಲ್ಲಿ ನಿಮ್ಮ ವರ್ಗಗಳ ಪ್ರತಿನಿಧಿಗಳೇ ಇಲ್ಲದಿರಬಹುದು. ಅವರು ಅಲ್ಲಿ ಇದ್ದ ಪಕ್ಷದಲ್ಲಿ ಅವರು ಮುಕ್ತ, ಸ್ವತಂತ್ರ ಮತ್ತು ನಿರ್ಣಾಯಕ ಮತವನ್ನು ಹೊಂದಿರಲು ಸಾಧ್ಯವಿಲ್ಲ. ಮೊದಲನೆಯದಾಗಿ ನಿಮ್ಮ ವರ್ಗಗಳ ಪ್ರತಿನಿಧಿಗಳು ಹತಾಶೆಯಿಂದ ಕೂಡಿದ ಅಲ್ಪಸಂಖ್ಯಾತರಾಗಿರುತ್ತಾರೆ. ಎರಡನೆಯದಾಗಿ ಸಂವಿಧಾನ ಸಭೆಯ ಎಲ್ಲಾ ನಿರ್ಣಯಗಳು ಸರ್ವಾನುಮತವನ್ನು ಪಡೆದಿರಬೇಕೆಂದಿಲ್ಲ. ಯಾವುದೇ ಪ್ರಶ್ನೆಯನ್ನು ಅದರ ಸಂವಿಧಾನಾತ್ಮಕ ಪ್ರಾಮುಖ್ಯ ಏನೇ ಇದ್ದರೂ ಅದನ್ನು ನಿರ್ಣಯಿಸಲು ಬಹುಮತ ಸಾಕು. ಸಂವಿಧಾನ ಸಭೆಯಲ್ಲಿನ ಈ ವ್ಯವಸ್ಥೆಯಲ್ಲಿ ನಿಮ್ಮ ವರ್ಗಗಳ ಧ್ವನಿ ಗಣನೆಗೆ ಬರುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಮೂರನೆಯದಾಗಿ ಪ್ರಮಾಣಾನುಸಾರ ಪ್ರಾತಿನಿಧ್ಯದ ಸದ್ಯದ ವ್ಯವಸ್ಥೆಯಲ್ಲಿ ಸಂವಿಧಾನ ಸಭೆಯಲ್ಲಿನ ಸದಸ್ಯರು ಚುನಾಯಿತರಾಗಬೇಕಾದರೆ ಘನತವೆತ್ತ ಮಹಾಪ್ರಭುಗಳ ಸಲಹೆಗಳಲ್ಲಿನ ಷರತ್ತುಗಳ ಪ್ರಕಾರವೇ. ಇದರ ಫಲಿತಾಂಶವೆಂದರೆ ನಿಮ್ಮ ವರ್ಗಗಳ ಪ್ರತಿನಿಧಿಗಳನ್ನು ಸಂವಿಧಾನ ಸಭೆಗೆ ನಾಮಕರಣ ಮಾಡುವ ಹಕ್ಕನ್ನು ಪೂರ್ಣವಾಗಿ ಸವರ್ಣೀಯರು ಪಡೆಯುತ್ತಾರೆ. ನಿಮ್ಮ ವರ್ಗಗಳ ಅಂತ ಪ್ರತಿನಿಧಿಗಳು ಸವರ್ಣೀಯರ ಕೈಗೊಂಬೆಗಳಾಗುತ್ತಾರೆ. ನಾಲ್ಕನೆಯದಾಗಿ ಸಂವಿಧಾನ ಸಭೆಯಲ್ಲಿ ಪ್ರಬಲ ಬಹುಮತದ ಪಕ್ಷವಾಗಿ ರೂಪುಗೊಳ್ಳುವ ಮತ್ತು ತಮ್ಮ ಸ್ವಂತ ಕಾರ್ಯಕ್ರಮಗಳನ್ನು ನೆರವೇರಿಸಿಕೊಳ್ಳಲು ಶಕ್ತರಾಗಿರುವ ಕಾಂಗ್ರೆಸ್ಸಿಗರು ತುಂಬಿಕೊಳ್ಳುತ್ತಾರೆ. ಪರಿಶಿಷ್ಟ ಜಾತಿಗಳ ಸಾಮಾಜಿಕ ಉದ್ಧಾರದ ವಿಷಯದಲ್ಲಿ ಶ್ರೀ ಗಾಂಧಿಯವರ ಪ್ರಯತ್ನಗಳ ಬಗ್ಗೆ ಏನೇ ಹೇಳಿದರೂ ಭಾರತದ ರಾಜಕೀಯ ಜೀವನದಲ್ಲಿ ಪರಿಶಿಷ್ಟ ಜಾತಿಗಳವರಿಗೆ ಪ್ರತ್ಯೇಕ ಮತ್ತು ವಿಶಿಷ್ಟವಾದ ವ್ಯಕ್ತಿಗಳಾಗಿ ಸಂವಿಧಾನದಲ್ಲಿ ರಾಜಕೀಯ ಮಾನ್ಯತೆಯನ್ನು ನೀಡಲು ಪೂರ್ಣ ವಿರುದ್ಧವಾಗಿದ್ದಾರೆ ಎಂಬುದರಲ್ಲಿ ಯಾವ ಸಂದೇಹವೂ ಇಲ್ಲ. ವಿಷಯ ಈಗಿರುವಾಗ ಈಗಿನ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಗಳಿಗೆ ಈಗಾಗಲೇ ಮಂಜೂರಾಗಿರುವ ರಾಜಕೀಯ ರಕ್ಷಣೋಪಾಯಗಳನ್ನು ಒರೆಸಿ ಹಾಕುವುದು ಸಂವಿಧಾನ ಸಭೆಯಲ್ಲಿನ ಬಹುಮತವಿರುವ ಪಕ್ಷದ ಕಾರ್ಯಕ್ರಮವಾಗಿರುತ್ತದೆ.

ಸಂವಿಧಾನ ಸಭೆಯಲ್ಲಿ ಧ್ವನಿತವಾಗುವುದನ್ನು ತಿಳಿದುಕೊಳ್ಳುವ ಯಾರೇ ಆದರೂ ಇವರುಗಳ ಸಲಹೆಗಳಿಂದ ಗಣತವಿತ್ತ ಮಹಾಪ್ರಭುಗಳ ಸರ್ಕಾರವು ಪರಿಶಿಷ್ಟ ಜಾತಿಗಳನ್ನು ಅಕ್ಷರಶಃ ತೋಳಗಳ ಬಾಯಿಗೆ ಹಾಕಿದ್ದಾರೆ ಎಂಬುದನ್ನು ಒಪ್ಪಿಕೊಳ್ಳುತ್ತಾರೆ. ಪರಿಶಿಷ್ಟ ಜಾತಿಗಳ ಸಂವಿಧಾನಾತ್ಮಕ ರಕ್ಷಣೋಪಾಯಗಳನ್ನು ನಿರಾಕರಿಸಬಹುದಾದ ಸಂವಿಧಾನ ಸಭೆ ಇರುವಂತೆ ಗಣತವಿತ್ತ ಮಹಾಪ್ರಭುಗಳ ಸರ್ಕಾರವು ಪರಿಶಿಷ್ಟ ಜಾತಿಗಳ ಹಿತಾಸಕ್ತಿಗಳನ್ನು ರಕ್ಷಿಸುವ ಉದ್ದೇಶವಿರುವ ಸಂವಿಧಾನ ಸಭೆಯೊಡನೆ ಮಾಡಿಕೊಳ್ಳುವ ಒಪ್ಪಂದದ ಅವಕಾಶಗಳಲ್ಲಿ ತಮ್ಮ ಸಲಹೆಗಳನ್ನು ಜಾಗ್ರತೆಯಿಂದ ಸೇರಿಸಲು ಸಿದ್ಧವಿರುತ್ತದೆ ಎಂದು ಹೇಳಬಹುದು. ಐರಿಸ್ ವಿವಾದವನ್ನು ಬಗೆಹರಿಸಲೆಂದು ಗಣತವಿತ್ತ ಮಹಾಪ್ರಭುಗಳ ಸರ್ಕಾರವು ಅಂಗೀಕರಿಸಿರುವ ಏರ್ಪಾಡಿನಿಂದ ಈ ಒಪ್ಪಂದದ ಸಲಹೆಯನ್ನು ಎರವಲು ಪಡೆಯಲಾಗಿದೆ ಎಂಬುದು ಸ್ಪಷ್ಟವಾಗಿದೆ. ಗಣತವಿತ್ತ ಮಹಾಪ್ರಭುಗಳ ಸರ್ಕಾರವು ಯಾವ ರಕ್ಷಣೋಪಾಯಗಳನ್ನು ಒಪ್ಪಂದದಲ್ಲಿ ಸೇರಿಸಲು ತೀರ್ಮಾನಿಸಿದೆ ಎಂಬುದನ್ನು ಒಪ್ಪಂದಕ್ಕೆ ಸಂಬಂಧಿಸಿದ ಸಲಹೆ ಹೇಳುವುದಿಲ್ಲ. ಇದೊಂದು ಮುಖ್ಯ ಅಂಶ, ಏಕೆಂದರೆ ಹೊಸ ಸಂವಿಧಾನದಲ್ಲಿ ಪರಿಶಿಷ್ಟ ಜಾತಿಗಳ ಹಿತಾಸಕ್ತಿಗಳನ್ನು ರಕ್ಷಿಸಲು ಅಗತ್ಯವಾಗಬಹುದಾದ ರಾಜಕೀಯ ರಕ್ಷಣೋಪಾಯಗಳ ಸ್ವರೂಪ, ಸಂಖ್ಯೆ ಮತ್ತು ರೀತಿಗಳ ಬಗ್ಗೆ ಗಣತವಿತ್ತ ಮಹಾಪ್ರಭುಗಳ ಸರ್ಕಾರ ಹಾಗೂ ಪರಿಶಿಷ್ಟ ಜಾತಿಗಳ ನಡುವೆ ಅಭಿಪ್ರಾಯ ಭೇದವಿರಬಹುದು. ಒಪ್ಪಂದದ ಬಗೆಗಿನ ಎರಡನೆಯ ಮತ್ತು ಅಷ್ಟೇ ಮುಖ್ಯವಾದ ಪ್ರಶ್ನೆ ಎಂದರೆ ಒಪ್ಪಂದದ ಹಿಂದೆ ಇರುವ ಶಾಸನ ಎಂಥದ್ದು ಎಂಬುದು ಒಪ್ಪಂದದೊಡನೆ ಸಾಂಗತ್ಯವಿಲ್ಲದ ಸಂವಿಧಾನದಲ್ಲಿನ ಯಾವುದೇ ನಿಬಂಧನೆ ಊರ್ಜಿತವಾಗದಂತೆ ಸಂವಿಧಾನದ ಸಭೆಯು ರೂಪಿಸುವ ಸಂವಿಧಾನದ ಭಾಗವಾಗಿ ಈ ಒಪ್ಪಂದ ಇರುತ್ತದೆಯೇ ಅಥವಾ ಈ ಒಪ್ಪಂದ ಯಾವುದೇ ವಾಣಿಜ್ಯ ಒಪ್ಪಂದದಂತೆ ಭಾರತದ ರಾಷ್ಟ್ರೀಯ ಸರ್ಕಾರ ಹಾಗೂ ಗಣತವಿತ್ತ ಮಹಾಪ್ರಭುಗಳ ಸರ್ಕಾರ ಈ ಎರಡು ಸರ್ಕಾರಗಳ ನಡುವಿನ ಕೇವಲ ಒಂದು ಒಪ್ಪಂದವಾಗಿರುತ್ತದೆಯೇ? ಈ ಒಪ್ಪಂದ ಮೊದಲನೆಯ ಬಗೆಯದಾಗಿದ್ದಲ್ಲಿ ಅದು ದೇಶದ ಶಾಸನವಾಗಿರುತ್ತದೆ ಮತ್ತು ಭಾರತ ಸರ್ಕಾರದ ನ್ಯಾಯಶಾಸ್ತ್ರದ ನಿಯಮಗಳು ಅದರ ಬೆಂಬಲಕ್ಕೆ ಇರುತ್ತವೆ. ಆದರೆ ಒಪ್ಪಂದವು ಎರಡನೆಯ ಬಗೆಯದಾಗಿದ್ದಲ್ಲಿ ಅದು ದೇಶದ ಶಾಸನವಲ್ಲ ಮತ್ತು ಅದರ ಹಿಂದೆ ಯಾವ ನ್ಯಾಯಶಾಸ್ತ್ರದ ನಿಯಮವೂ ಇರುವುದಿಲ್ಲ ಎಂಬುದು ಸ್ಪಷ್ಟ. ಅದರ ಮಾನ್ಯತೆ ಒಂದು ರಾಜಕೀಯ ಮಾನ್ಯತೆ. ಈಗ ಒಂದು ಒಪ್ಪಂದ ರಾಷ್ಟ್ರೀಯ ಸರ್ಕಾರ ರೂಪಿಸಿದ ಸಂವಿಧಾನವನ್ನು ತಿರಸ್ಕರಿಸಿದ್ದಲ್ಲಿ ಐರಿಸ್ ಮುಕ್ತ ರಾಜ್ಯದ ವಿಷಯದಲ್ಲಿ ಆದಂತೆ ಡೊಮಿನಿಯನ್ ಸ್ಥಾನಮಾನಗಳೊಡನೆ ಸುಸಂಗತವಾದದ್ದು ಎಂಬ ಸ್ಪಷ್ಟ ಕಾರಣಕ್ಕಾಗಿ ಮಾಡಲಾಗುವುದಿಲ್ಲ. ಅಂತ ಒಪ್ಪಂದದ ಹಿಂದಿನ ಏಕೈಕ ಮಾನ್ಯತೆ ಎಂದರೆ ರಾಜಕೀಯ ಮಾನ್ಯತೆ. ಅಂತ ಮಾನ್ಯತೆಯ ಬಳಕೆ ಸರ್ಕಾರದ ಬಣ್ಣ ಹಾಗೂ ಸಾರ್ವಜನಿಕ ಅಭಿಪ್ರಾಯದ ಸ್ಥಿತಿಗತಿಗಳ ಮೇಲೆ ಅವಲಂಬಿಸಬೇಕಾಗಿರುತ್ತದೆ ಎಂಬುದು ಸ್ಪಷ್ಟ. ಇಷ್ಟು ವಿಷಯ ತಿಳಿದ ಮೇಲೆ ಎರಡು ಪ್ರಶ್ನೆಗಳು ಹುಟ್ಟುತ್ತವೆ. ಮೊದಲನೇ ಪ್ರಶ್ನೆ, ಒಪ್ಪಂದದ ಕರಾರುಗಳನ್ನು ಜಾರಿಗೆ ತರಲು ಗಣತವಿತ್ತ ಮಹಾಪ್ರಭುಗಳ ಸರ್ಕಾರವು ವ್ಯವಸ್ಥೆ ಮಾಡುವ ಸಾಧನಗಳು ಯಾವುವು? ಎರಡನೆಯ ಪ್ರಶ್ನೆ, ಎರಡನೆಯದಾಗಿ ಗಣತವಿತ್ತ ಮಹಾಪ್ರಭುಗಳ ಸರ್ಕಾರವು ಭಾರತದ ರಾಷ್ಟ್ರೀಯ ಸರ್ಕಾರವನ್ನು ಈ ಒಪ್ಪಂದದ ನಿಬಂಧನೆಗಳನ್ನು ಪಾಲಿಸುವಂತೆ ಈ ಸಾಧನಗಳನ್ನು ಬಳಸಿ ಒತ್ತಾಯ ಮಾಡಲು ಸಿದ್ಧವಾಗಿರುತ್ತದೆಯೇ? ಮೊದಲನೆಯ ಪ್ರಶ್ನೆ ಸಂಬಂಧಿಸಿದಂತೆ ಒಪ್ಪಂದವನ್ನು ಜಾರಿಗೆ ತರುವ ಸಾಧನಗಳು ಸೇನೆಯ ಬಳಕೆ ಮತ್ತು ವಾಣಿಜ್ಯ ಯುದ್ಧ ಎಂಬ ಎರಡು ಬಗೆಯವು ಎಂಬುದು ಸ್ಪಷ್ಟವಾಗಿದೆ. ಸೈನಿಕ ದಳದ ವಿಷಯವಾಗಿ ಹೇಳಬೇಕೆಂದರೆ ಭಾರತೀಯ ಫೌಜು ಎನ್ನುವುದೇ ಇರುವುದಿಲ್ಲ. ಅದು ಪೂರ್ಣವಾಗಿ ನವಭಾರತದ ರಾಷ್ಟ್ರೀಯ ಸರ್ಕಾರದ ಹತೋಟಿಗೆ ವರ್ಗಾವಣೆಯಾಗುತ್ತದೆ. ಆದ್ದರಿಂದ ಗಣತವಿತ್ತ ಮಹಾಪ್ರಭುಗಳ ಸರ್ಕಾರವು ಒಪ್ಪಂದವನ್ನು ಈ ಮೂಲಕ ಜಾರಿಗೆ ತರುವ ಸಾಧನವನ್ನು ಕಳೆದುಕೊಂಡಿರುತ್ತದೆ. ಒಪ್ಪಂದಕ್ಕೆ ವಿಧೇಯವಾಗಿರಬೇಕೆಂದು ರಾಷ್ಟ್ರೀಯ ಸರ್ಕಾರವನ್ನು ಬಲಾತ್ಕರಿಸಲು ಗಣತವಿತ್ತ ಮಹಾಪ್ರಭುಗಳ ಸರ್ಕಾರವು ತನ್ನದೇ ಸ್ವಂತ ಸೈನ್ಯವನ್ನು ಕಲ್ಪಿಸುತ್ತದೆ ಎಂಬುದನ್ನು ನಂಬುವುದು ಅಸಾಧ್ಯ. ವಾಣಿಜ್ಯ ಯುದ್ಧವು ಸಾಧ್ಯವಿಲ್ಲ. ಇದೊಂದು ಆತ್ಮಘಾತಕ ಕಾರ್ಯನೀತಿ. ಭೂ ಠೇವಣಿಗಳನ್ನು ಮತ್ತೆ ಸ್ವಾಧೀನಕ್ಕೆ ಪಡೆಯಲು ಐರಿಸ್ ಮುಕ್ತ ರಾಜ್ಯದೊಂದಿಗೆ ಮಾಡಿದ ಐರಿಸ್ ಯುದ್ಧದ ಅನುಭವವು ಇಂಗ್ಲಿಷ್ ಜನಾಂಗ ತಮ್ಮದೇ ಹಿತಾಸಕ್ತಿ ಮತ್ತು ಗೌರವಗಳಿಗೋಸ್ಕರವೂ ಅದನ್ನು ಮಂಜೂರು ಮಾಡುವುದಿಲ್ಲ ಎಂಬುದನ್ನು ತೋರಿಸುತ್ತದೆ. ಆದ್ದರಿಂದ ಈ ಒಪ್ಪಂದವು ಪರಿಶಿಷ್ಟ ಜಾತಿಗಳನ್ನು ಕುರಿತಂತೆ ಒಂದು ಕ್ರೂರ ವ್ಯಂಗ್ಯವಲ್ಲವಾದರೆ ಒಂದು ಟೊಳ್ಳು ಸೂತ್ರ ಮಾತ್ರ ಆಗುತ್ತದೆ.
ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವು ಭಾರತೀಯರು ಸ್ವಾಗತಿಸಲೆಂದು ಈ ಸಲಹೆಗಳನ್ನು ಕಳುಹಿಸಿಕೊಟ್ಟಿದೆ. ಆದರೆ ಕೆಲವೇ ತಿಂಗಳ ಮೊದಲು ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವು ಇರಿಯುವ ಮಾತುಗಳಲ್ಲಿ ನಿಂದಿಸಿದ ಸಲಹೆಗಳನ್ನೇ ಭಾರತೀಯರಿಗೆ ಏಕೆ ಕೊಡುತ್ತಿದ್ದಾರೆ ಎಂಬುದಕ್ಕೆ ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವಾಗಲಿ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರಾಗಲಿ ಯಾವುದೇ ವಿವರಣೆಯನ್ನು ನೀಡಿಲ್ಲ. ಒಂದು ವರ್ಷದ ಮೊದಲು ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವು ಸಂವಿಧಾನ ಸಭೆಯು ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆಯಾಗುವ ಕಾರಣದಿಂದ ಅದನ್ನು ಮಂಜೂರು ಮಾಡುವುದಿಲ್ಲ ಎಂದು ಹೇಳಿತು. ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವು ಸಂವಿಧಾನ ಸಭೆಯನ್ನು ಮಂಜೂರು ಮಾಡಲು ಮತ್ತು ಅಲ್ಪಸಂಖ್ಯಾತರ ಮೇಲೆ ದಬ್ಬಾಳಿಕೆ ನಡೆಸಲು ಈಗ ಸಿದ್ಧವಾಗಿದೆ. ಒಂದು ವರ್ಷದ ಮೊದಲು ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವು ಪಾಕಿಸ್ತಾನಕ್ಕೆ ಆಸ್ಪದ ಕೊಟ್ಟಲ್ಲಿ ಅದು ಭಾರತವನ್ನು ವಿರೋಧಿ ರಾಜ್ಯಗಳನ್ನಾಗಿಸಿ ಒಡೆದಂತೆ ಆಗುವ ಕಾರಣದಿಂದ ಹಾಗೆ ಮಾಡುವುದಿಲ್ಲ ಎಂದು ಹೇಳಿತು. ಈ ದಿನ ಅವರು ಭಾರತದ ವಿಭಜನೆಗೆ ಅನುಮತಿ ನೀಡಲು ಸಿದ್ಧರಾಗಿದ್ದಾರೆ. ಒಂದು ದೊಡ್ಡ ಸಾಮ್ರಾಜ್ಯದ ಸರ್ಕಾರ ಎಲ್ಲ ನಿಯಮಗಳ ವಿವೇಕವನ್ನು ಹೀಗೆ ಹೇಗೆ ಕಳೆದುಕೊಳ್ಳುತ್ತದೆ? ಒಂದು ವಿವರಣೆಯೆಂದರೆ ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವು ಯುದ್ಧದ ಗತಿಯ ಫಲವಾಗಿ ತೀವ್ರ ಭಯಕ್ಕೆ ಒಳಗಾಗಿದೆ. ಈ ಸಲಹೆಗಳು ಎದೆಗುಂದಿರುವುದರ ಪರಿಣಾಮ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳು ಮಾಡಿದ ಅಕ್ಕೊತ್ತಾಯಗಳನ್ನು ಮತ್ತು ಈ ಸಲಹೆಗಳಿಂದ ಅವರು ನೀಡಿದ ರಿಯಾಯಿತಿಯನ್ನು ಯಾರಾದರೂ ಹೋಲಿಸಿದರೆ ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವನ್ನು ಆವರಿಸಿರುವ ಈ ಭಯ ಎಷ್ಟು ಹೆಚ್ಚಾಗಿದೆ ಎಂಬುದನ್ನು ಸುಲಭವಾಗಿ ತಿಳಿಯಬಹುದು. ಸಂವಿಧಾನ ಸಭೆಯು ಸಂವಿಧಾನವನ್ನು ರೂಪಿಸಬೇಕು ಎಂದು ಕಾಂಗ್ರೆಸ್ ಒತ್ತಾಯಿಸಿತು. ಆದರೆ ಅಲ್ಪಸಂಖ್ಯಾತರ ರಕ್ಷಣೋಪಾಯಗಳ ಪ್ರಶ್ನೆ ಸಂವಿಧಾನ ಸಭೆಯ ಕೇವಲ ಬಹುಮತದಿಂದ ತೀರ್ಮಾನಿಸಲ್ಪಡಬೇಕು ಎಂದು ಒತ್ತಾಯಿಸಲಿಲ್ಲ. ಇಷ್ಟೇ ಸಾಲದೆ ಬ್ರಿಟಿಷ್ ಸರ್ಕಾರವು ಕಾಂಗ್ರೆಸ್ಸಿನ ಬೇಡಿಕೆಯಲ್ಲಿ ಅಡಕವಾಗಿದ್ದ ಅಲ್ಪಸಂಖ್ಯಾತರ ಮೇಲಿನ ದಬ್ಬಾಳಿಕೆಯ ಪರವಾಗಿರುವುದಿಲ್ಲ ಎಂದು ವೈಸ್ರಾಯ್ ಪ್ರಕಟಿಸಿದಾಗ 1940 ಆಗಸ್ಟ್ 22 ವಾರ್ಧಾದಲ್ಲಿ ನಡೆದ ಸಭೆಯಲ್ಲಿ ಕಾಂಗ್ರೆಸ್ಸಿನ ಕಾರ್ಯಕಾರಿ ಸಮಿತಿ ಈ ಮುಂದಿನ ನಿರ್ಣಯವನ್ನು ಅಂಗೀಕರಿಸಿತು. ಕಾಂಗ್ರೆಸ್ ಯಾವ ಅಲ್ಪಸಂಖ್ಯಾತರ ಮೇಲೂ ದಬ್ಬಾಳಿಕೆ ನಡೆಸಲು ಎಂದು ಯೋಚಿಸಿಲ್ಲವಾದರೂ ಬ್ರಿಟಿಷ್ ಸರ್ಕಾರವನ್ನು ಹಾಗೆ ಮಾಡಲು ಕೇಳಿದ್ದಂತೂ ಇಲ್ಲವೇ ಇಲ್ಲ ಎಂದಿದ್ದರೂ ಯಥಾಯೋಗ್ಯವಾಗಿ ಚುನಾಯಿತರಾದ ಪ್ರತಿನಿಧಿಗಳಿರುವ ಸಂವಿಧಾನ ಸಭೆಯ ಮೂಲಕವೇ ಸಂವಿಧಾನವನ್ನು ವ್ಯವಸ್ಥೆಗೊಳಿಸಬೇಕೆಂದಿದ್ದರೂ ಈ ಬೇಡಿಕೆಯನ್ನು ದಬ್ಬಾಳಿಕೆ ಎಂದು ತಪ್ಪಾಗಿ ಅರ್ಥೈಸಲಾಗಿದೆ ಮತ್ತು ಅಲ್ಪಸಂಖ್ಯಾತರ ವಿಷಯವನ್ನು ಭಾರತೀಯರ ಪ್ರಗತಿಗೆ ದಾಟಲಾಗದ ಅಡಚಣೆ ಎಂಬಂತೆ ಮಾಡಲಾಗಿದೆ ಎಂಬುದಕ್ಕಾಗಿ ಸಭೆ ವಿಚಾರಿಸುತ್ತದೆ. ಕಾರ್ಯಕಾರಿ ಸಮಿತಿ ಮತ್ತೂ ಸೇರಿಸಿತು. ಸಂಬಂಧಪಟ್ಟ ಅಲ್ಪಸಂಖ್ಯಾತರ ಚುನಾಯಿತ ಪ್ರತಿನಿಧಿಗಳೊಡನೆ ಹೊಂದಾಣಿಕೆಯಿಂದ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಚೆನ್ನಾಗಿ ಕಾಪಾಡಬೇಕು ಎಂದು ಕಾಂಗ್ರೆಸ್ ಪ್ರಸ್ತಾಪಿಸಿತ್ತು. ಕಾಂಗ್ರೆಸ್ ಕೂಡ ಅಲ್ಪಸಂಖ್ಯಾತರ ಹಕ್ಕುಗಳ ನಿರ್ಣಯವನ್ನು ಸಂವಿಧಾನ ಸಭೆಯ ವ್ಯಾಪ್ತಿಯಲ್ಲಿ ಸೇರಿಸಬೇಕು ಎಂದು ಒತ್ತಾಯಿಸಿಲ್ಲ ಎನ್ನುವುದನ್ನು ಇದು ತೋರಿಸುತ್ತದೆ. ಘನತವಿರ್ಥ ಮಹಾಪ್ರಭುಗಳ ಸರ್ಕಾರವು ಕಾಂಗ್ರೆಸ್ಸಿಗೆ ಅದು ಕೇಳದೇ ಇರುವುದನ್ನು ಕೊಟ್ಟಿರುವುದಲ್ಲದೆ ಕೇವಲ ಬಹುಮತದ ಓಟಿನಿಂದ ಅಲ್ಪಸಂಖ್ಯಾತರ ಹಕ್ಕುಗಳ ವಿಷಯವನ್ನು ನಿರ್ಣಯಿಸುವ ಇನ್ನೊಂದು ಅಧಿಕವಾದ ಹಕ್ಕನ್ನು ನೀಡಿದೆ. ಪಾಕಿಸ್ತಾನದ ಪ್ರಶ್ನೆಯನ್ನು ಕುರಿತಂತೆ ಸಹ ಇದೇ ಮನೋಭಾವ ಕಾಣುತ್ತದೆ. ಪಾಕಿಸ್ತಾನವನ್ನು ತತ್ಕ್ಷಣವೇ ಒಪ್ಪಿಕೊಳ್ಳಬೇಕೆಂದು ಮುಸ್ಲಿಂ ಲೀಗ್ ಒತ್ತಾಯಿಸಲಿಲ್ಲ. ಮುಸ್ಲಿಂ ಲೀಗ್ ಕೇಳಿದ್ದೆಲ್ಲ ಸಂವಿಧಾನದ ಮುಂದಿನ ಸುಧಾರಣೆಯಲ್ಲಿ ಪಾಕಿಸ್ತಾನದ ಪ್ರಶ್ನೆಯನ್ನು ಎತ್ತುವಾಗ ಮುಸಲ್ಮಾನರನ್ನು ತಡೆಯಬಾರದು ಎಂದು ಮಾತ್ರ. ಸದ್ಯದ ಸಲಹೆಗಳು ಒಂದು ಹೆಜ್ಜೆ ಮುಂದೆ ಹೋಗಿವೆ ಮತ್ತು ಮುಸ್ಲಿಂ ಲೀಗ್ಗೆ ಪಾಕಿಸ್ತಾನವನ್ನು ಸೃಷ್ಟಿಸುವ ಹಕ್ಕನ್ನು ನಿಶ್ಚಿತವಾಗಿ ನೀಡಿವೆ. ಇವು ಸಂವಿಧಾನಾತ್ಮಕ ಸಲಹೆಗಳು. ಪೂರ್ಣ ಯುದ್ಧ ನಡೆಸಲು ಭಾರತಕ್ಕೆ ದಾರಿ ತೋರುವುದು ಅವುಗಳ ಉದ್ದೇಶ. ಇದರಲ್ಲಿ ಹಿಂದೂಗಳು, ಮುಸ್ಲಿಂಗಳು, ಪರಿಶಿಷ್ಟ ಜಾತಿಗಳು ಮತ್ತು ಸಿಖ್ಖರನ್ನು ಭಾಗವಹಿಸಲೆಂದು ಮನಪೂರ್ತಿಯಾಗಿ ಬೇಡಿಕೊಳ್ಳಲಾಗಿದೆ. ಆದರೂ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅವರು ಘನತವಿರ್ಥ ಮಹಾಪ್ರಭುಗಳ ಸರ್ಕಾರದ ಒಪ್ಪಿಗೆಯೊಡನೆ ಅಥವಾ ಒಪ್ಪಿಗೆ ಇಲ್ಲದೆ ಬಹುಸಂಖ್ಯಾತ ಪಕ್ಷಗಳ ಮತ್ತು ಅಲ್ಪಸಂಖ್ಯಾತ ಪಕ್ಷಗಳ ನಡುವೆ ಭೇದ ಮಾಡುತ್ತಿದ್ದಾರೆ. ಯಾರ ಒಪ್ಪಿಗೆ ಅಗತ್ಯವೋ ಅವರು ಬಹುಸಂಖ್ಯಾತ ಪಕ್ಷಗಳಿಗೆ ಸೇರಿದವರು. ಯಾರೊಡನೆ ಪರ್ಯಾಲೋಚನೆ ಒಂದೇ ಸಾಕು ಎಂಬ ನಂಬಿಕೆ ಇದೆಯೋ ಅವರು ಅಲ್ಪಸಂಖ್ಯಾತ ಪಕ್ಷಗಳಿಗೆ ಸೇರಿದವರು. ಇದೊಂದು ಹೊಸ ಭೇದ ಗಣನೆ.
ಗಣತವೀರ್ಥ ಮಹಾಪ್ರಭುಗಳ ಸರ್ಕಾರವಾಗಲಿ ಅಥವಾ ವೈಸ್ರಾಯ್ ರವರಾಗಲಿ ಈ ಮೊದಲ ಘೋಷಣೆಗಳಲ್ಲಿ ನಿಶ್ಚಯವಾಗಿ ಹಾಗೆ ಮಾಡಿರಲಿಲ್ಲ. ಭಾರತದ ರಾಜಕೀಯ ಜೀವನದ ಮುಖ್ಯ ವ್ಯಕ್ತಿಗಳ ಒಪ್ಪಿಗೆ ಎಂದು ಘೋಷಣೆ ವ್ಯಕ್ತಪಡಿಸಿತ್ತು. ಪರಿಶಿಷ್ಟ ಜಾತಿಗಳ ಸ್ಥಾನವನ್ನು ಮುಸಲ್ಮಾನರ ಸ್ಥಾನಕ್ಕಿಂತ ಕೆಳಗಿನದಾಗಿ ಮಾಡಿರುವ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದ ಯಾವ ಘೋಷಣೆಯನ್ನು ನಾನು ಬಲ್ಲವನಲ್ಲ. ಪರಿಶಿಷ್ಟ ಜಾತಿಗಳನ್ನು ಮುಸಲ್ಮಾನರೊಂದಿಗೆ ಜೊತೆಗೂಡಿಸಿರುವುದನ್ನು ತಿಳಿಯಪಡಿಸುವ 1941 ಜನವರಿ 10 ಮುಂಬಾಯಿಯಲ್ಲಿ ವೈಸ್ರಾಯ್ ಮಾಡಿದ ಭಾಷಣದಿಂದ ಈ ಮುಂದಿನ ಮಾತುಗಳನ್ನು ಉದ್ಧರಿಸುತ್ತೇನೆ. ಅಲ್ಪಸಂಖ್ಯಾತರು ಪಟ್ಟು ಹಿಡಿದಿರುವ ಹಕ್ಕುಗಳು ಇಲ್ಲಿವೆ. ಅವುಗಳಲ್ಲಿ 2 ಮಾತ್ರ ಇಲ್ಲಿ ಉದ್ಧರಿಸುತ್ತೇನೆ. ಮಹಾನ್ ಮುಸ್ಲಿಂ ಅಲ್ಪಸಂಖ್ಯಾತರು ಮತ್ತು ಪರಿಶಿಷ್ಟ ಜಾತಿಗಳು ಈ ಹಿಂದೆ ಅಲ್ಪಸಂಖ್ಯಾತರಿಗೆ ಈ ಭರವಸೆಗಳನ್ನು ಕೊಡಲಾಗಿದೆ. ಈ ಭರವಸೆಗಳನ್ನು ಗೌರವಿಸಿ ಅವರ ಸ್ಥಿತಿಯನ್ನು ರಕ್ಷಿಸಬೇಕು. ಪ್ರಯತ್ನಪಟ್ಟು ಮಾಡಿದ ಈ ರೋಸ ಹುಟ್ಟಿಸುವ ಭೇದಗಣನೆ ಈ ಪಕ್ಷಪಾತದಿಂದ ತಮ್ಮ ಸ್ಥಾನ ಕೆಳಗೆ ಇಳಿಸಲ್ಪಟ್ಟ ಅಲ್ಪಸಂಖ್ಯಾತರೊಡನೆ ಮಾಡಿದ ನಂಬಿಕೆ ದ್ರೋಹ. ಸಂವಿಧಾನಾತ್ಮಕ ದೃಷ್ಟಿಕೋನದಿಂದ ಇದೊಂದು ಅನಿಷ್ಟದ ಭೇದಗಣನೆ. ಪೂರ್ಣ ಯುದ್ಧದ ದೃಷ್ಟಿಯಿಂದ ಇದು ಬಹಳವಾದ ರಾಜಕೀಯ ಅವಿಶ್ವಾಸವನ್ನು ದ್ವೇಷವನ್ನು ನಾಡಿನಲ್ಲಿ ಉಂಟು ಮಾಡುವುದು ಸಾಧ್ಯ. ಈ ಪ್ರಯತ್ನದಲ್ಲಿ ಬಹುಶಃ ಈಗಾಗಲೇ ಬೇರೆ ಸ್ನೇಹಿತರನ್ನು ಆಯ್ಕೆ ಮಾಡಲು ತೀರ್ಮಾನಿಸಿರುವವರ ಸ್ನೇಹವನ್ನು ಗೆಲ್ಲಬೇಕೇ ಅಥವಾ ತಮ್ಮ ನಿಜವಾದ ಸ್ನೇಹಿತರನ್ನು ಕಳೆದುಕೊಳ್ಳಬೇಕೆ ಎಂಬುದನ್ನು ಬ್ರಿಟಿಷರು ಪರಿಗಣಿಸಬೇಕು. ಗಣತವೆತ್ತ ಮಹಾಪ್ರಭುಗಳ ಸರ್ಕಾರದ ಮಟ್ಟಿಗೆ ಸಲಹೆಗಳು ಅನಿರೀಕ್ಷಿತ ತಿರುಗು ಮುರುಗನ್ನು ತೋರುತ್ತವೆ. ಅಲ್ಪಸಂಖ್ಯಾತರ ಹಕ್ಕುಗಳ ಮೇಲೆ ದಾಳಿ ಎಂದು ತಾವೇ ದೂಷಿಸಿದ್ದ ಈ ಸಲಹೆಗಳನ್ನು ಈಗ ಮುಂದಿಡುವುದು ರುಜುತ್ವವನ್ನು ಬಲದ ಮುಂದೆ ಒಪ್ಪಿಸುವ ಅವರ ಸಂಪೂರ್ಣ ಶರಣಾಗತಿಯ ಲಕ್ಷಣವಾಗಿದೆ. ಇದು ಮ್ಯೂನಿಕ್ ಮನೋವೃತ್ತಿ. ಇದರ ಸಾರವೆಂದರೆ ಸ್ವರಕ್ಷಣೆಗಾಗಿ ಇತರರನ್ನು ಬಲಿ ಕೊಡುವುದು. ಆ ಸಲಹೆಗಳ ಮೇಲೆ ಈ ಮನೋಭಾವವನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ. ಈ ಸಲಹೆಗಳನ್ನು ಹಿಂದಕ್ಕೆ ಪಡೆಯಬೇಕೆಂದು ಬ್ರಿಟಿಷ್ ಸರ್ಕಾರಕ್ಕೆ ನಾನು ಸೂಚಿಸುತ್ತೇನೆ. ರುಜುತ್ವ, ನ್ಯಾಯ ಹಾಗೂ ತಾವೇ ನೀಡಿದ ವಾಗ್ದಾನಕ್ಕಾಗಿ ಹೋರಾಡಲು ಅವರಿಗೆ ಸಾಧ್ಯವಿಲ್ಲದಿದ್ದಲ್ಲಿ ಅವರು ಶಾಂತಿ ಸಂಧಾನ ಮಾಡಿಕೊಳ್ಳುವುದು ಲೇಸು. ಅದರ ಮೂಲಕ ತಮ್ಮ ಗೌರವವನ್ನು ಉಳಿಸಿಕೊಳ್ಳುವುದಕ್ಕಾದರೂ ಅವರಿಗೆ ಸಾಧ್ಯವಾಗುತ್ತದೆ. ಜೈ ಭೀಮ್.

0: ಇದುವರೆಗೂ ಅಂಬೇಡ್ಕರ್ ಓದು ಕೇಳಿದಿರಿ. ಅರುಣ್ ಜೋಳದ ಕೂಡ್ಲಿಗಿ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಅಂಬೇಡ್ಕರ್ ಸರಣಿ ಓದಿನ ಆಯ್ದ ಭಾಗ ಇದಾಗಿತ್ತು. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಭಾರತದ ಸಂವಿಧಾನ ಪೀಠಿಕೆ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ, ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕೆ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26 ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.

0: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
1: ಹೌದು, ನಾನು ಕ್ಯಾನ್ಸರ್ ನ ಸೋಲ್ಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
0: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
1: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
3: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಸ್ನೇಹಿತರೆ, ಕೆಲವೊಂದು ಅಡುಗೆಗಳು ಫಟಾಫಟ್ ಅಂತ ದಿಢೀರ್ ಅಂತ ಆಗ್ಬಿಡ್ತವೆ, ಒಂದು 10-15 ನಿಮಿಷದಲ್ಲೇ ಆಗ್ಬಿಡತ್ತೆ. ಇನ್ನು ಕೆಲವು ಅಡುಗೆಗಳು ತುಂಬಾನೇ ಸಮಯ ತೆಗೆದುಕೊಳ್ಳುತ್ತೆ, 1-2 ತಾಸು ಕೂಡ ಆಗತ್ತೆ. ಇನ್ನು ಕೆಲವೊಂದು ಅಡುಗೆ ತಿಂಡಿಗಳು ಸಾಕಷ್ಟು ಸಮಯವನ್ನು ತೆಗೆದುಕೊಳ್ಳೋದು ಅಷ್ಟೇ ಅಲ್ಲದೆ ಅಷ್ಟೇ ಕೆಲಸ ಕೂಡ ಇರುತ್ತೆ. ಆ ಕ್ಲೀನಿಂಗ್ ಇರ್ಬೋದು, ಒರೆಸೋದಿರ್ಬೋದು, ತೊಳೆಯೋದಿರ್ಬೋದು, ಡಬ್ ಡಬ್ಬಲ್ ಕೆಲಸ ಆಗತ್ತೆ ಕೆಲವೊಂದು ರೆಸಿಪಿಗಳಿಂದ. ಬೆಳಗ್ಗೆ ಫಟಾಫಟ್ ಅಂತ ದಿಢೀರ್ ಅಂತ ಆಗುವಂತಹ ತಿಂಡಿಗಳ ವಿಷಯಕ್ಕೆ ಅಂತಲೇ ಬಂದರೆ ಉಪ್ಪಿಟ್ಟಿರ್ಬೋದು, ಚಿತ್ರಾನ್ನ, ಅವಲಕ್ಕಿ, ಮಂಡಕ್ಕಿ, ಇವೆಲ್ಲವೂ ಕೂಡ ಹೆಚ್ಚಾಗಿ ಸಮಯವನ್ನು ತೆಗೆದುಕೊಳ್ಳದೆ ದಿಢೀರಾಗಿ ಆರಾಮಾಗಿ ಮಾಡ್ಬೋದು. ಈ ಚಿತ್ರಾನ್ನ ಉಪ್ಪಿಟ್ಟು ಮಾಡಿದಾಗೆಲ್ಲ ಹೆಚ್ಚು ಸಮಯ ತೆಗೆದುಕೊಳ್ಳೋದೇ ಇಲ್ಲ, ಒಂದು 1/2 ಗಂಟೆಯಲ್ಲೇ ಮಾಡ್ಕೋಬಿಡ್ಬೋದು. ಅದರಲ್ಲೂ ಚಿತ್ರಾನ್ನಕ್ಕೆ ರಾತ್ರಿ ಅನ್ನ ಮಿಕ್ಕಿದ್ರೆ ಈರುಳ್ಳಿ, ಸಾಸಿವೆ, ಜೀರಿಗೆ ಒಗ್ಗರಣೆ ಕೊಟ್ಟು 1/2 ನಿಂಬೆಹಣ್ಣು ಇಟ್ಕೋಬಿಟ್ರೆ ಒಂದು ಒಳ್ಳೆಯ ನಿಂಬೆಹಣ್ಣಿನ ಚಿತ್ರಾನ್ನ ರೆಡಿ ಆಗತ್ತೆ. ಸಾಕಷ್ಟು ಜನ ಚಿತ್ರಾನ್ನವನ್ನು ಹೆಚ್ಚಾಗಿ ಇಷ್ಟಪಟ್ಟು ತಿನ್ನೋರು ಇದ್ದಾರೆ. ಇದು ಒಂಥರ ಆಪತ್ ಬಾಂಧವ ಇದ್ದಾಗೆ. ಚಿತ್ರಾನ್ನ ರಾತ್ರಿ ಅನ್ನ ಇದ್ರೆ ವೇಸ್ಟ್ ಆಗೋದಿಲ್ಲ, ಅದೇ ಅನ್ನನ ಕಲಸಿ ಬೆಳಗ್ಗೆ ಸ್ಪೆಷಲ್ ಆಗಿ ಮತ್ತೆ ಪುನರ್ಜನ್ಮವನ್ನು ಪಡ್ಕೊಳ್ಳುತ್ತೆ. ಒಗ್ಗರಣೆ ಒಂದಿದ್ರೆ ಸಾಕು. ಈ ರೀತಿಯಲ್ಲಿ ಸಾಕಷ್ಟು ಬಗೆಯಲ್ಲಿ ಚಿತ್ರಾನ್ನವನ್ನ ತಯಾರಿಸ್ಕೊಳ್ಬೋದು ಸ್ನೇಹಿತರೆ. ನಿಂಬೆಹಣ್ಣಿನ ಚಿತ್ರಾನ್ನ, ಕ್ಯಾರೆಟ್ ಚಿತ್ರಾನ್ನ, ಟೊಮೆಟೊ ಚಿತ್ರಾನ್ನ, ಕರಿಬೇವು ಚಿತ್ರಾನ್ನ, ಬೆಳ್ಳುಳ್ಳಿ ಚಿತ್ರಾನ್ನ, ಕಲ್ಸನ್ನ, ಬಗೆ ಬಗೆಯಲ್ಲಿ ಚಿತ್ರಾನ್ನವನ್ನ ತಯಾರಿಸ್ಕೊಳ್ಬೋದು. ಹೇಗೆ ಮಾಡಿದ್ರೂ ಒಂದು ರೀತಿಯಲ್ಲಿ ಸ್ಪೆಷಲ್ ಆಗಿ ರುಚಿ ಕೊಡತ್ತೆ ಚಿತ್ರಾನ್ನ. ಈರುಳ್ಳಿ, ಶೇಂಗಾ ಬೀಜ, ಕಡಲೆಬೇಳೆ, ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಕರಿಬೇವು ಜೊತೆಗೆ ಒಂದು ಟೊಮೊಟೊ ಅಥವಾ ಒಂದು ಈರುಳ್ಳಿ ಇದ್ರೆ ಒಂದು ಮಸ್ತ್ ಆಗಿರುವಂಥ ಚಿತ್ರಾನ್ನ ರೆಡಿ ಆಗತ್ತೆ. ಏನೇ ಹೇಳಿ, ಈ ತರಕಾರಿ ಇಲ್ಲದೆ ಇದ್ದಾಗ ಅಥವಾ ಸಾಂಬಾರು ಮಾಡ್ಕೊಳಕ್ಕೆ ಬೇಜಾರಾದಾಗ, ಮನೆಯಲ್ಲಿ ನಾವು ಒಬ್ಬರೇ ಇದ್ದಾಗ, ಮನೆಯ ಸದಸ್ಯರೆಲ್ಲರೂ ಊರಿಗೆ ಅಥವಾ ಟ್ರಿಪ್ಪಿಗೆ ಹೋದಾಗ ಈ ಚಿತ್ರಾನ್ನ ಮಾಡಿಕೊಂಡು ಆರಾಮಾಗಿ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕೂಡ ತಿನ್ಕೊಳ್ಬೋದು. ಈ ರೀತಿಯಲ್ಲೂ ಕೂಡ ಚಿತ್ರಾನ್ನ ತುಂಬಾ ಉಪಯೋಗ ಆಗತ್ತೆ. ಈ ದಿನ ಸ್ನೇಹಿತರೆ, ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಸಾಲಾ ಅನ್ನ ಅಂತ ಮಾಡ್ತಾ ಇದ್ದಾರೆ. RVR ಕೇಟರಿಂಗ್ ಅನ್ನ ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಕಳೆದ ಬಾರಿ ಇವರು ಕರಿಪುಡಿ ಅನ್ನವನ್ನ ಹೇಗ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರು ಸ್ನೇಹಿತರೆ. ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವಂತಹ ಕರಿಪುಡಿ ಅನ್ನದ ಬಗ್ಗೆ ತಿಳಿಸಿದ್ರು. ಈ ದಿನ ಅದೇ ರೀತಿಯಲ್ಲಿ ವಿಶೇಷವಾಗಿ ಚಿತ್ರಾನ್ನ ಟೈಪೆ ಮಸಾಲಾ ಅನ್ನವನ್ನ ಮಾಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ತಿಳಿಯೋಣ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
0: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
3: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
4: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಆರ್ ವಿ ಆರ್ ಕೇಟ್ರಿಂಗ್ ಅನ್ನು ನಡೆಸ್ತಾ ಇರುವಂತಹ ಬೆಂಗಳೂರಿನ ವಿನಯ್ ಶ್ರೀನಿವಾಸ್ ಸರ್ ಅವರು ಸ್ಪೆಷಲ್ ಆಗಿ, ಅದು ಕೂಡ ಮದುವೆ ಮನೆಗಳಲ್ಲಿ ಮಾಡುವಂತಹ ಮಸಾಲ ಚಿತ್ರಾನ್ನವನ್ನು ಹೇಗೆ ಮಾಡ್ಕೊಳ್ಬೇಕು, ಯಾವ ಕ್ರಮದಲ್ಲಿ ಮಾಡ್ಕೊಳ್ಬೇಕು, ಯಾವೆಲ್ಲ ಸಾಮಗ್ರಿಗಳು ಬೇಕು ಅನ್ನೋದನ್ನು ತಿಳಿಸ್ಕೊಡ್ಲಿಕ್ಕೆ ನಮ್ಮೊಟ್ಟಿಗಿದ್ದಾರೆ. ತಡ ಮಾಡೋದು ಬೇಡ, ಮಸಾಲ ಚಿತ್ರಾನ್ನವನ್ನು ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋಣ.
5: ಸ್ನೇಹಿತರೆ, ಈ ಮಸಾಲೆ ಚಿತ್ರಾನ್ನಕ್ಕೆ ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು. ಆ ರುಬ್ಕೊಳ್ಳೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ, ನಾನು ಒಂದು ಅರ್ಧ ಹೋಳು ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಆ ಕಾಯಿ ತುರಿ ಹಸಿ ಕಾಯಿ ತುರಿ, ಒಣಕೊಬ್ಬರಿ ತುರಿ ಅಲ್ಲ, ಹಸಿ ಕಾಯಿ ತುರಿ. ಒಂದು ಅರ್ಧ ಹೋಳನ್ನ ತುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂದು ಚಮಚದಷ್ಟು ಸಾಸಿವೆಯನ್ನು ಹಾಕೋಣ. ನೋಡಿ, ಒಂದು ಚಮಚದಷ್ಟು ಸಾಸಿವೆ. ಸ್ನೇಹಿತರೆ, ಸಾಸಿವೆ ಸಿಡಿದು ಅಥವಾ ಹುರ್ಕೊಂಡು ಹಾಕೋಬಾರ್ದು. ಸಿಡಿದು ಅಥವಾ ಉಪ್ಪು ಹುರ್ಕೊಂಡು ಹಾಕೊಂಡ್ರೆ ಅದೊಂಥರ ಬೇರೆ ಟೇಸ್ಟ್ ಆಗ್ಬಿಡುತ್ತೆ, ಚೆನ್ನಾಗಿರಲ್ಲ. ಹಸಿ ಸಾಸಿವೆನೆ ಇದಕ್ಕೆ ಹಾಕೋಬೇಕು, ತುಂಬ ಒಳ್ಳೆ ರುಚಿ ಕೊಡುತ್ತೆ ಇದು ಚಿತ್ರಾನ್ನಕ್ಕೆ. ಹಾಗೆ ಅದ್ರ ಜೊತೆಗೆ ಒಂದೂವರೆ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಡ್ತಾ ಇದ್ದೀನಿ. ನೋಡಿ, ಜೀರಿಗೆ ಹಾಕ್ಕೊಂಡೆ. ಹಾಗೆಯೇ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು, ಚೆನ್ನಾಗಿ ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನಕಾಯಿ ಖಾರಕ್ಕೆ, ಹಸಿಮೆಣಸಿನಕಾಯಿ ನಾನು ಒಂದು 4-5 ಜನಕ್ಕೆ ಆಗೋಷ್ಟು ಚಿತ್ರಾನ್ನ ಮಾಡ್ತಿದ್ದೀನಿ. ಆದ್ದರಿಂದ ಒಂದು 6-7 ಹಸಿಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಹಾಗೆ ಬೆಲ್ಲ, ಬೆಲ್ಲ ತುಂಬ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲವನ್ನು ಹಾಕ್ಕೊಂಡ್ರೆ ಸಾಕಾಗುತ್ತೆ, ಅದನ್ನು ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆ ಇಂಗು, ನೋಡಿ ಇಂಗು ನಾನು ನೀರಿಂಗ ತೊಗೊಂಡಿದ್ದೀನಿ, ಇದನ್ನು ಕೂಡ ಒಂದು ಚಮಚದಷ್ಟು ಹಾಕ್ಕೊಳ್ತಿದ್ದೀನಿ. ಪೇಸ್ಟ್ ಇಂಗು ಅಥವಾ ನೀವು ಕಲ್ಲಿಂಗು ತೊಗೊಂಡ್ರೆ ಅದನ್ನು ಸ್ವಲ್ಪ ಚಿಟಿಕೆ ಹಾಕ್ಕೊಂಡ್ರೆ ಸಾಕು. ಈಗ ನಾನು ಇಂಗನ್ನು ಇದನ್ನು ಈಗ ಹಾಕ್ಕೊಳ್ತಿದ್ದೀನಿ. ಇದಿಷ್ಟನ್ನೂ ಮಿಕ್ಸಿಯಲ್ಲಿ ನೀರು ಹಾಕಿ ಚೆನ್ನಾಗಿ ಪೇಸ್ಟು ಗಂಧದ ಥರ, ಅಂದರೆ ತುಂಬ ನೈಸ್ ಪೇಸ್ಟು ಆಗೋದು ಬೇಡ, ತುಂಬ ತರಿ ತರಿನೂ ಆಗೋದು ಬೇಡ. ಒಂದ್ಸಲ ಹೆಂಗೆ ಒರಳಲ್ಲಿ ಹೆಂಗೆ ರುಬ್ಬಿದ್ರೆ ಎಷ್ಟು ಥರ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸ್ ಆದರೆ ಸಾಕು, ಅದನ್ನು ಈಗ ರುಬ್ಕೊಂಬರೋಣ. ಈಗ ಸ್ನೇಹಿತರೆ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ಇದನ್ನು ನೀರು ಹಾಕ್ಕೊಂಡು ಈ ಥರ ರುಬ್ಕೊಂಬಂದಿದ್ದೀನಿ ತರಿ ತರಿಯಾಗಿ, ಅಂದರೆ ಪೂರ್ತಿ ತರಿ ತರಿನೂ ಅಲ್ಲ, ಪೂರ್ತಿ ನೈಸು ಅಲ್ಲ, ಆ ಥರ ರುಬ್ಕೊಂಬಂದಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಒಂದು ಹಾಕೊಂಬೋಣ.
4: ಸ್ನೇಹಿತರೆ, ಮಸಾಲ ಚಿತ್ರಾನ್ನವನ್ನು ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಸಾಮಗ್ರಿಗಳು ಬೇಕು, ಯಾವ ಪ್ರಮಾಣದಲ್ಲಿ ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು ಆರ್ ವಿ ಆರ್ ಕೇಟ್ರಿಂಗನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು. ಸೊ ಈ ರೀತಿಯಲ್ಲಿ ವಿಭಿನ್ನವಾಗಿ ಚಿತ್ರಾನ್ನಗಳನ್ನು ಮಾಡ್ಕೊಳ್ಳೋದ್ರಿಂದ ಮನೆಯವ್ರಿಗೂ ಕೂಡ ಖುಷಿ ಆಗತ್ತೆ, ಜೊತೆಗೆ ಹೊಸ ರುಚಿಯನ್ನು ಕೂಡ ಕೊಡುತ್ತೆ. ಮಸಾಲ ಚಿತ್ರಾನ್ನವನ್ನು ಮಾಡ್ಕೊಳ್ಲಿಕ್ಕೆ ಹಸಿ ಕಾಯಿ ತುರಿ, ಸಾಸಿವೆ, ಜೀರಿಗೆ, ಜೊತೆಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಹಾಗೆ ಕರಿಬೇವು ಸೊಪ್ಪನ್ನು ಮಿಕ್ಸಿ ಮಾಡಿಟ್ಕೊಂಡಿದ್ದಾರೆ. ಮಿಕ್ಸಿ ಮಾಡಿಟ್ಕೊಂಡ ನಂತರ ಮಾಡುವ ಕ್ರಮ ಕೂಡ ತುಂಬ ಇಂಪಾರ್ಟೆಂಟ್ ಅಲ್ವಾ ಸ್ನೇಹಿತರೆ? ಯಾವ ರೀತಿ ಒಗ್ಗರಣೆ ಕೊಡಬೇಕು ಅನ್ನೋದನ್ನು ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮದಲ್ಲಿ ಬೆಂಗಳೂರಲ್ಲಿ ಆರ್ ವಿ ಆರ್ ಕೇಟರಿಂಗ್ ಅನ್ನು ನಡೆಸ್ತಾ ಇರುವಂತಹ ವಿನಯ್ ಶ್ರೀನಿವಾಸ್ ಸರ್ ಅವರು ಇದ್ದಾರೆ. ವಿನಯ್ ಶ್ರೀನಿವಾಸ್ ಸರ್ ಅವರು ಮಸಾಲ ಚಿತ್ರಾನ್ನವನ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನ ತುಂಬಾ ಚೆನ್ನಾಗಿ ತಿಳಿಸ್ತಾ ಇದ್ದಾರೆ. ಈ ಮಸಾಲ ಚಿತ್ರಾನ್ನವನ್ನ ಮಾಡ್ಕೊಳ್ಲಿಕ್ಕೆ ಕಾಯಿ ತುರಿ, ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಹಸೆಮೆಣಸು, ಬೆಲ್ಲ, ಹಿಂಗು, ಹಾಗೆ ಕರಿಬೇವು ಸೊಪ್ಪು ಇದ್ರೆ ಸಾಕು, ಒಂದು ಒಳ್ಳೆಯ ಮಸಾಲ ಚಿತ್ರಾನ್ನ ರೆಡಿ ಆಗುತ್ತೆ. ಸೊ ಮಸಾಲ ಚಿತ್ರಾನ್ನ ಮಾಡ್ಕೊಳ್ಲಿಕ್ಕೆ ಯಾವೆಲ್ಲ ಪದಾರ್ಥಗಳು ಬೇಕು ಅನ್ನೋದನ್ನ ತಿಳಿಸಿದ್ರು. ಆದರೆ ಮಾಡ್ಕೊಳ್ಳುವ ಕ್ರಮ ಕೂಡ ತುಂಬ ಮುಖ್ಯ ಅಲ್ವಾ ಸ್ನೇಹಿತರೆ? ಮಸಾಲ ಚಿತ್ರಾನ್ನವನ್ನ ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ವಿನಯ್ ಶ್ರೀನಿವಾಸ್ ಸರ್ ಅವರಿಂದ ಕೇಳೋಣ.
3: ಈಗ ಇದಕ್ಕೆ ಒಗ್ಗರಣೆ ಒಂದು ಹಾಕೋಣ. ಒಂದು 4-5 ಚಮಚದಷ್ಟು ಸನ್ಪ್ಯೂರ್ ಕಡಲೆಕಾಯಿ ಎಣ್ಣೆನ ಉಪಯೋಗಿಸ್ತಾ ಇದ್ದೀನಿ. ಸ್ನೇಹಿತರೆ, ಎಣ್ಣೆ ಕಾದಿದೆ. ಈಗ 1 ಚಮಚದಷ್ಟು ಸಾಸಿವೆ ಒಗ್ಗರಣೆಗೆ, ಹಾಗೆ 1 ಚಮಚದಷ್ಟು ಜೀರಿಗೆ ಹಾಕೊಳ್ತಿದ್ದೀನಿ. ಇದ್ರ ಜೊತೆಗೆ ಒಗ್ಗರಣೆಗೆ ಕಡಲೆಕಾಯಿ ಬೀಜ 1 ಮುಷ್ಟಿಯಷ್ಟು, ಅಂದರೆ ಒಂದು 4-5 ಜನಕ್ಕೆ ಆಗುವಷ್ಟು 1 ಮುಷ್ಟಿಯಷ್ಟು ಕಡಲೆಕಾಯಿ ಬೀಜ ಹಾಕ್ತಾ ಇದ್ದೀನಿ. ಗೋಡಂಬಿ 1 ಮುಷ್ಟಿಯಷ್ಟು ಹಾಕೊಳ್ತಿದ್ದೀನಿ. ಯಾರು ಗೋಡಂಬಿ ಇಷ್ಟಪಡಲ್ವೋ ಹಾಕೊಳ್ಳೋದು ಬೇಡ, ಇದನ್ನು ಸ್ಕಿಪ್ ಮಾಡಿ ನಾನು ಗೋಡಂಬಿಯನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ತಿದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಒಗ್ಗರಣೆ ಮೆಣಸಿನಕಾಯಿ 1-5 ಒಗ್ಗರಣೆ ಮೆಣಸಿನಕಾಯಿ ಹಾಕ್ಕೊಳ್ತೀನಿ. ಇದು ಹದವಾಗಿ ಒಂದು ಮೀಡಿಯಂ ಕಾವಲ್ಲಿ ಚೆನ್ನಾಗಿ ಕಡಲೆಕಾಯಿ ಬೀಜ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಈಗ 1 ಚಮಚ ಅಂದರೆ 1/2 ಚಮಚದಷ್ಟು ಅರಶಿನನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಬಿರೋಂಥ ಮಿಶ್ರಣವನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ನೋಡಿ, ಮಸಾಲೆ ಹಾಕಿ ಫ್ರೈ ಮಾಡ್ತಿದ್ದಂಗೆ ಒಂದೊಳ್ಳೆ ಪರಿಮಳ ಬರುತ್ತೆ. ನಾರ್ಮಲ್ ಚಿತ್ರಾನ್ನಕ್ಕೂ ಈ ಚಿತ್ರಾನ್ನಕ್ಕೂ ಅದೇ ವ್ಯತ್ಯಾಸ. ಮಸಾಲೆ ಚಿತ್ರಾನ್ನಕ್ಕೆ ತುಂಬ ಒಳ್ಳೆ ಘಮಘಮ ಅಂತಿರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಒಂದು ಮೀಡಿಯಂ ಕಾವಲ್ಲಿ ಆ ತೆಂಗಿನಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದು ಎಣ್ಣೆ ನಿಧಾನಕ್ಕೆ ಬಿಟ್ಕೋಬೇಕು. ಅಷ್ಟರ ಮಟ್ಟಿಗೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಮಸಾಲೆ ಹಾಕಿ 1-2 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದಂಗೆ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ರಸವನ್ನು ತೊಗೊಂಡಿದ್ದೀನಿ. ಯಾರು ಇದಕ್ಕೆ ನಿಂಬೆಹಣ್ಣು ಬೇಕು ಅಂತ ಹೇಳ್ತಾರೋ ಅವರು ನಿಂಬೆಹಣ್ಣು ರಸ ಹಾಕೋಬೋದು, ಅಥವಾ ಮಾವಿನಕಾಯಿ ಬೇಕು ಅಂದರೆ ಮಾವಿನಕಾಯಿನ ತುರಿದು ಕೂಡ ಹಾಕೋಬೋದು. ಇದೇ ಸಮಯದಲ್ಲಿ ನಾನು ಇವಾಗ ಹುಣಸೆಹಣ್ಣು ಹಾಕ್ತಿದ್ದೀನಿ. ಈ ಹುಣಸೆಹಣ್ಣು ಹಾಕಿದ್ರೆ ರುಚಿ ಇನ್ನೂ ಹೆಚ್ಚು ಹೆಚ್ಚಿಸುತ್ತೆ. ಆದ್ದರಿಂದ ನಾನು 1 ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಚೆನ್ನಾಗಿ ಹುರಿದು ಇದು ನಿಧಾನಕ್ಕೆ ನೋಡಿ ಎಣ್ಣೆ ಎಲ್ಲ ನಿಧಾನಕ್ಕೆ ಬಿಟ್ಕೊಂಬಂದಿದೆ. ಈಗ ಮಸಾಲೆ ರೆಡಿಯಾಗಿದೆ ಅಂತ ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ರೈಸು ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕಲಸ್ಕೊಂಬೋಣ. ಈಗ ನಾನು 2 ಪಾವಷ್ಟು ಅಂದರೆ 1/2 ಕೆಜಿಯಷ್ಟು ರೈಸ್ನ ಬೇಯಿಸಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಸ್ನೇಹಿತರೆ, ಇದು ಹಬ್ಬಗಳಲ್ಲಿ ತುಂಬ ಫೇಮಸ್ಸು ನಮ್ಮ ಕಡೆ. ಒಳ್ಳೊಳ್ಳೆ ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಶಿವರಾತ್ರಿಗೆ, ಬೇರೆ ಇನ್ನೇನು ಒಳ್ಳೊಳ್ಳೆ ಹಬ್ಬಗಳಿಗೆ, ದೀಪಾವಳಿಗೆ, ಈ ಥರ ಹಬ್ಬಗಳಲ್ಲಿ ಏನಾರೋ ಒಂದು ಫ್ಲೇವರ್ಡ್ ರೈಸ್ ಮಾಡಬೇಕಲ್ಲ, ಈ ಥರ ಮಸಾಲೆ ಚಿತ್ರಾನ್ನ ಮಾಡಿದ್ರೆ ತುಂಬ ಇಷ್ಟಪಡ್ತಾರೆ. ನಮ್ಮ ಚಿಕ್ಕ ವಯಸ್ಸಲ್ಲಿ ಬ್ರೇಕ್ಫಾಸ್ಟ್ಗೆ ಡಬ್ಬಿ ತೊಗೊಳ್ಬೇಕಲ್ಲ, ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಬ್ಬಿ ತೊಗೊಳ್ಬೇಕಲ್ಲ, ಡಬ್ಬಿಗೆ ಈ ಥರ ಚಿತ್ರಾನ್ನ ಮಾಡಿಕೊಡ್ತಿದ್ರು. ನಮ್ಮಮ್ಮ ತುಂಬ ಚೆನ್ನಾಗಿರೋದು ರುಚಿಯಾಗಿ. ಅದ್ರ ಜೊತೆಗೆ ಒಳ್ಳೆ ಹೆರಳೆಕಾಯಿ, 1/2 ಹೆರಳೆಕಾಯಿ ಹಂಗೆ ಇಟ್ಬಿಟ್ರೆ ಊಟ ಮಾಡೋಕ್ಕೆ ಮುಂಚೆ ಹಾಗೆ ಒಂಚೂರು ಹೆರಳೆಕಾಯಿ ಹಿಂಡ್ಕೊಂಡು ಕಲಿಸ್ಕೊಂಡು ತಿಂತಿದ್ರೆ ಅದ್ರ ರುಚಿನೇ ಬೇರೆ, ತುಂಬ ಸೂಪರಾಗಿರೋದು. ಆದ್ದರಿಂದ ದಯವಿಟ್ಟು ಒಂದ್ಸಲಿ ಮನೇಲಿ ಟ್ರೈ ಮಾಡಿ. ಮಕ್ಕಳಿಗೆ ಡಬ್ಬಿಗಳಿಗೆ ಇದನ್ನು ಹಾಕ್ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ, ಇಷ್ಟಪಡ್ತಾರೆ ಮಕ್ಕಳು, ಇಷ್ಟಪಟ್ಟು ತಿಂತಾರೆ. ಸ್ನೇಹಿತರೆ, ಈಗ ಒರಳ್ಕಲ್ಲು ಚಿತ್ರಾನ್ನ. ಒರಳ್ಕಲ್ಲು ಚಿತ್ರಾನ್ನ ಏನಕ್ಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಆ ಒರಳ್ಕಲ್ಲಲ್ಲಿ ಕಾಯಿ, ಸಾಸಿವೆ, ಜೀರಿಗೆ, ಇಂಗು, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಒರಳ್ಕಾಯಲ್ಲಿ ಚೆನ್ನಾಗಿ ರುಬ್ಬಿ ಆಮೇಲೆ ಮಾಡುವಂಥ ಚಿತ್ರಾನ್ನಕ್ಕೆ ಒರಳ್ಕಲ್ಲು ಚಿತ್ರಾನ್ನ ಅಂತ ಹೇಳ್ತಾರೆ. ನಾವು ಮಸಾಲೆ ಚಿತ್ರಾನ್ನ ಅಂತ ಹೇಳ್ತೀವಿ, ಇನ್ನೊಬ್ಬರು ಕಾಯಿ ಸಾಸಿವೆ ಚಿತ್ರಾನ್ನ ಅಂತ ಹೇಳ್ತಾರೆ. ಆ ಥರ ಸುಮಾರು ಹೆಸರುಗಳಿದೆ ಇದಕ್ಕೇ. ಆದರೆ ಒರಿಜಿನಲ್ ಹೆಸರು ಒರಳ್ಕಲ್ಲು ಚಿತ್ರಾನ್ನ ಅಂತಲೇ ರುಬ್ಬಿ ಮಾಡುವಂಥ ಮಸಾಲೆ ಚಿತ್ರಾನ್ನಕ್ಕೆ. ಇದು ತುಂಬ ರುಚಿಯಾಗಿರುತ್ತೆ. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಇವತ್ತು ಹುಣಸೆಹಣ್ಣು ಹಾಕಿ ಮಾಡಿದ್ದೀನಿ, ಕೆಲವರು ನಿಂಬೆಹಣ್ಣು ಹಾಕಿ ಮಾಡ್ತಾರೆ, ಕೆಲವರು ಹೆರಳೆಕಾಯಿ ಹಾಕಿ ಮಾಡ್ತಾರೆ. ಇದೇ ಥರ ಮಾವಿನಕಾಯಿ ಮಸಾಲೆ ಚಿತ್ರಾನ್ನ ಅಂತ ಮಾವಿನಕಾಯಿ ತುರಿದು ಹಾಕ್ಬಿಟ್ಟು ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಮನೇಲಿ ಒಂದ್ಸಲ ಮಾಡಿ. ಡಬ್ಬಿಗಳಿಗೆ, ಮಕ್ಕಳ ಡಬ್ಬಿಗಳಿಗೆ ಅಥವಾ ಮನೆಯವ್ರು ಕೆಲಸಕ್ಕೆ ಹೋಗ್ತಾರೆ ಅದರ ಡಬ್ಬಿಗಳಿಗೆ ಹಾಕೊಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಮತ್ತು ಇದನ್ನು ಚೆನ್ನಾಗಿ ಫ್ರೈ ಮಾಡೋದ್ರಿಂದ ನಾವು ಎಣ್ಣೆಯಲ್ಲಿ ನಿಮಗೆ ಹಳಸಲ್ಲ ಬೇಗ. ಇದು ಚಿತ್ರಾನ್ನ ಸುಮಾರು ಹೊತ್ತು ನಿಮಗೆ, ಸುಮಾರು ಬೆಳಗ್ಗೆ ಮಾಡಿದ್ರೆ ಸಂಜೆವರೆಗೂ ಇಟ್ಕೊಂಡು ತಿನ್ಬೋದು. ಚೆನ್ನಾಗಿ ಫ್ರೈ ಮಾಡಬೇಕಾದ್ರೆ ನಿಧಾನ ಸಣ್ಣ ಕಾವಲ್ಲಿ ಅದು ಜಿಡ್ಡು ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಒಂದ್ಸಲ ಮಿಕ್ಸ್ ಮಾಡಿಬಿಟ್ಟು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋಣ. ನಿಮ್ಮ ಮನೆ ಕಾರ್ಯಕ್ರಮಗಳು, ಮದುವೆ, ಗೃಹ ಪ್ರವೇಶ, ಯಾವುದೇ ರೀತಿಯಾದಂಥ ಶುಭ ಸನ್ಮಾನಗಳಾಗಿರ್ಬೋದು, ನಮ್ಮ ಆರ್ ವಿ ಆರ್ ಕೇಟರರ್ಸ್ಗೆ ದಯವಿಟ್ಟು ಕೊಡಿ. ನಿಮ್ಮ ಆರ್ಡ್ರನ್ನು ಇನ್ನೂ ಹೆಚ್ಚು ಸುಖಕರವಾಗೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಹಾಗೆ ನಿಮ್ಮ ಕಂಪ್ನಿಗಳಿಗೆ ಒಳ್ಳೊಳ್ಳೆ ಊಟಗಳು, ಇದೇ ಥರ ಆರೋಗ್ಯಕರವಾದಂಥ ಊಟವನ್ನು ದಿನನಿತ್ಯ ಸಪ್ಲೈ ಮಾಡೋದಕ್ಕೆ ಯಾವ್ದಾದ್ರು ಅವಕಾಶ ಇದ್ದರೆ ಹೇಳಿ. ನಮ್ಮ ಆರ್ ವಿ ಆರ್ ಕೇಟರರ್ಸ್ ಅದನ್ನು ಕೂಡ ಮಾಡ್ತಾ ಇದೆ. ಹಾಗೆ ನಿಮ್ಮ ಮನೆ ಒಳ್ಳೆ ದೊಡ್ಡ ದೊಡ್ಡ ಮದುವೆಗಳು ಯಾವ್ದಾರ ಇದ್ದರೆ ದಯವಿಟ್ಟು ನಮ್ಮ ಆರ್ ವಿ ಆರ್ ಐರಾವತ ಅಂತ ಹೇಳಿ ಹೊಸದಾಗಿ ಒಂದು ಒಳ್ಳೆ ಚೌಲ್ಟ್ರಿ ಮಾಡಿದ್ದೀವಿ. ಅಲ್ಲಿಗೆ ಬಂದು ನಿಮ್ಮ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚು ಸುಖಕರವಾಗಿ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀವಿ. ದಯವಿಟ್ಟು ಬನ್ನಿ, ನಮಗೊಂದು ಅವಕಾಶ ಮಾಡಿಕೊಡಿ.
2: ಓಕೆ ಸರ್, ಖಂಡಿತವಾಗ್ಲು. ಎಸ್ ಸ್ನೇಹಿತರೆ, ಈ ದಿನ ವಿನಯ್ ಶ್ರೀನಿವಾಸ್ ಸರ್ ಅವರು ತಿಳಿಸ್ಕೊಟ್ಟಂತಹ ರುಬ್ಬಿರುವ ಕಾಯಿ ಸಾಸಿವೆ ಚಿತ್ರಾನ್ನ ಅಥವಾ ಮಸಾಲ ಚಿತ್ರಾನ್ನ ನಿಮಗೆಲ್ಲ ತುಂಬ ಇಷ್ಟ ಆಯಿತು ಅನ್ಕೊಳ್ತೀನಿ. ನೀವು ಕೂಡ ಮಸಾಲ ಚಿತ್ರಾನ್ನವನ್ನು ಮಾಡ್ಕೊಳ್ಳಿ. ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಮಾಡೋದರ ಮುಖಾಂತರ ತಿಳಿಸಿ ಅಂತ ಹೇಳ್ತಾ, ಮುಂದಿನ ಸಂಚಿಕೆಯಲ್ಲಿ ಹೊಸ ಅಡುಗೆಯೊಂದಿಗೆ ನಾನು ನಿಮ್ಮೊಟ್ಟಿಗೆ ಸಿಗ್ತೀನಿ. ವಿಶೇಷವಾಗಿ ಮಸಾಲ ಚಿತ್ರಾನ್ನವನ್ನು ತಿಳಿಸ್ಕೊಟ್ಟಂತಹ ವಿನಯ್ ಶ್ರೀನಿವಾಸ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಇಷ್ಟೊತ್ತು ಕೇಳಿದ್ದು ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನೋಡಿ ಮಿಸ್ಟರ್, ಆಸ್ ಎ ಡಾಕ್ಟರ್ ನಾನೇನ್ ಹೇಳ್ತೀನಿ ಅಂದ್ರೆ, ನಿಮ್ಮೆಲ್ಲ ಕಾಯಿಲೆಗಳಿಗೆ ಕಾರಣವಾಗಿರೋದು ನಿಮ್ಮ ದೇಹಕ್ಕೆ ಒಗ್ಗದ ಯಾವುದೋ ಹೊರಗಿನ, ಅಂದ್ರೆ ಜಂಕ್ ಫುಡ್ ನಿಂದ ಹೀಗಾಗಿದೆ.
1: ಡಾಕ್ಟ್ರೆ, ಹಾಗಾದ್ರೆ ದೇಹಕ್ಕೆ ಒಗ್ಗೋ ಫುಡ್ ಅಂದ್ರೆ ಯಾವುದು?
0: ನೋಡಿ, ನಾವ್ ಯಾವ ಊರಲ್ಲಿ ಇರ್ತೀವೋ ಆ ಊರಿನ ಸುತ್ತಮುತ್ತಲಿನ 30 ಕಿಲೋಮೀಟರ್ ಒಳಗೆ ಬೆಳೆಯುವ ಆಹಾರವನ್ನ ಸೇವಿಸಬೇಕು. ಹೊರ ದೇಶದ ಆಹಾರ ಪದ್ಧತಿಯನ್ನಾಗಲಿ ಆಹಾರದ ವಸ್ತುವನ್ನಾಗಲಿ ಬಳಕೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ.
1: ಹಾಗಲ್ಲ ಡಾಕ್ಟ್ರೆ, ಫಾರಿನ್ ಇಂದ ಬರೋ ಎಷ್ಟೋ ಹಣ್ಣುಗಳಲ್ಲಿ ತುಂಬಾ ಪೌಷ್ಟಿಕಾಂಶ ಇರುತ್ತೆ, ಹೆಚ್ಚು ಉಪಯೋಗಿ ಕೂಡ.
0: ಅವೆಲ್ಲ ನಮ್ಮೂರಿನ ಹಾಲು, ಹಣ್ಣು, ತರಕಾರಿ, ಆಹಾರ ಸಾಮಗ್ರಿಗಳಲ್ಲೇ ಇವೆ. ನಾವದನ್ನ ಗುರುತಿಸಿಲ್ಲ ಅಷ್ಟೇ. ನಮ್ಮ ವಾಸದ ಸ್ಥಳದ ಸುತ್ತಮುತ್ತಲಿನ ಆಹಾರವನ್ನೇ ಬಳಸೋದ್ರಿಂದ ನಮ್ಮ ಲೈಫು ಚೆನ್ನಾಗಿರುತ್ತೆ, ಎಲ್ಲರ ಜೀವನ ಕೂಡ ಚೆನ್ನಾಗಿರುತ್ತೆ.
2: ಸಸ್ಟೈನಬಲ್ ಫುಡ್ ಸಿಸ್ಟಮ್, ಇದನ್ನು ಎಲ್ಲರೂ ಅಳವಡಿಸಿಕೊಳ್ಳಬೇಕು. ಸುಸ್ಥಿರ ಆಹಾರ ಪದ್ಧತಿ ಇದ್ದಾಗ ಮಾತ್ರ ಎಲ್ಲರೂ ಎಲ್ಲವೂ ಸುಭದ್ರವಾಗಿರುತ್ತದೆ.
0: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
3: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ರೇಡಿಯೋ ಕೇಳಕ್ಕೀಗ ರೇಡಿಯೋನೇ ಬೇಕಾಗಿಲ್ಲ.
5: ಹೌದಾ ಅಂತ ಹುಬ್ಬೇರಿಸ್ಬೇಡಿ, ಇಲ್ಲಿ ಕೇಳಿ. ನಿಮ್ ಮೊಬೈಲ್ ನಲ್ಲಿರೋ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಆಪ್ ಡೌನ್ಲೋಡ್ ಮಾಡ್ಕೊಳ್ಳಿ.
4: ಜಗತ್ತಿನ ಯಾವುದೇ ಭಾಗದಲ್ಲಿದ್ದರೂ ನಮ್ಮ ರೇಡಿಯೋ ಶಿವಮೊಗ್ಗ ಕಾರ್ಯಕ್ರಮಗಳನ್ನು ದಿನದ 24 ಗಂಟೆಯೂ ಕೇಳಬಹುದು.
5: ಸಂಪೂರ್ಣ ಫ್ಯಾಮಿಲಿಗೆ ಭರಪೂರ ಕಾರ್ಯಕ್ರಮಗಳು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
3: ಕೇಳಿರಿ ಪ್ರತಿ ಕ್ಷಣ ಕ್ಷಣದ ನೀವೇ ಕೇಳುತ್ತ ಕೇಳುತ್ತ ಕಲಿಯಿರಿ.
4: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
6: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
7: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
8: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
9: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
10: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
11: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕನ್ನಡ ಸಾಮ್ರಾಜ್ಯದ ಸಾಮ್ರಾಜ್ಯೋತ್ಸವ ಆಚರಣೆ ಮಾಡುವುದು ಕನ್ನಡಿಗರ ಹೆಮ್ಮೆಯಾಗಬೇಕು ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಡಿ ಮಂಜುನಾಥ್ ಹೇಳಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಸಮಿತಿ ಹಾಗೂ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘ ಸಹಯೋಗದಲ್ಲಿ ಗುರುವಾರ ಏರ್ಪಡಿಸಿದ್ದ ಕದಂಬ ಸಾಮ್ರಾಜ್ಯದ ಪಿತಾಮಹ ಮಯೂರವರ್ಮ ಸ್ಮರಣೆ ಮತ್ತು ಕನ್ನಡ ಸಾಮ್ರಾಜ್ಯೋತ್ಸವ 1681ನೇ ವರ್ಷದ ಕಾರ್ಯಕ್ರಮವನ್ನು ಮಯೂರವರ್ಮನ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಕದಂಬ ಸಾಮ್ರಾಜ್ಯ ಆರಂಭವಾಗಿ 2026 ಮೇ 28ಕ್ಕೆ 1681 ವರ್ಷ ಆಗಿದೆ. ಈ ಸಾಮ್ರಾಜ್ಯದ ಪಿತಾಮಹ ಮಯೂರವರ್ಮ ತನ್ನ ಆಡಳಿತವನ್ನು ಕನ್ನಡಮಯವಾಗಿಸಿದ್ದರು. ಕನ್ನಡದ ಪರಂಪರೆ ಅರಿಯದ ಆಧುನಿಕ ಜನರು ಸ್ವಾಭಿಮಾನ ಬಿಟ್ಟು ಇಂಗ್ಲಿಷ್ ಭಾಷೆಗೆ

ಹಾಲೇಶ್ ಕನ್ನಡ ಗೀತೆಯನ್ನ ಹಾಡಿದರು. ಕಸಾಪ ಜಿಲ್ಲಾ ಕಾರ್ಯದರ್ಶಿ ಡಿ ಗಣೇಶ್ ನಿರೂಪಿಸಿ ಎಂಎಂ ಸ್ವಾಮಿ ವಂದಿಸಿದರು. ಮುಂದಿನ ವಿವರ. ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದ ವ್ಯಾಪ್ತಿಯಲ್ಲಿ ಮೇ 31ರಂದು ಬೆಳಗ್ಗೆ 9ರಿಂದ ಮಧ್ಯಾಹ್ನ 1ರವರೆಗೆ ತುರ್ತು ಕಾಮಗಾರಿ ಹಿನ್ನೆಲೆಯಲ್ಲಿ ಆಲ್ಕೊಳ ಎಸ್ಎಲ್ವಿ ಬಡಾವಣೆ, ಗಜಾನನ ಲೇಔಟ್, ಐಶ್ವರ್ಯ ಬಡಾವಣೆ, ಜೆಎಚ್ ಪಟೇಲ್ ಬಡಾವಣೆ, ಸಂಗೊಳ್ಳಿ ರಾಯಣ್ಣ ಬಡಾವಣೆ, ಆದರ್ಶನಗರ, ಸಹ್ಯಾದ್ರಿ ನಗರ, ಸೋಮಿನಕೊಪ್ಪ, ಗೆಜ್ಜೇನಹಳ್ಳಿ, ಅಂಬೇಡ್ಕರ್ ಕಾಲೋನಿ, ಜಕಾತಿಕೊಪ್ಪ, ಭೈರವಕೊಪ್ಪ, ದೇವಕಾತಿಕೊಪ್ಪ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ನಗರದ ಉಪವಿಭಾಗ 1 ಘಟಕ 2ರ ವ್ಯಾಪ್ತಿಯ ದುರ್ಗಿಗುಡಿ ರಸ್ತೆ, ಪಾರ್ಕ್ ಬಡಾವಣೆ, ರಾಘವೇಂದ್ರ ಸ್ವಾಮಿ ಮಠ, ವಿದ್ಯುತ್ ಪರಿವೀಕ್ಷಕರ ಕಚೇರಿ ರಸ್ತೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ ಎಂದು ಮೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ರಿಪ್ಪಂಪೇಟೆ ಸಮೀಪದ ಹುಂಚ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಿಲ್ಲೇಶ್ವರದಲ್ಲಿ ಸುಬ್ಬಯ್ಯ ಆಸ್ಪತ್ರೆಯನ್ನ ಹೊಂಬುಜ ಜೈನ ಮಠದ ಶ್ರೀ ದೇವೇಂದ್ರ ಕೀರ್ತಿ ಭಟ್ಟಾರಕ ಸ್ವಾಮೀಜಿ ಗುರುವಾರ ಉದ್ಘಾಟಿಸಿದರು. ಶಾಸಕ ಆರಗ ಜ್ಞಾನೇಂದ್ರ, ಮಾಜಿ ಸಚಿವ ಕಿಮ್ಮನೆ ರತ್ನಾಕರ್ ಮತ್ತಿತರರು ಹಾಜರಿದ್ದರು. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ, ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಮಕ್ಕಳಿಗೆ ಪುಸ್ತಕಗಳು ಹಾಗೂ ದಿನಪತ್ರಿಕೆ ಓದುವುದರ ಜೊತೆಗೆ ಸಾಹಿತ್ಯ ಅಧ್ಯಯನ ಮಾಡುವ ಪರಿಪಾಠ ಬೆಳೆಸಬೇಕಿದೆ ಎಂದು ಪುಸ್ತಕ ಪ್ರಾಧಿಕಾರದ ಜಿಲ್ಲಾ ಸಮಿತಿ ಸಂಚಾಲಕ ಡಿ ಮಂಜುನಾಥ್ ಅಭಿಪ್ರಾಯಪಟ್ಟರು. ಶಿಕಾರಿಪುರ ಪಟ್ಟಣದ ವಿನಾಯಕ ಬಡಾವಣೆಯ ಬಿಪಿ ಜನಾರ್ದನ್ ರಾಜ್ ಅರಸ್ ಅವರ ಮನೆಯಲ್ಲಿ ಪುಸ್ತಕ ಪ್ರಾಧಿಕಾರ ಇತ್ತೀಚೆಗೆ ಆಯೋಜಿಸಿದ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮವನ್ನು ಓದುಗರಿಗೆ ಪುಸ್ತಕ ನೀಡುವ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಪುಸ್ತಕದ ಅಂಶಗಳನ್ನು ಮಕ್ಕಳು ಮಸ್ತಕಕ್ಕೆ ಇಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಪೋಷಕರು, ಶಿಕ್ಷಕರು ಹಾಗೂ ಸಂಘ ಸಂಸ್ಥೆಗಳಿಂದ ನಡೆಯಬೇಕಾಗಿದೆ. ಇಂದಿನ ಮಕ್ಕಳು ಮೊಬೈಲ್, ಟಿವಿ ಮುಂತಾದ ಆಕರ್ಷಣೀಯ ವಸ್ತುಗಳಿಗೆ ಮಾರು ಹೋಗಿ ಬದುಕಿನ ಮೂಲ ಸತ್ವವನ್ನೇ ಮರೆಯುವಂತಾಗಿದೆ. ಈ ಕಾರಣದಿಂದ ಆರಂಭಗೊಂಡಿರುವ ಮನೆಗೊಂದು ಗ್ರಂಥಾಲಯ ಕಾರ್ಯಕ್ರಮ ಯಶಸ್ವಿಗೊಳಿಸೋಣ ಎಂದರು. ಹಿರಿಯ ಸಾಹಿತಿ ಬಿ ಚಂದ್ರೇಗೌಡ ಮಾತನಾಡಿ, ಪ್ರತಿ ತಿಂಗಳು ಮನೆಗೆ ಬೇಕಾದ ಅಗತ್ಯ ವಸ್ತುಗಳ ಖರೀದಿ ಪಟ್ಟಿಯಲ್ಲಿ ಪುಸ್ತಕ ಹಾಗೂ ದಿನಪತ್ರಿಕೆ ಇರುವಂತೆ ನೋಡಿಕೊಳ್ಳಬೇಕೆಂದರು. ಕಾರ್ಯಕ್ರಮದ ಆತಿಥ್ಯ ವಹಿಸಿದ್ದ ಪುಸ್ತಕ ಪ್ರೇಮಿ ಬಿಪಿ ಜನಾರ್ದನ್ ರಾಜ್ ಅರಸ್ ಮಾತನಾಡಿ, ಸುಮಾರು 400,000 ರು ಮೌಲ್ಯದ ಪುಸ್ತಕಗಳು ನಮ್ಮ ಮನೆಯಲ್ಲಿ ಇದ್ದು ಅಗತ್ಯ ಇರುವವರು ನಿತ್ಯ ತಮ್ಮಲ್ಲಿನ ಪುಸ್ತಕವನ್ನು ಬಳಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಸಮಿತಿ ಸದಸ್ಯ ಕೆಎಸ್ ಹುಚ್ಚರಾಯಪ್ಪ ಪ್ರಾಸ್ತಾವಿಕ ಮಾತನಾಡಿದರು. ರಂಗಾಯಣ ಮಾಜಿ ನಿರ್ದೇಶಕ ಇಕ್ಬಾಲ್ ಅಹಮದ್, ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಎಂ ನವೀನ್ ಕುಮಾರ್, ಬಿ ಪಾಪಯ್ಯ, ಸತ್ಯನಾರಾಯಣ, ಬನ್ನೂರು ಮಂಜಪ್ಪ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ಉದ್ಯೋಗದಾತ ಮತ್ತು ಉದ್ಯೋಗಿಗಳಲ್ಲಿ ಕಾನೂನು ಅರಿವು ಅಗತ್ಯ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಂಎನ್ ಸಂತೋಷ್ ಸಲಹೆ ನೀಡಿದರು. ಶಿವಮೊಗ್ಗ ಭದ್ರಾವತಿ ಕೈಗಾರಿಕಾ ಸಂಘವು ಕಾರ್ಮಿಕ ಇಲಾಖೆ ಸಹಯೋಗದಲ್ಲಿ ಆಯೋಜಿಸಿದ್ದ ಕಾರ್ಮಿಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು, ಉದ್ದಿಮೆಗಳಲ್ಲಿ ಕಾನೂನು ವಿಷಯಗಳನ್ನು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು, ಕೆಲಸ ಮಾಡುವ ಸ್ಥಳದಲ್ಲಿ ಆರೋಗ್ಯಕರ ವಾತಾವರಣ ಸೃಷ್ಟಿಸಬೇಕು ಎಂದರು. ಶಿವಮೊಗ್ಗ ಭದ್ರಾವತಿ ಕೈಗಾರಿಕೆಗಳ ಸಂಘದ ಅಧ್ಯಕ್ಷ ಡಿಜಿ ಬೆನಕಪ್ಪ ಮಾತನಾಡಿ, ಉದ್ಯೋಗಿಗಳು ಆದಾಯಕ್ಕೆ ಅನುಗುಣವಾಗಿ ಖರ್ಚು ಮಾಡಬೇಕು, ಅನವಶ್ಯಕ ವೆಚ್ಚವನ್ನು ನಿಯಂತ್ರಿಸಬೇಕು, ಉಳಿತಾಯದ ಮಹತ್ವ ಹಾಗೂ ಭವಿಷ್ಯದ ಸುರಕ್ಷತೆಗಾಗಿ ಹಣವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು ಎಂದರು. ಶಿವಮೊಗ್ಗ ಉಪವಿಭಾಗದ ಕಾರ್ಮಿಕ ಅಧಿಕಾರಿ ಎಂಪಿ ವೇಣುಗೋಪಾಲ್ ಮಾತನಾಡಿದರು. ಸಂಘದ ಉಪಾಧ್ಯಕ್ಷ ಎಎಲ್ ಚಂದ್ರಶೇಖರ್, ಕಾರ್ಯದರ್ಶಿ ಎಸ್ಎಸ್ಟಿ ರಾಜೇಶ್, ಶಿವಮೊಗ್ಗ 2ನೇ ವೃತ್ತದ ಕಾರ್ಮಿಕ ನಿರೀಕ್ಷಕರಾದ ಕೆಸಿ ಸುಖಿತಾ, ಭದ್ರಾವತಿ 2ನೇ ವೃತ್ತದ ಕಾರ್ಮಿಕ ನಿರೀಕ್ಷಕ ಬಿಎಂ ರಕ್ಷಿತ್, ಪ್ರಮುಖರಾದ ಹೆಚ್ಎಲ್ ದಿನೇಶ್ ಇತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗ ನಗರದ ದುರ್ಗಿಗುಡಿ ಮುಖ್ಯ ರಸ್ತೆಯಲ್ಲಿರುವ ತೃಪ್ತಿ ಹೆಲ್ತ್ ಕೇರ್ ಸೆಂಟರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮನ್ ಕಿ ಬಾತ್ ಕೇಳೋಣ ಮತ್ತು ಮನ್ ಕಿ ಬಾತ್ ಹೇಳೋಣ ಜೊತೆಗೆ ಭಾರತದ ಪ್ರಸಕ್ತ ವಿದ್ಯಮಾನಗಳ ಕುರಿತು ಮೇ 31 ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಸಂವಾದ ನಡೆಯಲಿದೆ. ಈ ಸಂದರ್ಭದಲ್ಲಿ ಸೆಂಟರ್ನ ಸಂಸ್ಥಾಪಕ ಕಿಡ್ನಿ ಮತ್ತು ಮೂತ್ರಕೋಶ ರೋಗಗಳ ತಜ್ಞರಾದ ಡಾ ಚಂದ್ರಶೇಖರ್ ಅವರ ನೇತೃತ್ವದಲ್ಲಿ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು, ಆಸಕ್ತರು ಮೊಬೈಲ್ ಸಂಖ್ಯೆ 9513878265 ಅಥವಾ 84534775775 ಈ ಸಂಖ್ಯೆಯಲ್ಲಿ ನೋಂದಾಯಿಸಬಹುದಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇಂತಹ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಕೊಡ್ತೀನಿ. ಅಲ್ಲಿ ತನಕ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಸುತ್ತಮುತ್ತ ಕಾರ್ಯಕ್ರಮ. ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ 2026-27 ಸಾಲಿನ ಕೈಮಗ್ಗ ಮತ್ತು ಜವಳಿ ತಂತ್ರಜ್ಞಾನದಲ್ಲಿ 3 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಪ್ರವೇಶಕ್ಕೆ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಪ್ರಸಕ್ತ ಸಾಲಿನಲ್ಲಿ ಒಟ್ಟು 31 ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಆಯ್ಕೆ ಮಾಡಲಾಗುವುದು. ವ್ಯಾಸಂಗದ ಸಮಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 2,500 ರು ಶಿಷ್ಯವೇತನ ನೀಡಲಾಗುವುದು. ಪುರುಷ ಅಭ್ಯರ್ಥಿಗಳಿಗೆ ಹಣ ಪಾವತಿ ಆಧಾರದಲ್ಲಿ ವಸತಿ ನಿಲಯದ ಸೌಲಭ್ಯ ಕಲ್ಪಿಸಲಾಗುವುದು. ಅಭ್ಯರ್ಥಿಗಳು SSLC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಇಂಗ್ಲಿಷ್ ಒಂದು ವಿಷಯವಾಗಿ ಅಭ್ಯಾಸಿಸಿ ಉತ್ತೀರ್ಣರಾಗಿರಬೇಕು. July 1 ಅನ್ವಯವಾಗುವಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 15-23 ವರ್ಷ ಹಾಗೂ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ 15-25 ವರ್ಷಗಳ ವಯೋಮಿತಿ ಇರಬೇಕು. ಆಸಕ್ತ ಅಭ್ಯರ್ಥಿಗಳು ಅರ್ಜಿ ಫಾರಂಗಳನ್ನು ವೆಬ್ಸೈಟ್ hstdp.khti.gadag.ac.in ಅಡ್ಮಿಷನ್ ಫ್ರಮ್ PDF ಮೂಲಕ ಆನ್ಲೈನ್ನಲ್ಲಿ ಡೌನ್ಲೋಡ್ ಮಾಡಿಕೊಂಡು ಭರ್ತಿ ಮಾಡಿದ ಅರ್ಜಿಯನ್ನು ಅಗತ್ಯ ದಾಖಲಾತಿಗಳೊಂದಿಗೆ 30 ಒಳಗೆ ಪ್ರಾಂಶುಪಾಲರು ಕರ್ನಾಟಕ ಕೈಮಗ್ಗ ತಂತ್ರಜ್ಞಾನ ಸಂಸ್ಥೆ ನರಸಾಪುರ ಗದಗ 582-102 ಇವರಿಗೆ ಸಲ್ಲಿಸಬೇಕು. ಹೆಚ್ಚಿನ ಮಾಹಿತಿಗಾಗಿ ಗದಗ ಸಂಸ್ಥೆಯ ಮೊಬೈಲ್ ಸಂಖ್ಯೆ 9449-91-62822 ಅಥವಾ ಸಹಾಯಕ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ ಜಿಲ್ಲಾ ಪಂಚಾಯಿತಿ ಶಿವಮೊಗ್ಗ ಇವರನ್ನ ಸಂಪರ್ಕಿಸಬಹುದು. ಮುಂದಿನ ವಿವರ. ಭದ್ರಾವತಿ ನಗರಸಭಾ ವ್ಯಾಪ್ತಿಯಲ್ಲಿ ಘನತ್ಯಾಜ್ಯ ವಸ್ತು ನಿರ್ವಹಣೆ 2026 ನಿಯಮವನ್ನು ಕಡ್ಡಾಯವಾಗಿ ಜಾರಿ ತರಲು ನಗರಸಭೆ ಮುಂದಾಗಿದೆ. ಸಾರ್ವಜನಿಕರು ಹಾಗೂ ವ್ಯಾಪಾರಸ್ಥರು ಕಡ್ಡಾಯವಾಗಿ ಪಾಲಿಸುವಂತೆ ಪೌರಾಯುಕ್ತ KN ಹೇಮಂತ್ ಆದೇಶಿಸಿದ್ದಾರೆ. ಹಸಿ ಕಸ, ಒಣಕಸ, ಸ್ಯಾನಿಟರಿ ತ್ಯಾಜ್ಯ ಹಾಗೂ ವಿಶೇಷ ಕಾಳಜಿ ತ್ಯಾಜ್ಯ ಬೇರ್ಪಡಿಸಿ ನೀಡುವಂತೆ ಸೂಚನೆ ನೀಡಲಾಗಿದೆ. ವಿಂಗಡಣೆ ಮಾಡಿದ ಕಸ ನೀಡದವರಿಗೆ ದಂಡ ವಿಧಿಸುವ ಜೊತೆಗೆ ಮೂಲಸೌಕರ್ಯ, ನೀರು, ವಿದ್ಯುತ್ ಸಂಪರ್ಕ ಕಡಿತಗೊಳಿಸುವುದಾಗಿ ಎಚ್ಚರಿಕೆ ನೀಡಿದೆ. ಹಸಿ ತ್ಯಾಜ್ಯದಲ್ಲಿ ಅಡುಗೆ ಮನೆ ತ್ಯಾಜ್ಯ, ಆಹಾರ, ತರಕಾರಿ, ಮಾಂಸ, ಹಣ್ಣು, ಹೂವಿನ ತ್ಯಾಜ್ಯ ಸೇರಿದಂತೆ ಸುಲಭವಾಗಿ ಕರಗುವ ಇತರ ತ್ಯಾಜ್ಯಗಳಾಗಿವೆ. ಒಣ ತ್ಯಾಜ್ಯದಲ್ಲಿ ಬಟ್ಟೆ ಸೇರಿ ಎಲ್ಲಾ ರೀತಿ ಪ್ಲಾಸ್ಟಿಕ್ ತ್ಯಾಜ್ಯಗಳು ಸೇರಿರುತ್ತದೆ. ಸ್ಯಾನಿಟರಿ ತ್ಯಾಜ್ಯದಲ್ಲಿ ಡೈಪರ್, ಸ್ಯಾನಿಟರಿ ನ್ಯಾಪ್ಕಿನ್ ಇನ್ನಿತರ ವಸ್ತುಗಳು ಸೇರಿವೆ. ವಿಶೇಷ ಕಾಳಜಿ ತ್ಯಾಜ್ಯದಲ್ಲಿ ಪೇಂಟ್, ಡ್ರಮ್, ಕೀಟನಾಶಕ ಔಷಧ ಡಬ್ಬ, ಅವಧಿ ಮೀರಿದ ಔಷಧ, ಬಲ್ಬ್, ಟ್ಯೂಬ್ಲೈಟ್, ಹಳೆಯ ಬ್ಯಾಟರಿ, ಸಿರಿಂಜ್, ನೀಡಲ್ ಸೇರಿವೆ. ಹೀಗೆ 4 ತ್ಯಾಜ್ಯ ವಿಂಗಡಿಸಿ ನಗರಸಭೆ ವಾಹನಗಳಿಗೆ ನೀಡಬೇಕು ಎಂದು ಪೌರಾಯುಕ್ತ KN ಹೇಮಂತ್ ಸೂಚಿಸಿದ್ದಾರೆ. ಮುಂದಿನ ವಿವರ. ಭದ್ರಾವತಿ ವಿಶ್ವೇಶ್ವರಯ್ಯ ವಿದ್ಯಾಸಂಸ್ಥೆಯಲ್ಲಿ ಶಾಲೆ ಆರಂಭೋತ್ಸವ ಅಂಗವಾಗಿ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅಕ್ಷರಾಭ್ಯಾಸ ನಡೆಸಲಾಯಿತು. ವಿದ್ಯಾಸಂಸ್ಥೆ ಆಡಳಿತಾಧಿಕಾರಿ ಡಾ SP ರಾಕೇಶ್, ದೈಹಿಕ ಶಿಕ್ಷಣ ಶಿಕ್ಷಕ ಶಿವಲಿಂಗೇಗೌಡ, ಮುಖ್ಯ ಶಿಕ್ಷಕಿ ಶಹೀನಾ ಬಾನು ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ಇವತ್ತಿನ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಇಂತಹ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಏನಮ್ಮ ಇದು, ರೂಮ್ ತುಂಬಾ ಕಸ ಆಡಿಸ್ಕೊಂಡಿದ್ಯಲ್ಲಮ್ಮ.
1: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
0: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
1: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
0: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನು ಕಡಿಮೆ ಮಾಡ್ಬೋದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
1: ಸರಿಯಪ್ಪ.
2: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
1: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ ರೆಡಿ ಆಗ್ತಾ ಇದೆ.
1: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
2: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
4: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
8: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
7: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
9: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
7: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
9: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
8: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
10: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442. ಮೊಬೈಲ್ ಸಂಖ್ಯೆ 9535191545.
11: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕಲಿಕಾ ಸಮಯ, ಇದು ರೇಡಿಯೋ ಶಿವಮೊಗ್ಗ ರೂಪಿಸಿದ ವಿಶೇಷ ಕಾರ್ಯಕ್ರಮವಾಗಿದೆ. ಮಕ್ಕಳು ಹಾಗೂ ಹಿರಿಯರಿಗೆ ಬೇಕಾದ ಅನೇಕ ಮಾಹಿತಿಗಳನ್ನು ನೀಡುವ ಪ್ರಯತ್ನ ಮಾಡಲಾಗುತ್ತಿದೆ. ಈಗ ಕೇಳಿ ಕಲಿಕಾ ಸಮಯದ ವಿಶೇಷ ಪ್ರಸಾರವನ್ನು.
12: ಈಗ ನೀವು ಕೇಳಲಿದ್ದೀರಿ ಜಾಣಸುದ್ದಿ. ಇದು ಹಿರಿಯ ವಿಜ್ಞಾನಿ ವಾಗ್ಮಿ, ವಿವಿಧ ಪ್ರಶಸ್ತಿ ಪುರಸ್ಕೃತ ವಿಜ್ಞಾನ ಲೇಖಕ ಶ್ರೀಯುತ ಕೊಳ್ಳೇಗಾಲ ಶರ್ಮಾ ಅವರ ನೇತೃತ್ವದಲ್ಲಿ ಮೂಡಿಬರುತ್ತಿರುವ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆಯ ಆಯ್ದ ಭಾಗವಾಗಿದೆ.
13: ನಮಸ್ಕಾರ, ಇದು ಜಾಣ ಸುದ್ದಿ, ವಿಜ್ಞಾನ ವಿಚಾರ ಹಾಗೂ ವಿಸ್ಮಯಗಳ ಧ್ವನಿ ಪತ್ರಿಕೆ. ಪ್ರತಿವಾರ ನಿಮಗಾಗಿ ಹೊಸ ಜ್ಞಾನ.
14: ಕೇಳು ಕೇಳು ಕೇಳು ಜಾಣ.

0: ಇಂದಿನ ಜಾಣ ಸುದ್ದಿಯಲ್ಲಿ ಕೇಳುವಿರಿ, ಕಿಡ್ನಿಯ ಕೃಷಿ, ಆಶೆ ಬಲೆಯನ್ನು ಬೀಸುವ ಗಿಡಗಳು ಹಾಗೂ ಜಾಣಕಥೆ, ತಪ್ಪು ಮಾಡದವರು ಯಾರುಂಟು?
1: ಕಿಡ್ನಿ ಕೃಷಿ. ಕಿಡ್ನಿ ನಮ್ಮ ದೇಹದ ಕೊಳಚೆ ಸಂಸ್ಕರಣಾ ಸಾಧನ. ರಕ್ತದಲ್ಲಿರುವ ಕೊಳಚೆಯನ್ನೆಲ್ಲ ತೆಗೆದು ಬೇಕಿರುವಷ್ಟು ನೀರನ್ನು ಉಳಿಸಿಕೊಂಡು ಬೇಡದ ವಸ್ತುವನ್ನು ನೀರಿನ ಜೊತೆಗೆ ಹೊರಗೆ ಚೆಲ್ಲುವ ಸಾಧನ. ಕಿಡ್ನಿ ಅಥವಾ ಮೂತ್ರಪಿಂಡಗಳು ಕೆಟ್ಟರೆ ದುರಸ್ತಿ ಕಷ್ಟ. ಏನಿದ್ದರೂ ಕೆಟ್ಟದ್ದನ್ನು ತೆಗೆದು ಬಿಸಾಡಬೇಕು ಅಥವಾ ಇನ್ಯಾರಿಂದಲಾದರೂ ದಾನ ಪಡೆದು ಕಸಿ ಮಾಡಿಸಿಕೊಳ್ಳಬೇಕು ಅಥವಾ ಡಯಾಲಿಸಿಸ್ನಂತಹ ಚಿಕಿತ್ಸೆ ಅಗತ್ಯವಾಗುತ್ತದೆ. ಏನೇ ಆದರೂ ನೋವು ತಿನ್ನುವುದು ತಪ್ಪುವುದಿಲ್ಲ. ಹಾಳಾದ ಕಿಡ್ನಿಯ ಬದಲಿಗೆ ದೇಹದಲ್ಲಿಯೇ ಹೊಸ ಕಿಡ್ನಿ ಹುಟ್ಟಿಸಿದರೆ ಹೇಗೆ? ಆ ನಿಟ್ಟಿನಲ್ಲಿ ನಡೆದಿರುವ ಪ್ರಯತ್ನಗಳಲ್ಲಿ ಖುಷಿ ಕೊಡುವಂತಹ ಸಾಧನೆಯೊಂದು ವರದಿಯಾಗಿದೆ. ಸೆಲ್ ಸ್ಟೆಮ್ ಸೆಲ್ ಪತ್ರಿಕೆಯಲ್ಲಿ ಅಮೆರಿಕೆಯ ಸದರ್ನ್ ಕ್ಯಾಲಿಫೋರ್ನಿಯಾ ವಿಶ್ವವಿದ್ಯಾನಿಲಯದ ಕಿಡ್ನಿ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿ ಶ್ವಾಂಗಿ ಲೀ ಮತ್ತು ಸಂಗಡಿಗರು ರೂಪಿಸಿರುವ ಪುಟಾಣಿ ಮೂತ್ರಪಿಂಡವೊಂದು ರಕ್ತವನ್ನು ಸೋಸಿ ಮೂತ್ರವನ್ನು ತಯಾರಿಸುತ್ತದಂತೆ. ಮೂತ್ರಪಿಂಡ, ಹೃದಯ, ಶ್ವಾಸಕೋಶ ಮತ್ತು ಮಿದುಳು ನಮ್ಮ ದೇಹವನ್ನು ಸುಸ್ಥಿತಿಯಲ್ಲಿ ಇಡುವುದಕ್ಕಾಗಿ ಸದಾ ಶ್ರಮಿಸುವ ಅಂಗಗಳು. ಅಷ್ಟೇ ಅಲ್ಲ, ಬಹಳ ಜಟಿಲವಾದ ರಚನೆ ಇರುವ ಅಂಗಗಳೂ ಹೌದು. ಇದರಲ್ಲಿ ಮೂತ್ರಪಿಂಡದ ರಚನೆ ಅತ್ಯಂತ ಜಟಿಲ ಎನ್ನುತ್ತಾರೆ ಜೀವವಿಜ್ಞಾನಿಗಳು. ಇದರಲ್ಲಿ ರಕ್ತದಲ್ಲಿರುವ ರಾಸಾಯನಿಕಗಳನ್ನು ಸೋಸುವ ಆಲಿಕೆಯಂತಹ ವಸ್ತುಗಳಿವೆ. ಆಲಿಕೆಗಳು ಸೋಸಿದ ದ್ರವವನ್ನು ಇನ್ನೊಂದೊಡೆಗೆ ಕೊಂಡೊಯ್ಯುವ ನಳಿಕೆಗಳಿವೆ. ಅವೆಲ್ಲವೂ ಒಟ್ಟಾಗಿ ತಂದ ದ್ರವದಿಂದ ಶರೀರಕ್ಕೆ ಬೇಕಾದ ವಸ್ತುಗಳನ್ನು ಹೆಕ್ಕುವ ಜೀವಕೋಶಗಳಿವೆ. ಅನಂತರ ಉಳಿದ ದ್ರವವನ್ನು ಒಂದೆಡೆ ಒಟ್ಟಾಗಿಸುವ ಮೂತ್ರನಾಳಗಳಿವೆ. ಹೀಗೆ ಹಲವು ವಿಶಿಷ್ಟ ಅಂಗಗಳು ಕೂಡಿ ಮೂತ್ರಪಿಂಡ ರೂಪುಗೊಳ್ಳುತ್ತದೆ. ಇಷ್ಟು ಜಟಿಲವಾದ ಅಂಗ ಸಹಜವಾಗಿಯೇ ನಮ್ಮ ದೇಹದಲ್ಲಿ ಬೆಳೆಯುತ್ತದೆ ಎನ್ನುವುದು ವಿಶೇಷ. ತಾಯಿಯ ಗರ್ಭದಲ್ಲಿ ಬೆಳೆಯುತ್ತಿರುವ ಪಿಂಡದಲ್ಲಿ ಕಚ್ಚಾ ಎನಿಸುವಂತಹ ಮೂತ್ರಪಿಂಡ ಸುಮಾರು 1.5 ತಿಂಗಳ ಬೆಳವಣಿಗೆಯ ನಂತರ ಕಾಣಿಸಿಕೊಳ್ಳುತ್ತದೆ. ಅಂದಿನಿಂದಲೇ ಭ್ರೂಣ ಮೂತ್ರವನ್ನು ಕಳೆಯಲು ಆರಂಭಿಸುತ್ತದೆ. ಈ ಹಂತದಲ್ಲಿ ಕಿಡ್ನಿ ಇನ್ನು ಅಪೂರ್ಣವಾಗಿಯೇ ಇರುತ್ತದೆ. 6-7 ತಿಂಗಳ ಭ್ರೂಣದಲ್ಲಿ ಕಿಡ್ನಿ ಪೂರ್ಣವಾಗಿ ಬೆಳೆದಿರುತ್ತದೆ ಎನ್ನಬಹುದು. ಅನಂತರ ಏನಿದ್ದರೂ ಅದು ಗಾತ್ರದಲ್ಲಷ್ಟೇ ದೊಡ್ಡದಾಗಬೇಕು. ಕಿಡ್ನಿಯ ಕೆಲಸಕ್ಕೆ ಬೇಕಾದ ಎಲ್ಲಾ ಅಂಶಗಳು ಅಷ್ಟರಲ್ಲಿ ರೂಪುಗೊಂಡಿರುತ್ತವೆ. ಅನಂತರ ಇನ್ನೊಂದು ಕಿಡ್ನಿ ಹುಟ್ಟಿಸಬೇಕೆಂದರೂ ಅದು ಸಾಧ್ಯವಿಲ್ಲ. ಈ ಕಾರಣಕ್ಕೆ ಕಿಡ್ನಿ ಹಾಳಾದಾಗ ಅದರ ಜಾಗದಲ್ಲಿ ಬೇರೊಬ್ಬರ ಕಿಡ್ನಿಯನ್ನು ಕಸಿ ಮಾಡಬೇಕಾಗುತ್ತದೆ. ಇತ್ತೀಚೆಗೆ ಕೃತಕವಾಗಿ ಮೂತ್ರಪಿಂಡಗಳನ್ನು ಬೆಳೆಸಿ ಕಸಿ ಮಾಡಬಾರದೇಕೆ ಎನ್ನುವ ಆಲೋಚನೆಗಳು ಇವೆ. ಇದಕ್ಕೆ ಪ್ರೇರಣೆ ಸ್ಟೆಮ್ ಸೆಲ್. ದೇಹದಲ್ಲಿರುವ ವಿಭಿನ್ನ ಬಗೆಯ ಜೀವಕೋಶಗಳಿಗೆ ಮೂಲ ಇಂತಹ ಸ್ಟೆಮ್ ಸೆಲ್ಲುಗಳು. ಭ್ರೂಣ ಬೆಳೆಯುವುದೇ ಇಂತಹದೊಂದು ಸ್ಟೆಮ್ ಸೆಲ್ಲಿನಿಂದ. ಕಳೆದ 4 ದಶಕಗಳಲ್ಲಿ ದೇಹದಲ್ಲಿ ರಕ್ತ, ನರಕೋಶಗಳು, ಸ್ನಾಯು, ಚರ್ಮ ಮೊದಲಾದ ವಿಭಿನ್ನ ಅಂಗಗಳಲ್ಲಿರುವ ಜೀವಕೋಶಗಳಿಗೆ ಮೂಲವಾಗುವ ಸ್ಟೆಮ್ ಸೆಲ್ಲುಗಳನ್ನು ಗುರುತಿಸಲಾಗಿದೆ. ಅಷ್ಟೇ ಅಲ್ಲ, ಶರೀರದ ಯಾವುದೇ ಕೋಶವನ್ನು ಸ್ಟೆಮ್ ಸೆಲ್ಲಿನಂತೆ ಮಾಡುವ ತಂತ್ರಗಳು ಬಂದಿವೆ. ಇವೆಲ್ಲವನ್ನು ಬಳಸಿಕೊಂಡು ಹೊಸದೊಂದು ಕಿಡ್ನಿಯನ್ನು ಹುಟ್ಟು ಹಾಕಬಾರದೇಕೆ? ಕಿಡ್ನಿಯನ್ನು ಕೃತಕವಾಗಿ ರೂಪಿಸುವ ಕನಸನ್ನು ಸಿದ್ಧಿಸಲು ಪ್ರಪಂಚದಾದ್ಯಂತ ಪ್ರಯತ್ನಗಳು ಸಾಗಿವೆ. ಲೀ ಅವರ ಯತ್ನ ಅದರಲ್ಲೊಂದು.

0: ಆದರೆ ಮಹತ್ವದ ಪ್ರಯೋಗ. ಏಕೆಂದರೆ ಇದುವರೆಗೂ ನಡೆದ ಪ್ರಯತ್ನಗಳಲ್ಲಿ ಹೀಗೆ ಮೂತ್ರವನ್ನು ಸೃಷ್ಟಿಸಿದ ಸಾಧನೆಗಳಿರಲಿಲ್ಲ. ಆಕಾರ ಕೋಶಗಳಿಂದ ಕಿಡ್ನಿಯನ್ನು ತಯಾರಿಸುವುದಕ್ಕೆ ಹಲವು ಪ್ರಯತ್ನಗಳು ನಡೆದಿವೆಷ್ಟೆ. ಇವುಗಳಲ್ಲಿ ಬಹುತೇಕ ಪ್ರಯತ್ನಗಳು ಕಿಡ್ನಿಯಲ್ಲಿರುವ ವಿವಿಧ ಬಗೆಯ ಜೀವಕೋಶಗಳನ್ನು ಸೃಷ್ಟಿಸಿ ಬೆಳೆಸುವುದರಲ್ಲಿ ಯಶಸ್ವಿಯಾಗಿವೆ. ಕೆಲವು ಪ್ರಯತ್ನಗಳು ಗಾಜಿನ ತಟ್ಟೆಗಳಲ್ಲಿ ಬೆಳೆಸಿವೆ. ಇನ್ನು ಕೆಲವು ಮೂರು ಆಯಾಮದ ಹಂದರದಲ್ಲಿ ಈ ಜೀವಕೋಶಗಳನ್ನು ಬೆಳೆಸಿವೆ. ಇನ್ನು ಕೆಲವು ಭ್ರೂಣಗಳಲ್ಲಿರುವ ಸ್ಟೆಮ್ ಸೆಲ್ಲುಗಳಿಂದ ಬೆಳೆಸಿವೆ. ಇನ್ನು ಬೇರೆ ಬೇರೆ ಜೀವಕೋಶಗಳನ್ನೇ ಸ್ಟೆಮ್ ಸೆಲ್ಲುಗಳನ್ನಾಗಿ ಮಾರ್ಪಡಿಸಿ ಕೃಷಿ ಕೂಡ ಮಾಡಿವೆ. ಇವೆಲ್ಲಾ ಪ್ರಯತ್ನಗಳಲ್ಲಿಯೂ ರಕ್ತವನ್ನು ಸೋಸುವ ಕಿಡ್ನಿಯ ಭಾಗದಲ್ಲಿರುವ ಕೋಶಗಳನ್ನು ಸೋಸಿದ ದ್ರವದಿಂದ ಅಗತ್ಯ ವಸ್ತುಗಳನ್ನು ಹೀರಿಕೊಳ್ಳುವ ಜೀವಕೋಶಗಳನ್ನು ಬೆಳೆಸುವುದು ಸಾಧ್ಯವಾಗಿತ್ತು. ಆದರೆ ಇವೆರಡೂ ಭಾಗಗಳನ್ನು ಜೋಡಿಸುವ ಕೊಳವೆಗಳು ಅರ್ಥಾತ್ ನಾಳಗಳನ್ನು ರೂಪಿಸಲಾಗಿರಲಿಲ್ಲ. ಲೀ ಅವರ ತಂಡ ಇಂತಹ ಜೋಡಣೆ ಇರುವ ಪುಟ್ಟ ಅಂಗಾಂಶವನ್ನು ಬೆಳೆಸಿದೆ. ಎಲ್ಲರಂತೆಯೇ ವಿವಿಧ ಬಗೆಯ ಸ್ಟೆಮ್ ಕೋಶಗಳನ್ನು ಜೊತೆಗಿಟ್ಟು ಬೆಳೆಸಿದ ಲೀ ತಂಡ ಹಲವು ಬಗೆಯ ರಾಸಾಯನಿಕಗಳಿಂದ ಅವನ್ನು ಪ್ರಚೋದಿಸಲು ಯತ್ನಿಸಿತು. ಈ ಪ್ರಯತ್ನಗಳಿಂದ ಕೇಂದ್ರದಲ್ಲಿ ಶೋಧಿಸುವ ಕೋಶಗಳು ಸುತ್ತಲೂ ಆ ಸೋಸಿದ ದ್ರವವನ್ನು ಸಂಗ್ರಹಿಸುವ ಕೋಶಗಳು ಬೆಳೆಯುವಂತೆ ಮಾಡಿದವು. ಹೀಗೆ ಹಲವು ಪ್ರಯತ್ನಗಳನ್ನು ನಡೆಸಿದ ನಂತರ ಒಂದು ಮಿಲಿಮೀಟರ್ ದಪ್ಪವಿರುವ ಆರ್ಗನಾಯ್ಡ್ ಎಂದು ಕರೆಯುವ ಪುಟ್ಟ ಅಂಗಾಂಶ ರೂಪುಗೊಂಡಿತು. ಆರ್ಗನಾಯ್ಡ್ ಎಂದರೆ ಇನ್ನೇನಲ್ಲ, ಸಾಮಾನ್ಯವಾಗಿ ಜೀವಕೋಶಗಳನ್ನು ತಟ್ಟೆಗಳಲ್ಲಿ ಕೃಷಿ ಮಾಡುತ್ತಾರೆ. ಅವು ಬೆಳೆದಾಗ ಹಾಳೆಗಳಂತೆ ಹರಡಿಕೊಳ್ಳುತ್ತವೆ. ಜೀವಕೋಶಗಳನ್ನು ಮಾರ್ಪಾಡುವಂತೆ ಮಾಡುವ ಕೆಲವು ರಾಸಾಯನಿಕಗಳು ಅವು ಹಾಳೆಗಳಾಗದೆ ಗುಪ್ಪೆಯಾಗಿ ಬೆಳೆಯುವಂತೆ ಮಾಡುತ್ತವೆ. ಇವನ್ನೇ ಆರ್ಗನಾಯ್ಡ್ ಎಂದು ಕರೆಯುತ್ತಾರೆ. ಭ್ರೂಣದಲ್ಲಿ ಆಗುವಂತೆಯೇ ಆರ್ಗನಾಯ್ಡ್ಗಳಲ್ಲಿಯೂ ಜೀವಕೋಶಗಳು ತಮ್ಮ ಅಕ್ಕಪಕ್ಕದಲ್ಲಿರುವ ಜೀವಕೋಶಗಳನ್ನು ಅನುಸರಿಸಿ ಬೆಳೆಯುತ್ತವೆ, ಮಾರ್ಪಾಡುತ್ತವೆ. ಈ ಬಗೆಯಲ್ಲಿ ಬೆಳೆಸಿದ ಆರ್ಗನಾಯ್ಡ್ಗಳಲ್ಲಿ ರಕ್ತವನ್ನು ಸೋಸುವ ಕೋಶಗಳು ಹೊರಬದಿಯಲ್ಲಿಯೂ, ಸೋಸಿದ ರಕ್ತವನ್ನು ಉಪಯುಕ್ತ ಅಂಶಗಳನ್ನು ಹೀರುವ ಕೋಶಗಳು ಒಳಬದಿಯಲ್ಲಿಯೂ ಇರುವಂತೆ ಬೆಳೆದಿದ್ದನ್ನು ಲೀ ತಂಡ ಗಮನಿಸಿತು. ಅಷ್ಟೇ ಅಲ್ಲ, ಈ ಎರಡೂ ಬಗೆಯ ಕೋಶಗಳಲ್ಲಿ ಕಿಡ್ನಿಗಳಲ್ಲಿ ಕಾಣುವಂತೆಯೇ ಆಯಾ ಪದರಕ್ಕೆ ವಿಶಿಷ್ಟವಾದ ಜೀನುಗಳ ಚಟುವಟಿಕೆ ಕಂಡುಬಂದಿತು. ಅಂದರೆ ಈ ಆರ್ಗನೈಡ್ಗಳು ಪುಟ್ಟ ಕಿಡ್ನಿಯಂತೆ ಕೆಲಸ ನಿರ್ವಹಿಸಬಲ್ಲದು ಎಂದಷ್ಟೆ. ಈ ಆರ್ಗನೈಡ್ಗಳನ್ನು ಅನಂತರ ಇಲಿಗಳ ಕಿಡ್ನಿಯಲ್ಲಿ ಇಟ್ಟು ಪರೀಕ್ಷಿಸಿದ್ದಾರೆ. ಜೀವಂತ ಇಲಿಗಳಲ್ಲಿಯೂ ಅವು ಕಿಡ್ನಿಯ ಜೀವಕೋಶಗಳ ಜೊತೆಗೆ ಜೋಡಿಸಿಕೊಂಡು ಬದುಕು ಉಳಿದಿದ್ದವೆ. ಮೂತ್ರದಂತಹ ದ್ರವವನ್ನು ಸೃಷ್ಟಿಸುತ್ತಿದ್ದವು. ಅದು ಆಕಸ್ಮಿಕವಾಗಿದ್ದರೆ ಎಂದು ಪರೀಕ್ಷಿಸಿದ್ದಾರೆ. ಆರ್ಗನಾಯ್ಡ್ಗಳಲ್ಲಿ ಸಾಮಾನ್ಯವಾಗಿ ಮೂತ್ರಪಿಂಡಗಳು ಹಾಳಾಗುವುದಕ್ಕೆ ಕಾರಣವಾಗುವ ಜೀನ್ ಸೇರಿಸಿ ಬೆಳೆಸಿದ್ದಾರೆ. ಇಂತಹ ಕೆಟ್ಟ ಆರ್ಗನಾಯ್ಡ್ಗಳನ್ನು ಇಲಿಗಳ ಮೂತ್ರಪಿಂಡದಲ್ಲಿ ಕಸಿ ಮಾಡಿದಾಗ ಆ ಪಿಂಡಗಳು ಕಾಯಿಲೆಗೆ ಒಳಗಾದಂತೆ ಗಂಟುಗಳನ್ನು ಬೆಳೆಸಿಕೊಂಡವು. ಲೀ ಅವರು ಕೃಷಿ ಮಾಡಿದ ಆರ್ಗನಾಯ್ಡ್ಗಳು ಇಲಿಯ ಸ್ಟೆಮ್ ಕೋಶಗಳಿಂದ ಬೆಳೆಸಿದಂಥವು. ಮನುಷ್ಯನ ಆಕಾರ ಕೋಶಗಳಿಂದ ಬೆಳೆಸಿದ ಆರ್ಗನಾಯ್ಡ್ಗಳು ಹೀಗೆಯೇ ಇರಬಹುದೇ ಎಂಬ ಪರೀಕ್ಷೆ ಇನ್ನೂ ನಡೆದಿಲ್ಲ. ಇಷ್ಟು ಪುಟ್ಟ ಸೂಜಿ ಮೊನೆಯಂಥ ಆರ್ಗನಾಯ್ಡು ಮನುಷ್ಯನ ಹಿಡಿ ಗಾತ್ರದ ಕಿಡ್ನಿಗೆ ಸಮಾನವಂತೂ ಅಲ್ಲ. ದೇಹದೊಳಗೆ ಇಟ್ಟಾಗ ಅಷ್ಟು ದೊಡ್ಡದಾಗಿ ಬೆಳೆದರೂ ಬೆಳೆಯಬಹುದು, ಪರೀಕ್ಷಿಸಿದವರಿಲ್ಲ. ಆದರೆ ಒಂದಂತೂ ನಿಜ, ಲೀ ಅಂಥವರ ಕನಸುಗಳು ನಿಜವಾದಲ್ಲಿ ಆಗ ಕಸಿ ಮಾಡಿದ ಕಿಡ್ನಿಯ ಬದಲಿಗೆ ಕೃಷಿ ಮಾಡಿದ ಕಿಡ್ನಿಗಳಿಂದಲೇ ಮೂತ್ರಪಿಂಡಗಳ ಕಾಯಿಲೆಗೆ ಚಿಕಿತ್ಸೆ ದೊರಕಬಹುದು. ಆ ದಿನಗಳು ಬೇಗನೆ ಬರಲಿ ಅಲ್ಲವೇ?
1: ಚುಟುಕು ಚುರುಕು.
2: ಆಯುಧದ ಕಥೆ. ಇವತ್ತು ಆಯುಧ ಪೂಜೆ. ಭಾರತೀಯರು ತಾವು ಬಳಸುವ ಆಯುಧ ಶಸ್ತ್ರಾಸ್ತ್ರಗಳನ್ನು ಯಂತ್ರಗಳನ್ನು ಶುಚಿಗೊಳಿಸಿ ಪೂಜಿಸುವ ದಿನ. ಅಂದಹಾಗೆ ಮೊದಲ ಆಯುಧ ಯಾವುದು, ಯಾರು ಬಳಸಿದ್ದರು ಎನ್ನುವ ಪ್ರಶ್ನೆಗೆ ಉತ್ತರವಿಲ್ಲ. ಸುಮಾರು 70,000 ವರ್ಷಗಳ ಹಿಂದೆ

0: ಆಯುಧಗಳನ್ನು ತೀಡಿ ಶಿಲಾಯುಧ ಮಾಡಿದ್ದರು ಎನ್ನುವ ಪುರಾವೆ ಇದೆ. ಹಾ, ಆಯುಧಗಳನ್ನು ಕೇವಲ ಮನುಷ್ಯನಷ್ಟೇ ಬಳಸುವುದಿಲ್ಲ ಅನ್ನುವುದು ಗೊತ್ತೇ? ಇತ್ತೀಚಿನ ಸಂಶೋಧನೆಗಳು ಚಿಂಪಾಂಜಿಗಳು ಆಯುಧಗಳನ್ನು ಬಳಸುತ್ತವೆ ಎನ್ನುತ್ತವೆ. ಚಿಂಪಾಂಜಿಗಳು ಉದ್ದನೆಯ ಕಡ್ಡಿಯನ್ನು ಬಳಸಿ ಬಿಲದೊಳಗೆ ಇರುವ ಗೆದ್ದಲನ್ನು ಹೆಕ್ಕಿ ತಿನ್ನುತ್ತವೆ. ಕಾಗೆಗಳು ಕೂಡ ಸಾಧನಗಳನ್ನು ಬಳಸುತ್ತವೆ. ಕೆಲವೊಮ್ಮೆ ಸಾಧನಗಳನ್ನು ತಾವೇ ರೂಪಿಸಿಕೊಳ್ಳುತ್ತವೆ. ಮಂಗಗಳಲ್ಲಿ ಕೆಲವು ಇತ್ತೀಚೆಗೆ ಹೊಸ ಸಾಧನಗಳನ್ನು ಬಳಸುವುದನ್ನು ಕಲಿತಿವೆ. ಕೆಲವು ಹಕ್ಕಿಗಳು ಮೊಟ್ಟೆಯನ್ನು ಒಡೆಯಲು ಕಲ್ಲನ್ನು ಉಪಯೋಗಿಸುತ್ತವೆ. ಇವೆಲ್ಲ ಜೀವಿ ಜಗತ್ತಿನಲ್ಲಿ ಆಯುಧಗಳ ಬಳಕೆಗೆ ಉದಾಹರಣೆಗಳು. ಅವೆಲ್ಲವೂ ಆಯುಧ ಪೂಜೆ ಮಾಡುತ್ತವೆಯೋ ಇಲ್ಲವೋ ಗೊತ್ತಿಲ್ಲ.
1: ಮೋಸಗಾರ ಸಸ್ಯಗಳು. ಆಶೆ ಬಲೆಯನ್ನು ಬೀಸಿ ನಿನ್ನ ತನ್ನೆಡೆಗೆಳೆದು ಘಾಸಿನೀನ್ಬಡುತ ಬಾಯ್ಬಿಡಲೋರೆ ನೋಡಿ ಮೈಸವರಿ ಕಾಲ ನೆಡವಿಸಿ ಗುಟ್ಟಿನಲ್ಲಿ ನಗುವ ಮೋಸದಾಟವೋ ದೈವ ಮಂಕುತಿಮ್ಮ. ಕವಿ ಡಿವಿಜಿಯವರು ದೈವವನ್ನೇ ಮೋಸಗಾರ ಎಂದು ಪ್ರೀತಿಯಿಂದ ಕರೆದಿದ್ದರು. ಈ ಸುಂದರ ಕಗ್ಗದಲ್ಲಿ ಇರುವ ದೈವ ಪದವನ್ನು ಬದಲಿಸಿ ನಿಸರ್ಗ ಎಂದರೂ ತಪ್ಪಾಗಲಾರದು. ಏಕೆಂದರೆ ನಿಸರ್ಗವೂ ಕೂಡ ಹೀಗೆಯೇ ಆಸೆಯ ಬಲೆಯನ್ನು ಬೀಸಿ ಗುಟ್ಟಿನಲ್ಲಿ ನಗುವ ಮೋಸದಾಟವನ್ನು ಆಡುತ್ತದೆ. ಇದಕ್ಕೆ ಹೊಸದೊಂದು ಉದಾಹರಣೆ ಜಪಾನಿನಲ್ಲಿ ದೊರೆತಿದೆ. ಅಲ್ಲಿ ಬೆಳೆಯುವ ಗಿಡವೊಂದು ಇರುವೆಗಳು ಸೂಸುವ ಪರಿಮಳವನ್ನು ಸೂಸಿ ನೊಣಗಳನ್ನು ಸೆಳೆಯುತ್ತದಂತೆ. ಹೀಗೆ ಪರಿಮಳದ ಬಲೆಯಲ್ಲಿ ಸಿಲುಕಿ ಬಳಿ ಬಂದ ನೊಣಗಳು ಆ ಗಿಡದ ಹೂಗಳ ಪರಾಗಗಳನ್ನು ಹೊತ್ತೊಯ್ಯುತ್ತವೆ, ಬೇರೆ ಗಿಡಗಳಿಗೆ ಅವುಗಳನ್ನು ಸೋಂಕಿಸುತ್ತವೆ ಎಂದು ಕರೆಂಟ್ ಬಯಾಲಜಿ ಪತ್ರಿಕೆ ವರದಿ ಮಾಡಿದೆ. ನಿಸರ್ಗದಲ್ಲಿ ಮೋಸದಾಟ ನಡೆಯುವುದು ಹೊಸದಲ್ಲ. ಕೀಟಗಳನ್ನು ನೋಡಿದ್ದೀರಲ್ಲ, ಇರುವೆಗಳನ್ನೇ ಗಮನಿಸಿ. ಕೆಲವು ಜೇಡಗಳಂತೆ ವೇಷಧರಿಸುತ್ತವೆ, ಇನ್ನು ಕೆಲವು ಜೇಡಗಳಿವೆ, ಅವು ಇರುವೆಗಳಂತೆ ಛದ್ಮವೇಷಧಾರಿಗಳಾಗುತ್ತವೆ. ಸೂರ್ಯನ ಕುದುರೆ ಅಥವಾ ಇಂಗ್ಲಿಷಿನಲ್ಲಿ ಪ್ರೇಯಿಂಗ್ ಮ್ಯಾಟಿಸ್ ಎನ್ನುವ ಕೀಟ ಮಹಾಮೋಸಗಾರ. ಇದು ತಾನಿರುವ ಗಿಡದ್ದೇ ಬಣ್ಣ ತಾಳುತ್ತದೆ. ಇವುಗಳಲ್ಲಿ ಕೆಲವದರ ರೆಕ್ಕೆ ಅವು ಇರುವ ಗಿಡದ ಎಲೆಗಳಂತೆಯೇ ಕಾಣುವುದರಿಂದ ಎದುರೇ ಇದ್ದರೂ ಗೊತ್ತಾಗುವುದಿಲ್ಲ. ಮಾವಿನ ಮರವನ್ನು ಆಶ್ರಯಿಸುವ ಚಿಟ್ಟೆಯೊಂದರ ಲಾರ್ವೆ ಬಣ್ಣದಲ್ಲಿಯೂ ಸಿರೆಗಳ ವಿನ್ಯಾಸದಲ್ಲಿಯೂ ಮಾವಿನ ಎಲೆಯನ್ನೇ ಹೋಲುತ್ತದೆ. ಅದು ಚಲಿಸದೇ ಇದ್ದರೆ ಎಲೆಯ ಮೇಲೆ ಅದು ಇದೆ ಎನ್ನುವುದು ನಮಗೆ ತಿಳಿಯುವುದಿಲ್ಲ. ನಿಸರ್ಗದಲ್ಲಿ ಇಂತಹ ಮೋಸದಾಟಕ್ಕೆ ನೂರಾರು ಉದಾಹರಣೆಗಳಿವೆ. ಬಹುತೇಕ ಪ್ರಾಣಿ ಜಗತ್ತಿನವು. ಕೀಟಗಳನ್ನು ಅಣಕಿಸುವ ಕೀಟಗಳು ಪ್ರಾಣಿಗಳು ಇವೆಯೇ ಹೊರತು ಪ್ರಾಣಿಗಳನ್ನು ಅಣಕಿಸುವ ಗಿಡಗಳು ಅಪರೂಪ. ಅಪರೂಪ ಏನು, ಅಂತಹ ಮೋಸದ ಗಿಡ ಇಲ್ಲ ಎಂದೇ ಹೇಳಬೇಕು. ಸಸ್ಯಗಳು ಸ್ವಲ್ಪ ಮೋಸ ಮಾಡುತ್ತವೆನ್ನಿ. ಪರಿಮಳವನ್ನು ಸೂಸಿಯೋ ಬಣ್ಣ ಬಣ್ಣದ ಹೂಗಳನ್ನು ತೊಟ್ಟು ಕೀಟಗಳನ್ನು ಆಕರ್ಷಿಸುತ್ತವೆ. ಕೆಲವೊಂದು ಗಿಡಗಳು ಕೀಟಗಳಿಗೆ ಕಹಿ ಎನ್ನಿಸುವ ರಾಸಾಯನಿಕಗಳನ್ನು ಸುರಿಸುವುದು ಉಂಟು. ಇವು ಅವುಗಳನ್ನು ದೂರವಿಡುತ್ತವೆ. ಇವೆಲ್ಲ ಮೋಸ ಎನ್ನುವುದಕ್ಕಿಂತ ರಕ್ಷಣಾ ವಿಧಾನ ಎನ್ನಬಹುದು. ಆದರೆ ಜಪಾನಿನಿಂದ ಬಂದ ಸುದ್ದಿ ಇವೆಲ್ಲಕ್ಕಿಂತಲೂ ವಿಚಿತ್ರ. ಅಲ್ಲೊಂದು ಗಿಡ ತನ್ನ ಪರಾಗಗಳನ್ನು ಹೊತ್ತೊಯ್ಯುವ ಕೀಟಗಳು ಹತ್ತಿರ ಬರಲಿ ಎಂದು ಅವುಗಳ ಆಹಾರದ ವಾಸನೆಯನ್ನು ಸುರಿಸುತ್ತದಂತೆ. ಇದಕ್ಕೂ ಹಿಂದೆ ಗಿಡತಿಗಣೆಗಳು ಸೂಸುವ ರಸ ಹಾಗೂ ಬೂಸ್ಟ್ನಿಂದಾಗಿ ಹುಳಿತ ಸಕ್ಕರೆಯ ವಾಸನೆಯಂತಹ ವಾಸನೆಯನ್ನು ಸ್ರವಿಸಿ ಕೆಲವು ಗಿಡಗಳು ನೊಣಗಳನ್ನು ಆಕರ್ಷಿಸುತ್ತವೆ ಎಂದು ಪತ್ತೆಯಾಗಿತ್ತು. ಅಂದಿನಿಂದ ಸಸ್ಯ ಜಗತ್ತಿನಲ್ಲಿ ಇನ್ನೂ ಇಂತಹ ಮೋಸಗಾರರು ಇರಬಹುದು ಎನ್ನುವ ಗುಮಾನಿನಿಂದ ಸಂಶೋಧನೆಗಳು ನಡೆದಿದ್ದವು. ಕಳೆದ ವರ್ಷ ಜಪಾನಿನಲ್ಲಿ ಹೊಸದೊಂದು ಗಿಡ ಪತ್ತೆಯಾಗಿತ್ತು. ಅದನ್ನು ವಿನ್ಸೆಟ್ಯಾಕ್ಸಿಕಂ ನಕಾಯ್ನುಮ್ ಎಂದು ಹೆಸರಿಸಲಾಗಿತ್ತು. ಇದು ಕಣಗಿಲೆ ಹಾಗೂ ಕಾಡು ಕಣಗಿಲೆ ಕುಟುಂಬಕ್ಕೆ ಸೇರಿದ ಗಿಡ. ಈ ಗಿಡವೂ ಕೂಡ ಕಣಗಿಲೆ ಕಾಡು ಕಣಗಿಲೆಯಂತೆ ಸೋಂಪಾಗಿ ಹೂಗಳನ್ನು ಬಿಡುತ್ತದೆ. ಈ ಹೂಗಳಲ್ಲಿರುವ ಪರಾಗಗಳನ್ನು ಕೆಲವು ನೊಣಗಳು ಹೊತ್ತೊಯ್ಯುತ್ತವೆ. ಈ ನೊಣಗಳನ್ನು ಆಕರ್ಷಿಸುವ ಹೂವಿನ ಅಂಶ ಯಾವುದು ಎಂದು ಜಪಾನಿನ ಕೀಟತಜ್ಞ ಟೋಕಿಯೋ ವಿಶ್ವವಿದ್ಯಾಲಯದ ಕೋ ಮೋಶಿ ಜುಕಿಗೆ ಸಂದೇಹ ಉಂಟಾಯಿತು. ಅದನ್ನು ಪರೀಕ್ಷಿಸಲು ಮುಂದಾದಾಗ ಈ ಗಿಡ ಕೀಟಗಳನ್ನು ಆಕರ್ಷಿಸುವುದಷ್ಟೇ ಅಲ್ಲ, ಹಾಗೆ ಮಾಡಲು ಮೋಸದ ಬಲೆ ಬೀಸುತ್ತದೆ ಎಂಬುದನ್ನೂ ಅರಿತರು. ವಿನ್ಸೆಟ್ಯಾಕ್ಸಿಕಂ ನಕಾಯ್ನುಮ್ ಹೂಗಳನ್ನು ನಾಲ್ಕು ಕೀಟಗಳು ಮುತ್ತುವುದನ್ನು ಮೋಶಿಜುಕಿ ಕಂಡರು. ವಿಶೇಷವೆಂದರೆ ಈ ನಾಲ್ಕು ಕೀಟಗಳು ಕೂಡ ಇರುವೆಗಳನ್ನು ತಿನ್ನುವಂತಹು, ಅಂದರೆ ಇರುವೆಯ ವೈರಿಗಳು. ಇರುವೆಯ ವೈರಿಗಳನ್ನಷ್ಟೇ ಈ ಗಿಡ ಆಕರಿಸುತ್ತದೆ ಏಕೆ ಎನ್ನುವುದು ಸಹಜವಾಗಿಯೇ ಬಂದ ಪ್ರಶ್ನೆ. ಈ ಗಿಡಗಳನ್ನು ಇರುವೆಗಳು ಮುತ್ತುವುದನ್ನು ತಡೆಯಲು ಅದರ ವೈರಿಗಳನ್ನು ಸೆಳೆಯುತ್ತಿರಬಹುದೇ?
2: ಅಥವಾ ಆ ಕೀಟಗಳನ್ನು ಸೆಳೆಯುವ ಬೇರೆ ಪರಿಮಳವನ್ನು ಇವು ಸೂಸುತ್ತಿರಬಹುದೇ? ಈ ಅನುಮಾನಗಳನ್ನು ಪರಿಹರಿಸಿಕೊಳ್ಳಲು ಮೋಶಿಜುಕಿ ಹಲವು ಪ್ರಯೋಗಗಳನ್ನು ನಡೆಸಿದ್ದರು. ಮೊದಲಿಗೆ ಹೂವಿನಿಂದ ಸೀಸುವ ಪರಿಮಳಗಳಲ್ಲಿ ಯಾವ್ಯಾವ ರಾಸಾಯನಿಕಗಳು ಇವೆ, ಅವುಗಳಲ್ಲಿ ಯಾವುವು ಕೇವಲ ಈ ಗಿಡದಲ್ಲಿಯಷ್ಟೇ ಹುಟ್ಟುತ್ತವೆ ಎಂಬುದನ್ನು ಪರಿಶೀಲಿಸಿದರು. ಹೂಗಂಧಗಳಲ್ಲಿ ನೊನೇನ್, ಅಂಡೆಕೇನ್, ಆಕ್ಟೈಲ್ ಅಸಿಟೇಟ್, ಡೆಸೈಲ್ ಅಸಿಟೇಟ್ ಮತ್ತು ಮೀಥೈಲ್ 6 ಮೀಥೈಲ್ ಸ್ಯಾಲಿಸಿಲೇಟ್ ಎನ್ನುವ 5 ವಿಶಿಷ್ಟ ರಾಸಾಯನಿಕಗಳು ದೊರೆತವು. ಇವುಗಳೇ ಕೀಟಗಳನ್ನು ಆಕರ್ಷಿಸುತ್ತಿರಬಹುದೇ? ಇದನ್ನು ತಿಳಿಯಲು ಮೋಶಿಜುಕಿ ಈ ರಾಸಾಯನಿಕಗಳ ಶುದ್ಧ ರೂಪಗಳನ್ನು ತೆಗೆದುಕೊಂಡು 1, 2, 3, 4, 5 ಎನ್ನುವಂತೆ ಬೆರೆಸಿ ಮಿಶ್ರಣಗಳನ್ನು ತಯಾರಿಸಿದ್ದರು. 5 ರಾಸಾಯನಿಕಗಳು ಇದ್ದಂತಹ ಮಿಶ್ರಣವನ್ನು ಹರಡಿದಾಗ ಕೀಟಗಳು ಓಡಿಬಂದವು. ವಿಶೇಷವಾಗಿ ಡೆಸೈಲ್ ಅಸಿಟೇಟ್ ಮತ್ತು ಮೀಥೈಲ್ ಸ್ಯಾಲಿಸಿಲೇಟ್ ಎರಡೂ ಇದ್ದಂತಹ ಮಿಶ್ರಣಗಳು ಮಾತ್ರ ಕೀಟಗಳನ್ನು ಸೆಳೆದಂತೆ ಕಂಡಿತು. ಹೀಗಾಗಿ ಈ 2 ರಾಸಾಯನಿಕಗಳನ್ನೇ ಪ್ರತ್ಯೇಕವಾಗಿ ಪರೀಕ್ಷಿಸಿದರು. ಶುದ್ಧ ರಾಸಾಯನಿಕಗಳು ಯಾವುವು ಕೀಟಗಳಿಗೆ ಆಕರ್ಷಕವಾಗಿರಲಿಲ್ಲ, ಆದರೆ ಡೆಸೈಲ್ ಅಸಿಟೇಟ್ ಮತ್ತು ಮೀಥೈಲ್ ಸ್ಯಾಲಿಸಿಲೇಟ್ ಎರಡೂ ಇದ್ದಂತಹ ಮಿಶ್ರಣವಷ್ಟೇ ಕೀಟಗಳನ್ನು ಸೆಳೆದಿತ್ತು. ಅಂದರೆ ಈ 2 ರಾಸಾಯನಿಕಗಳು ಇರುವ ಮಿಶ್ರಣ ಆಕರ್ಷಕವಾಗಿವೆ. ವಿಚಿತ್ರವೆಂದರೆ ಈ ಹೂವಿನ ಪರಿಮಳದ ಚೆಹರೆ ಗಾಯಗೊಂಡ ಇರುವೆಗಳು ಸೂಸುವ ರಾಸಾಯನಿಕಗಳಂತೆಯೇ ಕಂಡಿತ್ತು. ಇರುವೆಗಳು ಅಪಾಯಕ್ಕೊಳಗಾದಾಗ ಕೆಲವು ರಾಸಾಯನಿಕಗಳನ್ನು ಸೂಸಿ ಇತರೆ ಇರುವೆಗಳನ್ನು ಎಚ್ಚರಿಸುತ್ತವೆ. ಅದೇ ರಾಸಾಯನಿಕಗಳು ಇರುವೆಯನ್ನು ತಿನ್ನುವ ಕೀಟಗಳನ್ನೂ ಆಕರ್ಷಿಸುತ್ತವೆ. ಹಾಗಿದ್ದರೆ ಇರುವೆಗಳು ಸೂಸುವ ರಾಸಾಯನಿಕಗಳನ್ನೇ ಈ ಗಿಡವೂ ಸೂಸುತ್ತಿರಬಹುದೇ? ಅದು ನಿಜವಾದರೆ ಇರುವೆಗಳ ಮೇಲೂ ಈ ಪರಿಮಳ ಪ್ರಭಾವ ಬೀರಬೇಕಷ್ಟೇ. ಇದನ್ನು ಮೋಶಿಜುಕಿ ಪರೀಕ್ಷಿಸಿದ್ದಾರೆ. ತವಲೊಡೆಯುವ ಹಾದಿಯಲ್ಲಿ ಕೀಟಗಳನ್ನು ಬಿಟ್ಟು 1 ಕವಲಿನ ತುದಿಯಲ್ಲಿ ಜೇಡ ಕಚ್ಚಿದ ಇರುವೆಗಳನ್ನು ಇಟ್ಟಿದ್ದಾರೆ. ಜೇಡ ಕಚ್ಚಿದರಿಂದ ಇರುವೆಗಳು ಅಪಾಯದ ಸೂಚನೆಯನ್ನೂ ಬಿತ್ತರಿಸುತ್ತವೆ. ಅವು ಕೀಟಗಳನ್ನು ಆಕರ್ಷಿಸುವುದಾದರೆ ಕೀಟಗಳು ಆ ಕವಲಿನತ್ತ ಸಾಗಬೇಕು. ಕೀಟಗಳು ಅದೇ ರೀತಿಯಲ್ಲಿ ಮಾಡಿದ್ದವು. ಇದೇ ಪ್ರಯೋಗವನ್ನು ಹೂವಿನ ಪರಿಮಳವನ್ನು ಇಟ್ಟು ಮಾಡಿದಾಗಲೂ ಕೀಟಗಳು ಹೂಪರಿಮಳಗಳು ಇರುವತ್ತ ಸಾಗಿದ್ದವು. ಹೂಪರಿಮಳಗಳಲ್ಲಿ ಗಾಯಗೊಂಡ ಇರುವೆಯಲ್ಲೇ ಇರುವ ರಾಸಾಯನಿಕವೇ ಇರುವುದು ಅಚ್ಚರಿಯ ವಿಷಯ. ಅದಕ್ಕಿಂತಲೂ ಬೆರಗಿನ ವಿಷಯವೆಂದರೆ ಅದೇ ರಾಸಾಯನಿಕವನ್ನು ಹೂಗಳು ತಯಾರಿಸುವುದು ಕಾಕತಾಳೀಯವಾಗಿರಲಿಲ್ಲ. ಗಿಡಗಳು ಈ ಕೀಟಗಳನ್ನು ತಮ್ಮತ್ತ ಸೆಳೆಯಲೆಂದೇ ಈ ರಾಸಾಯನಿಕಗಳನ್ನೇ ತಯಾರಿಸುತ್ತಿರಬೇಕು. ತಮ್ಮ ಆಹಾರ ಅಲ್ಲಿದೆ ಎಂದು ಭಾವಿಸಿ ಕೀಟಗಳು ಹೂಗಳನ್ನು ಮುತ್ತುತ್ತವೆ. ನಿರಾಶರಾಗಿ ಇನ್ನೊಂದು ಹೂವಿನತ್ತ ಸಾಗಿ ಪರಾಗಗಳನ್ನು ಕೊಂಡೊಯ್ಯುತ್ತವೆ, ಮೋಸ ಹೋಗುತ್ತವೆ. ಗಿಡಗಳು ಈ ಬಗೆಯ ಮೋಸ ಆಡುತ್ತವೆ ಎನ್ನಬೇಡಿ. ನಿಸರ್ಗದಲ್ಲಿ ತಾನು ಮೇಲಾಗಬೇಕೆನ್ನುವ ಆಟ ನಡೆಯುತ್ತಲೇ ಇರುತ್ತವೆ. ಅದರಲ್ಲಿ ಗೆದ್ದವರಷ್ಟೇ ಹೆಚ್ಚು ಯಶಸ್ವಿ.
3: ತಪ್ಪು ಮಾಡದವರು ಉಂಟೆ? ಸುಪ್ರಸಿದ್ಧ ವಿಜ್ಞಾನಿಗಳ ಕಥೆಗಳನ್ನು ಕೇಳುವಾಗ ಅವರು ಬಹಳ ಶ್ರದ್ಧೆಯಿಂದ ಎಚ್ಚರದಿಂದ ಪ್ರಯೋಗಗಳನ್ನು ಮಾಡಿ ಹೊಸ ತೀರ್ಮಾನಗಳನ್ನು ಪತ್ತೆ ಮಾಡಿದರು ಅಂತ ಕೇಳ್ತೇವೆ. ಕೆಲವರು ಗೊತ್ತಿಲ್ಲದೆಯೇ ಆಕಸ್ಮಿಕವಾಗಿ ಶೋಧವನ್ನು ಮಾಡಿದ್ದು ಉಂಟು. ಆದರೆ ಆಕಸ್ಮಿಕ ಇರಯಿ, ಪ್ರಯೋಗದ ಫಲಿತಾಂಶಗಳನ್ನೇ ತಪ್ಪಾಗಿ ಕಂಡವರಿಗೂ ಪ್ರಶಸ್ತಿ ಬರುವುದುಂಟೆ, ಮನ್ನಣೆ ಕೊಡಬಹುದೇ? ಇದು ಶತಮಾನದ ಹಿಂದೆ ಹೀಗೆ ತನ್ನ ಸಂಶೋಧನೆಯನ್ನು ತಪ್ಪಾಗಿ ಅರ್ಥೈಸಿದ ಒಬ್ಬ ವಿಜ್ಞಾನಿಗೆ ನೊಬೆಲ್ ಪ್ರಶಸ್ತಿಯೂ ಸಿಕ್ಕಿದ ಕಥೆ ಕೇಳಿ. ಅದು 19ನೆಯ ಶತಮಾನದ ಕೊನೆಯ ದಶಕ. ಕೆಮಿಸ್ಟ್ರಿ, ಜೀವಿ ವಿಜ್ಞಾನ, ವೈದ್ಯಕೀಯ, ಫಿಸಿಕ್ಸು ಎಲ್ಲದರಲ್ಲೂ ಹೊಸ ಹೊಸ ವಿಷಯಗಳು ಪ್ರಕಟವಾಗುತ್ತಿದ್ದವು. 1861ನೆಯ ಇಸವಿಯಲ್ಲಿ ಫ್ರೆಂಚ್ ವಿಜ್ಞಾನಿ ಲೂಯಿ ಪ್ಯಾಸ್ಟರ್ ಸೋಂಕು ರೋಗಗಳಿಗೆ ಬ್ಯಾಕ್ಟೀರಿಯಾಗಳಂತಹ ಸೂಕ್ಷ್ಮಜೀವಿಗಳು ಕಾರಣ ಎಂದು ನಿರೂಪಿಸಿದ್ದ. ಅತಿ ಸಣ್ಣದಾದ ಅಣುಗಳು ಇರಬಹುದು ಎಂದು ಅದೇ ಸಮಯದಲ್ಲಿ ಡಾಲ್ಟನ್ ಎಂಬಾತ ವಾದಿಸಿದ್ದ. ಯುರೋಪಿನ ವಿಜ್ಞಾನಿಗಳು ಈ ಪುಟ್ಟ ಕಣವನ್ನು ಪತ್ತೆ ಮಾಡಲು ಪ್ರಯೋಗಗಳನ್ನು ನಡೆಸಿದ್ರು. ಜೀವಿ ವಿಜ್ಞಾನಿ ಚಾರ್ಲ್ಸ್ ಡಾರ್ವಿನ್ ಜೀವಿಗಳು ಎಲ್ಲವೂ ಒಂದರಿಂದ ಇನ್ನೊಂದು ಬಂದಂಥವು ಎಂದು ವಿಕಾಸವಾದವನ್ನು ಮುಂದಿಟ್ಟಿದ್ದ. ಯುರೋಪಿನಲ್ಲಿ ಆಗೆಲ್ಲ ಹೊಸ ಅರಿವಿನ ಅಲೆ ಪ್ರಬಲವಾಗಿ ಬೀಸುತ್ತಿತ್ತು. ಈ ಸಂದರ್ಭದಲ್ಲಿ ಯುರೋಪಿನ ಡಚ್ಚರ ದೇಶವಾದ ನೆದರ್ಲ್ಯಾಂಡಿನಲ್ಲಿ ಒಬ್ಬ ವಿಜ್ಞಾನಿ ಇದ್ದ, ಕ್ರಿಶ್ಚಿಯನ್ ಐಕ್ಮನ್ ಅಂತ ಅವನ ಹೆಸರು. ಪ್ರತಿಭಾವಂತ ಎಂದು ಪ್ರಸಿದ್ಧಿ ಪಡೆದಿದ್ದ. ವಿದ್ಯಾರ್ಥಿ ದೆಸೆಯಲ್ಲಿಯೇ ನರಕೋಶಗಳಲ್ಲಿ ವಿದ್ಯುದಾವೇಶ ಇರುತ್ತದೆ, ಅದು ಒಂದೇ ತೆರನಾಗಿ ಇರುವುದಿಲ್ಲ, ಧ್ರುವೀಕರಣ ಅಂದರೆ ಪಾಸಿಟಿವ್ನಿಂದ ನೆಗೆಟಿವ್ಗೆ, ನೆಗೆಟಿವ್ನಿಂದ ಪಾಸಿಟಿವ್ಗೆ ಪಲ್ಲಟವಾಗುತ್ತಿರುತ್ತದೆ ಎಂದು ತೋರಿಸಿಕೊಟ್ಟಿದ್ದ. ಆ ಕಾರಣಕ್ಕೆ ಪ್ರಸಿದ್ಧನಾಗಿದ್ದ. ಆ ಕಾಲದಲ್ಲಿ ಯುರೋಪಿನ ಎಲ್ಲಾ ದೇಶಗಳು ಪ್ರಪಂಚದ ವಿವಿಧೆಡೆಗಳಿಗೆ ಹೋಗಿ ಅಲ್ಲಿ ವಸಾಹತುಗಳನ್ನು ಕಟ್ಟುತ್ತಿದ್ದವು.

0: ಇಂಗ್ಲಿಷರು ಭಾರತದಲ್ಲಿ ರಾಜ್ಯ ಕಟ್ಟಲಿಲ್ಲವೇ ಹಾಗೆ ಆಫ್ರಿಕಾದಲ್ಲಿಯೂ ಡಚ್ಚರು, ಸ್ಪೇನಿಯರು, ಫ್ರೆಂಚರು, ಇಂಗ್ಲಿಷರು ರಾಜ್ಯ ಕಟ್ಟಿದ್ದರು. ಡಚ್ಚರು ಭಾರತದಲ್ಲಿ ಅಲ್ಲದಿದ್ದರೂ ಇನ್ನೂ ಪೂರ್ವಕ್ಕೆ ಇಂಡೋನೇಷ್ಯಾ, ಜಾವಾ ಮೊದಲಾದೆಡೆ ವಸಾಹತುಗಳನ್ನು ರೂಪಿಸಿದ್ದರು. ಜಾವಾದಲ್ಲಿದ್ದ ವಸಾಹತುವೊಂದಕ್ಕೆ ಅಧ್ಯಯನಕ್ಕೆಂದು ಐಕ್ಮನ್ನನ್ನು ಕಳಿಸಲಾಯಿತು. ಅಲ್ಲಿಗೆ ಹೋದವನೇ ಕೆಲವೇ ವಾರದಲ್ಲಿ ವಾಪಸ್ಸು ಬಂದ. ಏಕೆಂದರೆ ಏಷ್ಯಾದಲ್ಲಿ ವ್ಯಾಪಕವಾಗಿದ್ದ ಮಲೇರಿಯಾ ಅವನನ್ನು ತಾಕಿತ್ತು. ನೆದರ್ಲ್ಯಾಂಡಿಗೆ ಬಂದವನೇ ಇಂಗ್ಲೆಂಡಿನ ಸೂಕ್ಷ್ಮಜೀವಿ ವಿಜ್ಞಾನಿ ರಾಬರ್ಟ್ ಕೋಕ್ನ ಜೊತೆಯಲ್ಲಿ ಸ್ವಲ್ಪ ದಿನ ಕೆಲಸ ಮಾಡಿದ. ರಾಬರ್ಟ್ ಕೋಕ್ ಸೋಂಕು ರೋಗಗಳನ್ನು ಪತ್ತೆ ಮಾಡಲು ಸರಳವಾದೊಂದು ನಿಯಮವನ್ನು ರೂಪಿಸಿದ ವಿಜ್ಞಾನಿ. ಯಾವುದೇ ರೋಗ ಸೂಕ್ಷ್ಮಾಣುಜೀವಿಗಳಿಂದ ಸೋಂಕಿದ್ದು ಎಂದು ಖಚಿತಪಡಿಸಿಕೊಳ್ಳಲು 3 ಪ್ರಯೋಗಗಳನ್ನು ನಡೆಸಬೇಕು ಎಂದು ಸೂಚಿಸಿದ್ದ. ಇದು ಇಂದಿಗೂ ಚಾಲ್ತಿಯಲ್ಲಿದೆ. ಇವನ ಬಳಿ ಕೆಲಸ ಮಾಡಿದ್ದ ಐಕ್ಮನ್ನನಿಗೆ ಸೋಂಕು ರೋಗಗಳಲ್ಲಿ ಆಸಕ್ತಿ ಹೆಚ್ಚಿತು. ಅದೇ ವೇಳೆ ಜಾವಾದಲ್ಲಿದ್ದ ಡಚ್ ಕಾಲನಿಗಳಲ್ಲಿ ಬೆರಿಬೆರಿ ಎನ್ನುವ ರೋಗ ಕಾಣಿಸಿಕೊಂಡಿತ್ತು. ಕೈಕಾಲುಗಳಲ್ಲಿ ಜೋಮು ಹಿಡಿಯುವುದು, ಸ್ನಾಯುಗಳು ಕ್ಷಯಿಸುವುದು ಮೊದಲಾದ ತೊಂದರೆಗಳು ಕಾಣುತ್ತಿದ್ದವು. ಇದು ಏಕೆ ಎಂಬುದನ್ನು ಪತ್ತೆ ಮಾಡಲು ಡಚ್ ಸರ್ಕಾರ ಅಲ್ಲಿಗೆ ವಿಜ್ಞಾನಿಗಳನ್ನು ಕಳಿಸಿತು. ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ತರಬೇತಿ ಪಡೆದಿದ್ದ ಐಕ್ಮನ್ ಕೂಡ ಅಲ್ಲಿಗೆ ಹೋದ. ಅಲ್ಲಿ ಈತ ಕೋಕನ ನಿಯಮಗಳನ್ನು ಬಳಸಿ ಪ್ರಯೋಗಗಳನ್ನು ಮಾಡಿದ. ಬೆರಿಬೆರಿ ಸೋಂಕು, ಆದ್ದರಿಂದ ಈ ರೋಗಿಗಳಿಂದ ರಸವನ್ನು ತೆಗೆದು ಇನ್ನೊಬ್ಬರಿಗೆ ಚುಚ್ಚಿದರೆ ಅವರಲ್ಲಿಯೂ ಕಾಯಿಲೆ ಕಾಣಿಸಬೇಕು, ಅಥವಾ ಆ ಸೂಕ್ಷ್ಮಜೀವಿಗಳನ್ನು ಕೃಷಿ ಮಾಡಿ ಚುಚ್ಚಿದ್ದರೆ ಕಾಯಿಲೆ ಬರಬೇಕು. ಇವು ಕೋಕ್ನ ಪ್ರಯೋಗಗಳಾಗಿದ್ದವು. ಐಕ್ಮನ್ ಕೂಡ ಇದನ್ನೇ ಮಾಡಿದ. ರೋಗಿಗಳ ರಕ್ತವನ್ನು ಇಲಿ ಮೊದಲಾದ ಪ್ರಾಣಿಗಳಿಗೆ ಚುಚ್ಚಿ ಪರೀಕ್ಷಿಸಿದ. ಕಾಯಿಲೆ ಕಾಣಿಸಲಿಲ್ಲ. ಬಹುಶಃ ಆ ಸೂಕ್ಷ್ಮಜೀವಿಗಳು ಬಹಳ ನಿಧಾನವಾಗಿ ಬೆಳೆಯುವಂಥವಿರಬೇಕು ಎಂದು ತರ್ಕಿಸಿದ. ಅದನ್ನು ಪರೀಕ್ಷಿಸಲು ಮತ್ತಷ್ಟು ಪ್ರಯೋಗ ಮಾಡಬೇಕೆಂದು ಕೋಳಿಗಳನ್ನು ಸಾಕಿದ. ಕೆಲವಕ್ಕೆ ರೋಗಾಣುಗಳನ್ನು ಚುಚ್ಚಿದ, ಇನ್ನು ಕೆಲವನ್ನು ಹಾಗೆ ಬೆಳೆಸಿದ್ದ. ದುರದೃಷ್ಟವಶಾತ್ ಎಲ್ಲಾ ಕೋಳಿಗಳು ಸತ್ತವು. ಆದರೂ ಛಲ ಬಿಡದೆ ಕೋಳಿಗಳನ್ನು ಬೇರೆ ಬೇರೆ ಕಡೆ ಇಟ್ಟು ಪರೀಕ್ಷಿಸಿದ. ರೋಗ ಬಂದ ಕೋಳಿಗಳ ಸಮೀಪ ಇಲ್ಲದಿದ್ದರೂ ಕೋಳಿಗಳು ಸಾಯುತ್ತಿದ್ದವು. ಅಷ್ಟರಲ್ಲಿ ಆಕಸ್ಮಿಕ ಒಂದಾಯಿತು. ಅವನ ಅಡುಗೆಯವ ಬದಲಾದ. ಮೊದಲಿದ್ದ ಅಡುಗೆಯವ ಚೆನ್ನಾಗಿ ಪಾಲಿಶ್ ಮಾಡಿದ ಅಕ್ಕಿಯನ್ನು ಬಳಸಿ ಅನ್ನ ಮಾಡುತ್ತಿದ್ದ. ಅದೇ ಅಕ್ಕಿಯನ್ನೇ ಕೋಳಿಗಳಿಗೂ ಹಾಕುತ್ತಿದ್ದ. ಆದರೆ ಹೊಸ ಅಡುಗೆಯವ ಪಾಲಿಶ್ ಮಾಡದ ಅಕ್ಕಿಯನ್ನು ಬಳಸಲು ಆರಂಭಿಸಿದ. ಕೋಳಿಯ ಆಹಾರವು ಬದಲಾಯಿತು. ಈ ಬದಲಾವಣೆಯಿಂದ ಒಂದು ಒಳ್ಳೆಯದಾಗಿತ್ತು. ಕೋಳಿಗಳಲ್ಲಿ ಬೆರಿಬೆರಿ ಬಂದಾಗ ಕಾಣುವಂತಹ ರೋಗ ಲಕ್ಷಣಗಳು ಕಾಣೆಯಾದವು. ಹಾಗಿದ್ರೆ ಅಕ್ಕಿಯಲ್ಲಿಯೇ ಯಾವುದೋ ಗುಣಕಾರಿ ಅಂಶ ಇದೆ ಎಂದು ತೀರ್ಮಾನಿಸಿ ಮತ್ತಷ್ಟು ಪ್ರಯೋಗಗಳನ್ನು ಆರಂಭಿಸಿದ. ಐಕ್ಮನ್ ಇದ್ದದ್ದು ಮಿಲಿಟರಿ ಸೇವೆಯಲ್ಲಿ, ಹೀಗಾಗಿ ಸೇನೆ ಸೆವೆ ಹಿಡಿದಿದ್ದ ಕೈದಿಗಳ ಮೇಲೆ ತನ್ನ ಪ್ರಯೋಗಗಳನ್ನು ನಡೆಸಿದ. ಸುಮಾರು 1,00,000 ಮಂದಿಗೆ ಪಾಲಿಶ್ ಮಾಡದಿದ್ದ ಅಕ್ಕಿಯನ್ನು ತಿನ್ನಿಸಿದ. ಅವರಲ್ಲಿ ಎಷ್ಟು ಮಂದಿ ಬೇರಿಬೇರಿ ಕಾಯಿಲೆಗೆ ತುತ್ತಾಗುತ್ತಾರೆ ಎಂದು ಗಮನಿಸಿದ. ಕೇವಲ 9 ಮಂದಿ ಇದರಿಂದ ನರಳಿದರು. ಅದೇ ಪಾಲಿಶ್ ಮಾಡಿದ ಅಕ್ಕಿಯನ್ನು ತಿಂದವರಲ್ಲಿ ಬೆರಿಬೆರಿ ಪ್ರಮಾಣ ಅತಿಯಾಗಿತ್ತು. ಪಾಲಿಶ್ ಮಾಡಿದ ಅಕ್ಕಿಯ ಅನ್ನವನ್ನು ತಿಂದ 1,50,000 ಮಂದಿಯಲ್ಲಿ 4,200 ಮಂದಿಗೆ ಬೆರಿಬೆರಿ ಕಾಡಿತ್ತು. ಅಂದರೆ ಪಾಲಿಶ್ ಮಾಡದ ಅಕ್ಕಿಗೆ ಬೆರಿಬೆರಿಯನ್ನು ಗುಣಪಡಿಸುವ ಅಂಶ ಇದೆ ಎಂದು ಐಕ್ಮನ್ ತೀರ್ಮಾನಿಸಿದ. ಆದರೆ ಅವನು ಬೆರಿಬೆರಿಗೆ ಕಾರಣವನ್ನು ಮಾತ್ರ ಗುರುತಿಸಲಿಲ್ಲ. ಬೆರಿಬೆರಿ ಯಾವುದೋ ಸೋಂಕು ಎಂದೇ ಅವನ ನಂಬಿಕೆ ಆಗಿತ್ತು. ಅನಂತರ ಹಲವು ವರ್ಷಗಳ ನಂತರ ಬೇರೆ ವಿಜ್ಞಾನಿಗಳು ಇದು ತಪ್ಪು ಎಂದು ನಿರೂಪಿಸಿದರು. ಬೆರಿಬೆರಿ ಪೌಷ್ಟಿಕ ಕೊರತೆಯಿಂದ ಆಗಿದ್ದು ಎಂದು ತೀರ್ಮಾನಿಸಿದರು. ಆದರೆ ಅದನ್ನು ಐಕ್ಮನ್ ಒಪ್ಪಲಿಲ್ಲ. ಬೆರಿಬೆರಿಯನ್ನು ಗುಣಪಡಿಸುವ ಅಂಶ ಅಕ್ಕಿಯಲ್ಲಿದೆ ಎಂದಷ್ಟೇ ವಾದಿಸಿದ. ಆದರೆ ಅವನ ಅದೃಷ್ಟ, ಅವನ ಪ್ರಯೋಗಗಳು ಬೆರಿಬೆರಿಯನ್ನು ಗುಣಪಡಿಸುವ ಸುಲಭ ರೀತಿಯನ್ನು ನಿರೂಪಿಸಿದ್ದವು. ಲಕ್ಷಾಂತರ ಜನರನ್ನು ಕಾಯಿಲೆಯಿಂದ ದೂರವಿಟ್ಟವು. 1929 ಇಸವಿಯಲ್ಲಿ, ಅಂದರೆ ಸರ್ ಸಿ.ವಿ. ರಾಮನ್ ಅವರಿಗೆ ನೊಬೆಲ್ ಸಿಕ್ಕುವುದಕ್ಕಿಂತ 1 ಮೊದಲು ಐಕ್ಮನ್ನಿಗೂ ವೈದ್ಯಕೀಯ ಹಾಗೂ ಜೀವಿಕ್ರಿಯಾ ವಿಜ್ಞಾನದ ನೊಬೆಲ್ ಪ್ರಶಸ್ತಿಯೂ ಸಿಕ್ಕಿತು. ಎಂಥ ವಿಚಿತ್ರ ಅಲ್ವಾ?
1: ಇದು ಇಂದಿನ ಜಾಣ ಸುದ್ದಿ. ರಚನೆ ಕೊಳ್ಳೇಗಾಲ ಶರ್ಮಾ, ಜಾಣಧ್ವನಿ ಕುಮಾರಿ ಸಿಂಧು ಹಾಗೂ ಜೆಮಿನಿ AI ಧ್ವನಿಗಳು. ಜಾಣ ಸುದ್ದಿ ಒಂದು ಉಚಿತ ಧ್ವನಿ ಪತ್ರಿಕೆ. ಇದನ್ನು ನೀವು ಸ್ಪೋಟಿಫೈ, ಯೂಟ್ಯೂಬ್ ಹಾಗೂ ಅಮೆಜಾನ್ ಪ್ರೈಮ್ ಮ್ಯೂಸಿಕ್ಗಳಲ್ಲಿ ಕೂಡ ಕೇಳಬಹುದು. ಜಾಣ ಸುದ್ದಿಯ ಬಗ್ಗೆ ನಿಮಗೆ ಸಂದೇಹ, ಸಲಹೆ, ಪ್ರಶ್ನೆಗಳೇನಾದರೂ ಇದ್ದಲ್ಲಿ ನೇರವಾಗಿ 9886640328 ಈ ನಂಬರಿಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ.
2: ಇದುವರೆಗೂ ಕನ್ನಡದ ವಿಜ್ಞಾನ ಧ್ವನಿ ಪತ್ರಿಕೆ ಜಾಣ ಸುದ್ದಿ ಕೇಳಿದ್ದೀರಿ. ಇದನ್ನು ನಡೆಸಿಕೊಟ್ಟ ಎಲ್ಲರಿಗೂ ಧನ್ಯವಾದಗಳು.
3: ಪರಿಸರದ ಕುರಿತು ಪದಗಳ ಅರ್ಥವನ್ನು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಮುಖ್ಯ ಪರಿಸರ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿ ನಿವೃತ್ತರಾಗಿರುವ ಶ್ರೀ ಡಿಆರ್ ಕುಮಾರಸ್ವಾಮಿಯವರು ನಮ್ಮ ಪರಿಸರ ಪ್ರಿಯರಿಗಾಗಿ ಪ್ರಸ್ತುತಪಡಿಸಲಿದ್ದಾರೆ. ಬನ್ನಿ, ಅವರ ಮಾತುಗಳನ್ನು ಆಲಿಸಿ ಪರಿಸರವನ್ನು ಅರಿಯೋಣ.
4: 414ನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಾಯಿಲ್ ಡಿಗ್ರೆಡೇಷನ್, ಕನ್ನಡದಲ್ಲಿ ಮಣ್ಣಿನ ಅವನತಿ ಅಥವಾ ಮಣ್ಣಿನ ಶಿಥಿಲೀಕರಣ, ಮಣ್ಣಿನ ಫಲವತ್ತತೆಯ ನಾಶ. ಸಾಯಿಲ್ ಡಿಗ್ರೆಡೇಷನ್ ಅಂದರೆ ಶಿಥಿಲೀಕರಣ ಹಾಗೂ ಸವಕಳಿಗೆ ಇರುವ ವ್ಯತ್ಯಾಸವೆಂದರೆ, ಸವಕಳಿಯಲ್ಲಿ ಮಣ್ಣು ಭೌತಿಕವಾಗಿ ಚಲಿಸುವುದರಿಂದ ಪ್ರದೇಶವು ಬರಡಾಗುತ್ತದೆ, ಶಿಥಿಲೀಕರಣದಲ್ಲಿ ಫಲವತ್ತತೆ ನಾಶವಾಗುತ್ತದೆ. ಇಲ್ಲಿ ಮಣ್ಣು ಭೌತಿಕವಾಗಿ ಚಲಿಸಿ ಪ್ರದೇಶವನ್ನು ಬರಡುಗೊಳಿಸಬಹುದು, ಇಲ್ಲದೆಯೂ ಇರಬಹುದು. ತೇವ, ಮಳೆ ಮತ್ತು ಜೈವಿಕ ಪದಾರ್ಥಗಳ ತೀವ್ರ ವಿಭಜನೆ ಇತ್ಯಾದಿಗಳಿಂದ ಉಂಟಾಗುವ ಮಣ್ಣಿನ ಶಿಥಿಲೀಕರಣವು ಉಷ್ಣವಲಯ ಮತ್ತು ಉಪಉಷ್ಣವಲಯದ ಶುಷ್ಕ ಭೂಮಿಗಳ ವಿಶಿಷ್ಟ ಸಮಸ್ಯೆ. ತೀವ್ರ ಮೇಯುವಿಕೆ, ತೀವ್ರ ಕೃಷಿ, ಸಸ್ಯ ಸಮೂಹದ ನಾಶ ಮುಂತಾದ ಮಾನವನ ಚಟುವಟಿಕೆಗಳಿಂದ ಮಣ್ಣಿನ ಶಿಥಿಲೀಕರಣದ ವೇಗವು ಹೆಚ್ಚುತ್ತಿದೆ. ಉಷ್ಣವಲಯಗಳಲ್ಲಿ ಮಣ್ಣಿನ ಶಿಥಿಲೀಕರಣವು ದೀರ್ಘಕಾಲ ಮುಂದುವರೆದರೆ ಉತ್ಪಾದನಾ ಸಾಮರ್ಥ್ಯ ಕುಸಿದು ಮರುಭೂಮೀಕರಣ ಉಂಟಾಗಬಹುದು. ಹಲವು ಕೃಷಿ ಚಟುವಟಿಕೆಗಳು ಮಣ್ಣಿನ ಶಿಥಿಲೀಕರಣವನ್ನು ಪ್ರಚೋದಿಸುತ್ತವೆ. ಲವಣೀಕರಣ, ಮಣ್ಣಿನ ಸವಕಳಿ ಮುಂತಾದ ಕ್ರಿಯೆಗಳಿಂದ ರಾಜಸ್ಥಾನದಲ್ಲಿ ಸುಮಾರು 60% ಮೆಕ್ಕಲು ಮಣ್ಣು ಈಗಾಗಲೇ ಶಿಥಿಲಗೊಂಡಿದೆ. ಮಣ್ಣಿನ ಸವಕಳಿ ಮತ್ತು ಶಿಥಿಲೀಕರಣ, ಈ ಎರಡು ಕ್ರಿಯೆಗಳು ಉಂಟು ಮಾಡುವ ಅಂಶಗಳು ಒಂದೇ, ಕ್ರಿಯಾವಿಧಾನಗಳು ಒಂದೇ, ಸಮಸ್ಯೆಗಳು ಒಂದೇ. ಹೀಗಾಗಿ ಈ ಎರಡು ಪದಗಳನ್ನು ಮಣ್ಣಿನ ಫಲವತ್ತತೆಯ ನಾಶ ಅಥವಾ ಭೌತಿಕವಾಗಿ ಮೇಲ್ಮಣ್ಣು ಒಂದು ಪ್ರದೇಶದಿಂದ ತೊಡೆದು ಹೋಗುವುದು ಎಂಬ ಅರ್ಥದಲ್ಲಿ ಬಳಸುತ್ತಾರೆ. ಸಾಯಿಲ್ ಡೆನ್ಸಿಟಿ, ಕನ್ನಡದಲ್ಲಿ ಮಣ್ಣಿನ ಸಾಂದ್ರತೆ. ಮಣ್ಣಿನ 1 ಗ್ರಾಂ ಮಾನದ ತೂಕ, ಇದನ್ನು 1 ಘನ ಸೆಂಟಿಮೀಟರ್ ಮಣ್ಣಿಗೆ ಇಂತಿಷ್ಟು ಗ್ರಾಂಗಳೆಂದು ವ್ಯಕ್ತಪಡಿಸುತ್ತಾರೆ. ಮಣ್ಣಿನ ಸಾಂದ್ರತೆಯನ್ನು ಕಣ ಸಾಂದ್ರತೆ ಮತ್ತು ಗಾತ್ರ ಸಾಂದ್ರತೆ, ಬಲ್ಕ್ ಡೆನ್ಸಿಟಿ ಎಂಬೆರಡು ವಿಧಗಳಿಂದ ಗುರುತಿಸುತ್ತಾರೆ. ಕಣ ಸಾಂದ್ರತೆ ಎಂದರೆ ಘನಕಣಗಳು 1 ಘನಮಾನ ಘನ ಸೆಂಟಿಮೀಟರ್ ತೂಕದ ಖನಿಜ ಮಣ್ಣುಗಳ ಕಣ ಸಾಂದ್ರತೆ. 1 ಘನ ಸೆಂಟಿಮೀಟರ್ಗೆ 2.6-2.75 ಗ್ರಾಂ ಇರುತ್ತದೆ. ಆದರೆ ಜೈವಿಕ ಪದಾರ್ಥಗಳು ಹೆಚ್ಚಾಗಿರುವ ಮಣ್ಣಿನಲ್ಲಿ ಕಣ ಸಾಂದ್ರತೆ 1 ಘನ ಸೆಂಟಿಮೀಟರ್ಗೆ 1.2-1.7 ಗ್ರಾಂ ಇರುತ್ತದೆ. ಗಾತ್ರ ಸಾಂದ್ರತೆಯು ಮಣ್ಣಿನ 1 ಗಾತ್ರಮಾನ ಘನ ಸೆಂಟಿಮೀಟರ್ದ ಒಣ ತೂಕ. ಇದು ಮಣ್ಣಿನ ಕಣಗಳನ್ನು ಅದರ ಕಣಾವಕಾಶಗಳನ್ನು ಒಳಗೊಂಡಿರುತ್ತದೆ. ಗಾತ್ರ ಸಾಂದ್ರತೆಯಿಂದ ಮಣ್ಣಿನ ಅಡಕಗೊಳ್ಳುವಿಕೆಯ ಪ್ರಮಾಣವನ್ನು ಅಂದಾಜು ಮಾಡಬಹುದು. ಮಣ್ಣಿನ ಗಾತ್ರ ಸಾಂದ್ರತೆ ಕಡಿಮೆ ಇದ್ದರೆ ಮಣ್ಣಿನ ಭೌತಿಕ ಸ್ಥಿತಿಗತಿಗಳು ಉತ್ತಮವಾಗಿವೆ ಎಂದು ಅರ್ಥ. ಗಾತ್ರ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಮಣ್ಣಿನಲ್ಲಿ ಕಣಾವಶೇಷಗಳು ಕಡಿಮೆಯಾಗಿವೆ ಎಂದು ಅರ್ಥ. ಇದರಿಂದ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಕಡಿಮೆಯಾಗಿ ಭೌತಿಕ ಸ್ಥಿತಿಗತಿಗಳು ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾಗಿರುವುದಿಲ್ಲ. ಮಣ್ಣಿನ ಗಾತ್ರ ಸಾಂದ್ರತೆ 1 ಘನ ಸೆಂಟಿಮೀಟರ್ಗೆ 1.4-1.6 ಗ್ರಾಂಗಳಷ್ಟಿದ್ದರೆ ಸಸ್ಯಗಳು ಚೆನ್ನಾಗಿ ಬೆಳೆಯುತ್ತವೆ. ಸಾಯಿಲ್ ಎರೋಷನ್, ಮಣ್ಣಿನ ಸವಕಳಿ. ಮಣ್ಣಿನ ಕಣಗಳನ್ನು ಸಡಿಲಗೊಳಿಸಿ ಅವು ರೂಪುಗೊಂಡ ಮೂಲ ಸ್ಥಾನದಿಂದ ಅವುಗಳನ್ನು ಇನ್ನೊಂದು ಸ್ಥಾನಕ್ಕೆ ವರ್ಗಾವಣೆ ಮಾಡುವ ಯಾವುದೇ ಕ್ರಿಯೆ. ಸವಕಳಿ ಒಂದು ನೈಸರ್ಗಿಕ ಕ್ರಿಯೆ, ಇದೊಂದು ನಿಧಾನವಾದ ಕ್ರಿಯೆ. ಬಿರುಗಾಳಿ, ಪ್ರವಾಹಗಳಿಂದ ಕೆಲವೊಮ್ಮೆ ತೀವ್ರ ಸವಕಳಿಯು ಉಂಟಾಗುತ್ತದೆ.

ಬಸಿಯುವಿಕೆ ಗಿಂತ ಹೆಚ್ಚಾದಾಗ ಸಡಿಲವಾದ ಈ ಕಣಗಳು ನೀರಿನೊಂದಿಗೆ ಹರಿದು ಬಿಡುತ್ತವೆ. ಇಳಿಜಾರಿನಲ್ಲಿ ಸವಕಳಿಯ ವೇಗ ಹೆಚ್ಚು. ಅಂತೆಯೇ ರಭಸವಾಗಿ ಬೀಸುವ ಗಾಳಿ ಮಣ್ಣಿನ ಕಣಗಳನ್ನು ಹಾರಿಸಿಕೊಂಡು ಇತರ ಪ್ರದೇಶಗಳಲ್ಲಿ ಸಂಗ್ರಹವಾಗುತ್ತದೆ. ಇತ್ತೀಚೆಗೆ ಮಾನವನ ಚಟುವಟಿಕೆಗಳು ಮಣ್ಣಿನ ಸವಕಳಿಯನ್ನು ತೀವ್ರಗೊಳಿಸುತ್ತದೆ. ಅರಣ್ಯನಾಶ, ತೀವ್ರ ಕೃಷಿ, ಇಳಿಜಾರಿನಲ್ಲಿ ಮಾಡುವ ಅವೈಜ್ಞಾನಿಕ ಕೃಷಿ, ಭೂಮಿಯನ್ನು ಕೃಷಿ ಮಾಡದೆ ದೀರ್ಘಕಾಲ ಬೀಳು ಬಿಡುವುದು ಇತ್ಯಾದಿ ಮಾನವನ ಚಟುವಟಿಕೆಗಳಿಂದ ಮಣ್ಣಿನ ಸವಕಳಿ ಹೆಚ್ಚಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಮಣ್ಣು ರೂಪುಗೊಳ್ಳುವುದಕ್ಕಿಂತ ಸವೆಯುವುದೇ ಹೆಚ್ಚಾಗುತ್ತದೆ. ಅತ್ಯಮೂಲ್ಯ ಸಂಪನ್ಮೂಲವಾದ ಮಣ್ಣು ನಷ್ಟವಾಗುತ್ತದೆ. ನೈಸರ್ಗಿಕ ಪರಿಸರಗಳಲ್ಲಿ ಮಣ್ಣು ರೂಪುಗೊಳ್ಳುವುದರ ಶತಮಾನವೊಂದಕ್ಕೆ 8 ಮಿಲಿಮೀಟರ್ ಎನ್ನಲಾಗಿದೆ. ಕೃಷಿ ಭೂಮಿಯಲ್ಲಿ ಮಣ್ಣು ಶತಮಾನವೊಂದಕ್ಕೆ 80 ಮಿಲಿಮೀಟರ್ಗಳಷ್ಟು, ವರ್ಷಕ್ಕೆ 0.8 ಮಿಲಿಮೀಟರ್ಗಳಷ್ಟು ಉಂಟಾಗುತ್ತದೆ. ಗಾಳಿಯಾಡುವುದು ಹಾಗೂ ಚಲನ ದರ ಹೆಚ್ಚಾಗುವುದು ಇದಕ್ಕೆ ಕಾರಣ. ಮೇಲ್ಮಣ್ಣು ಸವೆಯುವ ಮತ್ತು ಉಂಟಾಗುವ ಪ್ರಮಾಣಗಳ ನಡುವೆ ವ್ಯತ್ಯಾಸವೇ ನಿವ್ವಳ ಮಣ್ಣಿನ ಸವಕಳಿ. ಮಣ್ಣಿನ ಸವಕಳಿಯಿಂದ ಭೂಮಿಯ ಫಲವತ್ತತೆ ಕಡಿಮೆಯಾಗಿ ಕೊನೆಗೆ ಭೂಮಿಯ ಉತ್ಪಾದಕತೆ ಕಡಿಮೆಯಾಗುತ್ತದೆ. ಕೆಲವು ಮಣ್ಣುಗಳ ಸವೆಯುವಿಕೆ ಹೆಚ್ಚು. ಮಣ್ಣಿನ ಸವಕಳಿಯು ಮಣ್ಣು ರೂಪುಗೊಳ್ಳುವ ಅಂಶಗಳನ್ನು ಅವಲಂಬಿಸಿದೆ. ವಾಯುಗುಣ, ಭೂಮಿ ವಿವರ ಮತ್ತು ಮೂಲ ಶಿಲೆ ಮುಂತಾದ ಅಂಶಗಳ ವಿವರದಿಂದ ಯಾವುದೇ ಮಣ್ಣಿನ ಸವಕಳಿಯ ದರವನ್ನು ಪತ್ತೆ ಹಚ್ಚಬಹುದು. ಇದಕ್ಕೆ ಒಂದು ಸೂತ್ರವೂ ಇದೆ. A=R×K×L×S×C×P ಎಂದು ಹೇಳಬಹುದು. ಎ ಎಂದರೆ ವರ್ಷವೊಂದಕ್ಕೆ ಪ್ರದೇಶವೊಂದರ ಮಣ್ಣು ಸವೆಸುವ ಪ್ರಮಾಣ. ಎ ಅಂದರೆ ಏರಿಯಾ, ಆರ್ ಅಂದರೆ ರೈನ್ ಮಳೆ, ಮಳೆಯ ಸವಕಳಿತನ, ಕೆ ಅಂದರೆ ಎರೋಸಿಟಿ ಆಫ್ ಸಾಯಿಲ್, ಸೊ ಮಣ್ಣಿನ ಸವಕಳಿತನ, ಎಲ್ ಎಂದರೆ ಲೆಂತ್ ಪ್ರದೇಶದ ಉದ್ದ, ಎಸ್ ಎಂದರೆ ಸ್ಲೋಪ್ ಪ್ರದೇಶದ ಇಳಿಜಾರು, ಸಿ ಎಂದರೆ ಕ್ರಾಪ್ ಬೆಳೆ ನಿರ್ವಹಣೆಗೆ ಸಂಬಂಧಿಸಿದ ಅಂಶ, ಪಿ ಎಂದರೆ ಪ್ರೊಟೆಕ್ಷನ್ ಮಣ್ಣಿನ ಸಂರಕ್ಷಣೆಯ ವಿಧಾನ. ನಯವಾದ ಕಣಗಳಿರುವ ಮಣ್ಣಿನ ಸವಕಳಿಯ ದರ ಹೆಚ್ಚು. ಅದರಲ್ಲೂ ಕಡಿದಾದ ಇಳಿಜಾರಿನಲ್ಲಿ ರಭಸವಾಗಿ ಮಳೆ ಬೀಳುವಲ್ಲಿ ಮಣ್ಣಿನ ಸವಕಳಿಯ ತೀವ್ರವಾಗಿರುತ್ತದೆ. ಚೀನಾದ ಒಂದು ಪ್ರಸ್ಥಭೂಮಿಯಲ್ಲಿ 1 ಚದರ ಕಿಲೋಮೀಟರ್ನಲ್ಲಿ ವರ್ಷವೊಂದಕ್ಕೆ 3,300 ಟನ್ಗಳಷ್ಟು ಮಣ್ಣು ಗಾಳಿಯಿಂದ ನೀರಿನಿಂದ ಸವೆಯುತ್ತದೆ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ತೀವ್ರ ಸವೆತ. ಇದರಿಂದ ಚೈನಾ ಹಳದಿ ನದಿಯಲ್ಲಿ ಎಲೋ ರಿವರ್ ಹೂಳು ತುಂಬಿ ಅದರ ಪಾತ್ರ ಕಡಿಮೆಯಾಗುತ್ತದೆ ಎಂದು ನಂಬಲಾಗಿದೆ. ಇಲ್ಲಿ ಪ್ರವಾಹ ಆವಳಿ ಹೆಚ್ಚುತ್ತಾ ಕೃಷಿ ಹಾಗೂ ಕೈಗಾರಿಕಾ ಪ್ರದೇಶಗಳಿಗೆ ತೊಂದರೆಯುಂಟಾಗುತ್ತದೆ. ಶುಷ್ಕ ಮತ್ತು ಅರೆಶುಷ್ಕ ಪ್ರದೇಶಗಳಲ್ಲಿ ಮಣ್ಣಿನ ಸವಕಳಿ ಹೆಚ್ಚು. ಆಧುನಿಕ ಕೃಷಿಯು ಮಣ್ಣಿನ ಸವಕಳಿಯನ್ನು ಹೆಚ್ಚಿಸುತ್ತದೆ. 1950ರಿಂದ 1990ರ ನಡುವಣ ಪ್ರಪಂಚದ ಕೃಷಿ ಪ್ರದೇಶಗಳಿಂದ ಸುಮಾರು 20%ನಷ್ಟು ಮೇಲ್ಮಣ್ಣು ಸವೆದಿವೆ ಎಂದು ಅಧ್ಯಯನಗಳು ತಿಳಿಸುತ್ತವೆ. ಇದು ಈಗಲೂ ಮುಂದುವರಿಯುತ್ತಿದೆ ಎಂದು ತಿಳಿಸಲಾಗಿದೆ. ಮಣ್ಣಿನ ಸವಕಳಿಯನ್ನು ಭೂ ಸವಕಳಿ, ಜಿಯೋಲಾಜಿಕಲ್ ಎರೋಷನ್ ಮತ್ತು ಉತ್ಕರ್ಷಿತ ಸವಕಳಿ, ಅಕ್ಸೆಲರೇಟೆಡ್ ಎರೋಷನ್ ಎಂದು ವರ್ಗೀಕರಿಸಿರುತ್ತಾರೆ. ಭೂ ಸವಕಳಿಯೇ ನೈಸರ್ಗಿಕ ಸವಕಳಿ. ಇದು ಬಹಳ ನಿಧಾನವಾದ ಕ್ರಿಯೆ. 1,000 ವರ್ಷಗಳಿಗೆ ಸುಮಾರು 100 ಸೆಂಟಿಮೀಟರ್ನಷ್ಟು ಮಣ್ಣು ನೈಸರ್ಗಿಕ ಕ್ರಿಯೆಗಳಿಂದ ಸವೆಯುತ್ತದೆ ಎಂದು ಅಂದಾಜು ಮಾಡಲಾಗಿದೆ. ಆದರೆ ವರ್ಷಕ್ಕೆ ಸುಮಾರು 1.0 ಸೆಂಟಿಮೀಟರ್ ಅಥವಾ 1 ಮೀಟರ್ನಷ್ಟು ಮಣ್ಣು ಮಾತ್ರ ಸವೆಯುತ್ತದೆ. ಉತ್ಕರ್ಷಿತ ಸವಕಳಿ ಮಾನವರ ಚಟುವಟಿಕೆಗಳಿಗಿಂತ ಇಂದು ನೈಸರ್ಗಿಕ ಸವಕಳಿಯ ದರಕ್ಕಿಂತ ಉತ್ಕರ್ಷಿತ ಸವಕಳಿಯ ದರವು ಹಲವಾರು ಪಟ್ಟು ಹೆಚ್ಚಾಗಿದೆ. ಇಳಿಜಾರಿನಲ್ಲಿ ಉಂಟಾಗುವ ಮಣ್ಣಿನ ಸವಕಳಿಯು ಕ್ರಮೇಣ ಕೊರಕಲುಗಳು ಉಂಟಾಗುತ್ತವೆ. ಮಣ್ಣಿನ ಸವಕಳಿ ಹರಿಯುವ ನೀರಿನ ನದಿ ಜರಿಗಳ ದಡದಲ್ಲಿ ಗಂಭೀರ ಸಮಸ್ಯೆಗಳನ್ನು ಒಡ್ಡುತ್ತವೆ. ಕೃಷಿ ಭೂಮಿಗಳಿಗೆ, ರಸ್ತೆಗಳಿಗೆ, ಸೇತುವೆಗಳಿಗೆ ಇದು

0: ಹಾನಿಯನ್ನುಂಟು ಮಾಡುತ್ತದೆ. ಸಮುದ್ರ ತೀರಗಳು ಅಲೆಗಳ ಒಡೆತದಿಂದ ಸವಿಯುತ್ತವೆ. ಇದನ್ನು ನಿಯಂತ್ರಿಸುವುದು ಕಷ್ಟ. ಭೂ ಅವನತಿಯಲ್ಲಿ ಮಣ್ಣಿನ ಸವಕಳಿ ಅತ್ಯಂತ ವಿನಾಶಕಾರಿ ಸಂಗತಿ. ನೀರು ಮತ್ತು ಸಸ್ಯ ಪೋಷಕಾಂಶಗಳಿಲ್ಲದೆ ಮಣ್ಣು ನಷ್ಟವಾಗಿ ಇದು ಕೃಷಿ ಉತ್ಪಾದನೆಯ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ. ಮಣ್ಣು ಜಲ ಆಕಾರಗಳಲ್ಲಿ ಸಂಗ್ರಹವಾಗುತ್ತದೆ. ಇದರಿಂದ ಜಲಾಶಯಗಳ ಪಾತ್ರ ಕಡಿಮೆಯಾಗುತ್ತದೆ. ಪ್ರವಾಹಗಳ ಆವೃತ್ತಿ ಹಾಗೂ ತೀವ್ರತೆ ಹೆಚ್ಚಾಗಿರುವುದನ್ನು ಅನೇಕ ಅಧ್ಯಯನಗಳು ತಿಳಿಸಿವೆ. ಬ್ರಹ್ಮಪುತ್ರ ನೆರೆಯಲ್ಲಿ ಪ್ರತಿ ವರ್ಷವೂ ನಡೆಯುವ ಪ್ರಾಣಹಾನಿ ಧನಹಾನಿಗಳೆಷ್ಟೋ. ಜಲ ಆಕಾರಗಳ ಪಾತ್ರವು ಕಡಿಮೆಯಾಗುವುದರಿಂದ ಬೇಸಿಗೆಯಲ್ಲಿ ಬರ ಉಂಟಾಗುತ್ತದೆ. ಭಾರತದ ಶುಷ್ಕ ಪ್ರದೇಶಗಳಲ್ಲಿ ಮಣ್ಣಿನ ಸವಕಳಿ ಮರುಭೂಮಿಗಳನ್ನು ಸೃಷ್ಟಿಸುತ್ತದೆ. ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ಹರಿಯಾಣ, ಪಂಜಾಬ್, ಆಂಧ್ರಪ್ರದೇಶ್, ಕರ್ನಾಟಕ ರಾಜ್ಯಗಳಲ್ಲಿಯೂ ಶುಷ್ಕ ಪ್ರದೇಶಗಳ ಮಣ್ಣಿನ ಸವಕಳಿಯಿಂದ ಬರಡಾಗಿ ತಮ್ಮ ಕೃಷಿ ಸಾಮರ್ಥ್ಯವನ್ನು ಕಳೆದುಕೊಂಡಿವೆ. 1980ರ ದಶಕದ ಅಧ್ಯಯನದ ಪ್ರಕಾರ ಭಾರತದಲ್ಲಿ ಶುಷ್ಕ ಪರಿಸರಕ್ಕೆ ಸೇರಿದ ಸುಮಾರು 39 ಮಿಲಿಯನ್ ಹೆಕ್ಟರ್ಗಳಷ್ಟು ಭೂಮಿ ಗಾಳಿಯ ಸವೆತಕ್ಕೆ ಸಿಕ್ಕು ಹಾಳಾಗಿದೆ. ಭಾರತದ ಮಣ್ಣಿನ ಸವಕಳಿಯ ಸಮಸ್ಯೆ ತೀವ್ರವಾಗಿದೆ. ಪ್ರತಿಯೊಂದು ಹೆಕ್ಟರ್ನಿಂದ ಪ್ರತಿ ವರ್ಷ ಸುಮಾರು 16 ಟನ್ಗಳಿಗಿಂತ ಹೆಚ್ಚಿನ ಮಣ್ಣು ನಷ್ಟವಾಗುತ್ತದೆ. ಒಂದು ಅಂದಾಜಿನಂತೆ ಭಾರತದಲ್ಲಿ ಪ್ರತಿ ವರ್ಷ ಸುಮಾರು 6,000 ಮಿಲಿಯನ್ ಟನ್ಗಳಷ್ಟು ಮಣ್ಣು ನಷ್ಟವಾಗುತ್ತಿದೆ. ಇದರಲ್ಲಿ ಸುಮಾರು 29% ಮಣ್ಣು ಸಮುದ್ರವನ್ನು ಸೇರುತ್ತದೆ. 10% ಮಣ್ಣು ಜಲಾಶಯವನ್ನು ತುಂಬಿಕೊಂಡು ಇವುಗಳ ಸಾಮರ್ಥ್ಯ ಸಂಗ್ರಹ ಸಾಮರ್ಥ್ಯವನ್ನು ವರ್ಷಕ್ಕೆ 1-2%ನಂತೆ ತಗ್ಗಿಸುತ್ತದೆ. ಸುಮಾರು 61% ಮಣ್ಣು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ವರ್ಗಾವಣೆಯಾಗುತ್ತದೆ. ಇದರಲ್ಲಿ ಹೆಚ್ಚಿನ ಭಾಗ ನದಿ ತಳಗಳಲ್ಲಿ ಸಂಗ್ರಹವಾಗುತ್ತದೆ. ಈ ಪ್ರಮಾಣದ ಮಣ್ಣಿನೊಂದಿಗೆ ಸಾರಜನಕ, ರಂಜಕ ಮತ್ತು ಪೊಟಾಷಿಯಂನಂತಹ ಮುಖ್ಯ ಸಸ್ಯ ಪೋಷಕಾಂಶಗಳು ನಷ್ಟವಾಗುತ್ತವೆ. ಮಣ್ಣಿನೊಂದಿಗೆ ಸುಮಾರು 5.37-8.4 ಮಿಲಿಯನ್ ಟನ್ಗಳಷ್ಟು ಪೋಷಕಾಂಶಗಳು ವರ್ಷವೊಂದಕ್ಕೆ ನಷ್ಟವಾಗುತ್ತವೆ ಎಂದು ನಂಬಲಾಗಿದೆ. ಇದರಿಂದ ಸುಮಾರು 33%ನಷ್ಟು ಕೃಷಿ ಭೂಮಿಯ ಉತ್ಪಾದಕತೆ 36%ಗೆ ಇಳಿದಿದೆ ಎಂದು ಅಧ್ಯಯನಗಳಿಂದ ತಿಳಿದು ಬಂದಿದೆ. ಇಲ್ಲಿಗೆ 414ನೆಯ ಎಪಿಸೋಡ್ ಮುಕ್ತಾಯವಾಯಿತು. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 94.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ ಅನೇಕ ಮಹನೀಯರಲ್ಲಿ ಅಗ್ರಪಂಕ್ತಿಯಲ್ಲಿ ನಿಲ್ಲುವುದು ಆದಿಕವಿ ಪಂಪ. ಪಂಪನ ಕೃತಿಯನ್ನು ಮರು ಓದುವುದು ಎಲ್ಲರ ಅಪೇಕ್ಷೆಯಾಗಿರುತ್ತದೆ. ಈಗ ನೀವು ಮಾಧವ ಪೆರಾಜೆಯವರ ಧ್ವನಿಯಲ್ಲಿ ಕೇಳಲಿದ್ದೀರಿ ಪಂಪನ ಕೃತಿಯ ಓದನ್ನು.
2: ಇದು ಪ್ರಥಮಾಶ್ವಾಸದ 145ನೆಯ ಪದ್ಯ. ಆ ಪದ್ಯ ಹೀಗಿದೆ: ಭರತ ಕುಲ ಗಗರ ದಿನಕರ ಅರಾತಿ ಕುಳ ಕಮಳ ಹಿಮಕರಂ ಶಿಶು ತೇಜೋ ವಿರಚನೆಯುಂ ಕಾಂತಿಯುಂ ಆವರಿಸಿರೆ ಗರ್ಭೋದಯಾದ್ರಿ ಇಂದು ದಯಿಸಿದಂ. ಇದನ್ನು ಬಿಡಿಸಿ ಹೀಗೆ ಓದಬಹುದು: ಭರತ ಕುಲ ಗಗನ ದಿನಕರಂ ಅರಾತಿ ಕುಳ ಕಮಳ ಹಿಮಕರಂ ಶಿಶು ತೇಜೋ ವಿರಚನೆಯುಂ ಕಾಂತಿಯುಂ ಆವರಿಸಿರೆ ಗರ್ಭೋದಯಾದ್ರಿಯಿಂದ ಉದಯಿಸಿದಂ. ಇದರ ಅರ್ಥವನ್ನು ಹೀಗೆ ಹೇಳಬಹುದು: ಭರತಕುಲ ಎನ್ನುವಂತಹ ಗಗನಕ್ಕೆ ದಿನಕರ ಅಂದರೆ ಸೂರ್ಯ, ಮತ್ತು ಅರಾತಿಕುಲ ಕಮಳ ಹಿಮಕರಂ, ಅರಾತಿಕುಲ ಕಮಳ ವೈರಿಗಳು ಎನ್ನುವಂತಹ ಕಮಲಕ್ಕೆ ಚಂದ್ರ, ಹಿಮಕರ ಅಂದರೆ ಚಂದ್ರ, ಶಿಶು ಅಂತಹ ಶಿಶು, ತೇಜೋ ವಿರಚನೆಯು ತೇಜಸ್ಸಿನಿಂದ ಮತ್ತು ಕಾಂತಿಯು ಆವರಿಸಿರೆ ಗರ್ಭೋದಯಾದ್ರಿಯಿಂದ ಉದಯಿಸಿದಂ. ಗರ್ಭ ಎನ್ನುವಂಥ ಪರ್ವತ ಶಿಖರದಿಂದ ಅಂದರೆ ಉದಯಾಚಲದಿಂದ ಉದಯಿಸಿದಂ ಎನ್ನುವಂಥ ಎನ್ನುವ ಹಾಗೆ ಪಂಪ ವರ್ಣಿಸ್ತಾನೆ. ಈ ಪದ್ಯ ತುಂಬ ವಿಶೇಷವಾದಂತಹ ಪದ್ಯ. ನಾವು ಗಮನಿಸಬೇಕಾದ ಈ ಕಾವ್ಯದಲ್ಲಿ ಮುಂದೆ ಅನೇಕ ಸಲ ಪಂಪ ಸೂರ್ಯೋದಯವನ್ನು ವರ್ಣಿಸ್ತಾನೆ. ಪ್ರತಿ ಸಂದರ್ಭದಲ್ಲೂ ಕೂಡ ಸೂರ್ಯೋದಯದ ವರ್ಣನೆ ಬರ್ತದೆ. ಈ ವರ್ಣನೆ ಇದು ಈ ಕಾವ್ಯದಲ್ಲಿ ಆದಂಥ ಮೊದಲ ಸೂರ್ಯೋದಯದ ವರ್ಣನೆಯಾಗಿದೆ. ಇಲ್ಲಿ ಮಗುವಿನ ಉದಯವನ್ನು ಮತ್ತು ಸೂರ್ಯೋದಯವನ್ನು ಒಟ್ಟಿಗೆ ಪಂಪ ವರ್ಣಿಸ್ತಾನೆ. ಭರತ ಕುಲ ಗಗನ ದಿನಕರ, ಭರತ ಕುಲ ಎನ್ನುವಂತಹ ಗಗನಕ್ಕೆ ದಿನಕರನ ಹಾಗೆ, ಸೂರ್ಯನ ಹಾಗೆ ಲಕ್ಷಣವನ್ನು ನೀಡುವವನು, ಮತ್ತು ವೈರಿಗಳೆನ್ನುವಂತಹ ಕುಲಕ್ಕೆ ವೈರಿಗಳೆನ್ನುವಂಥ ಕುಲದ ಕಮಲಕ್ಕೆ ಚಂದ್ರನ ಹಾಗಿರುವವನು. ಅಂದರೆ ಕಮಲ ಸೂರ್ಯ ಹುಟ್ಟಿದಾಗ ಅರಳುತ್ತದೆ, ಚಂದ್ರ ಹುಟ್ಟಿದಾಗ ಮುದುಡುತ್ತದೆ ಎನ್ನುವುದು ಕಾವ್ಯದಲ್ಲಿ ಬರುವಂಥ ಕಲ್ಪನೆ ಅಥವಾ ಕವಿ ಸಮಯ. ಏಕಕಾಲಕ್ಕೆ ಚಂದ್ರನು ಸೂರ್ಯನು, ಭರತ ಕುಲಕ್ಕೆ ಸೂರ್ಯ, ಇನ್ನು ವೈರಿಗಳಿಗೆ ಚಂದ್ರ ಆಗಿರುವಂತಹ ಶಿಶು ತೇಜಸ್ಸಿನಿಂದ ಕೂಡಿ ತೇಜೋವಿರಾಜನೆಯು ಕಾಂತಿಯು ಆವರಿಸಿದರೆ ಗರ್ಭೋದಯಾದ್ರಿಯಿಂದ ಗರ್ಭ ಎನ್ನುವಂಥ ಉದಯಾದ್ರಿಯಿಂದ ಅಂದರೆ ಪೂರ್ವ ಶಿಖರದಿಂದ ಉದಯಿಸಿದ ಎನ್ನುವುದಾಗಿ ಪಂಪ ವರ್ಣಿಸ್ತಾನೆ. ಅಂದರೆ ಕುಂತಿಯ ಗರ್ಭವನ್ನು ಮೂಡಣದ ಶಿಖರವಂತಲೂ ಉದಯಾದ್ರಿ ಅಂತಲೂ, ಹುಟ್ಟುವ ಮಗನನ್ನು ಅಂದರೆ ಗುಣಾಣವನನ್ನು ಅಥವಾ ವಿಕ್ರಮಾರ್ಜುನನನ್ನು ಸೂರ್ಯ ಅಂತಲೂ ಕೂಡ ಪಂಪ ಇಲ್ಲಿ ವರ್ಣಿಸಿದ್ದಾನೆ. ಈ ಪದ್ಯ ಬಹುಮಟ್ಟಿಗೆ ಸಂಸ್ಕೃತ ಪದಗಳನ್ನೇ ಹೊಂದಿರುವಂತಹ ಪದ್ಯ ಆಗಿದೆ. ಉದಾಹರಣೆಗೆ ಭರತ ಕುಲ, ಗಗನ, ದಿನಕರ, ಅರಾತಿಕುಳ, ಕಮಳ, ಹಿಮಕರ, ಶಿಶು, ತೇಜೋವಿರಚನೆ, ಕಾಂತಿಯುಂ ಆವರಿಸಿರಿ, ಗರ್ಭ, ಉದಯಾದ್ರಿ, ಇಂದ, ಉದಯಾದ್ರಿ, ಉದಯಿಸಿದಂ. ಇಲ್ಲಿ ಕುಳ ಎನ್ನುವಂತಹ ಒಂದು ಕುಲ ಅಥವಾ ಕುಳ ಎನ್ನುವಂಥ ಪದವನ್ನು ಪಂಪ ಅದು ತದ್ಭಾವ ರೂಪ, ಅದು ಅಂದರೆ ಕುಲದ ತದ್ಭಾವ ರೂಪ ಎನ್ನುವುದನ್ನು ಬಿಟ್ಟರೆ ಉಳಿದೆಲ್ಲ ಪದಗಳು ಹೆಚ್ಚು ಕಡಿಮೆ ಪ್ರತ್ಯಯಗಳನ್ನು ಬಿಟ್ಟರೆ ಉಳಿದೆಲ್ಲ ಪದಗಳು ಸಂಸ್ಕೃತ ಭೂಯಿಷ್ಠವಾದಂಥ ಪದಗಳು. ಆ ಪದಗಳನ್ನು ಬಳಸುವುದರ ಮೂಲಕ ಒಂದು ಅಂದರೆ ಮಗುವಿಗೆ ಹೇಗೆ ಕಾಂತಿ ಮತ್ತು ತೇಜಸ್ಸು ಇದೆಯೋ ಅಂಥ ತೇಜಸ್ಸು ಈ ಪದ್ಯಕ್ಕೂ ದೊರಕಬೇಕು ಎನ್ನುವಂಥ ಉದ್ದೇಶದಿಂದ ಇರಬೇಕು ಪಂಪ ಆ ಪದ್ಯ ಈ ಪದ್ಯದಲ್ಲಿ ಆ ಮಗುವನ್ನು ವರ್ಣಿಸ್ತಾನೆ. ಮುಖ್ಯವಾಗಿ ನಾನು ಆಗಲೇ ಹೇಳಿದಾಗೆ ಇದು ಈ ಕಾವ್ಯದಲ್ಲಿ ವರ್ಣನೆಯಾದಂಥ ಮೊದಲ ಸೂರ್ಯೋದಯ. ಹಾಗೆಯೇ ಕುಂತಿಯ ಗರ್ಭವನ್ನು ಉದಯಾದ್ರಿಗೆ ಹೋಲಿಸಿದ ರೀತಿಯಲ್ಲಿ ಮತ್ತು ಆ ಮೂಲಕ ಉದಯಾದ್ರಿಯಲ್ಲಿ ಸೂರ್ಯ ಹೇಗೆ ಉದಯಿಸ್ತಾನೋ ಅಥವಾ ಜನಿಸ್ತಾನೋ ಹಾಗೆ ಆ ಗರ್ಭದಲ್ಲಿ ಮಗು ಜನಿಸಿತ್ತು ಎನ್ನುವ ಹಾಗೆ ಬಹಳ ಸಂತೋಷದಿಂದ ಪಂಪ ವರ್ಣಿಸ್ತಾನೆ. ಇದಕ್ಕೆ ಕಾರಣ ಇದು ಅರಿಕೇಸರಿಯ ಜನನಕ್ಕೆ ಸಂಬಂಧಪಟ್ಟ ಪದ್ಯ ಆಗಿರುವುದರಿಂದಾಗಿ ಈ ರೀತಿಯ ಸಂಭ್ರಮ ಪಂಪನಿಗೆ ಇದೆ, ಅದಕ್ಕಾಗಿ ಈ ರೀತಿಯ ವರ್ಣನೆಯನ್ನು ಮಾಡ್ತಾನೆ.
1: ಆದಿಕವಿ ಪಂಪನ ಕೃತಿಯನ್ನು ಓದಿದಂತಹ ಮಾಧವ ಪೆರಜೆ ಅವರಿಗೆ ಧನ್ಯವಾದಗಳು. ಇದುವರೆಗೂ ಕಲಿಕಾ ಸಮಯದ ವಿಶೇಷ ಕಾರ್ಯಕ್ರಮಗಳನ್ನು ಕೇಳಿದಿರಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಮಾರ್ಕೆಟ್ ಗೊತ್ತಿದ್ಯಾ?
4: ಮುಕ್ಕಣಕ್ಕ ಹೊಸಿ ತರಕಾರಿ ದಿನಸಿ ತರಬೇಕಿತ್ತು.
3: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
4: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
3: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
4: ಏನವಿ ಅದು?
3: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
4: ಹಂಗ ಅದ್ಯಾಕಂತೆ?
3: ಅಲ್ ಕಣವಿ ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
4: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
3: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
5: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿ

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಏನೇ ಒಂದೇ ಮಗು ಸಾಕು ಅಂತನಾ?
3: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
2: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
4: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
5: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
6: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ. ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
7: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
8: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
9: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
0: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದ

ಹೃದಯ ತುಂಬಿರಲಿ ಶುಭ ಮಾಂಗಲ್ಯ ನಗಲಿ ಕೊರಳಲ್ಲಿ ಮುಡಿದ ಹೂವರಳಿ ಗಂಧ ಚೆಲ್ಲಿರಲಿ ಸುಖದ ಅಪತ್ಯ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನಿಮ್ಮ ಲೋಕದಿಂದ ಹೊರಗೆ ಬಂದು ನೋಡಿರಿ, ನರಕದಲ್ಲಿ ನರಳುತ್ತಿರುವ ಜನರ ಕಾಣಿರಿ, ವಿಸ್ಕಿ ಬ್ರಾಂದಿ ಹೆಂಡವನ್ನು ನಾಳೆ ಕುಡಿಯಿರಿ, ಕುಡಿಯುವ ನೀರಿಗಾಗಿ ಅಳುವ ಜನರ ನೋಡಿರಿ, ನೋಡಿ ನೋಡಿ ನೋಡಿ ಎಲ್ಲ ನೋಡಿ, ಅಲ್ಲಿ ನೋಡಿ ಒಮ್ಮೆ ನೋಡಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು
0: ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
0: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
4: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
6: ಮಹಾಲಕ್ಷ್ಮಿ ಸ್ವೀಟ್ಸ್.
0: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಕಾಫಿ ವಿತ್ RJ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಕಾಫಿ ವಿತ್ RJ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ, ಸ್ನೇಹಿತರೆ, ಈ ದಿನದ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯ ಅಂದರೆ, ನನ್ನ ಪ್ರಶ್ನೆ ನಿಮ್ಮ ಉತ್ತರ. ಸ್ನೇಹಿತರೆ, ಕೆಲವೊಂದು ಸಿಂಪಲ್ ಆಗಿರುವಂತಹ ಪ್ರಶ್ನೆಗಳನ್ನು ನಾನು ಕೇಳ್ತಾ ಹೋಗ್ತೀನಿ, ಅದಕ್ಕೆ ನೀವು ಆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಯಾವ ರೀತಿ ನೀವು ಇರ್ತೀರಾ, ಅದನ್ನು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಈ ದಿನ ನನ್ನೊಟ್ಟಿಗೆ ಮಾತಾಡ್ಬೋದು. ಎಸ್ ಹಾಗಾದರೆ ಸ್ನೇಹಿತರೆ, 9 6 8 6 0 9 6 2 7 9 ಈ ಸಂಖ್ಯೆಗೆ ಕರೆ ಮಾಡಿ ಕಾಫಿ ವಿತ್ RJ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಎಸ್, ವೀಕೆಂಡ್ ಬೇರೆ, ಇವತ್ತು ಶನಿವಾರ, ನಾಳೆ ಭಾನುವಾರ, ಹಾಗೆ ಅದು ಇದು ಅಂತ ಪ್ಲ್ಯಾನ್ ಕೂಡ ಇರುತ್ತೆ. ಆ ಪ್ಲ್ಯಾನ್ಗಳ ಬಗ್ಗೆ ಕೂಡ ನೀವು ಈ ದಿನ ಮಾತಾಡ್ಬೋದು. ಜೊತೆಗೆ ನಾನು ಕೇಳುವಂತಹ ಪ್ರಶ್ನೆಗಳಿಗೆ ನಿಮ್ಮ ಉತ್ತರ ಕೂಡ ಏನಾಗಿರುತ್ತೆ ಅಂತ ಕೇಳೋದಕ್ಕೆ ನಾನಂತೂ ತುಂಬ ಕುತೂಹಲಕಾರಳಾಗಿದ್ದೀನಿ. ಸೊ ಹಾಗಾದರೆ ತಡ ಮಾಡೋದು ಬೇಡ, ಫಸ್ಟ್ ಕರೆ ಯಾರು ಎಲ್ಲಿಂದ ಅಂತ ಕೇಳೋಣ. ನಮಸ್ತೆ.
7: ಹಲೋ,
0: ನಾ ಆರಾಮಾಗಿದ್ದೀನಿ, ನೀವು ಹೇಗಿದ್ದೀರಿ? ಹಲೋ, ನಿಮ್ಮ ಹೆಸರು?
7: ಪರಶುರಾಮ್ ಅಂತ.
0: ಪರಶುರಾಮ್ ಅಂತ, ಓಕೆ. ಪರಶುರಾಮ್ ಅವರೇ,
7: ಹೇಳಿ ಮೇಡಮ್.
0: ಎಸ್, ಊಟ ಆಯ್ತಾ?
7: ಹಾ,
0: ಆಯ್ತು. ಓಕೆ ಪರಶುರಾಮ್ ಅವರೇ,
7: ಹೇಳಿ ಮೇಡಮ್.
0: ಎಸ್, ಸ್ವಲ್ಪ ಜೋರಾಗಿ ಮಾತಾಡ್ತೀರಾ?
7: ಹಾ ಮೇಡಮ್, ಜೋರಾಗಿ ಮಾತಾಡ್ತೀನಿ.
0: ಓಕೆ, ವೆರಿ ನೈಸ್. ಎಸ್, ಪರಶುರಾಮ್ ಅವರೇ, ನನ್ನ ಪ್ರಶ್ನೆ ಕೇಳಿಸ್ಕೊಳ್ಳಿ. ನೀವು ಇಷ್ಟಪಟ್ಟು ಪ್ರತಿದಿನ ತಪ್ಪದೇ ಮಾಡುವಂಥ ಒಂದು ಕೆಲಸ, ಆ ಕೆಲಸ ನೀವು ಎಷ್ಟೇ ಬ್ಯುಸಿ ಇದ್ದರೂ, ಅದೆಷ್ಟೇ ಎಲ್ಲಾದರೂ ಬೇರೆ ಕಾರ್ಯಕ್ರಮಗಳಿಗೆ ಹೋಗಿ ಬಂದರೂ ಕೂಡ ಮನೆಯಲ್ಲಿ ನೀವು ತಪ್ಪದೇ ಮಾಡುವಂತಹ ಒಂದು ಕೆಲಸ, ನಿಮ್ಮ ಒಂದು ದಿನಚರಿ ಅಂತಲೇ ಹೇಳ್ಬೋದು. ಅದನ್ನು ಯಾವ ಕೆಲಸ ಆಗಿರುತ್ತೆ? ಅಲ್ಲ, ಆ ಥರ ಅಲ್ಲ, ಕಾಯಂಆಗಿ ನಾವು ಪ್ರತಿನಿತ್ಯ ಸಾಕಷ್ಟು ಕೆಲಸಗಳನ್ನ ಮಾಡ್ತಾನೆ ಇರ್ತೀವಿ, ಅದರಲ್ಲೂ ಒಂದು ಸ್ಪೆಷಲ್ ಆಗಿ ಅಂತ ನಮ್ಮ ಕೆಲಸ ಇದ್ದೇ ಇರುತ್ತೆ. ಒಂದು ಧ್ಯಾನ ಮಾಡೋದಿರ್ಬೋದು, ಯೋಗ ಮಾಡೋದಿರ್ಬೋದು, ಬರೆಯೋದಿರ್ಬೋದು, ಓದೋದಿರ್ಬೋದು, ಜೊತೆ TV ನೋಡೋದು ಇರ್ಬೋದು. ಒಂದು ಅರ್ಧ ಗಂಟೆ TV ನೋಡದೇ ಇದ್ರೆ ಸಮಾಧಾನ ಆಗಲ್ಲ, ಒಂದು ಅರ್ಧ ಗಂಟೆ ಓದದೆ ಇದ್ರೆ ಸಮಾಧಾನ ಆಗಲ್ಲ, ಈ ದಿನ ಒಂದು ಯೋಗ ಮಾಡದೇ ಇದ್ರೆ ಸಮಾಧಾನ ಆಗಲ್ಲ ಅಂತ ನೀವು ನಿಮ್ಮ ಒಂದು ದಿನಚರಿಯಲ್ಲಿ ಅಳವಡಿಸ್ಕೊಂಡಿರ್ತೀರಿ. ಆ ರೀತಿ ಏನಾದ್ರೂ ಇದೆಯಾ? ಧ್ಯಾನ
7: ಮಾಡ್ತೀರಾ?
0: ಪರಶುರಾಮ್ ಅವರೇ, ಥ್ಯಾಂಕ್ ಯು.
7: ಎಸ್
0: ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆನ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
8: ನಮಸ್ತೆ ಮೇಡಮ್, ಗುಡ್ ಆಫ್ಟರ್ನೂನ್.
0: ಗುಡ್ ನೂನ್ ಸರ್, ಹೇಗಿದ್ದೀರಾ? ಬ್ರಹ್ಮಾನಂದ ರಾನಡ ಸರ್.
8: ಮೇಡಮ್, ನಾನು ಆರಾಮಿದ್ದೀನಿ, ತಾವ್ ಹೇಗಿದ್ದೀರಾ?
0: ಆರಾಮ್ ಸರ್, ಆರಾಮ್ ಸರ್.
8: 1480
0: ಸರ್, ಎಲ್ಲ ಹೊರಗಡೆ ಇದ್ದಾಗಿದೆ?
8: ಓ ಮೇಡಮ್, ಕಾರಲ್ಲಿ ಇದ್ದೆ, ಹೇಳಿ, ಪರವಾಗಿಲ್ಲ, ಮಾತಾಡ್ತೀನಿ.
0: ಓಕೆ ಸರ್, ನಾನು ಒಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ಆನ್ಸರ್ ಮಾಡಬೇಕು.
8: ಖಂಡಿತ ಮೇಡಮ್, ಹೇಳಿ.
0: ಸರ್, ಸ್ಪೀಕರ್ ಆನ್ ಮಾಡಿದ್ದೀರಾ? ತುಂಬಾನೇ ಡಿಸ್ಟರ್ಬೆನ್ಸ್ ಇದೆ. ಓಕೆ, ನಮ್ಮ ಬ್ರಹ್ಮಾನಂದರ ನಡೆಸರ್ ಅವರು ಕರೆ ಮಾಡಿದ್ರು, ಆದ್ರೆ ಎಲ್ಲೋ ಔಟ್ ಸೈಡ್ ಇದಾರೆ. ಆ ಕಡೆನೂ ಕೂಡ ಮಾತಾಡ್ತಿದ್ರು, ಈ ಕಡೆನೂ ಕೂಡ ಮಾತಾಡ್ತಾ ಇದಾರೆ. ತುಂಬಾ ಡಿಸ್ಟರ್ಬೆನ್ಸ್ ಇತ್ತು, ಕರೆ ಕಟ್ ಆಯ್ತು. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ.
9: ಹಲೋ.
0: ನಮಸ್ತೆ.
9: ನಮಸ್ತೆ.
0: ನಮಸ್ತೆ ಮೋನಿಕಾ ಮೇಡಮ್, ಹೇಗಿದ್ದೀರಿ?
9: ಚೆನ್ನಾಗಿದ್ದೀನಿ ಮಹಾಲಕ್ಷ್ಮಿ, ಬಹಳ ದಿನ ಆಯ್ತು ಮಾತಾಡಿ
0: ಮೇಡಮ್. ಆಫ್ಟರ್ ಲಾಂಗ್ ಟೈಮ್.
9: ಹೇಳಿ
0: ಮೇಡಮ್. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನನ್ನ ಪ್ರಶ್ನೆ ನಿಮ್ಮ ಉತ್ತರ.
9: ಕೇಳಿ
0: ಮೇಡಮ್. ನೀವು ಗಡಿ ಬಿಡಿಯಲ್ಲಿ ಅಂದ್ರೆ ಅರ್ಜೆಂಟ್ ಆಗಿ ಯಾವ್ದೋ ಒಂದ್ ಕೆಲ್ಸದ ಮೇಲೆ ಔಟ್ ಸೈಡ್ ಹೋಗ್ಬೇಕಾಗಿರತ್ತೆ, ಅಂತಹ ಟೈಮಲ್ಲಿ ಸಡನ್ ಆಗಿ ಗೆಸ್ಟ್ ಬಂದ್ಬಿಡ್ತಾರೆ ಮನೆಗೆ. ಸೊ ಆ ಗೆಸ್ಟ್ ಅನ್ನ ನೀವು ಯಾವ ರೀತಿ, ಆ ಸಿಚುವೇಶನ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅಂತ.
9: ಯಾಕಂದ್ರೆ ಮುಂಚೆ ನೀವ್ ಹೇಳ್ದಂಗೆ ಒಂದ್ 10-12 ವರ್ಷ ಮುಂಚೆ ಹಾಗೆ ಹಿಂಗೆ ಆಗ್ತಿತ್ತು. ಈಗೆಲ್ಲ ಫೋನ್ ಇರೋದ್ರಿಂದ ಫೋನ್ ಮಾಡ್ಕೊಂಡೆ ಬರ್ತಾರೆ, ಆದ್ರೂ ಸಡನ್ ಆಗಿ ಬಂದ್ಬಿಡ್ತಾರೆ ಇನ್ವಿಟೇಷನ್ ಕೊಡೋಕೆ ಅಂತ. ಈ ತರ ಎಲ್ಲ ಮದ್ವೆ ಕರೆಯೋ ಬಂದ್ಬಿಡ್ತಾರೆ ನೀವ್ ಹೇಳ್ದಂಗೆ, ಏನು ಮಾಡಕ್ಕಾಗಲ್ಲ. ಅವಾಗ ತಕ್ಷಣ ಅವ್ರು ಯಾವ ಸಮಯದಲ್ಲಿ ಬಂದಿರ್ತಾರೆ, ಬೆಳಗ್ಗೆನ ಮಧ್ಯಾಹ್ನ ಸಂಜೆನ, ಮಧ್ಯ ಬೆಳಗ್ಗೆ ಅಥವಾ ಸಂಜೆ ಬೆಳಗ್ಗೆ ಬಂದ್ರೆ ಟಿಫನ್ ಏನಾರು ಇರುತ್ತೆ ಮಾಡಿ ಅಂತ ಹೇಳ್ಬೇಕಾಗತ್ತೆ, ಅಥವಾ ಮಧ್ಯಾಹ್ನ ಆದ್ರೆ ಊಟದ ವ್ಯವಸ್ಥೆ ಏನಾರು, ಅಥವಾ ಇಲ್ಲ ಅದು ಇಲ್ಲ ಸಂಜೆ ಆದ್ರೆ ಅಥವಾ ಮಧ್ಯಾಹ್ನ ತುಂಬಾ ಬಿಸಿಲು ಬಂದ್ರೆ ಜ್ಯೂಸ್ ಏನಾದ್ರು ಕೊಡೋ ಅಂತದ್ದು, ಇಲ್ಲ ಸಂಜೆ ಆದ್ರೆ ಕಾಫಿ ಟೀ ಈ ತರ ಏನಾದ್ರು ನಮ್ಗೆ ಸಮಾಧಾನ ಆಗಲ್ವಲ್ಲ ಹಾಗೆ ಕಳ್ಸೋಕೆ. ಯಾಕಂದ್ರೆ ಸಾಮಾನ್ಯವಾಗಿ ಇನ್ವಿಟೇಷನ್ ಕೊಡಕ್ ಬರೋರ್ಲ ಬೇಡ ಅಂತ ಹೇಳೋದು, ಹೋಗಿರ್ತಾರೆ ಜೊತೆಗೆ ಯಾರು ಅಷ್ಟೊಂದು ಕಾಫಿ ಟೀ ಕುಡಿಯಕ್ ಇಷ್ಟ ಪಡಲ್ಲ ಫೆಸಿಲಿಟಿ ಅಂತ. ನಮ್ ಫಾರ್ಮಾಲಿಟೀಸ್ಗೋಸ್ಕರ ನಾವ್ ಏನಾದ್ರು ಮಾಡ್ಬೇಕು ಕೊಡ್ಬೇಕು. ತೀರಾ ಯಾವ್ದು ಬೇಡ ಅಂದ್ರೆ ಫ್ರೂಟ್ಸ್ ಅಂತೂ ಇದ್ದೇ ಇರತ್ತೆ ಮನೆಯಲ್ಲಿ, ಹಣ್ಣು ಆ ತರ ಏನಾದ್ರು ಕೊಟ್ಬಿಟ್ಟು ಹಂಗೆ ಅಡ್ಜಸ್ಟ್ ಮಾಡ್ಬಿಡ್ಬೇಕು. ಏನ್ ಮಾಡೋದು, ಹಂಗೇನಾದ್ರು ತಿಂಡಿಗಳು ಮಾಡ್ಲೇಬೇಕಾದಂತ ಸಂದರ್ಭ ಬಂದಿರತ್ತೆ. ನೀವ್ ಹೇಳ್ದಂಗೆ ದಿಢೀರ್ ಅಂತ ಏನ್ ತಿಂಡಿ ಆಗತ್ತಪ್ಪ, ಅವಲಕ್ಕಿ ಅಥವಾ ಉಪ್ಪಿಟ್ಟು ಶಾವ್ಗೆ ಈ ತರದೆಲ್ಲ ಬೇರೆ ಆಗತ್ತಲ್ವಾ. ಆ ತರದ ಏನಾದ್ರು ಮಾಡಿ ಅರ್ಜೆಂಟ್ ಹೋಗೋದಿರುತ್ತೆ, ಟಿಫನ್ ಮಾಡ್ಬೇಕು. ಆ ತರ ಇದ್ದಾಗ ಹಂಗೇನಾದ್ರು ಟೈಮ್ ಅಡ್ಜಸ್ಟ್ ಮಾಡಿ, ಅಥವಾ ಮೊಸರು ಇದ್ರೆ ಬೇಗ ದೋಸೆ ರವೆ ದೋಸೆ ಈ ತರದೆಲ್ಲ ಮಾಡ್ಬಿಡ್ತು.
0: ಇಷ್ಟೆಲ್ಲ ಮಾಡಕ್ ಟೈಮ್ ಇರುತ್ತಾ?
9: ಅಲ್ಲ ಯಾವ್ದಾದ್ರು ಒಂದು ಆತರದ್ ಮಾಡಿ ಮಾಡ್ಬಿಡ್ಬೋದು ಅಂತ. ಹಾಗೆ ಕಲ್ಸಕ್ಕಂತೂ ಆಗಲ್ಲ
0: ಅಲ್ವಾ, ಮ್ಯಾನೇಜ್ ಮಾಡ್ತೀರಾ ನಿಮ್ ಟೈಮು ಆ ಕಡೆ ಈ ಕಡೆ ನೋಡ್ಕೊಳ್ತಾ, ಬೇಗ ಬೇಗ ಅವ್ರಿಗೂ ಸತ್ಕಾರ ಮಾಡ್ತಾ.
9: ಮಾಡ್ಲೇಬೇಕಲ್ಲ, ನೀವ್ ಮಾಡೋದು
0: ಸೂಪರ್, ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿದೀರ ಹಾಗಾದ್ರೆ. ಯಾವಾಗಂದ್ರೆ ಈ ರೀತಿಯ ಸಿಚುವೇಶನ್ ನೀವು ಫೇಸ್ ಮಾಡಿದೀರಾ?
9: ಆಗಿದೆ, ಸರ ಆಗಿದೆ. ಅದೇ ನಾನು ಹೇಳಿದ್ಮೇಲೆ ಆಗ ಜಾಸ್ತಿ ಫೋನ್ ಇರ್ಲಿಲ್ವಲ್ಲ ಅಂತ ಸಮಯದಲ್ಲಿ ಆಗೋದು. ಈ ಸಮಯ ಬರುವಂತ ಗೆಸ್ಟ್ ಎಲ್ಲ ಫೋನ್ ಮಾಡ್ಕೊಂಡ್ ಬರ್ತಾರೆ, ಅದೇ ಈಗ ಇನ್ವಿಟೇಷನ್ ಕೊಡೋರ್ ಮಾತ್ರ ಹಂಗೇನೆ. ನೀವ್ ಹೇಳ್ದಂಗೆ ಸಡನ್ ಎಲ್ಲಾರ್ಗು ಫೋನ್ ಮಾಡ್ಕೊಂಡ್ ಕೂರಕ್ ಆಗಲ್ಲ, ಸಡನ್ ಆಗಿ ಬಂದ್ಬಿಡ್ತಾರೆ ಅಂತ ಸಮಯದಲ್ಲಿ ನಾನು ಹಂಗೆ ಮಾಡೋದು.
0: ಕೆಲವರು ಸೂಕ್ಷ್ಮ ಇದ್ದಾರೋ, ಅಯ್ಯೋ ಇವರು ಎಲ್ಲ ಹೊರಗಡೆ ಹೋಗಕ್ ರೆಡಿ ಆಗಿದ್ದಾರೆ, ಬೇಗ ಹೋಗ್ಬೇಕು ಅನ್ಕೊಳ್ತಾರೆ. ಇನ್ನು ಕೆಲವರು
9: ಹಂಗಂತಾರೆ, ಅವರು ಪಾಪ ನೀವೆಲ್ಲ ಹೊರಟಿದ್ರಿ ನಾ ಬಂದ್ರಿ ಅಂತ. ನಾವ್ ಅವಾಗ ಏನೋ ಇಲ್ಲ ಏನ್ ತೊಂದ್ರೆ ಇಲ್ಲ, ಒಂದ್ ಅರ್ಧ ಗಂಟೆ ಲೇಟ್ ಆಗೋ ನಡೆಯುತ್ತೆ, ನೀವ್ ಬಂದಿದ್ದೀರಾ ಅನ್ನೋ ಖುಷಿ ಅಂತ ನಾವು ಅದನ್ನ ಹೇಳಲೇಬೇಕಲ್ಲ.
0: ಸೂಪರ್, ವೆರಿ ನೈಸ್ ಮೇಡಮ್, ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
9: ಥ್ಯಾಂಕ್ ಯು.
0: ಎಸ್ ಮೇಡಮ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
10: ಹಲೋ. ನಮಸ್ಕಾರ ಮೇಡಮ್.
0: ನಮಸ್ಕಾರ, ನಮ್ಮ ಎನರ್ಜೆಟಿಕ್ ನವಾಸ್ ಸರ್ ಅವರಿಗೆ.
10: ನಮಸ್ಕಾರ. ನಮಸ್ಕಾರ ಮೇಡಮ್, ಆರಾಮದಿರಿ?
0: ಎಸ್ ಸರ್, ಆರಾಮಾಗಿದ್ದೀನಿ. ನೀವು ಹೇಗಿದ್ದೀರಿ?
10: ನಾವೆಲ್ಲ ಆರಾಮಾಗಿದ್ದೀವಿ ನೋಡಿ ಮೇಡಮ್, ಬಿಸಿಲು ಜೋರಾದ್ರಿ ಸುಮ್ಮನೆ ಎಲ್ಲ ಕೂತು ಕಾರ್ಯಕ್ರಮ ಕೇಳಕತ್ತೀವ್ರಿ.
0: ಓಕೆ, ಸೂಪರ್ ಸರ್.
10: ಇಲ್ಲೇ ತೋಟದಾಗ ಅದೇ ನೋಡ್ರಿ ಮೇಡಮ್.
0: ಎಸ್ ಸರ್, ಎಸ್ ಸರ್. ಓಕೆ ಸರ್, ಕ್ವಶನ್ ಏನಪ್ಪ ಅಂದ್ರೆ, ನೀವೊಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ ಇರ್ತೀರಾ.
10: ಹೌದ್ರಿ.
0: ನಿಮ್ಮ ಆಫೀಸ್ ಬಾಸ್ ನಿಮ್ಗೆ ಫ್ರೀ ಆಗಿ ಫಾರಿನ್ ಟ್ರಿಪ್ ಹೋಗಕ್ಕೆ ಒಂದ್ ಟಿಕೆಟ್ ಕೊಟ್ಟಿರ್ತಾರೆ, ಆಯ್ತಾ? ಆದ್ರೆ ಅಟ್ ದ ಸೇಮ್ ಟೈಮ್ ನಿಮ್ ಮನೇಲಿ ಕೂಡ ಅದೇ ವಾರ ಫಂಕ್ಷನ್ ಇಟ್ಬಿಟ್ಟಿರ್ತೀರ. ಅಂತ ಟೈಮ್ ಅಲ್ಲಿ ನಿಮ್ಗೆ ಆ ಕಡೆನೂ ಇಲ್ಲ ಈ ಕಡೆನೂ ಹೋಗಕ್ಕಾಗಲ್ಲ, ಏನ್ ಮಾಡೋದು ಅಂತ ಯೋಚನೆ ಹತ್ಬಿಡತ್. ಆ ಈ ವಿಷಯನ ಅದನ್ನ ಆ ಸಿಚುವೇಶನ್ ನ ಯಾವ ರೀತಿ ನೀವು ಹ್ಯಾಂಡಲ್ ಮಾಡ್ತೀರಿ?
10: ಆ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಅದು ಏನಾದ್ರಿ ಮೇಡಮ್, ಈಗ ನಾವು ಈಗ ಆ ಕಡೆ ಹೋಗಕ್ಕಾಗಲ್ಲ, ಇದು ಬಿಟ್ಟು ಹೋಗಕ್ಕಾಗಲ್ಲ, ಆ ಕಡೆನು ಬಿಡಕ್ಕಾಗಲ್ಲ.
0: ಹೌದೌದೌದು, ಒಳ್ಳೆ ಆಫರ್ ಮಾತ್ರ, ಫಾರಿನಿಗೆ ಹೋದ ಎಲ್ಲ ಖರ್ಚು ಅವ್ರದೇ ಬಾಸ್ದೆ.
10: ಹೌದೌದ್ರಿ. ಅದಕ್ಕ ನಾವೇನ್ ಮಾಡ್ತೇವ್ರಿ ಮೇಡಮ್, ಆ ಸಿಚುವೇಶನ್ ನೋಡ್ಕೊಂಡು ಈಗ ಬಾಳೆ ಇದೆ ಅರ್ಜೆಂಟ್ ತಪ್ಪ ಅಂತಂದ್ರ ಅದು ಬಿಟ್ಟು ಕಸಿಂದ ಇದೇ ಮಾಡುದ್ರಿ.
0: ಮನೆದು
10: ಹೌನ್ರಿ. ಮತ್ ಮನ್ಯಾಂದ ಹಂಗ ಹೆಂಡ್ಲ್ ಆಗಂಗಿತ್ತಪ್ಪ ಅಂದ್ರೆ ಮತ್ತೊಬ್ರು ಒಪ್ಪಿಸಿ ನಾವು ಫಾರಿನ್ ಹೋಗ್ಬೋದ್ರಿ ಮೇಡಮ್.
11: ಅಬ್ಬಾ ಏನ್ ಜಾಣ್ತ ಅನ್ನೋದು ಉತ್ತರ ಕೊಟ್ಬಿಟ್ರಿ ನವಾಸ್. ಮೇಡಮ್ ಹತ್ರ ಬಯಸ್ಕೊಂಡ್ರು ಪರಲ್ಲ, ನೀವ್ ಮಾಡಿ ನಾನ್ ಫಾರಿನ್ ಟ್ರಿಪ್ ಹೋಗ್ತೀನಿ ಅಂತ ಹೊರಡ್ತೀನಿ.
10: ಹೋಗ್ಬಿಡ್ರಿ ಮೇಡಮ್, ಯಾಕಪ್ಪ ಅಂತಂದ್ರೆ ಈ ಒಂದು ಅನಿವಾರ್ಯ ಇರ್ತದಲ್ರಿ ಮೇಡಮ್, ಯಾಕಪ್ಪ ಅಂದ್ರೆ ಹಂಗ ಹ್ಯಾಂಡಲ್ ಮಾಡ್ಕೊಳ್ಳಿ ಸರ್ ನಮ್ ಕಡೆ ಇರ್ತಾರೆ ಮೇಡಮ್, ಅದನ್ನ ನೋಡ್ಕೊಂಡ್ ಕಿಶನ್ ಹೋಗ್ಬಿಡುದ್ರಿ.
11: ಹಿಂಗು ಉಂಟು ನವಾಸ್ ಸರ್ ಅವ್ರ ಹತ್ರ ಐಡಿಯಾಸ್. ಓ ಸೂಪರ್ ಸರ್.
10: ಹಂಗ ಹೊಲ್ದಾಗ ಇತ್ತಂದ್ರೆ ಕೆಲಸ ಈಗಾದ್ರೆ ಎಲ್ಲರೂ ಹೋಗುದು ಇತ್ತಪ್ಪ ಅಂತಂದ್ರ ನೀವು ಅವ್ರಿಗೆ ಒಪ್ಪಿಸಿನ ಹೋಗ್ಬಿಡ್ತೇವ್ರಿ ಮೇಡಮ್, ಹಂಗ ಮಾಡ್ಬಿಡುದ್ರಿ ಒಟ್ಟ.
11: ಓ ಹಾಗೆ. ಓಕೆ ಸರ್, ಥ್ಯಾಂಕ್ ಯು. ಆದಷ್ಟು ಬೇಗ ನಿಮ್ಗೆ ಈ ತರ ಸಿಚುವೇಶನ್ ಸಿಗ್ಲಿ.
10: ಧನ್ಯವಾದ ಧನ್ಯವಾದ ನಮಸ್ತೆ ರೀ ಮೇಡಮ್.
11: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
12: ಹಲೋ.
11: ನಮಸ್ತೆ.
12: ನಮಸ್ತೆ ಲಕ್ಷ್ಮಿ. ಎಲ್ಲರಿಗೂ.
11: ಎಸ್ ಮೇಡಮ್. ಶಾಂತಾ ಮೇಡಮ್ ಹೇಗಿದ್ದೀರಿ?
12: ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಕಾಫಿ ಆಯ್ತಾ?
11: ಎಸ್ ಮೇಡಮ್, ಆರಾಮಾಗಿದ್ದೀನಿ. ಓಕೆ ಮೇಡಮ್, ರೆಡಿಯಾ?
12: ಹಾ ರೆಡಿ. ಮತ್ತೊಂದು ವಿಷಯ, ನೀವು ಸಾಹಿತ್ಯ ಲೋಕ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾ ಇದೀರಾ, ತುಂಬಾ ಚೆನ್ನಾಗಿ ದಿವಸ ಒಂದು ದಿನಕ್ಕೂ ದಿನಕ್ಕೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಇವತ್ತು ತುಂಬಾ ಚೆನ್ನಾಗಿತ್ತು, ಖುಷಿ ಆಗತ್ತೆ. ನಮಗೆ ಗೊತ್ತಿರಲ್ಲ ಮಾಹಿತಿ, ಹೇಳು. ನೀವು ಚೆನ್ನಾಗಿ ವಿಮರ್ಶೆ ಮಾಡಿ ಅದನ್ನ ಎಳೆ ಎಳೆಯಾಗಿ ಹೇಳ್ತಿರಲ್ಲ, ತುಂಬಾ ಖುಷಿ ಆಗತ್ತೆ ಲಕ್ಷ್ಮಿ.
11: ಓಕೆ ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಶಾಂತಾ ಮೇಡಮ್.
12: ಥ್ಯಾಂಕ್ ಯು.
11: ನಿಮ್ಮ ಒಂದು ಪ್ರೋತ್ಸಾಹದ ನುಡಿಗಳೇ ನಮ್ಗೆ ಬೂಸ್ಟರ್ ತರ.
12: ಹೌದೌದು, ಇಷ್ಟ ವಿಷಯ ನಿಮ್ಗೆ ಗೊತ್ತಿರಲ್ಲ, ತುಂಬಾ ತಿಳ್ಕೊತಾ ಇದ್ದೀವಿ ನಾವು ಎಫ್ಎಂ ಇಂದ.
11: ಓಕೆ, ಥ್ಯಾಂಕ್ ಯು ಮ್ಯಾಮ್. ಮೇಡಮ್ ರೆಡಿಯಾ, ಪ್ರಶ್ನೆ ಕೇಳ್ಕೊಳ್ಳಿ. ಇದು ಒಟ್ಟು ಜನರಲ್ ಆಗಿ, ಮತ್ತೆ ಇದು ವೈಯಕ್ತಿಕ ಕ್ವಶನ್ ಗಳಲ್ಲ, ನಿಮ್ಮ ಒಂದು ಫನ್ನಿ ಅಂತಾನೆ ಅನ್ಕೊಳ್ಳಿ ಅಥವಾ ಸಿಚುವೇಶನ್ ಹ್ಯಾಂಡಲ್ ಮಾಡೋದು. ನಿಮ್ಮ ಮಗ ಅಥವಾ ಮಗಳು ನಿಮ್ಮ ಹತ್ರ ಬಂದು ಒಂದು ಹುಡುಗ ಅಥವಾ ಹುಡುಗಿನ ನಾನು ಇಷ್ಟಪಟ್ಟಿದ್ದೀನಿ ಅಂತ ಹೇಳ್ತಾರೆ, ಆಯ್ತಾ? ಅದು ಬೇರೆ ಕ್ಯಾಸ್ಟ್ ಬೇರೆ ಆಗ್ಬಿಟ್ಟಿರತ್ತೆ. ಅಂತಹ ಟೈಮಲ್ಲಿ ನೀವು ನಿಮ್ಮ ಮಗ ಅಥವಾ ಮಗಳಿಗೆ ಯಾವ ರೀತಿ ಒಂದು ಮಾತಾಡಿ ಅವ್ರಿಗೆ ಸಮಾಧಾನ ಮಾಡ್ತೀರಾ, ಅಥವಾ ಆ ಇದನ್ನ ಆ ವಿಷಯನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಅದ್ರಲ್ಲಿ ಬೇರೆ, ಅದು ತುಂಬಾ ಸೆನ್ಸಿಟಿವ್ ಮ್ಯಾಟರ್ ಬೇರೆ ಆಗಿರುತ್ತೆ. ಹೇಗೆ ಹ್ಯಾಂಡಲ್ ಮಾಡ್ತೀರಿ ಮ್ಯಾಮ್?
12: ಅದು ಮೊದಲಿಗೆ ನಾವು ಅದು ಅವ್ರು ಇಷ್ಟಪಟ್ಟಿರ್ತಲ್ಲ, ಅದು ನಮ್ಮ ಮನೆಗೆ ಎಲ್ಲ ಇದಕ್ಕೆ ಹೊಂದಾಣಿಕೆ ಆಗಿರ್ಬೇಕು. ಹಂಗಾಗಿ ನೀವು ಯಾಕೆ ಈ ತರ ನೀವು ಫಸ್ಟ್ ಹೊಂದಾಣಿಕೆ ಮಾಡೋ ತರ ಇದ್ರೆ ಮುಂದುವರಿಯಿರಿ. ನಿಮ್ಗೆ ಬಂದ ಮೇಲೆ ಎಲ್ಲ ಅಡ್ಜಸ್ಟ್ ಆಗ್ಬೇಕು, ನಾವು ಅವರಿಗೆಲ್ಲ ಅಡ್ಜಸ್ಟ್ ಆಗಿ ಜೀವನ ಮಾಡ್ಬೇಕಲ್ವಾ. ಹಾಗಾಗಿ ನಿಮ್ದ ಸ್ವಲ್ಪ ನೋಡ್ಬೇಕು, ನೀವು ಅನುಕೂಲ ಅನನುಕೂಲ ನೋಡ್ಕೊಂಡು ಮುಂದುವರಿಬೇಕು. ಆದ್ರೂ ನಮ್ಗೂ ಇಷ್ಟ ಆಗ್ತಾ ಇಲ್ಲ, ಮತ್ತೇನ್ ಮಾಡೋದು? ಈಗ ನಮ್ಮ ಮನೆಗ್ ಬಂದ ಮೇಲೆ ಎಲ್ಲ ಅವ್ರು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ಬೇಕು ಅಂತ ಈ ತರ ಹಿಂಗೆ ಏನಾರ ಒಂದು ಹೇಳ್ತೀವಿ. ಸಜೆಷನ್
11: ಕೊಡ್ತೀರಾ?
12: ಸಜೆಷನ್ ಕೊಡ್ತೀವಿ,
11: ಯಾಕಂದ್ರೆ ಇದು ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ. ಲೈಫ್ ಲಾಂಗ್ ನೀವಿಬ್ರು ಜೊತೆಗಿರೋರು,
12: ನೀವು ಜೀವನ ಮಾಡೋರು, ಮುಂದೆ ನಿಮಗೆ ಮತ್ತೆ ಇದಾಗ್ಬಾರ್ದಲ್ಲ, ಅವ್ರಿಗೆ ತೊಂದರೆಗಳಾಗ್ಬಾರ್ದು, ಎರಡ್ ಕಡೆಯಿಂದನು ತೊಂದರೆಗಳಾಗ್ಬಾರ್ದಲ್ವಾ. ಹಾಗಾಗಿ ಈಗ್ಲೇ ನೋಡಿ ವಿಷಯಗಳನ್ನ ವಿಷಯ ಇಲ್ಲಿಯೇ ಬಿಡ್ತಿರೋ, ಅಕಸ್ಮಾತ್ ನಾವ್ ಎಲ್ಲಾ ರೀತಿಯಲ್ಲೂ ನಾವು ಎಲ್ಲಾ ಇದ್ ಮಾಡ್ಕೊಂಡು ಹೋಗ್ತೀವಿ ಲಾಸ್ಟ್ ಲೈಫ್ ಲಾಂಗ್ ಅಂತ ಅನ್ಕೊಂತೀರಾ, ಅದು ನಿಮಗೆ ಬಿಟ್ಟಿದ್ದು ಅಂತ ಎಲ್ಲ ಸ್ವಲ್ಪ ಯೋಚನೆ ಮಾಡ್ರಿ ಅಂತ ಹೇಳ್ತೀನಿ.
11: ನೀವು ತುಂಬಾ ಒಳ್ಳೆ ಅಮ್ಮ ಶಾಂತಾ ಅಮ್ಮರು, ಯಾಕೆ ಗೊತ್ತಾ? ತುಂಬಾ ತಾಳ್ಮೆ ಇದೆ ನಿಮ್ಗೆ, ಇನ್ನೊಬ್ರು ಆಗಿದ್ರೆ ಚೆನ್ನಾಗಿ ಬಡ್ದ್ ಬಿಡೋರು ಒಂದ್ ನಾಲ್ಕು ಹೇಳಿ.
12: ಆ ರೀತಿ ಸಿಚುವೇಶನ್ ಇಲ್ಲ ಲಕ್ಷ್ಮಿ, ಈಗ ರೆಡಿ ಇರ್ತಾರಲ್ವಾ.
11: ಅಯ್ಯೋ ಕರೆಕ್ಟ್.
12: ಹಾಗಾಗಿ ನಮಗ್ ಮಗನೂ ಬೇಕಲ್ವಾ?
11: ಹೌದೌದೌದೌದು.
12: ಇಷ್ಟು ವರ್ಷ ನಾವು ಪ್ರೀತಿಯಿಂದ ಬೆಳೆಸಿರ್ತೀವಿ, ಹಾಗಾಗಿ ನಮಗೆ ಎರಡ್ ಕಡೆ ನೋಡ್ಬೇಕಲ್ವಾ, ಹುಡುಗಿನ ಕಡೆ ನೋಡ್ಬೇಕು, ಮಗನು ಬೇಕು. ಹಾಗಾಗಿ ನೀವು ಅನುಕೂಲ ಅನನುಕೂಲ ನೋಡ್ಬೇಕು. ನೀವು ಬಾಳವರು, ಬಾಳ ಬದುಕೋರು ನೋಡಿ, ನಿಮ್ ಇಷ್ಟ ಅಂತ ಹೇಳ್ತೀನಿ.
11: ಓಕೆ ಸೂಪರ್, ತುಂಬಾ ಚೆನ್ನಾಗಿ ಆ ಸಿಚುವೇಶನ್ ನೈಸ್ ಆಗಿ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತೀರಾ. ವೆರಿ ನೈಸ್, ಸೂಪರ್ ಮೇಡಮ್, ಥ್ಯಾಂಕ್ ಯು.
12: ಥ್ಯಾಂಕ್ ಯು ಲಕ್ಷ್ಮಿ, ಥ್ಯಾಂಕ್ ಯು.
11: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ. ಹಲೋ ಹಲೋ, ಎಲ್ಲಿ ಮಾಯ ಆಗ್ಬಿಟ್ರಿ?
13: ಹಲೋ
11: ಸರ್, ನಮಸ್ತೆ.
13: ನಮಸ್ತೆ ಮೇಡಮ್.
11: ಸರ್, ಎಲ್ಲಿ ಮಾಯ ಆಗ್ಬಿಟ್ಟಿದ್ರಿ? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿ ಸ್ಮೂತ್ ಆಗಿ ಹಲೋ ಹಲೋ ಅಂತಿದ್ದೀರಿ?
13: ಇಲ್ಲ, ಕರೆ ಮಾಡ್ತಾ ಇದ್ನ ಒಂದ್ ಮೂರ್ ನಾಲ್ಕು ಸರಿ ಇದಾಯ್ತು, ಹಾಗಾಗಿ ಮತ್ತೆ ಕರೆ ಮಾಡಿ ಇಟ್ಕೊಳ್ತಾ ಇದ್ದೆ.
11: ಸರ್, ಏನು ಯೋಚನೆ ಮಾಡ್ತಾ ಆಕಾಶ ನೋಡ್ತಾ ಕೂತಿದ್ರ ಏನ್ ಕತೆ? ನಿಮ್ ವಾಯ್ಸ್ ಅದೇ ತರ ಇದೆ.
13: ಆಕಾಶ ನೋಡೋದು ಏನಿಲ್ರಿ, ಅದ್ ಕೆಲ್ಸ ಅದು ಮಾಡುತ್ತೆ, ಯಾವಾಗ ಬರುತ್ತೋ ಬರ್ಲಿ, ಯಾವಾಗ ಹೋಗುತ್ತೋ ಹೋಗ್ಲಿ.
11: ಸರ್, ನಿಮ್ಮ ಒಂದು ಪ್ರಶ್ನೆ ಈ ರೀತಿ ಇದೆ.
13: ಹೇಳಿ ಮೇಡಮ್.
11: ಸರ್, ನಿಮ್ಗೆ ಲೈಫ್ ನ ತುಂಬಾ ಸರಳವಾಗಿ ಸಿಂಪಲ್ ಆಗಿ ಒಂದು ಲೀಡ್ ಮಾಡೋ ಆಸೆ ಇರತ್ತೆ, ಜೊತೆಗೆ ಸಿಂಪಲ್ ಆಗಿ ಮದ್ವೆ ಫಂಕ್ಷನ್ ಗಳು ಮಾಡೋ ಆಸೆ ಕೂಡ ಇರುತ್ತೆ. ಆದ್ರೆ ನಿಮ್ಮನೆಯಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಮದ್ವೆನ ಮಾಡ್ಬೇಕು, ಫೋಟೋಶೂಟ್ ಇರ್ಬೇಕು, ಹಾಗೆ ರಿಸೆಪ್ಷನ್ ಚೆನ್ನಾಗಿರ್ಬೇಕು, ಐಷಾರಾಮಿಯಲ್ಲಿ ನಾವು ಮದ್ವೆ ಮಾಡ್ಬೇಕು ಅಂತ ಹಠ ಮಾಡ್ತಾರೆ ನಿಮ್ಮ ಮಕ್ಕಳು ಅಥವಾ ಮನೆಯವರು. ಆಗ ಆ ಸಿಚುವೇಶನ್ ನೀವ್ ಯಾವ ರೀತಿ ಹ್ಯಾಂಡಲ್ ಮಾಡಿ ಅವ್ರಿಗೆ ಬುದ್ಧಿವಾದ ಹೇಳ್ತೀರಾ?
13: ಏಕೆಂದ್ರೆ ಇದು ತುಂಬಾ ಗಂಭೀರವಾದ ವಿಷಯ ಆಗಿರುತ್ತೆ. ಆದ್ರಿಂದ ನಮ್ಮ ಕೈಯಲ್ಲಿ ಅಮ್ಮ ಹಣವನ್ನು ನೋಡ್ಕೊಂಡು ನಾವು ತಿಳಿಪಡಿಸಕ್ ಇಷ್ಟಪಡ್ತೀನಿ. ಏಕೆಂದ್ರೆ ನಮ್ಮ ಕಷ್ಟ ಸುಖಗಳನ್ನ ಅವರು ನೋಡಿರ್ತಾರ, ಆದ್ರಿಂದ ಅವ್ರಿಗೆ ತಿಳಿ ಹೇಳಕ್ ಇಷ್ಟಪಡ್ತೀನಿ. ಇದು ಏನಾಗುತ್ತೆ ಅಂದ್ರೆ ಎಲ್ಲರೂ ಮಾಡ್ತಾರೆ ಅಂತ ಹೇಳಿ ನಾವು ಮಾಡಕ್ ಹೋಗೋದಿಲ್ಲ. ನೋಡಿ, ನಮ್ಮ ಕೈಲಿ ಎಷ್ಟು ಇರುತ್ತೋ ಅಷ್ಟೊಂದು ಮಾಡೋಣ ಹಾಗಂತ ತಿಳಿ ಹೇಳೋದು. ಆ ನಂತರ ಆಡಂಬರದ ಇದು ಬೇಡ ಅಂತ ಹೇಳಕ್ ಇಷ್ಟಪಡ್ತೇನೆ.
11: ಇಷ್ಟಪಡ್ತೀರ? ಅವರು ಹಠಕ್ ಬಿದ್ರೆ ಅಂತ ಟೈಮ್ ಅನ್ನ ಹೇಗೆ ತಗೊಳ್ತೀರಿ ಸರ್?
13: ಹಠಕ್ ಬೀಳಕ್ಕೆ ಬಿಡಬಾರ್ದು ಅಂತ ಅನ್ಸುತ್ತೆ.
11: ಅರ್ಥ ಮಾಡ್ಕೊಳ್ತಾರೆ ನಿಮ್ ಕಷ್ಟನ?
13: ಹೌದು, ಅರ್ಥ ಮಾಡ್ಕೊಳ್ಳೋ. ಯಾಕೆಂದ್ರೆ ಒಂದೇ ಸರಿ ಮಕ್ಕಳನ್ನ ತಿದ್ದಕ್ ಆಗೋದಿಲ್ಲ. ಸಣ್ಣರಿದ್ದಾಳಿಂದ ತಿತ್ತಾ ಇದ್ದಾಗ ಅವರು ನಮ್ಮ ಮಾತನ್ನ ಕೇಳ್ತಾರೆ. ಇದಾರೆ ಅಂತ ಇದಾರೆ ಮಕ್ಕಳುಗಳು, ನನಗೆ ಅದೇ ಬೇಕು ಇದೇ ಬೇಕು ಅಂತ ಅಂದು ಇದಾರೆ. ಅದೊಂದು ಘಟನೆ ಆಯ್ತು ಮೊನ್ನೆ ಒಂದು ಅದೇ ತರ. ಇಲ್ಲೇ ನಾವು ಪಕ್ಕದ ಹಳ್ಳೇರಿಯ, ನನಗೆ ಬೈಕ್ ಬೇಕು ಅಂತ ಹೇಳಿ 2.5 ಲಕ್ಷದ ರೂಪಾಯಿ ಗಾಡಿ ತಗೊಂಬಂದು ವಾರಕ್ಕೆ ಬಂದು ಇಲ್ಲೇ ನಮ್ಮ ನೆಮ್ಮತಿ ಪಕ್ಕದಲ್ಲೇ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ಆಕ್ಸಿಡೆಂಟ್ ಆಗಿ ಈಗ ಕಾಲ್ ಮುರ್ಕೊಂಡು ಸೇರಿದ್ದಾರೆ. ಹೌದು, ಈ ತರ ಮಕ್ಕಳು ಇದಾರೆ, ಅಟಕ್ ಬಿದ್ದಾರು. ಅಷ್ಟೊಂದ್ ದೊಡ್ಡ ಗಾಡಿ ಬೇಡ, ನಿನ್ ಗಾಡಿ ಬೇಕಾನೆ, ನಿನ್ ಓಡಾಡಕ್ ಗಾಡಿ ಬೇಕಾನೆ ಕೊಡಿಸ್ತೇನೆ ಸಣ್ಣದ ಕಮ್ಮಿ ರೇಟಿಂಗ್ ತಗೋ ಅಂತ ಅವರು. ಇವರು ಇಲ್ಲದ ಇದ್ ಮಾಡಿ ಆಟ ಮಾಡಿ ಗಾಡಿ ತಗೊಂಡಿಟ್ಟು ಈಗ ಮತ್ತ ಗಾಡಿ ರಿಪೇರಿ ಮಾಡ್ಸಕ್ 1 ಲಕ್ಷ ಬೇಕು, ಅವ್ನ್ ಕಾಲ್ ಸರಿ ಮಾಡಕ್ 2 ಲಕ್ಷ ರೂಪಾಯಿ ರೊಕ್ಕ ಬೇಕು.
11: ಈ ರೀತಿ
13: ಇಬ್ರು ಹೋಗಿ ಆತರ ಆಟ ಮಾಡ್ಕೊಂಡು ಇದಾರೆ. ಈ ತರ ಘಟಗಳು ತುಂಬಾ ಆಗ್ತವೆ. ಅದನ್ನ ಮಕ್ಕಳಿಗೆ ತಿಳಿ ಹೇಳಿ ನಮ್ಮಲ್ಲೇ ಇರುತ್ತೆ.
11: ಹೌದು,
13: ಯಾಕಂದ್ರೆ ಅವ್ರಿಗೆ ಕಷ್ಟ ಸುಖಗಳನ್ನ ತಿಳಿಸಿಕೊಡಿಸ್ಬೇಕಾಗಿರುತ್ತೆ.
11: ಹೌದು,
13: ಕಷ್ಟ ಅವ್ರಿಗೂ ಕಷ್ಟ ಕೊಡ್ಬೇಕಾಗಿರುತ್ತೆ. ಅವಾಗ ಅವ್ರಿಗೆ ಹಣದ ವ್ಯವಹಾರ ಗೊತ್ತಾಗುತ್ತೆ.
11: ಹೌದು, ಕರೆಕ್ಟ್.
13: ನಾವ್ ಏನಿಲ್ಲ ಸುಖವಾಗಿ ಬೆಳೆಸಿಬಿಟ್ರೆ ಈ ತರ ಆಗ್ತಾವ.
11: ನಿಜ, ಹೌದು.
13: ಅವನ್ ಕೇಳ್ಬಿಟ್ಟ ಮತ್ತೇನೋ ಮಾಡ್ಕೊಂಡ್ಬಿಡ್ತೇನೆ ಹಾಗೆ ಹೀಗೆ ಅಂತಂದಲ್ಲ ಬಂದಾಗ ಈ ತರ ಘಟನೆಗಳು ಆಗ್ತವೆ. ಮಕ್ಕಳಿಗೆ ನಾವು ತಿಳಿ ಹೇಳೋದನ್ನ ನಾವು ಮೊದಲು ಕಲಿಬೇಕು.
11: ಕರ್ತವ್ಯ, ಹೌದು. ಇಲ್ಲ ಅಂದ್ರೆ ನೀವೇ ದುಡಿದ್ಬಿಟ್ಟು ನೀವೇ ಗ್ರ್ಯಾಂಡ್ ಆಗಿ ಮಾಡ್ಕೊಳ್ಳಿ ಅನ್ನೋದು ಒಂದು
13: ಕಡೆ
11: ಇರುತ್ತೆ.
13: ಇಲ್ಲ ಅಂದ್ರೆ ನೀವು ದುಡಿಯಕ್ ಇದೀವಿಲ್ಲಪ್ಪ ನೀವ್ ಮಾಡ್ಕೋ, ನಮ್ದೇನ್ ಅಭ್ಯಂತರ ಇಲ್ಲ, ನನ್ ಕೈಲಿ ಇಷ್ಟ ಆಗುತ್ತೆ, ಇಷ್ಟ ಕೊಡ್ತೇನೆ, ನೀನ್ ಉಳಿದನ್ ದುಡ್ದು ಬೇಕಾದ್ರೆ ತಗೋ ಅಂತ ಹೇಳ್ಬೇಕು.
11: ವಾವ್, ಸೂಪರ್.
13: ಅವಾಗ ಕಷ್ಟ ಅವ್ರಿಗೆ ತಿಳಿಯುತ್ತೆ.
11: ಕರೆಕ್ಟ್, ಹೌದು. ಅವರೇ ಸೈಲೆಂಟ್ ಆಗ್ಬಿಡ್ತಾರೆ.
13: ಹೌದು,
11: ಓಕೆ, ಸೂಪರ್. ಇದೇ ಒಂದು ಘಟನೆ ನಮ್ಮ ಊರ ಹತ್ರನು ಆಯ್ತು. ಅಂದ್ರೆ ಅವರ ಅಪ್ಪ ಅಮ್ಮ ತುಂಬಾ ಬಡವರಿದ್ರು. ಆ ಹೆಣ್ಮಗಳು ನನಗೆ ಇದೇ ತರ ಬಳೆ ಬೇಕು, ಇದೇ ತರ ನಕ್ಲೆಸ್ ಬೇಕು ಅಂತ ತುಂಬಾ ಹಠ ಮಾಡಿ ಕೊಡ್ಸ್ಕೊಂಡು ಬ್ಯಾಂಕ್ ಸಾಲ ಎಲ್ಲ ಮಾಡಿದ್ರು. ಆಮೇಲೆ ತುಂಬಾ ಹತ್ತು ಕರೆದು ಆ ರೀತಿಯ ಒಂದು ಸಿಚುವೇಶನ್ ಕೂಡ ನೋಡಿದ್ದುಂಟು. ಸೊ ಅದಕ್ಕೆ ಆ ಸಿಚುವೇಶನ್ ತಕ್ಕಂತೆ ಇದು ನೆನಪಾಯ್ತು ಸರ್, ಅದಕ್ಕೆ
13: ಕೇಳಿದೆ. ತುಂಬಾ ಆಗ್ತಾವೆ ಮಕ್ಕಳ ಕಡೆಯಿಂದ.
11: ಎಸ್ ಸರ್, ಎಸ್ ಸರ್. ಓಕೆ ಸರ್, ಓಕೆ, ಥ್ಯಾಂಕ್ ಯು.
13: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
11: ಎಸ್ ಸರ್.
13: ಇನ್ನು ಬೇರೆ ಏನೇನು ಹೇಳ್ತಾರ ಕೇಳೋಣ.
11: ಶೋರ್ ಸರ್, ಶೋರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
14: ನಮಸ್ತೆ ಮೇಡಮ್.
11: ಓ, ನಮ್ಮ ಸಂತೋಷ್ ಡ್ಯಾಡಿ.
14: ನನಗೆ ಮಾನ ಮಾತುಟ್ಟಿದ್ದೆ. ನಿಮ್ಮ ಹೆಸರು ಇಡ್ತಿರಲ್ಲ ಮೇಡಮ್ ನೀವೆಲ್ಲ.
11: ಎಸ್, ಒಂಥರ ನೀವೆಲ್ಲರೂ ನಮಗೆ ಮಾಸ್ಟರ್ಸ್, ಮಾಸ್ಟರ್ಸ್ ನೀವೆಲ್ಲರೂ, ನಮ್ಮ ಪ್ರೀತಿಯ ಕೇಳುಗರು.
14: ನಿಮ್ಮ ಪ್ರಶ್ನೆ ನಮ್ಮ ಉತ್ತರ.
11: ಹೌದು,
14: ಗೊತ್ತಿದ್ರೆ ಹೇಳೋದು.
11: ಓಕೆ, ಗೊತ್ತಿರುತ್ತೆ ಸರ್, ನಿಮಗೆ ಸಂಬಂಧಪಟ್ಟದೇ ಕೇಳೋದು. ಸರ್, ನಿಮ್ಮ ಮೇಡಮ್ ಅವರು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಂದೆರಡು ಮೂರು ದಿನ ಪ್ಲಾನ್ ಮಾಡ್ಕೊಂಡು ಊರಿಗೆ ಹೋಗ್ಬಿಟ್ಟಿರ್ತಾರೆ ಯಾವ್ದೋ ಫಂಕ್ಷನ್ ಗೆ ಅಥವಾ ಮದ್ವೆಗೆ ಏನಾದ್ರೂ ಫಂಕ್ಷನ್ ಗೆ, ಆಗ ನೀವು ಒಬ್ಬರೇ ಇರ್ತೀರ ಮನೇಲಿ. ಆಗ ಒಬ್ಬರೇ ಇದ್ದಾಗ ಮನೇಲಿ ಏನೆಲ್ಲ ಪ್ಲಾನ್ ಮಾಡ್ತೀರಾ ಅಂತ?
14: ಪ್ಲಾನ್ ಏನು ಮೇಡಮ್, ಅವ್ರನ್ನ ಯಾವಾಗ ಕರ್ಸ್ಕೋಬೇಕು ಏನ್ ಮಾಡೋದಂತ ತಲೆಯಲ್ಲಿ ಓಡ್ತಾ ಇರುತ್ತೆ. ಬೆಂಕಿ
11: ಕೊಟ್ಬಿಡ್ತಾರೆ
14: ಏನು ಇಲ್ಲ ಮನೇಲಿ ಮಕ್ಕಳು ನಾವು ಏನೋ ಬೇರೆ ಹಿಂಗೆ ಯಾವ್ದಾದ್ರು ಕೆಲ್ಸ ಕರ್ಕೊಂಡ್ಬೋದು ಅಷ್ಟೇ. ಬೇರೆ ಏನಿಲ್ಲ, ಅಡಿಗೆ ಗಿಡಿಗೆ ಎಲ್ಲ ನಳಪಾಕ ನಾನೇ ಮಾಡ್ತೀನಿ.
11: ಹಾಗಾದ್ರೆ ನಿಮಗೆ ಪ್ರಾಬ್ಲಮೇ ಇಲ್ಲ.
14: ನೋ ಪ್ರಾಬ್ಲಮ್
11: ಮೇಡಮ್. ಹೋದಾಗ ನಿಮಗೆ ಇಷ್ಟವಾದದ ಅಡಿಗೆ ಮಾಡ್ಕೊಳ್ತಿನ್ನೋದು ಅಥವಾ ಸಂಗೀತ ಕೇಳೋದು ಅಥವಾ ಮನೇಲಿ ಒಬ್ಬರೇ ಇದ್ದ ಡ್ಯಾನ್ಸ್ ಮಾಡೋದು ಈ ತರ ಏನಾದ್ರೂ ಇದೆಯಾ?
14: ನಾನು ಮ್ಯೂಸಿಕ್ ಹಾಕೊಂಡು ಸ್ವಲ್ಪ ಭರತನಾಟ್ಯ ಟೈಪ್ ಇದ್ ಮಾಡ್ತೇನೆ. ಮಾಡ್ತೀನಿ. ಮತ್ತೆ ಯಕ್ಷಗಾನದ ಹವ್ಯಾಸ ಜಾಸ್ತಿ ನನಗೆ. ಯಕ್ಷಗಾನ ಅಂದ್ರೆ ಮಂಗಳೂರು ಯಕ್ಷಗಾನ ಅಲ್ಲೆಲ್ಲ ಸಿಕ್ಕಾಪಟ್ಟೆ ಬರ್ತಾ ಇಲ್ಲೆಲ್ಲ ಬರ್ತಾ ಇಲ್ಲ, ಈಗ ಮೊದ್ಲು ಬರ್ತಾ ಇತ್ತು, ಅದ್ರ ಆಸಕ್ತಿ ಜಾಸ್ತಿ. ಆಮೇಲೆ ಇನ್ನೇನು ನ್ಯೂಸ್ ಗಳು ನೋಡ್ತೀನಿ, ಮತ್ತೆ ರೇಡಿಯೋ ಕೇಳೋದು ಜಾಸ್ತಿ. ಟಿವಿಗಿಂತಲೂ ರೇಡಿಯೋ ನನ್ನ ಅಭಿಮಾನ. ರೇಡಿಯೋನೇ ನನ್ನ ಎರಡನೇ ಹೆಂಡತಿ
11: ಇದ್ದಂಗೆ.
14: ಇದು ಮಾತು ಆಕಾಶವಾಣಿ ಆಸ್ಟ್ರೀಲಿಯಲ್ಲಿ ಹೇಳಬೇಕಂದಾಗ ಬಿದ್ದಿದ್ದು.
11: ಸೂಪರ್ ಸರ್. ಅಂದ್ರೆ ಮೇಡಮ್ ಅವ್ರ ಇಲ್ದಾಗ ಇಷ್ಟೆಲ್ಲ ಕೆಲಸ
14: ಮಾಡ್ತೀರಿ,
11: ತಲೆಹರಟೆ ಎಲ್ಲ ಇರುತ್ತೆ,
14: ತಲೆಹರಟೆ ಅಡಿಗೆ ಮತ್ತೆ ಏನೋ ಅವ್ರು ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು ಸುಮ್ನೆ ಇದ್ದಿದ್ದನ್ನ ತಿನ್ನೋದೆಲ್ಲ ಬೇಕಾದ ಒಳ್ಳೇದೇ ಮಾಡ್ತೀನಿ.
11: ಸರ್ ಪಕ್ಕದಲ್ಲಿ ಕೇಳಿಸ್ಕೊಂಡ್ರೆ ಕಷ್ಟ.
14: ಹೌದು ಮೇಡಮ್, ಯಾವ್ದು ಬರೋದ ಅಂತ ಈಗ ಉಪ್ಪಿಟ್ಟು ಕೇಸರಿ ಬತ್ ಮಾಡ್ಬೋದು, ಅಥವಾ ಬಿಸಿಬೇಳೆ ಬತ್ ಮಾಡ್ಬೋದು, ಪುಳಿಯೋಗರೆ ಮಾಡ್ಬೋದು, ಪ್ರತಿಯೊಂದು ಮಾಡ್ಬೋದು. ಮಾಡ್ಕೊಂಡು ತಿಂತೀನಿ, ಯಾಕಂದ್ರೆ ಆರೋಗ್ಯ ಚೆನ್ನಾಗಿರ್ಬೇಕು, ಚೆನ್ನಾಗಿದೆ ಇಷ್ಟವರೆಗೂ.
11: ಓಕೆ ಸರ್, ನಮ್ಮನೆ ಪಕ್ಕ ಒಬ್ರು ಅಂಕಲ್ ಇದ್ರೆ ಏನ್ ಕತೆ ಗೊತ್ತಾ, ಅವ್ರು ಮೇಡಮ್ ಅವ್ರು ಊರಿಗೆ ಹೋದ ತಕ್ಷಣ ಅವ್ರು ಡೈಲಿ ಅವ್ರು ಬರೋವರೆಗೂ ಡೈಲಿ ಮಧ್ಯಾಹ್ನ ಬೆಳಗ್ಗೆ ಬರೀ ಬೋಂಡಾ ಬಜ್ಜಿ
14: ಬಜ್ಜಿ ಎಲ್ಲ ಮಾಡ್ತೀನಿ.
11: ಅವಾಗ ನಮಗೆ ಗೊತ್ತಾಗ್ಬಿಡೋದು, ಓ ಇವತ್ತು ಆಂಟಿ ಊರಿಗೆ ಹೋದ್ರ
14: ಮುಗಿತು.
11: ಅದಕ್ಕೆ ಅವ್ರು ಏನ್ ಮಾಡಿರೋರು, ಎಣ್ಣೆ ಬಾಟ್ಲುಗಳೆಲ್ಲ ಮುಚ್ಚಿಟ್ಟು ಹೋಗ್ಬಿಟ್ಟಿರೋರು ಊರಿಗೆ ಹೋಗುವಾಗ ಪಕ್ಕದ ಆಂಟಿ. ಆ ರೀತಿಯ ಒಂದು ಘಟನೆಗಳು ಕಾಣಿಸ್ತಾ ನೋಡ್ತಾ ಇರ್ತೀವಿ.
14: ಮಾಡ್ತಾರೆ ಕೆಲವರು, ಹಂಗೆ ಇದ್ ಮಾಡ್ತಾರೆ.
11: ಓಕೆ,
14: ಕೆಲವರು ಬರ್ದೆ ಹೋದ್ರೆ ಏನೋ ಪ್ರಯತ್ನ ಪಟ್ಟು ಏನೋ ಕೈ ಸುಟ್ಕೊಂಡು ಇರ್ತಾರೆ.
11: ಹೌದೌದೌದು, ಕೆಲವರಿಗೆ ಎಂಜಾಯ್ ಮಾಡ್ತಾರೆ, ಇನ್ನು ಕೆಲವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ.
14: ಕಷ್ಟ ಆಗುತ್ತೆ ಕೆಲವರು ನಮ್ಗೆ. ಕೆಲವರಿಗೆ ಏನಾಗುತ್ತಂದ್ರೆ ಅಕಸ್ಮಾತ್ ಮಾಡಿ ಮಾಡ್ಬೋದು, ಎಲ್ಲ ಮಾಡ್ಬೋದು, ಆದ್ರೆ ಹೆಂಗಸರಿಂದ ಮನೆ ಮಕ್ಕಳದ ಮನೆ ಅಂದ್ರೆ ಅಂತ ಹೇಳಲ್ವಾ,
11: ಅಟ್ ಲೀಸ್ಟ್ ಒಂದಿನ ಫ್ರೀಡಮ್ ಸಿಕ್ತು ಅಂತ ಖುಷಿ ಪಡ್ಬೋದು ಸರ್.
14: ಅಷ್ಟು ಅಷ್ಟು ಬಿಟ್ಟರೆ ಏನಿಲ್ಲ.
11: ಓಕೆ ಸರ್, ಸೂಪರ್,
14: ಥ್ಯಾಂಕ್ ಯು
11: ಸರ್. ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರಿಸ್ತೀನಿ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
15: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ, ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
16: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
17: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
18: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
19: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
20: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
21: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
20: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
17: ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100 ಫಲಿತಾಂಶ. ಇದು ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಸಾಧನೆ.
22: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
17: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9164444931. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
11: Mm. ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆ ನಿಮ್ಮ ಉತ್ತರ ಅನ್ನುವಂತಹ ವಿಷಯವನ್ನ ತಂದಿದ್ದೀನಿ. ಎಸ್, ಇದಕ್ಕೆ ತಕ್ಕಂತೆ ನನ್ನೆಲ್ಲ ಪ್ರೀತಿಯ ಕೇಳುಗರು ತುಂಬಾ ಚೆನ್ನಾಗಿ ಆ ಪ್ರಶ್ನೆಗಳಿಗೆ ತಕ್ಕಂತೆ ಉತ್ತರವನ್ನ ಕೊಡ್ತಾ ಇದ್ದೀರಾ ಕೂಡ. ಸೊ ನೀವು ಕೂಡ ಕರೆ ಮಾಡಿ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನೀವು ಮಾಡಬೇಕಾಗಿರೋದಿಷ್ಟೇ, 9686927969 ಈ ಸಂಖ್ಯೆಗೆ ಕರೆ ಮಾಡಿ ನಾನು ಕೇಳುವಂತಹ ಪ್ರಶ್ನೆಗೆ ನಿಮ್ಮ ಉತ್ತರ ಏನ್ ಆಗಿರುತ್ತೆ ಅಂತ ನಾನು ಕೂಡ ತಿಳ್ಕೊಳ್ತೀನಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ. ನಮಸ್ತೆ, ಯಾರಿದು?
1: ಹಲೋ.
11: ಹಲೋ, ಯಾರಿದು?
1: ಮೇಡಮ್, ನಿರ್ಮಲಾ ದುಮ್ಮೇನಹಳ್ಳಿಯಿಂದ.
11: ನಿರ್ಮಲಾ ದುಮ್ಮೇನಹಳ್ಳಿಯಿಂದ? ಓಕೆ. ನಿರ್ಮಲಾ ಅವ್ರು ಏನ್ ಮಾಡ್ಕೊಂಡಿರೋದು? ವೆರಿ ನೈಸ್, ವೆರಿ ನೈಸ್. ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಓಕೆ, ಮಳೆ ಆಯ್ತಾ ಅಲ್ಲಿ? ಓಕೆ. ನಿರ್ಮಲಾ ಅವ್ರೆ, ಎಸ್, ನಾನೊಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ತಕ್ಕಂತೆ ನೀವು ಆನ್ಸರ್ ಮಾಡ್ಬೇಕಾಯ್ತಾ? ಓಕೆ. ನಿಮ್ ಮನೇಲಿ ಎಲ್ಲರ ಹತ್ರನು ಒಂದೊಂದು ಫೋನ್ ಇರುತ್ತೆ, ಆಯ್ತಾ? ಸೊ ಯಾವಾಗ ನೋಡು ಮನೇಲಿ ಏನಾದ್ರೂ ಒಂದು ಕಷ್ಟ ಸುಖ ಮಾತಾಡ್ಕೊಳ್ಳೋಣ ಅಂದ್ರೆ ಯಾರು ಕೈಗೆ ಸಿಗಲ್ಲ. ಅವ್ರವ್ರ ಪಾಡಿಗೆ ಹೊರಗಡೆ ಹೋಗ್ತಾರೆ, ಬರ್ತಾರೆ, ಫೋನ್ ಇಟ್ಕೊಂಡು ಕೂರ್ತಾರೆ. ಸೊ ಅಂತ ಟೈಮಲ್ಲಿ ನಿಮ್ಮ ಒಂದು ತಾಳ್ಮೆ ಹೇಗಿರುತ್ತೆ, ಅಂತಹ ಸಿಚುವೇಶನ್ ಅನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಇವನ್ ಇತ್ತೀಚೆಗೆ ತಿಂಡಿ ತಿನ್ನೋದು ಫೋನ್ ನೋಡ್ಕೊಳ್ತಾನೆ ತಿಂತೀವಿ, ಊಟ ಮಾಡೋದು ಫೋನ್ ನೋಡ್ಕೊಳ್ತಾನೆ ಊಟ ಮಾಡ್ತೀವಿ, ಅಥವಾ ಟಿವಿ ನೋಡ್ತಾ ಊಟ ಮಾಡ್ತೀವಿ. ಆಗ ನಿಮ್ಗೆ ಬೇಸರ ಆಗ್ಬಿಡುತ್ತೆ, ಛೇ ನಾನು ಇಷ್ಟು ಕಷ್ಟಪಟ್ಟು ತಿಂಡಿ ಅಡುಗೆ ಎಲ್ಲ ಮಾಡಿದ್ರೆ ಇವ್ರು ಬರೇ ಟಿವಿ ನೋಡ್ತಾ ಫೋನ್ ನೋಡ್ತಾ ತಿಂತಾರಲ್ವಾ, ಅದ್ರ ಬಗ್ಗೆ ಏನು ಕಮೆಂಟೇ ಮಾಡಲ್ಲ ಅಂತ ನಿಮಗೆ ಕೋಪ ಬರುತ್ತೆ. ಅಂತ ಕೋಪವನ್ನು ತಾಳ್ಮೆಯಿಂದ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ?
1: ಹೇಗೆ ನಡೀತಾ ಇದೆ ಮನೆಯ ವಾತಾವರಣ ಅಂತ ಗೊತ್ತಾಗಲ್ಲ, ಫೋನ್ ಎತ್ತಿಟ್ಬಿಡಿ ಅಂತ ಹೇಳ್ಬೋದು ಮೇಡಮ್. ಹೇಳಿದ್ರೆ ಕೇಳ್ತಾರೆ ಅನ್ಸುತ್ತೆ ಮೇಡಮ್. ಇನ್ನೊಂದ್ ಏನು ಅಂತಂದ್ರೆ ಮೇಡಮ್, ಫೋನ್ ಅಲ್ಲಿ ಕರೆನ್ಸಿ ಇಲ್ಲ ಅಂದ್ರೆ ಸ್ಟಾಪ್ ಆಗ್ಬಿಡ್ತಾರೆ ಮೇಡಮ್ ಅವಾಗ.
11: ಓ ಹಾಗೆ, ಈಗ ಹಾಕ್ಸ್ಕೊಬಿಟ್ಟಿರ್ತಾರೆ. ಇನ್ನು ಈಗ ಸ್ಟ್ರಾಂಗ್ ಆಗಿ ಡಿಸಿಷನ್ ತಗೊಳ್ಳೋದಾದ್ರೆ ಹೆಂಗ್ ತಗೊಳ್ತೀರಿ?
1: ಎತ್ತಿಟ್ಬಿಡೋದು ಮೇಡಮ್,
11: ಎತ್ತಿಟ್ಬಿಟ್ಟು
1: ಎತ್ತಿಟ್ಬಿಟ್ಟು ಲಾಕ್ ಮಾಡ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋದು ಮೇಡಮ್.
11: ವಾ, ಎಂತ ಐಡಿಯಾ ಮೇಡಮ್, ಸೂಪರ್. ನಿಮ್ ಮಾತ್ ಕೇಳೋವರೆಗೂ ಕೀನೂ ಇಲ್ಲ, ಫೋನು ಇಲ್ಲ. ವೆರಿ
1: ನೈಸ್. ರುಚಿ ಗೊತ್ತಾಗಲ್ಲ ಮೇಡಮ್, ನಾವು ಮಾಡ್ಕೊಟ್ಟಿದ್ವಿ ಫೋನ್ ನೋಡ್ಕೊಂಡು ತಿಂದ್ರೆ ಅದೆಲ್ಲ ಚೆನ್ನಾಗಿದೆ, ಅದು ಹೇಗಿದೆ ಹೇಗು ಅಂತ ಹೇಳ್ಬೋದು ಮೇಡಮ್. ಮಾತು ಹೇಳೋದಕ್ಕೆ ಮಹಾಲಕ್ಷ್ಮಿ ಮೇಡಮ್ ಅಲ್ಲ ಮೇಡಮ್?
11: ಹೌದು ಹೌದು ಹೌದು,
1: ನಾನು ಮೇಡಮ್ ನಿರ್ಮಲಾ ಅಂತ ಬಂದಿದ್ದೇನೆ.
11: ಸೂಪರ್ ಸೂಪರ್,
1: ತುಂಬಾ ದಿವಸ ಆಯ್ತು ಮೇಡಮ್, ನಾನು ಮಾತಾಡಿಸ್ಬೇಕು.
11: ವೆರಿ ನೈಸ್, ಥ್ಯಾಂಕ್ ಯು ನಿಮ್ಮ ಅಭಿಮಾನಕ್ಕೆ. ಹಾಗೆ ನಿಮ್ಮ ಒಂದು ಐಡಿಯಾ ಚೆನ್ನಾಗಿದೆ. ಏನಾದ್ರೂ ಆಗಿನ ಕಾಲದ್ರ ಮಮ್ಮಿಯರ್ ಆಗಿದ್ರೆ ಚುಂಚ್ಕ ತೊಗೊಂಡು ಬಂದಿರೋರು, ಚುಂಚ್ಕೋ ಅಥವಾ ಏನಾದ್ರೂ ಇದು ಲಟ್ಟಣಿಗೆ ತಿಂತಿರೋ ಇಲ್ಲ ಅಥವಾ ಫೋನ್ ಬಿಸಾಡ್ತಿರೋ ಇಲ್ವೋ ಅಂತ ನೀವು ಜಾಣರು. ಫೋನ್ ಗಳನ್ನ ಇಸ್ಕೊಂಡು ಗಾಡ್ರೇಜ್ ಅಲ್ಲಿ ಮುಚ್ಚಿಟ್ಟು ಕೀ ನಿಮ್ಮ ಹತ್ರ ಇಟ್ಕೊಳ್ತೀರಿ. ಅವಾಗಿನ ಅಪ್ಪ ಅಮ್ಮ ಎಲ್ಲ ದೊಣ್ಣೆ ಪೆಟ್ಟೆ ಮಾತಿನ ಪೆಟ್ಟಿಗಿಂತ. ಓಕೆ, ಸೂಪರ್, ವೆರಿ ನೈಸ್ ಮೇಡಮ್. ನಿಮ್ಮೊಟ್ಟಿ ಮಾತಾಡಿ ಖುಷಿ ಆಯ್ತು. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
11: ನಮಸ್ಕಾರ ಜನಪದ ಕವಿಗಳಿಗೆ, ಹೇಗಿದ್ದೀರಿ?
2: ಆರಾಮಿದ್ದೀರಿ?
11: ಆರಾಮ್ ಸರ್. ಹೇಗಿದೆ ಬಿಜಾಪುರ್?
2: ಬಿಜಾಪುರ್ ಏನ್ ಮೇಡಮ್, ಸ್ವಲ್ಪ ಇನ್ನೂ ಜಾಸ್ತಿ ಇದೆ ಮೇಡಮ್.
11: ಓಕೆ. ನಿಮ್ಮ ಪಕ್ಕದ ಸ್ನೇಹಿತರು ನಮ್ಗೆ ಧ್ವನಿ ಕೊಡ್ತಾ ಇದಾರೆ.
2: ಹಾ, ಅವ್ರು ಕೊಡ್ತಾರ್ರಿ ಮೇಡಮ್, ಅವ್ರು ಬೇಕಲ್ರಿ, ಮತ್ತೆ ಅವ್ರು ಬಿಟ್ರೆ ಅವ್ರು ಎ.ಟಿ.ಎಂ ರೀ ಮೇಡಮ್ ಅವರು.
11: ಓಹೋ, ಸೂಪರ್, ಕರೆಕ್ಟ್ ಅಲ್ವಾ?
2: ಹಾ ಮೇಡಮ್, ಯಾವತ್ತು ಎ.ಟಿ.ಎಂ ಮೇಡಮ್ ಅದು. ಯಾ ಬೇಕಾದ ಈ ಟೈಮ್ ನಾಗ ದುಡ್ಡು ಇಲ್ಲ ಅಂದ್ರೆ ಮೇಡಮ್ ಆ ಟೈಮ್ ದುಡ್ಡು ಸಿಗುತ್ತೆ ಮೇಡಮ್ ಅದರಿಂದ.
11: ನಿಜ ನಿಜ ನಿಜ.
2: ಎ.ಟಿ.ಎಂ ನಾಗ ಸೈ ಸಿಗಲ್ಲ ಮೇಡಮ್ ರಾತ್ರಿ ಟೈಮ್.
11: ಓಕೆ, ಸೂಪರ್ ಸರ್. ಸರ್, ನನ್ನ ಪ್ರಶ್ನೆ ಈಗಿದೆ.
2: ಹೇಳಿ ಮೇಡಮ್.
11: ನೀವು ರೇಷನ್ ತರೋಕೆ ಅಂತ ನಿಮ್ಮ ಮೇಡಮ್ ಜೊತೆ ಹೊರಡ್ತೀರಾ, ಆಯ್ತಾ? ಹೊರಟಾಗ ನೀವು ಇಲ್ಲ ಕಿರಾಣಿ ಅಂಗಡಿಲಿ ರೇಷನ್ ತಗೊಂಡ್ರೆ ಆಯ್ತು ಬೇರೆ ಕಡೆ ಬೇಡ ಅಂತೀರ, ಆಗ ನಿಮ್ಮ ಮೇಡಮ್ ಅಥವಾ ಮಕ್ಕಳು ಮಾಲ್ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಬಿಗ್ ಬಜಾರ್ ಅಲ್ಲೇ ಬೇಕು, ಅಲ್ಲಿ ತುಂಬಾ ಸ್ಟ್ಯಾಂಡರ್ಡ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅಂತ ವಾದ ಮಾಡ್ಕೊಳ್ತಾ ರಸ್ತೆಲಿ ನಿಲ್ತಾರೆ ಹೋಗುವಾಗ ನಿಮ್ಮೊಟ್ಟಿಗೆ. ಆಗ ನಿಮಗೆ ಆ ಇದನ್ನ ಪರಿಸ್ಥಿತಿಯನ್ನ ಅವರೊಟ್ಟಿಗೆ ಯಾವ ರೀತಿ ನೀವು ಶೇರ್ ಮಾಡ್ಕೊಳ್ತೀರಿ, ಯಾವ ರೀತಿ ಮಾತಾಡಿ ಸಮಾಧಾನ ಮಾಡ್ತೀರಾ? ಅಯ್ಯೋ ನಿಮಗೆ ದೂಸರ ಮಾತೇ ಇಲ್ಲ, ಬೇರೆ ಮಾತೇ ಇಲ್ಲ, ಎರಡನೇ ಮಾತೇ ಇಲ್ಲ.
3: ಇಲ್ಲ ಇಲ್ಲ ಮೇಡಮ್, ಯಾಕಂದ್ರೆ ಹೈಕಮಾಂಡ್ ಏನ್ ಹೇಳ್ತಾ ಅದೇ ತೀರ್ಮಾನ.
11: ಓಹೋ, ಎಲ್ಲ ಹೋಮ್ ಮಿನಿಸ್ಟರ್ ದೇ,
3: ಎಲ್ಲ ಹೋಮ್ ಮಿನಿಸ್ಟರ್, ಗೃಹ ಸಚಿವರದ್ದೇ ಅಲ್ಲ ಮೇಡಮ್,
11: ಫೈನಾನ್ಸ್ ಮಿನಿಸ್ಟರ್ ದೇನೇ ಇಲ್ವಾ ಹಾಗಾದ್ರೆ?
3: ಫೈನಾನ್ಸ್ ಮಿನಿಸ್ಟರ್ ಬರೀ ಕೊಡೋದಷ್ಟೇ ಇರುತ್ತೆ ಕೆಲಸ,
11: ಕೊಡೋದಷ್ಟೇ.
3: ಕೆಲಸ ಮಾಡೋದು ದುಡಿಯೋದು ಎಲ್ಲ ಮಾಡೋದು ಮೇಡಮ್, ಆದ್ರೆ ಎಲ್ಲಾ ಮಾಡೋದು ಅವ್ರ ಕೈ, ಯಾಕಂತ ಕೇಳಿದ್ರೆ ಅವ್ರ ಬಿಟ್ಟರೆ ನಡೆಯಂಗಿಲ್ಲ ಮೇಡಮ್ ಯಾವ್ದು.
11: ಓ ಹಂಗೆ, ಬದುಕಿನ ಬಂಡಿ ಅವ್ರ ಹತ್ರ.
3: ಆ ಬದುಕಿನ ಬಂಡಿ ಮೇಡಮ್, ಅದನ್ನ ಬಿಟ್ಟರೆ ಕೆಲಸನೇ ಇಲ್ಲ ಮೇಡಮ್ ಈ ಜಗತ್ತಿನಲ್ಲಿ.
11: ಓಹೋ, ಸೂಪರ್. ಹಾಗಾದ್ರೆ ನಿಮ್ಮ
3: ನಡೆಯಂಗಿಲ್ಲಲ್ರಿ ಮೇಡಮ್ ಯಾವ್ದು. ಆದ್ರೆ ನಾವ್ ಏನ್ ಹೇಳ್ತೀವಿ ಅವ್ರ ಕೇಳ್ತಾರ, ಅವ್ರ ಏನ್ ಹೇಳ್ತಾರ ಅದನ್ನ ವ್ಯಸನ ಇರ್ಬೇಕಲ್ಲ ಮೇಡಮ್.
11: ಓಕೆ ಹಂಗೆ.
3: ಹಾ ಮೇಡಮ್, ಅದ್ರ ಏನು ನಡಿಬಾರ್ದಿಲ್ಲ ಮೇಡಮ್, ಅದಕ್ಕೆ ಯಾವ್ದು ಯಾರೇ ಎಲ್ಲಿ ಏನು ಒಟ್ಟು ಇದ್ರ ಉತ್ತರವೇ ಇಲ್ಲ ಮೇಡಮ್ ಅಲ್ಲಿ ಮತ್ತೊಂದು.
11: ಓಕೆ,
3: ಅವ್ರು ಹೇಳಿದ್ ನಾವ್ ಕೇಳ್ಬೇಕು, ನಾವ್ ಹೇಳಿದ್ ಅವ್ರು ಕೇಳ್ಬೇಕು ಅಷ್ಟೇ.
11: ಹಾಗಾದ್ರೆ ಮೇಡಮ್ ಹೇಳಿದ ಮಾತ್ ಫಸ್ಟ್ ನೀವೇ ಕೇಳೋದಾಗಾದ್ರೆ.
3: ನಾವೇ ಕೇಳಿ ಅವರೇ ಕೇಳಿ ಅದ್ರದಿಲ್ಲ ಮೇಡಮ್, ಫಸ್ಟ್ ನಾವೇ ಕೇಳ್ತಿರ್ತ ತಿಳ್ಕೊಂಡ್ಬಿಡ್ರಿ ನೀವು, ಏನ್ ತಪ್ಪಿಲ್ಲ ಅದ್ರಲ್ಲಿ.
11: ಎಸ್ ಸರ್, ಎಸ್ ಬಾಸ್. ಓಕೆ,
3: ಈಗ ನಾವು ಆರಾಮ ಆರಾಮ ನೀವು ಒದಿರ್ತಾವ ಕೇಳಿದ್ರಿ, ಅವ್ ನಮ್ಮ ನಮ್ಮ ಕಾಯಕ ಅವ್ ನಾವು ಮಾಡ್ತೀವಿ ಅಂದ್ರೆ ಅವ್ ನಮ್ಮ ಅಲ್ರಿ ಮೇಡಮ್.
11: ಹೌದು ಹೌದು ಹೌದು ಸರ್.
3: ಯಾಕಂತ ಕೇಳಿದ್ರೆ ಅದಕ್ಕೆ ನಾವು ಅಸಹ್ಯ ಪಡ್ಕೊಳಲ್ಲ ಮೇಡಮ್. ನಾನು ಹೆಮ್ಮೆಯಿಂದ ಹೇಳ್ತೀನಿ, ನಾನು ಆಡಕಾಯ್ತೀನಿ, ನಾವು ಒಬ್ಬ ರೈತ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು.
11: ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ ಸರ್, ಸೂಪರ್, ವೆರಿ ನೈಸ್ ಸರ್, ಥ್ಯಾಂಕ್ ಯು.
3: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
11: ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ಹಲೋ, ಹಲೋ, ನಮಸ್ಕಾರ. ಕರೆ ಮಾಡಿ ಎಲ್ಲಿಗೆ ಹೋಗ್ಬಿಟ್ರಿ? ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ಓಕೆ, ಎಸ್, ಸ್ನೇಹಿತರೆ ಕರೆ ಮಾಡುವಾಗ ಫೋನನ್ನು ಹತ್ರ ಇಟ್ಕೊಂಡು ಕರೆ ಮಾಡಿ, ನಾವು ಹಲೋ ಅಂದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಫೋನ್ ಒಂದು ಕಡೆ, ನೀವೊಂದು ಕಡೆ ಇದ್ರೆ ಕಷ್ಟ ಆಗುತ್ತೆ. ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ.
4: ಹಲೋ ಮೇಡಮ್ ಅವರೇ, ನಮಸ್ಕಾರ.
11: ಚಿಕ್ಕಪ್ಪ ಅವರೇ,
4: ಹೇಗಿದ್ದೀರಾ ಮೇಡಮ್ ಅವರೇ?
11: ಎಸ್ ಚಿಕ್ಕಪ್ಪ ಅವರೇ, ಚೆನ್ನಾಗಿದ್ದೀನಿ, ನೀವೇ ಹೇಗಿದ್ದೀರಿ?
4: ನಾವು ಚೆನ್ನಾಗಿದ್ದೀವಿ ಮೇಡಮ್ ಅವರೇ.
11: ಓಕೆ, ಸೂಪರ್. ಎಸ್ ಚಿಕ್ಕಪ್ಪ ಅವರೇ,
4: ಮೇಡಮ್ ಅವರೇ,
11: ನಿಮ್ಮ ಮನೆಯಲ್ಲಿ ತಾಳ್ಮೆ ಅನ್ನುವಂತ ಆಯುಧ ಯಾರಿಗೆ ಇರೋದು ಜಾಸ್ತಿ?
4: ನಮ್ಮಲ್ಲಿ ತಾಳ್ಮೆ ಅನ್ನೋದು ನನಗಿಂತ ನನ್ನ ಹೆಂಡತಿಗೆ ಜಾಸ್ತಿ ಇದೆ ಮೇಡಮ್ ಅವರೇ.
11: ಓಹೋ, ಹೌದಾ? ಓಕೆ
4: ಒಳ್ಳೆ ಟಾಪಿಕ್ ತಗೊಂಬಂದಿದ್ದೀರಾ ಮೇಡಮ್ ಅವರೇ, ಒಂದು ಡಿಫ್ರೆಂಟ್ ಆಗಿರೋ ಟಾಪಿಕ್ ಇವತ್ತು ತಗೊಂಬಂದಿದ್ದೀರಾ.
11: ಇಷ್ಟ ಆಯ್ತಾ?
4: ಖಂಡಿತ ಇಷ್ಟ ಆಯ್ತು ಮೇಡಮ್ ಅವರೇ, ಅವಾಗಿಂದ ಟ್ರೈ ಮಾಡ್ತಾನೆ ಇದ್ದೆ, ಕರೆನೇ ಸಿಗ್ತಾ ಇರ್ಲಿಲ್ಲ.
11: ಓಕೆ ಸರ್, ನಿಮ್ಮ ಪ್ರಶ್ನೆ ಹೀಗಿದೆ.
4: ಶುರು ಮಾಡ್ರಿ ಮೇಡಮ್.
11: ಶುರು ಮಾಡ್ತೀನಿ ಸರ್, ನೀವು ಕೇಳಿಸ್ಕೊಳ್ರಿ. ಸರ್, ನಿಮ್ಮ ಮನೆಯಲ್ಲಿ ಶಿಸ್ತಿನ ಸಿಪಾಯಿ ಯಾರು? ಅಂದ್ರೆ ಟೈಮ್ ಸರಿ ಊಟ, ನಿದ್ದೆ, ಪೂಜೆ ಮಾಡೋದು, ದೇವರನ್ನ ನಂಬೋದು, ಹಾಗೆ ಸ್ವಲ್ಪ ಮನೆಯಲ್ಲಿ ವಟ

0: ತಾಯಿ ಅಂದ್ರೆ ನಾನೇ ಮೇಡಮ್ ಅವರೆ.
1: ಓಕೆ, ವೆರಿ ನೈಸ್. ಹಂಗಾದ್ರೆ ಸ್ವಲ್ಪ ತಾಳ್ಮೆ ನಿಮ್ಗೆ ಇರ್ಬೇಕಿತ್ತಲ್ಲ.
0: ತಾಳ್ಮೆ ನನ್ಗಿಲ್ಲ, ಯಾಕಂದ್ರೆ ತಾಳ್ಮೆ ವಿಚಾರದಲ್ಲಿ ನನ್ನ ಹೆಂಡತಿಗೆ ಜಾಸ್ತಿ ತಾಳ್ಮೆ. ನಾವ್ ಎಷ್ಟೇ ಸ್ವಲ್ಪ ಸಿಟ್ಟಿಗಿಟ್ಟು ಮಾಡಿದ್ರೆ ಯಾಕೆ ಇನ್ನು ಬೇಗ ಆಗಿಲ್ಲ ಅದು ಇದು ಅಂತಂದ್ರು ಕೂಡ ಆ ತಾಳ್ಮೆ ನನ್ನ ಅರ್ಧಾಂಗಿಯಲ್ಲೇ ಇರೋದು.
1: ನಿಮ್ಮ ಜೀವನದ ನಿಮ್ಮ ಸಂಸಾರದ ಗುಟ್ಟು ಅದೇ. ಹಾಗೆ ನಿಮ್ಮ ಇದು ಭವಿಷ್ಯ ಜಾತಕ ನಂಬರ್ ಯಾರು ಜಾಸ್ತಿ ನಿಮ್ ಮನೇಲಿ?
0: ಅಲ್ಲಿ ನಮ್ ಮನೆ ಹೆಂಗ್ಸಿರ ನಮ್ಮ ಅರ್ಧಂಗಿನೇ ಅವೆಲ್ಲ ನಂಬೋದು. ನಾನು ಅದಕ್ಕೆಲ್ಲ ನನ್ಗೆ ಯಾವ್ದು ಗ್ಯಾರಂಟಿನೂ ಇಲ್ಲ, ನಂಬಕ್ ಹೋಗೋದಿಲ್ಲ. ಶಾಸ್ತ್ರ ಅದು ಇದು ಯಾವ್ದನ್ನು ನಾನು ಈ ಮೂಢನಂಬಿಕೆ ಅನ್ನೋ ವಿಚಾರದಲ್ಲಿ ಬಹಳ ದೂರ ನಾನು ಅಂತ ಯಾವ್ದನ್ನು ನಂಬೋದಿಲ್ಲ. ನಾನ್ ಹೇಳೋದಷ್ಟೇ, ನಮ್ಮ ಹಣೆ ಬರ್ದಲ್ಲ ಆ ದೇವ್ರ ಏನ್ ಬರ್ದಿರ್ತಾನೆ ಅದೇ ತರನೇ ಆಗೋದು. ಯಾರು ಅದನ್ನ ಬದಲಾಯಿಸಕ್ ಸಾಧ್ಯನೇ ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಮೇಡಮ್.
1: ಹೋಗ್ಲಿ, ಯಾವಾಗಾದ್ರೂ ಅವರ ಒಂದು ಪ್ರೀತಿಗೆ ಕಟ್ಟು ಬಿದ್ದು ನಂಬಿದ್ದೀಯ ಇರಿ ಚಿಕ್ಕಪ್ಪ ಅವ್ರ ಇವತ್ತು ಒಂದ್ ದಿವಸ ನಂಬ್ರಿ ಏನಾಗಲ್ಲ ಅಂತ ಹೇಳಿದ್ದುಂಟ ಅವ್ರು?
0: ಒಂದ್ಸಲ ಇತ್ತು ನಂಬಿದೆ, ಅದು ಏನ್ ಮಾಡೋದು, ಒಂದು ಸಲ ನಾನು ಅರ್ಧಂಗಿ ಬೆಲೆ ಕೊಟ್ಟಿದ್ ಒಂದ್ ನಂಬನ ಅಂತ. ನಿಮ್ ಸೀಟಿ ನನ್ಗೆ ಕಿವಿಗ್ ಬಂದ್ಬಿಟ್ಟು.
1: ಸೂಪರ್, ಓಕೆ. ಅಷ್ಟೇ ಸರ್, ಇನ್ನ ಮಿಕ್ಕಿದವ್ರಿಗೆ ಕೇಳುವ.
0: ಆಯ್ತು ಮೇಡಮ್, ಮುಂದಿನ ಕಾರ್ಯಕ್ಕೆ ಅವಕಾಶ ಮಾಡ್ಕೊಡೋಣ. ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ, ಸ್ನೇಹಿತರೆ, ಒಬ್ರಿಗಿಂತ ಒಬ್ರು ನನ್ನೆಲ್ಲ ಪ್ರೀತಿಯ ಕೇಳುಗರು. ಸಾಕಷ್ಟು ಜನ ಒಳ್ಳೊಳ್ಳೆ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ನಾನು ಕೇಳುವಂತಹ ಪ್ರಶ್ನೆಗಳಿಗೆ. ಖಂಡಿತವಾಗ್ಲೂ ಇವೆಲ್ಲ ನಮಗೆ ಸಿಲ್ಲಿ ಸಿಲ್ಲಿ ಕ್ವಶನ್ನು, ಸಿಲ್ಲಿ ಸಿಲ್ಲಿ ಪ್ರಶ್ನೆಗಳು ಅಂತ ಅನ್ಸ್ಬೋದು ಸ್ನೇಹಿತರೆ. ಈ ಸಿಲ್ಲಿ ಸಿಲ್ಲಿ ಪ್ರಶ್ನೆಗಳಿಗೆ ಕೆಲವೊಂದು ಟೈಮಲ್ಲಿ ಮನೇಲಿ ಸೀರಿಯಸ್ ಆಗಿ ಜಗಳಗಳು ಕೂಡ ಆಗೋದು ಉಂಟು. ಈ ಟೈಮ್ ಸರಿ ಊಟ ಮಾಡದೇ ಇದ್ದರೆ, ಅವ್ರ ಮಾತು ಕೇಳದೇ ಇದ್ದರೆ, ಸೊ ಇದರಿಂದ ಸಣ್ಣ ಸಮಸ್ಯೆನೇ ದೊಡ್ಡ ಸಮಸ್ಯೆ ಆಗೋದು ಉಂಟು ಕೆಲವೊಂದು ಟೈಮಲ್ಲಿ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಪ್ರಶ್ನೆಗಳನ್ನು ಈ ದಿನ ನಿಮಗೋಸ್ಕರ ಕೇಳ್ತಾ ಇದ್ದೆ. ಎಸ್, ಅದೇ ತಕ್ಕಂತೆ ನಮ್ಮ ಪ್ರೀತಿಯ ಸ್ನೇಹಿತರು ಹಾಗೆ ಕೇಳುಗರು ಸಾಕಷ್ಟು ಜನರು ತಮ್ಮ ತಮ್ಮ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಎಸ್, ಇದೇ ಖುಷಿಯಲ್ಲಿ ಒಂದು ಗೀತೆಯನ್ನು ಕೇಳ್ಕೊಂಡು ಬರೋಣ ಸ್ನೇಹಿತರೆ.

0: ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
1: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
0: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
3: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
3: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
4: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035585724. ಅಥವಾ 8884082.
4: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಮತ್ತೊಮ್ಮೆ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ನನ್ನ ಪ್ರಶ್ನೆ ನಿಮ್ಮ ಉತ್ತರ ಅನ್ನುವಂತಹ ವಿಷಯವನ್ನು ತಂದಿದ್ದೀನಿ. ಸೊ ಇದಕ್ಕೆ ತಕ್ಕಂತೆ ನನ್ನೆಲ್ಲ ಪ್ರೀತಿಯ ಕೇಳುಗರು ನಾನು ಕೇಳುವಂತಹ ಪ್ರಶ್ನೆಗಳಿಗೆ ತುಂಬ ಚೆನ್ನಾಗಿ ಸ್ಮಾರ್ಟಾಗಿ ಆನ್ಸರ್ ಮಾಡ್ತಾ ಇದ್ದಾರೆ, ಅದು ಕೂಡ ಖುಷಿ ಖುಷಿಯಿಂದ. ಹಾಗೆ ಅದರೊಟ್ಟಿಗೆ ಒಂದು ರವಿಚಂದ್ರನ್ ಅವರ ಸೂಪರ್ ಡೂಪರ್ ಗೀತೆಯನ್ನು ಕೂಡ ಕೇಳ್ಕೊಂಡು ಬಂದ್ವಿ. ಹಾಗೆ ಸ್ನೇಹಿತರೆ, ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ಮಾತಾಡೋದಕ್ಕಿಂತ ಮುಂಚೆ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
9: ನಮಸ್ಕಾರ.
10: ನಮಸ್ತೆ ಮೇಡಮ್.
9: ನಮಸ್ಕಾರ ಚಂದ್ರಶೇಖರ್ ಸರ್, ನಿಮ್ ಪರಿಚಯ ಮಾಡ್ಕೋಬಿಡಿ.
10: ನನ್ನ ಹೆಸರು ಸಿ ಟಿ ಚಂದ್ರಶೇಖರ್, ಹತ್ತಿಜೋಡ ಹೇಳಿ, ಹೊಳೆಸ್ಪುರ ತಾಲೂಕು, ಹಾಸನ ಜಿಲ್ಲೆ.
9: 573
10: 11 ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸೋದರ ಸೋದರಿಯರಿಗೂ ನಿಮಗೂ ಸೇರಿಸಿ ನಮಸ್ಕಾರ.
9: ಓಕೆ ಸರ್, ಸೂಪರ್, ವೆರಿ ನೈಸ್. ಎಸ್ ಚಂದ್ರಶೇಖರ್ ಸರ್, ನನ್ನ ಪ್ರಶ್ನೆ ಇಂತಿದೆ, ಕೇಳ್ತೀನಿ ನೋಡಿ. ನೀವೆಲ್ಲಾದ್ರೂ ಫಂಕ್ಷನ್ ಗೆ ಹೊರಟಿರ್ತೀರಿ, ಆಗ ಗಡಿಬಿಡಿ ಆಗತ್ತೆ, ಮೇಡಮ್ ಅವರು ರೆಡಿ ಆಗಿ ಹೋಗೋದು ಮಾಡೋದು ಅದು ಇದು ಬಟ್ಟೆ ಬರೆ ಎಲ್ಲ ಜೋಡಿಸ್ಕೊಳ್ಳೋದೆಲ್ಲ. ಆ ಗಡಿಬಿಡಿಯಲ್ಲಿ ನೀವು ಮದ್ವೆಗೆ ಅಥವಾ ಫಂಕ್ಷನ್ ಗೆ ತಗೊಂಡಿರೋ ಗಿಫ್ಟ್ ಮರ್ತೋಗ್ಬಿಡ್ತೀರ, ಅದು ಅರ್ಧ ದಾರಿಗೆ ಹೋದಾಗ ನೆನಪಾಗ್ಬಿಡತ್ತೆ. ಅಂತಹ ಸಿಚುವೇಶನ್ ಅನ್ನ ನೀವ್ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಪಾಪ ಪ್ರೀತಿಯಿಂದ ನಿಮ್ ಫ್ರೆಂಡ್
10: ಕೊಡ್ಬಿಡ್ತೀವಿ,
9: ಅದನ್ನೇ ನೀವು ಮರ್ತೋಗ್ಬಿಟ್ಟಿರ್ತೀರಾ.
10: ಅಲ್ಲ, ಇನ್ನೊಂದ್ ತಗೊಂಡ್ ಕೊಟ್ಬಿಡ್ತೀವಿ, ಇಲ್ಲಾಂದ್ರೆ ದುಡ್ಡು ಅಮೌಂಟ್ ಕೊಟ್ಬಿಡ್ತೀವಿ. ಅಲ್ಲಿ ಸಿಗುತ್ತೆ ಮೇಡಮ್, ಟೌನ್ ಅಲ್ಲಿ ಈಗ ಹಳ್ಳಿಗಳಾದ್ರೆ ಸಿಗಲ್ಲ, ಸಿಟಿಗೆ ಹೋದ್ರೆ ಅಲ್ಲಿ ಸಿಗುತ್ತೆ, ಮತ್ತೆ ಪರ್ಚೇಸ್ ಮಾಡಿ ಕೊಟ್ಬಿಡ್ತೀವಿ.
9: ಓಕೆ, ಅದು ಸಿಟಿ ಅಲ್ಲಪ್ಪ, ಒಂದ್ ಕಾಡ್ ಮಧ್ಯೆ ಒಂದ್ ಹಳ್ಳಿ ಅಂತ ಇಟ್ಕೊಳ್ಳಿ. ಕಾಡ್ ಮಧ್ಯೆ ಯಾವ್ದು ಏನು ಶಾಪ್ ಗಳು ಇರೋದಿಲ್ಲ. ಅಂತ
10: ಟೈಮ್ ಅಮೌಂಟ್ ಹಾಕ್ಬಿಡ್ತೀವಿ.
9: ಅಮೌಂಟ್ ಹಾಕ್ತೀರಾ?
10: ಮಾಡ್ತೀರಾ?
9: ಓಕೆ, ಇನ್ನೇನ್
10: ಮಾಡ್ತಿದ್ದೆ, ಇಲ್ಲಾಂದ್ರೆ ಅಕಸ್ಮಾತ್ ಅವರು ತೀರಾ ಆಗ್ತಾರಾದ್ರೆ ಇಲ್ಲಿ ಮನೆ ಕರೆಸ್ಬಿಟ್ಟು ಒಂದ್ ಊಟ ಇಡಿಸ್ಬಿಟ್ಟು ಕೊಡ್ತೀವಿ.
9: ಅಬ್ಬಾ ಅಬ್ಬಾ ಅಬ್ಬಾ ಅಬ್ಬಾ, ಈ ಆನ್ಸರ್ ಚಂದ ಇದೆ. ಓಕೆ ಸೂಪರ್. ಈ ರೀತಿಯ ಒಂದ್ ಸಿಚುವೇಶನ್ ಯಾವತ್ತಾದ್ರೂ ಹ್ಯಾಂಡಲ್ ಮಾಡಿದ್ರಾ?
10: ಇಲ್ಲ, ಆ ತರ ಏನಿಲ್ಲ ಅಂದ್ರು.
9: ಓಕೆ,
10: ಎಲ್ಲ ನಮ್ಮನೆ ನೋಡ್ಕೊಂಡ್ರೆ ನಂದೇ ಇಲ್ಲ.
9: ಓ ಹಂಗೆ, ಎಲ್ಲ ಹೋಮ್ ಮಿನಿಸ್ಟರ್ ದೇ
10: ಗಿಫ್ಟ್ ಗಿಫ್ಟ್ ಕೊಡೋದಲ್ಲ ಅವ್ರದ್ದು, ನಾನು ಸೇತ್ರ ಕೊಡೋದ್ರೆ ರೇಡಿಯೋಗಳು ಕೊಡ್ತೇನೆ.
9: ಓ ಹಂಗೆ, ಓಕೆ ಸೂಪರ್.
10: ನಾನು ಗ್ಯಾಪ್ ಆಗಿರೋದು ಅಂತ ರೇಡಿಯೋ ಕೊಟ್ಬಿಡ್ತೀನಿ.
9: ಓಕೆ ಓಕೆ ಓಕೆ, ನಿಮ್ಮ ಎಫ್ಎಂ
10: ಎಫ್ಎಂ ರೇಡಿಯೋ ಪ್ಲಗ್ ಕೊಟ್ಬಿಡ್ತೀನಿ ಪ್ಲೇಯರ್.
9: ಓ ಹಾಗೆ, ವೆರಿ ನೈಸ್ ಸರ್, ಸೂಪರ್, ಥ್ಯಾಂಕ್ ಯು. ಎಸ್
10: ವಿಷಯ
9: ಅಷ್ಟೇ.
10: ಅದೇ ರವಿಚಂದ್ರನ್ ಅಂತಿದ್ರೆ,
9: ರವಿಚಂದ್ರನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಒಂದು ಅಭಿನಯದ ಗೀತೆನ ಪ್ರಸಾರ ಮಾಡಿದ್ವಿ ಅಂತ, ಎವರ್ ಗ್ರೀನ್ ಸಾಂಗ್ ಅಂತ ಹೇಳಿದ್ರು.
10: ಮಾಡಿದ್ರೆ ಮೂರು ಜನ್ಮದ ಮಾಡಿ ಮೇಡಮ್ ಒಂದು.
9: ಹಾ,
10: ಮೂರು ಜನ್ಮ ಅಂತ ಇದೊಂದು.
9: ಓಕೆ, ಹಾ, ಓಕೆ ಸರ್, ಖಂಡಿತ ಮಾಡುವ. ಥ್ಯಾಂಕ್ ಯು, ಎಸ್ ಸರ್, ಎಸ್ ಸರ್. ಓಕೆ, ಎಸ್, ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ಕಾರ. ಓಕೆ, ನಮ್ಮ ಚಂದ್ರಶೇಖರ್ ಸರ್ ಅವರು ಇಷ್ಟೇನ ಪ್ರಶ್ನೆ ಅಂತ ಕೇಳಿದ್ರು. ಕೆಲವೊಮ್ಮೆ ದೇವಸ್ಥಾನಕ್ಕೆ ಹೋದಾಗ ಆ ತೀರ್ಥ ಪ್ರಸಾದ ತಗೊಂಡಾಗ, ಇಷ್ಟೇ ತಗೊಂಡಾಗ ಅದು ರುಚಿ ಜಾಸ್ತಿ ಇರುತ್ತೆ. ಆಗ್ಲೇ ಕ್ವಶನ್ಗಳು ಇಷ್ಟಿಷ್ಟೇ ಇದ್ದಾಗ ಅದ್ರ ಮಜಾ ಜಾಸ್ತಿನೇ ಇರುತ್ತೆ ಅಲ್ವಾ? ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
11: ನಮಸ್ಕಾರ ಮೇಡಮ್.
9: ನಮಸ್ಕಾರ ಶಂಭುಲಿಂಗ ಸರ್, ಹೇಗಿದ್ದೀರಿ?
11: ಆರಾಮಿದ್ದೀನಿ ಮೇಡಮ್. ಈ ಬಂದೆ ಬಿಸಿಲಲ್ಲಿ.
9: ಓಕೆ ಸರ್, ರೆಡಿನಾ?
11: ಹೇಳಿ.
9: ಎಸ್, ಕ್ವಶನ್ ಈ ರೀತಿ ಇದೆ ಸರ್.
11: ಹೇಳಿ.
9: ಮಗ, ಇದು ತುಂಬಾ ಸೂಕ್ಷ್ಮವಾದ, ಸೂಕ್ಷ್ಮವಾಗಿ ಆನ್ಸರ್ ಮಾಡಬೇಕಾಗಿರುವಂತಹ ಕ್ವಶನ್, ಜನರಲ್ ಕ್ವಶನ್. ಓಕೆನಾ? ಜನರಲ್ ಆಗಿ ತಗೋಬೇಕಾಗತ್ತೆ ಇದು ಕ್ವಶನ್. ಮಗ, ಮನೆ ಮಗ ತುಂಬಾ ಬ್ಯಾಡ್ ಹ್ಯಾಬಿಟ್ಸ್ ಅನ್ನ ಕಲ್ತಿರ್ತಾನೆ, ಆಯ್ತಾ? ಅದು ನಿಮಗೆ ಡೈರೆಕ್ಟ್ ಆಗಿ ಗೊತ್ತಾಗಲ್ಲ, ಇಂಡೈರೆಕ್ಟ್ ಆಗಿ ಗೊತ್ತಾಗತ್ತೆ. ಅಂದ್ರೆ ಸ್ವಲ್ಪ ಸೂಕ್ಷ್ಮವಾಗಿ ಅವ್ರನ್ನ ಗಮನಿಸ್ತಾ ಇರ್ತೀರ ಮಕ್ಕಳನ್ನ, ಆಗ ಗೊತ್ತಾಗ್ಬಿಡತ್ತೆ. ಆಗ ನೀವು ಡೈರೆಕ್ಟ್ ಆಗಿ ಹೋಗಿ ಬೈಯೋದಿಲ್ಲ, ಯಾಕಪ್ಪ ಅಂದ್ರೆ ಅವ್ರ ವಯಸ್ಸಿಗೆ ಬಂದಿರೋ ಮಕ್ಕಳಿಗೆ ಒಡೆಯೋದು ಬಡಿಯೋದು ಬೈಯೋದು ಮಾಡೋ ಹಾಗಿಲ್ಲ ಅಂತ ಒಂದ್ ಫೀಲ್ ಇರುತ್ತೆ. ಆಗ ಅಂತಹ ಸಿಚುವೇಶನ್ ಅನ್ನ, ಯಾಕಂದ್ರೆ ಅವರು ಸ್ಮೋಕ್ ಮಾಡೋದು ಕಲ್ತ್ ಬಿಟ್ಟಿರ್ತಾರೆ ಬೇರೆ ಫ್ರೆಂಡ್ಸು, ಅದು ಇದು ಕಾಲೇಜಿಗೆ ಹೋಗ್ತಾ ಒಂದೇನೋ ಅದು ಕ್ಯೂರ ಇದಕ್ಕೆ, ಅಂತ ಟೈಮನ್ನು ನೀವು ಅದನ್ನ ನೋಡ್ಬಿಟ್ಟು ಸ್ಮೂತ್ ಆಗಿ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರ, ಸೂಕ್ಷ್ಮವಾಗಿ ಅದನ್ನ ಯಾವ ರೀತಿ ಉದಾಹರಣೆ ಕೊಡ್ತಾ ಅವ್ರ ಜೊತೆ ನೀವು ಮಾತಾಡ್ತೀರ, ಆದ್ರೆ ಅವ್ರಿಗೆ ಗೊತ್ತಾಗ್ಬಾರ್ದು ನಮ್ಮ ಇವರಿಗೆ ನಮ್ಮ ತಂದೆಯವ್ರಿಗೆ ಇದು ಗೊತ್ತಾಗಿದೆ, ಇದೆ ಈ ವಿಷಯ ಗೊತ್ತಿದೆ ಅಂತ. ಈ ತರ ಸಿಚುವೇಶನ್ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರ?
11: ನಾನು ಗೊತ್ತಾದ್ರೂ ಸಹಿತ ಗೊತ್ತಿಲ್ಲರ್ತಾರ, ನಾನು ಸುಮ್ಮನೆ ಇರ್ತೀನಿ. ಅವ್ರು ಪದೇ ಪದೇ ಶುರು ಮಾಡಿದ್ರು ಅಂದ್ರೆ ಅದು ಬೇರೆ ರೂಪದಲ್ಲಿ ಕರ್ಕೊಂಡು ಹೋಗಿ ಯಾವ್ದಾರ ಹಾಸ್ಪಿಟಲ್ ಎಲ್ಲ ಕರ್ಕೊಂಡು ಹೋಗಿ ಅದನ್ನ ಕೆಲವು ಜಾಹೀರತನ ಹಾಕಿರ್ತಾರೆ, ಅದನ್ನ ಕರ್ಕೊಂಡು ತೋರಿಸಿ, ನೋಡಪ್ಪ ಮಗ ಹಿಂಗಾದ್ರೆ ಈ ತರ ಅಡಿಕೆ ಈ ತರ ಆಗುತ್ತೆ, ಸಿಗರೇಟ್ ತಿಂದ್ರೆ ಈ ತರ ಆಗುತ್ತೆ, ಕುಡಿದ್ರೆ ಈ ತರ ಆಗುತ್ತೆ, ಇದನ್ನ ತೋರಿಸಿ, ಈ ತರ ಹ್ಯಾಬಿಟ್ಸ್ ಮಾಡ್ತಾರಲ್ಲ ಅವನ್ನೆಲ್ಲ ನೋಡಿ ಹೇಗಾಗಿದೆ ಅವ್ರಿಗೆ, ಮೂತೆ ಮೂತೆ ಎಲ್ಲ ಬಾಯಿ ಕೂಟೆ ಹೆಂಗಿದೆ, ಹಲ್ಲುಗಳೆಲ್ಲ ಹೆಂಗಿದೆ, ಗಂಟಲೆಲ್ಲ ಏನಾಗಿದೆ ನೋಡ್ಕೋ, ಅವ್ರು ಕ್ಯಾನ್ಸರ್ ಅಲ್ಲಿ ಇದಾರೆ, ಎಣ್ಣೆ ಹೊಡೆದವ್ರು ಹೆಂಗೆ ಇಲ್ಲುಗಳೆಲ್ಲ ಹಿಂಗ್ ಕಾಣ್ತಾರೆ ನೋಡಿ, ಈ ತರ ಮಾಡಬಾರ್ದು, ಈ ತರ ನೀವು ಶುಚಿ ನೀ ನಾವು ಎಲ್ಲರಿಗೂ ಗೊತ್ತಿದ್ದರೆ ಹೇಳ್ಬೇಕು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ಮಗನಿಗೆ ಒಂಥರ ಬೇಜಾರತ್ತೆ, ನಮ್ಮಪ್ಪ ಎಷ್ಟು ಮುದ್ದಾಗಿ ಎಷ್ಟು ಹೇಳ್ತೀರ, ಒಂದು ಸಿಟ್ಟಿಲ್ದಾನೆ ನನ್ನ ಬಗ್ಗೆ ನಮ್ಮಪ್ಪನಿಗೆ ಏನು ಗೊತ್ತೇ ಇಲ್ಲ, ಆದ್ರೂ ಗೊತ್ತಿಲ್ತಾರೆ ನಾನು ಅವ್ರನ್ನ ಸಲಹೆ ಮಾಡ್ಕೊಂಡು ಅದನ್ನ ಬಿಡ್ಬೇಕು ಅಂತ ಹೇಳಿ ಅವನು ಕೊನೆಗೆ ಗೊತ್ತಿಲ್ದೇನೆ ಇದು ಮಾಡಿ ಅವ್ನು ನಿಧಾನಕ್ಕೆ ಬಿಡ್ಕಂತ ಬಂದು ಕೊನೆ ಆರೋಗ್ಯವಂತನಾಗಿ ಯೋಗ ಈಗ ಮಾಡ್ಕೊಂಡು ನಾನು ಆರಾಮಾಗ್ತಾನೆ ಮೇಡಮ್.
9: ವೆರಿ ನೈಸ್, ವೆರಿ ನೈಸ್. ಈ ತರ ಹ್ಯಾಂಡಲ್ ಮಾಡ್ತೀರಿ?
11: ಹೌದು.
9: ಸೂಪರ್ ಸೂಪರ್, ಒಂದ್ ಒಳ್ಳೆ ಆನ್ಸರ್. ತುಂಬಾ ಸ್ಮೂತ್ ಆಗಿ ಈ ವಿಷಯನ ತುಂಬಾ ಮಂಜು ಕರಗದಂತೆ ಕರಗೋಗ್ಬಿಟ್ಟಿದೆ.
11: ಇಲ್ಲ ಮೇಡಮ್, ಈ ತರ ಒಂದು ಘಟನೆ ಮಾಡಿದ್ವಿ ಮೇಡಮ್. ಎಲ್ಲಿ ಬರ್ತಂದ್ರೆ ಒಂದ್ ಮಗು ಮಾಡಿದ್ವಿ ಮೇಡಮ್. ಯಾವ ತರ ಅಂದ್ರೆ ಮೊನ್ನೆ ಕುರುಕುರೆ ಬಹಳ ತಿಂತ ಇತ್ತು ಮೇಡಮ್. ಪ್ರತಿ ಸಲ ಮಂಗಡಿ ಪಕ್ಕದಲ್ಲೇ ಒಂದು ಶರವಣ ಆಪ್ಟಿಕಲ್ಸ್ ಅಂತ ಇದೆ, ಅದನ್ನ ಬಂದಿಲ್ಲ ಬಾಲಕ್ಕೆ. ಅವ್ರದ್ದು ಮಗು ಇದೆ, ಒಂದ್ 8-10 ವರ್ಷ ಮಗು ಇದೆ. ಅದ್ ಯಾವ ಕುರುಕುಲೆ ಬಿಸ್ಕೆಟ್ ತಿಂತ ಇತ್ತು. ನಿನ್ನೆ ಅವ್ರ ತಂದೆ ಹೇಳಿದ್ರು ಅವ್ನ ಹಲ್ಲು ಒಳಗಾಡ್ತಾ ಇದೆ, ಹಲ್ಲು ತೋರ್ಸ್ಕೊಂಡ್ ಬರೋದು ಅಂತ. ಅದಕ್ಕೆ ನಾನು ಹಿಂದೆ ಇದೆಲ್ಲ ಮಾಡಿಸ್ರಲ್ಲ ಅಂತ ನಂದು ಐಡಿಯಾ ಮಾಡಿದೆ. ಅದು ಹಲ್ಲು ಯಾಕೆ ತಿಂತಾ ಇದ್ ಗೊತ್ತಣ್ಣ ಅಂತಂದ್ ಯಾಕೆ ಅಂದ, ಅವ್ನು ಕುರುಕುರೆ ತುಂಬಾ ತಿಂತ ಇದ್ದಾನೆ. ಹಂಗಾಗಿ ನೋಡಲಿ ಸೈಡ್ ಎಲ್ಲ ಹುಳ ಕಾಣ್ತಿದ್ದೆ, ಹಲ್ಲೆಲ್ಲ ಒಗರ್ತಾ ಇತ್ತೆ. ಅದ್ರಲ್ಲಿ ಟೇಸ್ಟಿಂಗ್ ವಾಟರ್ ಆಗ್ತಿರ್ತ, ಕೆಲವೊಂದು ವಿಷಯಕಾರ ಮುಸ್ಕೊಳ್ತಾನೆ, ಅವನ್ನೆಲ್ಲ ತಿನ್ಬಾರ್ದು. ಹೌದಾ? ಹೌದಾ? ನೋಡಿ ಹೇಳ್ರಿ, ನೀವು ನಂಬೋದಿಲ್ಲ ಅಂತ. ಹೌದಾ ಅಂಕಲ್? ತಿನ್ಬೇಕಾ? ತಿನ್ಬಾರ್ದು. ತಿನ್ಬಾರ್ದು ಅಂತ ಟೇಸ್ಟಿಂಗ್ ಬೋರ್ಡ್ ಬಾಯಲ್ಲಿ ರುಚಿ ಬರುತ್ತೆ, ತಿನ್ಬಾರ್ದು ಅಂದ್ರೆ. ಆಮೇಲೆ ಆಯ್ತು ಸುಮಾರು ಮಾನ್ಯ ಸರ್, ನಾನೇ ನೋಡ ಅಂತೇಳಿ 10 ರೂಪಾಯಿ ಕೊಟ್ಟ ಹೋಗಿ ಕುರುಕುರೆ ತಮ್ಮ. ಇಲ್ಲ ಅಂಕಲ್, ಬೇಡ ಅಂಕಲ್, ಅದ್ರೆಲ್ಲ ಏನೇನೋ ವಿಷಾಂಶ ಪಾಯ್ಸನ್ ಇರುತ್ತೆ. ಬೇಡ ಅಂಕಲ್, ಬೇಡ ಅಂಕಲ್. ಆಮೇಲೆ ನಾನೇ ಮಾಡಿದೆ, ಒಳ್ಳೆ ನನ್ ಬಿಸ್ಕೆಟ್ ತಂದ್ಕೊಟ್ಟೆ.
9: ಓಕೆ, ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ. ಹಲೋ. ಓಕೆ, ಕರೆ ಕಟ್ ಆಯಿತು. ಎಸ್, ತುಂಬ ಚೆನ್ನಾಗಿ ಸಿಚುವೇಶನ್ನ ಹ್ಯಾಂಡಲ್ ಮಾಡೋದ್ರ ಬಗ್ಗೆ ತುಂಬ ತಿಳಿಸಿದ್ರು. ಮತ್ತೊಂದು ಕರೆ ತಗೊಳ್ಳೋಣ. ನಮಸ್ತೆ. ನಮಸ್ತೆ ಅನಂತರಾಜು ಸರ್, ಹೇಗಿದ್ದೀರಿ? ಮಳೆ ಬೆಳೆ ಹೇಗಿದೆ? ಮಳೆ
12: ಆಯ್ತು?
9: ನಿಮ್ ಕರುಣೆಗ್ ಬಂದಿದಾನಲ್ವಾ ವರುಣ ದೇವ, ಖುಷಿ
12: ಪಡ್ಬೇಕು. ಪಾಲಿಸ್ಬೇಕು ಮೇಡಮ್, ಇನ್ನು ಬರ್ಬೇಕು.
9: ಓಕೆ, ಸೂಪರ್.
12: ಭೂಮಿ ದಗೆ ಅಡಗಂಗಿಲ್ಲ.
9: ಆಗತ್ತೆ ಆಗತ್ತೆ, ತಾಳ್ಮೆ ತಾಳ್ಮೆ ಸರ್. ನಮ್ ಕ್ವಶನ್ ಈ ರೀತಿ ಇದೆ ಸರ್, ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳ ಎಕ್ಸಾಮ್ ಇರುತ್ತೆ, ಆಯ್ತಾ? ಎಕ್ಸಾಮ್ ಇನ್ನೇನಿನ್ ಒಂದ್ 15 ದಿವಸ ಅಥವಾ ಒಂದ್ ವಾರ ಇರುತ್ತೆ. ಹಾಗೆ ನಿಮ್ಮ ಮನೆಯಲ್ಲಿ ವಯಸ್ಸಾದವರು ಕೂಡ ಇರ್ತಾರೆ. ಅಂತಹ ಸಮಯದಲ್ಲಿ ಅಕ್ಕಪಕ್ಕದ ಮನೆಯವರು ಆ ಕಡೆ ಇಲ್ಲ ಈ ಕಡೆ ಆ ಮನೆಯವರು ಜೋರಾಗಿ ಸೌಂಡ್ ಇಟ್ಕೊಂಡು ಸಾಂಗ್ ಹಾಕಿರ್ತಾರೆ, ಎಂಜಾಯ್ ಮಾಡ್ತಾ ಇರ್ತಾರೆ. ಅಥವಾ ಈ ಹಬ್ಬ ಹರಿದಿನಗಳಲ್ಲಿ ಏನಾದ್ರೂ ಫಂಕ್ಷನ್ ಇಲ್ಲದೆ ಇದ್ರು ಪಟಾಕಿ ಹಚ್ಚೋದು, ಡಿಸ್ಟರ್ಬೆನ್ಸ್ ಮಾಡೋದು, ಆ ತರ ಮಾಡ್ತಾ ಇರ್ತಾರೆ. ಸೊ ಅಂತಹ ಸಿಚುವೇಶನ್ ಅನ್ನ ನೀವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? ಡೈರೆಕ್ಟ್ ಆಗಿ ಅಲ್ಲಿ ಬಯ್ಯಕ್ಕೂ ಆಗಲ್ಲ, ಯಾಕಪ್ಪ ಅಂದ್ರೆ ಅವ್ರ ಪಕ್ಕದ ಮನೆಯವ್ರು, ಅಕ್ಕಪಕ್ಕ ನಾವು ತುಂಬಾ ಚೆನ್ನಾಗಿರ್ಬೇಕಾಗತ್ತೆ, ಯಾಕಂದ್ರೆ ಅವರೇ ನಮ್ಗೆ ಕಷ್ಟ ಸುಖಕ್ಕೆ ಆಗೋರು ಎಮರ್ಜೆನ್ಸಿಗೆ. ಸೊ ಅಂತ ಟೈಮ್ ಅಲ್ಲಿ ನೀವು ಪಕ್ಕದ ಮನೆಯವ್ರನ್ನ ಯಾವ ರೀತಿ ಸಮಾಧಾನ ಮಾಡ್ತೀರಾ ಅಥವಾ ಹೇಳ್ತೀರಾ? ಸಿಚುವೇಶನ್ ಅನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ?
12: ಅಂದ್ರೆ ಅವ್ ಯಾವ್ದಾದ್ರು ಫಂಕ್ಷನ್ ಇದ್ರೆ ಮಾಡ್ಕೊಳ್ಳಿ ಬಿಡಿ ಅಂತ ನಾವೇ ಎಲ್ಲ.
9: ಫಂಕ್ಷನ್ ಇರಲ್ಲ, ಸುಮ್ನೆ ಮನೇಲಿ ಡಿಜೆ ಇರುತ್ತೆ, ಡಕ್ ಇರುತ್ತೆ, ಹಾಕೊಂಡು ಸುಮ್ನೆ ಎಂಜಾಯ್ ಮಾಡ್ತಾ ಇರ್ತಾರೆ.
12: ಸರಿ, ಅವ್ರಿಗೆ ಮನವರಿಕೆ ಮಾಡ್ತೀವಿ ಮೇಡಮ್ ಈ ತರ
9: ಮಾಡ್ತಾ.
12: ಹೌದು ಮೇಡಮ್, ಈ ತರ ನಮಗ್ ತೊಂದ್ರೆ ಆದ್ರೆ ಬೇರೆಯವ್ರಿಗೆ ತೊಂದ್ರೆ ಆಗ್ಬಾರ್ದು, ಆ ತರ ಮಾಡಬಾರ್ದು. ನೀವು ತೊಂದ್ರೆ ಆಗುತ್ತೆ, ನಮ್ಮ ಓದ ಮಕ್ಕಳ ಇದಾರೆ, ನಾವು ವಯಸ್ಸಾಗಿರೋದ್ರೆ ಅಂತ ಕೇಳ್ಕೊಂತೀವಿ ಮೇಡಮ್. ಹಂಗು ಏನಾದ್ರು ಅವ್ರು ಅದಕ್ಕೆ ನಮ್ಗೆ ಇಲ್ಲಪ್ಪ ನಾವು ಮಾಡಿದ್ದೇ ಮಾಡ್ತೀವಿ ಅಂತ ಅಂದ್ರೆ ಅದಕ್ಕೆ ನಾವೇನು ಮಾಡಕ್ಕಲ್ಲ,
9: ನೀವೇನು ಮಾಡಕ್ಕಲ್ಲ, ನೀವೇ ಸೈಲೆಂಟ್ ಆಗ್ಬಿಡ್ತೀರಾ. ಎಷ್ಟೊತ್ತ ಹಾಕೊಳ್ತಾರೆ, ಹಾಕೊಂಡ್ಲಿ ಬಿಡು ನೋಡೋಣ ಅಂತ ನೀವೇ ಸುಮ್ನೆ ಬಿಡ್ತೀರಾ? ಓಹೋ, ಈ ರೀತಿ.
12: ಇನ್ನೇನ್ ಮಾಡಕ್ಕೆ, ಅಷ್ಟೇ ಹೇಳ್ಬೋದು ಅಷ್ಟೇ ಮೇಡಮ್, ಅವ್ರನ್ನೇನ್ ನಾವು ತಿದ್ದಕ್ಕಾಗಲ್ಲ.
9: ನಿಜ ನಿಜ, ಅಕ್ಕಪಕ್ಕದವ್ರನ್ನ ತಿದ್ದಕ್ಕಾಗಲ್ಲ, ಹೋಗಿ ಒಂದು ಪ್ರೀತಿಯಿಂದ ಹೇಳ್ಬೋದು. ತೊಂದ್ರೆ ಆಗ್ತಿದೆ, ಸೌಂಡ್ ಕಡಿಮೆ ಇಟ್ಕೊಂಡು ಕೇಳಿ ಪ್ಲೀಸ್ ಅನ್ಬೋದು.
12: ಸಾರ್ವಜನಿಕರು ತೊಂದ್ರೆ ಮಾಡೋದು ತಪ್ಪು, ಶಬ್ದ ಮಾಲಿನ್ಯ ಮಾಡೋದು ತಪ್ಪು, ನಮಗ್ ತೊಂದ್ರೆ ಆದ್ರೆ ಬೇರೆಯವ್ರಿಗೆ ತೊಂದರೆ ಮಾಡಬಾರ್ದು ಅಂತ ಹೇಳ್ತೀವಿ.
9: ಓಕೆ, ಸೂಪರ್. ಈ ರೀತಿ ಎಲ್ಲ ಹ್ಯಾಂಡಲ್ ಮಾಡ್ತೀರಾ? ಓಕೆ, ವೆರಿ ನೈಸ್. ಈ ರೀತಿ ಸಿಚುವೇಶನ್ ಯಾವಾಗಾದ್ರೂ ಫೇಸ್ ಮಾಡಿದಿರೋ?
12: ಮಾಮೂಲಿ ಡಿಜೆ ಹಾಕೊಂಡು ಕುಣಿತಾರೆ ಮದ್ವೆ ಆದಾಗ ಊರುಗಳಲ್ಲಿ,
9: ಅದೆಲ್ಲ ಫಂಕ್ಷನ್
12: ಅಲ್ಲಿ ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳೋದು, ಏನ್ ಮಾಡಕ್ಕಾಗುತ್ತೆ,
9: ಅದೆಲ್ಲ ಫಂಕ್ಷನ್ ಅಲ್ಲಿ ಇದ್ದೇ ಇರುತ್ತೆ. ಓಕೆ ಓಕೆ, ಸೂಪರ್, ವೆರಿ ನೈಸ್. ಥ್ಯಾಂಕ್ ಯು ಕರೆ ಮಾಡಿದಕ್ಕೆ.
12: ಥ್ಯಾಂಕ್ ಯು ಮೇಡಮ್.
9: ಎಸ್ ಸರ್. ಓಕೆ, ಎಸ್. ಸ್ನೇಹಿತರೆ, ಕೆಲವೊಂದು ಸಿಚುವೇಶನ್ಗಳು ಯಾವ ರೀತಿ ಹೇಗೆ ನಮ್ಮ ಒಂದು ಲೈಫಲ್ಲಿ ಬರ್ತವೆ ಅನ್ನೋದು ಗೊತ್ತಾಗಲ್ಲ. ಕೆಲವೊಂದು ಪರಿಸ್ಥಿತಿಗಳು, ಕೆಲವೊಂದು ವಿಷಯಗಳು ಕೇಳಲಿಕ್ಕೆ ತುಂಬಾ ಸಣ್ಣ ಸಣ್ಣದು ಅನ್ಸುತ್ತೆ. ಏ ಅಷ್ಟೇನಾ, ಅಷ್ಟಕ್ಕಿಷ್ಟೆಲ್ಲ ಆಯ್ತಾ, ಅಷ್ಟಕ್ಕಿಷ್ಟೆಲ್ಲ ಕೊಲೆ ಮಾಡೋ ರೇಂಜಿಗೆ ಹೋಯ್ತಾ, ಜಗಳ ಮಾಡೋ ರೇಂಜಿಗೆ ಹೋಯ್ತಾ, ಮುನಿಸ್ಕೊಳ್ಳೋ ರೇಂಜಿಗೆ ಹೋಯ್ತಾ, ಈ ರೀತಿ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತೋ ರೇಂಜಿಗೆ ಹೋಯ್ತಾ ಅಂತ ಕೇಳ್ತಾ ಇರ್ತೀವಿ. ಅಂತಹ ಸಣ್ಣ ಪುಟ್ಟ ವಿಷಯಗಳೇ ತುಂಬ ದೊಡ್ಡದಾಗಿ ಹೋಗುತ್ತೆ. ಯಾಕಪ್ಪ ಅಂದರೆ ಅಲ್ಲಿ ಒಂದು ಆ ವಿಷಯವನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿರ್ಬೋದು ಅಥವಾ ಮಾತಾಡೋದ್ರಲ್ಲಿರ್ಬೋದು, ಕೆಲವೊಂದು ಸಮಯದಲ್ಲಿ ನಾವು ಯಾವ ರೀತಿ ಮಾತಾಡ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗಿಬಿಡುತ್ತೆ. ಸೊ ನಮ್ಮ ಮಾತಿನ ಮೇಲೆ ಆ ಒಂದು ಸಿಚುವೇಶನ್ ನಿಂತಿರುತ್ತೆ ಅಂತ ಹೇಳ್ತಾ ಎಸ್ ಕಾರ್ಯಕ್ರಮದ ಈ ದಿನದ ಕೊನೆಯ ಕಾಲರ್ ಯಾರು ಅಂತ ಕೇಳೋಣ. ನಮಸ್ತೆ. ನಮಸ್ತೆ.
13: ಹಲೋ.
9: ನಮಸ್ತೆ.
13: ಸರ್,
9: ನಿಮ್ಮ ಹೆಸರು?
13: ಪಂಚಾಕ್ಷರಿ. ಪಂಚಾಕ್ಷರಿ ಅಂತ ಹೇಳಿ.
9: ಪಂಚಾಕ್ಷರಿ ಅಂತ ಎಲ್ಲಿಂದ ಕರೆ ಮಾಡ್ತಿರೋದು?
13: ಇಲ್ಲೇ ಪುರ್ಲೆ. ಮ್ಯಾಮ್,
9: ಪುರ್ಲೆ. ಪಂಚಾಕ್ಷರಿ ಸರ್ ಅವ್ರು ಏನ್ ಮಾಡ್ಕೊಂಡಿರೋದು?
13: ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಮೇಡಮ್,
9: ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀರಾ, ವೆರಿ ನೈಸ್. ಯಾವ ಸಬ್ಜೆಕ್ಟ್ ತಗೊಳ್ತೀರಿ? ನಮ್ ಮಾಸ್ಟರ್ ಹಿಂಗ್ ಅನ್ಬಿಟ್ರೆ ಹೆಂಗೆ?
13: ಕ್ಯಾಶುಲ್ ಆಗಿ ಕೇಳಿದ್ದೆ. ಮಕ್ಕಳು ಕೇಳ್ತಾರಲ್ಲ, ಎಕ್ಸಾಮ್ ಎಕ್ಸಾಮ್ ರೆಡಿ ಆದ ಸರ್, ಈಸಿ ಇದೆಯಾ, ಸಿಂಪಲ್ ಕ್ವಶನ್ ಕೇಳಿ ಅಂತಾರಲ್ಲ, ಆ ತರ.
9: ಒಳ್ಳೇದು ಒಳ್ಳೇದು ಒಳ್ಳೇದು, ಕಾಮನ್ ಆಗಿ ಕೇಳ್ತಾ ಇರ್ತಾರೆ ಮಕ್ಕಳು.
13: ನೀವು ನಮ್ಮ ಮಹಾಲಕ್ಷ್ಮಿ ಅವರಲ್ವಾ, ಸೊ ಹಂಗಾಗಿ ಸ್ವಲ್ಪ ಕನ್ಸೆಷನ್ ಕೊಡ್ತೀರಿ ಅಂತ ಕೇಳಿದ್ದೆ.
9: ಖಂಡಿತ ಖಂಡಿತ.
13: ಓಕೆ
9: ಸರ್, ನಿಮಗೆ ಅರ್ಜೆಂಟ್ ಆಗಿ ಒಂದ್ 2-3 ಲಕ್ಷ ಅಮೌಂಟ್ ಬೇಕಾಗಿರತ್ತೆ. ಆಯ್ತಾ,
13: ಹೇಳಿ ಮ್ಯಾಮ್.
9: ನಿಮ್ಗೆ ಒಂದ್ 2-3 ಲಕ್ಷ ಅಮೌಂಟ್ ಬೇಕಾಗಿರತ್ತೆ. ಮುಂದೆ ನಿಮ್ಮ ಹತ್ರ ಇರುವಂತಹ ಅಮೌಂಟ್ ಅನ್ನ ನೀವು ಡಿಪಾಸಿಟ್ ಮಾಡ್ಬಿಟ್ಟಿರ್ತೀರಿ, ಫಿಕ್ಸ್ಡ್ ಡಿಪಾಸಿಟ್ ಅಂತ ಮಾಡಿರ್ತೀರಿ. ಆ ಅಮೌಂಟ್ ನಿಮ್ಗೆ 2 ವರ್ಷ ಆದ್ಮೇಲೆ ಸಿಗೋ ತರ ಇರತ್ತೆ. ಸೊ ಈಗ ನಿಮಗೆ ಅರ್ಜೆಂಟ್ ಆಗಿ ಅಮೌಂಟ್ ಬೇಕಾಗಿರತ್ತೆ, ಅಂತಹ ಒಂದು ಸಿಚುವೇಶನ್ ಅನ್ನ ಪರಿಸ್ಥಿತಿಯನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ? 2 ಲಕ್ಷಕ್ಕೋಸ್ಕರ ಏನೆಲ್ಲ ಮಾಡ್ತೀರಾ ಅಂತ?
13: ಏನೆಲ್ಲ ಮಾಡ್ತೀನಿ ಸರ್, ಬಾಂಡ್ ಇರುತ್ತಲ್ಲ, ಬಾಂಡ್ ಅವ್ರ ಕಡೆ ದುಡ್ಡು ಕಡೆ ಕೊಡೋದು, ಅಮೌಂಟ್ ಇಸ್ಕೊಳ್ಳೋದು.
9: ಓಕೆ. ಅಕಸ್ಮಾತ್ ಆಗಿ ಅದು ರೂಲ್ಸ್ ರೆಗ್ಯುಲೇಷನ್ ಪ್ರಕಾರ ಸದ್ಯಕ್ಕೆ ಇಲ್ಲ, ಇನ್ನೊಂದು 5-6 ತಿಂಗಳು ಬಿಟ್ಟು ಅಥವಾ ಮುಂದಿನ ವರ್ಷ ಕೊಡ್ತೀವಿ ಅಂತಾರಪ್ಪ ಬ್ಯಾಂಕ್?
13: ಅಲ್ಲ ಮ್ಯಾಮ್, ಅಲ್ಲ ಅದು ಮೆಚೂರ್ ಆಗೋವರೆಗೂ ಅವ್ರು ಕೇಳುತ್ತೆ.
9: ಓಕೆ.
13: ಆತರ ಅಡ್ಜಸ್ಟ್ ಮಾಡ್ದ, ಆತರ ಅಡ್ಜಸ್ಟ್ ಮಾಡ್ಬೋದಲ್ಲ ಮೇಡಮ್?
9: ಓಕೆ, ಆತರ ಅಡ್ಜಸ್ಟ್ ಮಾಡ್ಕೊಳ್ತೀರಾ?
13: ಸಪೋಸ್ ಅಲ್ವಾ.
9: ಓಕೆ.
13: ಅಕಸ್ಮಾತ್ ಇಲ್ಲ ಅಂದ್ರೆ ಮನೆ ಹತ್ರ ಒಡೆದು ಹಿಡಿದ್ರೆ ಅಡೆ ಇಡ್ಬೋದು.
9: ಬಂಗಾರ ಗೋಲ್ಡ್
13: ಅಂತಮಕ್ಕೆ ಯಾವ್ದು, ಅಂತಮಕ್ಕೆ ಯಾವ್ದಿಲ್ಲ ಅಂದ್ರೆ ಯಾವ್ದಾದ್ರು ನಮ್ದು ಆರ್ಗನ್ಸ್ ಬೇಕಾದ್ರೆ ಅಡೆ ಕೊಡ್ಬೋದು.
9: ಹಂಗೆ
13: ಕಿಡ್ನಿ ಗಿಡ್ನಿ ಎಲ್ಲ ಕೊಡ್ಬೋದು.
9: ಆತರ ಎಲ್ಲ ಮಾಡ್ಬೇಡಿ, ಕಿಡ್ನಿ ಎಲ್ಲ
13: ಕೊಡೋಲ್ಲ, ಹೇಳಿದೆ ಅಲ್ಲ, ಸಿಚುವೇಶನ್ ಬಂದಿತ್ತು ಸೊ ಹಂಗಾಗ್ಬಿಟ್ಟು ಹೇಳ್ತಾ ಇರೋ.
9: ಓಕೆ ಸರ್, ಓಕೆ, ಸೂಪರ್.
13: ಓಕೆ, ಥ್ಯಾಂಕ್ಸ್. ಮತ್ತೆ ಸಮಸ್ಯೆ ಮೇಡಮ್?
9: ಎಸ್ ಸರ್,
13: ಕಾರ್ಯಕ್ರಮ ತುಂಬಾ ನೀಟಾಗಿ ಬರ್ತಾ ಇದೆ.
9: ಥ್ಯಾಂಕ್ ಯು.
13: ಓಕೆ ಮೇಡಮ್, ಓಕೆ ಓಕೆ
9: ಸೋ ಮಚ್. ಸರ್, ಪುರ್ಲೆಯಿಂದ ಪಂಚಾಕ್ಷರಿ ಸರ್ ಅವ್ರು ಕರೆ ಮಾಡಿದ್ರು, ತುಂಬಾ ಚೆನ್ನಾಗಿ ಮಾತಾಡಿದ್ರು. ಸ್ನೇಹಿತರೆ, ಇದೇ ರೀತಿಯಲ್ಲಿ ಸಣ್ಣ ಪುಟ್ಟ ಒಂದು ವಿಷಯಗಳನ್ನ ನಾವು ಯಾವ ರೀತಿ ಹ್ಯಾಂಡ್ಲ್ ಮಾಡ್ತೀವಿ ಅನ್ನೋದು ಕೂಡ ತುಂಬಾ ಮುಖ್ಯ ಆಗತ್ತೆ. ಕೆಲವೊಂದು ಸಮಯದಲ್ಲಿ ಇವು ಸಣ್ಣ ಸಣ್ಣ ಸಮಸ್ಯೆ ಅಂತ ಅನ್ಸುತ್ತೆ, ಆದ್ರೆ ಇನ್ನು ಕೆಲವೊಂದು ಸಮಯದಲ್ಲಿ ಸಣ್ಣ ಸಮಸ್ಯೆಗಳೇ ದೊಡ್ಡ ಸಮಸ್ಯೆಗಳಾಗಿ ಕಾಣ್ತವೆ. ಸೊ ಸ್ವಲ್ಪ ತಾಳ್ಮೆ ಜಾಣ್ಮೆಯಿಂದ ಆ ಸಮಸ್ಯೆಗಳನ್ನ ಬಗೆಹರಿಸಿದಾಗ ಮಂಜಿನಂತೆ ಅವು ಕೂಡ ಸಮಸ್ಯೆಗಳು ಕರಗೋಗ್ತವೆ ಅಲ್ವಾ? ಎಸ್, ಈ ದಿನ ಯಾರೆಲ್ಲ ಕಾಫಿ ವಿತ್ ಆರ್ಜೆ ಕಾರ್ಯಕ್ರಮದಲ್ಲಿ ಕರೆ ಮಾಡಿದ್ರು ಅವರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಜಾರಾಗಬೇಡಿ. ಇದೇ ರೀತಿ ನಮ್ಮೆಲ್ಲ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಇರಿ, ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್. ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
14: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
14: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಕ್ಕೂ ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಕ್ಕೂ ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಕ್ಕೂ ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
9: 4,000 ಕ್ಕೂ ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಕ್ಕೂ ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
14: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
15: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
16: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
17: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು, ನೋಡೋದಕ್ಕೆ ಭಯ ಆಯ್ತು.
18: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-30-90-309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
18: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
5: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
18: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ವೇತಾ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ, ಭದ್ರಾವತಿ, ಶಿವಮೊಗ್ಗ. ವಿವಿಧ ವೃತ್ತಿ ಸಂಘಗಳು ಮತ್ತು ಸಂಘಟನೆಗಳ ಸಂಯುಕ್ತಾಶ್ರಯದಲ್ಲಿ ಶಿಕ್ಷಕ ಸ್ನೇಹಿ ಶ್ರೀ ಎಂಕೆ ನಾಗೇಂದ್ರಪ್ಪ, ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಇಲಾಖೆ, ಭದ್ರಾವತಿ ಇವರಿಗೆ ಆತ್ಮೀಯ ಅಭಿಮಾನಪೂರ್ವಕ ಕೃತಜ್ಞತಾ ಸಮಾರಂಭವು ದಿನಾಂಕ 31/5/2026 ಭಾನುವಾರ ಬೆಳಗ್ಗೆ 10:30 ಬಸವೇಶ್ವರ ಸಭಾಭವನ, ಸಿದ್ದಾರೂಢ ನಗರ, ಭದ್ರಾವತಿ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸರ್ವರಿಗೂ ಆಧಾರದ ಸುಸ್ವಾಗತ ಕೋರಲಾಗಿದೆ. ಮುಂದಿನ ವಿವರ. ಆಲ್ಕೊಳ ವಿದ್ಯುತ್ ವಿತರಣಾ ಕೇಂದ್ರದಿಂದ ಸರಬರಾಜಾಗುವ ಫೀಡರ್ AF 12 ಮತ್ತು 13 ವ್ಯಾಪ್ತಿಯಲ್ಲಿ May 31 ಬೆಳಗ್ಗೆ 9:00 ಮಧ್ಯಾಹ್ನ 1:00 ತುರ್ತು ಕಾಮಗಾರಿ ಹಮ್ಮಿಕೊಂಡಿದ್ದು, ಆಲ್ಕೊಳ SLV ಬಡಾವಣೆ, ಗಜಾನನ ಲೇಔಟ್, ಐಶ್ವರ್ಯ ಬಡಾವಣೆ, JH ಪಟೇಲ್ ಬಡಾವಣೆ, ಎಯಿಂದ ಎಫ್ ಬ್ಲಾಕ್, ಮುನಿಯಪ್ಪ ಲೇಔಟ್, ಸಂಗೊಳ್ಳಿ ರಾಯಣ್ಣ ಬಡಾವಣೆ, ಆದರ್ಶ ನಗರ, ಸಹ್ಯಾದ್ರಿ ನಗರ, ಸೋಮಿನಕೊಪ್ಪ, ವಿಜಯಲಕ್ಷ್ಮಿ ಲೇಔಟ್, ಸೋಮನಾಥ ಬಡಾವಣೆ, ನಿಸರ್ಗ ಲೇಔಟ್, ಹೊಂಗಿರಣ ಬಡಾವಣೆ, ಸೋಮಿನಕೊಪ್ಪ, ಗೆಜ್ಜೇನಹಳ್ಳಿ, ಅಂಬೇಡ್ಕರ್ ಕಾಲೋನಿ, ಹನುಮಂತನಗರ, ಜಾಕಾತಿಕೊಪ್ಪ, ಭೈರವಕೊಪ್ಪ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದ್ದು ಸಾರ್ವಜನಿಕರು ಸಹಕರಿಸುವಂತೆ ಮೆಸ್ಕಾಂ ತಿಳಿಸಿದೆ. ಮುಂದಿನ ವಿವರ. ಇತ್ತೀಚೆಗೆ ನಡೆದ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಚುನಾವಣೆಯಲ್ಲಿ 2025-31 ಸಾಲಿನ ಅವಧಿಗೆ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ಪ್ರಕಾಶ್ ಎಸ್ ಮಡ್ಲೂರು ಮುತ್ತು, ಶಿವಮೊಗ್ಗ ತಾಲೂಕು ಘಟಕದ ಅಧ್ಯಕ್ಷರಾಗಿ ಎಂ ಜಯ ಆಯ್ಕೆಯಾಗಿದ್ದಾರೆ. ಶಿವಮೊಗ್ಗ ಜಿಲ್ಲಾ ಘಟಕಕ್ಕೆ ಉಪಾಧ್ಯಕ್ಷರಾಗಿ ಬಿಆರ್ ಮಂಜಪ್ಪ ಚಿತ್ರ, ಪ್ರಧಾನ ಕಾರ್ಯದರ್ಶಿಯಾಗಿ ಎಂಸಿ ಮಂಜುನಾಥ, ಕೋಶಾಧ್ಯಕ್ಷರಾಗಿ ಜಿಎಂ ದಿನೇಶ್, ಸಹ ಕಾರ್ಯದರ್ಶಿಯಾಗಿ ಬಿ ರುದ್ರೇಶ್, ಎನ್ಕೆ ವಾಣಿ, ಸಂಘಟನಾ ಕಾರ್ಯದರ್ಶಿ ಎಂ ಮಾಲತೇಶ್ ಮತ್ತು ಸಾಜಿದಾಬಾನು ಆಯ್ಕೆಯಾಗಿದ್ದಾರೆ. ಶಿವಮೊಗ್ಗ ತಾಲೂಕು ಘಟಕದ ಉಪಾಧ್ಯಕ್ಷರಾಗಿ ಎಕೆ ನಾಗರಾಜ್, ಟಿಕೆ ಸುನಿತಾ, ಪ್ರಧಾನ ಕಾರ್ಯದರ್ಶಿ ಬಿ ಆನಂದಪ್ಪ, ಕೋಶಾಧ್ಯಕ್ಷರಾಗಿ ಬಿ ರವಿ, ಸಹ ಕಾರ್ಯದರ್ಶಿಯಾಗಿ ಎಚ್ ಬಿ ರುದ್ರೇಶ್, ಕೆಎಸ್ ಅನಿತಾ ಕುಮಾರಿ, ಸಂಘಟನಾ ಕಾರ್ಯದರ್ಶಿಯಾಗಿ ಬಿ ಎನ್ ನಾಗಭೂಷಣ, ಶಶಿರೇಖಾ ಜಿ ಭಟ್ ಇವರುಗಳು ಆಯ್ಕೆಯಾಗಿದ್ದಾರೆ ಎಂದು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣಾಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಮತ್ತು ತಾಲೂಕು ಘಟಕಗಳಿಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಹಾಗೂ ಪದಾಧಿಕಾರಿಗಳಾಗಿ ನೂತನವಾಗಿ ಆಯ್ಕೆಯಾಗಿರುವ ಎಲ್ಲಾ ಪ್ರತಿನಿಧಿಗಳಿಗೆ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷ ಸಿಎಸ್ ಷಡಾಕ್ಷರಿ ಮತ್ತು ಜಿಲ್ಲಾ ಸಂಘದ ಅಧ್ಯಕ್ಷ ಆರ್ ಮೋಹನ್ ಕುಮಾರ್ ಅಭಿನಂದನೆ ಸಲ್ಲಿಸಿದ್ದಾರೆ. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ವಿದ್ಯಾರ್ಥಿಗಳ ಸಾಧನೆ ಎನ್ನುವುದು ವಿದ್ಯಾಸಂಸ್ಥೆಯ ಘನತೆ, ಶಿಸ್ತು ಮತ್ತು ಮೌಲ್ಯಗಳನ್ನು ಸಮಾಜದ ಮುಂದೆ ಪ್ರತಿಬಿಂಬಿಸುವ ಶಕ್ತಿಯಾಗಿದೆ ಎಂದು ರಾಷ್ಟ್ರೀಯ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಜಿಎಸ್ ನಾರಾಯಣರಾವ್ ಅಭಿಪ್ರಾಯಪಟ್ಟರು. ನಗರದ ಜೆಎನ್ಎನ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಶುಕ್ರವಾರ ಸಂಜೆ ಏರ್ಪಡಿಸಿದ್ದ ವಿವಿಧ ಇಂಜಿನಿಯರಿಂಗ್, ಎಂಬಿಎ, ಎಂಸಿಎ ವಿಭಾಗಗಳಲ್ಲಿ ವಿಟಿಯು ಪರೀಕ್ಷೆ ಹಾಗೂ ಎನ್ಪಿಟಿಇಎಲ್ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ವಿದ್ಯಾರ್ಥಿಗಳು ತಮ್ಮ ಪರಿಶ್ರಮ, ಸಾಧನೆ ಮತ್ತು ವ್ಯಕ್ತಿತ್ವದ ಮೂಲಕ ಶಿಕ್ಷಣ ಸಂಸ್ಥೆಯ ಮೌಲ್ಯವನ್ನು ಹಾಗೂ ಸಮಾಜದ ಗೌರವವನ್ನು ಮತ್ತಷ್ಟು ಎತ್ತರಕ್ಕೇರಿಸುತ್ತಾರೆ. ಪುರುಷನು ತನ್ನ ಸ್ವಪ್ರಯತ್ನದಿಂದ ದೊಡ್ಡವನಾಗಬಹುದು, ಆದರೆ ಹೆಣ್ಣು ಹುಟ್ಟಿದ ಕ್ಷಣದಿಂದಲೇ ಮಹಾನ್ ವ್ಯಕ್ತಿತ್ವವಾಗಿರುತ್ತಾಳೆ. ಈ ಮೂಲಕ ಹೆಣ್ಣಿನ ತ್ಯಾಗ, ಮಮತೆ ಮತ್ತು ಜೀವನ ನಿರ್ಮಾಣದ ಪಾತ್ರ ಅತ್ಯಂತ ದೊಡ್ಡದು. ಬುದ್ಧಿಮತ್ತೆ ಮಾತ್ರ ಜೀವನದ ಪೂರ್ಣತೆಯನ್ನು ನೀಡುವುದಿಲ್ಲ, ಅದರೊಂದಿಗೆ ಮೌಲ್ಯಾಧಾರಿತ ಜೀವನ, ಸಂಸ್ಕಾರ ಮತ್ತು ವಿವೇಕ ಬೆಳೆಸಿಕೊಳ್ಳುವುದು ಅಗತ್ಯ. ಹಣ, ಅಧಿಕಾರ ಅಥವಾ ಖ್ಯಾತಿಗಿಂತ ಮೌಲ್ಯಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕು. ಮಣ್ಣಿನ ಮಡಿಕೆಯನ್ನು ರೂಪಿಸುವ ಕುಂಬಾರನಿಗೆ ಅದರ ಬೆಲೆ ಗೊತ್ತಿರುವಂತೆ ಕುಟುಂಬದ ಮೌಲ್ಯವನ್ನು ಸೃಷ್ಟಿಸುವವನಿಗೆ ಅದರ ನಿಜವಾದ ಅರ್ಥ ತಿಳಿಯುತ್ತದೆ. ಇಂದಿನ ಯುವ ಸಮೂಹವು ಕೇವಲ ಜನರ ಮೆಚ್ಚುಗೆಗಾಗಿ ಬದುಕುವುದಕ್ಕಿಂತ ತಮ್ಮ ತನವನ್ನು, ಸಂಸ್ಕಾರವನ್ನು ಮತ್ತು ವ್ಯಕ್ತಿತ್ವವನ್ನು ಉಳಿಸಿಕೊಳ್ಳುವತ್ತ ಕೇಂದ್ರೀಕರಿಸಲಿ. ಬೆಟ್ಟದಷ್ಟು ಬುದ್ಧಿಗಿಂತ ಮುಷ್ಟಿಯಷ್ಟು ವಿವೇಕವೇ ಶ್ರೇಷ್ಠ ಎಂದು ಸಂದೇಶ ನೀಡಿದರು. ಎನ್ಇಎಸ್ ಕಾರ್ಯದರ್ಶಿಗಳಾದ ಎಸ್ಎನ್ ನಾಗರಾಜು ಮಾತನಾಡಿ, ವಿದ್ಯಾರ್ಥಿಗಳು ಪದವಿ ಪಡೆದು ಶಿಕ್ಷಣ ಸಂಸ್ಥೆಯಿಂದ ಹೊರಡುವ ಸಂದರ್ಭದಲ್ಲಿ ಕೇವಲ ಅಂಕಗಳಿಕೆಯ ಬಗ್ಗೆ ಮಾತ್ರವಲ್ಲದೆ ತಾವು ಗಳಿಸಿರುವ ನಿಜವಾದ ಜ್ಞಾನ, ಕೌಶಲ್ಯ ಹಾಗೂ ಜೀವನ ಮೌಲ್ಯಗಳ ಬಗ್ಗೆಯೂ ಆತ್ಮವಿಮರ್ಶೆ ಮಾಡಿಕೊಳ್ಳುವುದು ಅಗತ್ಯವಿದೆ. ಈ ನಿಟ್ಟಿನಲ್ಲಿ ಪ್ರಯೋಗಶೀಲ ಕಲಿಕೆ ವಿದ್ಯಾರ್ಥಿಗಳ ಜ್ಞಾನ ವಿಕಸನಕ್ಕೆ ಪೂರಕವಾದ ಪರಿಣಾಮಕಾರಿ ವೇದಿಕೆಯಾಗಿದ್ದು, ಕಲಿತ ವಿಷಯಗಳನ್ನು ಪ್ರಾಯೋಗಿಕವಾಗಿ ಅರ್ಥೈಸಿಕೊಳ್ಳಲು ಹಾಗೂ ಹೊಸ ಆವಿಷ್ಕಾರಗಳತ್ತ ಹೆಜ್ಜೆ ಇಡಲು ಸಹಕಾರಿಯಾಗಿದೆ. ವಿದ್ಯಾರ್ಥಿಗಳು ನಾವೀನ್ಯಪೂರ್ಣ ಯೋಜನೆಗಳನ್ನು ರೂಪಿಸಿ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಮೂಲಕ ತಮ್ಮ ವಿಷಯಾಧಾರಿತ ಜ್ಞಾನವನ್ನು ಪರೀಕ್ಷಿಸಿಕೊಳ್ಳಬಹುದು ಎಂದು ಹೇಳಿದರು. ಇಂತಹ ಇನ್ನಷ್ಟು ಅಪ್ಡೇಟ್ಗಳನ್ನು ಕೊಡ್ತೀವಿ. ಇದು ಪೇಟೆ ಸಂಚಾರ ಕಾರ್ಯಕ್ರಮ. ನಾನು ಆರ್ಜೆ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಪೇಟೆ ಸಂಚಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಶ್ವೇತಾ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳು ತಾಲೂಕಿನಲ್ಲಿ ಎಲ್ಲ ಅರ್ಹ ಫಲಾನುಭವಿಗಳಿಗೂ ಯಾವುದೇ ವಿಳಂಬವಿಲ್ಲದೆ ತಲುಪುವಂತೆ ಅಧಿಕಾರಿಗಳು ಸಮನ್ವಯದಿಂದ ಕೆಲಸ ಮಾಡಬೇಕು ಎಂದು ಶಿವಮೊಗ್ಗ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಎಚ್.ಎಂ. ಮಧು ಸೂಚಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಈಚೆಗೆ ಹಮ್ಮಿಕೊಂಡಿದ್ದ ಗ್ಯಾರಂಟಿ ಯೋಜನೆಗಳ ಪ್ರಗತಿ ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಗೃಹಲಕ್ಷ್ಮಿ ಯೋಜನೆಯಡಿ ತಾಂತ್ರಿಕ ಕಾರಣಗಳಿಂದ ಅಥವಾ ಬ್ಯಾಂಕ್ ಖಾತೆ ಜೋಡಣೆ ಸಮಸ್ಯೆಯಿಂದ ಬಾಕಿ ಉಳಿದಿರುವ ಮಹಿಳೆಯರ ಖಾತೆಗಳಿಗೆ ಶೀಘ್ರ ಹಣ ಜಮಾ ಮಾಡಲು ಕ್ರಮ ಕೈಗೊಳ್ಳಬೇಕು. ಬಾಕಿ ಇರುವ ಅರ್ಜಿಗಳನ್ನು ತಕ್ಷಣವೇ ಇತ್ಯರ್ಥಪಡಿಸಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದರು. ತಾಲೂಕಿನಲ್ಲಿ ಈವರೆಗೆ 108,159 ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದು 42 ಫಲಾನುಭವಿಗಳ ಎನ್ಪಿಸಿಐ ಬಾಕಿ ಇದೆ. 2044 ಐಟಿ ಅಥವಾ ಜಿಎಸ್ಜಿ ಫಲಾನುಭವಿಗಳಿದ್ದು 304 ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಮರಣ ಹೊಂದಿರುವ ಬಗ್ಗೆ 332 ಅರ್ಜಿ ಸ್ವೀಕರಿಸಲಾಗಿದೆ ಎಂದು ತಿಳಿಸಿದರು. ಗೃಹಲಕ್ಷ್ಮಿ ಯೋಜನೆಯಲ್ಲಿ ತಂತ್ರಜ್ಞಾನ ಆಧಾರಿತ ಬದಲಾವಣೆ ತರಲಿದ್ದು, ಫಲಾನುಭವಿಗಳು ತಮ್ಮ ಖಾತೆಯನ್ನು ಬಯೋಮೆಟ್ರಿಕ್ ಹಾಗೂ ಮೊಬೈಲ್ ಫೋನ್ ಸಂಖ್ಯೆಯೊಂದಿಗೆ ಮರು ನೋಂದಣಿ ಮಾಡಿಕೊಳ್ಳಬೇಕಿದೆ ಎಂದು ಹೇಳಿದರು. ತಾಲೂಕಿನಲ್ಲಿ ಶೂನ್ಯ ವಿದ್ಯುತ್ ಬಿಲ್ ಪಡೆಯುತ್ತಿರುವ ಗ್ರಾಹಕರ ವಿವರಗಳನ್ನು ಪಡೆದ ಅಧ್ಯಕ್ಷರು ತಾಂತ್ರಿಕ ದೋಷಗಳಿಂದ ವಂಚಿತರಾದ ಗ್ರಾಹಕರ ಸಮಸ್ಯೆಗಳನ್ನು ಮೆಸ್ಕಾಂ ಅಧಿಕಾರಿಗಳು ಸ್ಥಳದಲ್ಲೇ ಪರಿಹರಿಸಬೇಕು ಎಂದರು. ಸಭೆಯಲ್ಲಿ ತಾಲೂಕು ಇಒ ಪರಮೇಶ್, ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ಮುಂದಿನ ವಿವರ. ಮಲೆನಾಡಿನ ಜನರ ದಶಕಗಳ ಕನಸಾಗಿದ್ದ ಶಿವಮೊಗ್ಗ ಶೃಂಗೇರಿ ಮಂಗಳೂರು ನೂತನ ರೈಲು ಮಾರ್ಗ ನಿರ್ಮಾಣ ಯೋಜನೆಗೆ ಅಂತಿಮ ಸ್ಥಳ ಸಮೀಕ್ಷೆ ಮತ್ತು ವಿಸ್ತೃತ ಯೋಜನಾ ವರದಿ ತಯಾರಿಕೆಗೆ ಕೇಂದ್ರದಿಂದ ಅನುಮೋದನೆ ದೊರಕಿದ್ದು, ಶೀಘ್ರ ರೈಲ್ವೆ ಇಲಾಖೆ ಟೆಂಡರ್ ಕರೆಯಲು ಸಿದ್ಧತೆ ನಡೆಸಿದೆ ಎಂದು ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. 3 ಕೋಟಿಯ ಅಂದಾಜು ವೆಚ್ಚದ ಈ ಮಾರ್ಗವು 332 ಕಿಲೋಮೀಟರ್ ವ್ಯಾಪ್ತಿ ಹೊಂದಿದೆ. ಇದರಿಂದ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ದಾವಣಗೆರೆ, ಹಾವೇರಿ ಮತ್ತು ಚಿತ್ರದುರ್ಗ ಜಿಲ್ಲೆಗಳ ಜನರಿಗೆ ಅನುಕೂಲವಾಗಲಿದೆ. ಈ ಮಾರ್ಗವು ಹೊಸನಗರ, ತೀರ್ಥಹಳ್ಳಿ, ಶೃಂಗೇರಿ ಹಾಗೂ ಕಾರ್ಕಳ ತಾಲೂಕುಗಳನ್ನು ಸಂಪರ್ಕಿಸಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ಈ ರೈಲ್ವೆ ಮಾರ್ಗವು ಮಲೆನಾಡು ಮತ್ತು ಕರಾವಳಿಯ ನಡುವೆ ವಾಣಿಜ್ಯ ವ್ಯವಹಾರ, ಕೃಷಿ ಉತ್ಪನ್ನಗಳ ಸುಲಭ ಸಾಗಣೆ ಹಾಗೂ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಹೊಸ ಕ್ರಾಂತಿಯನ್ನೇ ಸೃಷ್ಟಿಸಲಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿರುತ್ತಾರೆ. ಇದರೊಂದಿಗೆ ಇಂದಿನ ಪೇಟೆ ಸಂಚಾರ ಕಾರ್ಯಕ್ರಮವು ಮುಕ್ತಾಯಗೊಳ್ಳಲಿದೆ. ನಾನು ಆರ್ಜೆ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
1: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
0: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
2: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
3: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲಾ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
6: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
7: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
8: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ. ಜ್ಞಾನದ ಕಡಲು ನಮ್ಮ ಜ್ಞಾನ ಸಾಗರ. ಎಐ ತಂತ್ರಜ್ಞಾನದ ಮೊದಲ ಶಾಲೆ, ಮಕ್ಕಳ ಭವಿಷ್ಯಕ್ಕೆ ಹೊಸ ಹಾದಿಯ ಮಾಲೆ.
10: ಶಿವಮೊಗ್ಗದಲ್ಲಿ ಇದೇ ಮೊದಲು ಜ್ಞಾನ ಸಾಗರ ಸೆಂಟ್ರಲ್ ಸ್ಕೂಲ್ ತಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಶಿಕ್ಷಣ, ಪರ್ಸನಲೈಸ್ಡ್ ಲರ್ನಿಂಗ್. ಪ್ರತಿ ಮಗುವಿನ ಬೆಳವಣಿಗೆಗೆ ವಿಶೇಷ ಗಮನ, ಸ್ಮಾರ್ಟ್ ಕ್ಲಾಸ್ ರೂಮ್, ಅದ್ಭುತ ಕಲಿಕೆಯ ಅನುಭವ, ಕೋಡಿಂಗ್ ಶಿಕ್ಷಣ, ಇಂದೇ ಕಲಿಯಿರಿ ನಾಳೆಯ ಕೌಶಲ.
9: ಸಿಬಿಎಸ್ಇ ಶಿಕ್ಷಣದಲ್ಲಿ ನಾವೇ ಶ್ರೇಷ್ಠ. ಸತತ 7 ವರ್ಷಗಳಿಂದ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶ. ಪ್ರೀ ಕೆಜಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಪ್ರಾರಂಭವಾಗಿದೆ.
10: ಸಂಪರ್ಕಿಸಿ 9164449431. ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್.
11: ಹಲೋ, ಗುಡ್ ಈವ್ನಿಂಗ್, ಶುಭ ಸಂಜೆ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನನ್ನ ಪ್ರೀತಿಯ ಕೇಳುಗರೆ, ಪ್ರತಿಯೊಂದು ಸಮಸ್ಯೆದಲ್ಲೂ ಇರುತ್ತೆ ಒಂದು ದಾರಿ. ಆ ದಾರಿಯನ್ನ ಹುಡುಕುವ ಧೈರ್ಯ ನಮ್ಮಲ್ಲಿದೆ. ಕತ್ತಲು ಕಳೆದು ಬೆಳಕಿನ ಕಡೆಗೆ ಸಾಗೋಣ. ನಮ್ಮ ಗುರಿ ಒಂದೇ, ಅದು ಪರಿಹಾರ. ಹೌದು ಸ್ನೇಹಿತರೆ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ಮ್ಯಾಟರ್ ತುಂಬಾ ಸೀರಿಯಸ್ ಆಗಿದೆ, ಆದ್ರೆ ನಾನು ಹೇಳೋ ರೀತಿ ಮಾತ್ರ ಪಕ್ಕಾ ಲೋಕಲ್ ಆಗಿರುತ್ತೆ ಅಂತಾನೆ ಅನ್ಕೊಳ್ಳಿ. ನಾವು ಪ್ರತಿದಿನ ಫೋನಿಗೆ ಚಾರ್ಜ್ ಇಲ್ಲ ಅಂತಂದ್ರೆ ಪೇಚಾಡ್ತೀವಿ ಅಲ್ವಾ? ಆದ್ರೆ ನಮ್ಮ ಭೂಮಿ ತಾಯಿಗೆ ಚಾರ್ಜ್ ಖಾಲಿ ಆಯ್ತು ಅಂತಂದ್ರೆ ಏನ್ ಮಾಡೋದು? ಎಸ್, ಇವತ್ತು ನಾವು ಮಾತನಾಡ್ತಾ ಇರೋದು ನಮ್ಮ ಲೈಫ್ ಲೈನ್ಸ್, ಅಂದ್ರೆ ಕರೆಂಟ್ ಮತ್ತು ನೀರಿನ ಉಳಿತಾಯದ ಬಗ್ಗೆ. ಸೊ ಸ್ನೇಹಿತರೆ, ಇವತ್ತು ನಾನು ಒಂದು ಸಣ್ಣ ಮಿಸ್ಟೇಕ್ ಸರಿ ಮಾಡೋದಕ್ಕೆ ಬಂದಿದ್ದೀನಿ. ನಾವೆಲ್ಲ ಮೊಬೈಲ್ ಡೇಟಾ ಖಾಲಿಯಾದ್ರೆ ಅಪ್ಪಟ ಅನಾಥರಂತೆ ಫೀಲ್ ಆಗ್ತಾ ಇರ್ತೀವಿ ಅಲ್ವಾ? ಆದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮನೆಯಲ್ಲಿ ನಲ್ಲಿಯಲ್ಲಿ ನೀರ್ ಬರ್ತಾ ಇಲ್ಲ, ಸ್ವಿಚ್ ಹಾಕಿದ್ರೆ ಕರೆಂಟ್ ಇರೋದಿಲ್ಲ, ಲೈಫ್ ಹೇಗಿರುತ್ತೆ ಅಂತ ಸ್ವಲ್ಪ ಇಮ್ಯಾಜಿನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇವತ್ತು ನಾವು ಸೇವ್ ಮಾಡ್ತಾ ಇರೋ ಪ್ರತಿ ಹನಿ ಮತ್ತು ಪ್ರತಿ ಯೂನಿಟ್ ನಮ್ಮ ಫ್ಯೂಚರ್ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂತೆ. ಸ್ನೇಹಿತರೆ, ನಿಮಗ್ ಗೊತ್ತಾ, ಒಂದು ನಲ್ಲಿಯಿಂದ ಪ್ರತಿ ಸೆಕೆಂಡ್ಗೆ ಒಂದು ಹನಿ ನೀರು ಸೋರ್ತಾ ಇದ್ರೆ ಒಂದು ವರ್ಷಕ್ಕೆ ಸುಮಾರು 11,000 ಲೀಟರ್ ನೀರು ವ್ಯರ್ಥವಾಗುತ್ತೆ. ಇದು ಒಂದು ಸಣ್ಣ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಬೇಕಾಗುವ ಕುಡಿಯುವ ನೀರಿಗಿಂತ ಹೆಚ್ಚು ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ನೀರು ಪೋಲಾಗುವ ರೀತಿಗಳು ನಮಗೆ ಮೇಲ್ನೋಟಕ್ಕೆ ಕಾಣಿಸೋದಿಲ್ಲ. ಅಂಕಿಅಂಶಗಳ ಪ್ರಕಾರ ಗ್ರಾಮೀಣ ಭಾಗಕ್ಕಿಂತ ನಗರದಲ್ಲೇ ತಲವಾರು ನೀರಿನ ಪೋಲ್ ಹೆಚ್ಚು ಅಂತಾನೆ ಹೇಳಬಹುದು. ನಗರವಾಸಿಗಳು ಹೇಗೆ ಅರಿವಿಲ್ಲದೆ ನೀರನ್ನ ವ್ಯರ್ಥ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪಾ ಅಂತಂದ್ರೆ, ನಗರಗಳಲ್ಲಿ ಆಧುನಿಕ ಜೀವನ ಶೈಲಿಯೇ ನೀರಿನ ಪೋಲಿಗೆ ಪ್ರಮುಖ ಕಾರಣ ಅಂತಾನೆ ಹೇಳ್ಬಹುದು. ಒಂದು ಸಾಮಾನ್ಯ ಶವರ್ ಅಡಿಯಲ್ಲಿ 10
1: ಹತ್ತು ನಿಮಿಷ ಸ್ನಾನ ಮಾಡಿದ್ರೆ ಸುಮಾರು 100-150 liters ನೀರು ಖಾಲಿಯಾಗಿರುತ್ತೆ. ಅದೇ ಒಂದು ಬಕೆಟ್ ನೀರು ಬಳಸಿದ್ರೆ ಕೇವಲ 20 liters ಸ್ನಾನ ಮುಗಿಸ್ಬಹುದು. ಏನಂತೀರಾ? ಹಾಗೆ ಸ್ನೇಹಿತರೆ, ಹಲ್ಲುಜ್ಜುವಾಗ ಅಥವಾ ಶೇವಿಂಗ್ ಮಾಡುವಾಗ ನಲ್ಲಿ ಓಪನ್ ಮಾಡಿ ಶೇವ್ ಮಾಡ್ತಾ ಇರ್ತಾರೆ ಅಥವಾ ಬ್ರಷ್ ಮಾಡ್ತಾ ಇರ್ತಾರೆ. ಇದರಿಂದ ಪ್ರತಿ ನಿಮಿಷಕ್ಕೆ 5-10 liters ಶುದ್ಧ ನೀರು ಚರಂಡಿಗೆ ಪಾಲಾಗುತ್ತೆ. ಹಾಗೆ ಐಷಾರಾಮಿ ಅಪಾರ್ಟ್ಮೆಂಟ್ಗಳಲ್ಲಿ, ಲಕ್ಷುರಿ ಅಪಾರ್ಟ್ಮೆಂಟ್ಸ್ಗಳಲ್ಲಿ ಬಾತ್ ಟಬ್ ತುಂಬಿಸೋದಕ್ಕೆ ಸುಮಾರು 800-300 liters ನೀರು ಬೇಕಾಗಿರುತ್ತೆ. ಇದು ಒಬ್ಬ ವ್ಯಕ್ತಿಯ ಎರಡು ದಿನದ ಬಳಕೆಗೆ ಸಮ ಅಂತಾನೆ ಹೇಳಬಹುದು. ಹಾಗೆ ಸ್ನೇಹಿತರೆ, ಅಡುಗೆ ಮನೆ ಮತ್ತು ಪಾತ್ರೆ ತೊಳೆಯುವ ಸಮಯದಲ್ಲಿ ಪಾತ್ರೆಗಳನ್ನು ಒಂದೊಂದಾಗಿ ಹರಿಯುವ ನೀರಿನ ಕೆಳಗೆ ಹಿಡಿದು ತೊಳೆಯೋದ್ರಿಂದ ಅತಿಯಾದ ನೀರು ವ್ಯರ್ಥವಾಗುತ್ತೆ. ಪಾತ್ರೆ ತೊಳೆಯುವ ಮೆಷಿನ್ ಸರಿಯಾಗಿ ಬಳಸದಿದ್ರೆ ಅಥವಾ ಅರ್ಧ ತುಂಬಿದ ಮೆಷಿನ್ ಓಡಿಸಿದ್ರೆ ನೀರು ಪೋಲಾಗುತ್ತೆ. ನಂತರ ತರಕಾರಿಗಳನ್ನ ನಲ್ಲಿಯ ಕೆಳಗೆ ಹಿಡಿದು ತೊಳೆಯುವ ಬದಲು ಒಂದು ಪಾತ್ರೆಯಲ್ಲಿ ನೀರು ತುಂಬಿಸಿ ತೊಳೆದ್ರೆ 80% ನೀರು ಉಳಿಸಬಹುದು ಅಂತಾನೆ ಹೇಳ್ಬೋದು. ಇನ್ನ ವಾಹನಗಳ ಅತಿರೇಕದ ಸ್ವಚ್ಛತೆ. ಟ್ಯಾಂಕ್ ಅಲ್ಲಿ ನೀರ್ ಹೇಗೂ ಇದೆ, ನಮ್ಮ ಕಾರು ಬೈಕುಗಳನ್ನ ವಾಶ್ ಮಾಡೋಣ ಅಂತ ಹೇಳಿ ಸಿಕ್ಕಾಪಟ್ಟೆ ನೀರನ್ನ ಖರ್ಚು ಮಾಡ್ತಾರೆ. ಒಂದು ಕಾರ್ ತೊಳೆಯೋದಕ್ಕೆ ಪೈಪ್ ಬಳಸಿದ್ರೆ ಸುಮಾರು 300 liters ನೀರು ಖರ್ಚಾಗುತ್ತೆ. ಅದೇ ಒಂದು ಬಟ್ಟೆ ಒಂದು ಬಕೆಟ್ ನೀರು ಬಳಸಿದ್ರೆ ಕೇವಲ 20-30 liters ಮುಗಿಸ್ಬಹುದು ಅಂತಾನೆ ಹೇಳ್ಬಹುದು. ಇನ್ನ ಗಾರ್ಡನಿಂಗ್ ಮತ್ತು ಹೊರಾಂಗಣದಲ್ಲಿ ಬೇಸಿಗೆಯಲ್ಲಿ ಧೂಳು ಹೋಗಲಾಡಿಸೋದಕ್ಕೆ ಅಥವಾ ತಂಪು ಮಾಡೋದಕ್ಕೆ ಮನೆ ಮುಂದಿನ ಕಾಂಕ್ರೀಟ್ ರಸ್ತೆಗೆ ಪೈಪ್ ಮೂಲಕ ನೀರು ಹಾಕೋದು ನಗರದಲ್ಲಿ ಜನರು ದೊಡ್ಡ ತಪ್ಪು ಮಾಡ್ತಾರೆ ಅಂತಾನೆ ಹೇಳ್ಬಹುದು. ಇದು ಕುಡಿಯುವ ನೀರಿನ ಅತಿ ದೊಡ್ಡ ದುರುಪಯೋಗ ಆಗುತ್ತೆ. ಹಾಗೆ ಸ್ನೇಹಿತರೆ, ನಗರದ ಅಲಂಕಾರಿಕ ಗಿಡಗಳಿಗೆ ಸ್ಥಳೀಯ

0: ಯಂತೆ ಹರಿತಾ ಇರುತ್ತೆ. ಇದಕ್ಕೆ ಆಟೋಮೆಟಿಕ್ ಕಟ್ ಆಫ್ ಸ್ವಿಚ್ ಇಲ್ಲದಿರುವುದು ಕಾರಣವಾಗಬಹುದು ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಆರ್ಒ ವಾಟರ್ ಪ್ಯೂರಿಫೈಯರ್, ಕೆಲವು ನಗರದ ಪ್ರತಿಯೊಂದು ಮನೆಯಲ್ಲೂ ಕೂಡ ಆರ್ಒ ಸಿಸ್ಟಮ್ ನ ಬಳಸ್ತಾ ಇರ್ತಾರೆ. 1 ಲೀಟರ್ ಕುಡಿಯುವ ನೀರು ತಯಾರಿಸೋದಕ್ಕೆ ಆರ್ಒ ಸಿಸ್ಟಮ್ ಸುಮಾರು 3 ಲೀಟರ್ ನೀರನ್ನು ರಿಜೆಕ್ಟ್ ವಾಟರ್ ಆಗಿ ಹೊರಹಾಕುತ್ತೆ. ಹೆಚ್ಚಿನವರು ಈ ಪೈಪ್ ಅನ್ನ ನೇರವಾಗಿ ಸಿಂಕಿಗೆ ಬಿಟ್ಟಿರ್ತಾರೆ. ಇದು ನಗರದಲ್ಲಿ ಪ್ರತಿ ಗಂಟೆಗೆ ಲಕ್ಷಾಂತರ ಲೀಟರ್ನ ನೀರು ಪೋಲಾಗೋದಕ್ಕೆ ಕಾರಣವಾಗಿರುತ್ತೆ. ಹಾಗೆ ಸ್ನೇಹಿತರೆ, ನಗರದ ರಸ್ತೆಗಳಲ್ಲಿ ಮುಖ್ಯ ಪೈಪ್ ಲೈನ್ಗಳು ಒಡೆದಾಗ 1000 ಲೀಟರ್ ನೀರು ರಸ್ತೆಯಲ್ಲಿ ಹರಿಯುತ್ತೆ. ಇದನ್ನು ನೋಡಿ ಸಂಬಂಧಪಟ್ಟ ಇಲಾಖೆಗೆ ತಿಳಿಸೋದಕ್ಕೆ ಜನರು ಆಲಸ್ಯ ತೋರಿಸ್ತಾರೆ, ಅಥವಾ ರಿಪೇರಿ ವಿಳಂಬವಾಗುವುದು ಕೂಡ ದೊಡ್ಡ ಸಮಸ್ಯೆಯಾಗಿದೆ ಅಂತಾನೆ ಹೇಳಬಹುದು. ಸ್ನೇಹಿತರೆ ಕೇಳಿಸ್ಕೊಂಡ್ರಿ ಅಲ್ವಾ, ನಗರವಾಸಿಗಳು ಹೇಗೆ ಅರಿವಿಲ್ಲದೆ ನೀರನ್ನ ವ್ಯರ್ಥ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಈಗಷ್ಟೇ ತಿಳಿಸಿದ್ದಾಯ್ತು. ಹಾಗಾದ್ರೆ ಇನ್ನ ಮುಂದಿನ ಭಾಗದಲ್ಲಿ
1: ನೀರು ಪೋಲಾಗೋದನ್ನ ತಡೆಯೋದಕ್ಕೆ ಯಾವ ರೀತಿಯ ವಾಟರ್ ಸೇವಿಂಗ್ಸ್ ಗ್ಯಾಜೆಟ್ಸ್ ಬಳಸಬಹುದು ಅನ್ನೋ ಮಾಹಿತಿಯನ್ನ ತಿಳಿಸ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಈಗ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಎಸ್ ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಕರೆಂಟ್ ಹಾಗೆ ನೀರಿನ ಉಳಿತಾಯದ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಸ್ನೇಹಿತರೆ, ಸಿಟಿ ಮಂದಿ ಅಂತಂದ್ರೆ ಸ್ಮಾರ್ಟ್ ಅಂತ ಅನ್ಕೊಂಡಿರ್ತೀವಿ, ಆದ್ರೆ ನೀರಿನ ಮ್ಯಾಟರ್ನಲ್ಲಿ ನಾವೇ ದೊಡ್ಡ ಅನ್ಎಜುಕೇಟೆಡ್ ತರ ಮಾಡ್ತೀವಿ. ನಾವು ಕುಡಿಯೋ ಕಾಫಿಗಿಂತ ನಾವು ವೇಸ್ಟ್ ಮಾಡೋ ನೀರು ಜಾಸ್ತಿ ಆಗ್ತಾ ಇದೆ. ಇವತ್ತು ನಮಗೆ ನಲ್ಲಿ ತಿರುಗಿಸಿದ್ರೆ ನೀರು ಬರುತ್ತೆ, ಆದ್ರೆ ಇದೇ ರೀತಿ ನೀರನ್ನ ವೇಸ್ಟ್ ಮಾಡ್ತಾ ಇದ್ರೆ ಮುಂದೊಂದು ದಿನ ಎಟಿಎಂ ನಲ್ಲಿ ದುಡ್ಡು ಡ್ರಾ ಮಾಡಿದ ಹಾಗೆ ವಾಟರ್ ಟ್ಯಾಂಕ್ ಹತ್ರ ಸಾಲು ನಿಂತು ಲೀಟರ್ ಲೆಕ್ಕದಲ್ಲಿ ನೀರು ತರಬೇಕಾಗುತ್ತೆ. ಹಾಗಾಗಿ ಈ ರೀತಿ ಆಗ್ಬಾರ್ದು ಅಂತಂದ್ರೆ ನೀರು ಪೋಲಾಗದಂತೆ ತಡೆಯೋದಕ್ಕೆ ಯಾವ ರೀತಿಯ ವಾಟರ್ ಸೇವಿಂಗ್ಸ್ ಗ್ಯಾಜೆಟ್ಸ್ ಗಳನ್ನ ಬಳಸಬಹುದು, ನೀರನ್ನ ಹೇಗೆ ಉಳಿತಾಯದಿಂದ ಬಳಸಬಹುದು ಅನ್ನೋದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ಮತ್ತು ಮನೆಗಳಲ್ಲಿ ನೀರು ಪೋಲಾಗೋದನ್ನ ತಡೆಯೋದಕ್ಕೆ

0: ಈಗ ಅದ್ಭುತವಾದ ಮತ್ತು ಕಡಿಮೆ ಖರ್ಚಿನ ತಾಂತ್ರಿಕ ಉಪಕರಣಗಳು ಮಾರ್ಕೆಟ್ನಲ್ಲಿ ಸಿಗುತ್ತೆ. ಇವುಗಳನ್ನ ಅಳವಡಿಸಿಕೊಂಡ್ರೆ ನಿಮ್ಮ ನೀರಿನ ಬಳಕೆ 50% to 80% ನಷ್ಟು ಕಡಿಮೆಯಾಗುತ್ತೆ. ಸೊ ಹಾಗಾದ್ರೆ ಮೊದಲನೇದಾಗಿ ಟ್ಯಾಪ್ ಏರಿಯೇಟರ್ಗಳ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ, ಟ್ಯಾಪ್ ಸೇವರ್ಸ್ ಅಂದ್ರೆ ಇದು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ ಮತ್ತು ಅತಿ ಹೆಚ್ಚು ಪರಿಣಾಮಕಾರಿ ಗೆಜೆಟ್ ಆಗಿದೆ. ನಿಮ್ಮ ನಲ್ಲಿಯ ತುದಿಗೆ ಇದನ್ನ ಸ್ಕ್ರೂ ಮಾಡಿದ್ರೆ ಸಾಕು. ಇದು ನೀರಿನ ಜೊತೆ ಗಾಳಿಯನ್ನ ಬೆರೆಸಿ ಇದರಿಂದ ನೀರಿನ ಹರಿವು ದಪ್ಪವಾಗಿ ಕಾಣಿಸುತ್ತೆ. ಆದ್ರೆ ಬಳಕೆಯಾಗುವ ನೀರಿನ ಪ್ರಮಾಣ ಮಾತ್ರ ಅರ್ಧದಷ್ಟು ಕಡಿಮೆಯಾಗಿರುತ್ತೆ ಅಂತಾನೆ ಹೇಳ್ಬಹುದು. ಹಾಗೆ ಕೈ ತೊಳೆಯೋದಕ್ಕೆ, ಪಾತ್ರೆ ತೊಳೆಯೋದಕ್ಕೆ ಇದು ಬೆಸ್ಟ್ ಅಂತಾನೆ ಹೇಳ್ಬಹುದು. ಇನ್ನು ವಾಟರ್ ಫ್ಲೋ ರಿಸ್ಟ್ರಿಕ್ಷನ್ ಅಂದ್ರೆ ಶವರ್ ಆಗಿರಬಹುದು ಅಥವಾ ನಲ್ಲಿ ಪೈಪ್ ಒಳಗೆ ಇದನ್ನ ಈ ಒಂದು ಗೆಜೆಟ್ ಅನ್ನ ಹಾಕಿದ್ರೆ ಇದು ನೀರಿನ ಒತ್ತಡ ಎಷ್ಟೇ ಇದ್ರೂ ಕೂಡ 1 ನಿಮಿಷಕ್ಕೆ ಇಷ್ಟೇ ಲೀಟರ್ ನೀರು ಬರಬೇಕು ಅಂತ ನಿಯಂತ್ರಿಸುತ್ತೆ. ಹಾಗೆಯೇ ಸ್ನೇಹಿತರೆ, ಶವರ್ನಲ್ಲಿ ಗಂಟೆಗಟ್ಟಲೆ ನಿಂತಿರೋ ನೀರು ಜಾಸ್ತಿ ವೇಸ್ಟ್ ಆಗೋದಿಲ್ಲ. ನಗರಗಳಲ್ಲಿ ಟ್ಯಾಂಕ್ ತುಂಬಿ ನೀರು ರಸ್ತೆಗೆ ಹರಿತಾ ಇರುವಾಗ ದೊಡ್ಡ ಸಮಸ್ಯೆ ಆಗಿರುತ್ತೆ. ಅದಕ್ಕೆ ಈ ಒಂದು ಆಟೋಮೆಟಿಕ್ ವಾಟರ್ ಲೆವೆಲ್ ಕಂಟ್ರೋಲರ್ ಅನ್ನೋ ಒಂದು ಗ್ಯಾಜೆಟ್ ನ ಅಳವಡಿಸಲಾಗುತ್ತೆ. ಸೊ ಈ ಒಂದು ಗ್ಯಾಜೆಟ್ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ಟ್ಯಾಂಕ್ ತುಂಬಿದ ತಕ್ಷಣ ಇದು ಮೋಟರ್ ಅನ್ನ ತಾನಾಗೆ ಆಫ್ ಮಾಡುತ್ತೆ, ನೀರು ಖಾಲಿಯಾದಾಗ ತಾನಾಗೆ ಆನ್ ಮಾಡುತ್ತೆ. ಸೊ ಆಗ ನೀರು ಪೋಲಾಗೋದು ನಿಲ್ಲುತ್ತೆ, ಜೊತೆಗೆ ಕರೆಂಟ್ ಕೂಡ ಉಳಿತಾಯ ಆಗುತ್ತೆ. ಇನ್ನ ಸೆನ್ಸರ್ ಟ್ಯಾಪ್ಗಳು ಅಂದ್ರೆ ನೀವು ಮಾಲ್ಗಳಲ್ಲಿ ಅಥವಾ ಏರ್ಪೋರ್ಟ್ಗಳಲ್ಲಿ ನೋಡಿರಬಹುದು. ಈ ಒಂದು ಗ್ಯಾಜೆಟ್ ಏನ್ ಮಾಡುತ್ತೆ ಅಂತ ಹೇಳೋದಾದ್ರೆ, ನಿಮ್ಮ ಕೈ ಟ್ಯಾಪ್ ಕೆಳಗೆ ಹಿಡಿದಾಗ ಮಾತ್ರ ನೀರು ಬರುತ್ತೆ, ಕೈ ತೆಗೆದ ತಕ್ಷಣ ಬಂದ್ ಆಗುತ್ತೆ. ಇದನ್ನ ಮನೆಯಲ್ಲಿ ಮಕ್ಕಳು ನಲ್ಲಿಯನ್ನ ಸರಿಯಾಗಿ ಬಂದ್ ಮಾಡದ ಅಭ್ಯಾಸವಿದ್ದರೆ ಇದು ತುಂಬಾ ಉಪಯುಕ್ತ ಅಂತಾನೆ ಹೇಳಬಹುದು. ಇನ್ನ ಡ್ಯುಯಲ್ ಫ್ಲಶ್ ಕನ್ವರ್ಷನ್ ಕಿಟ್ ಅಂದ್ರೆ ಇದು ನಿಮ್ಮ ಹಳೆಯ ಶೌಚಾಲಯದ ಫ್ಲಶ್ ಟ್ಯಾಂಕ್ಗೆ ಇದನ್ನ ಅಳವಡಿಸಬಹುದು. ಇದರ ಕೆಲಸ ಏನಪ್ಪಾ ಅಂತಂದ್ರೆ, ಇದರಲ್ಲಿ 2 ಬಟನ್ ಇರುತ್ತೆ. ಒಂದು ಸಣ್ಣ ಕೆಲಸಕ್ಕೆ ಅಂದ್ರೆ ಕಡಿಮೆ ನೀರು ಖರ್ಚು ಮಾಡ್ಲಿಕ್ಕೆ, ಹಾಗೆ ಇನ್ನೊಂದು ದೊಡ್ಡ ಕೆಲಸಕ್ಕೆ ಅಂದ್ರೆ ಇದು ಹೆಚ್ಚು ನೀರು ಕೆಲಸಕ್ಕೆ ಬಳಸಲಾಗುತ್ತೆ. ಇದರ ಲಾಭ ಏನ್ ಗೊತ್ತಾ, ಪ್ರತಿ ಫ್ಲಶ್ಗೆ ಸುಮಾರು 6-8 ಲೀಟರ್ ನೀರನ್ನ ಉಳಿಸಬಹುದು. ಹಾಗೆ ಸ್ನೇಹಿತರೆ, ಸ್ಮಾರ್ಟ್ ಗಾರ್ಡನ್ ಇರಿಗೇಷನ್ ಅಂತ ಹೇಳ್ತೀವಿ. ಏನಪ್ಪ ಅಂದ್ರೆ, ನಿಮ್ಮ ಮನೆಯ ಬಾಲ್ಕನಿ ಗಿಡಗಳಿಗೆ ಪೈಪ್ ಹಿಡಿದು ನೀರ್ ಹಾಕೋ ಬದಲು ಈ ಒಂದು ಸಣ್ಣ ಕಿಟ್ ಬಳಸಬಹುದು. ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದ್ರೆ, ಟೈಮರ್ ಸೆಟ್ ಮಾಡಿದ್ರೆ ಸಾಕು, ದಿನಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನ ಮಾತ್ರ ಹನಿ ಹನಿಯಾಗಿ ಗಿಡದ ಬುಡಕ್ಕೆ ತಲುಪಿಸುತ್ತೆ. ಸೊ ಸ್ನೇಹಿತರೆ, ಕೇಳಿಸ್ಕೊಂಡ್ರಿ ಅಲ್ವಾ, ಈ ಗ್ಯಾಜೆಟ್ಸ್ ಗಳ ಬೆಲೆ 1-2 ಪಿಜ್ಜಾನೋ ಅಥವಾ ಸಿನಿಮಾ ಟಿಕೆಟ್ ಗಳಿಗಿಂತಲೂ ಕಡಿಮೆ ಇರುತ್ತೆ. ಆದ್ರೆ ಸ್ನೇಹಿತರೆ, ಇವುಗಳು ನಿಮ್ಮ ಲೈಫ್ ಟೈಮ್ ನೀರಿನ ಬಿಲ್ ಉಳಿಸುತ್ತೆ ಅಂತಾನೆ ಹೇಳ್ಬಹುದು. ಸ್ಮಾರ್ಟ್ ಫೋನ್ ಬಳಸೋ ನಾವೆಲ್ಲ ಈಗ ಸ್ಮಾರ್ಟ್ ವಾಟರ್ ಸೇವರ್ಸ್ ಆಗೋ ಟೈಮ್ ಬಂದಿದೆ. ಇವತ್ತೇ ಒಂದನ್ನ ತಂದು ಫಿಕ್ಸ್ ಮಾಡಿ, ಆಮೇಲೆ ನೋಡಿ, ಆ ಖುಷಿನೇ ಬೇರೆ ಇರುತ್ತೆ. ಓಕೆ ಸ್ನೇಹಿತರೆ, ನಗರ ಪ್ರದೇಶಗಳಲ್ಲಿ ನೀರು ಅಭಾವ ಹೆಚ್ಚಾಗ್ತಾ ಇರೋ ಈ ಸಂದರ್ಭದಲ್ಲಿ ಜನರಿಗೆ ನೀರು ಉಳಿತಾಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಇದಾಗಿದೆ. ಸೊ ಸ್ನೇಹಿತರೆ, ನಾವು ಇವತ್ತು ಉಳಿಸುವ ಒಂದೊಂದು ಹನಿ ನೀರು ಕೂಡ ನಮ್ಮ ಮುಂದಿನ ಪೀಳಿಗೆಗೆ ನಾವು ನೀಡುವ ಅತ್ಯಂತ ಬೆಲೆ ಬಾಳುವ ಆಸ್ತಿ ಅಂತಾನೆ ಹೇಳ್ಬಹುದು. ದುಡ್ಡು ಕೊಟ್ರೆ ಪೆಟ್ರೋಲ್ ಸಿಗಬಹುದು, ಆದ್ರೆ ನೀರು ಸಿಗೋದು ಕಷ್ಟ. ಹಾಗಾಗಿ ಇವತ್ತೇ ನಿರ್ಧರಿಸೋಣ, ನೀರನ್ನ ವ್ಯರ್ಥ ಮಾಡುವುದು ಅಂತಂದ್ರೆ ನಮ್ಮ ಭವಿಷ್ಯವನ್ನ ನಾವೇ ಸುಟ್ಕೊಂಡ ಹಾಗೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಜಲ ಉಳಿಸಿ ಜೀವ ಉಳಿಸಿ ಅಭಿಯಾನ ನಮ್ಮ ಮನೆಯಿಂದಲೇ ಶುರುವಾಗ್ಲಿ ಅಂತ ಹೇಳ್ತಾ, ಇನ್ನು ಮುಂದಿನ ಭಾಗದಲ್ಲಿ ವಿದ್ಯುತ್ ಉಳಿತಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ, ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮದಲ್ಲಿ ಒಂದು ಹಾಡನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಎಸ್, ವೆಲ್ಕಮ್ ಬ್ಯಾಕ್. ಮತ್ತೊಮ್ಮೆ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇವತ್ ಬೆಳಗ್ಗೆ ಎದ್ದಾಗ ಮೊದಲು ಏನ್ ಮಾಡಿದ್ರಿ? ಲೈಟ್ ಹಾಕಿದ್ರಾ? ಗೀಜರ್ ಆನ್ ಮಾಡಿದ್ರಾ? ಒಂದು ಕ್ಷಣ ಯೋಚನೆ ಮಾಡಿ. ಒಂದು ವೇಳೆ ಇವತ್ತು ಪೂರ್ತಿ ಕರೆಂಟ್ ಇಲ್ಲ ಅಂತಂದ್ರೆ ಹೇಗಿರ್ತಿತ್ತು ಅಂತ. ನಾವು ಬೆಳಕನ್ನ ಎಂಜಾಯ್ ಮಾಡ್ತೀವಿ, ಆದ್ರೆ ಅದನ್ನ ಉಳಿಸೋದನ್ನ ಮರ್ತ್ ಬಿಟ್ಟಿರ್ತೀವಿ. ಸೊ ಹಾಗಾಗಿ ಈಗ ವಿದ್ಯುತ್ ಉಳಿತಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಸೊ ಸ್ನೇಹಿತರೆ, ಕರೆಂಟ್ ಉಳಿಸೋದು ಅಂತಂದ್ರೆ ಕತ್ಲಲ್ಲಿ ಇರೋದು ಅಂತ ಅಲ್ಲ, ಬದಲಿಗೆ ಅನಿವಾರ್ಯ ಇಲ್ದಿದ್ದಾಗ ಆಫ್ ಮಾಡೋದು ಉತ್ತಮ. ನಿಮಗೆ ಗೊತ್ತಾ ಸ್ನೇಹಿತರೆ, ನಿಮ್ಮ ಟಿವಿ ಅಥವಾ ಕಂಪ್ಯೂಟರ್ ರಿಮೋಟ್ ನಲ್ಲಿ ಆಫ್ ಮಾಡಿದ್ರು, ಪ್ಲಗ್ ಪಾಯಿಂಟ್ ಹತ್ರ ಸ್ವಿಚ್ ಆಫ್ ಮಾಡದಿದ್ರೆ ಅದು ಸುಮಾರು 5-10% ನಷ್ಟು ವಿದ್ಯುತ್ ಹೀರ್ತಾ ಇರುತ್ತೆ. ಇದನ್ನ ಫ್ಯಾಂಟಮ್ ಲೋಡ್ ಅಂತ ಕರೀತಾರೆ. ಅಂದ್ರೆ ನಮಗೆ ಗೊತ್ತಿಲ್ಲದ ಹಾಗೆ ಭೂತದ ತರಹ ಕರೆಂಟು ಖಾಲಿ ಆಗ್ತಾ ಇರುತ್ತೆ. ಹಾಗಾಗಿ ಕೆಲಸ ಮುಗಿದ ಮೇಲೆ ಸ್ವಿಚ್ ಆಫ್ ಮಾಡೋದಕ್ಕೆ ಮರಿಬೇಡಿ. ಹಾಗೆ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಸುತ್ತಮುತ್ತ ಎಷ್ಟು ಚಂದದ ಪ್ರಕೃತಿ ಇದೆ ಅಲ್ವಾ? ಈ ಸುಂದರವಾದ ಹಸಿರನ್ನ ಉಳಿಸ್ಬೇಕು ಅಂತಂದ್ರೆ ನಾವು ವಿದ್ಯುತ್ ಶಕ್ತಿಯನ್ನ ಮಿತವಾಗಿ ಬಳಸ್ಬೇಕು. ಸೂರ್ಯನ ಬೆಳಕು ಇರೋವರೆಗೂ ಮನೆಯ ಕಿಟಕಿಗಳನ್ನ ತೆರೆದಿಡಿ. ಲೈಟ್ ಹಾಕೋದು ಕಡಿಮೆ ಮಾಡಿ. ನ್ಯಾಚುರಲ್ ಬೆಳಕೇ ಸಾಕು ಅಲ್ವಾ? ಸೊ ನೆನ್ಪಿರ್ಲಿ ಸ್ನೇಹಿತರೆ, ಉಳಿಸಿದ ಒಂದು ಯೂನಿಟ್ ವಿದ್ಯುತ್ ಉತ್ಪಾದಿಸಿದ 2 ಯೂನಿಟ್ಗೆ ಸಮ. ಸೊ ಹಾಗಾಗಿ ಇವತ್ತೇ ಸಂಕಲ್ಪ ಮಾಡಿ, ಅನಗತ್ಯ ಲೈಟ್ ಮತ್ತು ಫ್ಯಾನ್ಗಳನ್ನ ಆಫ್ ಮಾಡಿ. ನಿಮ್ಮ ಇವತ್ತಿನ ಪುಟ್ಟ ಹೆಜ್ಜೆ ನಾಳೆಯ ಬೆಳಕಿನ ಬೆಳಕಾಗ್ಲಿ ಅಂತ ಹೇಳ್ತಾ, ನಾವು ಉಳಿತಾಯ ಅನ್ನೋ ದೊಡ್ಡ ವಿಷಯದ ಬಗ್ಗೆ ಮಾತನಾಡಿದ್ವಿ. ನೆನ್ಪಿಡಿ ಸ್ನೇಹಿತರೆ, ನಾವು ಆಫ್ ಮಾಡುವ ಒಂದು ಬಲ್ಬ್ ಅಥವಾ ಅನಗತ್ಯವಾಗಿ ಪೋಲಾಗದಂತೆ ತಡೆಯುವ ಒಂದು ಹನಿ ನೀರು, ಇದು ಕೇವಲ ಉಳಿತಾಯ ಅಲ್ಲ, ಇದು ನಮ್ಮ ನಾಳಿನ ಪೀಳಿಗೆಗೆ ನಾವು ಕೊಡ್ತಿರೋ ಅತ್ಯಂತ ಬೆಲೆ ಬಾಳುವ ಆಸ್ತಿ ಅಂತಾನೆ ಹೇಳ್ಬಹುದು. ಉಳಿಸಿದರೆ ಬೆಳಗಬಹುದು, ಹಂಚಿದರೆ ಬದುಕಬಹುದು ಅನ್ನೋದು ನಮ್ಮ ಮಂತ್ರವಾಗಲಿ. ಇವತ್ತೇ ಒಂದು ಸಣ್ಣ ಬದಲಾವಣೆ ಮಾಡೋಣ. ಕಿಚನ್ ಇಂದ ಹೊರ ಬರುವಾಗ ಅಥವಾ ರೂಮಿನಿಂದ ಹೊರ ಬರುವಾಗ ಲೈಟ್ ಆಫ್ ಮಾಡೋದು ಮರಿಬೇಡಿ. ಹಾಗೆ ನಲ್ಲಿಯನ್ನ ಸರಿಯಾಗಿ ಬಂದ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ನಡಿಗೆ ಪರಿಹಾರದ ಕಡೆಗೆ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳಕ್ಕೆ ಸಾಧ್ಯವಾಯಿತು.
3: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
4: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿಯು ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
5: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shivamogga.
6: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 0484-837-1963. ಸಂಖ್ಯೆ ಮತ್ತೊಮ್ಮೆ 0484-837-1963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
7: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಹಾಯ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.5 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸಂಜೆಯ ಸಮಯ 6 ಗಂಟೆ ಆಗಿದೆ. ಪ್ರತಿ ದಿನದಂತೆ ನಿಮ್ ಜೊತೆ ಮಾತಾಡೋದಕ್ಕೆ ಮಿಸ್ ಮಾಡಿದ್ರೆ ಇವತ್ತು ಕೂಡ ನಾನ್ ಬಂದಿದ್ದೀನಿ ಆರ್ಜೆ ಶ್ರೀಧರ್. ಈಗ ನೀವ್ ಕೇಳ್ತಾ ಇರೋದು ಸಂಜೆಯ 6 ಗಂಟೆಯ ವಿಸ್ಮಯ ಜಗತ್ತು ಕಾರ್ಯಕ್ರಮ. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ಸಹ ಇವತ್ತು ನಾವು ಮಾತಾಡ್ತಿರುವಂತಹ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಅಂಡ್ ಹಾಗೆ ನೀವು ಸಹ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ನಿಮಗೆ ಗೊತ್ತಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಹಾಗೆ ಇವತ್ತಿನ ಶೋನ ಕೇಳಿಸ್ಕೊಳ್ತಾ ಇದ್ರೆ ನಮ್ಮ ಶೋನಲ್ಲಿ ನಾವು ಇವತ್ತು ಮಾತಾಡ್ತಾ ಇರುವಂತಹ ವಿಷಯದ ಬಗ್ಗೆ ಕೂಡ ನಿಮಗೆ ಗೊತ್ತಿರುವಂತಹ ಒಂದು ಕ್ಯೂರಿಯಸ್ ಆಗಿರುವ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನ ಕೂಡ ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಬಹುದು. ಸೊ ಅದನ್ನೆಲ್ಲ ಮಾಡೋದಕ್ಕೂ ಮುಂಚೆ ನೀವೇನಾದರೂ ಮನೇಲಿ ಕೂತು ಕಾಫಿ ಕುಡಿತಾ ಇದ್ರೆ ಅಂತಂದ್ರೆ, ಈವ್ನಿಂಗ್ ಆಗಿರೋದ್ರಿಂದ ಸ್ವಲ್ಪ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಸ್ವಲ್ಪ ವಾಕ್ ಮಾಡೋಣ ಅಂತೇಳಿ ವಾಕ್ ಮಾಡ್ತಾ ಇದ್ರೆ ನಮ್ಮ ಇವತ್ತಿನ ಶೋನ ಕೂಡ ಕೇಳಿಸ್ಕೊಳ್ಳಿ. ಅಂಡ್ ಹಾಗೆ ನಿಮ್ಮ ಮಕ್ಕಳು ಕೂಡ ಸಖತ್ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳ ಬಗ್ಗೆ ನಿಮ್ಮ ಹತ್ರ ಏನಾದರೂ ಚರ್ಚೆ ಮಾಡ್ತಿರೋ ಅಂದ್ರೆ ಆ ವಿಷಯಗಳನ್ನ ಕೂಡ ಅವ್ರ ಹತ್ರನೇ ರೆಕಾರ್ಡ್ ಮಾಡಿಸಿ ನಮಗೂ ಕೂಡ ಶೇರ್ ಮಾಡಬಹುದು. ಹೇಗೆ ಏನು ಅಂತೆಲ್ಲ ನಾನು ಹೇಳ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಸ್ವಾಗತ. ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಮಾತಾಡಬೇಕು ಅಂತಾದ್ರೆ ನಮ್ಮ ಸಂಖ್ಯೆಗೆ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ನೋಟ್ ಕಳಿಸ್ಕೊಡಿ ಅಥವಾ ಮೆಸೇಜ್ ಕೂಡ ಮಾಡಿ, ಟೆಕ್ಸ್ಟ್ ನ ನಾವಿಲ್ಲಿ ಓದ್ತೀವಿ. ನೀವು ಕೂಡ ನಮ್ಮ ಶೋನಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9680-9629. ಈ ಸಂಖ್ಯೆಗೆ ನೀವು ನಿಮಗೆ ತಿಳಿದಿರುವಂತಹ ಕ್ಯೂರಿಯಸ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರಗಳನ್ನ ಹಂಚ್ಕೊಳ್ಬಹುದು. ಹಾಗಾದ್ರೆ ಯಾವ ತರದ ವಿಷಯಗಳು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ ನೋಡಿ, ಒಂದು ವಿಚಾರವನ್ನ ಯೋಚನೆ ಮಾಡಿದ್ರೆ ನಮಗೊತ್ತಿರುವಂತಹ ಜಗತ್ತು, ಅದರಲ್ಲಿ ನಾವು ನೋಡೋದು, ಕೇಳೋದು, ಫೀಲ್ ಮಾಡೋದು, ಅದರ ಹಿಂದೆ ಕೆಲವೊಂದಷ್ಟು ಅದ್ಭುತವಾದಂತಹ ವಿಚಾರಗಳಿರುತ್ತೆ. ಅವುಗಳಲ್ಲಿ ನಾವು ಕೂಡ ಅದನ್ನ ಫೀಲ್ ಮಾಡಿರ್ತೀವಿ, ಆದ್ರೆ ಅದ್ರ ಬಗ್ಗೆ ಯೋಚನೆ ಮಾಡಿರೋದಿಲ್ಲ. ಉದಾಹರಣೆಗೆ ನೋಡಿ, ನಾವು ಓಡಾಡುವಂತಹ ದಾರಿ, ನಾವು ಕಾಲಿಡೋ ಜಾಗ, ನಾವು ಉಸಿರಾಡೋ ಗಾಳಿ, ನಮಗೆ ನಗು ತರಿಸೋ ವಿಷಯ, ಹಾಗೆ ನಾವು ಅನುಭವಿಸುವ ಪ್ರತಿ ಕ್ಷಣ ಕೂಡ ಒಂದು ಸಿಂಪಲ್ ಅನ್ಸುತ್ತೆ. ಆದ್ರೆ ಅದರ ಹಿಂದೆ ಒಂದು ಲಾಜಿಕ್ ಇರುತ್ತೆ, ಸೈನ್ಸ್ ಇರುತ್ತೆ, ಮತ್ತೆ ಒಂದು ಮ್ಯಾಜಿಕ್ ಕೂಡ ಇರುತ್ತೆ ಅಂತಾನೆ ಹೇಳ್ಬೋದು. ಅಷ್ಟೇ ಅಲ್ಲ, ಈ ವಿಚಾರಗಳು ನಮಗೆ ಮಿಸ್ಟ್ರಿ ಅಂತ ಕೂಡ ಅನ್ಸ್ಬಹುದು. ಹಾಗಾದ್ರೆ ಈ ಒಂದು ಜಗತ್ತು ಕೇವಲ ಬದುಕೋಕೆ ಸ್ಥಳ ಅಷ್ಟೇ ಅಲ್ಲ, ಇಲ್ಲಿ ಹಲವಾರು ಕ್ಯೂರಿಯಾಸಿಟಿ ಹುಟ್ಟಿಸುವಂತಹ ವಿಷಯಗಳಿದೆ. ಸೊ ಹಾಗಾದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಡೈಲಿ ಲೈಫ್ನಲ್ಲಿ ನಾವು ನೋಡುವಂತಹ ಈ ಕ್ಯೂರಿಯಸ್ ಆಗಿರುವ ವಿಷಯಗಳ ಬಗ್ಗೆ, ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳ ಬಗ್ಗೆ, ಕೆಲವೊಂದಿಷ್ಟು ಸೀಕ್ರೆಟ್ಸ್ಗಳ ಬಗ್ಗೆ, ಮತ್ತೆ ಅನ್ಬಿಲೀವಬಲ್ ಟ್ರೂತ್ಸ್ಗಳನ್ನ, ಮಿಸ್ಟೀರಿಯಸ್ ವಿಚಾರಗಳನ್ನ ನಮ್ಮ ಶೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ಇದರ ಕಾರಣ ಇಷ್ಟೇ, ಜ್ಞಾನ ಅಂದ್ರೆ ಪುಸ್ತಕದಲ್ಲಿರೋ ಪ್ಯಾರಾಗ್ರಾಫ್ ಅಲ್ಲ. ಜ್ಞಾನ ಅಂದ್ರೆ ನಮಗೇನು ಗೊತ್ತಿರಲ್ಲ, ಆ ಗೊತ್ತಿಲ್ಲದೆ ಇರುವಂತಹ ವಿಷಯ ನಮಗೆ ಫೀಲ್ ಆದಾಗ ಅಲ್ಲಿಂದ ಹುಟ್ಟುತ್ತಲ್ಲ ಆ ಕ್ಯೂರಿಯಾಸಿಟಿ, ಅದೇ ಒಂದು ಜರ್ನಿ. ಸೊ ಈ ಕ್ಯೂರಿಯಸ್ ಆಗಿರೋ ಜರ್ನಿನಲ್ಲಿ ನಿಮ್ಮ ಮೈಂಡ್ನ ಓಪನ್ ಮಾಡಿಕೊಂಡು ಜಸ್ಟ್ ಕೇಳೋದಲ್ಲ, ಕ್ಯೂರಿಯಸ್ ಆಗಿ ಫೀಲ್ ಮಾಡಿ ಅಂಡ್ ಎಂಜಾಯ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಶೋನಲ್ಲಿ ನಾನು ನಿಮಗೆ ತಿಳಿಸೋಕೆ ಹೊರಟಿರುವಂತಹ ವಿಷಯ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಆ ವಿಷಯ ಏನು ಅಂತ ಕೇಳ್ತಾ ಇದ್ದೀರಾ? ನೋಡಿ, ನಮ್ಮ ಸುತ್ತಮುತ್ತದಲ್ಲಿ ಎಷ್ಟೊಂದು ಜೀವಿಗಳನ್ನ ನೋಡಬಹುದು ನಾವು. ಚಿಕ್ಕ ಚಿಕ್ಕ ಜೀವಿಗಳಿಂದ ಹಿಡಿದು ದೊಡ್ಡ ದೊಡ್ಡ ಪ್ರಾಣಿ ಪಕ್ಷಿಗಳವರೆಗೂ ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಅಂತಹದ್ರಲ್ಲಿ ನಾವು ಎಷ್ಟೊಂದು ಪ್ರಾಣಿಗಳನ್ನ ಈಗಾಗಲೇ ಹತ್ತಿರದಿಂದ ನೋಡಿರೋದಕ್ಕೆ ಸಾಧ್ಯ ಇದೆ, ಇನ್ನು ಕೆಲವೊಂದಷ್ಟು ಜೀವಿಗಳನ್ನ ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ಕೆಲವೊಂದಷ್ಟು ಸಮುದ್ರ ಜೀವಿಗಳು ಬಹಳನೇ ವಿಶಿಷ್ಟವಾಗಿರ್ತವೆ, ಆ್ಯಂಡ್ ಅವುಗಳು ಸಿಗುವಂಥದ್ದು ಭಾಳ ಕಷ್ಟ. ಆ್ಯಂಡ್ ಹಾಗೆ ನಾವು ನೋಡಿರುವಂತಹ ಜೀವಿಗಳು ಇನ್ನೂ ಕೂಡ ಎಷ್ಟೊಂದು ಇರಬಹುದು. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಏನಪ್ಪ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನೀವು ಕೇಳ್ತಾ ಇದ್ರೆ, ಈಗ ನಮಗೆಲ್ಲ ಗೊತ್ತಿದೆ ಒಂದು ದೊಡ್ಡ ಗಾತ್ರದ ಪಕ್ಷಿ ಅಂತ ಅಂದರೆ ಯಾವುದು ಅಂತ ಹೇಳಿ ನಿಮಗೆ ಕೇಳಿದ್ರೆ ಖಂಡಿತವಾಗ್ಲೂ ನೀವು ಹೇಳೋದು ಆಸ್ಟ್ರಿಚ್ ಅಂತೇಳಿ. ಸೊ ಈ ಒಂದು ಆಸ್ಟ್ರಿಚ್ ಏನಿದೆ, ಆಫ್ರಿಕಾದ ಒಂದು ಅತ್ಯಂತ ದೊಡ್ಡ ಪಕ್ಷಿ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಪಕ್ಷಿ ಎಲ್ಲಿಂದ ಎಲ್ಲಿಗೆ ಹಾರೋಗುತ್ತೆ ಅಂಥೇಳಿ ನೀವು ಏನಾದ್ರು ಯೋಚನೆ ಮಾಡಿದ್ರೆ ನಿಮ್ಗೆ ಅನ್ಸುತ್ತೆ ಪಕ್ಷಿಗಳು ಅಂತಂದರೆ ಹಾರತಾನೆ ಇರ್ತವೆ ಅಂಥೇಳಿ. ಆದರೆ ಈ ಪಕ್ಷಿ ತುಂಬಾ ದೊಡ್ಡದಾದಂತಹ ಪಕ್ಷಿ ಆಗಿರೋದ್ರಿಂದ ಇದಕ್ಕೆ ಹಾರೋದಕ್ಕೆ ಕಷ್ಟ ಆಗುತ್ತೆ, ಆ್ಯಂಡ್ ಹಾರುವ ಸಾಮರ್ಥ್ಯವೂ ಕೂಡ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾದರೆ ಇವತ್ತು ಯಾಕೆ ಆಸ್ಟ್ರಿಚ್ನ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದರೆ, ಆಸ್ಟ್ರಿಚ್ ಪಕ್ಷಿಯಲ್ಲಿರುವಂತಹ ಒಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ತಿಳಿಸೋಕೆ ಬಂದಿದ್ದೀನಿ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯವನ್ನು ಕೇಳೋದಕ್ಕೆ ನೀವು ಕೂಡ ಕಾತರದಲ್ಲಿದ್ದೀರಾ ಅಂತ ಅನ್ಕೊಳ್ತೀನಿ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರುವಂತಹ ಸಾಂಗ್ನ ಕೂಡ ನಿಮಗೋಸ್ಕರ ಪ್ಲೇ ಮಾಡ್ತೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ಹಾಗೆ ಆಸ್ಟ್ರಿಚ್ ಪಕ್ಷಿ ಬಗ್ಗೆ ನಿಮಗೆ ಏನಾದ್ರು ಗೊತ್ತಿದೆ ಅಂತಂದರೆ ಅದನ್ನು ಕೂಡ ನಮಗೆ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಈ ಒಂದು ಸಾಂಗ್ ನಿಮಗೋಸ್ಕರ ನಾನು ಆರ್ಜ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ, ಕೇಳ್ತಾ ರೀ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸ್ನೇಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ನಾಡಿಪುರ ಎಫ್ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಶ್ರೀಧರ್. ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನಾಗಲೇ ಹೇಳ್ತಾ ಇದ್ದೆ ನಿಮಗೆ, ನಮ್ಮ ಪಕ್ಷಿ ಪ್ರಾಣಿಗಳನ್ನು ನೋಡ್ತಾ ಇದ್ದರೆ ನಮಗೆ ಅದರಲ್ಲಿ ಒಂದೊಂದು ವಿಶೇಷವಾಗಿ ಒಂದು ವಿಸ್ಮಯಕಾರಿ ವಿಚಾರಗಳನ್ನು ಇಟ್ಕೊಂಡಿರುವಂತಹ ಪ್ರಾಣಿ ಪಕ್ಷಿಗಳನ್ನು ನೋಡೋಕ್ಕೆ ಸಾಧ್ಯ ಇದೆ. ಸೊ ಅಂತಹದರಲ್ಲಿ ನಮಗೆಲ್ಲ ಗೊತ್ತಿರುವ ಹಾಗೆ ಒಂದು ದೊಡ್ಡ ಗಾತ್ರದ ಪಕ್ಷಿ ಅಂತ ಹೇಳಿದ್ರೆ ತಕ್ಷಣಕ್ಕೆ ಎಲ್ರಿಗೂ ನೆನಪು ಬರುವಂಥದ್ದು ಆಸ್ಟ್ರಿಚ್ ಅಂತೇಳಿ. ಈ ಆಸ್ಟ್ರಿಚ್ ಅನ್ನುವಂತಹ ಪಕ್ಷಿ ಏನಿದೆ, ಸೊ ಇದು ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡ ಪಕ್ಷಿ ಅಂತಲೇ ಹೇಳ್ಬೋದು. ಈ ಪಕ್ಷಿಗೆ ಹಾರುವಂತಹ ಸಾಮರ್ಥ್ಯ ಇರೋದಿಲ್ಲ. ಹಾಗೆ ಈಗಿರುವಂತಹ ಪಕ್ಷಿಗಳಲ್ಲಿ ಅತ್ಯಂತ ದೊಡ್ಡ ಪಕ್ಷಿ ಅಂದ್ರೇ ಈ ಒಂದು ಆಸ್ಟ್ರಿಚ್ ಆಗಿದೆ. ಇದರ ಎತ್ತರವನ್ನು ನೋಡ್ತೀವಿ ಅಂತಂದರೆ 2.4 meters ಹಾಗೆ ಇದರ ತೂಕ 133 kilograms. ಈ ಪಕ್ಷಿಯ ಭಾರ ತುಂಬ ಹೆಚ್ಚಾಗಿರೋದ್ರಿಂದ ಗಾಳಿಯಲ್ಲಿ ಹಾರಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾದರೆ ಈ ಒಂದು ಪಕ್ಷಿ ಇಷ್ಟೊಂದು ಭಾರವಾಗಿರುತ್ತೆ, ಹಾಗೆ ಇಷ್ಟೊಂದು ಎತ್ತರವಾಗಿರುತ್ತೆ, ಮತ್ತು ಇಷ್ಟೊಂದು ತೂಕ ಇರುತ್ತೆ, ಇದೇ ರೀತಿಯ ದೊಡ್ಡದಾದಂತಹ ಪಕ್ಷಿಗಳು ಇನ್ನೂ ಇರ್ಬೋದಾ ಅನ್ನುವಂತಹ ಕ್ವಶನ್ ನಿಮಗೂ ಕೂಡ ಬಂದಿರ್ಬೋದು. ಖಂಡಿತವಾಗಲೂ ಅದಕ್ಕೆ ಉತ್ತರ ಇದೆ. ಇಲ್ಲಿ ಒಂದು ಪಕ್ಷಿ ಇದೆ, ಇದು ಹಾರುವಂತಹ ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡದಾದಂತಹ ಪಕ್ಷಿ ಅಂತಲೇ ಹೇಳ್ಬೋದು. ಅಲೆದಾಡುವಂತಹ ಇದರ ಹೆಸರು ಆಲ್ಬಟ್ರಾಸ್. ಅಲೆದಾಡುವ ಆಲ್ಬಟ್ರಾಸ್ ಹಾರುವ ಪಕ್ಷಿಗಳಲ್ಲೇ ಅತ್ಯಂತ ದೊಡ್ಡದಾದಂತಹ ಪಕ್ಷಿ. ಇದರ ರೆಕ್ಕೆ ಬಿಚ್ಚಿದಾಗ ಅದರ ಅಗಲ 3.3 to 3.6 meters ವರೆಗಿರುತ್ತೆ. ಆಲ್ಬಟ್ರಾಸ್ಗೆ ಅತಿ ಉದ್ದದಾದಂತಹ ಮತ್ತು ಭಾರವಾದಂತಹ ಕೊಕ್ಕು ಇರುತ್ತೆ. ಅದಕ್ಕೆ ಉದ್ದವಾದ ಮತ್ತು ಕಿರಿಯಾಗಲದ ರೆಕ್ಕೆಗಳಿರ್ತವೆ. ಈ ಪಕ್ಷಿ ಹೆಚ್ಚಾಗಿ ಸಮಭಾಜಕ ವೃತ್ತದ ದಕ್ಷಿಣ ಭಾಗದ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಆ್ಯಂಡ್ ನಾವು ಈ ಒಂದು ಪಕ್ಷಿನ ಸಮುದ್ರ ಪಕ್ಷಿಯಾಗಿ ನೋಡೋದಕ್ಕೆ ಸಾಧ್ಯ ಇದೆ. ಹಾರೋದಕ್ಕೆ ಮುಂಚೆ ಅದಕ್ಕೆ ಗಾಳಿಯೂ ಬೇಕಾಗತ್ತೆ. ಸ್ವಲ್ಪ ದೂರದವರೆಗೆ ಓಡ್ ಬಂದು ನಂತರದಲ್ಲಿ ಇದು ಮೇಲಕ್ಕೆ ಹಾರುತ್ತೆ. ಈ ರೀತಿಯಲ್ಲಿ ಪಕ್ಷಿಗಳಲ್ಲಿ ಹಲವಾರು ಪಕ್ಷಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಒಂದೊಂದು ಪಕ್ಷಿಯಲ್ಲೂ ಕೂಡ ಒಂದೊಂದು ಇಂಟ್ರೆಸ್ಟಿಂಗ್ ವಿಷಯಗಳಿದೆ ಅಂತಲೇ ಹೇಳ್ಬೋದು. ಹಾಗೆಯೇ ಹಾರುವ ಸಾಮರ್ಥ್ಯಗಳುಳ್ಳಂತಹ ಇನ್ನೊಂದು ಪಕ್ಷಿಯನ್ನು ನಾವು ನೋಡ್ತೀವಿ ಅಂತಂದರೆ ಆ ಪಕ್ಷಿ ಕ್ಯಾಂಡರ್ ಆಗಿರುತ್ತೆ. ಇದು ರೆಕ್ಕೆ ಬಿಚ್ಚಿದಾಗ ಅದರ ಅಗಲ 3.3 meters ಜಗತ್ತಿನಲ್ಲೇ 2 ಕ್ಯಾಂಡರ್ಗಳಿದ್ದಾವೆ. ಅವುಗಳಲ್ಲಿ ಒಂದು ಆಂಡಿಯನ್ ಕ್ಯಾಂಡರ್. ಇವು ದಕ್ಷಿಣ ಅಮೆರಿಕದ ಆಂಡೀಸ್ ಪರ್ವತಗಳಲ್ಲಿ ವಾಸ ಮಾಡ್ತವೆ. ಇನ್ನೊಂದು ಕ್ಯಾಲಿಫೋರ್ನಿಯಾ ಕ್ಯಾಂಡರ್ ಅಂಥೇಳಿ. ಸೊ ಇದು ಕ್ಯಾಲಿಫೋರ್ನಿಯಾದ ದಕ್ಷಿಣದಲ್ಲಿರುವಂತಹ ಪರ್ವತ ಪ್ರದೇಶಗಳಲ್ಲಿ ವಾಸ ಮಾಡುತ್ತೆ. ಈ ಹಾರುವಂತಹ ಸಾಮರ್ಥ್ಯ ಇರುವಂತಹ ದೊಡ್ಡ ಪಕ್ಷಿಗಳಲ್ಲಿ ಮೂರನೆಯದು ಭಾರಿ ಗಾತ್ರದ ರಣಹದ್ದು. ಇದು ದಕ್ಷಿಣ ಅಮೆರಿಕದಲ್ಲಿ ಕಂಡುಬರುತ್ತೆ. ಮಧ್ಯ ಅಮೆರಿಕ ಮತ್ತು ಮೆಕ್ಸಿಕೋದಲ್ಲೂ ಕೂಡ ಈ ರೀತಿಯ ರಣಹದ್ದುಗಳು ಇದ್ದಾವೆ. ಅದರ ರೆಕ್ಕೆಯ ಉದ್ದ 2.7 to 3 meters ಇರುತ್ತೆ. ಈ ಪಕ್ಷಿಗಳ ಸಾಲಿನಲ್ಲಿ ನಾವು ನೋಡ್ತೀವಿ ಅಂತಂದರೆ ಇನ್ನೊಂದು ಪಕ್ಷಿ, ಅದು ನೀರ್ಕೋಳಿ ಆಗಿರುತ್ತೆ. ಇದರ ರೆಕ್ಕೆಗಳ ವಿಸ್ತಾರ 2.4 to 2.7 meters. ಇದು ಹೆಚ್ಚಾಗಿ ಕೆನಡಾದಲ್ಲಿ ಕಂಡುಬರುತ್ತೆ. ಸೊ ಈ ರೀತಿಯಲ್ಲಿ ಪಕ್ಷಿಗಳಲ್ಲಿರುವಂತಹ ವಿಶಿಷ್ಟತೆಗಳನ್ನು ನೋಡ್ತೀವಿ ಅಂತಂದರೆ ಸಾಕಷ್ಟಿದೆ. ಹಾಗೆ ಈಗ ಎಲ್ಲ ಪಕ್ಷಿಗಳು ಕೂಡ ಒಂದೊಂದು ಯೂನಿಕ್ ಆಗಿರುವಂತಹ ಪಕ್ಷಿಗಳು ಅಂತಲೇ ಹೇಳ್ಬೋದು. ಹಾಗೆ ಕೆಲವೊಂದು ಪಕ್ಷಿ ಚೆನ್ನಾಗಿ ಕೂಗ್ತಾ ಇದ್ದರೆ ಇನ್ನು ಕೆಲವೊಂದಿಷ್ಟು ಪಕ್ಷಿಗಳು ನೋಡೋದಕ್ಕೆ ಸುಂದರವಾಗಿರುತ್ತೆ. ಇನ್ನು ಕೆಲವೊಂದಿಷ್ಟು ಪಕ್ಷಿಗಳು ಬೇಟೆ ಆಡೋದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ರೀತಿಯಲ್ಲಿ ಬಹಳಷ್ಟು ಪಕ್ಷಿ ಪ್ರಾಣಿಗಳಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನೋಡೋದಕ್ಕೆ ಸಾಧ್ಯ ಇದೆ. ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿದಂತಹ ಈ ಒಂದು ಇಂಟ್ರೆಸ್ಟಿಂಗ್ ವಿಷಯ ನಿಮಗೂ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸಿದರೆ ಸೊ ನಿಮಗೆ ಏನಿಸ್ತು ಮೆಸೇಜ್ನ ಮಾಡಿ ತಿಳಿಸ್ಕೊಡಿ. ನಮ್ಮ ಸಂಖ್ಯೆ 9686 0906 9627 ಈ ಸಂಖ್ಯೆ ತಿಳಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಸಾಂಗ್ನ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಈ ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ನಾಡಿಪುರ ಎಫ್ ಎಂ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ರೆ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಆಗಲೇ ಹೇಳ್ತಾ ಇದ್ದೆ, ಒಂದು ಸ್ಪೆಷಲ್ ಆಗಿರುವಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯ ಅಂದರೆ ಪಕ್ಷಿಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ಪಕ್ಷಿಗಳಲ್ಲಿ ದೊಡ್ಡ ಪಕ್ಷಿ ಯಾವುದು, ಮತ್ತು ಆ ಪಕ್ಷಿಗಳಲ್ಲೇ ಹಾರುವಂತಹ ದೊಡ್ಡ ಪಕ್ಷಿ ಯಾವುದು ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಹಾಗೆ ಈಗ ನಮ್ಮ ವೆದರ್ನಲ್ಲಿ ಎಷ್ಟೊಂದು ಚೇಂಜಸ್ ಆಗ್ತಾ ಇರುತ್ತೆ. ವೆದರ್ ಚೇಂಜ್ ಆದಾಗೆಲ್ಲ ನಮಗೆ ಒಂದೊಂದು ರೀತಿಯ ಅನುಭವಗಳಾಗ್ತಾ ಇರುತ್ತೆ. ಅಂದರೆ ಈಗ ಚಳಿ ಆಯಿತು ಅಂತಂದರೆ ಸ್ವೆಟರ್ ಹಾಕೊಂಬಿಡ್ತೀವಿ, ಸ್ವಲ್ಪ ಶೆಕೆ ಆಯಿತು ಅಂತಂದರೆ ಫ್ಯಾನ್ ಅಥವಾ ಎ ಸಿ ಹಾಕೊಳ್ತೀವಿ, ಇಲ್ಲಾಂದರೆ ತಣ್ಣಗಿರುವಂತಹ ಜ್ಯೂಸು, ನೀರು ಅಥವಾ ಐಸ್ಗಳನ್ನ ತಿನ್ನೋದಕ್ಕೆ ಶುರು ಮಾಡಿಬಿಡ್ತೀವಿ. ಹಾಗೆ ನೋಡಿ, ಈಗ ಹೊರಗಡೆ ಏನಾದ್ರು ಮಂಜುಗಡ್ಡೆ ಅಥವಾ ಐಸ್ ಏನಾದರೂ ತೊಗೊಂಡು ಬಂದ್ವಿ ಅಂತಂದರೆ ಆ ಒಂದು ಟೆಂಪ್ರೇಚರ್ಗೇ ಅದು ಕೂಲ್ ಆಗೋದಕ್ಕೆ ಶುರು ಆಗಿಬಿಡುತ್ತೆ. ಹಾಗೆ ಈಗ ನಾವು ಬೇರೆ ಬೇರೆ ಕಡೆಗೆಲ್ಲ ಔಟ್ಸೈಡ್ ಹೋಗ್ತೀವಿ ಅಂತಂದರೆ ಈ ಮಜ್ಜಿಗೆ ಪ್ಯಾಕೆಟ್ಗಳನ್ನ ಒಂದು ಐಸ್ಗಳ ಮೇಲ್ಗಡೆ ಇಟ್ಕೊಂಡು ಮಾರಾಟ ಮಾಡ್ತಾ ಇರ್ತಾರೆ. ಇಂಥದನ್ನೆಲ್ಲ ನೋಡಿದಾಗ ಅಲ್ಲಿ ಯಾಕೆ ಕರಗಲ್ಲ ಅಂತ ನೀವು ಯೋಚನೆ ಮಾಡಿದ್ರೆ, ಸೊ ಅದಕ್ಕೆ ಬೇರೆದೇ ರೀಸನ್ ಇರುತ್ತೆ. ಆದರೆ ಈ ಒಂದು ಮಂಜುಗಡ್ಡೆಗಳು ಕರಗೋದಕ್ಕೆ ಇನ್ನೊಂದು ಪದಾರ್ಥವನ್ನು ಕೂಡ ಬಳಸ್ಬೋದು. ಬೇಗನೆ ಮಂಜುಗಡ್ಡೆ ಕರಗಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಸಾಕಾಗತ್ತೆ. ಉಪ್ಪು ಹಾಕಿದ ತಕ್ಷಣ ಅದು ಕರಗಿ ನೀರಾಗಿ ಹೋಗ್ಬಿಡುತ್ತೆ. ಈ ಮಂಜುಗಡ್ಡೆ ಉಪ್ಪು ಹಾಕಿದರೆ ಕರಗೋದು ಯಾಕೆ ಅನ್ನುವಂತಹ ಒಂದು ಕ್ವಶನ್ನು ನನಗೂ ಬಂದಿತ್ತು. ಆ್ಯಂಡ್ ಇವತ್ತಿನ ಕಾರ್ಯಕ್ರಮದ ಮೂಲಕ ಆ ಒಂದು ಕ್ವಶನ್ಗೆ ಆನ್ಸರ್ನ ರಿವೀಲ್ ಮಾಡ್ತಾ ಇದ್ವಿ. ಸೊ ನೋಡಿ, ಈಗ ನೀರಿನ ಉಷ್ಣತೆಯನ್ನು ನಾವು 0 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಮತ್ತು ಅದಕ್ಕಿಂತಲೂ ಕಡಿಮೆ ಡಿಗ್ರಿ ಸೆಲ್ಸಿಯಸ್ನಲ್ಲಿ ಇಟ್ಟಾಗ ಅದು ಮಂಜುಗಡ್ಡೆ ಆಗಿ ಅಥವಾ ಐಸಾಗಿ ಕನ್ವರ್ಟ್ ಆಗುತ್ತೆ. ಇದು ನಮಗೆಲ್ಲ ಗೊತ್ತಿರುವಂತಹ ವಿಷಯ. ಆದರೆ ಈ ಲಿಕ್ವಿಡ್ ಫಾರ್ಮ್ನಲ್ಲಿರುವಂತಹ ನೀರು ಯಾವ ರೀತಿ ಐಸ್ ಆಗುತ್ತೆ ಅಂತ ನಾವು ನೋಡಿದ್ರೆ, ಇದರಲ್ಲಿರುವಂತಹ ಬಿಲಿಯನ್ ಗಟ್ಟಲೆ ಕಣಗಳೇನಿರ್ತವೆ, ಫ್ರೀಜಿಂಗ್ ಆರಂಭ ಆಗ್ತಿದ್ದ ಹಾಗೇ ಅದರ ಮೂಮೆಂಟ್ ಕಡಿಮೆ ಆಗುತ್ತೆ. ಒಂದು ಹಂತದಲ್ಲಿ ಅದೆಲ್ಲದು ಕೂಡ ಸ್ತಬ್ಧ ಆಗಿಬಿಡುತ್ತೆ. ಇದನ್ನು ನಾವು ಮಂಜುಗಡ್ಡೆ ಅಂಥೇಳಿ ಅಥವಾ ಐಸ್ ಅಂಥೇಳಿ ಕರಿಬಹುದು ಅಲ್ವಾ. ಈಗ ಐಸ್ನ ನಾವು ಬೇರೆ ಬೇರೆ ಫಾರ್ಮಲ್ಲಿ ಕೂಡ ನೋಡ್ಬೋದು. ತುಂಬಾ ಗಟ್ಟಿಯಾಗಿರುವಂತಹ ಐಸ್ ಕ್ಯೂಬ್ಗಳನ್ನು ಕೂಡ ನೋಡ್ಬೋದು. ಹಾಗೆ ಒಂದು ಕ್ರೀಮಿ ಟೆಕ್ಸ್ಚರಲ್ಲಿರುವಂತಹ ಐಸ್ಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ನೀವು ನಿಮ್ಮ ಮನೆಯಲ್ಲಿರುವಂತಹ ರೆಫ್ರಿಜರೇಟರ್ನ ಒಳಗಡೆ ನೋಡ್ತೀರಿ ಅಂತಂದರೆ ಐಸ್ ಕಂಪಾರ್ಟ್ಮೆಂಟ್ ಏನಿರುತ್ತೆ, ಆ ಕಂಪಾರ್ಟ್ಮೆಂಟ್ನ ಒಳಗಡೆ ಒಂದಷ್ಟು ಐಸು ನಮಗೆ ಗಟ್ಟಿಯಾಗಿ ಕೂತ್ಕೊಂಡಿರುತ್ತೆ. ನೀವು ಅದನ್ನು ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡದೇ ಇದ್ದರೆ ಐಸು ನಿಮಗೆ ಹೆಚ್ಚಾಗ್ತಾನೆ ಹೋಗ್ತಾ ಇರುತ್ತೆ. ಅಲ್ಲಿರುವಂತಹ ಐಸ್ ಏನಾಗಿರುತ್ತೆ, ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ಒಂದು ಕಂಟೈನರ್ನ ಬಿಟ್ಟು ಬರೋದಕ್ಕೆ ತುಂಬಾ ಟೈಮ್ ನಾವು ಫ್ರಿಡ್ಜ್ನ ಆಫ್ ಮಾಡಿರಬೇಕಾಗತ್ತೆ. ಹಾಗಾದರೆ ಈ ಒಂದು ಐಸ್ನ ಕರಗಿಸೋದಕ್ಕೆ ಏನಪ್ಪ ಸುಲಭವಾದಂತಹ ಮಾರ್ಗ ಇದೆ ಅಂತ ನಾವು ಯೋಚನೆ ಮಾಡಿದ್ರೆ, ಒಂದು ಮಾರ್ಗ ಒಂದು ಐಸ್ ಕರಗಬೇಕು ಅಂತಂದರೆ ಸ್ವಲ್ಪ ಶಾಖ ಕೊಟ್ಟರೆ ಅಥವಾ ಏನು ರೂಮ್ ಟೆಂಪ್ರೇಚರ್ಗೆ ಬಂದರೆ ತನ್ನಿಂತಾನೇ ನಿಧಾನವಾಗಿ ಕರಗತ್ತೆ. ಇಲ್ಲ ಅಂತಂದರೆ ಅದಕ್ಕೆ ಇನ್ನೊಂದು ಟ್ರಿಕ್ನ ಕೂಡ ಯೂಸ್ ಮಾಡ್ಬೋದು. ಆ ಟ್ರಿಕ್ ಏನಪ್ಪ ಅಂತಂದರೆ ಉಪ್ಪನ್ನು ಆ ಒಂದು ಐಸ್ ಏನಿರುತ್ತೆ ಅದ್ರ ಮೇಲ್ಗಡೆ ಸುರಿದ್ರೆ ಅದು ಸ್ವಲ್ಪ ಸ್ವಲ್ಪವಾಗಿಯೇ ಕರಗೋದಕ್ಕೆ ಶುರುವಾಗುತ್ತೆ. ನಮಗೆಲ್ಲ ಗೊತ್ತಿರೋ ಹಾಗೆ ಉಪ್ಪಿನಲ್ಲಿರುವಂತಹ ಅಂಶ ಸೋಡಿಯಂ ಮತ್ತು ಕ್ಲೋರಿನ್ ಆಗಿರುತ್ತೆ. ಈ ಎರಡು ಕಣಗಳೇನಿದ್ದಾವೆ, ಇದು ನೀರಿನ ಸಡಿಲವಾಗಿರುವಂತಹ ಕಣಗಳ ಜೊತೆಗೆ ಸೇರಿ ಈ ಐಸ್ ಏನಾಗಿರುತ್ತೆ ಅದರ ಕಣಗಳನ್ನು ಸಡಿಲಗೊಳಿಸುತ್ತೆ. ಹೀಗಾಗಿ ಆ ಒಂದು ಐಸ್ ಅಥವಾ ಮಂಜುಗಡ್ಡೆ ಬೇಗನೆ ಕರಗೋದಕ್ಕೆ ಶುರುವಾಗುತ್ತೆ. ಈ ಒಂದು ಟ್ರಿಕ್ನ ಕೂಡ ಒಂದು ಸರಿ ಫಾಲೋ ಮಾಡಿ ನೋಡಿ ಹೇಗನ್ನಿಸ್ತು ಅಂಥೇಳಿ ನೀವು ಕೂಡ ನಮಗೆ ತಿಳಿಸ್ಕೊಡಿ. ಹಾಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತ ಅಂದ್ಕೊಂಡೆ. ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತಿರೋ ಹಾಗೆ ನಾವೆಲ್ಲ ನೋಡಿರೋ ಹಾಗೆ ಈಗ ಒಂದು ಮಗು ಜನನ ಆಯಿತು ಅಂತಂದರೆ ಆ ಮಗು ಬಾಯಲ್ಲಿ ಯಾವುದೇ ರೀತಿ ಹಲ್ಲಿರಲ್ಲ ಅಂಥೇಳಿ ನಮಗೆಲ್ಲ ಗೊತ್ತಾ ಇದೆ. ಬೆಳೀತಾ ಬೆಳೀತಾ ಹಾಲು ಹಲ್ಲು ಆ ಥರ ಎಲ್ಲ ಬೆಳೀತಾ ಹೋಗುತ್ತೆ. ಅದಾದ ನಂತರದಲ್ಲಿ ಗಟ್ಟಿಯಾಗಿ ಹಲ್ಲು ಉಳ್ಕೊಳ್ಳುತ್ತೆ. ಆದರೆ ಮಕ್ಕಳು ಹುಟ್ಟುವಾಗ ಹಲ್ಲುಗಳಿರೋದಿಲ್ಲ ಅನ್ನೋದು ನಮಗೆಲ್ಲ ಗೊತ್ತಿರೋ ಹಾಗೆಯೇ ಈ ವಿಷಯನ ಕೂಡ ಗೊತ್ತಿರಬೇಕಾಗತ್ತೆ. ಏನಂತಂದರೆ ಜಗತ್ತಿನಲ್ಲಿ ಪ್ರತಿ 2000ಕ್ಕೆ ಒಂದು ಮಗು ಒಂದು ಹಲ್ಲಿನ ಜೊತೆಗೆ ಹುಟ್ಟುತ್ತೆ ಅಂಥೇಳಿ ಒಂದು ಇನ್ಫಾರ್ಮೇಷನ್ ಇದೆ. ಸೊ ಇದೇನಾದರೂ ಫಸ್ಟ್ ಟೈಮ್ ನೀವು ಕೇಳಿದ್ರೆ ಅಂತಂದರೆ ನಿಮಗೂ ಇದು ಆಶ್ಚರ್ಯ ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನಿಮ್ಮ ಅನಿಸಿಕೆಯನ್ನು ನಮಗೆ ಮೆಸೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಸಮಯ ಆಗಿದೆ. ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಕೂಡ ಬಾಯ್. ಇಷ್ಟು ತನಕ ನೀವು ಕೇಳಿದ್ದು ವಿಸ್ಮಯ ಜಗತ್ತು ಕಾರ್ಯಕ್ರಮ. ನಾನು ಆರ್ಜೆ ಶ್ರೀಧರ್, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
3: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 0484-837-1963. ಸಂಖ್ಯೆ ಮತ್ತೊಮ್ಮೆ 0484-837-1963. ವೆಬ್ಸೈಟ್ www.saipuc.org.in.
5: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
6: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
7: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
8: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
7: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
9: ಬಳಸಿ ಪರಿಶುದ್ಧ ನಂದಿನಿ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
12: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತ್ಯಾಕೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಹಾಯ್, ಹಲೋ, ನಮಸ್ತೆ, ಗುಡ್ ಈವ್ನಿಂಗ್ ಶಿವಮೊಗ್ಗ, ಶುಭ ಸಂಜೆ. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು, ನಿಮ್ಮ ಆರ್ಜೆ ಅರ್ಪಿತಾ. ಮೈ ಡಿಯರ್ ಲಿಸನರ್ಸ್, ನಿಮ್ಮೆಲ್ಲರಿಗೂ ಕೂಡ ಬಿಸ್ನೆಸ್ ಬಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಬಿಸ್ನೆಸ್ ಬಸ್ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಸ್ವತಃ ಬಿಸ್ನೆಸ್ ಮೆನ್ ಗಳು ಅವರ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡ್ಕೊಳ್ತಾ ಇರ್ತಾರೆ. ಅಫ್ಕೋರ್ಸ್, ಒಂದರಕ್ಕಿಂತ ಮತ್ತೊಂದು ಬಿಸ್ನೆಸ್ ವಿಭಿನ್ನವಾಗಿರುತ್ತೆ, ಇನ್ನು ವಿಶೇಷವಾಗಿರುತ್ತೆ. ಹಾಗೆ ಒಬ್ಬರ ಬಿಸ್ನೆಸ್ ಮೆನ್ ಐಡಿಯಾನೇ ಬೇರೆ ತರ ಇದ್ರೆ ಮತ್ತೊಬ್ಬರ ಐಡಿಯಾ ಇನ್ನೊಂದು ರೀತಿ ಇರುತ್ತೆ ಅಲ್ವಾ? ಜೊತೆಗೆ ಒಂದೊಂದು ಬಿಸ್ನೆಸ್ಗೆ ಒಂದೊಂದು ರೀತಿ ಐಡಿಯಾ ಕೂಡ ಬೇಕಾಗುತ್ತೆ. ಎಲ್ಲಾ ಬಿಸ್ನೆಸ್ ಗೂ ಒಂದೇ ಐಡಿಯಾ ಕೂಡ ವರ್ಕ್ಔಟ್ ಆಗೋದಿಲ್ಲ. ಸೊ ಹೀಗಿರುವಾಗ ಇವತ್ತು ಯಾವ ಬಿಸ್ನೆಸ್ ಬಗ್ಗೆ ಮಾತಾಡೋದು ಅಂತ ಯೋಚನೆ ಮಾಡ್ತಿದ್ದಾಗ ನಾನು ಒಂದು ಕ್ಲಾತ್ ಸೆಂಟರ್ ಹೋದೆ. ಆಯ್ತಾ, ನಮ್ ಶಿವಮೊಗ್ಗನೇ ಸೂಪರ್ ಕಂಟ್ರಿ, ಎಂತವ್ರು ಬಂದ್ರು ಕೂಡ ಬಿಸ್ನೆಸ್ ಮಾಡಬಹುದು. ಸೊ ಶಿವಮೊಗ್ಗದಲ್ಲೇ ಹುಟ್ಟಿ ಬೆಳೆದು ಬಿಸ್ನೆಸ್ ಮಾಡ್ಬೇಕು ಅಂತೇನಿಲ್ಲ, ಬೇರೆ ಜಿಲ್ಲೆ ಅಲ್ಲ, ಬೇರೆ ರಾಜ್ಯದವರು ಕೂಡ ನಮ್ಮ ಶಿವಮೊಗ್ಗಕ್ಕೆ ಬಂದು ಸಲೀಸಾಗಿ ಬಿಸ್ನೆಸ್ ಮಾಡಬಹುದು. ಸೊ ಇವತ್ತು ನಮ್ಮೊಟ್ಟಿಗೆ ರಾಜಸ್ಥಾನದಿಂದ ಶಿವಮೊಗ್ಗಕ್ಕೆ ಬಂದು ಶಿವಮೊಗ್ಗದ ಜನರ ಮನಸ್ಸನ್ನ ಅರ್ಥ ಮಾಡಿಕೊಂಡು ಕನ್ನಡ ಕಲ್ತ್ಕೊಂಡು ಸೊ ವ್ಯಾಪಾರ ಮಾಡ್ತಾ ಇರುವಂತಹ ಆಸಿಸ್ ಜೈನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಅವ್ರ ಜೊತೆ ಬಿಸ್ನೆಸ್ ಮಾತುಕತೆಯನ್ನ ಸ್ಟಾರ್ಟ್ ಮಾಡೋಣ. ಆಸಿಸ್ ಜೈನ್ ಅವರೇ, ನಮಸ್ತೆ.
13: ನಮಸ್ತೆ ಮ್ಯಾಮ್.
0: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
13: ಥ್ಯಾಂಕ್ ಯು ಮ್ಯಾಮ್.
0: ಓಕೆ, ಆಸಿಸ್ ಅವರೇ, ಹೇಗಿದ್ದೀರಾ?
13: ಆರಾಮಾಗಿದ್ದೀವಿ ಮ್ಯಾಮ್.
0: ಆರಾಮಾಗಿದ್ದೀರಾ? ಸೊ ನನಗೆ ಮೊದಲನಾಗಿ ನಿಮ್ಮ ಪರಿಚಯ ಮಾಡಿಕೊಡಿ ಸರ್. ನೀವು ಪ್ರಾಪರ್ ಯಾವ ಊರು, ಎಲ್ಲಿ ಹುಟ್ಟಿ ಬೆಳೆದಿದ್ದು, ಅದ್ರ ಬಗ್ಗೆ ಹೇಳಿ ಸರ್.
13: ನಂದು ಪ್ರಾಪರ್ ರಾಜಸ್ಥಾನ, ಅಲ್ಲೇ ಹುಟ್ಟಿ ಬೆಳೆದು ಎಲ್ಲ ಸ್ಟಡಿ ಎಲ್ಲ ಅಲ್ಲೇ ಮಾಡಿರೋದು. ಇಲ್ಲಿ ಶಿವಮೊಗ್ಗಕ್ಕೆ ಬಂದು 10 ಇಯರ್ಸ್ ಆಯಿತು. 5 ಇಯರ್ಸ್ ನಾನು ಬೇರೆ ಕಡೆ ಎಲ್ಲ ವರ್ಕ್ ಮಾಡಿ ಎಲ್ಲ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಆಮೇಲೆ ನಾನು ಓನಾಗಿ ಸ್ಟಾರ್ಟ್ ಮಾಡಿರೋದು. ಇವಾಗ ನಂದು 2 ಬ್ರಾಂಚ್ ಇದೆ ಇಲ್ಲಿ ಶಿವಮೊಗ್ಗದಲ್ಲಿ.
0: ಏನು ಓದಿದ್ದು ನೀವು?
13: ನಂದು SLC.
0: SLC ಆದ ತಕ್ಷಣ ಬಿಸ್ನೆಸ್ಸಿಗೆ ಬಂದ್ರಾ? ಬೇರೆ ಎಲ್ಲೂ ವರ್ಕ್ ಮಾಡ್ಬೇಕಂತ ಅನಿಸ್ಲಿಲ್ಲ?
13: ಇಲ್ಲ, ಬೇರೆ ಕಡೆ SLC ಓದಿ ಬೇರೆ ಕಡೆ ವರ್ಕಿಗೆ ಹೋಗಿ ಆಮೇಲೆ ಇದ್ರದ್ದು ಬಟ್ಟೆದೆಲ್ಲ ಐಡಿಯಾ ತಗೊಂಡು ಆಮೇಲೆ ನಂದು ಓನಾಗಿ ಸ್ಟಾರ್ಟ್ ಮಾಡಿರೋದು.
0: ಓಕೆ, ಸೊ ನೀವೇ ಓನಾಗಿ ಸ್ಟಾರ್ಟ್ ಮಾಡಿದ್ದೀರಾ ಅಲ್ವಾ? ಸೊ ಹೆಸರು ತುಂಬಾ ಡಿಫ್ರೆಂಟ್ ಆಗಿದೆ ಸರ್, ಡೆವಿಲ್ಸ್ ಮೆನ್ಸ್ ಲೇಡೀಸ್ ಅಂಡ್ ಕಿಡ್ಸ್ ವೇರ್ ಅಂತ. ಯಾಕೆ ಈ ಹೆಸರು ಇಟ್ಟಿದ್ದು?
13: ಈಗಿನ ಯೂತಿಗೆ ಮ್ಯಾಮ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಬೇಕಲ್ಲ. ನಾರ್ಮಲ್ ರೆಗ್ಯುಲರ್ ಹೆಸರು ಅಂದ್ರೆ ಕಾಮನ್ ಆಗಿರತ್ತಲ್ಲ, ಅದೀಗ ಈಗಿನ ಯೂತಿಗೆ ಅಂತಾನೆ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ ಅಂತ ಈ ಹೆಸರು ಇಟ್ಟಿದ್ವಿ.
0: ಓಕೆ, ಸೊ ಡಿಫ್ರೆಂಟ್ ಆಗಿರ್ಲಿ ಅಂತ ಹೆಸರು ಇಟ್ರಿ. ಸೊ ಈಗ ಡೆವಿಲ್ಸ್ ಮೆನ್ಸ್ ಲೇಡೀಸ್ ಅಂಡ್ ಕಿಡ್ಸ್ ವೇರ್ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಏನೇನೆಲ್ಲ ಸಿಗುತ್ತೆ, ಯಾರಿಗೆಲ್ಲ ಸಿಗುತ್ತೆ, ಅದ್ರ ಬಗ್ಗೆ ಹೇಳಿ ಸರ್.
13: ಮೆನ್ಸ್ ವೇರು, ಕಿಡ್ಸ್ ವೇರು, ಲೇಡೀಸ್ ವೇರು ಎಲ್ಲಾನು ಅಂದ್ರೆ ವೆಸ್ಟರ್ನ್ಸ್ ಐಟಮ್ಸ್ ಅಲ್ಲಿ ಗರ್ಲ್ಸ್ ವೇರಲ್ಲಿ ಟೋಟಲಿ ಐಟಮ್ ಸಿಗುತ್ತೆ. ಮೆನ್ಸ್ ಇಂದು ಕ್ಯಾಜುವಲ್ ವೇರಿಂದ ಫಾರ್ಮಲ್ಸ್ ಎಲ್ಲ ಐಟಮ್ಸ್ ಸಿಗುತ್ತೆ. ಕಿಡ್ಸ್ ಸೆಕ್ಷನ್ ಅಲ್ಲೂ ನಿಮಗೆ ಮಕ್ಳದು, ಗರ್ಲ್ಸ್ ಇಂದು, ಬಾಯ್ಸ್ ಇಂದು ಬಾಕ್ಸ್ ಐಟಮ್ಸ್, ಫ್ರಾಕ್ಸು, ಫ್ಯಾನ್ಸಿ ವೆಸ್ಟರ್ನ್ಸ್ ಎಲ್ಲ ಐಟಮ್ಸ್ ಸಿಗುತ್ತೆ.
0: ಓಕೆ, ರೇಟ್ ಎಲ್ಲ ಹೇಗಿರುತ್ತೆ?
13: ರೇಟ್ ಎಲ್ಲ ರೀಸನೇಬಲ್ ಇರುತ್ತೆ. ಮಾರ್ಕೆಟಿಗೆ ಕಂಪೇರ್ ಮಾಡಿದ್ರೆ ತುಂಬಾನೇ ರೀಸನೇಬಲ್ ಇರುತ್ತೆ. ಯಾಕಂದ್ರೆ ನಮ್ದು ರೆಗ್ಯುಲರ್ ಕಸ್ಟಮರ್ಸ್ ಬೇಕು ನಮಗೆ. ನಮ್ದು ಮಾರ್ಜಿನ್ಸ್ ಎಲ್ಲ ತುಂಬ ಡೌನ್ ಇಟ್ಟು ಫಿಕ್ಸ್ ಅಂತಾನೆ ಮಾಡಿರ್ತೀವಿ, ಬಟ್ ತುಂಬ ಡೌನ್ ಇರುತ್ತೆ ಮಾರ್ಜಿನ್ಸ್ ಎಲ್ಲ, ಮತ್ತೆ ಕ್ವಾಲಿಟಿ ಎಲ್ಲ ಪ್ರೀಮಿಯಂ ಇರುತ್ತೆ.
0: ಸೊ ಫಿಕ್ಸೆಡ್ ರೇಟ್, ಪ್ರೀಮಿಯಂ ಕ್ವಾಲಿಟಿ, ನೋ ಬಾರ್ಗೇನಿಂಗ್. ಓಕೆ, ಸರಿ ಸರ್. ಸೊ ನನಗೆ ನಿಮ್ಮ ಪರಿಚಯ ಗೊತ್ತಾಯ್ತು, ನೀವು ಪ್ರಾಪರ್ ರಾಜಸ್ಥಾನದವರು ಅಂತ ಹೇಳಿದ್ರಿ. ಅಂಡ್ ಶಿವಮೊಗ್ಗ ಬಂದು 10 ವರ್ಷ ಆಯ್ತಾ? ಕನ್ನಡ ಕೂಡ ಚೆನ್ನಾಗಿ ಕಲ್ತಿದ್ದೀರಾ, ಖುಷಿ ಆಗುತ್ತೆ ಕೇಳೋಕೆ. ಹಾಗಿದ್ಮೇಲೆ ವ್ಯಾಪಾರ ಹೇಗಿದೆ, ಬಿಸ್ನೆಸ್ ಹೇಗಿದೆ?
13: ಪರವಾಗಿಲ್ಲ ಮ್ಯಾಮ್, ಈಗ ಸ್ವಲ್ಪ ಮಾರ್ಕೆಟ್ ಡೌನ್ ಇದೆ, ಬಾಕಿ ನಾರ್ಮಲ್, ಪರವಾಗಿಲ್ಲ, ಚೆನ್ನಾಗಿದೆ.
0: ಸೊ ಕಾಂಪಿಟೇಷನ್ ಹೇಗಿದೆ?
13: ಕಾಂಪಿಟೇಷನ್ ಅಂತ ಮೇಡಮ್ ನೆಕ್ಸ್ಟ್ ಲೆವೆಲ್ ಇದೆ. ಮಾರ್ಕೆಟ್ ಅಂದ್ರೆ ಕಾಂಪಿಟೇಷನ್ ಇದ್ದೇ ಇರುತ್ತೆ.
0: ಹೌದು, ಸೊ ಕಾಂಪಿಟೇಷನ್ ತುಂಬಾ ಇದೆ. ಈಗ ಯೂಶ್ವಲಿ ಹೇಗಪ್ಪ ಅಂದ್ರೆ, ಕ್ಲಾತ್ ಸೆಂಟರ್ ಅಲ್ಲಿ ಒಂದು ವುಮೆನ್ಸ್ ವೇರ್ ಇರುತ್ತೆ, ಇಲ್ಲ ಮೆನ್ಸ್ ವೇರ್ ಇರುತ್ತೆ, ಇಲ್ಲ ಕಿಡ್ಸ್ ವೇರ್ ಇರುತ್ತೆ, ಆಯ್ತಾ? ಬಟ್ ನಿಮ್ಮಲ್ಲಿ 3 ಕೂಡ ಇದೆ, ಕಲೆಕ್ಷನ್ಸ್ 3 ಸಿಗುತ್ತೆ, ಹೇಗೆ ಹ್ಯಾಂಡಲ್ ಮಾಡ್ತೀರಾ ಎಲ್ಲ?
13: ನಾರ್ಮಲ್

0: ಕಸ್ಟಮರ್ಸ್ಗಳು ಎಲ್ಲಿಂದ ಬರ್ತಾರೆ ಸರ್?
1: ಮ್ಯಾಮ್ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ, ಚಿತ್ರದುರ್ಗ, ಬೆಂಗಳೂರು, ಮೈಸೂರು, ದಾವಣಗೆರೆ, ಹರಿಹರರು, ಅಕ್ಕಪಕ್ಕ ನಿಯರ್ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ಬರ್ತಾರೆ.
0: ಸೂಪರ್. ಶಿವಮೊಗ್ಗದಲ್ಲೇ ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಬರ್ತಾ ಇದಾರೆ ಅಲ್ವಾ?
1: ಹಾ ಮ್ಯಾಮ್.
0: ಎಷ್ಟು ಖುಷಿ ಆಗುತ್ತೆ ಆಗ?
1: ಅವಾಗ ತುಂಬ ಖುಷಿ ಆಗುತ್ತೆ ಮ್ಯಾಮ್. ಈಗ ನಾರ್ಮಲ್ ಇನ್ನು ಅವ್ರು ಕೇಳಿದಾಗ ಅವರಿಗೆ ನಮ್ಮ ವೆರೈಟೀಸು, ನಮ್ಮ ಮೆಟೀರಿಯಲ್ಸ್ ಎಲ್ಲ ನೋಡಿ ಬೇರೆಯವ್ರು ರೆಫರೆನ್ಸ್ ಕೊಟ್ಟು ಅವ್ರು ನಮ್ಮ ಹತ್ರ ಬರ್ತಾರಂದ್ರೆ ತುಂಬ ಖುಷಿ ಆಗುತ್ತೆ. ಅಂದರೆ ಅವಾಗ ಇನ್ನೂ ಒಂದು ಎಕ್ಸ್ಟ್ರಾ ಬೇರೆ ಥರ ಬೇರೆ ಐಟಮ್ಸು ಆ್ಯಡ್ ಮಾಡೋಣ ಅಂತಲೂ ಇದಿರತ್ತೆ ನಮಗೂ.
0: ಖಂಡಿತ ಸರ್, ಕಸ್ಟಮರ್ಸ್ ಹೆಚ್ಚಾಗಿ ಬರ್ತಾ ಇದ್ದಾರೆ ಅಂದರೆ ಅಲ್ಲಿ ವೆರೈಟೀಸ್ ಕೂಡ ಹೆಚ್ಚಿಗೆ ಇರಲೇಬೇಕಾಗತ್ತೆ. ಸೊ ಕೇಳುಗರೆ, ಆಸೀಸ್ ಅವ್ರ ಜೊತೆ ಈ ಮಾತುಕತೆಯನ್ನ ಮುಂದುವರಿಸ್ತೀನಿ. ಆದರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಸೂಪರ್ ಆಗಿರೋ ಸಾಂಗ್ನ ಕೇಳಿಕೊಂಡು ಒಂದು ಬ್ರೇಕ್ ತೆಗೆದುಕೊಂಡು ಬೇಗ ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ವೆಲ್ಕಮ್ ಬ್ಯಾಕ್. ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಇದು ಬಿಸ್ನೆಸ್ ಬಸ್ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳುಗ್ರೆ, ಇವತ್ತು ನಾವು ಒಂದು ಕ್ಲಾತ್ ಸೆಂಟರ್ ಅಲ್ಲಿ ಇದೀವಿ. ಆ ಕ್ಲಾತ್ ಸೆಂಟರ್ ಹೆಸರು ತುಂಬಾ ವಿಭಿನ್ನವಾಗಿದೆ, ಅದೇನೆ ಡೆವಿಲ್ಸ್ ಮೆನ್ಸ್ ಅಂಡ್ ಲೇಡೀಸ್ ಅಂಡ್ ಕಿಡ್ಸ್ ವೇರ್. ಸೊ ಇದರ ಓನರ್ ಆಗಿರುವಂತಹ ಆಸಿಸ್ ಜೈನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಆಸಿಸ್ ಜೈನ್ ಅವರೇ, ಈಗಿನ ಬಿಸ್ನೆಸ್ ಅಲ್ಲಿ ಸೋಷಿಯಲ್ ಮೀಡಿಯಾ ಅನ್ನೋದು ಒನ್ ಆಫ್ ದ ಮೇಜರ್ ಪಾರ್ಟ್ ಅಂತಾನೆ ಹೇಳ್ಬೋದು, ಆಯ್ತಾ? ಸೊ ನಿಮ್ಮ ಬಿಸ್ನೆಸ್ ಗೆ ಸೋಷಿಯಲ್ ಮೀಡಿಯಾ ಎಷ್ಟು ಸಪೋರ್ಟಿವ್ ಆಗಿದೆ, ನೀವ್ ಎಷ್ಟು ಆಕ್ಟಿವ್ ಆಗಿದ್ದೀರಾ ಅದರಲ್ಲಿ?
3: ಮುಂಚೆ ಇರ್ಲಿಲ್ಲ, ಬಟ್ ರೀಸೆಂಟ್ ಒಂದು ವರ್ಷದಿಂದ ಇನ್ಸ್ಟಾದಲ್ಲಿ ಆಕ್ಟಿವ್ ಇದ್ದೀನಿ. ಅದರಿಂದ ಅಂತೂ ತುಂಬ ಸಪೋರ್ಟ್ ಸಿಗಿದೆ. ನಾರ್ಮಲ್ ರೆಗ್ಯುಲರ್ ಅಪ್ಡೇಟ್ಸು ಈ ಕಸ್ಟಮರ್ಸ್ ಹತ್ರ, ಈಗ ನಾವು ಎಲ್ಲರ ಹತ್ರನೂ ಈಗ ಸ್ಟಾಕ್ ಬಂದಿದೆ, ಈ ಐಟಮ್ಸ್ ಇದೆ ಅಂತ ಎಲ್ಲರ ಹತ್ರನೂ ಹೇಳೋಕ್ಕಾಗಲ್ಲ, ಬಟ್ ಇನ್ಸ್ಟಾಗ್ರಾಮಿಂದ ಅವ್ರ ತನಕ ಹೋಗುತ್ತೆ. ಅವರು ಜಾಸ್ತಿ ಆ ಕಡೆ ಈ ಕಡೆ ಓಡಾಡೋದು ಬೇಡ, ಸೀದಾ ನಮ್ಮ ಲೊಕೇಶನಿಗೆ ಬಂದರೆ, ಅಂದರೆ ಅವರು ಗರ್ಲ್ಸಿಂದ ಒಂದು ಫೇವ್ರೇಟ್ ಡೆಸ್ಟಿನೇಷನ್ ಹೇಳ್ಬೋದು ಇಲ್ಲಿಗೆ. ಸೀದಾ ಇಲ್ಲಿಗೆ ಬಂದರೆ ಅವ್ರಿಗೆ ಏನು ವೆರೈಟೀಸ್ ಬೇಕು, ವೆಸ್ಟರ್ನ್ಸಲ್ಲಿ ಟ್ರೆಂಡಿಂಗ್ ಐಟಮ್ಸ್ ಏನು ಬೇಕಲ್ಲ ಅದೆಲ್ಲ ಐಟಮ್ಸ್ ಇಲ್ಲಿಗೆ ಸಿಗುತ್ತೆ.
2: ಸೂಪರ್. ಸೊ ಎಷ್ಟು ಜನ ಎಂಪ್ಲಾಯೀಸ್ ವರ್ಕ್ ಮಾಡ್ತಾರೆ ಇಲ್ಲಿ?
3: 4 ಜನ ಇದ್ದಾರೆ.
2: 4 ಜನ ವರ್ಕ್ ಮಾಡ್ತಾರೆ. ಸೊ 4 ಜನ ಎಂಪ್ಲಾಯ್ಸಿಗೆ ಸ್ಯಾಲ್ರಿ ಕೊಡಬೇಕು, ಆ್ಯಂಡ್ ಈ ಮಳೆಗೆ ಸ್ವಂತನ ಬಾಡಿಗೆನ ಬಾಡಿಗೆ ಕೂಡ ಕಟ್ಟಬೇಕು, ಆದರೂ ಬೇರೆ ಬೇರೆ ಕಡೆಯಿಂದ ಕ್ಲಾಸಸ್ನ ತರಿಸ್ಬೇಕು, ಎಲ್ಲ ಮಾಡಿ ಬಿಸ್ನೆಸ್ ಹ್ಯಾಂಡಲ್ ಮಾಡೋಕೆ ಆಗ್ತಾ ಇದೆಯಾ ಸರ್?
3: ಮ್ಯಾಮ್, ಏನಿದ್ರು ಏನು ಮಾಡಬೇಕು ಅಂದರೆ ಹ್ಯಾಂಡಲ್ ಮಾಡಲೇಬೇಕಲ್ಲ ಮ್ಯಾಮ್. ಕಷ್ಟಪಟ್ರೇ ನೆಕ್ಸ್ಟು ನಮ್ಮದು ಸುಖ ಬೇಕು ಅಂದರೆ ಕಷ್ಟಪಡಲೇಬೇಕು ಅಂತ ಆ ರೇಂಜ್ ಎಲ್ಲ ಇರುತ್ತೆ. ಕಷ್ಟಪಟ್ರೇ ಸುಖ ಸಿಗೋದಲ್ಲ, ನಾರ್ಮಲ್ ಆಗುತ್ತೆ,
2: ನಡೀತಾ ಇದೆ. ಸೊ ಸ್ಟ್ರಗಲ್ ಮಾಡಬೇಕು, ಕಷ್ಟ ಪಡಬೇಕು, ಆಗ ಮಾತ್ರ ಸುಖ ಸಿಗೋದು ಅಂತ ಹೇಳ್ತಾ ಇದ್ದೀರಾ. ಸೂಪರ್ ಸರ್. ಸೊ ನಿಮ್ಮ ಬಾಯಲ್ಲಿ ಈ ಥರ ಕನ್ನಡ ಕೇಳೋಕ್ಕೆ ನಿಜಕ್ಕೂ ತುಂಬ ಖುಷಿ ಆಗ್ತಾ ಇದೆ. ಸೊ ಆಸೀಸ್ ಅವರೇ, ಈಗ ನಿಮ್ಮ ಪ್ರಕಾರ ಒಬ್ಬ ಬಿಸ್ನೆಸ್ ಮನ್ಗೆ ಒಂದಿಷ್ಟು ಕ್ವಾಲಿಟೀಸ್ ಇರಬೇಕು ಅನ್ನೋದಾದ್ರೆ ಏನು ಇರಬೇಕಾಗತ್ತೆ?
3: ಮ್ಯಾಮ್, ಕಸ್ಟಮರ್ಸಿಂದು ಮ್ಯಾನ್ ನಮಗೆ ಸಪೋರ್ಟ್ ಬೇಕು, ಕಸ್ಟಮರ್ಸ್ ನಮಗೆ ರೆಗ್ಯುಲರ್ ಬೇಕು ಅಂದರೆ ಮ್ಯಾನ್ ಕ್ವಾಲಿಟಿನೇ ಇರಬೇಕು. ನಾವು ಎಂಥ ಆಫರ್ ಕೊಟ್ರು ಏನು ಕೊಟ್ರು ಅವ್ರಿಗೆ ವರ್ತ್ಫುಲ್ ಆಗಿರಬೇಕು. ನಾವು ನಾರ್ಮಲ್ ಈಗ ರೇಂಜ್ ವೈಸ್ ನಾವು ಕಮ್ಮಿ ಇಟ್ಟಿದ್ದೀವಿ, ಕ್ವಾಲಿಟಿ ಡೌನ್ ಮಾಡ್ಕೊಂಡ್ರೆ, ನನ್ನ ಮಾರ್ಜಿನ್ ಡೌನ್ ಮಾಡ್ಕೊಂಡು ನನ್ನ ಕ್ವಾಲಿಟಿ ಕಮ್ಮಿ ಮಾಡ್ಕೊಂಡ್ರೆ ಕಸ್ಟಮರ್ಸ್ ರೆಗ್ಯುಲರ್ ಆಗಲ್ಲ, ರಿಪೀಟ್ ಆಗಲ್ಲ. ಅದರಲ್ಲಿ ನಾವು ಕ್ವಾಲಿಟಿನೂ ಮೇಂಟೈನ್ ಮಾಡ್ಕೋಬೇಕು, ಮತ್ತು ರೇಂಜ್ ವೈಸು ನಮಗೆ ಕಸ್ಟಮರ್ ಮ್ಯಾನ್ ಕಂಫರ್ಟೇಬಲ್ ಆಗಿರಬೇಕು. ಅವ್ರು ರಿಪೀಟ್ ಬರೋದು ಯಾವಾಗ ಅಂದರೆ ಕ್ವಾಲಿಟಿ ಅವರಿಗೆ ಕಂಫರ್ಟೇಬಲ್ ಆದ್ರೆ ರಿಪೀಟ್ ಬರೋದು, ಬೇರೆಯವ್ರಿಗೆ ಕರ್ಕೊಂಬಂದ್ರೆ ನನ್ನ ಕ್ವಾಲಿಟಿ ಕಂಫರ್ಟೇಬಲ್ ಆದ್ರೆ ರಿಪೀಟ್ ಬರೋದು. ಕಮ್ಮಿ ಮಾರ್ಜಿನ್ಸ್ ಮಾಡ್ಕೊಂಡು ಕ್ವಾಲಿಟಿ ಡೌನ್ ಮಾಡ್ಕೊಂಡು ನಾವು ಒಂದು ಸರಿ ಇಲ್ಲ ಎರಡು ಸರಿ ಅವ್ರ ಜೊತೆಗೆ ಬಿಸ್ನೆಸ್ ಮಾಡ್ಕೊಬೋದು. ರೆಗ್ಯುಲರ್ ಅವ್ರು ಆಗಲ್ಲ. ಈಗ ನಾರ್ಮಲ್ ನನ್ನ ಹತ್ರ 3-4 ಇಯರ್ಸಿಂದನೂ ಕಂಟಿನ್ಯೂ ಕಸ್ಟಮರ್ಸ್ ಇದ್ದಾರೆ, ಯಾಕಂದ್ರೆ ನನ್ನ ಕ್ವಾಲಿಟಿ ಮತ್ತು ರೇಂಜು ಎರಡೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ನಾನು ರೇಂಜ್ ಕಮ್ಮಿ ಮಾಡ್ತಾ ಇದ್ದೀನಿ, ನನಗೆ ಕಸ್ಟಮರ್ ಜಾಸ್ತಿ ಆಗಿದೆ ಅಂತ ನನ್ನ ಕ್ವಾಲಿಟಿ ಕಮ್ಮಿ ಮಾಡ್ಕೊಂಡು ರೇಂಜ್ ಅದೇ ಇಟ್ಕೊಂಡು ನಾನು ಆ ಥರ ರೇಂಜಲ್ಲಿ ಆ ಥರ ನನಗೆ ವ್ಯವಹಾರ ಮಾಡೋಕ್ಕೆ ಇಷ್ಟನೂ ಇಲ್ಲ. ಕ್ವಾಲಿಟಿ ಇದ್ದರೆ ಲೈಫಲ್ಲಿ ಅಂದರೆ ನಾರ್ಮಲ್ ನೆಕ್ಸ್ಟು ಮಾರ್ಕೆಟಲ್ಲಿ ಅಂದರೆ ತುಂಬ ಜಾಸ್ತಿ ಇದ್ದು ಲಾಂಗ್ ಹೋಗ್ಬೋದು. ಕ್ವಾಲಿಟಿ ಇಲ್ಲ ಅಂದರೆ ಒಂದು ಸ್ವಲ್ಪ ದಿನ ಹೇಳ್ತೀವಿ, ಆಮೇಲೆ ಹೋಗ್ಬಿಡ್ತೀವಿ.
2: ಖಂಡಿತ. ಸೊ ಕ್ವಾಲಿಟಿ ಅನ್ನೋದು ಮೇಂಟೈನ್ ಮಾಡ್ಕೊಬಂದ್ರೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಅಂದರೆ ಬಿಸ್ನೆಸ್ ಅನ್ನೋದು, ಇಲ್ಲ ಅಂದರೆ ಶಾರ್ಟ್ ಪೀರಿಯಡಲ್ಲೇ ಎಲ್ಲ ಮುಗಿದೋಗುತ್ತೆ ಅಂತ ಹೇಳ್ತಾ ಇದ್ರ. ಸೊ ಬಿಸ್ನೆಸ್ ಮ್ಯಾನ್ಗೆ ಪೇಷನ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ?
3: ಪೇಷನ್ಸೇ ಇರೋದು ಮೇನ್. ಪೇಷನ್ಸ್ ಇಲ್ಲ ಅಂದರೆ ನೀವು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ. ಮೇನ್ ಬಿಸ್ನೆಸ್ಸಲ್ಲಿ ಅಂದರೆ ಕಸ್ಟಮರ್ಸು ತುಂಬ ಟೈಪ್ಸ್ ಬರ್ತಾರೆ, ಕೆಲವೊಬ್ಬರದು ಫಾಸ್ಟ್ ಸೆಲೆಕ್ಷನ್, ಅದು ನಾನು ಎಷ್ಟು ವೆರೈಟೀಸ್ ಇಟ್ಟರೂ ಅವ್ರಿಗೂ ಸ್ಯಾಟಿಸ್ಫೈ ಮಾಡೋಕ್ಕಂತ ನಾನು 100% ಇರಲ್ಲ. ಈಗ 100 ಜನದಲ್ಲಿ 10 ಜನ ನನಗೆ ಬೇರೆ ಥರನೂ ವೆರೈಟೀಸ್ ಬೇಕಾಗತ್ತೆ. ಬಟ್ ಅವ್ರು ಬಂದಾಗ ನಾವು ವೆರೈಟೀಸ್ ತೋರಿಸೋದು, ಅವ್ರಿಗೆ ಇಷ್ಟ ಆದರೆ ಅದನ್ನು ತೊಗೊಂಡೋಗ್ತಾರೆ, ಇಷ್ಟ ಆಗಿಲ್ಲ ಅಂದರೆ ಮೇಡಮ್ ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ ಸರ್, ನೆಕ್ಸ್ಟ್ ಟೈಮ್ ವಿಸಿಟ್ ಮಾಡಿ ಅಂತ ಹೇಳ್ಬೋದು. ಇಲ್ಲ ನಾವು ಅದ್ರ ಮೇಲೆ ಸಿಟ್ ಮಾಡ್ಕೊಳೋದು ಅಂದರೆ ಅದು ಸರಿಯಾಗಲ್ಲ, ಅದನ್ನು ಬಿಸ್ನೆಸ್ ಮೇಲೆ ಇದ್ದಲ್ಲ. ನಾರ್ಮಲ್ ಪೇಷನ್ಸ್ ಲೆವೆಲ್ ಅಂತೂ ಎಲ್ಲ ಬಿಸ್ನೆಸ್ ಎಲ್ಲ ಮಾರ್ಕೆಟಿಂಗ್ ಲೆವೆಲಲ್ಲಿ ಪೇಷನ್ಸ್ ಅಂತೂ ಇರಲೇಬೇಕು.
2: ಹಾಂ. ಸೊ ಈಗ ಪೇಷನ್ಸ್ ಓಕೆ ಸರ್, ಈಗ ಸೇವಿಂಗ್ಸ್ ಆಗಿರ್ಬೋದು ಅಥವಾ ಅಮೌಂಟನ್ನು ಉಳಿಸೋದು ಅಂತ ನಾವು ಏನು ಹೇಳ್ತೀವಿ, ಈಗ ಬಿಸ್ನೆಸ್ ಮಾಡಿದಷ್ಟು ಕೂಡ ಟರ್ನ್ ಓವರ್ ಮಾಡ್ತಾ ಇರ್ತಾರೆ, ಇದ್ರ ಮಧ್ಯೆ ಸೇವಿಂಗ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಒಬ್ಬ ಬಿಸ್ನೆಸ್ ಮನ್ಗೆ?
3: ಮ್ಯಾಮ್, ಸ್ಟಾರ್ಟಿಂಗ್ ಬಿಸ್ನೆಸ್ಸಲ್ಲಿ ಅಂತೂ ಸೇವಿಂಗ್ಕ್ಕಿಂತ ಮೇನು ನಾವು ಟರ್ನ್ ಓವರ್ ಅಂದರೆ ಇದ್ರ ಮೇಲೇ. ಈಗ ಸೇವಿಂಗ್ ಮಾಡ್ಕೊಂಡು ಮತ್ತೆ ಬಿಸ್ನೆಸ್ಸಿಗೆ ಹಾಕ್ತಾ ಇರ್ತೀವಿ ಅಂದರೆ ಅದರಿಂದನೇ ಬಿಸ್ನೆಸ್ ಬಿಲ್ಡ್ ಮಾಡೋಕ್ಕಾಗೋದು. ಈಗ ನಾರ್ಮಲ್ ನಾವು ಸೇವಿಂಗ್ಸ್ ಅಂತ ಅದರಲ್ಲಿ ತೆಗಿಯೋಕೆ ಹೋದರೆ ಆ ನಾವು ಬಿಸ್ನೆಸ್ ಬಿಲ್ಡ್ ಮಾಡೋಕ್ಕಾಗಲ್ಲ. ಈಗ ನಾರ್ಮಲ್ ಮಾರ್ಜಿನ್ಸ್ ಡೌನ್ ಇಟ್ಕೊಂಡಿರ್ತೀವಿ, ಅದ್ರಲ್ಲಿ ನಮಗೆ ಏನು ಪ್ರಾಫಿಟ್ ಆಗುತ್ತಲ್ಲ, ಅದನ್ನೇ ನಾವು ಮತ್ತೆ ಇದಕ್ಕೆ ಹಾಕಿದ್ರೂ ಮತ್ತೆ ನಾವು ನೆಕ್ಸ್ಟ್ ಇನ್ನೂ ವೆರೈಟೀಸು ಇನ್ನೂ ಎಕ್ಸ್ಟ್ರಾ ಐಟಮ್ಸು ಎಡ್ ಮಾಡೋಕ್ಕಿದಾಗದು, ಆವಾಗಲೇ ಬಿಸ್ನೆಸ್ ಬಿಲ್ಡ್ ಆಗೋದು.
2: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಬಿಸ್ನೆಸ್ಸಲ್ಲಿ ಬಿಸ್ನೆಸ್ ಮನ್ಗೆ ಯಾವೆಲ್ಲ ಕ್ವಾಲಿಟೀಸ್ ಇರಬೇಕು, ಹಾಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದ್ರ ಬಗ್ಗೆ ಆಸೀಸ್ ಅವರು ತುಂಬ ಚೆನ್ನಾಗಿ ಮಾಹಿತಿನ ನೀಡ್ತಾ ಇದ್ರು ಅಲ್ವಾ? ಹಾಗಿದ್ರೆ ಇವರ ಜೊತೆ ಮಾತುಕತೆನ ಮುಂದುವರಿಸ್ತೀನಿ. ಮತ್ತೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯ ಮಾತಾಡೋದು ಕೂಡ ಬಾಕಿ ಇದೆ, ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಸಾಂಗ್ ಅನ್ನ ಕೇಳ್ಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ಬಿಸ್ನೆಸ್ ಬಸ್ ಕಾರ್ಯಕ್ರಮ, ನಾನು ನಿಮ್ಮ ಆರ್ ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಸೂಪರ್ ಸಾಂಗಿನ ನಂತರ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಬಿಸ್ನೆಸ್ ಫಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ ಕೇಳುಗರೆ, ಇವತ್ತಿನ ನಮ್ಮ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ಒಂದು ಕ್ಲಾತ್ ಸೆಂಟರ್ ಅಲ್ಲಿ ಮಾಡ್ತಾ ಇದೀವಿ. ವಿಶೇಷವಾಗಿ ಈ ಕ್ಲಾತ್ ಸೆಂಟರ್ ಅಲ್ಲಿ ಮಕ್ಕಳಿಗೆ, ಮಹಿಳೆಯರಿಗೆ, ಪುರುಷರಿಗೆ ಮೂರು ಜನಕ್ಕೂ ಕೂಡ ಬಟ್ಟೆ ಸಿಗುವಂತದ್ದು. ಸೊ ಲೇಡೀಸಿಗೆ ಎಕ್ಸ್ಪೆಷಲಿ ಟ್ರೆಂಡಿಂಗ್ ಬಟ್ಟೆಗಳು ಸಿಗುತ್ತೆ, ಮೆನ್ಸಿಗೂ ಕೂಡ ಸಿಗುತ್ತೆ. ವಿಶೇಷವಾಗಿರುವಂತ ಕ್ಲಾತ್ ಸೆಂಟರ್ ಹೆಸರು ಏನಪ್ಪಾ ಅಂದ್ರೆ ಡೆವಿಲ್ಸ್ ಮೆನ್ಸ್ ಲೇಡೀಸ್ ಅಂಡ್ ಕಿಡ್ಸ್ ವೇರ್. ಸೊ ಇದರ ಓನರ್ ಆಗಿರುವಂತ ಆಸೀಸ್ ಜೈನ್ ಅವರು ನಮ್ಮ ಜೊತೆ ಮಾತಾಡ್ತಾ ಇದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರ್ಸೋಣ. ಆಸೀಸ್ ಅವರೇ,
3: ಈಗ ನಿಮ್ಮ ಹತ್ರ ಬರುವಂತ ಕಸ್ಟಮರ್ಸ್ ಶಾಪ್ ಮಾಡ್ಕೊಂಡು ಹೋಗಿರ್ತಾರೆ, ಆಮೇಲೆ ಏನೋ ಕಂಪ್ಲೇಂಟ್ಸ್ ಇರುತ್ತೆ, ಫಾರ್ ಎಕ್ಸಾಂಪಲ್ ಕಲರ್ ಏನೋ ಚೇಂಜಸ್ ಆಗೋದು ಅಥವಾ ಏನೋ ಡ್ಯಾಮೇಜಸ್ ಏನೋ ಇರುತ್ತೆ, ಹಾಗೆ ರಿಟರ್ನ್ ಬಂದಿರುವಂತ ಕಸ್ಟಮರ್ಸ್ಗೆ ನೀವು ಹೇಗೆ ರಿಯಾಕ್ಟ್ ಮಾಡ್ತೀರಾ?
4: ಮ್ಯಾಮ್, ಡ್ಯಾಮೇಜು, ಕಲರ್ ಶೇಡು ಆ ಥರ ಏನು ಡಿಫೆಕ್ಟ್ ಬಂದರು ಅಂದರೆ ನಮ್ಮದೇ ಪೀಸ್ ಇರುತ್ತೆ. ನಮ್ಮದೇ ಪ್ರಾಡಕ್ಟ್ ಡಿಫೆಕ್ಟ್ ಇದ್ರೆ ಅಂದರೆ ನಾವು ರಿಟರ್ನ್ ತೊಗೊತೀವಿ. ಹಾಂ, 99% ಕಂಪ್ಲೇಂಟ್ಸ್ ಬರಲ್ಲ, ಯಾಕೆಂದ್ರೆ ಮೆಟೀರಿಯಲ್ಸ್ ನಾವು ಆಲ್ಮೋಸ್ಟ್ ಚೆಕ್ ಮಾಡ್ಕೊಂಡು ತೊಗೊಂಬಿಡ್ತೀವಿ. ಮತ್ತು ಕಸ್ಟಮರಿಗೂ ಇದನ್ನೇ ಹೇಳಿರ್ತೀವಿ, ನೀವು ಫಸ್ಟ್ ಟೈಮ್ ತೊಗೊಂಡೋಗ್ತೀರ ಏನಾದರೂ ಕಂಪ್ಲೇಂಟ್ಸ್ ಇದ್ದರೆ ನೀವು ನಮಗೆ ಆವಾಗಲೇ ನೀವು ಇನ್ಫಾರ್ಮ್ ಮಾಡ್ಕೋಬೇಕು. ಈಗ ನಾವು ಬ್ರ್ಯಾಂಡ್ಸಿಂದ ಆ ಕಂಪ್ನಿಯವ್ರ ಹತ್ರ ನಾವು ಮಾತಾಡ್ಬೋದು ಆವಾಗ. ಈಗ ನೀವು ಈ ಸರಿ ಪರ್ಚೇಸ್ ಮಾಡ್ಕೊಂಡು ಒಂದು 3 months 4 months ಬಿಟ್ಟು ಅದು ಹಿಂಗಾಗಿತ್ತು ಅಂತ ಹೇಳಿದರೆ ಆವಾಗ ನೀವು ಅವ್ರ ಹತ್ರನೂ ಏನೂ ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ಪೀಸ್ ಯಾವಾಗ ಅವರು ಇದು ರೆಡಿ ಮಾಡಿರ್ತಾರೆ, ನಮ್ಮ ಹತ್ರ ಯಾವಾಗ ಬಂದಿರುತ್ತೆ ನಮಗೆ ಗೊತ್ತಿರಲ್ಲ ಅದನ್ನು. ಬಾಕಿ ನಾರ್ಮಲ್ ಆಗಿ ಏನೋ ಕಂಪ್ಲೇಂಟ್ಸ್ ಇದ್ರೆ ಡ್ಯಾಮೇಜ್ ಇದ್ರೆ ಅದನ್ನ ರಿಟರ್ನ್ ತೊಗೊಳ್ತೀವಿ.
3: ಸರ್, ಕೆಲವೊಂದು ಬಿಸ್ನೆಸ್ ಸೀಸನ್ ವೈಸ್ ಬಿಸ್ನೆಸ್ ಅಂತ ಹೇಳ್ತಾರೆ, ಆಯ್ತಾ? ಸೊ ಈ ಕ್ಲಾತ್ ಬಿಸ್ನೆಸ್ ಯಾವ ಥರ ಅಂದರೆ ನಿಮ್ಮಲ್ಲಿ ಯಾವಾಗ ಹೆಚ್ಚು ವ್ಯಾಪಾರ ಆಗುವಂಥದ್ದು?
4: ಸೀಸನೇಬಲ್ ಮ್ಯಾಮ್, ಸೀಸನೇಬಲ್ ಅಲ್ಲಿ ಅಂದರೆ ಒಂದು ಸ್ವಲ್ಪ ಎಕ್ಸ್ಟ್ರಾ ಆಗುತ್ತಲ್ಲ, ನಾರ್ಮಲ್ ಟೈಮಲ್ಲಿ ನಾರ್ಮಲ್ ಇರುತ್ತೆ. ಬಟ್ ಅದನ್ನೇ ನಮ್ಮ ಕಸ್ಟಮರ್ಸಿಂದ ನಾವು ಹಿಂಗೆ ಬಿಲೀವ್ ಮಾಡಿರ್ತಾರಲ್ಲ, ಕಸ್ಟಮರ್ಸ್ ನಮ್ಮ ಮೇಲೆ ಹಿಂಗೆ ನಂಬಿಕೆ ಇಟ್ಕೊಂಡಿರ್ತಾರೆ, ಅದ್ರ ಮೇಲೆ ರೆಗ್ಯುಲರ್ ಬಿಸ್ನೆಸ್ಸು ಆಗೋದು. ಈಗ ಬರೀ ಸೀಸನ್ ಟೈಮ್ ಅಂತ ಇಟ್ಕೊಂಡಿದ್ರು ಆಗಲ್ಲ. ಈಗ ನಾರ್ಮಲ್, ಈಗ ಮಳಿಗೆ ಬಾಡಿಗೆ ಆಗಲಿ, ಸ್ಟಾಫಿಂದ ಆಗಲಿ, ಅದು ನಾವು ನಾರ್ಮಲ್ ಟೈಮಲ್ಲೂ ಕೊಡಬೇಕು. ಬಟ್ ಕಸ್ಟಮರಿಂದ ನಂಬಿಕೆ ನಮ್ಮ ಮೇಲೆ ಇದ್ರೇ ರೆಗ್ಯುಲರ್ ನಾವು ಮಾಡ್ಕೊಬೋದು. ಕಸ್ಟಮರ್ ನಂಬಿಕೆ ಇಲ್ಲ ಅಂದರೆ ಬಲಿ ಸೀಸನ್ಗೆ ಕಾಯ್ತಾ ಕೂತ್ಕೋಬೇಕು ಅಷ್ಟೇ, ಬಾಕಿ ನಾರ್ಮಲ್ ಟೈಮಲ್ಲೂ ಮಾಡ್ಬೋದು.
3: ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಸೀಸನ್ ಅಂತ ಏನು ಮ್ಯಾಟರ್ ಆಗೋಲ್ಲ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳ್ತಿದ್ದೀರಾ. ಹಾಗೆ ಆಸೀಸ್ ಅವರೇ, ಈಗ ನೀವು ಹೇಳಿದ್ರಿ ಈ ಬಿಸ್ನೆಸ್ ಪ್ರಾರಂಭ ಆಗಿ 4 years ಆಯಿತು ಅಂತ. ಸೊ ರಾಜಸ್ಥಾನದ ಇಲ್ಲಿಗೆ ಬಂದು 4 ವರ್ಷದಿಂದ ಬಿಸ್ನೆಸ್ ಮಾಡ್ತಾ ಇರೋದಕ್ಕೂ ಒಂದು ದಿನ ಪರವಾಗಿಲ್ಲ, ಸಾರ್ಥಕತೆ ಸಿಕ್ತು ಅಂತ ಯಾವಾಗ ಅನ್ನಿಸ್ತು ಸರ್?
4: ಮ್ಯಾಮ್, ಇವಾಗೆಲ್ಲ ನನ್ನ ಫ್ಯಾಮಿಲಿ ಎಲ್ಲ ಇಲ್ಲೇ ಇದ್ದಾರೆ. ಒಬ್ಬನೇ ಬಂದಿದ್ದೆ ನಾನು ಶಿವಮೊಗ್ಗಕ್ಕೆ. ಇಲ್ಲಿ ವರ್ಕ್ ಮಾಡ್ಕೊಂಡು ನಾನು ಸ್ಟಾರ್ಟ್ ಮಾಡಿದ್ಮೇಲೆ ನನ್ನ ಅಣ್ಣ, ತಮ್ಮ, ಅಪ್ಪಾಜಿ, ಅಮ್ಮ ಎಲ್ಲ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಫುಲ್ ಇಲ್ಲೇ ಇದ್ದಾರೆ ಇವಾಗ. ಅವಾಗ ಸ್ಯಾಟಿಸ್ಫೈಡ್ ಸರ್, ಯಾಕಂದ್ರೆ ವರ್ಕ್ ಮಾಡೋ ಟೈಮಲ್ಲಿ ಒಬ್ಬನೇ ಇದೆ, ಈಗ ಫ್ಯಾಮಿಲಿ ಫುಲ್ ನನ್ನ ಜೊತೆಗೆ ಇಲ್ಲೇ ಇದ್ದಾರೆ, ಅಲ್ಲಿಂದ ಎಲ್ಲ ಇಲ್ಲಿಗೆ ಬಂದು ಇಲ್ಲಿಗೆ ಶಿಫ್ಟ್ ಆಗಿದ್ದೀವಿ, ಎಲ್ಲರೂ ಚೆನ್ನಾಗಿ.
3: ಖುಷಿ ಇದೆ ಖಂಡಿತ ಸರ್, ಬಿಕಾಸ್ ಒಬ್ಬರೇ ಬಂದು ವ್ಯಾಪಾರ ಪ್ರಾರಂಭ ಮಾಡಿದ್ರಿ, ಬಟ್ ಈಗ ವ್ಯಾಪಾರ ಸಕ್ಸಸ್ ಆಗಿದ್ರಿಂದ ಇಡೀ ಫ್ಯಾಮಿಲಿ ಇಲ್ಲಿಗೆ ಶಿಫ್ಟ್ ಆಗಿದ್ರೆ ಅಂದರೆ ಅದು ಕೂಡ ಒಂದು ರೀತಿ ಸಕ್ಸಸ್ ಅಲ್ವಾ ಸರ್?
4: ಹಾಂ ಮ್ಯಾಮ್.
3: ಸೊ ಆ ಮೂಮೆಂಟ್ ನಿಮಗೆ ತುಂಬ ಪ್ರೌಡ್ ಅಂತ ಅನ್ಸುತ್ತಲ್ವಾ?
4: ಹಾಂ ಮ್ಯಾಮ್.
3: ಸೊ ಅಟ್ ದ ಸೇಮ್ ಟೈಮ್ ಎಲ್ಲ ಬಿಸ್ನೆಸ್ಸಲ್ಲೂ ಚಾಲೆಂಜಿಂಗ್ ಅಂತ ಇದ್ದೇ ಇರತ್ತೆ, ನಿಮ್ಮ ಬಿಸ್ನೆಸ್ ಜರ್ನಿಯಲ್ಲಿ ಯಾವಾಗ ಚಾಲೆಂಜಿಂಗ್ ಟೈಮ್ ಅಂತ ಇದ್ದಿದ್ದು?
4: ಚಾಲೆಂಜಿಂಗ್ ಟೈಮ್ ಅಂದರೆ ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಜರ್ನಿ, ಆವಾಗಿಂದ ಚಾಲೆಂಜಿಂಗೆ. ಸ್ಟಾರ್ಟ್ ಮಾಡೋ ಟೈಮಲ್ಲಿ ಮಧ್ಯದೆಲ್ಲ ತುಂಬ ಜನನೂ ಕಾಲು ಹಾಕಿರ್ತಾರೆ, ಏನೇನೋ ಮಾಡೋ ಸ್ಟಾರ್ಟ್ ಮಾಡ್ತಾರೆ. ನಾರ್ಮಲ್, ಈಗ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ ಅಂತಾರೆ, ಕಾಲು ಹಾಕೋರು ತುಂಬ ಜನ ಇರ್ತಾರೆ ಮಧ್ಯದಲ್ಲಿ. ಇದು ಮಾಡೋಂಗೆ ಬಿಡಲ್ಲ, ಅದು ಐಟಮ್ ತೊಗೊಳಕ್ಕೆ ಬಿಡಲ್ಲ. ಪರ್ಚೇಸ್ ಮಾಡೋಕೆ ಹೋದಾಗ ಅವರಿಗೆಲ್ಲ ಹೋಲ್ಸೇಲರ್ ಅವ್ರು ಇರ್ತಾರಲ್ಲ, ಅವರಿಗೆಲ್ಲ ಫೋನ್ ಮಾಡಿ ಹೇಳೋದು ಅಂದರೆ ಇವ್ರಿಗೆ ಐಟಮ್ಸ್ ಕೊಡಬೇಡಿ, ಹಂಗೆಲ್ಲ ತುಂಬ ಹಿಂಗಾಗಿತ್ತು. ಹಾಂ, ಈಗ ನಾರ್ಮಲ್ ಅದನ್ನು ನಾವು ಫೇಸ್ ಮಾಡಿಕೊಂಡೆ ಇಲ್ಲಿ ತನಕ ಬಂದಿರುತ್ತೆ.
3: ಸೊ ಈ ರೀತಿ ಎಲ್ಲ ಚಾಲೆಂಜಸ್ ಇರುತ್ತೆ,
4: ತುಂಬ ಇರುತ್ತೆ. ಮಾರ್ಕೆಟಿಗೆ ಬಂದ್ವಿ ನಾವು, ನಮ್ಮದೇ ಬಿಸ್ನೆಸ್ ಆಗಿ ನಮ್ಮದೇ ಓನ್ ಆಗಿ ಮಾಡ್ತಿದ್ದೀವಿ ಅಂದರೆ ತುಂಬ ಫೇಸ್ ಮಾಡಬೇಕಾಗತ್ತೆ. ಹಾಂ, ಈಸಿಯಾಗಿ ಬಿಲ್ಡ್ ಆಗುತ್ತೆ ಅಂತ ಅದಿಲ್ಲ, ಬಟ್ ಕಷ್ಟಪಟ್ಟು ನೆಕ್ಸ್ಟ್ ಲೈಫ್ ಇದೆಯಲ್ಲ ತುಂಬ ಚೆನ್ನಾಗಿರುತ್ತೆ.
3: ಸೂಪರ್ ಸರ್. ಸೊ ಈ ಚಾಲೆಂಜಸ್ ಎಲ್ಲ ಯೂಶ್ವಲಿ ವ್ಯಾಪಾರ ಮಾಡೋಕ್ಕೆ ಆರಂಭ ಮಾಡಿದವರಿಗೆ ಅಷ್ಟಾಗಿ ಗೊತ್ತಿರಲಿಕ್ಕಿಲ್ಲ ಅಲ್ವಾ ಸರ್?
4: ಇಲ್ಲ ಮ್ಯಾಮ್, ನಾರ್ಮಲ್ ಆಗಿ ಹಿಂಗೆ ಗೊತ್ತಿರಲ್ಲ. ಈಗ ಸೀದಾ ಇಲ್ಲಿ ತನಕ ಬಂದುಬಿಟ್ಟಿದ್ದೀವಿ ಅಂತ ಏನೂ ಇರಲ್ಲ, ಹಿಂದೆ ಎಲ್ಲನೂ ನೋಡ್ಕೊಂಡು ಬಂದರೆ ನೆಕ್ಸ್ಟ್ ನಮ್ಮ ಬಿಸ್ನೆಸ್ಸಿಗೆ ನಾವು ಯಾವ ರೀತಿಗಿದ್ರು, ಕಸ್ಟಮರ್ಸ್ ಕಮ್ಮಿ ಇದ್ರು, ಕಸ್ಟಮರ್ ಜಾಸ್ತಿ ಇದ್ರು, ಯಾಕಂದ್ರೆ ಈಗ ಸೀಸನೇಬಲ್ ಅಂತ ಹೇಳಿದ್ರಲ್ಲ, ಈಗ ಸೀಸನ್ ಟೈಮಲ್ಲಿ ಚೆನ್ನಾಗಾಗುತ್ತೆ ವ್ಯಾಪಾರ, ನಾರ್ಮಲ್ ಟೈಮಲ್ಲೂ ಸ್ವಲ್ಪ ಇದಾಗುತ್ತೆ. ಬಟ್ ಎಲ್ಲ ಡೇಸು ಒಂದೇ ಥರ ಇರಲ್ಲ, ಅದನ್ನು ನಮಗೆ ಪೇಷನ್ಸ್ ಥರನೇ ಇರಬೇಕು. ಎಲ್ಲ ಥರದಲ್ಲೂ ನಮ್ಮ ತುಂಬ ಫೇಸ್ ಮಾಡ್ಕೋಬೇಕು. ಒಂದೊಂದು ಟೈಮ್ ಕಸ್ಟಮರ್ ಡೌನ್ ಇರ್ತಾರೆ, ಪರ್ಚೇಸಿಂಗ್ ಟೈಮಲ್ಲಿ ಮಧ್ಯದಲ್ಲಿ ಕಾಲು ಹಾಕೋರು ತುಂಬ ಜನ ಇರ್ತಾರೆ, ಏನೇನೋ ಒಂದು ಆಗ್ತಾ ಇರುತ್ತೆ. ಬಟ್ ಅದೆಲ್ಲ ಫೇಸ್ ಮಾಡ್ಕೊತ ಬಂದರೆ ಬಿಲ್ಡ್ ಆಗುತ್ತೆ.
3: ಖಂಡಿತ. ಈಗ ನೀವು ಕೂಡ ಯೂತ್ಸ್, ಸೊ ಹೇಗಿರುವಾಗ ಈಗಿನ ಯೂತ್ಸ್ ಹೊಸದಾಗಿ ಬಿಸ್ನೆಸ್ ಪ್ರಾರಂಭ ಮಾಡ್ಬೇಕಂತಿರ್ತಾರೆ, ನಾಟ್ ಓನ್ಲಿ ಕ್ಲಾತ್ ಸೆಂಟರ್, ಯಾವುದೇ ಬಿಸ್ನೆಸ್ ಪ್ರಾರಂಭ ಮಾಡಿದ್ರು ಒಂದಿಷ್ಟು ಪಾಯಿಂಟ್ಸ್ ಗಮನದಲ್ಲಿ ಇಟ್ಕೋಬೇಕು, ಮೈಂಡ್ ಅಲ್ಲಿ ಇಟ್ಕೊಂಡು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದ್ರೆ ಯಾವ ಪಾಯಿಂಟ್ಸ್ ಗಳು ಇಂಪಾರ್ಟೆಂಟ್ ಆಗುತ್ತೆ ಸರ್?
4: ಮ್ಯಾಮ್, ತಾಳ್ಮೆ ಅಂತೂ ಮೇನ್ ಇರಬೇಕು. ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ತಕ್ಷಣ ನಾವು ರನ್ ಮಾಡ್ತೀವಿ ಅಂತ ಅದು ಆಗಲ್ಲ. ಮೇನ್ ನಾವು ಸೇವಿಂಗ್ಸ್ ಮಾಡ್ತೀವಿ ಅಂದ್ರೂ ಅದು ಆಗಲ್ಲ. ಮೇನ್ ನಮ್ಮದು ನಮ್ಮ ಡೈಲಿ ರೂಟೀನಲ್ಲಿ 100 ರುಪೀಸ್ ಖರ್ಚು ಅಂದರೆ ಅದು ನಾವು 30-40 ರುಪೀಸಿಗೆ ಬರಬೇಕು. ಹಾಂ, ಯಾಕಂದ್ರೆ ತುಂಬ ಜನದ್ದು ಹಂಗೆ ಇರುತ್ತೆ, ಈಗ ನಂದು ಅಂಗಡಿ ಆಗಿದೆ, ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ ಅದೇನು ದುಡಿತಿದಾರಲ್ಲ ಹಂಗೆ ಖರ್ಚು ಮಾಡಿದ್ರೆ ಅದು ಬಿಲ್ಡ್ ಮಾಡೋಕ್ಕಾಗಲ್ಲ. ನಾವು ದುಡಿತಿರೋದು ಮತ್ತೆ ಅದನ್ನು ನಾವು ಬಿಸ್ನೆಸ್ಸಿಗೆ ಹಾಕ್ಕೊಂಡ್ರೆ ಮತ್ತೆ ನೆಕ್ಸ್ಟ್ ಬಿಲ್ಡ್ ಮಾಡೋಕ್ಕಾಗೋದು. ಹಾಂ, ಏಕೆಂದರೆ ಈಗಿಂದು ಯೂತಿಗೆ ನಾರ್ಮಲಾಗಿ ನೋಡ್ತಿರೋದು ಅಂದರೆ ಈಗ ಬಿಸ್ನೆಸ್ ಮಾಡಿದ್ರೂ ತುಂಬ ಒಳ್ಳೆಯದು, ಏಕೆಂದರೆ ಸ್ಯಾಲ್ರೀಸಲ್ಲಿ ಇವಾಗಿನ ಖರ್ಚುಗಳೆಲ್ಲ ನೋಡಿದರೆ ಸ್ಯಾಲ್ರಿಯಲ್ಲಿ ಆಗಲ್ಲ. ಬಿಸ್ನೆಸ್ ಮಾಡಿದರೆ ಇದೆಲ್ಲ ಪೇಷನ್ಸ್ ಲೆವೆಲ್ ಇರಲೇಬೇಕು.
3: ಆಸೀಸ್ ಅವರೇ, ನಿಮ್ಮ ಒಟ್ಟಿಗೆ ಮಾತಾಡಿ ತುಂಬ ಖುಷಿ ಆಯಿತು. ನಿಮ್ಮ ಬಿಸ್ನೆಸ್ ಸ್ಕೆಡ್ಯೂಲಲ್ಲಿ ನಮಗೋಸ್ಕರ ಟೈಮ್ ಮಾಡಿಕೊಂಡು ನಿಮ್ಮ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡಿಕೊಂಡ್ರೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಸರ್.
4: ಥ್ಯಾಂಕ್ ಯು ಸೋ ಮಚ್.
3: ಆಲ್ ರೈಟ್, ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಆಸೀಸ್ ಅವರು ಅವರ 4 ವರ್ಷದ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿಕೊಂಡ್ರು. ಹಾಗೆ ಮಾರ್ಕೆಟ್ ಅಲ್ಲಿ ಹೊಸದಾಗಿ ಬಿಸ್ನೆಸ್ ಏನಾದ್ರೂ ಪ್ರಾರಂಭ ಮಾಡ್ತೀವಿ ಅಂದ್ರೆ ಅಲ್ಲಿ ಸಾಕಷ್ಟು ಸವಾಲುಗಳು ಕೂಡ ಎದುರು ಆಗುತ್ತೆ. ಆದ್ರೆ ನಮ್ಮ ಶ್ರದ್ಧೆ, ನಮ್ಮ ಪ್ರಾಮಾಣಿಕತೆ, ನಮ್ಮ ಹಾರ್ಡ್ ವರ್ಕ್ ನಮ್ಮೊಟ್ಟಿಗೆ ಇದ್ದಾಗ ಖಂಡಿತವಾಗ್ಲೂ ಯಶಸ್ಸನ್ನ ಗಳಿಸಬಹುದು ಅಂತ ಹೇಳಿ ಆಸೀಸ್ ಅವರು ಹೇಳ್ತಾ ಇದ್ರು. ಸೊ ಈ ಒಂದು ಬಿಸ್ನೆಸ್ ಜರ್ನಿ ನಿಮಗೆ ಹೇಗೆ ಅನ್ನಿಸ್ತು, ಈ ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನ 9686096279 ಈ ಸಂಖ್ಯೆಗೆ ಕಳಿಸಿ. ಹಾಗೆ ನಿಮಗೂ ಕೂಡ ಟ್ರೆಂಡಿಂಗ್ ಆಗಿರೋ ಬಟ್ಟೆಗಳು ಬೇಕು ಅಂದ್ರೆ ದುರ್ಗಿಗುಡಿ ಹತ್ರ ಇರುವಂತಹ, ಅದರಲ್ಲೂ ಶನಿಮಾತ್ಮ ದೇವಸ್ಥಾನದ ಹತ್ರ ಇರುವಂತಹ ಡೆವಿಲ್ಸ್ ಮೆನ್ಸ್ ಅಂಡ್ ಲೇಡೀಸ್ ಅಂಡ್ ಕಿಡ್ಸ್ ವೇರ್ ಗೆ ಒಮ್ಮೆ ಭೇಟಿ ನೀಡಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ಜೆ ಅರ್ಪಿತಾ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
7: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
8: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ?
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
7: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
9: ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ನಾನಂತೂ ಸೂಪರ್ವಾಗಿದ್ದೀನಿ, ನೀವೆಲ್ಲರೂ ಕೂಡ ಆರಾಮಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಸಂಜೆಯ ಸಮಯ 7 ಗಂಟೆ ಆಗಿದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ ಆರ್ಜೆ ಶ್ರೀಧರ್. ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಹಾಗೆ ನೀವು ಕೂಡ ಮನೆಯಲ್ಲಿ ಆರಾಮಾಗಿ ಕೂತು ನಮ್ಮ ಕಾರ್ಯಕ್ರಮವನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಹಾಗೆ ನೀವು ಕೂಡ ನಿಮ್ಮ ಕೃಷಿಯ ಜೀವನವನ್ನು, ನಿಮ್ಮ ಕೃಷಿಯ ಬದುಕನ್ನು ಕೂಡ ನಮ್ಮ ಜೊತೆ ಹಂಚ್ಕೊಳ್ಬೋದು. ಸೊ ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ರೆ, ನೀವು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ನ ಮಾಡಿ ಕಳಿಸೋದ್ರ ಮೂಲಕ, ಹಾಗೆ ನೀವು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತಂದರೆ ನಿಮ್ಮ ಕೃಷಿಯ ಪದ್ಧತಿಯ ಬಗ್ಗೆ, ಹಾಗೆ ನೀವು ಯಾವ ಕೃಷಿಯನ್ನು ಮಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಮ್ಮ ಮೊಬೈಲ್ ಸಂಖ್ಯೆಗೆ ಮೆಸೇಜ್ ಕೂಡ ಮಾಡಬಹುದು, ಹಾಗೆ ಕರೆ ಕೂಡ ಮಾಡಿ ಮಾತಾಡಬಹುದಾಗಿದೆ. ಹಾಗೆ ನೀವೇನಾದರೂ ಮೆಸೇಜ್ನ ಕಳಿಸಿರ ಅಂತಂದರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಕೂಡ ಮಾಡಿ ಮಾತಾಡ್ತೀವಿ ಅಂತ ಹೇಳ್ತಾ, ನಮ್ಮ ಕಾರ್ಯಕ್ರಮದಲ್ಲಿ ನೀವು ಕೂಡ ಮಾತಾಡಬೇಕು ಅಂತಾದರೆ, ನಿಮ್ಮ ಕೃಷಿಯ ಅನುಭವಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತಾದರೆ ನಮ್ಮ ಸಂಖ್ಯೆಗೆ ವಾಯ್ಸ್ ನೋಟ್ನ ಮಾಡಿ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ, ನಮ್ಮ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ, 9686279687996 8609279279. ಈ ಸಂಖ್ಯೆಗೆ ನೀವು ಕರೆಯನ್ನು ಮಾಡಿ ಅಥವಾ ಮೆಸೇಜ್ನ ಮಾಡಿ ನಮ್ಮ ಜೊತೆ ಮಾತಾಡ್ಬೋದು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಖುಷಿಯನ್ನು ಕಾಣ್ತಾ ತಮ್ಮ ಜೀವನವನ್ನು ಕಟ್ಕೊಂಡಿರುವಂತಹ ಅನುಭವಗಳನ್ನು ತಿಳಿಸುವಂತಹ ಪ್ರಯತ್ನ ನಮ್ಮದಾಗಿದೆ. ಸೊ ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವ ಇವರು ಮೂಲತಃ ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ತಮ್ಮ ಪ್ರಾಥಮಿಕ ಶಿಕ್ಷಣ ಹಾಗೂ ಕಾಲೇಜಿನ ವಿದ್ಯಾಭ್ಯಾಸವನ್ನು ಮುಗಿಸಿ ಉನ್ನತವಾದಂತಹ ಪದವಿಯನ್ನು ಪಡ್ಕೊಂಡು ನಂತರ ಒಂದು ಪ್ರತಿಷ್ಠಿತ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿ ಸೇರಿಕೊಳ್ತಾರೆ. ಸೊ ಸೇರಿಕೊಂಡ ನಂತರದಲ್ಲಿ ಇವರು ಬಹಳಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡ್ತಾರೆ. ನಂತರದಲ್ಲಿ ಮೂಲತಃ ಕೃಷಿಯ ಕುಟುಂಬದಿಂದ ಬಂದಿರೋದ್ರಿಂದ ಕೃಷಿಯ ಬಗ್ಗೆನೂ ಕೂಡ ಅವರಿಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಸೊ ಪ್ರೊಫೆಸರ್ ಆಗಿ ಕೆಲಸವನ್ನು ನಿರ್ವಹಿಸಿರುವ ಜೊತೆಯಲ್ಲಿ ಕೃಷಿಯ ಕಡೆಗೂ ಕೂಡ ಆಸಕ್ತಿಯನ್ನು ಇಟ್ಕೊಂಡು ಕೃಷಿಯನ್ನು ಸಹ ಮಾಡಬೇಕು ಅನ್ನುವಂತಹ ಒಂದು ಛಲವನ್ನು ಇಟ್ಕೊಂಡು ತಮ್ಮ ವೃತ್ತಿಯಿಂದ ಸ್ವಯಂ ನಿವೃತ್ತಿಯನ್ನು ಪಡ್ಕೊಳ್ತಾರೆ. ಯಾಕೆ ಅಂದರೆ, ಸೊ ಇವರಿಗಿದ್ದಂತಹ ಕೃಷಿಯ ಮೇಲಿನ ಆಸಕ್ತಿ, ಸೊ ಇವರ ತಂದೆಯವರು ಕೂಡ ಕೃಷಿಯನ್ನು ಮಾಡ್ತಾ ಇರ್ತಾರೆ. ಆದರೆ ಇವರು ಮಾಡ್ತಾ ಇದ್ದಂತಹ ಕೃಷಿಯಲ್ಲಿ ಸೊ ಬೆಳೆಗಳನ್ನು ಮಾಡ್ತಾ ಇರ್ತಾರೆ, ಆದರೆ ಯಾವುದೇ ರೀತಿಯ ಲಾಭಗಳು ಸಿಗ್ತಾ ಇರಲಿಲ್ಲ ಅಥವಾ ಬೆಳೆ ಮಾಡಿದ್ದಕ್ಕೆ ತಕ್ಕ ಹಾಗೆ ಹಣ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕಾಗಿ ಇವರು ಕೃಷಿನಲ್ಲೇ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂಥೇಳಿ ತಮ್ಮ ಪಣವನ್ನು ತೊಟ್ಟು ಸೊ ಕೃಷಿಗೆ ಬರ್ತಾರೆ. ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡ ನಂತರದಲ್ಲಿ ಕೃಷಿಯ ಕಡೆಗೆ ಬಂದು ಕೃಷಿಯಲ್ಲಿ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡ್ತಾರೆ. ಅಂದರೆ ಬೇರೆ ಬೇರೆ ರೀತಿಯ ತರಕಾರಿಗಳನ್ನು ಹಾಕುವಂಥದ್ದು, ಸೊಪ್ಪುಗಳನ್ನು ಹಾಕುವಂಥದ್ದು, ಈ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಆನಂತರ ಅವರು ಒಂದು ಕೃಷಿನಲ್ಲಿ ಉಪಾಯವನ್ನು ಕಂಡುಕೊಂಡು ಸೊ ಸೀಸನ್ ಆಗಿ ಬರುವಂತಹ ತರಕಾರಿಗಳನ್ನು ಸೊಪ್ಪುಗಳನ್ನು ಹಾಕೋದ್ರ ಜೊತೆಯಲ್ಲಿ ಕೃಷಿಯನ್ನು ಮಾಡ್ತಾ ಹೋಗ್ತಾರೆ. ಇವರಿಗಿರುವಂತಹ 60 ಎಕರೆಯ ಕೃಷಿ ಭೂಮಿನಲ್ಲಿ ತರಕಾರಿ ಮತ್ತು ಸೊಪ್ಪಿನ ಬೆಳೆಗಳನ್ನು ಮಾಡ್ತಾ ಇದರೊಂದಿಗೆ ಹಣ್ಣಿನ ಗಿಡಗಳನ್ನು ಕೂಡ ಮಾಡ್ಕೊಳ್ತಾರೆ. ಆಮೇಲೆ ಕಡಿಮೆ ಖರ್ಚಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಕ್ಕೆ ಇವರೊಂದು ಉತ್ತಮ ಉದಾಹರಣೆ ಅನ್ನೋದು ಇವರ ಮಾತಾಗಿದೆ. ಸೊ ಹಾಗಿದ್ರೆ ಯಾಕೆ ಈ ರೀತಿ ಉತ್ತಮವಾಗಿ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತದೆ, ಇವರು ಮಾಡ್ತಾ ಇರುವಂತಹ ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಮತ್ತು ಪ್ರತಿ ಸೀಸನ್ಗೆ ತಕ್ಕ ಹಾಗೆ ವಿವಿಧ ರೀತಿಯ ಬೆಳೆಗಳನ್ನು ಮಾಡ್ತಾ ಇರೋದ್ರಿಂದ ಯಾವ್ಯಾವ ರೀತಿಯ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ನಾವು ನೋಡ್ಬೋದು, ಈಗ ತರಕಾರಿಗಳಂತ ಬಂದರೆ ಟೊಮ್ಯಾಟೊ ಆಗಿರ್ಬೋದು, ಕ್ಯಾರೋಟ್ ಆಗಿರ್ಬೋದು, ಬೀಟ್ರೂಟ್ ಆಗಿರ್ಬೋದು, ಬೂದುಗುಂಬಳಕಾಯಿ ಇರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಇದ್ರ ಜೊತೆಯಲ್ಲಿ ತರಕಾರಿಗಳ ಅಷ್ಟೇ ಅಲ್ಲದೆ ಸೊಪ್ಪುಗಳನ್ನು ಕೂಡ ಬೆಳೆಸ್ತಾ ಇದ್ದಾರೆ. ಇವರು ಬೆಳೆಸಿರುವಂತಹ ಸೊಪ್ಪುಗಳಲ್ಲಿ ಕೊತ್ತಂಬರಿ ಸೊಪ್ಪು, ಮೆಂತ್ಯೆ, ಅರವೆ ಸೊಪ್ಪು, ಹೀಗೆ ಬೇರೆ ಬೇರೆ ರೀತಿಯ ಸೊಪ್ಪುಗಳನ್ನು ಕೂಡ ಬೆಳೆಸಿ ಮಾರಾಟವನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಸೊ ಈ ರೀತಿಯಲ್ಲಿ ಕೃಷಿ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಭೂಮಿಯ ಫಲವತ್ತತೆ ಕೂಡ ಹೆಚ್ಚಾಗುತ್ತೆ. ಯಾವುದೇ ರೀತಿ ರಾಸಾಯನಿಕಗಳನ್ನ ಬಳಸ್ತಾ ಇದ್ರೆ ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಮತ್ತೆ ಇಳುವರಿಯನ್ನು ಪಡ್ಕೊಳ್ಳೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅನ್ನೋದು ಇವರು ಮಾಡ್ತಾ ಇರುವಂತಹ ಕೃಷಿಯನ್ನು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಹಾಗಾದರೆ ಇವರು ಮಾಡ್ತಾ ಇರುವಂತಹ ಈ ಕೃಷಿಯ ಬಗ್ಗೆ ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆಯಲ್ಲೇ ಮಾತಾಡಿ ತಿಳ್ಕೊಳ್ಳೋದು ಒಳ್ಳೇದು ಅಂತ ಅನ್ಕೊಳ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಹೇಗೆ ಹೆಚ್ಚು ಲಾಭ ಬರೋದಕ್ಕೆ ಸಾಧ್ಯ ಆಯಿತು, ಮತ್ತು ಇವರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡಿದರೆ, ಮತ್ತು ಆ ಬೆಳೆಗಳಿಗೆ ಯಾವ ರೀತಿ ಪೂರಕವಾಗಿ ಕೃಷಿ ಭೂಮಿಯನ್ನು ಸಿದ್ಧಪಡಿಸ್ಕೊಳ್ತಾರೆ, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ತಿಳಿಸ್ಕೊಡೋಕೆ ಇರುವಂತಹ ಇವರು ಕೋಲಾರ ಜಿಲ್ಲೆಯವರು. ಸೊ ಇವರು ಶಾಂತಮೂರ್ತಿ, ಮೊದಲಿಗೆ ಪ್ರೊಫೆಸರ್ ಆಗಿ ತಮ್ಮ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರೆ, ನಂತರ ಸ್ವಯಂ ನಿವೃತ್ತಿಯನ್ನು ಪಡೆದುಕೊಂಡು ಕೃಷಿಗೆ ಬಂದು ಕೃಷಿಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಉತ್ತಮವಾದಂತಹ ಆದಾಯವನ್ನು ಕೂಡ ಗಳಿಸಿದ್ರೆ. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಇವ್ರ ಜೊತೆನಲ್ಲಿ ಮಾತಾಡೋಣ, ಹಾಗೆ ಇವ್ರು ಮಾಡ್ತಾ ಇರುವಂತಹ ಕೃಷಿಯ ವಿಶೇಷತೆಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಸಾಂಗ್ನ ಎಂಜಾಯ್ ಮಾಡ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ನಾಡಿ ಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ ಹೆಚ್ಡಿ ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ ವಿಮ್ಯಾಟ್ ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ, ನಾಡಿ ಪನ್ನಡ ಫ್ಯಾಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ನಾವು ಮಾತಾಡ್ತಿರುವಂತಹ ಕೃಷಿಯ ಬಗ್ಗೆ ಕೋಲಾರದ ಶಾಂತಮೂರ್ತಿ ಅವರು ಮಾಹಿತಿಗಳನ್ನು ತಿಳಿಸ್ತಾ ಇದ್ದಾರೆ. ಇವರು ತಮ್ಮ ಕೃಷಿನಲ್ಲಿ ಹಲವಾರು ರೀತಿಯ ಬೆಳೆಗಳನ್ನು ಮಾಡ್ತಾ, ಅದರಲ್ಲಿ ತರಕಾರಿಗಳಾಗಿರ್ಬೋದು, ಸೊಪ್ಪುಗಳನ್ನಾಗಿರ್ಬೋದು, ಹೀಗೆ ಬೇರೆ ಬೇರೆ ಬೆಳೆಗಳನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಇವರು ಪ್ರೊಫೆಸರ್ ಆಗಿ ಕಾರ್ಯವನ್ನು ನಿರ್ವಹಿಸಿ ನಂತರ ಕೃಷಿಯ ಬಗ್ಗೆ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಕೃಷಿಯ ಕಡೆಗೆ ಬಂದು ಕೃಷಿನಲ್ಲಿ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ, ಉತ್ತಮವಾದಂತಹ ಇಳುವರಿಯನ್ನು ಪಡ್ಕೊಳ್ಬೇಕು ಅನ್ನೋ ಕಾರಣಕ್ಕೆ ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಡ್ತಾರೆ. ಹಾಗೆಯೇ ಇವರು ಮಾಡ್ತಾ ಇರುವಂತಹ ಈ ಕೃಷಿಗೆ ಇವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿ ಸ್ಫೂರ್ತಿಯಾಗಿರುತ್ತೆ. ಯಾಕೆಂತಂದರೆ ಇವರ ತಂದೆಯವರು ಕೃಷಿಯನ್ನು ಮಾಡುವಂತಹ ಸಮಯದಲ್ಲಿ ಹಲವಾರು ಬಾರಿ ಅದರಲ್ಲಿ ಲಾಸ್ನ ಕಾಣ್ತಾರೆ. ಅಂದರೆ ತರಕಾರಿಗಳನ್ನ ಬೆಳೀತಾರೆ, ತರಕಾರಿಗಳನ್ನು ಬೆಳೆದ ನಂತರದಲ್ಲಿ ಅದಕ್ಕೆ ತಕ್ಕನಾದಂತಹ ಬೆಲೆ ಸಿಗೋದಿಲ್ಲ, ಕೆಲವೊಂದು ಸರಿ ಲಾಸ್ ಆಗುವಂತಹ ಸಾಧ್ಯತೆಗಳಿರುತ್ತೆ. ಜೊತೆಗೆ ಅವರ ಭೂಮಿನಲ್ಲಿ ಬೆಳೆದಂತಹ ಬೆಳೆಗಳಿಗೆ ಉತ್ತಮವಾದಂತಹ ಲಾಭ ಸಿಗ್ತಾ ಇರಲ್ಲ ಅಥವಾ ಆದಾಯ ಸಿಗ್ತಾ ಇರಲ್ಲ. ಸೊ ಹಾಗಾಗಿ ಇವರು ಕೃಷಿನಲ್ಲಿ ಹೆಚ್ಚಿನ ಲಾಭ ಗಳಿಸೋದಕ್ಕೆ ಅಥವಾ ಉತ್ತಮವಾದಂತಹ ಆದಾಯವನ್ನು ಗಳಿಸಬೇಕು ಅನ್ನೋ ಕಾರಣಕ್ಕೆ ಕೃಷಿ ಭೂಮಿನಲ್ಲಿ ಬಂದು ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ಮಾಡಿ ನಂತರ ಕೃಷಿನಲ್ಲಿ ಹೆಚ್ಚಿನ ಆದಾಯವನ್ನು ಗಳಿಸುವಂತಹ ರೀತಿಯಲ್ಲಿ ಕೃಷಿಯನ್ನು ಮಾಡೋದಕ್ಕೆ ಆರಂಭ ಮಾಡ್ತಾರೆ. ಸೊ ಇವರು ಕಂಡುಕೊಂಡಿರುವಂತಹ ಈ ಉಪಾಯ ಏನಿದೆ, ಇವರ ಕೃಷಿನಲ್ಲಿ ಇದುವರೆಗೂ ಕೂಡ ಲಾಸ್ ಅನ್ನೋದನ್ನು ಕಂಡೇ ಇಲ್ಲ, ಹೆಚ್ಚಿನವಾದಂತಹ ಲಾಭವನ್ನೇ ಕಂಡಿದೆ ಅಂತಲೇ ಹೇಳ್ಬೋದು. ಹಾಗೆ ಇವ್ರು ಮಾಡ್ತಾ ಇರುವಂತಹ ಕೃಷಿನಲ್ಲಿ ಸೀಸನಲ್ ಆಗಿ ಸಿಗುವಂತಹ ತರಕಾರಿ ಹಣ್ಣುಗಳನ್ನು ಅಥವಾ ಸೊಪ್ಪುಗಳನ್ನು ಬೆಳೆದು ಇವರು ಆದಾಯವನ್ನು ಗಳಿಸ್ತಾ ಇರೋದು ಮತ್ತು ಲಾಭವನ್ನು ಪಡ್ಕೊಳ್ತಾ ಇರೋದು. ಸೊ ಹಾಗಾದರೆ ನೀವು ಇದೇ ರೀತಿಯ ಕೃಷಿಯನ್ನು ಮಾಡ್ತಿದ್ದೀರಾ ಅಂತಂದರೆ, ನೀವು ಮಾಡ್ತಾ ಇರುವಂತಹ ಕೃಷಿ ಹೇಗಿದೆ ಮತ್ತು ಅದರಲ್ಲಿ ಯಾವ್ಯಾವ ಬೆಳೆಗಳನ್ನು ಮಾಡ್ತೀರಾ ಮತ್ತು ಬೆಳೆಗಳಲ್ಲಿ ಏನೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಆ ಭೂಮಿಗೆ ತಕ್ಕ ಹಾಗೆ ಯಾವೆಲ್ಲ ಬೆಳೆಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಅದಕ್ಕೆ ಭೂಮಿಯ ಸಿದ್ಧತೆಯನ್ನು ಯಾವ ರೀತಿಯಲ್ಲಿ ಮಾಡ್ಕೋಬೇಕಾಗುತ್ತೆ, ಎಲ್ಲ ವಿಚಾರಗಳನ್ನು ನೀವು ಕೂಡ ತಿಳ್ಕೊಂಡಿದ್ದೀರಾ, ನೀವು ಕೂಡ ತಿಳಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ತಪ್ಪದೇ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಯ್ಸ್ ಮೆಸೇಜ್ನ ಅಥವಾ ಮೆಸೇಜ್ನ ಕೂಡ ಮಾಡಿ ನೀವು ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚ್ಕೊಳ್ಬೋದು. ಸೊ ಹಾಗಿದ್ರೆ ಇನ್ಯಾಕೆ ತಡ ಮಾಡ್ತೀರಾ, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಕೂಡ ನಮ್ಮ ಜೊತೆ ಮಾತಾಡಬೇಕು ಅಂತಂದರೆ ನಮ್ಮ ಸಂಖ್ಯೆ 9686609769 ಈ ಸಂಖ್ಯೆಗೆ ವಾಯ್ಸ್ ನೋಟ್ನ ಕಳಿಸ್ಕೊಡಿ ಅಥವಾ ಮೆಸೇಜ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾತಾಡೋದಕ್ಕಿರುವಂತಹ ಇವರು ಕೋಲಾರ ಜಿಲ್ಲೆಯವರು ಶಾಂತಮೂರ್ತಿ. ಸೊ ಬನ್ನಿ ಹಾಗಿದ್ರೆ ಇವರ ಜೊತೆಯಲ್ಲಿ ಮಾತಾಡೋಣ, ಇವರು ಮಾಡ್ತಿರುವಂತಹ ಈ ಒಂದು ಕೃಷಿಯಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಕೃಷಿನ ಯಾವ ರೀತಿಯಲ್ಲಿ ಆರಂಭ ಮಾಡಿದ್ರು, ಸೊ ಲಾಸ್ ಆಗ್ತಾ ಇದ್ದಂತಹ ಇವರ ಕೃಷಿ ಭೂಮಿ ಈಗ ಲಾಭದಲ್ಲಿ ನಡೀತಾ ಇದೆ, ಹೇಗೆ ಇದೆಲ್ಲ ಸಾಧ್ಯ ಆಯಿತು ಅನ್ನೋದನ್ನು ಅವ್ರ ಹತ್ರಕ್ಕೆ ಮಾತಾಡೋಣ. ಸೊ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಮೊದಲನೇದಾಗಿ ನಿಮ್ಮ ಪರಿಚಯನ ಮಾಡ್ಕೊಳ್ಬೋದಾ, ಹೇಗೆ ನಿಮ್ಮ ಕೃಷಿಯ ಜೀವನ ಆರಂಭ ಆಯಿತು ಇದ್ರ ಬಗ್ಗೆ ಹೇಳ್ಬೋದಾ ಸರ್?
5: ನಾನು BE MTech ಮಾಡಿ ಒಂದು 10-12 ವರ್ಷವರೆಗೂ ಪ್ರೊಫೆಸರ್ ಆಗಿ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡಿದೆ. ಆಮೇಲೆ ನಮ್ಮದು ಜಮೀನು ಇತ್ತು 60 ಎಕರೆ. ಸೊ ಒಂದು ಕೃಷಿಯಿಂದ ಕೆಲಸ ರಿಸೈನ್ ಮಾಡಿಬಿಟ್ಟು ಬಂದು ಲಾಸ್ಟ್ 3 ಇಯರ್ಸಿಂದ ನಾನು ವ್ಯವಸಾಯ ಮಾಡಿಸ್ತಾ ಇದ್ದೀನಿ ನಮ್ಮ ತಂದೆ ಎಕ್ಸ್ಪೀರಿಯನ್ಸ್ ತಗೊಂಡು. ಸೊ ಇದರಲ್ಲಿ ಏನಾಗುತ್ತೆ ಅಂತಂದು ನಮ್ಮ ತಂದೆಯವರು ಮಾಡೋವಾಗ ಎಲ್ಲನೂ ಬಂದು ಎಲ್ಲರೂ ಹಾಕಿ ಬಿತ್ತನೆ ಎಲ್ಲರೂ ಹಾಕಿ ತರಕಾರಿ ಎಲ್ಲ ಹಾಕಿ ಲಾಸು ಲಾಭ ಬಂತಾಯಿತು. ಆಮೇಲೆ ನಾನೊಂದು ಟಾರ್ಗೆಟ್ ಫಿಕ್ಸ್ ಮಾಡಿದೆ, ಯಾವಾಗ ಯಾವಂಥ ಸೀಸನ್ನಲ್ಲಿ ಏನು ಕ್ರಾಪ್ ಹಾಕಬೇಕು, ಯಾವ ಬೆಳೆ ಚೆನ್ನಾಗಿ ಬರ್ತದೆ, ಯಾವ ಹಂಗೆ ದುಡ್ಡು ಮಾಡೋದಂತ ಯೋಚನೆ ಮಾಡಿ ಪ್ಲ್ಯಾನಿಂಗು ಪ್ರಾಸೆಸ್ಸು ಮುಂಚೆನೆ ಮಾಡಿಕೊಂಡು ಆಮೇಲೆ ಒಂದೊಂದು ಬೆಳೆನೂ ಹಾಕ್ತಾಯಿದ್ದೀನಿ. ನಾನು ಮಿನಿಮಮ್ ಎವ್ರಿ ಸೀಸನ್ ಅಂದರೆ 3 ತಿಂಗಳ ಪೀರಿಯಡಲ್ಲಿ ಒಂದೊಂದು ಕ್ರಾಪ್ ತೆಗಿತೀವಿ ವೆಜಿಟೇಬಲ್ಸು. ಎವ್ರಿ ಸೀಸನ್ಗೆ 20 ಎಕರೆ ಪ್ಲ್ಯಾನಿಂಗ್ ಮಾಡ್ಕೊಂಡು, ಇನ್ನು 20 ಎಕರೆಗೆ ಹಾರ್ವೆಸ್ಟಿಂಗ್ ಮಾಡೋದು, ಇನ್ನು 20 ಎಕರೆಗೆ ನೆಕ್ಸ್ಟ್ ಸೋವಿಂಗ್ ಮಾಡೋ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಅದರಲ್ಲಿ ಲಾಸ್ಟ್ 2.5 ಇಯರಿಂದ ನಾನು ಯಾವುದೊಂದು ಬೆಳೆಯಿಂದ ನನ್ನ ಕೈಯಿಂದ ದುಡ್ಡು ಯಾವುದೂ ಹೋಗಿಲ್ಲ, ಅಷ್ಟೊಂದು ಲಾಭ ಮಾಡಿದ್ದೀವಿ. ನಾನೇನು ಹೇಳೋದಂದರೆ ರೈತರಿಗೆಲ್ಲರಿಗೂ, ಯಾರೋ ಏನೋ ಮಾಡ್ತಾರೆ, ಇವತ್ತು ಟೊಮೊಟೊ ರೇಟ್ನ ಟೊಮೊಟೊ ಹಾಕಬೇಕು, ಕ್ಯಾರೆಟ್ ರೇಟ್ ಕ್ಯಾರೆಟ್ ಆಗಬೇಕು, ಆ ಥರ ಮಾಡಬಾರ್ದು. ಸೊ ಯಾವಾಗ ಹಬ್ಬ ಬರುತ್ತೆ, ಯಾವ ತಿಂಗಳಲ್ಲಿ ಮೂರ್ತಗಳು ಜಾಸ್ತಿ ಇರುತ್ತೆ, ಸೊ ಆ ಥರ ಪ್ಲ್ಯಾನಿಂಗ್ ಮಾಡ್ಕೊಂಡು ಕ್ರಾಪ್ ಪೀರಿಯಡ್ ಎಷ್ಟು, 60 ಡೇಸಾ 90 ಡೇಸಾ ಅಂತ ಮಾಡ್ಕೊಂಡು ಅದಕ್ಕೆ ತಕ್ಕಂತಾಗಿ ಡೇ 1 ಕೌಂಟ್ ಮಾಡ್ಕೊಂಡು ಅದನ್ನು ದಾಸ್ಯದಿಂದ ನೋಡಿ ಚೆನ್ನಾಗಿ ಮಾಡಿದ್ರೆ ಎಲ್ಲ ರೈತರು ಲಾಸ್ ಅನ್ನೋದು ನೋಡಿದಿರ ಬೆಳೆ ಚೆನ್ನಾಗಿ ಮಾಡ್ಬೋದು.
4: ಓಕೆ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಸೊ ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮನ ತೊಗೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಶಾಂತಮೂರ್ತಿ ಅವರು ಮಾತಾಡ್ತಾ ಇದ್ರು. ಇವ್ರು ಮಾಡ್ತಾ ಇರುವಂತಹ ಈ ಒಂದು ಕೃಷಿ ಏನಿದೆ, ಇದರಲ್ಲಿ ತರಕಾರಿ ಮತ್ತು ಸೊಪ್ಪುಗಳನ್ನ ಬೆಳೆಸ್ತಾ ಇದ್ರೆ, ಸೊ ತರಕಾರಿ ಸೊಪ್ಪುಗಳ ಜೊತೆನಲ್ಲಿ ಇವ್ರು ಏನು ಮಾಡ್ತಿದ್ರು ಅಂತಂದರೆ, ಅವರ ತಂದೆಯವರು ಮಾಡ್ತಾ ಇದ್ದಂತಹ ಕೃಷಿಯ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡು ಇವರು ಮಾಡ್ತಾ ಇರುವಂಥದ್ದು, ಜೊತೆಗೆ ಇವರಿಗೆ ಎಲ್ಲಿ ಲಾಸ್ ಆಗಿತ್ತು, ಲಾಭ ಬಂದಿತ್ತು, ಈ ಥರದ್ದೆಲ್ಲ ಒಂದು ಯೋಚನೆ ಮಾಡಿ ಕೃಷಿಯನ್ನು ಮಾಡೋದ್ರಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸ್ಬೋದು ಅನ್ನೋದು ಇವರ ಮಾತಾಗಿದೆ. ಇದರ ಜೊತೆಯಲ್ಲಿ ಇವರು ಮುಖ್ಯವಾಗಿ ಅಳವಡಿಸ್ಕೊಂಡಿರುವಂಥದ್ದು ಅಂದರೆ, ಸೊ ಸೀಸನಲ್ ಆಗಿ ಯಾವ ರೀತಿಯ ತರಕಾರಿಗಳನ್ನ ಯಾವ ರೀತಿಯ ಸೊಪ್ಪುಗಳನ್ನ ಬೆಳಿಬೇಕು ಅನ್ನೋದನ್ನು ಗಮನದಲ್ಲಿಟ್ಕೊಂಡು ಆ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇರೋದು ಇವರಿಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ, ಮತ್ತು ಉತ್ತಮವಾದಂತಹ ಲಾಭವನ್ನು ಕೂಡ ತಂದುಕೊಡ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆಯೇ ಇವರ ಕೃಷಿನಲ್ಲಿ ಮಾಡ್ತಿರುವಂತಹ ತರಕಾರಿಗಳೇನೇನು ಮತ್ತು ಅದನ್ನು ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ, ಅದಕ್ಕೆ ಹೇಗೆಲ್ಲ ಸಿದ್ಧತೆಯನ್ನು ಮಾಡ್ಕೋಬೇಕಾಗುತ್ತೆ, ಇದೆಲ್ಲದರ ಬಗ್ಗೆ ನಾವು ಶಾಂತಮೂರ್ತಿ ಅವ್ರ ಜೊತೆಯಲ್ಲಿ ಮಾತಾಡೋಣ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾರೆ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ತಲೆ ಬಾಗಿಸುವ ಧರ್ಮದ ತನ್ನ ಉಸಿರೆಂದೆನ್ನುವ ದ್ರೋಹಿಗಳ ದಯ ನಡುಗಿಸಿ ನಗುವ ಅನ್ಯಾಯವನ್ನು ಮೆಟ್ಟಿ ಮೆರೆಯುವ ಮೆಟ್ಟಿ ಮೆರೆಯುವ

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818385080. ಸಂಖ್ಯೆ ಮತ್ತೊಮ್ಮೆ 0818285808083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 94.FM ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜೆ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಖುಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ತರಕಾರಿ ಬೆಳೆಗಳ ಜೊತೆಯಲ್ಲಿ ಸೊಪ್ಪುಗಳನ್ನು ಬೆಳೆದು ಸೊ ಉತ್ತಮವಾದಂತಹ ಲಾಭವನ್ನು ಪಡ್ಕೊಳ್ತಾ ಇರುವಂತಹ ನಮ್ಮ ಕೋಲಾರದ ಶಾಂತಮೂರ್ತಿ ಅವರು. ಸೊ ಇವರು ತಮ್ಮ ವೃತ್ತಿಯನ್ನು ಬಿಟ್ಟು ಕೃಷಿಯ ಕಡೆಗೆ ಹೆಚ್ಚಿನ ಒಲವನ್ನು ಕೊಟ್ಟು ತಮ್ಮ ಆಸೆಯಂತೆ ಕೃಷಿನಲ್ಲಿ ಹಲವಾರು ಪ್ರಯೋಗಗಳನ್ನು ಮಾಡಿ ಸೊ ಕೃಷಿನಲ್ಲಿ ಕೂಡ ಉತ್ತಮವಾದಂತಹ ಆದಾಯ ಗಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ಹಾಗಾದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತನ್ನು ಮುಂದುವರಿಸೋಣ. ಹಾಗೆ ಅವರು ಮಾಡ್ತಿರುವಂತಹ ಈ ಒಂದು ಕೃಷಿನಲ್ಲಿ ಏನೆಲ್ಲ ವಿಶೇಷತೆಗಳಿದೆ, ಹಾಗೆ ಇವರು ಮಾಡ್ತಿರುವಂತಹ ಕೃಷಿನಲ್ಲಿ ಹೇಗೆ ಆದಾಯ ಗಳಿಸ್ತಾ ಇದ್ದಾರೆ, ಮತ್ತೆ ಅವರು ಮಾಡ್ತಿರುವಂತಹ ಕೃಷಿನಲ್ಲಿ ಇರುವಂತಹ ಪದ್ಧತಿಗಳೇನೇನು, ಸೊ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದ್ರೆ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸೋಣ. ಶಾಂತಮೂರ್ತಿ ಅವರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ಆಗ್ಲೇ ನೀವು ಮಾತಾಡ್ತಿದ್ದಾಗ ಹೇಳಿದ್ರಿ, ಸೊ ತರಕಾರಿಗಳನ್ನ ಮತ್ತೆ ಸೊಪ್ಪುಗಳನ್ನ ನೀವು ನಿಮ್ಮ ಕೃಷಿ ಭೂಮಿನಲ್ಲಿ ಮಾಡಿದ್ರಾ ಅಂತೇಳಿ. ಸೊ ಈಗ ತರಕಾರಿಗಳಲ್ಲಿ ಯಾವ್ಯಾವ ತರಕಾರಿಗಳನ್ನ ಮಾಡಿದ್ರಾ, ಮತ್ತೆ ಪ್ರಮುಖವಾಗಿ ಯಾವ ತರಕಾರಿನ ಮಾಡಿದ್ರಾ, ಮತ್ತೆ ಸೀಸನ್ ವೈಸ್ ತರಕಾರಿಗಳನ್ನ ಬೆಳಿತೀವಿ ಅಂತ ಹೇಳ್ತಾ ಇದ್ರಿ, ಹೇಗೆ ಯಾವ್ಯಾವ ತರಕಾರಿಗಳನ್ನ ಬೆಳಿತಾ ಇದ್ರೆ ಇದ್ರ ಬಗ್ಗೆ ಹೇಳ್ಬೋದಾ ಸರ್?
4: ಎರಡು ಟೈಪ್ ಆಫ್ ಕ್ಯಾರೆಟ್ ಸೀಸನ್ ಇದೆ ನಮಗೆ, ಒಂದು ವಿಂಟರ್ ಸೀಸನ್ನು, ಇನ್ನೊಂದು ಸಮ್ಮರ್ ಸೀಸನ್ನು. ವಿಂಟರ್ ಸೀಸನಲ್ಲಿ ನವಂಬರ್ ಆರ್ ಡಿಸೆಂಬರಲ್ಲಿ ಸೋಯಿಂಗ್ ಮಾಡ್ಕೊತೀವಿ, ಸಮ್ಮರ್ ಸೀಸನಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್, ದೀಸ್ ಟು ಸೀಸನಲ್ಲಿ ಮಾಡ್ಕೊತೀವಿ. ಸೊ ವಿಂಟರ್ ಸೀಸನಲ್ಲಿ ಮಾಡುವಾಗ ನಾವು ಮಾರ್ಕೆಟಿಂಗ್ ಮೇಯ್ನ್ ಬೇಸ್ ಥಿಂಕ್ ಮಾಡ್ತೀವಿ. ಸೊ ರೈನಿ ಸೀಸನ್ ಏನಾದರೂ ಡಿಸೆಂಬರಲ್ಲಿ ರೈನ್ ಚೆನ್ನಾಗಿದ್ದರೆ ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಇರುತ್ತೆ ಫೆಬ್ರವರಿ ಮಾರ್ಚಲ್ಲೆಲ್ಲನೂ. ಸೊ ಆಫ್ಟರ್ ದಟ್ ಸಮ್ಮರ್ ಸೀಸನಲ್ಲಿ ಮಾಡ್ತೀವಿ. ಸಮ್ಮರ್ ಸೀಸನ್ ನಮ್ಗೆ ಅನುಕೂಲ, ವಾತಾವರಣ ತುಂಬ ಅನುಕೂಲ ಆಗಿರ್ತದೆ. 30 degrees ಆ 32 degrees ಡೇ ಟೈಮಲ್ಲಿ, 19-20 degrees ನೈಟ್ ಟೈಮಲ್ಲಿ ಇರುತ್ತೆ. ಸೊ ಜರ್ಮಿನೇಷನ್ ಸೂಪರಾಗಿ ಬರ್ತದೆ ಈ ಕಡೆ ಎಲ್ಲನೂ. ಆಫ್ಟರ್ ಸೇವಿಂಗ್ ಫಸ್ಟ್ ಡೇ ಟು 6th day ನೋಡಿಬಿಟ್ಟು, 6th day ಹರ್ಬಿಸೈಡ್ ಹೊಡೆದು 10th or 12th day ಫುಲ್ ಜರ್ಮಿನೇಷನ್ ಬಂದಿದೆ ಅಂತ ನೋಡಿಬಿಟ್ಟು ಆಮೇಲೆ ಕ್ರಾಪ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇರ್ತೀವಿ. ಆಫ್ಟರ್ 25th day ಮತ್ತೆ ನಾವು ಕಳೆ ತೆಗೆಯೋಕ್ಕೆ ಸ್ವಲ್ಪ ಲೇಬರ್ನ ಇಟ್ಕೊಂಡು ಕಳೆ ಎಲ್ಲ ತೆಗೆದುಬಿಟ್ಟು ಆಫ್ಟರ್ 30 days ಸ್ವಲ್ಪ ಲೈಟಾಗಿ ಫರ್ಟಿಲೈಸರ್ ಕೊಡ್ತೀವಿ. ನೋ ಹೆವಿ ಫರ್ಟಿಲೈಸರ್ ವಿ ವಿಲ್ ಯೂಸ್ ಫಾರ್ ದಿಸ್ ಕ್ಯಾರೆಟ್. 60 days ಆದಮೇಲೆ ನಾವು ಈ ಥರ ಕಿತ್ತು ನೋಡ್ತೀವಿ. ಸೊ ವಾಟ್ ಈಸ್ ದ ಸೈಜ್ ಆಫ್ ದ ಕ್ಯಾರೆಟ್, ಸೊ ಏನಾದರೂ ರೋಗ ಬಂದಿದೆಯಾ, ಬೋರಾನ್ ಡಿಫಿಷಿಯನ್ಸಿ ಏನಾದರೂ ಇದೆಯಾ ಎಲ್ಲ ಚೆಕ್ ಮಾಡಿಬಿಟ್ಟು ಆಫ್ಟರ್ 10 days ಅದಕ್ಕೆ ಏನು ಬೇಕು ಎಲ್ಲನೂ ಸ್ವಲ್ಪ ಯೂಸ್ ಮಾಡಿಬಿಟ್ಟು ಆಮೇಲೆ ಸೋವಿಂಗ್ 70 days ನಾವು ಒಳ್ಳೆ ರೇಟ್ಗೆ ಕೊಟ್ಟಿದ್ವಿ ಇದುವರೆಗೂ.
3: ಓಕೆ ಸರ್, ಹಾಗಾದರೆ ಈಗ ಕ್ಯಾರೆಟ್ಗೆ ಖರ್ಚೆಲ್ಲ ಹೇಗೆ ಬರುತ್ತೆ, ಅದರ ಮೇಂಟೆನೆನ್ಸ್ ಎಲ್ಲ ಹೇಗಾಗುತ್ತೆ ಸರ್, ಅದ್ರ ಬಗ್ಗೆ ಹೇಳ್ಬೋದಾ?
4: ಕ್ಯಾರೆಟ್ಗೆ 1 acre $50,000 $50,000-$60,000 ಖರ್ಚು ಬರ್ತದೆ. ಆಫ್ಟರ್ 70 days ಆದಮೇಲೆ ನಾವು ಮಿನಿಮಮ್ 200-250 bags ತೊಗೊತಾ ಇದ್ದೀವಿ. ಸಮ್ಮರ್ ಸೀಸನಲ್ಲಿ ಮಿನಿಮಮ್ 30 rupees ಮ್ಯಾಕ್ಸಿಮಮ್ 70 rupees ಕ್ಯಾರೆಟ್ ಮಾರಿದ್ದೀವಿ. ವಿಂಟರ್ ಸೀಸನಲ್ಲಿ ಮಿನಿಮಮ್ 20-40 rupees ಮಾಡಿದ್ದೀವಿ. ಸೊ ವಿಂಟರ್ ಸೀಸನಲ್ಲಿ ಖರ್ಚು ಭಾಳ ಕಡಿಮೆ ಇರುತ್ತೆ, ಫರ್ಟಿಲೈಸರ್ಸ್ ಆಗಲಿ ಪೆಸ್ಟಿಸೈಡ್ಸ್ ಆಗಲಿ ಎಲ್ಲನೂ ಕಡಿಮೆ ಯೂಸ್ ಮಾಡ್ತೀವಿ. ಓನ್ಲಿ ಸಮ್ಮರ್ ಸೀಸನ್ ಮಾಡಿದ್ರೆ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಯೂಸ್ ಮಾಡ್ಕೊತೀವಿ. ಸೊ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಇರ್ತದೆ, ಅಂದರೆ 34 degrees ಹೊರತು ಇರುತ್ತೆ ನಮ್ಮ ಏರಿಯಾದಲ್ಲಿ. ಕ್ಯಾರೆಟಲ್ಲಿ ಒಳ್ಳೆ ಲಾಭ ನೋಡಿದ್ದಾರೆ ಇಲ್ಲಿ ರೈತರೆಲ್ಲನೂ. ಮಿನಿಮಮ್ 1 acre 2 lakh ಮಾಡಿದ್ದಾರೆ, ಮ್ಯಾಕ್ಸಿಮಮ್ 12 lakh ಹೋಗಿದೆ ನಮ್ಮ ಕಡೆ. ಸೊ ಲಾಸ್ಟ್ ಇಯರ್ ಒಳ್ಳೆ ಸಮ್ಮರ್ ಸೀಸನಲ್ಲಿ 6-7 lakh ನಮ್ಮ ವಠಾರದಲ್ಲಿ ಮಾಡಿದ್ದಾರೆ. ಸೊ ನಾವು ಈ ಸಲ ಒಂದು 3 crop 3 seasonಲ್ಲಿ ಹಾಕಿದ್ದೀವಿ.
3: ಓಕೆ, ಸೊ ಹಾಗೆ ಸರ್, ಈಗ ಬೇರೆ ಯಾವ ತರಕಾರಿಗಳನ್ನ ಮಾಡಿದ್ದೀರಾ ಸರ್, ಇದ್ರ ಬಗ್ಗೆ ಹೇಳ್ಬೋದಾ?
4: ಊದುಗುಂಬಳ ಮಾಡ್ತೀವಿ. ಸೊ ನಾವು ಎವ್ರಿ ಇಯರ್ ಒಂದು ಸೈಕಲ್ ಒಂದು ಕ್ರಾಪ್ ಹಾಕಿ ಹಾಕಿರ್ತೀವಿ. ಹೋಗ್ರಿ, ಇದು ಲಾಂಗ್ ಟರ್ಮ್ ಕ್ರಾಪ್. ಅಂದರೆ 5 ತಿಂಗಳಿಂದ 6 ತಿಂಗಳವರೆಗೂ ನಾವು ಹಾರ್ವೆಸ್ಟಿಂಗ್ ಪೀರಿಯಡ್ ಇಟ್ಕೋಬೋದು. ಸೊ ಇವಾಗ ನವಂಬರಲ್ಲಿ ನಾವು ಸೋಯಿಂಗ್ ಮಾಡ್ಕೊತೀವಿ, ನವಂಬರಲ್ಲಿ ಸೋಯಿಂಗ್ ಮಾಡ್ಕೊಂಡು ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ಗೆ ರೆಡಿ ಮಾಡ್ತೀವಿ. ಸೊ ಯಾಕೆ ನವಂಬರಲ್ಲೇ ಮಾಡಬೇಕು, ಯಾಕೆ ಮಾರ್ಚಲ್ಲೇ ಹಾರ್ವೆಸ್ಟಿಂಗ್ ಮಾಡಬೇಕಂದ್ರೆ ನಾರ್ತ್ ದಿಲ್ಲಿ ಆ ಕಡೆ ಎಲ್ಲ ಬಂದು ಇದಕ್ಕೆ ಫುಲ್ ಡಿಮ್ಯಾಂಡ್ ಇರುತ್ತೆ. ಏಪ್ರಿಲ್ ಮೇ ಎಲ್ಲೆಲ್ಲ ಬಂದು ಫುಲ್ ಡಿಮ್ಯಾಂಡ್ ಇರುತ್ತೆ. ಮಿನಿಮಮ್ ರೇಟ್ 10 ರುಪೀಸ್ ಇರುತ್ತೆ, ಮ್ಯಾಕ್ಸಿಮಮ್ ರೇಟ್ 20 ರುಪೀಸ್ವರೆಗೂ ಮಾಡಿದ್ವಿ. ಒಂದು ಎಕರೆಗೆ 25 to 30 ಟನ್ಸ್ ವರೆಗೂ ನಾವು ಬೆಳೆ ತೆಗ್ದಿದ್ದೀವಿ. ಅದರಲ್ಲಿ ಏನು ಅಡ್ವಾಂಟೇಜ್ ಅಂದರೆ ನಮಗಿಲ್ಲಿ, ಸೊ ನವಂಬರಲ್ಲಿ ಕೊಟ್ಟರೆ ವಿಂಟರ್ ಸೀಸನ್ನಲ್ಲಿ ಬೆಳೆ ಭಾರಿ ಚೆನ್ನಾಗಿರುತ್ತೆ ನಮ್ಮ ಕಡೆ. ನವಂಬರ್ ಡಿಸೆಂಬರ್ ಜನವರಿ ಎಲ್ಲ 3 ತಿಂಗಳು ವಿಂಟರ್ ಇರುತ್ತೆ, ವಾಟರ್ ಕಂಟೆಂಟು ತುಂಬ ಕಡಿಮೆ ಇರುತ್ತೆ. ಆಫ್ಟರ್ ಫೆಬ್ರವರಿಗೆ ಬಂದು ಒಂದು ಮೀಡಿಯಮಲ್ಲಿ 5 to 10 kgs ಕಾಯಿ ಬರುವಾಗ ಸ್ವಲ್ಪ ಮಾತ್ರ ನಾವು ತುಂಬ ಭಾರಿ ಕಡಿಮೆ ಖರ್ಚೆಲ್ಲನು, ಒಂದು 15-20 ಸಾವಿರ ರೂಪಾಯಿ ಬರುತ್ತೆ ಒಂದು ಎಕರೆಗೆ. ಟನ್ನೇಜ್ ನೋಡಿದ್ರೆ ನಾವು 25-31 ಮಾಡ್ಬೋದು. ಸ್ವಲ್ಪ ಭೂಮಿಗೆ ಸ್ವಲ್ಪ ತಾಕತ್ತು ಗೊಬ್ಬರ ಅದೆಲ್ಲ ಹೊಡ್ಸಿಕ್ಕಿದ್ರೆ ಸ್ಟಾರ್ಟಿಂಗಲ್ಲಿ ಅಷ್ಟಿದ್ರೆ ಸಾಕು. ಆಮೇಲೆ ಫರ್ಟಿಲೈಸರ್ ಆಗಲಿ ಪೆಸ್ಟಿಸೈಡ್ ಅಲ್ಲಿ ತುಂಬ ಕಡಿಮೆ ನಮಗೆ ಇಲ್ಲೆಲ್ಲ ಯೂಸ್ ಮಾಡ್ತದೆ. ಆಮೇಲೆ ಆ ಟೈಮಲ್ಲಿ ಸೀಸನ್ ಬಂದರೆ ಒಂದು ದಿವಸ ಗಾಡಿ ಬರ್ತದೆ, ಹಾರ್ವೆಸ್ಟಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿಬಿಡ್ತೀವಿ. ಸೊ ಅದು ಮಿಸ್ ಆದ್ರೇನು ನಮಗೆ ಮದುವೆ ಮುಹೂರ್ತಗಳೆಲ್ಲ ಜಾಸ್ತಿ ಇದ್ದರೆ ಆ ಟೈಮಲ್ಲಿ ಇದು ಒಳ್ಳೆ ಸೇಲ್ಸ್ ಇರುತ್ತೆ. ಸೊ 10 ರೂಪಾಯಿ ಅಂತೂ ಬಿಡೋದೇ ಇಲ್ಲ ನಮ್ಮ ಕಡೆ. ನಾವು ಎವ್ರಿ ಇಯರ್ ನಾನು ನನ್ನ ತೋಟದಲ್ಲಿ ಈ ಸಲ 6-7 ಎಕರೆವರೆಗೆ ಹಾಕಿದ್ದೆ. ನೆಕ್ಸ್ಟ್ ವೀಕಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಮಾಡಿದ್ದೀನಿ. ಸೊ ಮಿನಿಮಮ್ 25 ಟನ್ಸ್ ತೆಗಿಬೋದು ಈ ಕ್ರಾಪಲ್ಲಿ. ಫ್ರೂಟ್ ವೆಯ್ಟ್ ನೋಡಿದ್ರೆ 10 kgs ಇಂದ 40 kgs ವರೆಗೂ ನಾವು ಬೆಳೆದಿದ್ದೀವಿ. ಸೊ ಇದು ಒಳ್ಳೆ ಕ್ರಾಪು. ಸೀಸನ್ ಬಂದು ನವಂಬರ್ ಟು ಮಾರ್ಚ್, ನವಂಬರಲ್ಲಿ ಬಿತ್ತನೆ ಮಾಡಬೇಕು, ಮಾರ್ಚಲ್ಲಿ ಹಾರ್ವೆಸ್ಟಿಂಗ್ ರೆಡಿ ಇಡು. ರೇಟ್ ಹೆಂಗಿರುತ್ತೆ ನೋಡ್ಕೊಂಡು 1 ತಿಂಗಳು ಕೂಡ ನಾವು ಲೇಟ್ ಮಾಡಿ ಹಾರ್ವೆಸ್ಟಿಂಗ್ ಮಾಡ್ಕೋಬೋದು. ಖಂಡಿತ ಇದ್ರಿಗೆ ಬೆಳೆ ಸಿಗುತ್ತೆ. ಸೊ ಡಿಲ್ಲಿ ಅವರು ಆ ಕಡೆಯಿಂದ ವ್ಯಾಪಾರ ಮಾಡೋರು ಬಂದು ಇಲ್ಲಿ ತಗೊಂಡೋಗ್ತಾರೆ.
3: ಓಕೆ ಸೂಪರ್ ಸರ್, ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ ಸರ್. ಹಾಗೆ ನೀವು ಹೇಳಿದಿರುವಂತಹ ಈಗ ಏನು ತರಕಾರಿಗಳಾಗಿರ್ಬೋದು ಸೊಪ್ಪುಗಳಾಗಿರ್ಬೋದು ಬೆಳೆದು ಸೊ ಉತ್ತಮವಾದಂತಹ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಅನ್ನೋದು ಈಗಿನ ರೈತರಿಗೂ ಕೂಡ ಗೊತ್ತಾಗ್ತಾ ಇದೆ. ಸೊ ಹಾಗೆ ನೀವು ಮಾಡ್ತಾ ಇರುವಂತಹ ಈ ಕೃಷಿ ಪದ್ಧತಿ ಏನಿದೆ ಮತ್ತು ಇದರಲ್ಲಿ ವಾತಾವರಣವನ್ನು ನೋಡಿಕೊಂಡು ನೀವು ಯಾವ ರೀತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದೀರಾ ಇದ್ರ ಬಗ್ಗೆ ಕೂಡ ತುಂಬ ಚೆನ್ನಾಗಿ ಹೇಳಿದ್ರಿ. ಸೊ ಅದರಲ್ಲಿ ಕೂಡ ತರಕಾರಿಯಿಂದ ಹೇಗೆ ಲಾಭವನ್ನು ಪಡ್ಕೋಬೋದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತಾ ಇದ್ರಿ. ಹಾಗಾದರೆ ನಿಮ್ಮ ಜೊತೆಗೆ ಮಾತನ್ನು ಮುಂದುವರಿಸ್ತೀನಿ. ಅದಕ್ಕೂ ಮುಂಚೆ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ನೊಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬರೋಣ ಸರ್. ಸೊ ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಕೋಲಾರದ ಶಾಂತಮೂರ್ತಿ ಅವರ ಜೊತೆ. ಸೊ ಅವ್ರು ಮಾಡ್ತಿರುವಂತಹ ಈ ತರಕಾರಿ ಮತ್ತು ಸೊಪ್ಪುಗಳು ಏನಿದೆ ಸೊ ಈ ಬೆಳೆಗಳಿಂದ ಉತ್ತಮವಾದಂತಹ ಆದಾಯವನ್ನು ಗಳಿಸೋದು ಹೇಗೆ ಅನ್ನೋದ್ರ ಬಗ್ಗೆ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ನೀವು ಕೂಡ ಈ ರೀತಿ ಕೃಷಿಯನ್ನು ಮಾಡ್ತಾ ಇದ್ದರೆ ನಿಮ್ಮ ಅನುಭವಗಳನ್ನು ಕೂಡ ನೀವು ನಮ್ಮ ಜೊತೆನಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಒಂದು ಸೂಪರ್ ಆಗಿರುವಂತಹ ಹಾಡನ್ನು ಕೇಳ್ಕೊಂಡು ವಾಪಸ್ ಬನ್ನಿ. ನಾನು ಆರ್ಜ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ ಎಫ್ ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಓಕೆ, ವೆಲ್ಕಮ್ ಬ್ಯಾಕ್. ನೀವೀಗ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ ರಾಣಿ ಪುನಡ ಫೆಮ್ ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ಜಿ ಶ್ರೀಧರ್, ಇದು ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಿದ್ದ ಹಾಗೆ ಇವತ್ತು ಕೋಲಾರದ ಶಾಂತಮೂರ್ತಿ ಅವರ ಜೊತೆಯಲ್ಲಿ ಮಾತಾಡ್ತಾ ಇದ್ವಿ. ಹಾಗೆ ಅವರು ಮಾಡ್ತಿರುವಂತಹ ಈ ಒಂದು ತರಕಾರಿ ಆಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಅವರು ಮಾಡ್ತಿರುವಂತಹ ಈ ಕೃಷಿನಲ್ಲಿ ಹೇಗೆ ಆದಾಯವನ್ನು ಗಳಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ, ಮತ್ತು ಅವುಗಳಿಂದ ಯಾವ ರೀತಿಯಲ್ಲಿ ಲಾಭವನ್ನು ಪಡ್ಕೊಳ್ಬೋದು, ಹಾಗೆ ಈ ರೀತಿ ತರಕಾರಿಗಳನ್ನ ಬೆಳೀತಿದ್ದೀವಿ ಅಂತಂದಾಗ ಸೊ ಅದರಲ್ಲಿ ಯಾವೆಲ್ಲ ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಮತ್ತು ಹವಾಮಾನಕ್ಕೆ ತಕ್ಕಂತೆ ಅವುಗಳನ್ನ ಯಾವ ರೀತಿಯಲ್ಲಿ ನೋಡ್ಕೋಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ಮಾಹಿತಿಗಳನ್ನ ಇವರು ನಮಗೆ ತಿಳಿಸ್ತಾ ಇದ್ರು. ಸೊ ಹಾಗಿದ್ರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಆಗಲೇ ಹೇಳಿದಾಗೆ ಕ್ಯಾರೆಟ್ನಲ್ಲಿ ಯಾವ ರೀತಿ ನಾವು ಬೆಳೆಯನ್ನು ಮಾಡಬೇಕಾಗತ್ತೆ, ಮತ್ತು ಕ್ಯಾರೆಟ್ನ ಬೆಳೆಯಿಂದ ಸೊ ಹೇಗೆ ಲಾಭವನ್ನು ಪಡ್ಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ, ಜೊತೆಗೆ ಬೂದುಗುಂಬಳದ ಬಗ್ಗೆ ಕೂಡ ಅವರು ತುಂಬ ಚೆನ್ನಾಗಿ ಮಾಹಿತಿಗಳನ್ನ ನೀಡ್ತಾ ಇದ್ರು. ಇದರ ಜೊತೆಯಲ್ಲಿ ಅವರು ಸೊಪ್ಪುಗಳನ್ನು ಕೂಡ ಅವರ ಹೊಲದಲ್ಲಿ ಬೆಳೆದಿರುವಂಥದ್ದನ್ನು ಗಮನಿಸ್ಬೋದು. ಸೊ ಅವರು ಕೊತ್ತಂಬರಿ ಸೊಪ್ಪಾಗಿರ್ಬೋದು, ಹೀಗೆ ಬೇರೆ ಬೇರೆ ಸೊಪ್ಪುಗಳನ್ನು ಕೂಡ ಅವರ ತೋಟದಲ್ಲಿ ಬೆಳೆದು ಉತ್ತಮವಾದಂತಹ ಆದಾಯವನ್ನು ಗಳಿಸಿದ್ದಾರೆ. ಹಾಗಾದರೆ ಅವರು ಸೊಪ್ಪುಗಳನ್ನು ಯಾವ ರೀತಿಯಲ್ಲಿ ಮೇಂಟೈನ್ ಮಾಡ್ತಿದ್ದಾರೆ, ಹೇಗೆ ಅವುಗಳನ್ನ ರಕ್ಷಣೆ ಮಾಡ್ಕೋಬೇಕಾಗತ್ತೆ, ಮತ್ತು ಅವುಗಳು ಹಾಳಾಗದೆ ಇರೋ ರೀತಿಯಲ್ಲಿ ಹೇಗೆ ನಾವು ಬೆಳೆನ ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಅವ್ರ ಜೊತೆಯಲ್ಲಿ ಮಾತಾಡೋಣ. ಸೊ ಅದಕ್ಕೂ ಮುಂಚೆ ಸರ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶಾಂತಮೂರ್ತಿ ಸರ್, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸೊ ನೀವಾಗಲೇ ಹೇಳ್ತಾ ಇದ್ರಿ ತರಕಾರಿಗಳ ಜೊತೆಯಲ್ಲಿ ಸೊಪ್ಪನ್ನು ಕೂಡ ಬೆಳೀತಾ ಇದ್ರಿ ಅಂತ ಹೇಳಿ. ಹಾಗಾದರೆ ಈಗ ಯಾವ ರೀತಿಯ ಸೊಪ್ಪನ್ನು ನೀವು ನಿಮ್ಮ ಹೊಲದಲ್ಲಿ ಹಾಕಿದ್ದೀರಾ, ಮತ್ತು ಹೇಗೆ ಅದರ ನಿರ್ವಹಣೆಯನ್ನು ಮಾಡ್ತೀರಾ, ಮತ್ತು ಅದಕ್ಕೆ ಯಾವ ರೀತಿಯಲ್ಲಿ ನಾವು ಪೋಷಣೆಯನ್ನು ನೀಡಬೇಕಾಗತ್ತೆ, ಮತ್ತು ಹೇಗೆ ಆ ಸೊಪ್ಪನ್ನು ಬೆಳೆಯನ್ನು ನಾವು ಲಾಭದಾಯಕವಾಗಿ ಮಾಡ್ಕೋಬೇಕಾಗತ್ತೆ ಇದ್ರ ಬಗ್ಗೆ ಹೇಳ್ಬೋದು ಸರ್?
3: ನಾನು ಇವಾಗ ನಿಮಗೆ ಕೊತ್ತಂಬರಿ ಬೆಳೆ ಹೆಂಗೆ ಬೆಳೆಯೋದು, ಹೆಂಗೆ ಹಾರ್ವೆಸ್ಟ್ ಮಾಡೋದು, ಅದ್ರ ಬಗ್ಗೆ ಫುಲ್ ಡೀಟೇಲ್ ಹೇಳ್ತೀನಿ. ಮೇಜರ್ ಕ್ರಾಪ್ ಸಮ್ಮರಲ್ಲಿ ನಾವು ಇದನ್ನೇ ಹಾಕೋದು. ಇದರಲ್ಲಿಂದ ಲಾಭ ಏನಂದ್ರೆ ಭಾಳ ಭಾಳ ಕಡಿಮೆ, ಖರ್ಚಂತೂ ಭಾಳ ಭಾಳ ಕಡಿಮೆ, ಲಾಭ ಅಂತೂ ಜಾಸ್ತಿ ಇರುತ್ತೆ ನಮಗೆ. ಸೊ ಹೆಂಗೆ ಮಾಡ್ತೀವಿ ಅಂದರೆ, ಇದು ಮಾರ್ಚ್ 25ರಿಂದ ಏಪ್ರಿಲ್ 25ರ ಮೇಜರ್ ಪೀರಿಯಡ್ ನಮಗೆ, ಸೋವಿಂಗ್ ಪೀರಿಯಡ್ ಅಂದರೆ ಬಿತ್ತನೆ ಮಾಡೋ ಕಾಲ ನಮಗೆ. ಸೊ ನಾವು ಒಂದು ತಿಂಗಳಿಂದನೇ ಇಲ್ಲ ನೆಲನ ಚೆನ್ನಾಗಿ, ಕೆಂಪು ನೆಲಗಳಿದ್ರೆ ಚೆನ್ನಾಗಿ ಬರ್ತದೆ. ಸೊ ಲ್ಯಾಂಡನ್ನು ಪ್ರಿಪ್ರೇಷನ್ ಮಾಡ್ಕೊಂಡು ತಿಪ್ಪೆ ಗೊಬ್ಬರ ಎಲ್ಲ ಸ್ವಲ್ಪ ಹಾಕಿ ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಬಿಟ್ಟು ಮಾರ್ಚ್ 20th ಆ ಟೈಮಲ್ಲಿ ನೋಡಿಬಿಟ್ಟು, ಸೊ ಲ್ಯಾಂಡ್ ಪ್ರಿಪ್ರೇಷನ್ ಆದಮೇಲೆ 1 ಎಕರೆಗೆ 20 kg ಯೂಸ್ ಮಾಡ್ತೀವಿ ಸೀಡ್, 20 kg ಕೊತ್ತಂಬರಿ ಸೀಡ್ ಯೂಸ್ ಮಾಡ್ಕೊಂತು. ಆಮೇಲೆ ಅವತ್ತು ಮಾತ್ರ 1 ಮೂಟೆ DAP ಹಾಕೊಂತು. ಸೊ ಎಲ್ಲನೂ ನಾವು ಎತ್ತುಗಳಲ್ಲೇ ಚೆಲ್ಲಿಬಿಟ್ಟು ಸಾಲೆ ಮಾಡ್ಕೊಂಡು, ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಇದ್ದರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ತೀವಿ, ಟ್ರೆಂಚಿಂಗ್ ಇದ್ದರೆ ಟ್ರೆಂಚಿಂಗ್ ಮಾಡ್ತೀವಿ. ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋವಾಗ ಏನು ಮಾಡ್ತೀವಿ ಅಂದರೆ 8 ಫೀಟ್ಗೊಂದು ಒಂದು ಸ್ಪ್ರಿಂಕ್ಲರ್ ಇರಿಗೇಷನ್ ಸ್ಪೇಸಿಂಗ್ ಮಾಡ್ಕೊಂಡು, ಯಾವತ್ತು ಸೋವಿಂಗ್ ಮಾಡ್ತೀವೋ ಬೀಜ ಅವತ್ತೇ ನೀರು ಬಾಕು. ಮೇಜರ್ ಫಸ್ಟ್ ತಿಂಗ್ ಬಂದು ಅದೇ, ಒಂದು ದಿವಸ ಕೂಡ ಡೇ ಲೇಟ್ ಮಾಡಬೇಕು, ಯಾಕಂದರೆ ಟೆಂಪ್ರೇಚರ್ ಅವಾಗ ಜಾಸ್ತಿ ಇರುತ್ತೆ, 30-35 ಡಿಗ್ರಿವರೆಗೂ ಇರುತ್ತೆ. ಸೊ ಎಷ್ಟಾಗುತ್ತೆ ಅವತ್ತು ಅರ್ಧ ಎಕರೆ ಇಲ್ಲ ಒಂದು ಎಕರೆ ಮಾಡ್ಕೊಂಡು ಅವತ್ತೇ ವಾಟ್ರ್ ತುಂಬ ಕೊಟ್ಬಿಡಬೇಕು. 15 ಡೇಸ್ ಆದಮೇಲೆ ಸ್ವಲ್ಪ ಒಂದು ಎಕರೆಗೆ 15-20 kg ಯೂರಿಯಾ ಚೆಲ್ತೀವಿ. 20-25 ಡೇಸ್ ಆದಮೇಲೆ ಕಳೆ ಏನಾದರೂ ಇನ್ನೂ ಇದ್ದರೆ ಸ್ವಲ್ಪ ಲೇಬರ್ನ ಇಟ್ಕೊಂಡು ಕಳೆ ತೆಗೆದ್ಬಿಟ್ಟು 25 ಡೇಸ್ ಆದಮೇಲೆ ಮತ್ತೆ 24-24 R16-16 ಈ ಥರ ಫರ್ಟಿಲೈಸರ್ 1 ಎಕರೆಗೆ 1 ಮೂಟೆ ಕೊಟ್ಬಿಟ್ಟು 30 ಡೇಸ್ವರೆಗೂ ದ ಹೈಟ್ ಬಂದು ಒಂದು ಮೀಡಿಯಮ್ ಇಷ್ಟಿರುತ್ತೆ. 35-40 ಡೇಸ್ ಆರ್ 45 ಡೇಸಲ್ಲಿ ಮೇಜರಾಗಿ ಒಂದೇ ಸಲ ಇಷ್ಟು ಬೆಳೆಯಿರುತ್ತೆ.

0: ಇದು ಕಾಲದಲ್ಲಿ ವಿಂಟರ್ ರೈನಿ ಸೀಸನ್ ಎಲ್ಲ ಕಡೆನೂ ಎಲ್ಲ ಕ್ಲೈಮೇಟು ಚೆನ್ನಾಗಿರುತ್ತೆ ಬರುತ್ತೆ. ಬಟ್ ಮೇಜರ್ ನಮಗೆ ಇಲ್ಲಿ ಬಂದು March 20th ಏಪ್ರಿಲ್ 20th ಗಂಡ ಸೋವಿಂಗ್ ಪೀರಿಯಡು, ಹಾರ್ವೆಸ್ಟಿಂಗ್ ಪೀರಿಯಡು ಫ್ರಮ್ ದ ಸೋವಿಂಗ್ ಡೇಟ್ ಟು 40 days.
1: ಓಕೆ ಸರ್, ಹಾಗೆ ಈಗ ನೀವು ನಿಮ್ಮ ಹೊಲದಲ್ಲಿ ಬೀಟ್ರೂಟ್ ಬೆಳೆಯನ್ನು ಕೂಡ ಮಾಡಿದ್ದೀರಾ ಅಂತ ಹೇಳಿದ್ರಿ, ಸೊ ಹೇಗೆ ಅದರ ನಿರ್ವಹಣೆ ಹೇಗಿರುತ್ತೆ ಮತ್ತು ಯಾವ ಸೀಸನಲ್ಲಿ ಅದನ್ನು ಬೆಳಿತೀರಾ, ಹೇಗೆ ಮಾಡ್ತೀರಾ ಅದ್ರ ಬಗ್ಗೆ ಹೇಳೋದು ಸರ್.
0: ಸೊ ಇಲ್ಲಿ ಬೀಟ್ರೂಟು ವರ್ಷ ಪೂರ ನಾವು ಇಲ್ಲಿ ಬೀಟ್ರೂಟ್ ಬೆಳೀತಾ ಇರ್ತೀವಿ. ಅದರಲ್ಲಿ ಮೇಜರಾಗಿ ನಾವು ಸಮ್ಮರ್ ಸೀಸನ್ನು ವಿಂಟರ್ ಸೀಸನ್ನರಲ್ಲಿ ಬೀಟ್ರೂಟ್ ಹಾಕ್ಕೊತಾ ಇರ್ತೀವಿ. ಸೊ ಇದು ಬೀಟ್ರೂಟು ಅದೇ ಥರ ಸೀಡ್ ಚೆನ್ನಾಗಿರೋ ಸೀಡ್ ಚೂಸ್ ಮಾಡಿದ್ರೆ ಇಲ್ಲಿ ಬೆಳೆ ತುಂಬ ಚೆನ್ನಾಗಿರ್ತದೆ. ಕೆಂಪು ಭೂಮಿ ಇದ್ದರೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಸೊ ಈ ಸಲ ನಾನೊಂದು 8 acres to 10 acres ಮಾಡಿದ್ದೆ. ಇದು ಖರ್ಚು ಅಂದರೆ ನೋಡಿದ್ರೆ ಭಾಳ ಭಾಳ ಕಡಿಮೆ, ಸೀಡ್ ರೇಟು ಸ್ವಲ್ಪ, ಫರ್ಟಿಲೈಸರು ಹರ್ಬಿಸೈಡ್ ಇಷ್ಟು ಯೂಸ್ ಮಾಡಬೇಕಿರೋದು. ಸೊ ಎಷ್ಟು ಬರ್ತಂದು ಎಕರೆಗೆಲ್ಲನೂ ಒಂದು 20-25 thousand ಬರ್ತದೆ. ನಾನು 1 acre ಮಿನಿಮಮ್ 1.5 lakh, ಮ್ಯಾಕ್ಸಿಮಮ್ 3.5 lakh ಕೊಟ್ಟಿದ್ದೀನಿ. ಸೊ ಇದು ಟೈಮ್ ಪೀರಿಯಡ್ ಬಂದು 50-60 days ಬಂದುಬಿಡುತ್ತೆ. ಸೊ ನೀರು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಆಫ್ಟರ್ 40 days ಆದಮೇಲೆ 3 days ಬಿಟ್ಟು 4 days ಬಿಟ್ಟು ನೀರು ಕಡಿಮೆ ಇದ್ರೂ ನಡೀತದೆ. ಸೊ ಒಳ್ಳೆ ಕ್ರಾಪು ಈಗ ಚೂಸ್ ಮಾಡ್ಬೋದು ನೀವು ಬೀಟ್ರೂಟು. ಸೊ ಸೀಸನ್ ಬಂದು ಸಮ್ಮರ್ ಸೀಸನ್ ಆ್ಯಂಡ್ ವಿಂಟರ್ ಸೀಸನ್ ಮೇಜರ್ ಚೆನ್ನಾಗಿ ಬೆಳಿಬೋದು ಇದನ್ನು. ರೈನಿ ಸೀಸನಲ್ಲಿ ಸ್ವಲ್ಪ ಪೆಸ್ಟಿಸೈಡ್ಸ್ ಜಾಸ್ತಿ ಹೊಡೆಯೋಂಗಿರುತ್ತೆ, ರೋಗಗಳು ಸ್ವಲ್ಪ ಬರುತ್ತೆ. ಪ್ಲ್ಯಾನಿಂಗು ಆ ಸ್ಟೆಪ್ ಬೈ ಸ್ಟೆಪ್ ಮಾಡ್ಕೊಂಡು ಹೋಗಿ ಹಾರ್ವೆಸ್ಟಿಂಗ್ ವರ್ಕ್ ನೋಡಿಬಿಟ್ಟು, ಹಾರ್ವೆಸ್ಟಿಂಗ್ ಟೈಮಲ್ಲಿ ಬೇಕಾದರೆ ಒಂದು 10 days ಹಿಂಗೋ ಹಂಗೋ ರೇಟ್ ನೋಡಿಕೊಂಡು ಹಾರ್ವೆಸ್ಟಿಂಗ್ ಪೀರಿಯಡ್ ಚೆನ್ನಾಗಿ ಮಾಡ್ಕೋಬೇಕು. ಸೊ ಎಲ್ಲ ರೈತರಿಗೂ ನನ್ನೊಂದು ಖುಷಿಯಿಂದ ಹೇಳ್ತಾ ಇದ್ದೀನಿ, ಪ್ಲ್ಯಾನಿಂಗ್ ಮಾಡ್ಕೊಳ್ಳಿ. ಅವ್ರು ಹಾಕಿದ್ರೆ ನಾವು ಹಾಕೋದಂಗಿಲ್ಲ, ಏನು ಇವಾಗ ಹಾಕಿದ್ರೆ ಏನು ಯಾವ ಕಾಲದಲ್ಲಿ ಬರ್ತದೆ, ಅವಾಗ ಏನು ರೇಟ್ ಇರುತ್ತೆ ಎಲ್ಲ ಒಂದು ಖುಷಿಯಿಂದ ನಾಲ್ಕು ಗೊತ್ತಿರೋರನ್ನ ಕೇಳಿ ಮಾಡಿ ಅಂತ.
1: ಓಕೆ ಸರ್, ತುಂಬ ಚೆನ್ನಾಗಿ ಮಾಹಿತಿಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಸೊ ಯಾವ್ಯಾವ ಟೈಮಲ್ಲಿ ಯಾವ್ಯಾವ ಬೆಳೆಗಳನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ, ಸೊ ಹಾಗೆ ನಿಮ್ಮ ಕಡೆಗೆ ಬರ್ತಾ ಇರುವಂತಹ ಈ ಬೆಳೆಗಳು ಯಾವ ಹವಾಮಾನದಲ್ಲಿ ಬರಬೇಕಾಗುತ್ತೆ, ಎಷ್ಟು ಟೆಂಪರೇಚರ್ ಇರಬೇಕಾಗುತ್ತೆ, ಅದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ವೈಜ್ಞಾನಿಕವಾದಂತಹ ರೀತಿಯಲ್ಲಿ ಈ ಒಂದು ಬೆಳೆಯನ್ನು ಮಾಡ್ತಿರೋದು ಉತ್ತಮವಾಗಿ ಇಳುವರಿ ಬರೋದಕ್ಕೆ ಮತ್ತು ಉತ್ತಮವಾದಂತಹ ಆದಾಯ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ನಿಮ್ಮ ಮಾತಲ್ಲಿ ಗೊತ್ತಾಗ್ತಾ ಇದೆ. ಸೊ ಹಾಗೆ ಯಾರೇ ರೈತರು ಈ ರೀತಿ ಕೃಷಿಯನ್ನು ಮಾಡಬೇಕು ಅಂತ ಇದ್ದಾಗ, ತರಕಾರಿಗಳನ್ನ ಅಥವಾ ಹಣ್ಣುಗಳನ್ನ ಅಥವಾ ಸೊಪ್ಪುಗಳನ್ನ ಮಾಡ್ತಿದ್ದೀರ ಅಂತಂದಾಗ, ಸೊ ಅವುಗಳನ್ನು ಯಾವ ರೀತಿಯಲ್ಲಿ ಯಾವ ಸೀಸನಲ್ಲಿ ನಾಟಿ ಮಾಡಬೇಕಾಗತ್ತೆ, ಮತ್ತು ಅಥವಾ ಯಾವ ಸೀಸನಲ್ಲಿ ಅವುಗಳನ್ನು ಬೆಳೆಸಬೇಕಾಗತ್ತೆ, ಅವುಗಳನ್ನ ಹೇಗೆ ನೋಡ್ಕೊಳ್ಬೇಕಾಗತ್ತೆ, ಇದೆಲ್ಲದರ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ ನಂತರದಲ್ಲಿ ಈ ಒಂದು ಕೃಷಿನಲ್ಲಿ ಮುಂದುವರೆದ್ರೆ ಉತ್ತಮವಾದಂತಹ ಆದಾಯ ಇಳುವರಿ ಎಲ್ಲದೂ ಕೂಡ ಸಿಗೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳೋದಕ್ಕೆ ನಾನು ಕೂಡ ಇಷ್ಟಪಡ್ತೀನಿ. ಸೊ ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮಗೆ ಕೋಲಾರದ ಶಾಂತಮೂರ್ತಿ ಅವರು ಕೂಡ ತಿಳಿಸಿದಂತಹ ಎಲ್ಲ ಮಾಹಿತಿಗಳು ನಿಮಗೂ ಕೂಡ ಉಪಯುಕ್ತ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೆ ನೀವು ಕೂಡ ತರಕಾರಿಗಳನ್ನ ಈ ರೀತಿಯಲ್ಲಿ ಬೆಳಿಬೇಕು ಅಂತ ಇದ್ದರೆ, ಸೊ ಈ ರೀತಿಯ ಒಂದಷ್ಟು ಅಂಶಗಳನ್ನ ಗೊತ್ತಿರುವಂತ ತಿಳ್ಕೊಂಡು ಹಾಗೆ ವೈಜ್ಞಾನಿಕ ಪದ್ಧತಿಯಲ್ಲಿ ನೀವು ಕೂಡ ಏನು ವಿಜ್ಞಾನಿಗಳ ಜೊತೆಯಲ್ಲಿ ಮಾತನಾಡಿ ವಿಚಾರಗಳನ್ನ ತಿಳ್ಕೊಂಡು ಈ ಒಂದು ಕೃಷಿಯನ್ನು ಮಾಡಿದ್ರೆ ಉತ್ತಮವಾದಂತಹ ಆದಾಯವನ್ನು ಗಳಿಸೋಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಮತ್ತೊಮ್ಮೆ ನಮ್ಮ ಶಾಂತಮೂರ್ತಿ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ, ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸಿದ ಎಲ್ಲ ಮಾಹಿತಿಗಳು ಕೂಡ ಉಪಯುಕ್ತ ಆಗಿತ್ತು. ಸೊ ಈ ರೀತಿ ನೀವು ಕೂಡ ನಿಮ್ಮ ಕೃಷಿಯ ಬಗ್ಗೆ ತಿಳಿಸ್ಬೇಕು ಅಂತಂದರೆ ಖಂಡಿತವಾಗ್ಲೂ ನಮಗೆ ಒಂದು ವಾಟ್ಸಪ್ಪಲ್ಲಿ ವಾಯ್ಸ್ ಮೆಸೇಜ್ನ ಅಥವಾ ನಿಮ್ಮ ನಂಬರ್ನ ಸೆಂಡ್ ಮಾಡಿದ್ರೆ ನಾವೇ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ ರಾಣಿಪುರ FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ವಿಜ್ಞಾನದ ಹಲವು ವಿಸ್ಮಯಗಳ ಬಗ್ಗೆ ತಿಳಿಸುವ ಆವಿಷ್ಕಾರದ ಅಸ್ಮಿತೆ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ ಉಪನ್ಯಾಸಕರು, ನಿವೃತ್ತ ಪ್ರಾಂಶುಪಾಲರು ಹಾಗೂ ಪರಿಸರ ಅಧ್ಯಯನ ಕೇಂದ್ರದ ಸದಸ್ಯರು ಆಗಿರುವ ಶ್ರೀತಾ ಶೇಖರ್ ಗೌಳೇರವರು.
4: ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುತ್ತಿದ್ದ ಆನೆ ಬಲರಾಮ ಇನ್ನಿಲ್ಲ. ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲೆಲ್ಲಿಯು ನಗೆಯ ಪನ್ನೀರ ಎಂಬ ಚಿತ್ರಗೀತೆಯನ್ನು ನಾವೆಲ್ಲ ಕೇಳಿದ್ದೇವೆ. ದಸರಾ ಎಂದರೆ ಸಾಕು, ಮೈಸೂರು ಜಂಬೂರು ಸವಾರಿಯ ದೃಶ್ಯಗಳು ಕಣ್ಮುಂದೆ ಬಂದು ನಿಲ್ಲುತ್ತವೆ. ಜಂಬೂ ಸವಾರಿಯಲ್ಲಿ ಲಕ್ಷಾಂತರ ಪ್ರೇಕ್ಷಕರ ಗಮನ ಸೆಳೆದು ಗುರುತಿಸಲ್ಪಟ್ಟ ಆನೆ ಎಂದರೆ ಅದು ಬಲರಾಮ. ಇದೇ ಮೇ ತಿಂಗಳ 2023 ಏಳನೇ ತಾರೀಕು ಆ ಆನೆ ಬಲರಾಮ ತನ್ನ 67ನೇ ವಯಸ್ಸಿನಲ್ಲಿ ಕ್ಷಯರೋಗದಿಂದ ನೆರಳಿ ತೀರಿ ಹೋದದ್ದು ಮಾವುತರ ಕಣ್ಣಲ್ಲಿ ಕಂಬನಿ ಮಿಡಿಸಿತು. 1987 ಈ ಬಲರಾಮ ಎಂಬ ಹೆಸರಿನ ಆನೆಯನ್ನು ಕೊಡಗಿನ ಸೋಮವಾರಪೇಟೆ ತಾಲೂಕಿನ ಕಟ್ಟೆಪುರ ಅರಣ್ಯದಿಂದ ಸೆರೆಹಿಡಿಯಲಾಗಿತ್ತು. ನಂತರ ಅರಣ್ಯ ಇಲಾಖೆಯವರು ಆ ಆನೆಯನ್ನು ಪಳಗಿಸಿ ತರಬೇತಿ ನೀಡಿದರು. ಮೈಸೂರು ದಸರಾದ ಜಂಬೂ ಸವಾರಿಗೆ ಬಲರಾಮನನ್ನು ತಯಾರಿ ಮಾಡಲಾಯಿತು. ದಸರಾ ಉತ್ಸವ ಚರಿತ್ರೆ ಪರಂಪರೆಯಲ್ಲಿ ಬಲರಾಮ ತನ್ನ ಛಾಪನ್ನು ನಿರಂತರವಾಗಿ ಕಾಪಾಡಿಕೊಂಡು ಬಂದ ಆನೆ. ಆನೆಗೆ ಬಲರಾಮ ಎಂದು ಕರೆಯುತ್ತಿದ್ದರು. ಬಲರಾಮ ಎಂದರೂ ಅದೊಂದು ಸೌಮ್ಯ ಸ್ವಭಾವದ ಪ್ರಾಣಿಯಾಗಿತ್ತು. ಹಸುವಿನಂಥ ಬಲರಾಮ ಚಿಕ್ಕ ಮಕ್ಕಳಿಗೆ, ಮುದುಕರಿಗೆ ಹಾಯದ, ಒದೆಯದ ಸಾಧು ಪ್ರಾಣಿಯಾಗಿತ್ತು. ಬಲರಾಮ ಅತಿ ಶಿಸ್ತಿನ ಪ್ರಾಣಿ. ಹಾಗಾಗಿಯೇ ಸುಮಾರು 19 ವರ್ಷಗಳ ಕಾಲ ಬಲರಾಮ ಮೈಸೂರು ದಸರೆಯ ಜಂಬೂ ಸವಾರಿಯಲ್ಲಿ ಯಶಸ್ವಿಯಾಗಿ ಅಂಬಾರಿಯನ್ನು ಹೊತ್ತು ನಿರ್ವಹಿಸಿತ್ತು. ಚಿಕ್ಕ ವಯಸ್ಸಿನಲ್ಲಿದ್ದಾಗ ಬಲರಾಮ ತುಂಟಾಟ ಪುಂಡಾಟದಿಂದ ಹಿಂಡಿನೊಂದಿಗೆ ತೋಟಗಳಿಗೆ ನುಗ್ಗಿ ಬೆಳೆ ಹಾಳು ಮಾಡುತ್ತಿತ್ತು. ಬಲರಾಮನಿಗೆ ಹೆಂಡಕುಡುಕ ಪುಂಡಾನೆ ಎಂದು ಜನ ಕರೆಯುತ್ತಿದ್ದರು. ಚಿಕ್ಕ ವಯಸ್ಸಿನಲ್ಲಿಯೇ ಬಲರಾಮ ಕಾಡಿನ ಆನೆಗಳೊಂದಿಗೆ ಸೆಣಸಾಟ ನಡೆಸಿ ತನ್ನ ಎಡಗಣ್ಣನ್ನು ಕಳೆದುಕೊಂಡಿತ್ತು. ಕೇವಲ ಬಲಗಣ್ಣಿನ ದೃಷ್ಟಿ ಮಾತ್ರ ಅದಕ್ಕಿತ್ತು. ಒಕ್ಕಣ್ಣಿನ ದೃಷ್ಟಿ ಇದ್ದರೂ ಅದು ಎಂದಿಗೂ ಜಂಬೂ ಸವಾರಿಯಲ್ಲಿ ಯಾವ ಧಕ್ಕೆಯನ್ನು ತರಲಿಲ್ಲ. ಕಳೆದ 5-6 ವರ್ಷಗಳಿಂದ ಅದರ ಒಕ್ಕಣ್ಣಿನ ದೃಷ್ಟಿಯೂ ಮಂದವಾಗಿತ್ತು. ಅದರ ಚಟುವಟಿಕೆಗಳು ಕಡಿಮೆ ಆಗಿದ್ದವು. ಕೇವಲ ಕಾಡಿಗೆ ಹೋಗಿ ಮತ್ತೆ ಕ್ಯಾಂಪಿಗೆ ಮಾತ್ರ ವಾಪಸ್ಸು ಬರುತ್ತಿತ್ತು. ಕ್ಯಾಂಪಿನಲ್ಲಿ ಚಿಕ್ಕ ಆನೆ ಮರಿಗಳಿಗೆ ತರಬೇತಿ ನೀಡುವಾಗ ಬಲರಾಮ ಆನೆಯನ್ನು ಬಳಸಲಾಗುತ್ತಿತ್ತು. ಅಂಬಾರಿ ಹೊರುತ್ತಿದ್ದ ಬಲರಾಮನು ನಗರದುದ್ದಕ್ಕೂ ಶಿಸ್ತುಬದ್ಧವಾಗಿ ವರ್ತಿಸುತ್ತಿದ್ದ. ಅದಕ್ಕೆ ಪ್ರಮುಖ ಕಾರಣವೇ ಬಲರಾಮನನ್ನು ನೋಡಿಕೊಳ್ಳುತ್ತಿದ್ದ ಮಾವುತ ತಿಮ್ಮ, ದ್ರೋಣ, ಅಭಿಮನ್ಯು ಎಂಬ ಆನೆಗಳು ಜಂಬೂ ಸವಾರಿಯಲ್ಲಿ ಅಂಬಾರಿ ಹೊರುತ್ತಿದ್ದುದನ್ನು ನಾವು ಇಲ್ಲಿ ಸ್ಮರಿಸಿಕೊಳ್ಳಬಹುದು. ಅರ್ಜುನ ಎಂಬ ಆನೆಯು ಕೂಡ ಅಂಬಾರಿ ಹೊರುತ್ತಿತ್ತು. ಈ ಆನೆಗಳ ನಂತರ ಬಂದ ಜಂಬೂ ಸವಾರಿಯಲ್ಲಿ ಭಾಗವಹಿಸುವ ಆನೆಯೇ ಬಲರಾಮ. 2022 ಡಿಸೆಂಬರ್ ತಿಂಗಳಿನಲ್ಲಿ ಬಲರಾಮನಿಗೆ ಭೀಮನಕಟ್ಟೆ ಕ್ಯಾಂಪ್ ಬಳಿ ತೋಟಕ್ಕೆ ನುಗ್ಗಿ ತಂದು ರೈತರೊಬ್ಬರು ಗುಂಡು ಹಾರಿಸಿದಾಗ ಅದು ಗಾಯಗೊಂಡಿತ್ತು. ಅದೇ ಗಾಯ ಮುಂದೆ ಉಲ್ಬಣಿಸಿತು. ಗಾಯಗೊಳ್ಳದಿದ್ದರೆ ಆನೆ ಇನ್ನೂ 20 ವರ್ಷ ಬದುಕುತ್ತಿತ್ತು ಎಂದು ಬಲರಾಮನ ಮಾವುತ ತಿಮ್ಮ ಇಂದಿಗೂ ದುಃಖಪಡುತ್ತಾನೆ. ತಿಮ್ಮ ಆನೆಯನ್ನು ಅತ್ಯಂತ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದ. ತನ್ನ ಹೆಂಡತಿ ಮಕ್ಕಳಿಗಿಂತ ಬಲರಾಮನನ್ನು ಆತ ಅತಿಯಾಗಿ ಕಾಳಜಿಯಿಂದ ಸಾಕುತ್ತಿದ್ದ. ಆನೆಯ ಭಾಷೆಯನ್ನು ಆಳವಾಗಿ ಆತ ಅರಿತಿದ್ದ. ಬಲರಾಮನೊಂದಿಗೆ ಮಧುರ ಬಾಂಧವ್ಯ ಹೊಂದಿದ್ದ. ಮಾವುತ ಮತ್ತು ಆನೆಯ ಪ್ರೀತಿ, ವಿಶ್ವಾಸ, ಬಾಂಧವ್ಯ ಎಂಥದ್ದು ಎಂಬುದನ್ನು ನಾವು ಇತ್ತೀಚಿನ ಗ್ರೀನ್ ಆಸ್ಕರ್ ಪ್ರಶಸ್ತಿ ವಿಜೇತ ಸಿನಿಮಾ ದ ಎಲಿಫೆಂಟ್ ವಿಸ್ಪರರ್ಸನ್ನು ನೆನಪಿಸಿಕೊಳ್ಳಬಹುದು. ಅಂತೂ ಒಂದು ಅತ್ಯುತ್ತಮವಾದ ಆನೆ ಬಲರಾಮನನ್ನು ನಾವು ಕಳೆದುಕೊಂಡಿದ್ದೇವೆ. ಈಗ ದಸರಾ ಸಂದರ್ಭದ ಜಂಬೂ ಸವಾರಿಯಲ್ಲಿ ಯಾವ ಆನೆ ಅಂಬಾರಿಯನ್ನು ಹೊರುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ.
3: ಇದುವರೆಗೂ ವಿಜ್ಞಾನದ ಆವಿಷ್ಕಾರದ ಅಸ್ಮಿತೆಯ ಬಗ್ಗೆ ತಿಳಿಸಿದಂತಹ ಶ್ರೀತಾ ಶೇಖರ್ ಗೌಳೇರವರಿಗೆ ಧನ್ಯವಾದಗಳು.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ನೀವ್ ಇಂಡಿಯನ್ಸೇ ಇಷ್ಟು, ರಾತ್ರಲ್ಲ ಅವ್ನು ಇವಳ ಜೊತೆ ಏನ್ ಮಾಡ್ತಾಳೆ, ಇವ್ನು ಅವಳ ಜೊತೆ ಏನ್ ಮಾಡ್ತಾಳೆ ಅಂತ ಕನಸು ಕಟ್ಕೊಂಡು ನಿಮ್ಮ ಅಮೂಲ್ಯ ರಾತ್ರಿಗಳನ್ನೆಲ್ಲ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಅಂದವಾದ ಹೆಣ್ಣು ನೋಡ್ರೆ ನಿಮ್ಗೆಲ್ಲ ಹೊಟ್ಟೆವರಿ ಜಲಸಿ, ಹೆಣ್ಣು ತನ್ನ ಅಂದ ತೋರಿಸ್ರೆ ನೀವೆಲ್ಲ ಹೊಲಸ್ ಕತೆ ಕಟ್ತೀರಾ ಅಂತ ಅನ್ಸೋದ್ರೆ ಬಹಿಷ್ಕಾರ ಆಗ್ತೀರಾ. ಇನ್ನು ಈ ದೇಶ ಅಂದವಾಗ ಹೆಂಗ್ ಕಾಣಿಸುತ್ತೆ ಮ್ಯಾನ್, ಹೆಂಗ್ ಕಾಣಿಸುತ್ತೆ? ಅವ್ರವ್ರಿಗೆ ಇಷ್ಟ ಆದವ್ರ ಜೊತೆ ಅವ್ರು ಇರಬೇಕು, ಅವ್ರವ್ರಿಗೆ ಇಷ್ಟ ಆದ್ರ ಜೊತೆ ಅವ್ರು ಆರಾಮ ಓಡಾಡ್ಕೊಂಡು ಇರ್ಬೇಕು, ಅವ್ರನ್ನ ಯಾರು ಕೇಳಬಾರ್ದು. ಅದಕ್ಕೆ ತಾನೇ ಬ್ರಿಟಿಷರು ನಮ್ಗೆ ಸ್ವತಂತ್ರ ಕೊಟ್ಟಿದ್ದು. ಫ್ರೀಡಮ್ ಬಂತು ಅಂತ ವರ್ಷಕ್ಕೊಂದ್ಸತಿ ಬಾವುಟ ಆರಿಸ್ಬಿಟ್ಟು ಎಲ್ಲ ಚಪ್ಪಾಳೆ ತಟ್ಬಿಟ್ಟು ಸ್ವೀಟ್ ತಿಂತೀರಾ? ಈ ದೇಶದಲ್ಲಿ ಒಂದೇ ಒಂದು ಹುಡುಗಿ ಅವ್ಳು ಇಷ್ಟ ಆಗತ್ರ ಡ್ರೆಸ್ ಹಾಕೊಂಡು ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಪಬ್ಲಿಕ್ ಅಲ್ಲಿ ಆರಾಮಾಗಿ ಎರಡವರು ಮಾತಾಡಕ್ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಒಂದ್ ಹುಡುಗ ಹುಡುಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ಮದುವೆ ಆಗದಕ್ಕೆ ಬಿಟ್ಟಿದ್ದೀರಾ ಮ್ಯಾನ್ ನೀವು ಬಿಟ್ಟಿದ್ದೀರಾ? ಮನೆಯಲ್ಲಿ ಅಪ್ಪ ಅಮ್ಮ ನೋಡಿದ ಹುಡುಗನ್ನ ಹುಡುಗಿ ಮದುವೆ ಆಗಬೇಕು, ಇದು ನಿಮ್ಮ ಸಂಪ್ರದಾಯ. ಟ್ರೆಡಿಷನಲ್ ರೇಪಿಸ್ಟ್ಗಳು ಮಾಡ್ತಿರೋಂತ ಫ್ಯಾಮಿಲಿ ಬಲಾತ್ಕಾರ ಅರೇಂಜ್ಡ್ ಅತ್ಯಾಚಾರ. ಈ ದೇಶದಲ್ಲಿ ಆಸೆಗಳನ್ನೆಲ್ಲ ಆಚಾರದ ಅಡಿಲಿ ಹಾಕಿ ಬೆಳವಣಿಗೆನೆಲ್ಲ ಭಗವಂತನಿಗೆ ಬಲಿ ಕೊಟ್ಟು ಮನುಷ್ಯರ ಸ್ವಾತಂತ್ರ್ಯನ ಸಂಪ್ರದಾಯ ಅನ್ನೋ ಶೋಲ ಕೇರಿಸಿ ಕಷ್ಟಪಟ್ಟು ಮೇಲ್ಬರೋರ್ನೆಲ್ಲ ಕಟ್ಟುಪಾಡಲ್ಲಿ ಕಟ್ ಹಾಕಿ ಭಾವನೆಗಳನ್ನ ನೂರಾರು ಭಾಷೆಯಲ್ಲಿ ಬಂದಿಸಿ ಜಾಲಿ ಆಗಿರೋನ್ನ ಜಾತಿಲಿ ಜಾಲಾಡಿ ಮಾತಾಡೋರ್ನ ಮತಪೇಟಿಗೆಲ್ಲ ಹಾಕಿ ಮೂರ್ಖರನ್ನ ಮುಖಂಡರ ಮಾಡಿ ಅಖಂಡ ಭಾರತ ಜಯನಂತ ಉಂಡಾಡಿ ಗುಂಡ್ರಿಗೆ ಈ ಪುಂಡನ ಬಂಡತನದ ಮಾತ್ರ ಟ್ರೆಂಡ್ ಇಷ್ಟ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ನಿಮ್ ಕಣ್ಣು ಸುಳ್ಳು ಹೇಳ್ತಾ ಇದ್ದೀರಿ.
1: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
2: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
3: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ಓಕೆ, ಇದೊಕೆ ಇದು

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಆಯು ವಿಹಾರದಿಂದ ವಚನ ವಿಹಾರಕ್ಕ.
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
2: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
1: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು
5: ದೊರಕಿದೆ ರುಚಿ ಸವಿಯಲು.
6: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
4: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
7: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ਜਾ ਪਹਿਲਾਂ ਸਾਦਾ ਲੈ ਲਾ
1: ਮਰ ਜਾਣੀ ਪਾਉਂਦੀ ਭੰਗੜਾ ਅੰਗਰੇਜ਼ੀ ਵੀ।

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಓ, ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ RJ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕಥೆಯನ್ನು ಕೇಳಲಿದ್ದೀರಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ.

0: శూర భగ్నాఖ్యాతలు చేసేవారు మరియుదిరా మీద విక్రమాలి శూర భగ్నాఖ్యాతలు చేసిన మరియుదిరే
1: ಪ್ರಯತ್ನ ಪುರಸ್ಸರವಾಗಿ ಅದ್ಭುತವಾದದ್ದನ್ನು ಸಾಧಿಸಿದಾಗಲೂ ಹೆಮ್ಮೆ ಪಡದೇ ಇದ್ರೆ ಮನುಷ್ಯ ಬಾಳಿಗೆ ಅರ್ಥ ಏನು? ರಾಕ್ಷಸರೆಲ್ಲರೂ ಅಹಂಕಾರಿಗಳು ಎಂಬುದು ಕೇವಲ ನಮ್ಮನ್ನು ಆಗದವರು ಹೇಳಿಕೊಳ್ಳುವ ಮಾತು. ದೈವಾನುಗ್ರಹದಿಂದ ದೇವಲೋಕವನ್ನು ಸಂಪಾದಿಸಿದ ಇಂದ್ರನೇ ಅಹಂಕಾರದಿಂದ ಆಗಾಗ್ಗೆ ಮೆರೆಯಬಹುದಂತೆ. ಈ ವನದಿ ಮಧ್ಯದಲ್ಲಿ ದೇವಲೋಕಕ್ಕೂ ಮಿಗಿಲಾದಂತಹ ಈ ಪಟ್ಟಣವನ್ನು ಕಟ್ಟಿ ಅದ್ಭುತವಾದ ಸಂಭ್ರಮದಿಂದ ಮೆರೆಯುತ್ತಿರುವ ಈ ಶೂರ ಪದ್ಮಾಸುರ ತನ್ನ ಸಾಧನೆಗಾಗಿ ಹೆಮ್ಮೆ ಪಟ್ಟುಕೊಂಡಿರೋದೊಂದು ಅಪರಾಧ ಆದೀತ ಹಾಗಿಲ್ಲ ಎಂದು ಭಾವಿಸುತ್ತಿರುವಾಗಲೇ ಇಲ್ಲಿರುವ ಒಂದೇ ಒಂದು ಕೊರತೆಯನ್ನು ಎತ್ತಿ ತೋರಿಸಿ ಭಾರತ ಮಹರ್ಷಿಗಳು ನಮಗೆ ಮಹದುಪಕಾರ ಮಾಡಿದ್ದಾರೆ. ಓ ಶೂರ ಪದ್ಮಾಸುರ, ದೇವಲೋಕದ ಇಂದ್ರನ ಸಂಭ್ರಮವನ್ನು ನಿನ್ನ ಸಂಭ್ರಮದ ಎದುರಿಗೆ ಬೀಸಾಕಬೇಕು. ಒಂದೇ ಒಂದು ಕೊರತೆ, ದೇವೇಂದ್ರನ ಪಕ್ಕದಲ್ಲಿ ಕುಳಿತುಕೊಳ್ಳುವ ಇಂದ್ರಾಣಿಯೊಬ್ಬಳು ನಿನ್ನ ಪಕ್ಕದಲ್ಲಿ ಕುಳಿತಿದ್ರೆ ಈ ಶೂರ ಪದ್ಮಾಸುರನ ವಿಭವವನ್ನ ಮೂರು ಲೋಕವೂ ಮೆಚ್ಚಿಕೊಳ್ಳಬೇಕಾಗಿತ್ತು. ಹೌದಾದದನ್ನ ಹೇಳಿದ್ರೆ ಯಾರೇ ಹೇಳಿ ಮೆಚ್ಚಿಕೊಳ್ಳಬೇಕು? ದೇವರ್ಷಿಗಳಂತವರೇ ದೇವಲೋಕದಿಂದ ಈ ಮಹೇಂದ್ರ ನಗರಿಗೆ ಅವತರಿಸಿ ಹೇಳಿರುವಾಗ ನಾನು ಅದನ್ನು ಒಪ್ಪಿಕೊಂಡಿದ್ದೇನೆ. ಅದೇನೋ ಅಸಾಧ್ಯವಾದದ್ದಲ್ಲ ಈ ಶೂರ ಪದ್ಮಾಸುರನ ವಿಭವಕ್ಕೆ, ಇವನ ಪರಾಕ್ರಮಕ್ಕೆ. ಹೀಗೆಂದು ನಂಬಿ ನಾನೇ ಸ್ವತಃ ದೇವಲೋಕಕ್ಕೆ ದಾಳಿ ಇಟ್ಟು ಶಕಿಯನ್ನ ತರಬೇಕೆನ್ನುವಾಗ ನನಗೆ ಯಾವುದರಲ್ಲೂ ಕಡಿಮೆ ಇಲ್ಲದ ನನ್ನ ಮಗ ಭಾನುಕೋಪ, ಅಪ್ಪ ಇಷ್ಟು ಸಣ್ಣ ಕೆಲಸಕ್ಕೆ ನೀವು ಹೋಗಬೇಕಾದ ಪರಿಶ್ರಮ ಏಕೆ? ಅದನ್ನ ತಾನು ಹೋಗಿ ಮಾಡಿ ತರ್ತೇನೆ ಅಂತ ಹೇಳಿದ್ದಾನಲ್ಲ. ಹುಟ್ಟಿದ್ರೆ ಇಂಥ ಮಕ್ಕಳು ಹುಟ್ಟಬೇಕು ಎಂಬ ಹೆಮ್ಮೆಯಿಂದಲೇ ಅವನನ್ನು ಆಶೀರ್ವದಿಸಿ ಕಳಿಸಿಕೊಟ್ಟಿದ್ದೇನೆ. ಬರುತ್ತಿರುವ ಲಕ್ಷಣಗಳು ಕಾಣಿಸ್ತಾ ಇವೆ, ಹೀಗೆ ಅದೊಂದು ಹಿಮುಳುಗ್ತಾ ಇದೆ. ಓಹೋ ಹೋ ಹೋ ಹೋ, ಮಗು ಭಾನುಕೋಪ, ಬಾ ಬಾ ಬಾ, ಹೋದ ಕೆಲಸ
2: ಏನಾಯ್ತು? ವಿಜಯೋತ್ಸಾಹಿಯಾಗಿ ನಿನ್ನ ಪಾದಗಳಲ್ಲಿ ಒಂದಿಸಿಕೊಂಡಿದ್ದೇನೆ.
1: ಆಹಾ ಮಗು, ಹೇಳಿ

0: ಮಗನ ಅಮಿತ ಪರಾಕ್ರಮದಿಂದ ಸಾಧಿಸಿದ ಯಶಸ್ಸು ವ್ಯರ್ಥವಾಗಿ ಹೋಯಿತಲ್ಲ. ಶಚಿದೇವಿಯನ್ನು ಮಗ ಕರೆದುಕೊಂಡು ಬರ್ತಾನೆ ಎಂಬ ನಂಬಿಕೆಯಿಂದ ನಾನಿದ್ರೆ ಆ ಶಚಿ ಪುತ್ರನನ್ನು ತಂದೇನು ಪ್ರಯೋಗ? ಈ ಒಂದ ವೃಂದಾರಕ ವರಿತಿಯರನ್ನು ತಂದೇನು ಉಪಯೋಗ? ದೇವೇಂದ್ರ ಮೋಸ ಮಾಡಿ ಬಿಟ್ನಲ್ಲ, ಕೈಯಿಂದ ಸಾಗದೇ ಇರುವಾಗ ಇಂದ್ರಾಡಿಯ ಜೊತೆಯಲ್ಲಿ ಎಲ್ಲಿಯೋ ಹೋಗಿ ಅಡಗಿಕೊಂಡಿದ್ದಾನೆ. ಏನು ಮಾಡ್ಲಿ, ಕೈಗೆ ಸಿಕ್ಕಿದ್ರೆ ಆ ದೇವೇಂದ್ರನನ್ನ ಹಾಗೆ ಬಿಡ್ತಿದ್ನೆ, ಶಚಿಯನ್ನು ದರ ದರ ಎಳೆದುಕೊಂಡು ಬರ್ತಿದ್ನಲ್ಲ. ಏನು ಮಾಡೋಣ, ನಾನೇ ಸ್ವತಃ ಸೈನ್ಯ ಸಹಿತವಾಗಿ ಹೋಗಿ ದೇವಲೋಕಕ್ಕೆ ಮುತ್ತಿಗೆ ಇಕ್ಕಿದ್ರೆ ಸಿಕ್ಕಬಹುದೇ? ಈಗ ಯೋಚನೆ ಮಾಡ್ತಾ ಇರುವಾಗಲೇ ಇರುವಾಗಲೇ ತಂಗಿ ಅಜಮುಖಿ ಈ ಕಡೆಗೆ ಬರ್ತಾ ಇದ್ದಾಳ.
1: ಅಣ್ಣ
2: ಯಾದಾಗ ಚಿಂತೆ ಬಂದದೇ

0: ಇದು ನಿನ್ನ ಚರಣಾರವಿಂದಗಳಲ್ಲಿ ಶಿರಾಷ್ಟಾಂಗ ಪ್ರಣಾಮಗಳು.
1: ಹೇಳು ಹೇಳು
0: ಅಣ್ಣ. ನಿನ್ನ ಮುಖವನ್ನ ಕಾಣುವಾಗ ಯಾವುದೋ ಒಂದು ರೀತಿಯ ಚಿಂತೆ ನಿನ್ನನ್ನು ಆವರಿಸಿದೆ ಎನ್ನುವುದಾಗಿ ಅರ್ಥವಾಗ್ತಾ ಇದೆ ಅಣ್ಣ. ನಿನ್ನ ಮನಸ್ಸಿಗೆ ಒದಗಿರುವಂತಹ ಚಿಂತೆ ಏನೆನ್ನುವುದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ಭಾವಿಸಬೇಡ ಅಣ್ಣ. ಆ ಸ್ವರ್ಗಲೋಕದ ಅಧಿಪತಿ ಆಗಿರುವಂತಹ ಆ ದೇವೇಂದ್ರನ ಮಡದಿ ಶಚಿ ನಿನಗೆ ದೊರಕಲಿಲ್ಲ ಎನ್ನುವಂತಹ ವಿಚಾರದ ಕುರಿತು ನೀನು ಆಲೋಚನೆ ಮಾಡುತ್ತಿದ್ದೀಯಲ್ಲ. ಇಷ್ಟು ಸಣ್ಣ ವಿಚಾರಕ್ಕೆ ನೀನು ಯಾಕೆ ಚಿಂತೆ ಮಾಡಬೇಕು ಅಣ್ಣ? ನಿನ್ನ ತಂಗಿ ಆಗಿರುವಂತಹ ಈ ಅಜಮುಖಿಗೆ ನೀನು ಅಪ್ಪಣೆಯನ್ನು ಕೊಟ್ಟಿದ್ದಾದ್ರೆ ಮೂರು ಲೋಕದಲ್ಲಿ ಎಲ್ಲಿಯೇ ಇರಲಿ ಅಥವಾ ಗುಡ್ಡಗಾಡುಗಳಲ್ಲಿ ಅಡಗಿರಲಿ, ಅವಳ ಎಲ್ಲೇ ಇದ್ದರೂ ಕೂಡ ಅವಳನ್ನ ಶೋಧನೆ ಮಾಡಿ ಅವಳನ್ನ ಧರೆ ಧರನೆ ಎಳೆದು ನಿನ್ನ ಚರಣಾರವಿಂದಗಳಲ್ಲಿ ಕೆಡಹುತ್ತೇನೆ. ಕೊಡು ನನಗೆ ಅಪ್ಪಣೆಯನ್ನು.
1: ಜಾಣೆ ತಂಗಿ ಜಾಣೆ ನೀನು, ಇಷ್ಟು ಸಣ್ಣ ವಿಚಾರ ನನಗೆ ಹೊರಡದೆ ಹೋಯ್ತಲ್ಲ. ಸೈನ್ಯ ಸಮೇತನಾಗಿ ಹೋದ ಭಾನುಕೋಪನಿಗೆ ಕಾಣಿಸಿಕೊಳ್ಳಬಾರದು ಅಂತ ಅಡಗಿದ ದೇವೇಂದ್ರ, ನಾನು ಸೈನ್ಯ ಸಮೇತನಾಗಿ ಹೋದ್ರೆ ಕಾಣಿಸಿಕೊಳ್ಳುವುದುಂಟ? ಇಲ್ಲಂಥವಳೆ ಇದಕ್ಕೆ ಯೋಗ್ಯ. ಕಾಮರೂಪಿಯಾಗಿರುವ ನೀನು ಬೇಕಾದ ರೂಪದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳನ್ನು ಹುಡುಕಿ ಆಕೆಯನ್ನು ತೆಗೆದುಕೊಂಡು ಬರಬಹುದು. ಆದ್ರೆ ಒಂದು ಮಾತು ತಂಗಿ,
0: ಏನಣ್ಣ?
1: ಹೋಗುತ್ತಿರುವುದು ನೀನು ಒಳ್ಳೆ ಕೆಲಸಕ್ಕಾಗಿ. ಅಣ್ಣನ ಹಿತವನ್ನು ಬಯಸಿ ಹೋಗ್ತಾ ಇದ್ದೀಯ. ನೋಡು ನಿನ್ನ ವಯಸ್ಸು ನೋಡಿಕೋ, ನಿನ್ನ ದೇಹ ನೋಡಿಕೋ, ತುಂಬಿದ ಪ್ರಾಯದ ಸಬ್ಬು ಯೌವನೆಯಾದ ನೀನು ಈಗೆಲ್ಲ ಪ್ರಪಂಚವನ್ನು ಸುತ್ತಾಡುತ್ತಿರುವಾಗ ನಿನ್ನ ಪ್ರಾಯದ ಪರಿಣಾಮ ಏನಾದರೂ ಅಲ್ಲಿ ಕಾಣಿಸಿಕೊಂಡು ಅಂದ್ರೆ ಸ್ಮರ ಬಾಧೆಗೆ ನೀನು ಸಿಲುಕಿದಿ ಅಂದ್ರೆ ತಂಗಿಯೇ ಅಣ್ಣನ ಕೆಲಸ ಹಾಳಾಗುವುದು ಮಾತ್ರ ಅಲ್ಲ, ನಮ್ಮ ಮನೆತನದ ಮರ್ಯಾದೆ ಹೋದಿತು. ಹಾಗಾಗದಂತೆ ನೀನು ನೋಡ್ಕೊಳ್ತೀಯಂತಾದ್ರೆ ತಂಗಿ ಈಗೋ ನನಗೆ ಅಪ್ಪಣೆ ಕೊಡ್ತಾ ಇದ್ದಾನೆ ಆ ಶಚಿ ದೇವಿ, ಎಲ್ಲಿದ್ರೂ ಹುಡುಕಿಕೊಂಡು ಬಂದು ಹೇಳು, ತರುವ ಕೆಲಸ ನಾನು ನೋಡ್ಕೊಳ್ತೇನೆ.
0: ಆಗಲಿ ಅಣ್ಣ.

ಶಿವನೇ, ಈ ಕೆಲಸ ಅಣ್ಣನಿಗೆ ಹೇಳಿದಷ್ಟು ಸುಲಭವಾಗಲಿಲ್ಲವಲ್ಲ. ಗಿರಿ ಕಂದರಗಳಲ್ಲೆನ್ನೆಲ್ಲವನ್ನ ಶೋಧಿಸಿ ಜಾಲಾಡಿ ಸಾಕಾಗಿ ಹೋಯಿತು. ಇನ್ನೂ ಆ ಶತಿ ಎಲ್ಲಿದ್ದಾಳೆಂಬಂತಹ ಸುಳಿವಿಲ್ಲ. ಸ್ವಲ್ಪ ದಣಿವಾರಿಸಿಕೊಂಡು ಆಮೇಲೆ ಮುಂದುವರಿಯುತ್ತೇನೆ. ಓಹೋ, ಅದು ಅಲ್ಲಿ ಕಾಣುತ್ತಿರುವಂತಹ ಸರೋವರದ ತೀರದಲ್ಲಿ. ಸ್ವಲ್ಪ ವಿಶ್ರಮಿಸಿಕೊಳ್ಳುತ್ತೇನೆ, ನೋಡೋಣ.

0: ಪೂರೈಸಿಯಾಯಿತು. ಆಶ್ರಮದ ಅಕ್ಕಪಕ್ಕದ ಕಾಡಿನಲ್ಲಿ ತಿರುಗಾಡಿ ಬರುವುದು ನಮ್ಮ ನಿತ್ಯದ ಕ್ರಮ. ಕಾಲು ಹಾದಿಯನ್ನು ನಡೆಯುತ್ತಿರುವಾಗ, ಕಿವಿ ಪಕ್ಷಿಗಳ ಕೂಜನವನ್ನು ಕೇಳುತ್ತಿರುವಾಗ, ಮನಸ್ಸು ಮಾತ್ರ ಜಗತ್ತಿನ ಅಧಿಷ್ಠಾನವಾದ ಬ್ರಹ್ಮವನ್ನು ಚಿಂತಿಸುತ್ತಲೇ ಇರುತ್ತದೆ. ನಿತ್ಯ ವಿಧಿಗೆ ವ್ಯತ್ಯಯ ಬಾರದಂತೆ ಈ ದಿನವೂ ಕಾಡಿನಲ್ಲಿ ಅಲೆಯುತ್ತಿದ್ದೇನೆ, ಮುಂದಕ್ಕೆ ಹೋಗ್ತಾ ಇರ್ತೇನೆ.
1: ಓಹೋ, ಅದಾರಲ್ಲಿ ಬರುತ್ತಿರುವುದು

ಶರೀರಕ್ಕೆ ಆಗಿರುವಂತಹ ಆಯಾಸವನ್ನ ಪರಿಹರಿಸಿಕೊಳ್ಳಬೇಕೆನ್ನುವಂತಹ ಉದ್ದೇಶದಿಂದ ಈ ಪ್ರದೇಶಕ್ಕೆ ಬಂದ ಕ್ಷಣದಲ್ಲಿ ಇಲ್ಲಿಯ ಸುವಾಸಿತವಾಗಿ ಮಂದಾನಿಲಯದ ಸೋಂಕಿನಿಂದ ನನ್ನ ದಣಿವು ನಿವಾರಣೆಯಾಯಿತು. ಮೈ ಮನೆಗಳೆರಡೂ ಹಿಗ್ಗಿ ಕುಣಿಯುತ್ತಾ ಇದೆ. ಈ ಹೊತ್ತಿನಲ್ಲಿ ನನಗೊಪ್ಪುವಂತಹ ಸರಿ ದೊರೆಯಾಗಿ ಯಾರಾದರೂ ಇದ್ದರೆ ಅಪ್ಪಿ ಮುದ್ದಾಡುತ್ತಿದ್ದೇನಲ್ಲ ಎಂತ ಯೋಚಿಸುವಷ್ಟರಲ್ಲಿ ಓಹೋ ಅದಾರುವಲ್ಲಿ ಬರುತ್ತಾ ಇರುವವರು ಯಾರೋ ಗಡ್ಡ ಬಿಟ್ಟಿರುವಂತಹ ತೇಜಸ್ವಿಗಳೊಬ್ಬರು ಈ ಕಡೆಗೆ ಬರ್ತಾ ಇದ್ದಾರೆ. ಆಹಾ, ಆ ಮನ್ಮಥನಿಗಾದರೂ ಎಷ್ಟು ಕರುಣೆ ನನ್ನ ಮೇಲೆ. ಇವನನ್ನು ಮೋಹಿಸದೇ ಬಿಟ್ಟೇನೆ. ಛೇ, ಈ ರೂಪದಲ್ಲಿ ನಾನು ಅವನನ್ನ ಮೋಹಿಸುವುದಕ್ಕೆ ಸಾಧ್ಯವೇ? ಅದಕ್ಕಾಗಿ ಹಾಗಾಗಬಾರದು, ಈ ರೂಪವನ್ನ ಮರೆಪಡಿಸಿಕೊಳ್ಳಬೇಕು.

ಹಾಗೆ ಯಾರಿಗಾದ್ರೂ ಈಗ ನನ್ನ ಪರಿಚಯ ಸಿಕ್ಕೀತಿ, ಸಾಧ್ಯವೇ ಇಲ್ಲ ಆ ಅಜಮುಖಿಯಲ್ಲಿ ಈ ಅಜಮುಖಿಯಲ್ಲಿ. ಹಾಗಿದ್ರೆ ನನ್ನ ಕಾರ್ಯ ಸಾಧನೆ ಆಗಬೇಕಿದ್ರಿ, ನನ್ನಷ್ಟಕ್ಕೆ ನಾನು ರೂಪವನ್ನ ಬದಲಾಯಿಸಿಕೊಂಡು ಇಲ್ಲಿ ನಿಂತರೆ ಯಾವ ಪ್ರಯೋಜನವೂ ಆಗುವುದಿಲ್ಲ. ಅದು ಅಲ್ಲಿ ಬರ್ತಾ ಇದ್ದಾರಲ್ಲ ಆ ವ್ಯಕ್ತಿಗಳು, ಅವರ ಗಮನ ನನ್ನ ಕಡೆಗಾಗುವಂತೆ ನನ್ನ ಕಾಲಿನ ಕಿರುಗೆಜ್ಜೆಯಿಂದ ಅವರ ಮನಸ್ಸನ್ನಾಯಿತ ಆಕರ್ಷಿಸಿಕೊಳ್ತೀನಿ, ನೋಡೋಣ.

ಇಲ್ಲದಂತಲ್ಲ, ಇಂದಿನ ನನ್ನ ಚಿತ್ತವೃತ್ತಿ ಇಂದ್ರಿಯಗಳ ವ್ಯಾಪಾರಗಳು ಬಹಿರ್ಮುಖವಾಗಿದೆ. ಏಕೋ ಏನು, ಕೊಳದ ಮೇಲಿಂದ ಬೀಸುವ ಎಡಗಾಳಿ ತಂಪಾಗಿಯೂ ಕಂಪಾಗಿಯೂ ಇದೆ. ಚಿಗುರು ಹೂಗಳ ಬಿಣ್ಪೊರೆಯಿಂದ ಬಾಗಿದ ಮಾಮರಗಳಲ್ಲಿ ದುಂಬಿಗಳು ತುಂಬಿ ಮೊರೆಯುತ್ತಿವೆ. ಕೋಗಿಲೆ ಕಲಕಂಠದಿಂದ ಇಂಚರಗೈಯುತ್ತಿದೆ. ಹೆಣ್ಣಿನ ಜತೆಗೂಡಿದ ಗಂಡು ಚಿಗರಿಯ ಚೆಲ್ಲಾಟ ಇವೆಲ್ಲ ಅದೇಕೋ ಮನಸ್ಸನ್ನು ಯೋಗದಿಂದ ಭೋಗಕ್ಕೆ ಕೈಬೀಸಿ ಕರೆಯುತ್ತಿವೆ. ಇಡೀ ವನವೇ ಕಾವನ ಆಡಂಬರವಾಗಿ ತೋರುತ್ತಿದೆ. ಅದಾರು ದೂರದಲ್ಲಿ ಆ ಹೆಣ್ಣಾರು ಅಲ್ಲ ವಯ್ಯಾರಿ, ಆಹಾ

ಈ ರತಿ ಕಾಮನನ್ನು ಅದೆಲ್ಲಿ ಬಿಟ್ಟು ಬಂದಳು? ಓಹೋ, ರತಿಯಲ್ಲ ರತಿಯಂತೆ ಇದ್ದಾಳೆ. ವಾಹುವ, ಮಧ್ಯಾಹ್ನದಲ್ಲೇ ಮುಚ್ಚಂಜೆಯ ಭ್ರಾಂತಿಯನ್ನು ಹುಟ್ಟಿಸುವ ಕಟ್ಟಡವಿಯಲ್ಲಿ ಮರಕ್ಕೆ ನೆಮ್ಮಿ ಕತ್ತೆತ್ತಿ ಅತ್ತ ಇತ್ತ ಸುತ್ತಮುತ್ತ ನೋಡುತ್ತಿರುವ ಅವಳು ಯಾರು? ಕಮಲಾಕ್ಷಿಯೇ. ಹೌದು ಹೌದು, ಅವು ಕಣ್ಣುಗಳಲ್ಲ, ಕಮಲದ ಎಸಳುಗಳು. ಅದು ಮೂಗೆ ಅಲ್ಲ, ಸಂಪಗೆಯ ಮೊಗ್ಗೆ. ಕೆನ್ನೆಯೋ ಕನ್ನಡಿ, ಹುಬ್ಬೆ ಕಬ್ಬಿನ ಬಿಲ್ಲು. ಅವಳಿಗೆ ಸರಿಯಿಲ್ಲ. ಹಾಗೆಂದರೆ ಅವಳಿಗೆ ರೂಪದಲ್ಲಿ ಸರಿ ಜೋಡಿ ಇಲ್ಲ. ಅವಳೇಕೆ ಹಾಗೆ ಕದ್ದು ಕದ್ದು ನೋಡುವುದು? ಕದ್ದು ನೋಡಿದ್ದು ಮಾತ್ರವಲ್ಲ, ನನ್ನ ಬುದ್ಧಿಯನ್ನೇ ಕದ್ದುಕೊಂಡಳು. ನೆಲನಗೀಚುವುದೇಕೆ? ನನಗೊಂದು ಪ್ರೇಮ ಪತ್ರವನ್ನು ಬರೆಯುತ್ತಿರುವಳೆ. ಅವಳಲ್ಲಿ ಗೀಚಿದರೆ ನನ್ನ ಹೃದಯವನ್ನು ಸೀಳಿದಂತಾಗುತ್ತದೆ. ಸಮೀಪದಲ್ಲಿ ಯಾರಾದರೂ ಇರುವರೇ? ಇಲ್ಲ. ಒಂದೊಮ್ಮೆ ಮದುವೆಯಾಗದವಳಾದರೆ ಅವಳನ್ನು ಬಿಡುವ ಗಂಡ ಗಂಡುಸಲ್ಲ, ಷಂಡ. ತಂದೆ ತಾಯಿಗಳು ಇಲ್ಲವೇನೋ, ಇದ್ದರೆ ಅಡವಿಯಲ್ಲಿ ಒಂಟಿಯಾಗಿ ಅಡ್ಡಾಡಲು ಬಿಡುತ್ತಿರಲಿಲ್ಲ. ನಾಡಿನ ತನ್ನ ಬೀಡನ್ನು ಬಿಟ್ಟು ಕಾಡಿಗೇಕೆ ಬಂದಳು? ಸರಿ, ಇವಳು ಮಾನವಿಯಲ್ಲ, ಅಪ್ಸರೆಯಾಗಿರಬಹುದು. ರಂಭೆಯೋ ಊರ್ವಶಿಯೋ ತಿಲೋತ್ತಮೆಯೋ ಮತ್ತೆ ಯಾರೂ ಆಗಿರಬಹುದು. ಅವಳು ಯಾರೇ ಆಗಿರಲಿ, ಅವಳು ಮನೆ ಬಿಟ್ಟರೆ ನನ್ನ ಮನಸ್ಸೇಕೆ ಹೀಗೆ ಹದಗೆಡಬೇಕು? ನಾನಾದರೂ ಯಾರು?

0: ಅಲ್ಲ ಅಲ್ಲ, ಪರಮ ಯೋಗೀಂದ್ರ. ಅತ್ರಿ ಭೃಗು ದೂರ್ವಾಸ ವಿಶ್ವಾಮಿತ್ರರನೇ ಸಾಮಾನ್ಯರೇ, ಸರ್ವತ್ರ ಪೂಜ್ಯರು, ಪವನ ಜಲ ಪರನಾಶನರು, ಭೋಗಕ್ಕೆ ಬಾಗದೆ ಯೋಗಕ್ಕೆ ತಲೆಬಾಗಿದವರು. ನನಗೆ ಇವಳನ್ನು ಕಾಣುವಾಗ ಮೈಯಲ್ಲಿ ಏನೆಲ್ಲ ಆಯಿತು, ಏನಾಯಿತು ಎಂದು ನನ್ನಲ್ಲೇ ಹೇಳಿಕೊಳ್ಳಲಿಕ್ಕೂ ಲಜ್ಜೆಯಾಗುತ್ತಿದೆ. ಹೆಣ್ಣನ್ನು ಕಣ್ಣೆತ್ತಿ ನೋಡದ ನನಗೆ ಹೀಗೆಲ್ಲ ಆದ ಮೇಲೆ ಉಪ್ಪು ಹುಳಿಯುಂಡು ಈ ಜೀವನದಲ್ಲಿ ಸಂಸಾರ ಮಾಡುತ್ತಿರುವಂತಹ ಜನಗಳ ಅವಸ್ಥೆ ಏನಾದೀತು? ಅದರಲ್ಲೂ ಹರೆಯದವರು ಇವಳ ಕಡೆಗೆ ದೃಷ್ಟಿಯಿಟ್ಟು ನೋಡಿದರೆ, ಆಹಾ, ಆ ಕುಜಗಳನ್ನು ಅಲ್ಲ ಅಲ್ಲ, ಕಡೆದಿಟ್ಟ ಬುಗುರಿಯನ್ನು ನೋಡಿದರೆ, ಆ ನಳಿತೋಳ್ಗಳನ್ನು, ಚಂದ್ರಮುಖವನ್ನು, ಬಡ ನಡುವನ್ನು ನೋಡಿದರೆ ಹಸಿದರೂ ಊಟದ ನೆನಪಾಗದು, ಬಾಯಾರಿದರೂ ತೃಷಿಯ ಮರೆತು, ತೆರೆದ ಕಣ್ಣುಗಳಿಂದ ನೋಡಿಯಾರು, ಮತ್ತೆ ಏನೇನೋ ಮಾಡಿಯಾರು, ಮನಸ್ಸೇ ತಾಳು, ತಳಮಡಿಸಬೇಡ, ಉಮ್ಮಳಬೇಕೆ, ಮಾತಾಡಬೇಕೆ, ಮಾತಾಡೋಣವಂತೆ. ಇಂದ್ರಿಯಗಳಿಗೆ ಚಾಪಲ್ಯ ಚಾಂಚಲ್ಯ ಉಂಟಾದಾಗ ಮಾಡಿದ ತಪಸ್ಸು ಅನುಷ್ಠಾನ ವ್ಯರ್ಥ, ಬಾಯಾರಿದಾಗ ಬಾಯಾರಿಕೆ ಕಳೆದು, ಹಸಿದಾಗ ಉಂಡು ಧ್ಯಾನಿಸಿದರೆ ಸರಿ. ಅರಬರೆ ಮನಸ್ಸಿನಿಂದ ಧ್ಯಾನ ಸಲ್ಲದು, ಉಂಡು ಉಪವಾಸಿಯಾಗಿ ಬಳಸಿ ಬ್ರಹ್ಮಚಾರಿಯಾಗಿರುವವನು ನಾನು. ನನ್ನ ಜೀವನದ ಮೋಡಿ ಇದು. ಕಣ್ಣು ನನ್ನದು, ಕಿವಿ ನನ್ನದು, ನಾಲಗೆ ನನ್ನದು. ಹೀಗಿರುವಾಗ ದೇವರು ಇವನ್ನೆಲ್ಲ ಕೊಟ್ಟಿದ್ದೇಕೆ? ನಾಲಗೆ ಮಾತಾಡುವುದಕ್ಕೆ, ಕಿವಿ ಕೇಳುವುದಕ್ಕೆ, ಅಲ್ಲವೇ ಸಂಯಮಿಯಾದ ನನಗೆ ಮಾತಾಡುವುದೆಂದರೆ ಏನು ನಷ್ಟ? ಕೇಳ್ತೇನೆ, ಖಂಡಿತ ಕೇಳ್ತೇನೆ. ಓ ರನ್ನೇ, ಓ ಸುಗುಣೆ.
1: ಸ್ವಾಮಿ,

0: Palha de rá, pita na água no bruto cada filho de rá. Palha de rá, pita na água no bruto cada filho de rá. Guarda não liga, mas fica no lado, vagalola que ela fala no adulto, de ela já grande, cara da minha orelha liga. Canessa por nessa pão.
1: ಪಲ್ಲಗವೇಣಿ
2: ಸ್ವಾಮಿ,
1: ಹೀಗೆ ಕರೆದರೆ ಬೇಸರವಿಲ್ಲವಷ್ಟೇ?
2: ಖಂಡಿತವಾಗಿಯೂ ಇಲ್ಲ.
1: ನೀನು ಗುಣದಲ್ಲಿ ಸುಗುಣೆ, ರೂಪದಲ್ಲಿ ಮೋಹನ್ನೆ, ಓರನ್ನೇ
2: ಸ್ವಾಮಿ.
1: ವಿಟರ ಎದೆಯ ಕವಾಟವನ್ನು ಬಿಚ್ಚುವ, ಸ್ಮರಶರ ಹತಿಯಿಂದ ಚುಚ್ಚುವ ರೂಪವ ನಿನ್ನದು. ಇದು ಸತ್ಯ. ಸತ್ಯ ಹೇಳಿದೆ ನನಗೆ, ನೀನು ಒಂದು ಸತ್ಯವನ್ನು ಹೇಳಬೇಕು.
2: ಯಾವುದು ಸ್ವಾಮಿ?
1: ನಿನಗೆ ಮದುವೆ ಆಗಿದೆಯೇ? ಆದರೆ ನನಗೆ ಆದೀತು, ಆಗದಿದ್ದರೂ ಆದೀತು. ಹೇಗಿದ್ದರೂ ನಾನು ಯಾರು ಎಂಬುದು ನಿನಗೆ ತಿಳಿದಿದೆಯಲ್ಲ. ತಂದೆ ತಾಯಿಗಳಿರುವರೇ, ಇದ್ದರೂ ಆದೀತು, ಇಲ್ಲದಿದ್ದರೂ ಸರಿ ಹೋದೀತು. ನಿನ್ನ ತಂದೆ ಯಾರು, ಗಂಡನಾರು? ಹಗಲಿನಲ್ಲಿ ಎಡಬಲ ನೋಡುತ್ತಾ ಕಾಡಿನಲ್ಲಿ ಹೊರಟಿದ್ದೆಲ್ಲಿಗೆ? ಹಾಗೆ ಹೀಗೆ ನೋಡಿದರೆ ನಾನೇನು ಅರ್ಥ ಮಾಡಿಕೊಳ್ಳಬೇಕು?
2: ಯಾಕೆ ಸ್ವಾಮಿ
1: ಹಾಗೆ ನೋಡಿದಾಗ ನೋಡಲು ಮೃಗನ ಏನೇ ಕಾನನಕ್ಕೆ ಬಂದು ನೀನು ಜಿಂಕೆಯ ನೋಟವನ್ನು ಕದ್ದೆಯೋ? ಅಥವಾ ನಿನ್ನಿಂದಲೇ ಆ ಜಿಂಕೆ ಈ ನೋಟದ ಥಳಕು ಪಳಕನ್ನು ಕಲಿತುಕೊಂಡಿತು? ನಿನ್ನ ದೃಷ್ಟಿಯಲ್ಲಿ ಅದೇಕೋ ಹಸಿವೆ ಪ್ರಕಟವಾಗುತ್ತಿದೆ. ಹೊಟ್ಟೆಯ ಹಸಿವೆಯಲ್ಲ,
2: ಮತ್ತೆ
1: ಹಸಿವೆ. ಯಾರಾದರೂ ಇಲ್ಲಿಗೆ ಬಂದರೆ ಬಾ ಎಂದರೆ, ಅಥವಾ ಯಾರಿಗಾದರೂ ನೀನು ಈ ವೇಳೆಗೆ ಇಲ್ಲಿಗೆ ಬಾ ಎಂದು ಆಮಂತ್ರಿಸಿರುವೆಯ? ಯಾರ ಸ್ಮರತಾಪ ಕಳೆಯಲು ಶ್ರೀಗಂಧದ ಹೊನಲಾಗಿ ಹರಿದು ಬಂದಿರುವೆ? ಹೌದು, ಲೋಕದಲ್ಲಿ ಪಂಚಬಾಣನ ಶರದ ಉರುಬೆಗೆ ಸಿಕ್ಕು ಚಡಪಡಿಸುವವರಿಗೆ ಶರೀರ ದಾನ ಮಾಡಿ ಉಪಕಾರ ಮಾಡುವ ಹೆಣ್ಣುಗಳು ಬರುತ್ತಾರೆ, ಇರುತ್ತಾರೆ. ನೀನಾರು ನೋಡು, ನಾನಾಗಿ ಮೇಲ್ವಾಯವನಲ್ಲ. ಬಂದರೆ ಅನುಗ್ರಹಿಸುವ ಶಕ್ತಿ ಇಲ್ಲ ಎಂದು ಭಾವಿಸಬಾರದು. ಕಾಡಿನಲ್ಲಿರುವ ನಾನು ಕಾಡುವ ಸ್ವಭಾವದವನಲ್ಲ, ಕೂಡಿದ ಮೇಲೆ ಕಾಡುವವನಲ್ಲ. ಅಲ್ಲ, ನೀ ಯಾರು, ನಿನ್ನ ಪರಿಚಯ ಹೇಳ್ತೀಯಾ?
2: ಹೇಳಲೇ ಆಗಿದ್ರೆ

0: ಸುಂದರಾಂಗಿ,
1: ನಿಮ್ಮನ್ನು ಕಂಡಾಕ್ಷಣದಲ್ಲಿ ನನ್ನ ಜನ್ಮ ಸಾರ್ಥಕವಾಯಿತು ಎನ್ನುವುದಾಗಿ ನಾನು ಭಾವಿಸಿಕೊಂಡ್ರೆ ತಪ್ಪಾಗಲಿಕ್ಕಿಲ್ಲ ತಾನೆ. ನಿಮ್ಮ ಅನುರಾಗದ ಮಾತುಗಳನ್ನ ಕೇಳುವಾಗ ಮೈ ಪುಳಕಗೊಳ್ಳುತ್ತದೆ, ಮನ ಮಿಡಿಯುತ್ತದೆ. ಆಚಾರ್ಯರೇ, ಮಾತಿನಲ್ಲಿ ಹೊತ್ತು ಕಳೆಯದೆ ನಿಮ್ಮನ್ನ ರಮಿಸಬೇಕೆನ್ನುವಂಥ ಆಸೆ ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಹೆಚ್ಚಾಗ್ತಾ ಇದೆ. ಆಚಾರ್ಯರೇ, ಯಾವುದೇ ಮಾತಾಡುವುದಿದ್ರು ನಾವು ಹೀಗೆ ನಿಂತುಕೊಂಡು ಮಾತಾಡಿದರೆ ಏನು ಪ್ರಯೋಜನವಾಗುವುದಿಲ್ಲ. ಇದೋ ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಬಂಡೆಗಲ್ಲು, ಇಲ್ಲಿ ಬನ್ನಿ, ಹೀಗೆ ಬನ್ನಿ, ಮಾತಾಡೋಣ, ಎಷ್ಟು ಹೊತ್ತು ಬೇಕಾದ್ರೂ ಕಳೆಯೋಣ, ಬನ್ನಿ.
2: ಆಗಲಿ, ಸಂತೋಷ ಸಂತೋಷ.
3: ಲಾಲಿಸಲ್ಲ.

0: ಆಚಾರ್ಯರೇ, ನಿಮ್ಮಲ್ಲಿ ಮನಸ್ತುಂಬಿ ಮಾತಾಡಬೇಕೆನ್ನುವಂತಹ ಆಸೆಯಿಂದ ನಾನು ಕಾತುರಳಾಗಿಯೇ ಇದ್ದೆ. ನಾನಾಗಿ ಮಾತಾಡಿಸಿದರೆ ಎಲ್ಲಿಯಾದರೂ ನಿಮಗೆ ಬೇಸರವಾದೀತೆ ಎನ್ನುವಂತಹ ಶಂಕೆಯಿಂದ ಸುಮ್ಮನಿದ್ದೆ. ಸ್ವಾಮಿ, ನನ್ನ ವಿಚಾರವನ್ನು ಕೇಳಬೇಕೆನ್ನುವಂತಹ ಲವಲವಿಕೆ ನಿಮಗಲ್ಲವೇ? ಓ ನನ್ನ ಸ್ವಾಮಿಯೇ, ನಿಮ್ಮೊಡನೆ ನಾನು ಏನನ್ನೂ ಅಡಗಿಸಿ ಇಡಲಾರಿ. ಸ್ವಾಮಿ, ನಿಮ್ಮಂತೆ ನಾನು ಒಂದು ಬ್ರಾಹ್ಮಣ ವಂಶದಲ್ಲಿ ಹುಟ್ಟಿದವಳು. ಕುಲೀನ ಪರಿಸ್ಥಿತಿಗೆ ಒಳಪಟ್ಟು ನನ್ನ ಇನಿಯನನ್ನು ನಾನೇ ಅರಸಿಕೊಳ್ಳುವಂತಾಯಿತು. ಕಾರಣ, ವಯಸ್ಸಿಗೆ ಬಂದ ಪ್ರೌಢವಿಯಾದಂತಹ ನಾನು ನನಗಪ್ಪುವಂತಹವರ ಎಲ್ಲಿದ್ದಾನೆ ಎಂತ ಎಲ್ಲ ದಿಕ್ಕಿನಲ್ಲಿ ಅಡ್ಡಾಡಿ ಇಲ್ಲಿಗೆ ಬಂದವಳು. ಸ್ವಾಮಿ, ಏನು ಮಾಡೋಣ? ಇಲ್ಲಿಯವರಿಗೆ ನನ್ನ ಮನಸ್ಸಿಗೆ ಒಪ್ಪಿಗೆಯಾಗಬಹುದಾದಂಥ, ನನ್ನನ್ನು ರಮಿಸಿ ಸಂತೈಸಬಲ್ಲಂಥ ಪ್ರೀತಿಯವರು ಪ್ರಣಯಿ ಈವರೆಗೆ ಯಾರನ್ನು ಕಾಣಲಿಲ್ಲ. ಏನು ಮಾಡೋಣ ಹೇಳಿ ಸ್ವಾಮಿ.
1: ಪ್ರೇಮ ವಿವಾಹ ಎನ್ನುವಂತಹದ್ದು ಬಹು ಸುಲಭದ ಮಾರ್ಗ ಅಂತ ಕೇಳಿದ್ದೇನೆ. ನೀನು ಈ ನೀನೇ ನಿನ್ನ ಪತಿಯನ್ನು ಹುಡುಕೊಳ್ಳುವುದಕ್ಕೆ ಹೊರಟರೂ ಸಹ ನಿನಗೆ ಯೋಗ್ಯರಾದರೂ ಸಿಗಲಿಲ್ಲ. ಈ ಮತ್ತೆ ಯಾವ ಕಡೆ ಹೊರಟಿದ್ದು?
0: ಸ್ವಾಮಿ, ಸಿಕ್ಕಲಿಕ್ಕೆಲ್ಲ ಸಿಕ್ಕಿದ್ರು, ಆದ್ರೆ ನನಗೊಪ್ಪಂತವರು ಸಿಕ್ಕಲಿಲ್ಲ. ನನ್ನ ಮಾತನ್ನು ಅನ್ಯಥಾ ಭಾವಿಸಬೇಡಿ. ಸಾಧಾರಣವಾಗಿ ನಾನು ಅರಸದ ಜಾಗವೇ ಸಿಗಲಾರದು. ಯಾರನ್ನ ನೋಡಿದರು ಒಂದಿದ್ದರೆ ಒಂದಿಲ್ಲ, ಗುಣ ಇದ್ದರೆ ರೂಪವಿಲ್ಲ, ರೂಪ ಇದ್ದರೆ ಗುಣವಿಲ್ಲ. ಅಂತೂ ಈಗ ನಿಮ್ಮನ್ನು ನೋಡಿದ ಮೇಲೆ ಸ್ವಲ್ಪ ಸಮಾಧಾನವಾಯಿತು. ಸ್ವಾಮಿ, ಬಹುಕಾಲ ತಪಸ್ಸನ್ನು ಮಾಡಿ ದೇಹವನ್ನ ದಂಡಿಸಿದವರು ತಾವು. ನಿಮಗೆ ವಿಶ್ರಾಂತಿಯೂ ಬೇಕು ತಾನೇ. ಆದ್ದರಿಂದ ನನ್ನ ಗಂಡನಾಗಲಿಕ್ಕೆ ನೀವೇ ಯೋಗ್ಯರೆನ್ನುವಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಕಾಮನರಗಿಣಿಯಂತಿರುವ ನನ್ನನ್ನು ರಮಿಸಲು ಶಕ್ತರು ನೀವು. ಒಲ್ಲೆ ಎನ್ನಬೇಡಿ. ಇದು ನನ್ನ ಬೆಳೆದು ನಿಂತಿರುವಂತಹ ಸ್ತನ ದ್ವಯಗಳನ್ನು ನೋಡಿ. ಕೇವಲ ನೋಡಿ ಸಂತೃಪ್ತಿ ಕೊಡುವುದಲ್ಲ, ಇವುಗಳನ್ನು ಮರ್ದಿಸಿ ಸಂತೈಸಿ ನನಗೂ ಸುಖ ಉಣಿಸಿ ತಾವೂ ಸುಖ ಪಡಬೇಕು. ಹೆಚ್ಚೇಕೆ ನನ್ನ ಗಂಡನಾಗಿ ನನ್ನನ್ನು ಕರೆದೊಯ್ಯಬೇಕು ಎಂತ ಸೆರೆಗುಡ್ಡಿ ಬಿಡ್ತೀನಿ. ಓ ನನ್ನ ಪ್ರಿಯನೇ, ಓ ನನ್ನ ಸ್ವಾಮಿಯೇ, ನನ್ನನ್ನು ಉದ್ಧರಿಸಬೇಕು.
2: ಜನರಸ ಮುನಿವರನ ಕರ್ಣದೊಳಿಯೇ ವಜನರಸ.

0: ಇವಳನ್ನ ನೋಡಿದರೆ ವಿರಹದ ಕೊನೆ ಅವಸ್ಥೆಯಲ್ಲಿ ಇದ್ದಂತೆ ತೋರ್ತಾ ಇದೆ. ಆದರೆ ನಮಗೆಲ್ಲ ಹೀಗೆ ಪ್ರಕಟಿಸಲು ಸಾಧ್ಯವಿಲ್ಲ. ಈ ಜಟೆ, ಈ ಕೌಪೀನ, ಈ ಜಪಮಾಲೆ ಇದು ಸರಿಯಲ್ಲ ಎಂದು ಎಚ್ಚರಿಸುತ್ತೀವಿ. ನಾನಾಗಿ ಏಕೆ ಹೇಳುವುದು? ಅವಳೇ ನನ್ನ ಬಿಡುವ ಹಾಗಿಲ್ಲ. ಇರಲಿ, ಕೋಕಿಲ ಗಾನೆ, ಮದಗಜ ಯಾನೆ, ಸುಂದರಿ ಅಂತೂ ನಾನು ನಿರಾಕರಿಸಿದರೆ ನಿನಗೆ ನಿರಾಸೆ ಆಯಾಸ ಎಲ್ಲ ಒಟ್ಟಿಗೆ ಆಗುತ್ತಿದೆಯಲ್ಲವೇ? ಆದರೆ ನಾನು ಮಾತ್ರ ನಿನ್ನ ಹೇಳಿಕೆಯನ್ನ ಸ್ವೀಕರಿಸಲಾರೆ. ನಾನು ಯಾರು ನಿನಗೆ ಗೊತ್ತಿಲ್ಲವೇ?
1: ಯಾರು ಸ್ವಾಮಿ?

0: ಕಾಮ ಮೋಹಗಳ ಪಾಶಕ್ಕೆ ಸಿಲುಕದೆ ಇಂದ್ರಿಯಗಳನ್ನು ನಿಗ್ರಹಿಸಿದ ಯೋಗೀಂದ್ರನಾನು ಇಡ ಪಿಂಗಲ ನಾಡಿಗಳಲ್ಲಿ ಹರಿಯುತ್ತಿರುವಂತಹ ಪ್ರಾಣವಾಯುವನ್ನು ಬಂಧಿಸಿ ಸುಷುಮ್ನ ನಾಡಿಯಲ್ಲಿ ಹರಿಯಿಸಿ ಕೇವಲ ಪರಬ್ರಹ್ಮನನ್ನೇ ಚಿಂತಿಸುವಂತಹ ತಪಸ್ವಿ ನಾನು.
1: ಓಹೋ,
0: ನಾನೆಂತೂ ಹೆಣ್ಣಿನ ಮೇಲೆ ಕಣ್ಣಿಡಲಿ? ಸಂಸಾರದ ಜಂಜಡದಿಂದ ದೂರ ಸರಿದು ಜಡ ಹೊತ್ತ ತಪಸ್ವಿಯಾದ ನನಗೆ ಇದು ಕೂಡದು. ನನ್ನನ್ನು ಕಾಡಬೇಡ, ಆಚೆ ಹೋಗು, ಮತ್ತೆ ಯಾರಾದರೂ ಇದ್ದಾರೋ ನೋಡು.
1: ಸ್ವಾಮಿ, ನೀವು ಇಂಥ ಮಹಾತ್ಮರೆನ್ನುವುದಾಗಿ ತೀರ್ಮಾನಿಸಿ ನಿಮ್ಮಲ್ಲಿಗೆ ಬಂದೆ.

0: ಸ್ವಾಮಿ, ನನ್ನ ಇಚ್ಛೆಯನ್ನ ಈಡೇರಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವುದಾಗಿ ನೀವು ಹೇಳಬೇಡಿ. ನಾನು ಈ ವಿಷಯದಲ್ಲಿ ಸಾಕಷ್ಟು ವಿಚಾರ ಮಾಡಿಯೇ ಮುನ್ನಡೆಯಿಟ್ಟವಳು. ಈವರೆಗೂ ಸಂಯಮದಿಂದ ಇದ್ದು ಮನೋಸ್ಥಿತಿಯನ್ನ ಅರಿತವರು ನೀವು ಸ್ವಾಮಿ. ಆದ್ದರಿಂದಲೇ ನಿಮ್ಮನ್ನ ಕಾಮಕ್ಕೇಳಿಗೆ ತಾವೇ ಯೋಗ್ಯರೆಂದು ತಿಳಿದು ಮನಸಾ ಮೆಚ್ಚಿ ಬಂದವಳು ನಾನು. ಹೀಗೆ ಆರ್ತಳಾಗಿ ಬಂದ ಅಬಲೆಯನ್ನ ತಿರಸ್ಕರಿಸುವುದು ಅದಾವ ಧರ್ಮ ಸ್ವಾಮಿ?
1: ಬೇಡ ಬೇಡ, ಕಾಡು ಬೇಡ,
0: ಬಿಡಬೇಡಿ ಸ್ವಾಮಿ.
1: ಬೇಡ ಬೇಡ.

0: ನನ್ನನ್ನು ಕಾಡಬೇಡ, ನೀನು ರೂಪವತಿ ಆದರೂ ನಾನು ಸನ್ಯಾಸಿ, ನನಗೆ ಕೂಡದು ನಿನ್ನ ಹೇಳಿಕೆ, ಸುಮ್ಮನೆ ಪೀಡಿಸಬೇಡ, ನಡೆ, ಬೇರೆಯಲ್ಲಿ ಆದರೂ ಒಪ್ಪು, ಗಂಡನನ್ನು ಹುಡುಕು. ಬೇಡ ಬೇಡ,
1: ಬಿಡೇನು ಬಿಡೇನು, ನಾನು
0: ಕೂಡದು,
1: ಬಿಡುವುದಿಲ್ಲ.

0: ಬಿಡು, ಬಿಡುವುದಿಲ್ಲ. ಅಬ್ಬ, ನನ್ನ ಸೌಂದರ್ಯ ಅತಿಶಯವನ್ನ ಬೀರಿದ್ದೀನಿ, ಅತುಲ ವೈಯಾರವನ್ನ ಪ್ರದರ್ಶಿಸಿದ್ದಿ, ಮನಮೋಹಕವಾದಂತಹ ನುಡಿಗಳಿಂದ ಪ್ರದರ್ಶಿಸಿದ್ದಾಗಿದೆ. ಆದರೂ ಈ ಮುನಿವರಿಯರು ನನ್ನ ಮನಸ್ಸಿಗೆ ಸಂತೋಷವನ್ನ ಉಂಟು ಮಾಡಲಿಲ್ಲ. ಅದಕ್ಕಾಗಿ ಬಿಡ್ತೇನೆ ನಾನು ನನ್ನ ಈ ಸ್ತನ ದ್ವಯಗಳಿಂದ ಅವರನ್ನ ಅಪ್ಪಿ ಮುದ್ದಿಸಿ ನನ್ನಂತ ಆಕರ್ಷಿಸಿಕೊಳ್ಳುತ್ತೇನೆ.
1: ಜುಮ್ ಜುಮ್,
2: ಎಳೆಯಬೇಡ, ಎಳೆಯುವುದಾದ್ರೂ ಅವಕಾಶ ಹೇಳಿ.
0: ಬನ್ನಿ, ಹೀಗೆ ಬನ್ನಿ. ಸ್ವಾಮಿ, ಇದು ನಿಮ್ಮ ಚರಣಾರಂಭದಲ್ಲಿ ಪ್ರಣಾಮಗಳು. ಮಹಾತ್ಮರೇ, ಈಗಾದರೂ ನನ್ನ ವಿಚಾರವನ್ನ ನಿಮ್ಮಲ್ಲಿ ಹೇಳುತ್ತೇನೆ. ನಾನು ಮಾನವ ಸ್ತ್ರೀಯಲ್ಲ, ನಾನು ಶೂರ ಪದ್ಮಾಸುರನ ತಂಗಿ ಅಜಮುಖಿ. ನಾನು
2: ಅಜಮುಖಿಯೇ?
0: ಅಣ್ಣನಿಗೆ ಶಚಿಯ ಶೋಧನೆಯನ್ನ ಮಾಡಿಕೊಂಡು ಬರ್ತೇನೆ ಎನ್ನುವುದಾಗಿ ಅಭಯವನ್ನ ಕೊಟ್ಟು ಅಣ್ಣನಿಂದ ಅಪ್ಪಣೆಯನ್ನ ಪಡೆದು ಬಂದವಳು ನಾನು. ಆದ್ರೆ ಏನು ಮಾಡುವುದು ಹೇಳಿ, ಇಲ್ಲಿ ನೋಡಿದ್ರು ಶಚಿಯ ಶೋಧನೆಯಲ್ಲಿ ಕಾಲ ಕಳೆಯುತ್ತಾ ಇದ್ದಾನೆ ಹೊರತು ನನ್ನ ಕಾರ್ಯವೇ ಸಾಧಿಸಲಿಲ್ಲ. ಸ್ವಾಮಿ, ಅದಕ್ಕಾಗಿ ನಾನು ನಿಮಗೆ ಸುಖ ಕೊಟ್ಟಿದ್ದೇನಲ್ಲ, ನನ್ನನ್ನ ಉದ್ಧರಿಸಬೇಕಾದವರು ನೀವು. ಅದಕ್ಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುವುದು, ಆ ಶಚಿ ಎಲ್ಲಿದ್ದಾಳೆ ಎನ್ನುವುದಾಗಿ ಹೇಳಿ ಸ್ವಾಮಿ.
2: ಓಹೋ, ಶಚಿಯನ್ನು ಅರಸಿ ಸೋತಿರುವೆಯಾ?
0: ಹೌದು
2: ರಕಸಿ.
0: ಸ್ವಾಮಿ.

0: ಸ್ವಾಮಿ.
1: ಇಂದ್ರ ಪತ್ನಿಯಾದಂತಹ ಶಚಿಯನ್ನು ಹುಡುಕುತ್ತಾ ಹುಡುಕುತ್ತಾ ದೇಶ ವಿದೇಶಗಳನ್ನು ಸುತ್ತಾಡಿದೆ,
0: ಏನೋ ಪ್ರಯೋಜನ
1: ಬಳಲಿದೆ ಅಂತ ಹೇಳಿದೆಯಲ್ಲ.
0: ಹೌದು ಸ್ವಾಮಿ.
1: ನೀನು ಇನ್ನು ಹೆಚ್ಚು ಬಳಲುವ ಅವಕಾಶ ಇಲ್ಲ. ಶಚಿಗೆ ಸಮೀಪದಲ್ಲಿಯೇ ನೀನು ಬಂದಿದ್ದಿ.
0: ಹಾಗಂದ್ರೆ
1: ಇದೇ ಮೇಲೆ ಕಾಣುವಂತಹ ಒಂದು ಗಿರಿ ಉಂಟಲ್ಲ,
0: ಹೌದು,
1: ಅದನ್ನು ಹತ್ತಿ ಇಳಿಯುವಾಗ ಅಲ್ಲೊಂದು ವೃಕ್ಷ ರಾಜಗಳ ಒಂದು ಗುಂಪಿದೆ.
0: ಓಹೋ,
1: ಅಲ್ಲಿಯೇ ನುಸುಳಿ ನೋಡಿದಾಗ ಶಚಿಯ ಸುಳಿವು ನಿನಗೆ ಹತ್ತಾ ಇದೆ.
0: ಹೌದೇ,
1: ಅಲ್ಲಿಗೆ ಹೋಗು, ಹೆಚ್ಚು ತಡಬೇಡ, ಈಗಲೇ ನಿನಗೆ ಸಿಗ್ತಾಳೆ ಶಚಿ.
0: ಧನ್ಯವಾದಿ. ದೂರ್ವಾಸರಿಂದ ವರ್ತಮಾನವನ್ನ ತಿಳಿದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಬಂದವಳು ನಾನು. ಅಣ್ಣನಲ್ಲಿ ಮಾತು ಕೊಟ್ಟಿದ್ದೇನೆ, ಶಚಿ ಎಲ್ಲಿಯೇ ಇದ್ದರೂ ಹುಡುಕಿ ತರ್ತೇನೆ ಎನ್ನುವುದಾಗಿ. ಶ್ರೀಕಾಶವನದಲ್ಲಿ ಇದ್ದಾಳೆ ಎನ್ನುವಂತಹ ವಿಚಾರವನ್ನ ತಿಳಿದದ್ದಾಯ್ತು. ಸುಮ್ಮನೆ ಕುಳಿತುಕೊಳ್ಳುವುದೇ, ಅಲ್ಲಿಗಾಗಿ ಹೋಗಿ ಶಚಿಯನ್ನು ತೆಗೆದುಕೊಂಡೇ ಅಣ್ಣನಲ್ಲಿಗೆ ಹೋಗ್ತೇನೆ. ಅಯ್ಯೋ ಏನಿದು, ಅಯ್ಯೋ, ನನ್ನ ಅವಸ್ಥೆ ಹೀಗಾಗಿ ಹೋಯ್ತಲ್ಲ. ಶಚಿಯನ್ನು ತೆಗೆದುಕೊಂಡು ಹೋಗಬೇಕೆನ್ನುವಂತಹ ಆತುರದಲ್ಲಿ ಬಂದಾಗ ಈ ಯಾರು ಎನ್ನುವುದಾಗಿಯೇ ಗೊತ್ತಾಗುವುದಿಲ್ಲ. ನನ್ನ ಕೈಗಳೇ ತುಂಡಾಗಿ ಹೋಯ್ತಲ್ಲ. ಶಿವ ಶಿವ, ಈ ವಿಚಾರವನ್ನು ನನ್ನಣ್ಣನಿಗೆ ತಿಳಿಸ್ತೇನೆ.
1: ನಿರೀಕ್ಷೆಯಲ್ಲೇ ಇದ್ದೇನೆ
0: ಅಣ್ಣ.
1: ತಂಗಿಯನ್ನು ಕಲಿಸುವಾಗ ಬಹಳ ಜಾಡೆಯಾದವಳು, ಬುದ್ಧಿವಂತೆ, ಮೋಹಕವಾದ ರೂಪವುಳ್ಳವಳು. ಯಾವುದಾದ್ರೂ ಒಂದು ವಿಧದಿಂದ ಶಚಿದೇವಿಯನ್ನು ಕಂಡೇ ಬರ್ತಾಳೆ ಎಂಬಂತಹ ನಂಬಿಕೆಯಿಂದ ನಿನ್ನ ನಿರೀಕ್ಷೆಯಲ್ಲೇ ಇರುತ್ತಿರುವ ನಾನು ತಂಗಿ, ಇದೇನನ್ನು ನೋಡುತ್ತಿದ್ದೇನೆ ನಿನ್ನ ಈ ದೇಹದಲ್ಲಿ.
0: ಅಣ್ಣ,
1: ಏನು ಬದಲಾವಣೆ ಇದು?
0: ಏನು ಹೇಳಲಿ?
1: ಖೇದವೂ ಆಗ್ತಾ ಇದೆ. ಸಕಲ ರೂಪಗಳಿಂದಲೂ ಮೆರೆಯುತ್ತಿರುವ ನೀನು, ಸುಮೋಹನೆಯಾದ ನೀನು, ಇವತ್ತು ನಿನ್ನನ್ನು ಕಾಣುತ್ತಿರುವಾಗ ಇದೇನು ತಂಗಿ, ಎರಡು ಕೈಗಳು ಕಾಣಿಸ್ತಾ ಇಲ್ಲ, ರಕ್ತಧಾರೆಯಾಗಿ ನಿನ್ನ ದೇಹದಿಂದ ಸುರಿತಾ ಇದೆ.
0: ತಂಗಿ,
1: ಇಂಥ ಆಪತ್ತಿಗೆ ಕಾರಣರಾದವರು ಯಾರು? ರಾಕ್ಷಸರನ್ನು ಕಂಡ್ರೆ ಹೊಟ್ಟೆ ಉರಿ ಹೇಳುವವರು ಬೇಕಾದಷ್ಟು ಪ್ರಪಂಚದಲ್ಲಿ ಇದ್ದಾರೆ. ಆ ದೇವಲೋಕದ ದೇವತೆಗಳು, ಭೂಲೋಕದಲ್ಲಿ ಬ್ರಾಹ್ಮಣರು, ಅಸುರರಾದ ನಮ್ಮ ವಿರೋಧವನ್ನೇ ಬಯಸಿ ನಮ್ಮ ಕೆಡಕನ್ನೇ ಬಯಸ್ತಾ ಇರುವವರಿದ್ದಾರೆ. ಯಾರು ತಂಗಿ? ಋಷಿ ಮುನಿಗಳಿಂದ ನಿನಗೆ ಈ ಅಪಚಾರವೇ? ಬ್ರಾಹ್ಮಣರಿಂದ ನಿನಗೆ ಈ ಅಪಚಾರವೇ? ಹಾಗಲ್ಲದೆ ಇದ್ರೆ ಆ ದೇವಲೋಕದ ಜನರಿಂದ ನಿನಗೆ ಈ ಅಪಚಾರ ಆಯ್ತೆ ತಂಗಿ. ಯಾರಿಂದ ಈ ಪರಿಸ್ಥಿತಿ ಬಂತು ಅಣ್ಣನಿಗೆ ಹೇಳು ತಂಗಿ, ಹೇಳು ಹೇಳು.
0: ಅಣ್ಣ,

0: ಅಣ್ಣ, ಶಚಿಯನ್ನ ಕಾಣದೆ ಚಿಂತಿಸುತ್ತಿರುವಂತಹ ನಿನ್ನಲ್ಲಿ, ಶಚಿಯನ್ನ ತರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸದ ಮಾತುಗಳನ್ನ ನಿನ್ನಲ್ಲಾಡಿ ನೇರವಾಗಿ ಸ್ವರ್ಗಲೋಕಕ್ಕೆ ಹೋದೆ ನಾನು. ಅಣ್ಣ, ಎಲ್ಲಿ ನೋಡಿದ್ರು ಅಲ್ಲಿ ಆ ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವೇ ಸಿಗಲಿಲ್ಲ. ಸುಳಿವು ಸಿಗದಿದ್ದಾಗ ಮನಸ್ಸಿಗೆ ಬಹಳ ಬೇಸರವಾಯಿತು. ಅಣ್ಣ, ಸ್ವರ್ಗಲೋಕದಲ್ಲಿ ಸುಮ್ಮನೆ ಕುಳಿತುಕೊಳ್ಳಲಿಲ್ಲ ನಾನು. ಅಲ್ಲಿಂದ
1: ಏನು ಮಾಡಿದ್ದೆ ತಂಗಿ?

0: ಅಣ್ಣ, ಸ್ವರ್ಗಲೋಕದಲ್ಲಿ ಶಚಿಯ ಸುಳಿವು ಸಿಗದೇ ಇದ್ದ ಕಾರಣ ನೇರವಾಗಿ ಭೂಲೋಕಕ್ಕೆ ಬಂದಿ. ಭೂಲೋಕದಲ್ಲಿಯೂ ಶಚಿಯ ಸುಳಿವು ಕಾಣಲಿಲ್ಲ. ಹಾಗೆ ಮನಸ್ಸಿಗೆ ಬೇಸರವಾಗಿ ಒಂದು ಕಡೆ ಕುಳಿತುಕೊಂಡಿರುವಂತಹ ಸಂದರ್ಭ ಅಣ್ಣ, ದೂರ್ವಾಸ ಮಹರ್ಷಿಗಳ ದರ್ಶನ ನನ್ನ ಪಾಲಿಗಾಯಿತು. ಅವರೇ ದೂರ್ವಾಸರು ಎನ್ನುವುದನ್ನ ತಿಳಿದುಕೊಂಡಂತಹ ನಾನು ಅವರಲ್ಲಿ ಆ ಶಚಿಯ ಸುಳಿವನ್ನ ಕಂಡು ತಿಳಿದು ಆ ಶಚಿಯನ್ನ ತರಬೇಕೆನ್ನುವಂತಹ ಮಹದಾಸೆಯಿಂದ ನಾನು ಹೋದಾಗ ಅಣ್ಣ, ನನಗಾಯ್ತು ಈ ದುರವಸ್ಥೆ.
1: ಯಾರಿಂದ, ಹೇಗೆ,

0: ಶಚಿಯ ಸುಳಿವು ಸಿಕ್ಕ ಕ್ಷಣದಲ್ಲಿ ಅವಳನ್ನ ಎತ್ತುಕೊಂಡೇ ನಿನ್ನಲ್ಲಿಗೆ ಬರಬೇಕೆನ್ನುವುದಾಗಿ ಬಯಸಿ ನಾನಲ್ಲಿಗೆ ಹೋದಾಗ ಯಾರು ಎನ್ನುವುದಾಗಿ ಗೊತ್ತಾಗಲಿಲ್ಲ. ಅವಳ ರಕ್ಷಣೆಗಾಗಿ ಇದ್ದವರಂತ ಕಾಣುತ್ತದೆ ದೇವತೆಗಳು. ಅಣ್ಣ, ಆ ದೇವತೆಗಳು ನನ್ನ ಕೈಗಳನ್ನ ತುಂಡು ಮಾಡಿಬಿಟ್ರು. ಅಣ್ಣ, ಏನು ಮಾಡಲಿ ಹೇಳು, ನನಗೆ ಆದ ಅವಸ್ಥೆಗೆ ನಿನಗೆ ಅಪಮಾನ ಅಲ್ವೇನಣ್ಣ?
1: ಯಾರು ತಂಗಿ? ಆ ದೇವಲೋಕದ ಬಿಡುಗಣ್ಣರ

0: ಏಕಜೀವ ನ್ಯಾಯದಿಂದ ದೇಹ ಎರಡಾದರೂ ಬದುಕುತ್ತಿರುವ ಈ ಅಣ್ಣ ತಂಗಿಯರ ನಡುವೆ ತಂಗಿಗೆ ಈ ಪರಿಭವ ಬಂದಾಗ ಅಣ್ಣ ಸುಮ್ಮನೆ ಇರ್ತಾನೆ ಅಂತ ಭಾವಿಸಿದ್ಯೋ ತಂಗಿ? ಶಜಿಯನ್ನು ಪಡೆಯಬೇಕೆಂಬ ಅಂಬಲಾಂಡನಿಗೆ ಬರುವಾಗಲೇ ಕಾರು ತಂದು ಕೊಡ್ತೇನೆ ಅಂತ ಪ್ರೀತಿಯಿಂದ ಹೊರಟ ನಿನಗೆ ಈ ಅವಮಾನವನ್ನು ದೇವತೆಗಳು ಮಾಡಿದ್ರೆ ಪದ್ಮಾಸುರ ಸುಮ್ಮನಿರ್ತಾನೆ ಅಂತ ಭಾವಿಸಿದ್ಯೋ? ಸುಮ್ಮನಿರ್ಲಿಕ್ಕಿಲ್ಲ ತಂಗಿ, ಸುಮ್ಮನಿರ್ಲಿಕ್ಕಿಲ್ಲ. ನಿನಗೆ ಮಾಡಿದ ಪರಿಭವಕ್ಕೆ 10 ಪಟ್ಟು ಪರಿಭವವನ್ನು ಆ ದೇವತೆಗಳು ಅನುಭವಿಸುವಂತೆ ನಾನು ಮಾಡಿಯೇ ಮಾಡ್ತೇನೆ. ಭಯಪಡಬೇಡ ತಂಗಿ, ನಿನ್ನ ಪರಿಭವದ ಸೇಡು ತೀರಿಸಿಕೊಂಡೇ ಮತ್ತೊಮ್ಮೆ ನಿನ್ನನ್ನು ಬಂದು ಕಾಣುತ್ತೇನೆ.
1: ಅಷ್ಟಾದ್ರೆ ಸಾಕಣ್ಣ,
0: ಆಚೆಯಲ್ಲಿ ಇರು. ತಂಗಿಗೆ ಭರವಸೆ ಕೊಟ್ಟಿದ್ದೇನೆ, ತಡ ಮಾಡುವುದಕ್ಕೆ ಮನಸ್ಸಿಲ್ಲ. ಸಚಿಯನ್ನು ಪಡೆಯಬೇಕೆಂಬ ಕಾತರ ಒಂದು ಕಡೆಯಲ್ಲಿ, ತಂಗಿಗಾದ ಅವಮಾನದ ಸೇಡು ತೀರಿಸಿಕೊಳ್ಳುವ ಹಂಬಲ ಇನ್ನೊಂದು ಕಡೆಯಲ್ಲಿ, ಮೂಲಬಲ ಸಹಿತವಾಗಿ ದೇವಲೋಕದ ಮೇಲೆ ದಾಳಿ ಇಟ್ಟಿದ್ದೇನೆ. ಯಾರು ಬರ್ತಾರೆ ಎದುರಿನಲ್ಲಿ? ಬರುವ ಹುಮ್ಮಸ್ಸು ಯಾರಿಗುಂಟು? ದೇವಲೋಕದವರು ಅಜೇಯರು ಎಂಬ ಮಾತನ್ನ ಪದ್ಮಾಸುರ ಮತ್ತೊಮ್ಮೆ ಸುಳ್ಳು ಮಾಡಿ ತೋರಿಸಿದ್ದಾನೆ. ಪದ್ಮಾಸುರನ ಸಾಮರ್ಥ್ಯದ ಎದುರು ನಿಲ್ಲುವ ಯಾರು ಈ ದೇವಲೋಕದಲ್ಲಿರುವಾಗ? ಬಿಡುಗಂಡರೆಂಬ ಹೆಸರು ಸಾರ್ಥಕವಾಯಿತು, ಸಾರ್ಥಕವಾಯಿತು ಇವರಿಗೆ. ಈ ಪದ್ಮಾಸುರನನ್ನು ದೂರದಿಂದಲೇ ದಿಟ್ಟಿಸಿ ನೋಡಿ ನೋಡಿ ಓಡಿ ಹೋಗ್ತಾ ಇದ್ದಾರಲ್ಲ ಈ ದೇವಲೋಕದ ಜನ. ಛೇ, ಇವರ ಹೇಡಿತನಕ್ಕೆಷ್ಟು ಬೆಂಕಿ ಹಾಕಲಿ? ಯಾರಿದ್ದಾರೆ ನನ್ನನ್ನು ಎದುರಿಸುವವರು? ಯಾರು ನನಗೆ ಸಮರ ಕೊಡಬಲ್ಲವರು ಎಂಬುದನ್ನು ನೋಡ್ತಾ ನೋಡ್ತಾ ಬರ್ತಿರುವಾಗ ಇದೇನಿದು? ಒಬ್ಬ ಬಾಲಕನಲ್ಲೂ ಆ ಸಮರ ಸಾಹಸಿಯಂತೆ ಬಂದು ತುಡುಕ್ತಾ ಇದ್ದಾನಲ್ಲ. ಯೋಗ್ಯ ರೀತಿಯಿಂದ ಇವರ ಜೊತೆಯಲ್ಲಿ ಸಮರ ಕೊಟ್ಟು ಇವನನ್ನು ಗೆಲ್ಲಬೇಕೆಂಬ ಛಲದಿಂದ ನಾನು ಹೋರಾಡ್ತಾ ಇರುವಾಗ ವಿಸ್ಮಯ, ಆಶ್ಚರ್ಯ.
2: ಕಂಡನು

ಏನಿದೆ ಆಶ್ಚರ್ಯ? ಹೊಸದಾದ ಒಂದು ಲೋಕವೇ ಕಣ್ಣೆದುರು ತೆರೆದು ನಿಂತಂತೆ ಆಗ್ತಾ ಇದೆಯಲ್ಲ. ಶಾಂತಿಯ ಪ್ರತಿಮೂರ್ತಿಯೋ ಎಂಬಂತೆ ವಿಶ್ವರೂಪವನ್ನೇ ಕಣ್ಣೆದುರಿಗೆ ಕಾಣಿಸ್ತಾ ಕಾಣಿಸ್ತಾ ಈ ಬಾಲಕನಿದ್ದಾನೆ. ಇದುವರೆಗೂ ಕೇವಲ ಅಷ್ಟರಸಗಳನ್ನೇ ಕಂಡಿರುವ ನನಗೆ ಈ ಒಂಬತ್ತನೆಯ ಶಾಂತರಸದ ದರ್ಶನವನ್ನು ಈತ ಮಾಡಿಸ್ತಾ ಇದ್ದಾನೆ. ಆಶ್ಚರ್ಯ, ಈ ವಿಶ್ವರೂಪದ ದರ್ಶನ, ಈ ಪ್ರಪಂಚದ ಸಕಲ ಶಕ್ತಿಗಳು ಇವರನ್ನು ಓಲೈಸುತ್ತಿರುವುದನ್ನು ಕಾಣುತ್ತಿರುವಾಗ ನಾನು ಧನ್ಯನೇ ಅಂತ ಭಾವಿಸಬೇಕು. ಸ್ವರ್ಗಲೋಕವನ್ನು, ಸ್ವರ್ಗಲೋಕದ ವಿಭವವನ್ನು ಸೂರೆಗೊಳ್ಳಬೇಕೆಂಬ ಹುಮ್ಮಸದಲ್ಲಿ ಕೇವಲ ಪ್ರಾಪಂಚಿಕ ಸುಖವೇ ಗುರಿಯಾಗಿ ಉಳ್ಳ ಈ ಶೂರ ಪದ್ಮಾಸುರನಿಗೆ ಹೊಸ ಪ್ರಪಂಚದ ದರ್ಶನ ಮಾಡುವುದಕ್ಕಾಗಿಯೇ ಈ ಬಾಲಕನು ಇಲ್ಲಿ ಈ ರೂಪದಲ್ಲಿ ಬಂದು ನಿಂತಿರಬಹುದು. ನೋಡಿ ನೋಡಿ, ಮಾಯೆಯನ್ನೇ ಗೆದ್ದಿರುವ ಈ ವಿಶ್ವರೂಪದ ಎದುರು ಮಾಯೆಯಾದ ಶಚಿಯನ್ನು ಪಡೆಯಬೇಕೆ ಅಂಬಂಬಲ ಯಾವುದೋ ಮೂಲೆಯಲ್ಲಿ ಬಿದ್ದು ಹೋಯಿತು. ಸ್ವರ್ಗಲೋಕದ ವಿಭವವನ್ನು ಪಡೆಯುವ ಆಸೆ ಯಾವ ಮೂಲೆಯಲ್ಲಿಯೋ ಹೊರಟು ಹೋಯಿತು. ನೋಡಿ ನೋಡಿ, ಮೂರು ಮೂರ್ತಿಗಳಂದೇ ಪ್ರಪಂಚದಲ್ಲಿ ಆರಾಧ್ಯ ದೇವತೆಗಳೆಂದು ಗಣಿಸುವವರು ಎಷ್ಟು ಜನವೋ, ಈ ಬಾಲಕನನ್ನು ನೋಡಿದರೆ ಮೂರು ಮೂರ್ತಿಗಳೇ ಈತನ ಸೇವೆ ಗಣಿಯಾಗಿ ಸುತ್ತಮುತ್ತ ನಿಂತಿದ್ದಾರೋ ಎಂಬ ಹಾಗೆ ಕಾಣ್ತಾ ಇದೆಯಲ್ಲ. ಒಂದು ಕಡೆಯಲ್ಲಿ ಜಟಾಮೂರ್ತಿಯಾಗಿರುವಂತಹ ಶಿವ, ವಿಷ್ಣು, ಬ್ರಹ್ಮ ಎಲ್ಲರನ್ನೂ ಇವನ ಸುತ್ತಮುತ್ತ ಕಾಣ್ತಾ ಇದ್ದೇನೆ. ದೇವತೆಗಳೆಲ್ಲರೂ ಈತನನ್ನು ಓಲೈಸ್ತಾ ಇದ್ದಾರೆ. ಇಂಥ ಪ್ರಚಂಡವಾದ ಮೂರ್ತಿಯೇ ಪ್ರತ್ಯಕ್ಷವಾಗಿ ನನ್ನೆದುರಿಗೆ ಬಂದು ಯುದ್ಧ ಮಾಡುತ್ತಿರುವಾಗ ನಾನು ಬಯಸ್ತಕ್ಕದ್ದಾದ್ರೂ ಏನು ಈ ಸಂದರ್ಭದಲ್ಲಿ? ಏನನ್ನು ಆಸೆ ಪಡಲಿ ನಾನು?

ಇಂಥ ಅಪರೂಪದ ದರ್ಶನ, ವೈಭವದ ದರ್ಶನ ಸಾಮಾನ್ಯರಿಗಾಗಲಿಕ್ಕೆ ಸಾಧ್ಯವೇ? ಹಾಗಿದ್ರೆ ಶೂರಪದ್ಮನಿಗೆ ಇಂಥ ದರ್ಶನವಾಗುವುದಕ್ಕಾದರೂ ಕಾರಣ ಏನು ಅಂತ ವಿಚಾರ ಮಾಡ್ತಾ ಇದ್ದೇನೆ. ಈ ವಿಶ್ವರೂಪವನ್ನ ಕುರಿತು ನಾಲ್ಕು ವೇದಗಳು ಮುಕ್ತಕಂಠವಾಗಿ ಹೇಳ್ತಾ ಇದ್ದಾವೆ, ಅದರ ವರ್ಣನೆ ಮಾಡ್ತಾ ಇದ್ದಾವೆ. ಈ ವಿಶ್ವರೂಪದ ದರ್ಶನ ವೇದ ಮುಖದಿಂದ ಮಾತ್ರವೇ ಸಾಧ್ಯ ಎಂದು ಪ್ರಪಂಚವು ಅಂಬಿರುವಾಗ ವೇದ್ಯವಾದಂತಹ ಈ ಮೂರ್ತಿಯನ್ನು ನಾನು ಕಣ್ಣಾರೆ ಕಾಣುವುದಕ್ಕೆ ಸಾಧ್ಯ ಹೇಗಾಯಿತು? ಶೂರ ಪದ್ಮಾಸುರ ಮಾಡಿದ ತಪಸ್ಸಿನ ಫಲ ಇರಬೇಕು. ತಪಸ್ಸಿನ ಫಲ ಇಷ್ಟು ಅಗಮ್ಯವಾದದ್ದು ಎಂಬುದರ ಕಲ್ಪನೆ ಈ ಕ್ಷಣದವರೆಗೂ ನನಗಿರಲಿಲ್ಲ. ತಪಸ್ಸಿನ ಫಲವೊಂದರಿಂದಲೇ ಈ ಪರಮಾತ್ಮನನ್ನು ನಾನು ಕಾಣುತ್ತಿರುವಾಗ ಆ ತಪಸ್ಸಿನ ಫಲದ ಅಪಾರ ಮಹಿಮೆಯನ್ನು ನಾನು ಯಾವ ರೂಪದಲ್ಲಿ ಈತನಿಂದ ಬೇಡಿ ಪಡೆಯಲಿ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಸ್ವಾಮಿ, ನನಗೆ ಮತ್ತಿನ್ನೇನು ಬೇಡ,

ದೇವಾ, ಇದುವರೆಗೂ ಈ ಶಿವರ ಪದ್ಮನಿಗೆ ತನಗಿಂತಲೂ ಮೇಲ್ನವನು ಇದ್ದಾನೆ ಎಂಬಂತಹ ಕಲ್ಪನೆಯೇ ಇಲ್ಲದೆ ಅಹಂಕಾರದಲ್ಲಿ ಬೆರೆಯುತ್ತಿರುವಾಗ ಈ ವಿಶ್ವರೂಪ ದರ್ಶನವನ್ನು ಕೊಟ್ಟು ನನ್ನಲ್ಲಿ ಸತ್ಯದ ಒಂದು ಕಲ್ಪನೆಯನ್ನ ಮಾಡಿಕೊಟ್ಟಿದ್ದೀಯಲ್ಲ ಸ್ವಾಮಿ, ನಾನು ನಿನ್ನಲ್ಲಿ ಏನು ಬೇಡಲಿ, ನನಗೆ ಇನ್ನೇನು ಬೇಕಾಗಿಲ್ಲ, ನಾನು ಕೇಳುವುದು ಕೇವಲ ಮುಕ್ತಿ ಪದವನ್ನೇ, ಧರ್ಮವನ್ನೇ ನಾನು ನಂಬಿ ಆ ಧರ್ಮದ ಪರಮ ಫಲವನ್ನು ನಾನು ನಿನ್ನಲ್ಲಿ ಬೇಡುತ್ತಿರುವಾಗ ಸ್ವಾಮಿ, ಇಷ್ಟು ಹೊತ್ತಿನವರೆಗೆ ಮಾಯಿಯಿಂದ ಆವೃತರಾಗಿರ್ತಕ್ಕಂಥ ನಾನು ಈ ಮಾಯಿಯಿಂದ ಬಯಸಿದಂತಹ ಯಾವ ವಿಭ್ರಮವನ್ನು ವೈಭವವನ್ನು ಬಯಸುವುದಿಲ್ಲ ಸ್ವಾಮಿ, ನಿನ್ನಲ್ಲಿ ನಾನು ಬೇಡುವುದೊಂದೇ, ನಿನ್ನ ಈ ಸಾಕಾರ ಮೂರ್ತಿ ಈ ವಿಶ್ವರೂಪ ನನ್ನ ಕಣ್ಣೆದುರಿಗೆ ಈಗ ನಿಂತಿರುವವರೆಗೂ ನನಗೆ ಇಲ್ಲಿಂದ ಮುಕ್ತಿ ಇಲ್ಲ, ಈ ಪ್ರಪಂಚದಿಂದ ಬಿಡುಗಡೆ ಇಲ್ಲ, ನಿನ್ನ ಸಾಯುಜ್ಯವನ್ನು ನಾನು ಪಡೆಯಲಾರೆ. ಓ ಸ್ವಾಮಿ, ಒಂದು ಉಪಕಾರ ಮಾಡು, ನಿನ್ನ ಮೊದಲ ಮಾಯಾರೂಪವನ್ನೇ ನನಗೆ ತೋರಿಸು, ನಿನ್ನದಾದಂತಹ ಶಸ್ತ್ರದಿಂದ ಈ ಪದ್ಮಾಸುರನ ದೇಹವನ್ನು ಕತ್ತರಿಸು, ನನಗೆ ನಿನ್ನ ಸಾಯುಜ್ಯ ಎಂಬ ಮುಕ್ತಿಯನ್ನು ಕರುಣಿಸಿ ಸ್ವಾಮಿ, ನನ್ನನ್ನು ಪಾಲಿಸು ಪಾಲಿಸು ಪಾಲಿಸು.

0: చెవులు పద్మాసురా, నిన్న యుద్ధ కౌశలకి మెచ్చిదేనయ్యా, మెచ్చిదేనే. నినగే నన్ను విశ్వరూపవన్న అనుగ్రహించి నిన్న మాయన పరిహరిసిద్దేని. నినగే ఇన్నూ బతుకు ఆశ ఉళిదిదియే? ಅಥವಾ ಶಿವಕುಮಾರನಾದ ಈ ಷಣ್ಮುಖನ ಸಾನ್ನಿಧ್ಯವನ್ನೇ ಬಯಸುತ್ತೀಯೋ ಹೇಗೆ? ವಿಚಾರ ಮಾಡು. ನಿನ್ನ ಅಣ್ಣನಾದ ತಾರಕಾಸುರನನ್ನು ಕೊಂದವನು ನಾನೇ ಸರಿ ಎಂದು ತಿಳಿ. ನಿನ್ನನ್ನು ಸಹ ಕೊಲ್ಲುವುದಕ್ಕೂ ಉಳಿಸುವುದಕ್ಕೂ ನಾನು ಸರ್ವಶಕ್ತನೆಂದೇ ತಿಳಿ. ಮತ್ತು ಬದುಕುವ ಆಸೆ ಉಂಟಾ ನಿನಗೆ?
1: ಸ್ವಾಮಿ, ಇದೆಂಥ ಪರೀಕ್ಷೆ ಇದು! ನಿಮ್ಮನ್ನ ಪ್ರತ್ಯಕ್ಷವಾಗಿ ಕಂಡು ನಿಮ್ಮ ಈ ರೂಪದ ದಿವ್ಯ ದರ್ಶನ ಪಡೆದವನು ಮತ್ತೆ ಈ ಪ್ರಪಂಚದಲ್ಲಿ ಬದುಕಬೇಕಂತ ಆಸೆ ಮಾಡ್ತಾನ? ಖಂಡಿತವಾಗಿಯೂ ಸ್ವಾಮಿ, ನನಗೆ ಬದುಕಬೇಕೆಂಬ ಆಸೆ ಇಲ್ಲ. ನಿನ್ನ ಈ ಸ್ವರೂಪವನ್ನು ಕಾಣ್ತಾ ಕಾಣ್ತಾ ನಿನ್ನೊಡನೆ ಯುದ್ಧ ಮಾಡುವುದಕ್ಕೂ ನನಗೆ ಸಾಮರ್ಥ್ಯ ಇಲ್ಲದಾಗಿದೆ, ಮನಸ್ಸು ಒಪ್ತಾ ಇಲ್ಲವಾಗಿದೆ. ನನಗನ್ನಿಸ್ತದೆ ಹಿಂದಿನ ಆ ಮಾಯಾ ಸ್ವರೂಪದ ರೂಪದಲ್ಲೇ ನಾನು ಬಿದ್ರೆ ನಿನ್ನೊಡನೆ ಯುದ್ಧ ಮಾಡ್ತಾ ಮಾಡ್ತಾ ನಾನು ಮುಕ್ತಿಯನ್ನು ಪಡಿತಿದ್ನು ಅಂತ. ಯಾಕಂದ್ರೆ ನಿನ್ನ ಕೈಯಿಂದ ಸತ್ತವರು ಮುಕ್ತಿಯನ್ನಲ್ಲದೆ ಬೇರೆಯನ್ನು ಪಡೆಯುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಆದ್ದರಿಂದ ನಿಮ್ಮಲ್ಲಿ ನಾನು ಬೇಡಿಕೊಳ್ಳುವುದು ಇಷ್ಟೇ, ನಾನು ನಿಮ್ಮ ಜೊತೆಯಲ್ಲಿ ಮೊದಲು ಹಾಗೆ ಯುದ್ಧ ಮಾಡುವುದಕ್ಕೆ ಬೇಕಾದ ನನಗೆ ಮನಸ್ಸು ಬರುವಂತೆ ನಿನ್ನ ಮಾಯನ್ನ ಮತ್ತೆ ಮೇಲೆ ನನ್ನ ಮೇಲೆ ಆವರಿಸಿ ಸ್ವಾಮಿ, ಆವರಿಸಿ ಮಾಯನ್ನ.
0: ಸೂರ್ಯಪದ್ಮಾಸುರ, ಸೂರ್ಯಪದ್ಮಾಸುರ, ನಿನಗೆ ಮುಂದಿನಂತೆ ಮಾಯೆ ಆವರಿಸುವಂತೆ ಅನುಗ್ರಹಿಸಿದ್ದೇನೆ. ನಿನಗೆ ಮೋಕ್ಷ ಕೊಡ್ಲಿಕ್ಕಿದ್ದೇನೆ. ಯುದ್ಧ ಮಾಡಿರಣ ವೀರ ಸ್ವರ್ಗವನ್ನು ಏರುವಂತವನು.

0: ಇದುವರೆಗೂ ನೀವು ಕೇಳಿದ್ದು ದುರ್ವಾಸ ತಪೋಭಂಗ ಕನ್ನಡ ಯಕ್ಷಗಾನ ಪ್ರಸಂಗ. ಭಾಗವತರು ಶ್ರೀ ಕಡತೋಕ ಮಂಜುನಾಥ್ ಭಾಗವತ್, ಮದ್ದಳೆ ಶ್ರೀ ಪಿವಿ ಹಾಸ್ಯಗಾರ್, ಶೂರ ಪದ್ಮಾಸುರ ಶ್ರೀ ಎನ್ಎಸ್ ಭಟ್, ಶಚಿ ಮಧುಕರ ಹೆಗಡೆ. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರಗಳು ಮುಂದುವರೆಯಲಿದೆ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಹಲೋ ಗೆಳೆಯರೇ.
2: ಹಾಯ್
3: ರೂಪಾ, ರೇಖಾ, ಏನ್ ಸಮಾಚಾರ?

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರೂ ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ವಚನಗಳನ್ನು ಕೇಳಲಿದ್ದೀರಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ, ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷಾದ್ ಹರ್ಲಾಪುರ್.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.